ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಮೇ ತಿಂಗಳ 30ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಅಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಸರ್ ಎಂ ವಿಶ್ವೇಶ್ವರಯ್ಯನವರು ನಿಸ್ಪೃಹತೆಗೆ ಹೆಸರಾದವರು. ಯಾರಿಂದಲೂ ತಮಗಾಗಿ ಏನನ್ನೂ ಅಪೇಕ್ಷೆ ಮಾಡಿದವರಲ್ಲ. ಸರ್ಕಾರಿ ಕೆಲಸದಲ್ಲಿದ್ದಾಗ ಮಾತ್ರ ಸರ್ಕಾರಿ ಕಾರನ್ನು ಉಪಯೋಗಿಸೋದು, ಸ್ವಂತ ಕೆಲಸಕ್ಕೆ ತಪ್ಪಿ ಕೂಡ ಸರ್ಕಾರದ ವಸ್ತುಗಳನ್ನು ಬಳಸೋರಲ್ಲ. ತಾವೆಲ್ಲ ಕೇಳಿರಬೇಕು, ದಂತಕಥೆ ಆಗಿದ್ದವರು. ಮೇಣಬತ್ತಿ ಇಟ್ಟು ಉಪಯೋಗಿಸುವಾಗ ಸರ್ಕಾರಿ ಕೆಲಸವಾಗ ಒಂದು ಮೇಣಬತ್ತಿ, ಅದು ಮುಗಿದ್ಮೇಲೆ ತಮ್ಮ ವೈಯಕ್ತಿಕ ಪತ್ರ ಬರೆಯೋ ಇನ್ನೊಂದು ಬೇರೆ ಮೇಣಬತ್ತಿ, ತಮ್ಮ ಖರ್ಚಿಂದ ತಂದದ್ದು, ಈ ಥರ ಇದ್ರು ಅಂತೆಲ್ಲ ಕೇಳಿದ್ದು ನಾವು. ಒಂದ್ಸಲ 1917 ರಜೆ ತಗೊಂಡು ಜಪಾನ್ ಮತ್ತು ಇದರ ದೇಶಕ್ಕೆ ಪ್ರಯಾಣಕ್ಕೆ ಹೋದರು. ಸ್ಟೇಷನ್ನಿಗೆ ಸ್ವಂತ ಕಾರಲ್ಲಿ ಬಂದರು. ಕಾರಿಂದ ಇಳಿದು ತಮ್ಮ ಸೂಟ್ ಕೇಸನ್ನು ತಾವೇ ಹೊತ್ತು ಪ್ಲಾಟ್ಫಾರ್ಮಿಗೆ ಬಂದರು. ಅವ್ರ ಕಾರ್ಯದರ್ಶಿ ಮತ್ತು ಅವ್ರ ಸೇವಕ ವಿಶ್ವೇಶ್ವರಯ್ಯನವ್ರ ಕೈಲಿದ್ದಂಥ ಪೆಟ್ಟಿಗೆ ತಗೋಬೇಕು ಅಂತ ಮುಂದಾದರು. ಅವ್ರು ಹೇಳಿದ್ದೇನು ಗೊತ್ತಾ, ಆವಾಗ ಈ ಪೆಟ್ಟಿಗೆ ನನ್ನ ಸ್ವಂತದ್ದು, ನಾನು ಈ ಕ್ಷಣದಲ್ಲಿ ದಿವಾನ ಅಲ್ಲ, ರಜೆಯಲ್ಲಿರುವಂಥ ಖಾಸಗಿ ಮನುಷ್ಯ, ನನ್ನ ಪೆಟ್ಟಿಗೆನ ನಾನೇ ಹೊರಬೇಕಾದದ್ದು ಸರಿ ಅಂತ ಹೊರಟೆ ಬಿಟ್ರು. ಇದು ನೆನೆಸ್ಕೋಬೇಕು ಸ್ವಾಮಿ, ದಿವಾನರಾಗಿದ್ದಂಥ ಮನುಷ್ಯ ರಜೆಯಲ್ಲಿ ತಾನು ಖಾಸಗಿ ಮನುಷ್ಯ ಅಂತ ಕೆಲಸ ಮಾಡಿದಂಥದ್ದು. ಅವರು ದಿವಾನರಾಗಿದ್ದಾಗ ಇಲ್ಲಿ ಬಾಲಬ್ರೂಯಿ ಬಂಗ್ಲೆ ಇದೆಯಲ್ಲ ಅಲ್ಲಿದ್ದರು. ನಿವೃತ್ತರಾದ ಮೇಲೆ ಈ ಗಾಲ್ಫ್ ಮೈದಾನ ಪಕ್ಕ ಇದ್ದಂಥ ಅಪಲೆಂಡ್ ಬಂಗ್ಲೆ ಅಂತ, ಅಪಲೆಂಡ್ಸ್ ಬಂಗ್ಲೆ ಅಂತ ಅಲ್ಲಿರ್ತಿದ್ರು. ಆ ಮನೆ ವಾಯ್ದೆ ಮುಗಿದ ತಕ್ಷಣ ಬೇರೆ ಮನೆ ನೋಡ್ಕೋಬೇಕಲ್ಲ. ಆಗ ಸರ್ಕಾರದ ಹಿರಿಯ ಅಧಿಕಾರಿಗಳು ಅವ್ರ ಕಡೆ ಬಂದು, ಸರ್ ನೀವು ಬದಲಾಯಿಸಲೇಬೇಕಾಗಿದ್ದರೆ ಮತ್ತೆ ಬಾಲಬ್ರೂಯಿ ಬಂಗ್ಲೆಗೆ ಬಂದುಬಿಡಿ, ತಾವು ಹೇಗಿದ್ದರೂ ಅಲ್ಲಿ ವಾಸ ಆಗಿರೋದ್ರಿಂದ ನಿಮ್ಗೆ ಹೊಂದ್ಕೊಳ್ಳೋ ತೊಂದರೆ ಇಲ್ಲ. ಅದಲ್ಲದೆ ತಾವು ದಿವಾನರಾಗಿದ್ದಾಗ ತಮ್ಮ ಅನುಕೂಲಗಳನ್ನು ನೋಡಿಕೊಂಡೇ ಬದಲಾವಣೆ ಮಾಡಿರೋದ್ರಿಂದ ನಿಮ್ಗೆ ತುಂಬ ಸರಿ ಆಗ್ತದೆ ಅಂದರು. ಮತ್ತೊಬ್ಬರಾಗಿದ್ದರೆ ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ವಿಶ್ವೇಶ್ವರಯ್ಯನವರು ಹಾಗಲ್ಲ, ಅದಕ್ಕೆ ಅವ್ರು ದೊಡ್ಡವರಾದದ್ದು. ಅದಕ್ಕೆ ಪ್ರತಿಯಾಗಿ ಹೇಳಿದ್ರಂತೆ, ಹೌದಪ್ಪ ಸರಿ, ನಿಮ್ಮ ಸಲಹೆ ಕೃತಜ್ಞತೆಗಳನ್ನು. ಆದ ಬಾಲಬ್ರೂಯಿ ತುಂಬ ವಿಶಾಲವಾದಂಥ ಬಂಗ್ಲೆ, ನನ್ನ ಶಕ್ತಿ ಇರೋದು 150 ರೂಪಾಯಿ, ಅದಕ್ಕಿಂತ ಹೆಚ್ಚಿಗೆ ಬಾಡೆ ಕೊಡೋಕೆ ಶಕ್ತ ಅಲ್ಲ ನಾನು ಅಂದರು. ಅದು ಸರ್ಕಾರದ ಅಧಿಕಾರಿ, ಸರ್ ಈಗ ಬಾಲಬ್ರೂಯಿ ಬಂಗ್ಲೆ ಖಾಲಿ ಇದೆ, ಸರ್ಕಾರಕ್ಕೆ ಯಾವ ಬಾಡಿಗೆನೂ ಬರ್ತಾ ಇಲ್ಲ, ತಾವು ಅಲ್ಲೇ ಇದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿ ತೋಟದ ಕಟ್ಟಡ ಖರ್ಚಾದರೂ ಬಂದಂತಾಗಿ ಸರ್ಕಾರಕ್ಕೆ ಸ್ವಲ್ಪ ಪುಟ್ಟುವಳಿ ಆಗ್ತದಲ್ಲ, ಇಲ್ಲದ್ರೆ ಹೇಗೂ ಖಾಲಿ ಇರೋದ್ರಿಂದ ಅಷ್ಟು ಆದಾಯನೂ ತಪ್ಪಿ ಹೋಗ್ತದೆ, ತಾವು ಮನಸ್ಸು ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ವಿಶ್ವೇಶ್ವರಯ್ಯ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಲ್ಲಪ್ಪ, ಈ ಬಂಗ್ಲೆಗೆ ಹೆಚ್ಚು ಬಾಡಿಗೆ ಬರಬೇಕಾದದ್ದೇ, 150 ಬಹಳ ಕಮ್ಮಿ, ಅದಕ್ಕೆ ನಾನು ಕಡಿಮೆ ಬಾಡಿಗೆ ಕೊಟ್ಟರೆ ಸರ್ಕಾರಕ್ಕೆ ಅನ್ಯಾಯ ಮಾಡದಂತಾಗ್ತದೆ. ಈಗೇನೋ ಬಂಗ್ಲೆ ಖಾಲಿ ಇರ್ಬೋದು, ನಾಳೆ ಈ ಬಂಗ್ಲೆಗೆ ಮತ್ತೊಬ್ಬರು ದಿವಾನರು ಮತ್ತೊಬ್ಬ ಅಧಿಕಾರಿನೂ ಬಂದಾಗ ಹೆಚ್ಚಿನ ಬಾಡಿಗೆ ಬರೋದಿಲ್ವೇ? ನಾನು ಅಲ್ಲಿ ಆಗಲೇ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನೀವು ನಾನು ಬಿಡಿಸೋಕ್ಕೂ ಆಗೋದಿಲ್ಲ, ಹೆಚ್ಚಿನ ಆದಾಯವೂ ಬರೋಲ್ಲ, ಸರ್ಕಾರ ಮುಜುಗರಕ್ಕಾಗತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ನನ್ನಿಂದ ಸರ್ಕಾರಕ್ಕೆ ಯಾವ ಮುಜುಗರೂ ಆಗಬಾರ್ದು, ಯಾವ ಆದಾಯ ಗಳಿಕೆ ಕಮ್ಮಿನೂ ಆಗಬಾರ್ದು, ಅದರಿಂದ ನನ್ನಿಂದಾಗಿ ಕಮ್ಮಿ ಬಾಡಿಗೆ ಬರೋದು ಬೇಡ ಅಂತ ವಿನಯವಾಗಿ ಬಾಲಬ್ರೂಯಿ ಬಂಗ್ಲೆಗೆ ಹೋಗೋದನ್ನು ನಿರಾಕರಣೆ ಮಾಡಿ ಸಣ್ಣ ಮನೆಗೆ ಹೋದರು. ಇದು ವಿಶ್ವೇಶ್ವರಯ್ಯ ಬದುಕಿದಂಥ ರೀತಿ ಸ್ವಾಮಿ, ನಾವು ಗಮನಿಸಬೇಕು. ಸಣ್ಣ ಸಣ್ಣ ಅಧಿಕಾರದಲ್ಲಿರ್ತೇವೆ, ಸರ್ಕಾರದ ಎಲ್ಲ ಸವಲತ್ತುಗಳು ಬರಲಿ ಅಂತೇವೆ. ಸರ್ಕಾರದ ಸವಲತ್ತುಗಳು ಅಧಿಕಾರದಲ್ಲಿದ್ದಾಗಲ್ಲ, ರಜೆಯಲ್ಲಿದ್ದಾಗಲೂ ಬರಲಿ, ಯಾವಾಗಲೂ ಬರಲಿ, ಎಷ್ಟೋ ಸಲ ನಮ್ಮ ವೈಯಕ್ತಿಕ ಕೆಲಸಗಳೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ಕೊಂಡ್ಬಿಡ್ತೀವಲ್ಲ. ಈ ಸಾಮಾಜಿಕ ಬದ್ಧತೆಯ ಒಂದು ಅಂಶವಾದರೂ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಬಂದದ್ದಾದರೆ ಬಹುಶಃ ನಮ್ಮ ದೇಶ ಕಲಾಂ ಕಂಡಂಥ ಕನಸಿದೆಯಲ್ಲ, 2020 ಪ್ರಬುದ್ಧ ರಾಷ್ಟ್ರ ಆಗ್ತದೆ ಅಂತ, ಅದಕ್ಕಿಂತ ಮೊದಲೇ ಆಗಬಹುದು ಅಂತ ಅನಿಸುತ್ತೆ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಮಾಡಬೇಕು.

0: ರಜೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ.

0: ನಾನು ತಾಯಿ, ಆದ್ದರಿಂದ ನಂಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯು ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಎಂಟನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30 ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30 ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
4: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು June 30 ಮುಂಜಾನೆ 9:00 ರಾತ್ರಿ 9:00 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜಗಳ ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯೋತನ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
3: ನಾಡಿದ್ದು June 1 to 30 ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ರಾಷ್ಟ್ರೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765,000 ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188,00,000 ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1,00,000 ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟ್ರೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17,00,000 ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ

0: ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಐಸಿಎಐ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT ಎಂಟನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11:00 ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. IIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ IIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: IIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು May 30 ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ BTech ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ನ 134ನೇ ಆವೃತ್ತಿ ನಾಳೆ 31 ಭಾನುವಾರ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ

0: ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು. ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಎಂಟನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು June 30 ಕುರಿತು SPYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಕದಕ ಗಳಿಯನ್ನು ಬಿಗಿದು
5: ಬೊಮ್ಮ ಗುಡಿಯೊಳಗಿರಲಿ
4: ಅದರ ಕೀಲ್ ಕುಂಚಿಕೆಯ
5: ಹೊರಕೆಸೆಯೇ ಸಾಕು
4: ಪದವಾಕ್ಯ ವಿದರಾಗ
5: ವಾದಗಡಣೆಯ ಬಿಟ್ಟು
4: ವದವಿಪರು ದಿಟದರಿವ
2: ಮಂಕುತಿಮ್ಮ. ಸೊ ಈಗ ಭಗವಂತ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾಯಿತು. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಹಾಗೆ ಅಂತ. ಇರೋಂಥ ಜಾಗ ಯಾವುದೇ ಆದರೂ ಅದರ ಮೇಲೆ ಮುಸ್ಕ್ ಹಾಕ್ಕೊಂಡು ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಅಗೋಚರನಾಗಿದ್ದಾನೆ ಅನ್ನೋದನ್ನು ನಾವು ನೋಡಿದ್ದಾಯಿತು. ಈಗ ಅದನ್ನೇ ಮುಂದುವರಿಸ್ತಾ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಸಪೋಸ್ ದೇವರು ನನ್ನ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಂತ ಅನ್ಸ್ಕೊಂಡಿದ್ದ ಅಂತ ಅನ್ಕೊಳ್ಳೋಣ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಅವನು ಮನೆಯೊಳಗೇ ಇರಲಿ, ಬೀಗ ಬೇಕಾದರೂ ಹಾಕ್ಕೊಂಡ್ಬಿಡ್ಲಿ, ಅವನೇನು ಬಂದು ಹೊರಗಡೆ ಬಂದು ನಾನೆಲ್ಲಿದ್ದೀನಿ ನೋಡಿ ಅಂತೇನು ಹೇಳೋದು ಬೇಡಪ್ಪ, ತೊಂದರೆ ಇಲ್ಲ, ಒಳಗಡೆನೇ ಇರಲಿ, ಬಿಗನೂ ಹಾಕ್ಕೊಂಬಿಡ್ಲಿ, ಚಿಲ್ಕ ಹಾಕ್ಕೊಂಡು ಕದಕ ಗಳಿಯನ್ನು ಬಿಗಿದು ಬಿಗನೂ ಹಾಕ್ಕೊಂಬಿಟ್ಟು ಬಾಗಿಲು ತೆಗೆದು ಹೊರಗೆ ಬರ್ನಿ ಅಂತೇನು ನಾವು ಹೇಳ್ತಿಲ್ಲ, ಬಿಗ ಹಾಕ್ಕೊಂಬಿಡು, ಹೋಗಲಿ ಆ ಬೀಗದ ಕೈನಾದರೂ ಕಿಟಕಿಯಿಂದ ಹೊರಗಡೆ ಎಸಿಬಾರ್ದ ನೀನು. ಆವಾಗ ನಾವು ನಮ್ಮ ಸ್ವಪ್ರಯತ್ನದಿಂದ ಆ ಬೀಗದ ಕೈಯನ್ನು ತಗೊಂಡು ಬೀಗ ಅಂತ ತೆಗೆದು ನಾವು ಒಳಗಡೆ ಬರ್ತೀವಿ. ಇಲ್ಲದೆ ಹೋದರೆ ಏನಾಗುತ್ತೆ? ಪದವಾಕ್ಯ ವಿತ್ ಅಂತಂದರೆ ಪದವಾಕ್ಯಗಳ ಜ್ಞಾನ ಇರೋಂಥ ವ್ಯಕ್ತಿಗಳು, ವಿದರು ಪದವಾಕ್ಯವಿದರು ಅಂದರೆ ಪದವಾಕ್ಯಗಳನ್ನು ತಿಳಿದಿರೋಂಥವರು, ಅಂಥವರು ಇವಾಗೇನು ಮಾಡ್ತಾ ಇದ್ದಾರೆ, ತಮಗೆ ಅನ್ನಿಸಿದ ರೀತಿಯಲ್ಲಿ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ಆಗಲೇ ನಾವು ನೋಡಿದ ಉದಾಹರಣೆಯಲ್ಲಿ ಕಣ್ಣು ಕಾಣದ 6 ಹೇಗೆ ಆನೆಯನ್ನು ಕೈಯಿಂದ ಮುಟ್ಟಿ ಇದೇ ಆನೆ ಅಂತ ಹೇಳ್ತಾ ಇದ್ರೋ ಹಾಗೆ ಅನೇಕ ಪದವಾಕ್ಯವಿದರು, ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋವಂಥ ಜನ, ಅವ್ರು ಏನೋ ಒಂಚೂರು ತಿಳ್ಕೊಂಬಿಡೋದು ಅದೇ ಪರಮಸತ್ಯ ಅಂತ ಅಂದ್ಕೊಂಡು ಅದನ್ನೇ ವರ್ಣನೆ ಮಾಡ್ತಾ ಹೋಗೋದು, ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಲ್ಲ, ಇನ್ನೊಬ್ಬರ ಜ್ಞಾನಕ್ಕೆ ಕಿಂಚಿತ್ತು ಅವಕಾಶ ಕೊಡದೆ ತಾವು ಹೇಳಿದ್ದೇ ಸರಿ ಅಂತ ವಾದಿಸ್ತಾ ಹೋಗುವಂಥದ್ದು.

0: ಅಪೂರ್ಣವಾದಂಥ ಈ ಜ್ಞಾನದಿಂದ ಉಂಟಾಗುವಂಥದ್ದೇನೋ ಕೇವಲ ವಾದ, ಅದರಿಂದ ಜ್ಞಾನ ಸಿಕ್ಕಕ್ಕೆ ಸಾಧ್ಯ ಇಲ್ಲ.
1: ಕೇವಲ ಗಲಾಟೆ ಆಗತ್ತೆ ಹೊರತು ಬೆಳಕು ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ.
0: ನಮಗೆ ಬೇಕಾಗಿರೋದೇನು? ಬೆಳಕು. ಬರೀ ಗಲಾಟೆ ಅಲ್ಲ, ಶಬ್ದ ಅಲ್ಲ. ವಿ ವಾಂಟ್ ಲೈಟ್, ನಾಟ್ ನಾಯ್ಸ್. ಸೊ ಹಾಗೆ ಪದವಾಕ್ಯ ವಿದರು ವಾದಗಡನೆಯ ಬಿಟ್ಟು ಸಿಕ್ತಲ್ಲಪ್ಪ ಇವಾಗ ಕೀಲಿ ಕೈ, ಬೀಗನ್ ತೆಗಿಯೋಣ, ಬೀಗನ್ ತೆಗೆದು ದಿಟದ ಅರಿವನ್ನು ಅವರೂ ಪಡ್ಕೊಂಡು ಉಳಿದವ್ರಿಗೂ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ಭಗವಂತ ಬೀಗ ಹಾಕ್ಕೊಂಬಿಟ್ಟು ಬೀಗದ ಕೈಯನ್ನು ಹೊರಗಡೆ ಎಸೆಯೋದು ಅಂತಂದರೆ, ಇಲ್ಲೋ ಒಂದು ಕೈಲಿ ಹಿಡಿಬೋದಾದಂಥ ಬೀಗದ ಕೈಯಿನ ವಿಚಾರವನ್ನು ಇಲ್ಲಿ ಡಿ ವಿ ಜಿ ಅವರೇನು ಹೇಳ್ತಾ ಇಲ್ಲ, ಅದು ಉದಾಹರಣೆಯಾಗಿ ಕೊಟ್ಟು ಆ ರೀತಿ ಜ್ಞಾನದ ಭಂಡಾರಕ್ಕೆ ಹಾಕಲಾಗಿರುವಂಥ ಬೀಗಗಳು ಯಾವುದಿವೆ, ಅದನ್ನು ಆ ಬೀಗಗಳನ್ನು ತೆಗೆಯೋದಕ್ಕೆ ನಮಗೆ ಬೇಕಾದಂತಹ ನಮ್ಮ ನಡವಳಿಕೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗುರುತಿಸ್ಕೊಳ್ಳೋದಕ್ಕೆ ಬಹುಶಃ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ದಿನದ ಹಿಂದೆ ಡಿ ವಿ ಜಿ ಅವರು ಈ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಗಮನಿಸಿದ್ದೆ, ಅದನ್ನು ಹಂಚಿಕೊಂಡಿದ್ದೆ. ಡಿ ವಿ ಜಿ ಅವರು ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಯಾವ ಹಿಂದೇಟನ್ನು ಹಾಕಲ್ಲ ಅಂತ, ಯಾವುದೇ ಮಡಿವಂತಿಕೆ, ಯಾವುದೇ ಭಯ ಇಲ್ಲದೆ ಬಂದಂತಹ ಸಂದೇಹಗಳನ್ನು ಸ್ಪಷ್ಟವಾಗಿ ನಿಸ್ಸಂಕೋಚವಾಗಿ ಮುಂದಿಡ್ತಿದ್ದಾರೆ. ಆಸ್ತಿಕರಲ್ಲಿ ಆಸ್ತಿಕರಾದಂಥ ಡಿ ವಿ ಜಿ ಅವರು ದೇವ್ರ ಇದಾನ ಅನ್ನೋದ್ರ ಬಗ್ಗೆನೇ ಇಷ್ಟು ಪ್ರಖರವಾದಂಥ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದರೆ ಅವರ ಜ್ಞಾನ ದಾಹದ ಒಂದು ಪ್ರಖರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು, ಅದೆಷ್ಟು ತೀವ್ರವಾಗಿತ್ತು ಅಂತ. ಸೊ ಹಾಗೆ ನಾನು ಹೇಳಿದ್ದೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ ಹಿಂದೇಟಾಕಬಾರ್ದು. ಮಕ್ಕಳನ್ನು ಏ ಸುಮ್ಮನಿರ್ ನೀನು, ಏನು ಪ್ರಶ್ನೆ ಕೇಳ್ತಿದ್ಯಾ ಅನ್ನೋ ರೀತಿಯಲ್ಲಿ ನಾವು ಇವಾಗ ಏನು ಎಲ್ಲರನ್ನೂ ಡಿಸ್ಕರೇಜ್ ಮಾಡ್ತೀವಿ, ಆ ಥರ ಮಾಡಬಾರ್ದು ಅಂತ ಹೇಳಿದ್ದೆ. ಹಾಗೆ ಈ ವಾಕ್ಯ ಪದವಾಕ್ಯವಿದರ ವಾದಗಣನೆ ಅನ್ನೋ ಮಾತು ಬಂದಾಗ ಅದನ್ನೇ ಸ್ವಲ್ಪ ಮುಂದುವರಿಸಿ ವಿಶ್ಲೇಷಣೆ ಮಾಡಬಹುದು ಅಂತ ನನಗನ್ಸುತ್ತೆ. ಭಗವದ್ಗೀತೆಯ ಇನ್ನೊಂದು ಮಾತಿದೆ, ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಕೆಲವು ಮಾರ್ಗಗಳನ್ನು ಶ್ರೀಕೃಷ್ಣ ತಿಳಿಸ್ತಾನೆ. ಅದರಲ್ಲಿ ಒಂದು ಮುಖ್ಯವಾದಂಥದ್ದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ. ಜ್ಞಾನದ ಒಂದು ಪರಮೋಚ್ಚವಾದಂಥ ಸ್ಥಾನವನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ ನಂತರ, ಜ್ಞಾನವೇ ಅತ್ಯಂತ ಮುಖ್ಯ ಅಂತ ಹೇಳಿದ ನಂತರ ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಯಾವ ಮಾರ್ಗಗಳಿದೆ ಅನ್ನೋದನ್ನು ವಿವರಿಸ್ತಾ ಈ ಮೂರು ಮಾರ್ಗಗಳನ್ನು ಹೇಳ್ತಾನೆ. ತದ್ವಿಧಿ, ಅದನ್ನು ಅರ್ಥ ಮಾಡ್ಕೊಳ್ಳಪ್ಪ. ಹೇಗೆ ಪ್ರಣಿಪಾತೇನ ಅಂದರೆ ಸಂಪೂರ್ಣ ಶರಣಾಗತಿಯನ್ನು ಹೊಂದೋದ್ರ ಮೂಲಕ, ಒಂದು. ಪರಿಪ್ರಶ್ನೇನ, ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳೋದರ ಮೂಲಕ. ಮೂರನೇದು ಸೇವೆಯ ಅಂದರೆ ಶ್ರಮ, ಪರಿಶ್ರಮವನ್ನು ಹಾಕಿ. ಈ ಮೂರು ಹಂತಗಳನ್ನು, ಈ ಮೂರು ವಿಧಾನಗಳನ್ನು ನೀನು ಅನುಸರಿಸೋದರಿಂದ ನಿನಗೆ ಜ್ಞಾನದ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಅಂತ. ಸೊ ಹಾಗೆ ಈ ಕೀಲ್ ಕುಂಚಿಕೆ ಹೊರಗೆ ಬಿದ್ದಿದೆ ಅಂತಂದಾಗ ಅದನ್ನು ನಾವು ತೆಕ್ಕೊಂಡು ಬೀಗವನ್ನು ತೆಗೆದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನು ಮಾಡೋಂಥ ಸಂದರ್ಭದಲ್ಲಿ ಕೇವಲ ವಾದಗಡಣೆಗೆ ನಾವು ಸಿಗಾಕ್ಕೊಳ್ಬಾರ್ದು. ಹಂಗಂದ್ರೇನು? ಪ್ರಶ್ನೆಯನ್ನು ಕೇಳಬೇಕಾದ್ರೆ ಯಾವ ಹಿಂದೇಟು ಇಲ್ಲದೆ, ಯಾವ ಸಂಕೋಚವೂ ಇಲ್ಲದೆ, ಭಯವೂ ಇಲ್ಲದೆ ಪ್ರಶ್ನೆಗಳನ್ನು ನಿಸ್ಸಂಕೋಚವಾಗಿ ಕೇಳೋಣ. ಆದರೆ ಪ್ರಶ್ನೆಗಳನ್ನು ಕೇಳೋಂಥ ಸಂದರ್ಭದಲ್ಲಿ ನಮ್ಮ ಗರ್ವ, ನಮ್ಮ ದುರಹಂಕಾರವನ್ನು ನಾವು ಅದುಮಿಟ್ಟು ಕೇಳಬೇಕಾಗುತ್ತೆ. ಎಷ್ಟೋ ಸರ್ತಿ ನಾವು ಒಂದು ರೀತಿಯ ಉಡಾಫೆಯ ಭಾವನೆಯಿಂದ ನನಗೆ ಗೊತ್ತು ನಿನಗೆ ಗೊತ್ತೇ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡ್ತೀವಿ. ನಿನಗೇನು ಗೊತ್ತು ಮಹಾ, ನಾನು ನಿನ್ನ ಅಜ್ಞಾನವನ್ನು ನಾನು ಪ್ರಕಟ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಮತ್ತು ಪ್ರಶ್ನೆಗಳನ್ನು ನಾವು ಕೇಳುವಾಗ ಯಾವ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದೀವೋ ಆ ವಿಚಾರದ ಬಗ್ಗೆ ನಮಗೆ ಗೌರವ ಇರಬೇಕು, ಆದರ ಇರಬೇಕು. ಅದರ ಕಡೆ ನಮಗೆ ಯಾವುದೇ ರೀತಿಯ ಅಗೌರವದ ಭಾವನೆ ಇರಬಾರ್ದು. ಆ ಥರ ಗೌರವದಿಂದ ನಾವು ಪ್ರಶ್ನೆ ಕೇಳುವಂಥ ರೀತಿಯೇ ಬೇರೆ. ನಿಸ್ಸಂಕೋಚವಾಗೇನೋ ಕೇಳೋಣ, ಆದರೆ ಅದರ ಅರ್ಥ ನಮಗೆ ಬಾಯಿಗೆ ಬಂದಂತೆ ಎಲ್ಲ ಮಾತುಗಳನ್ನು ಉಪಯೋಗಿಸ್ತಾ ಕೇಳೋದು ಅಂತ ಅಲ್ಲ. ನಮ್ಮ ಮನಸ್ಸಿನಲ್ಲಿ ನನಗೆ ತಿಳಿದೇ ಇರುವಂಥ ಆ ವಿಚಾರದ ಬಗ್ಗೆ ಗೌರವಾದರಗಳಿರಬೇಕು.

0: ಪ್ರಶ್ನೆಯಲ್ಲಿ ಅದು ಕೂಡ ಪ್ರಕಟವಾಗಬೇಕು. ಮತ್ತೆ ನಾನು ಕೇಳಿದ ಮಾತ್ರಕ್ಕೆ ನನಗೆ ಉತ್ತರ ಸಿಕ್ಕಿಬಿಡುತ್ತೆ ಅಂತಲೂ ಅಲ್ಲ, ಬರೀ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ, ಆದರೆ ಅದು ನನಗೆ ಪಡ್ಕೊಳ್ಬೇಕಾದ್ರೆ ಶರಣಾಗತಿ ಅದು ಇರಬೇಕು. ನನಗೆ ಗೊತ್ತಿಲ್ಲಪ್ಪ, ತಿಳಿದಂತಹ ನೀನು ನನಗೆ ಹೇಳ್ಕೊಡು ಅನ್ನುವಂಥ ನಮ್ರ ಭಾವನೆ ಇರಬೇಕು. ಮತ್ತು ಅದನ್ನು ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪರಿಶ್ರಮವೇ ಇಲ್ಲದೆ ನಾನು ತಿಳ್ಕೊಂಬಿಡಬೇಕು ಅನ್ನೋಂಥ ಭಾವನೆ ಇದ್ದರೆ ನನಗೆ ಅದು ಸಿಕ್ಕಲ್ಲ. ಅದು ಇವತ್ತಿನ ಸಂದರ್ಭದಲ್ಲಿ ಬಹಳ ಪ್ರಸ್ತುತ, ಯಾಕೆಂದರೆ ನಾವು ಇವಾಗೆಲ್ಲ ಅಂಗೈಯಲ್ಲೇ ಎಲ್ಲವನ್ನೂ ತಿಳ್ಕೊಳ್ಳೋಕೆ ಪ್ರಯತ್ನ ಪಡುವಂಥ ಸಂದರ್ಭಗಳನ್ನು ನೋಡ್ತೀವಿ. ಅದು ಸತ್ಯ ಕೂಡ, ಫೋನ್ ನಮ್ಮ ಕೈಯಲ್ಲಿದೆ ಅಂತಂದರೆ ಗೂಗಲ್ನ ಯಾವ ವಿಷಯ ಕೇಳಿದ್ರೂ ಟಕ್ಕನ್ ನಮಗೆ ಮಾಹಿತಿ ಸಿಕ್ಬಿಡುತ್ತೆ. ಸೊ ಆ ಮಾಹಿತಿ ನಮಗೆ ಜ್ಞಾನವಾಗಬೇಕಾದ್ರೆ ನಮ್ಮ ಪರಿಶ್ರಮ ಬಹಳ ಮುಖ್ಯ. ಕೇವಲ ವಿಚಾರಗಳನ್ನು ಓದಿ ಅದನ್ನು ಬಾಯ್ಪಾಠ ಮಾಡಿ ಹೇಳೋದಕ್ಕಿಂತ ಅದನ್ನು ನಾವು ಅನುಭವಿಸಿ ನಮ್ಮ ಅಂತರಂಗದಲ್ಲಿ ನೆಲೆಸ್ಕೊಳ್ಳುವಂಥದ್ದು ಮುಖ್ಯ. ಸೊ ಹಾಗೆ ಪದ ವಾಕ್ಯವಿದರು ಮಾತ್ರ ನಾವು ಆಗೋದರಿಂದ ಪ್ರಯೋಜನವಿಲ್ಲ. ನಮ್ಮ ವಾದಗಡಣೆಯನ್ನು ಬಿಟ್ಟು ದಿಟವನ್ನು ಅರಿಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಮೆಜಾನ್ನ ನಿಗೂಢ ಹಸಿರಿನ ಮಡಿಲಲ್ಲಿ ಎಲೆಗಳ ಮೇಲೆ ಸೂರ್ಯನ ಬೆಳಕು ಚಿನ್ನದ ನೂಲಿನಂತೆ ಜಾರುವ ಹೊತ್ತಿಗೆ ಆ ಕಾಡಿನ ಅತ್ಯಂತ ಸಣ್ಣ ಜೀವಿಗಳು ತಮ್ಮ ದೈನಂದಿನ ಕಾಯಕದಲ್ಲಿ ಮಗ್ನವಾಗಿರುತ್ತಿದ್ದವು. ಅವುಗಳ ರೆಕ್ಕೆಗಳ ಸದ್ದು ಜೋರಾಗಿರಲಿಲ್ಲ, ಕೇವಲ ಒಂದು ಮೃದುವಾದ ಪ್ರೀತಿಯ ಗುಣಗುಡುವಿಕೆ ಎಂತಿತ್ತು. ಅವುಗಳೇ ಕೊಂಡೆಯಿಲ್ಲದ ಜೇನು ನೊಣಗಳು. ಶತಶತಮಾನಗಳಿಂದ ಪೆರುವಿನ್ ಅಮೆಜಾನ್ ಕಾಡಿನ ಮೂಲ ನಿವಾಸಿಗಳಿಗೂ ಮತ್ತು ಈ ಪುಟ್ಟ ಜೇನುನೊಣಗಳಿಗೂ ನಡುವೆ ಒಂದು ಕಣ್ಣಿಗೆ ಕಾಣದ, ಹೃದಯಕ್ಕೆ ಮಾತ್ರ ತಿಳಿಯುವ ಪವಿತ್ರವಾದ ಸಂಬಂಧವಿತ್ತು. ಈ ಜೇನುನೊಣಗಳು ಕೇವಲ ಕೀಟಗಳಾಗಿರಲಿಲ್ಲ, ಅವು ಕಾಡಿನ ಉಸಿರಾಗಿದ್ದವು. ಕೋಕೋ, ಕಾಫಿ ಮತ್ತು ಅವಕೋಡಗಳ ಹೂಗಳ ಮೇಲೆ ಕುಳಿತು ಪ್ರಕೃತಿಯ ಸೃಷ್ಟಿ ಕಾರ್ಯಕ್ಕೆ ಜೀವ ತುಂಬುತ್ತಿದ್ದವು. ಮೂಲ ನಿವಾಸಿಗಳು ಈ ಪುಟ್ಟ ಜೀವಿಗಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದರು. ಅವುಗಳು ನೀಡುವ ಹನಿ ಹನಿ ಜೇನು ಕೇವಲ ಆಹಾರವಾಗಿರಲಿಲ್ಲ, ಅದರಲ್ಲಿ ಕಾಡಿನ ಆಶೀರ್ವಾದವಿತ್ತು, ಕಾಯಿಲೆ ಗುಣಪಡಿಸುವ ಅಮೃತವಿತ್ತು. ಆದರೆ ಕಾಲ ಬದಲಾಯಿತು. ಮನುಷ್ಯನ ದುರಾಸೆಯ ಕೊಡಲಿ ಕಾಡಿನ ಗರ್ಭವನ್ನು ಸೀಳತೊಡಗಿತು. ಹೊಗೆಯುಗುಳುವ ಯಂತ್ರಗಳು, ವಿಷಕಾರಿ ಕೀಟನಾಶಕಗಳು ಹಸಿರು ಸಾಮ್ರಾಜ್ಯವನ್ನು ಆವರಿಸಿಕೊಂಡವು. ಜೊತೆಗೆ ಹೊರಗಿನಿಂದ ಬಂದ ಆಫ್ರಿಕನ್ ಜೇನುನೊಣಗಳ ಹಾವಳಿ ಹೆಚ್ಚಾಯಿತು. ನಿಧಾನವಾಗಿ ಆ ಮೃದುವಾದ ಗುಣುಗುಡುವಿಕೆ ಕ್ಷೀಣ ತೊಡಗಿತು. ಕಾಡಿನ ಹಿರಿಯರು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆಕಾಶದತ್ತ ನೋಡುತ್ತಿದ್ದರು. ಯಾಕೆಂದರೆ ಕೊಂಡಿಯಿಲ್ಲದ ಆ ಪುಟ್ಟ ಜೇನುನೊಣಗಳು ಕಣ್ಮರೆಯಾಗುತ್ತಿದ್ದವು. ಕಾಡು ತನ್ನ ಜೀವಕಳೆಯನ್ನು ಕಳೆದುಕೊಳ್ಳುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ಪುಟ್ಟ ಜೀವಿಗಳು ಮೌನವಾಗಿ ರೋಧಿಸುತ್ತಿದ್ದವು, ಆದರೆ ಆ ಹಳು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಆ ಮೌನ ರೋದನವನ್ನು ವಿಜ್ಞಾನಿ ರೋಜಾ ವಾಸ್ಕೆಜ್, ಎಸ್ಪಿನೋಜಾ ಮತ್ತು ಅಲ್ಲಿನ ಮೂಲ ನಿವಾಸಿಗಳ ನಾಯಕರು ಕೇಳಿಸಿಕೊಂಡರು. ನಮ್ಮ ಕಾಡನ್ನು ಕಾಯುವ ಈ ಪುಟ್ಟ ಕಾವಲುಗಾರರನ್ನು ನಾವು ಹೀಗೆಯೇ ಸಾಯಲು ಬಿಡಬೇಕೇ ಎಂಬ ಪ್ರಶ್ನೆ ಅವರ ಎದೆಯಲ್ಲಿ ಕಿಚ್ಚು ಹಚ್ಚಿತು. ಅವರು ಈ ಜೀವಿಗಳ ಉಳಿವಿಗಾಗಿ

ಕಾನೂನಿಗಾಗಿ ಹೋರಾಡಲು ನಿರ್ಧರಿಸಿದರು. ಕೇವಲ ಕಾಗದದ ಕಾನೂನಿಗಾಗಿ ಅಲ್ಲ, ಒಂದು ಜೀವದ ಅಸ್ತಿತ್ವದ ಹಕ್ಕಿಗಾಗಿ ಆ ಹೋರಾಟ ನಡೆದಿತ್ತು. ಅಂತಿಮವಾಗಿ ಆ ಪವಾಡ ಸಂಭವಿಸಿತು. ಇಡೀ ಜಗತ್ತು ಕ್ರಿಸ್ಮಸ್ ಸಡಗರದಲ್ಲಿ ಮುಳುಗಿದ್ದ 2025 ಡಿಸೆಂಬರ್ 22 ನೌಟ ನಗರವು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಅದಕ್ಕೂ ಮುನ್ನ ಅಕ್ಟೋಬರ್ನಲ್ಲಿ ಸತೀಪ ಪ್ರಾಂತ್ಯವು ಹಚ್ಚಿದ ಕಿಡಿಗೆ ಈ ಸಂಪೂರ್ಣ ಜೀವ ಬಂದಿತು. ಆ ಹೊಸ ಕಾನೂನು ಕೇವಲ ಕಾಗದದ ತೀರ್ಪಾಗಿರಲಿಲ್ಲ, ಅದು ಪ್ರಕೃತಿಯ ಪರವಾಗಿ ಬರೆದ ಕಾಳಜಿಯಾಗಿತ್ತು. ಆ ಕಾನೂನಿನಂತೆ ಈ ಪುಟ್ಟ ಜೇನುನೊಣಗಳು ಕೇವಲ ಕೀಟಗಳಲ್ಲ, ಅವುಗಳು ನಮ್ಮಂತೆ ಬದುಕುವ ಹಕ್ಕನ್ನು ಹೊಂದಿರುವ ಜೀವಗಳು. ಸ್ವಚ್ಛವಾದ ಆರೋಗ್ಯಕರವಾದ ಕಾಡಿನಲ್ಲಿ ತಲೆಯೆತ್ತಿ ಬಾಳುವ ನಮ್ಮ ಸಂತತಿಯನ್ನು ಮತ್ತೆ ಬೆಳೆಸುವ ಪೂರ್ಣ ಹಕ್ಕು ಅವುಗಳಿಗಿದೆ ಎಂದು ಘೋಷಿಸಲಾಯಿತು. ಇದು ಇಡೀ ಅಮೆಜಾನ್ ಕಾಡು ನಿಟ್ಟಿಸುರು ಬಿಟ್ಟ ಕ್ಷಣ ಮನುಷ್ಯ ಕೊನೆಗೂ ತನ್ನ ಅಹಂಕಾರವನ್ನು ಬದಿಗಿಟ್ಟು ಅತ್ಯಂತ ಕಿರಿದಾದ ಜೀವಿಯ ಹೆದರು ತಲೆಬಾಗಿದ್ದ. ಈಗ ಮತ್ತೆ ಅಮೆಜಾನ್ ಕಾಡಿನಲ್ಲಿ ಮುಂಜಾನೆ ಮೂಡುತ್ತಿದೆ. ಎಲೆಗಳ ಮರೆಯಲ್ಲಿ, ಹೂವುಗಳ ಒಡಲಲ್ಲಿ ಆ ಪುಟ್ಟ ರೆಕ್ಕೆಗಳು ಮತ್ತೆ ನವೋಲ್ಲಾಸದಿಂದ ಬಡಿಯುತ್ತಿವೆ. ಜಗತ್ತನ್ನು ಸುಂದರವಾಗಿಡಲು ದೊಡ್ಡ ಕ್ರಾಂತಿಗಳೇ ಆಗಬೇಕಾಗಿಲ್ಲ. ಕೆಲವೊಮ್ಮೆ ಪ್ರಕೃತಿಯ ಅತ್ಯಂತ ಸಣ್ಣ ಜೀವಿಗೆ ನಾವು ನೀಡುವ ಗೌರವ ಮತ್ತು ಪ್ರೀತಿ ಇಡೀ ಸೃಷ್ಟಿಯನ್ನೇ ಉಳಿಸಬಲ್ಲದು ಎಂಬುದಕ್ಕೆ ಈ ಕಥೆಯ ಸಾಕ್ಷಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ಭೂಮಿಯಲ್ಲಿ ಬದುಕುವ ಹಕ್ಕು ನಮಗಷ್ಟೇ ಅಲ್ಲ, ನಮ್ಮಂತೆ ಕೋಟ್ಯಂತರ ಜೀವಿಗಳಿಗೂ ಇದೆ. ಆದರೆ ಆ ಅರ್ಹತೆಯನ್ನು ಬೆಳೆಸಿಕೊಳ್ಳಲು ನಾವು ಎಲ್ಲ ಜೀವಿಗಳನ್ನು ಗೌರವಿಸುವ ಕನಿಷ್ಠ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಅಮೆಜಾನ್ ಕಾಡಿನ ಪುಟ್ಟ ಜೇನಿನ ದೊಡ್ಡ ಕತೆ ಎಂಬ ವಿಷಯದ ಕುರಿತು ಶ್ರೀಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಪೀಠ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರಿಯಾ ಕೇಳುಗರೆ, ನಿಮ್ಮ ಅಕ್ಕರೆಯ ಹತ್ತಿರದವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಹುಟ್ಟುಹಬ್ಬದ ಮತ್ತು ಮದುವೆ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕೆ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನಿಸ್ 60 ರೂಪಾಯಿ, ಪೆನ್ಸಿಲ್ ಬೇನಿಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 15 ರೂಪಾಯಿ, ದಪ್ಪ ಮೆಣಸಿನಕಾಯಿ 43 ರೂಪಾಯಿ.

ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 34 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮಗುವಿಗೆ ಮೊದಲ
1: ಹೆಚ್ಚುವರಿ ಜವಾಬ್ದಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ T20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ BSF ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರವನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರ ಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ BSF ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. BSF ಸ್ಥಾಪನೆಯ 60ನೆಯ ವರ್ಷದಲ್ಲಿ BSF ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು BSF ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರು ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ CDCA ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟ್ರೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, PM ಪೋಷಣೆ, ಉಲ್ಲಾಸ್, PM ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. CBSE ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ June 1 ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು

ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011804 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿನ್ಯಾಸ ಲಿಂಕ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11:00 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ಧದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ಧವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ T20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ 7 wicket ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ RCB ವಿರುದ್ಧ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 overಗಳಲ್ಲಿ 6 wicket ನಷ್ಟಕ್ಕೆ 214 run ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 run ಸಿಡಿಸಿದರೆ ರವೀಂದ್ರ ಜಡೇಜಾ 45 run ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 overಗಳಲ್ಲಿ 3 wicket ನಷ್ಟಕ್ಕೆ 219 run ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 esets 104 run ಬಾರಿಸಿದರು. ಸಾಯಿ ಸುದರ್ಶನ್ 32 esets 58 run ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ವರ್ಷದ ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ

ಭಾರತ ಎರಡನೆಯ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನದನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ

ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಎರಡರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇವತ್ತು ಆಧುನಿಕ ತಂತ್ರಜ್ಞಾನದಿಂದಾಗಿ ಜಗತ್ತು ಬಹಳ ಸಣ್ಣದಾಗ್ತಾ ಇದೆ. ದೇಶಗಳು, ಸಂಸ್ಕೃತಿಗಳು, ಜನಾಂಗಗಳು ಬಹಳ ಹತ್ತತ್ರ ಬರ್ತಾ ಇದ್ದಾವೆ. ಇವತ್ತು ಅದೇ ಹೇಳ್ತಿದ್ದೆ ರಾಮವರ್ಗಿದೆ, ನಾನು ಇಲ್ಲಿ ಮಾತಾಡಿದಾಗ ಅದೇ ಕ್ಷಣಕ್ಕೆ ಅಮೇರಿಕಾದಲ್ಲಿ ಜನ ನೋಡ್ಬೋದು ಅಲ್ವಾ. ಮೊದಲು ಅಮೇರಿಕಾ ಅಂದ್ರೆ ಬಹಳ ದೂರ ನಮಗೆ, ಈಗೇನಿಲ್ಲ ಅಮೇರಿಕಾನ, ಅಯ್ಯೋ ನಾಳೆ ಜೂಮ್ ಕಾಲ್ ಹಾಕೊಂಡ್ಬಿಟ್ರೆ ಮುಗ್ದೈತೆ ಬರ್ತೀವಿ ಅಂತ. ಡಿಸ್ಟೆನ್ಸ್ ಹ್ಯಾಸ್ ಬಿಕಮ್ ರಿಡಂಡೆಂಟ್ ಟುಡೇ, ಮೀನಿಂಗ್ಲೆಸ್ ಆಗ್ಬಿಟ್ಟಿದೆ, ಡಿಸ್ಟೆನ್ಸ್ಗೆ ಅರ್ಥವೇ ಇಲ್ಲ ಅನ್ನಂಗಾಗಿದೆ ಈಗ. ಆದರೆ ಈ ನಿಕಟತೆ ಇದ್ದಿದೆಯಲ್ಲ, ಹತ್ತಿರ ಬರೋದಿದೆಯಲ್ಲ, ವಿ ಸೇ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ ಅಲ್ಲ, ಗ್ಲೋಬಲ್ ವಿಲೇಜ್ ಆಗಿದೆ ಅಂತ ಕರಿತೀವಿ. ಆದರೆ ಒಂದು ಗಮನಿಸಿದ್ದೀರಾ, ಇದು ಹತ್ತಿರ ಇರೋದಂಥದ್ದು ಹೆಚ್ಚಿನ ನಿಕಟತೆಗೆ ಕಾರಣ ಆಗದೆ ಹೆಚ್ಚಿನ ಗೊಂದಲಕ್ಕೆ ಕಾರಣ ಕೂಡ ಆಗಿದೆ. ಹತ್ತಿರ ಬರೋದ್ರಿಂದ ನಿಕಟತೆ ಹೆಚ್ಚಾಗಬೇಕು, ಪ್ರೀತಿ ಹೆಚ್ಚಾಗಬೇಕು ನಿಜ, ಆದರೆ ಅದರ ಜೊತೆಗೆ ಗೊಂದಲಗಳಿಗೆ, ಸಂಘರ್ಷಗಳಿಗೆ, ಯುದ್ಧಗಳಿಗೆ ಕಾರಣ ಆಗಿದೆ. ನಾವು ಯಾವುದೋ ವೈರಸ್ಸಿಗೆ ಯಾವುದೋ ದೇಶವನ್ನು ಬ್ಲೇಮ್ ಮಾಡ್ತೀವಿ, ಆ ದೇಶದವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತೀವಿ. ಎಲ್ಲ ಯಾವ ದೇಶ ಅಂತರ ಉಳಿದಿಲ್ಲ ಈಗ, ಆದರೆ ನಾವು ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡೋದಾಗಲಿ ಆ ಗೊಂದಲಗಳು, ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಹೊರಗಿನ ಬೇಕಾದಷ್ಟು ಬದಲಾವಣೆ ಆಗಿದೆ, ಜಗತ್ತು ತುಂಬ ಬದಲಾವಣೆ ಆಗಿದೆ. ನಾನು ಹುಡುಗನಾಗಿದ್ದಾಗ ಅಮೇರಿಕ ಅಂದರೆ ದೂರದ ಜಾಗ, ಅಲ್ಲಿ ಹೋದಾಗೂ ಒದ್ದಾಡಿದ್ದೀನಿ ನಾನು, ಯಾಕಂದರೆ ಫೋನ್ ಇಲ್ಲ ಆವಾಗ, ಈಗ ನಂಗೆ ಸ್ಕೈಪ್ ಇಲ್ಲ ಏನಿಲ್ಲ, ಹೋದ್ರೆ ಹೋದ ಅವನು, ಪತ್ರ ಬರೆದ್ರೆ ಒಂದು ಇಪ್ಪತ್ತೊಂದು ದಿವಸ, ಒಂದು ತಿಂಗಳು ಬೇಕು ಬರಬೇಕಾದ್ರೆ ಪತ್ರ ಹಾಗಿದ್ದು. ಇವತ್ತು ಹಾಗಿಲ್ಲ, ಏನೂ ಚಿಂತೆ ಇಲ್ಲ. ಹಾಗಿದ್ದಾಗ ಹೊಸ ಬದಲಾವಣೆಗಳನ್ನು ಬೇಕಾದಷ್ಟು ಕಂಡಿದ್ದೀವಿ, ತಾಂತ್ರಿಕ ಬದಲಾವಣೆಗಳನ್ನು, ಆದರೆ ಅದಕ್ಕೆ ಅನುಗುಣವಾಗಿ ಮನೋಭಾವ ಬದಲಾವಣೆ ಆಗಲಿಲ್ಲ, ಆಂತರಿಕ ಬದಲಾವಣೆ ಆಗಲಿಲ್ಲ. ಬಾಹ್ಯ ಬದಲಾವಣೆ ತುಂಬ ಬದಲಾಗ್ಬಿಡ್ತು, ನಮ್ಮ ರೂಪ ಬದಲಾಯಿತು, ಆಕಾರ ಬದಲಾಯಿತು, ವೇಷಭೂಷಣ ಬದಲಾಯಿತು, ವಾಹನ ಸಾಮಗ್ರಿಗಳು ಇರುವಂಥ ಮನೆಗಳು ಬದಲಾದವು, ಆದರೆ ಮನೋಭಾವ ಬದಲಾಗಲಿಲ್ಲ. ಭೌತಿಕ ಸಾರ್ವತ್ರಿಕತೆ ಬಂತೆ ಹೊರತಾಗಿ ಮನೋಭಾವದ ಸಾರ್ವತ್ರಿಕತೆ ಬರಲಿಲ್ಲ. ವರ್ತಮಾನದ ಸ್ಥಿತಿಯೊಳಗೆ ಈ ಮನೋಭಾವದ ಬದಲಾವಣೆ ಬಗ್ಗೆ ಶ್ರೀಮಾತೆ ಬಹಳ ಕಾಳಜಿ ಮಾಡ್ತಾ ಇದ್ರು. ಹೊರಗಿನ ಬದಲಾವಣೆ ಮುಖ್ಯ ಅಲ್ಲಪ್ಪ, ಒಳಗಿನ ಮನಸ್ಸು ಬದಲಾವಣೆ ಮಾಡಿಕೊಳ್ಳಿ ಅಂತ ಒಂದ್ಸಲ ವಿವೇಕಾನಂದರು ಹೇಳ್ತಾರೆ. ಅದು ಅವತ್ತು ಸುಲಭವಾದ ಮಾತಾಗಿತ್ತೇನೋ, ದೊಡ್ಡ ಮಾತು ಅನಿಸುತ್ತೆ. ಇವತ್ತು ನನಗನ್ಸೋದು ಕ್ರಾಂತ ದೃಷ್ಟಿ ಅನಿಸುತ್ತೆ. ಶ್ರೀಮಾತೆ ವಿವೇಕಾನಂದರು ಹೇಳುವಂಥ ಮಾತು, ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ. ತಾವು ಬ್ಯಾಕ್ಗ್ರೌಂಡ್ ನೋಡಬೇಕು, ಸಣ್ಣ ಹಳ್ಳಿಯಿಂದ ಬಂದಂಥ ಹೆಣ್ಮಗಳು, ಏನೂ ಕಲೀಲೇ ಇದ್ದಂಥ ಹೆಣ್ಮಗಳು, ರಾಮಕೃಷ್ಣ ಅಧ್ಯಾತ್ಮ ಜೀವನದಲ್ಲೇ ಬದುಕಿದಂಥವರು. ವಿವೇಕಾನಂದರಿಗೆ ಹೇಳೋದು ಕಲ್ಕತ್ತೆ ಚೆನ್ನಾಗಿರು ಅಂತ ಹೇಳಲಿಲ್ಲ. ಇವತ್ತಿಗೂ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಏನು ಮಾಡ್ತೀಪ್ಪ ನೀವು, ನಾನು ನೋಡಿದ್ದೀನಿ ರಾಜಾಜಿನಗರ ಇರೋರಿಗೆ ಜಯನಗರ ದೂರ, ಅಯ್ಯೋ ಜಯನಗರಕ್ಕೆ ಯಾಕೆ ಕೆಲಸಕ್ಕೆ ಹೋಗ್ತೀಯ, ಭಾಳ ದೂರ, ಅದು ಇಲ್ಲೇ ಪಕ್ಕದಲ್ಲೇ ಮನೆ ನೋಡ್ಕೊ. ಆದರೆ ಆವತ್ತಿನ ಕಾಲಕ್ಕೆ ಶಾರದಾ ಮಾತೆ ವಿವೇಕಾನಂದರು ಹೇಳೋದು ಇಡೀ ಜಗತ್ತನ್ನು ನಿನ್ನದಾಗಿಸುವುದನ್ನು ಕಲಿ, ಯಾರೂ ಇಲ್ಲಿ ಪರರಲ್ಲ, ಯಾವ ದೇಶ ಜನನೂ ಪರರಲ್ಲ, ಮಗು ಇಡೀ ಜಗತ್ತು ನಿನ್ನದೇ. ಆಕೆ ಮಾತಾಡ್ತಿರೋದು ಒಂದು ಊರಿನ ಬಗ್ಗೆ ಅಲ್ಲ, ಒಂದು ದೇಶದ ಬಗ್ಗೆ ಅಲ್ಲ, ಇಡೀ ಜಗತ್ತೇ ನಿನ್ನದೇ ಅಂತ. ಇದು ನಾನು ಯಾವಾಗಲೂ ಹೇಳೋದು ವರ್ತಮಾನದ ಕ್ರಾಂತ ದೃಷ್ಟಿ ಅಂತ. ಅದು ಭವಿಷ್ಯ ಹಾಗಾದರೆ ವರ್ತಮಾನದ ಕ್ರಾಂತ ದೃಷ್ಟಿ ಅಂತ. ಶ್ರೀರಾಮಕೃಷ್ಣರು ತಮ್ಮ ಬದುಕಿಂದು ಮತ್ತು ಬೋಧನೆಯಲ್ಲಿ ಭಕ್ತಿಯನ್ನೇ ಅಚ್ಚು ಪ್ರಧಾನವಾಗಿ ಇಟ್ಕೊಂಡಿದ್ರು. ಶ್ರೀಮಾತೆಯ ದಾರಿ ಕರ್ಮ ಮಾರ್ಗ, ಇವರದು ಭಕ್ತಿ ಮಾರ್ಗ ಆದರೆ ಅವರ ಕರ್ಮ ಮಾರ್ಗ. ರಾಮಕೃಷ್ಣ ಎಲ್ಲ ಬಗೆಯ ಸಾಧನೆಗಳನ್ನು ಮಾಡಿದರು, ವೇದಾಂತದ ಜ್ಞಾನ ಮಾರ್ಗಗಳನ್ನು ಅನುಸರಿಸಿದ್ರು ಕೂಡ ಅವರ ಬದುಕಿನ ಮೂಲ ಸ್ರೋತ ಭಕ್ತಿನೇ, ಯಾವಾಗಲೂ ಭಕ್ತಿ. ಕೊನೆವರೆಗೂ ಜಗನ್ಮಾತೆಯ ಭಕ್ತರಾಗೇ ಉಳ್ಕೊಂಡ್ರು, ಮತ್ತು ಉಪದೇಶದ ಪ್ರಧಾನ ಸ್ವರ ಕೂಡ ಭಕ್ತಿನೇ ಆಗಿತ್ತು. ಅವ್ರು ಹೇಳೋರು ಕಲಿಯುಗದಲ್ಲಿ ನಾರದೀಯ ಭಕ್ತಿ ಇದೆಯಲ್ಲ ಅತ್ಯಂತ ಸೂಕ್ತವಾದದ್ದು ಅದೇ ಅಂತ ಹೇಳೋರು. ತಮಾಷೆ ಮಾಡಿ ಹೇಳ್ತಿದ್ರಂತೆ, ನನಗೆ ಸಕ್ಕರೆ ಸವಿಯೋ ಆಸೆ ಇದೆ, ಸಕ್ಕರೆ ಆಗೋ ಆಸೆ ಇಲ್ಲ ಅಂತ. ನನ್ನ ಸಕ್ಕರೆ ಆಗಬಾರ್ದು, ಸಕ್ಕರೆ ರುಚಿ ಬಹಳ ಇಷ್ಟ, ನನಗೆ ಸಕ್ಕರೆ ಆಗೋದು ಬೇಕಿಲ್ಲ. ತಾಯಿಗೆ ಬೇಡ್ಕೊಳ್ಳೋದು ಕಾಳಿಕಾ ಕಾಳಿ ಮಾತೆ ಬೇಡ್ಕೊಳ್ಳೋದು ಏನು ಅಂದರೆ, ತಾಯಿ

ನನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಡ. ಮತ್ತೊಬ್ಬರಾದ್ರೆ ಕೇಳೋರು, ಇವರು ಬ್ರಹ್ಮಜ್ಞಾನ ಕೊಡಬೇಡ, ಭಗವದ್ ಆನಂದವನ್ನು ಕೊಡುವಂತ. ಇದು ಬಹಳ ಚೆಂದ, ಈ ಭಕ್ತಿಯ ತುದಿ ಆನಂದ. ಹೇಳ್ತಾರೆ ಬ್ರಹ್ಮಜ್ಞಾನ ಕೊಡಬೇಡ ನನಗೆ, ಭಗವದ್ ಆನಂದವನ್ನು ಕೊಡು ಅಂದರೆ ಅವರ ಮೂಲ ಆಶಯ ಇದ್ದದ್ದು ಭಕ್ತಿ. ಶ್ರೀಮಾತೆಯವರ ಮಾರ್ಗ ಕರ್ಮ. ಅವರು ರಾಮಕೃಷ್ಣ ಹಾಗೆ ತಪಸ್ಸನ್ನು ಮಾಡಲಿಲ್ಲ, ವಿವೇಕಾನಂದರ ಹಾಗೆ ಪಾಂಡಿತ್ಯವನ್ನು ಪಡ್ಕೊಳ್ಳಿಲ್ಲ, ಆದರೆ ದಿನನಿತ್ಯದ ಕೌಟುಂಬಿಕ ಕಾರ್ಯಗಳನ್ನು ಮಾಡ್ತಾ ಶಾಂತವಾದಂತಹ ನಿರಾಡಂಬರವಾದಂತಹ ಜೀವನವನ್ನು ನಡೆಸಿದರು. ಅವರಲ್ಲಿ ನಿರಪೇಕ್ಷತೆ ಅಂತಿದೆ ನೋಡಿ, ಬಹಳ ಅಪರೂಪದ ಗುಣ ಇದು. ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲ, ನಿರಪೇಕ್ಷತೆ ಅನ್ನುವಂಥದ್ದು ಎಲ್ಲರೂ ಕಣ್ಣಿಗೆ ಕಾಣೋ ಆಗಿತ್ತು. ಇದು ಸಾಮಾನ್ಯವಾಗಿ ಒಂದು ಸ್ವಲ್ಪ ಇರ್ತದೆ, ಅಪೇಕ್ಷೆ ಇರ್ತದೆ, ಯಾವುದೋ ಮಾಡಿದಾಗ ನನಗೆ ಸಿಗಲಿ, ನನ್ನ ಮಗನಿಗೆ ಸಿಗಲಿ, ನನ್ನ ಮನೆಗೆ ಸಿಗಲಿ, ಎಲ್ಲಾನು ಆಮೇಲೆ ಬೇಕಾದ್ರೆ ತೊಗೊಳ್ಬೇಡ ಅಂತಿರ್ತಾರೆ. ಆದ್ರೆ ಇವ್ರದ್ದು ಹಾಗಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ಮೂರು ಥರದ್ದು ನಾಲ್ಕು ಥರದ ಜನ ಇರ್ತಾರೆ ಅಂತ. ಒಂದು ಎಲ್ಲ ನನಗೆ ಇರಲಿ, ಜಗತ್ತು ಹಾಳಾಗೋದ್ರು ನನಗೆ ಬರಲಿ, ಎಲ್ಲ ಅಂಥವ್ರು ಸಾಕಷ್ಟು ಜನ ಕಾಣಿಸ್ತಾರೆ, ನನಗೆ ಬೇಕು ಅಂತ. ಇನ್ನು ಎರಡನೇದವ್ರು ಅಂತಾರೆ, ನನಗೂ ಬೇಕು ಅವ್ರಿಗೂ ಬೇಕಪ್ಪ, ಇಬ್ಬರು ಚೆನ್ನಾಗಿರಲಿ, ಲಿವ್ ನನಗೂ ಬೇಕು ಅವ್ರಿಗೂ ಇರಲಿ ಅಂತ. ಮೂರನೇದವರು ತೀರಾ ವಿರಾಗಿಗಳವರು, ನನಗೇನು ಬೇಡ ಮಾರ, ಎಲ್ಲ ಅವ್ರಿಗೆ ಕೊಟ್ಬಿಡು. ಇನ್ನು ನಾಲ್ಕನೇದವರು ಇದಾರಂತ, ಮೋಸ್ಟ್ ಡೇಂಜರಸ್ ಅವರು, ನನಗೂ ಬೇಡ ಅವ್ರಿಗೂ ಬೇಡ. ಈ ಅಪೇಕ್ಷತೆ ಅನ್ನೋದು, ಇವನ್ ಬೇಡ ಅನ್ನೋದು ಅಪೇಕ್ಷೆನೇ ಅದು, ಅವ್ರಿಗೂ ಬೇಡ ಅನ್ನೋದು ಅಪೇಕ್ಷೆನೇ, ಅವ್ರು ಸಿಗಲಾರ ಸಿಗಬಾರದು ಅಂತ ಅಪೇಕ್ಷೆ ಅದು. ಆದರೆ ಶಾರದಾದೇವಿಯವರ ಜೀವನದಲ್ಲಿ ನಿರಪೇಕ್ಷತೆ ಅನ್ನೋದು ಎಷ್ಟು ಹೊಂದಿಬಿಟ್ಟಿತ್ತು ಅಂತಂದ್ರೆ, ಅವ್ರು ಯಾವ ಕೆಲಸ ಮಾಡಿದ್ರು ಕೂಡ ಯಾವುದೂ ಅಪೇಕ್ಷೆ ಇಲ್ಲ, ಅವ್ರು ಯಾರ ಕಡೆಯಿಂದ ಅಪೇಕ್ಷೆ ಇಲ್ಲ. ಮುಂದೆ ಜೀವನದ ಕೆಲವು ಘಟನೆಗಳನ್ನು ನೋಡ್ತೀವಿ ಅವ್ರು ಹೇಗಿದ್ದಾರೆ ಅಂತ. ತಮ್ಮ ಕೊನೆ ಕ್ಷಣದವರೆಗೂ ಅವರ ಜೀವನ ಕರ್ಮಮಯವಾಗಿತ್ತು ಅಂತ ಹೇಳ್ತಾರೆ. ಅವ್ರ ಕರ್ಮದ ಬಗ್ಗೆ ಎಂಥ ಸುಲಭವಾದ ವಿಚಾರಗಳನ್ನು ಹೇಳ್ತಾ ಇದ್ರು ಅಂದ್ರೆ, ಶಿಷ್ಯರಿಗೆ ಹೇಳೋರು, ಶ್ರೀರಾಮಕೃಷ್ಣರ ಕೆಲಸ ಮಾಡು, ರಾಮಕೃಷ್ಣ ಕೆಲಸ ಮಾಡು, ಅದರೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಹೊತ್ಕೊಂಬ. ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ದೂರ ಆಗ್ತವೆ. ತಾವು ಕಂಡಿದ್ದೀರಿ, ಖಾಲಿ ಕೂತಾಗ ಹುಚ್ಚುಚ್ಚಾರ ವಿಚಾರ ಬರ್ತವೆ. ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿಬಿಟ್ರು, ಐಡಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ವರ್ಕ್ಶಾಪ್ ಕರೆಕ್ಟು, ಡೆವಿಲ್ಸ್ ವರ್ಕ್ಶಾಪ್ ಅದು. ಬರೀ ಕೆಟ್ಟ ವಿಚಾರಗಳೇ ಬರ್ತವೆ ಖಾಲಿ ಕೂತ್ಕೊಂಡು. ಅದಕ್ಕೆ ಹೇಳ್ತಾ ಇರೋರು, ಕೆಲಸ ಮಾಡೋದ್ರಿಂದ ಇಲ್ಲ ಸಲ್ಲದ ಆಲೋಚನೆಗಳು ಬರೋದಿಲ್ಲ ಮನಸ್ಸಲ್ಲಿ. ದಿನದ 24 ಗಂಟೆಗಳು ಕೂಡ ಧ್ಯಾನ ಕೆಲಸದಲ್ಲಿ ತೊಡಗಿರೋ, ಧ್ಯಾನದಲ್ಲಿ ಇರೋಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಪ್ರಾಕ್ಟಿಕಲ್ ರಿಯಾಲಿಟಿ ನೋಡಿ. ರಾಮಕೃಷ್ಣ ಚಾನ್ಸ್ ಸಿಕ್ಕರೆ 24 ತಾಸು ಭಕ್ತಿಯಲ್ಲಿ ಇದ್ಬಿಡೋರು. ಇವ್ರು ಹೇಳ್ತಾರೆ ಹಾಗಲ್ಲ, 24 ಗಂಟೆ ಧ್ಯಾನದಲ್ಲಿ ಮತ್ತು ಚಿಂತನೆ ಇರೋಕೆ ಸಾಧ್ಯ ಇಲ್ಲ, ಆದ್ದರಿಂದ ಕೆಲಸ ಮಾಡಬೇಕು. ಕರ್ಮದಿಂದ ಮಾತ್ರ ಈ ಕರ್ಮದ ಬಂಧದಿಂದ ಪಾರಾಗೋಕೆ ಸಾಧ್ಯ ಇದೆ, ಕರ್ಮ ಮಾಡದೇ ಇರೋದ್ರಿಂದ ಅಲ್ಲ. ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರಬಾರ್ದು. ಮನಸ್ಸಿಗೆ ಅಲಿಯಲ್ಲಿ ಬಿಡೋದಕ್ಕಿಂತ, ಮನಸ್ಸನ್ನು ಖಾಲಿ ಬಿಟ್ಟು ಆ ಕಡೆ ಕಡೆ ಸುತ್ತಾಡೋದು ಬಿಡೋದಕ್ಕಿಂತ ಕೆಲಸ ಮಾಡೋದು ಒಳ್ಳೆಯದು ಅಂತ ಎಲ್ಲ ಶಿಷ್ಯರಿಗೆ ಬೆನ್ನು ಹತ್ತೇಳೋರು. ಇದು ವರ್ತಮಾನ ಆಯಿತು. ನಾನಾಗಲೇ ಹೇಳಿದಾಗೆ ರಾಮಕೃಷ್ಣರದು ಭಕ್ತಿ ಮಾರ್ಗ, ಆದರೆ ತಾಯಿ ಶಾರದಾ ಮಾತೆಯದು ಕರ್ಮ ಮಾರ್ಗ, ಸ್ವಾಮಿ ವಿವೇಕಾನಂದರದು ಜ್ಞಾನ ಮಾರ್ಗ. ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಜಾಸ್ತಿ ಹೇಳೋಲ್ಲ, ಇದರೊಳಗೆ 5 ದಿವಸ ಇರೋದ್ರಿಂದ ನೀವೆರಡು ಹೇಳೋದೇ ಕಷ್ಟ. ನಮಗೆ ಮೂರು ಅವಶ್ಯಕ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ, ಮೂರು ಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ, ಕರ್ಮಯೋಗದ ಆದರ್ಶದ ಅನುಸಾರವಾಗಿ ನಮ್ಮ ವ್ಯವಹಾರಿಕ ಜೀವನವನ್ನು ನಡೆಸ್ತಾ, ಭಕ್ತಿಯ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾ, ಜ್ಞಾನಾಗ್ನಿಯಲ್ಲಿ ನಮ್ಮ ಮೌಢ್ಯಗಳನ್ನು ಭಸ್ಮ ಮಾಡ್ತಾ ಪ್ರಪಂಚದಲ್ಲಿ ಜೀವನ ನಿರ್ವಹಿಸಬೇಕಾಗಿದೆ ನಾವು ಅಂತ. ಮೂರು ಬೇಕು ನಮಗೆ, ಕರ್ಮ ವರ್ಗದಲ್ಲಿ ಜೀವನ ನಡೆಸಬೇಕು, ಭಕ್ತಿ ಮೂಲಕ ಭಗವಂತನನ್ನು ಧ್ಯಾನ ಮಾಡಬೇಕು, ಪ್ರಪಂಚದಲ್ಲಿ ನಡಿಬೇಕಾದ್ರೆ ಜ್ಞಾನ ಬೇಕು ಬೇಕು, ಮೌಢ್ಯ ಹೋಗಬೇಕಾದ್ರೆ ಬೇಕು. ಒಂದ್ಸಲ ರಾಮಕೃಷ್ಣರು ಕೇಳ್ತಾರೆ, ನೀವೆಲ್ಲ ಸುಲಭವಾಗಿ ಹೇಳ್ಬಿಡ್ತೀರಿ ಭಕ್ತಿ ಮಾಡು ಭಕ್ತಿ ಮಾಡು ಅಂತ, ಕರ್ಮ ಮಾಡು ಅಂತ ಅವ್ರು ಹೇಳ್ತಾರೆ, ಎರಡೂ ಮಾಡೋದು ಹೇಗೆ? ಕರ್ಮ ಮಾಡ್ತಾ ಇದ್ರೆ ದೇವ್ರು ನೆನಪು ಬರೋದಿಲ್ಲಲ್ಲ, ಹೇಗೆ ಮಾಡೋದು ಅಂತ ಉದಾಹರಣೆ ಕೊಡ್ತಾರೆ. ರಾಮಕೃಷ್ಣರು ಉದಾಹರಣೆ ಅವರಿಗೆ ಸರಿ ಇದ್ದೀನಿ, ಯಾವುದು ಹೇಳ್ತಾ ಇದ್ದಾರೆ, ಪ್ಯಾರಾಬಿಲ್ಸ್ ಆಫ್ ರಾಮಕೃಷ್ಣ ಓದ್ಬೇಕು, ನೀತಿ ಕಥೆಗಳು, ಪುಟ್ಟ ಪುಟ್ಟ ಕಥೆಗಳು, ಅದು ಹೇಗೆ ದೊಡ್ಡ ದೊಡ್ಡ ತತ್ವಗಳನ್ನು ಸಣ್ಣ ಸಣ್ಣ ಕಥೆಗಳಲ್ಲಿ ಹೇಳ್ತಾ ಇದ್ರು ಅವರು ಅಂತ. ಅವ್ರು ಉದಾಹರಣೆ ಕೊಡ್ತಾರೆ, ಇಲ್ಲೋಡಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬ, ದೇವ್ರ ಮುಂದೆ ದೀಪ ಹಾಕಿದ್ದೀರಿ, ದೀಪ ಆರಬಾರ್ದು ಅಲ್ವಾ, ನೋಡ್ಕೊಂಡಿರ್ಬೇಕು. ತಾಯಿ ಏನ್ ಮಾಡ್ತಾಳೆ ಮನೆಯಲ್ಲಿ? ಅಡುಗೆ ಮನೆಯಲ್ಲಿ 108 ಕೆಲಸ, ಯಾವ ಕೆಲಸ ಮಾಡ್ತಿದ್ರು ಒಂದು ಕಣ್ಣು ಅಲ್ಲೇ ಇರುತ್ತೆ. ಕುಡಿ ಬಂತ ನೋಡ್ಕೋಬೇಕು, ಅಥ್ ಹೋಗಿ ಎಣ್ಣೆ ಕಮ್ಮಿ ಆಯ್ತಾ ನೋಡ್ಕೋಬೇಕು. ಅಂದ್ರೆ ಕೆಲಸ ಮಾಡ್ಕೊಂಡಿರೋದು ಕರ್ಮ, ಆ ಕರ್ಮ ಕೆಲಸ ಮಾಡ್ತಿರುವಾಗ ಮನಸ್ಸಿನ ಒಂದು ಮೂಲೆಯಲ್ಲಿ ಅದು ಇರಬೇಕು, ಭಗವಂತ ಇದ್ದಾನೆ ಅಂತ ಭಕ್ತಿ ಇರಬೇಕು, ಎರಡೂ ಇರಬೇಕು. ತಾಯಿ ಹೇಗೆ ಎರಡೂ ನಿಭಾಯಿಸ್ತಾಳೋ ಜೀವನದಲ್ಲಿ ಹಾಗೆ ಬದುಕಬೇಕು ನಾವು. ಕರ್ಮ ಮಾಡ್ತಾ ಇರಬೇಕು, ಕರ್ಮ ಮಾಡ್ತಾ ಆ ಮೇಲಿದ್ದೇನು ಬಿಡಬಾರ್ದು. ಅಂದರೆ ಹೇಳ್ತಾರಲ್ಲ, ಇಲ್ಲಿ ಇರಬೇಕು ಅಲ್ಲಿ ನೆನೆಸ್ಕೋಬೇಕು,

ಇಂದು ಮತ್ತು ಮುಂದಿನ 4 ದಿವಸಗಳ ಕಾಲ ಈ ಎರಡು ಮಹಾನ್ ಚೇತನಗಳು ಬದುಕಿದಂತಹ ರೀತಿ ಮತ್ತು ಅದರಿಂದ ಮನುಕುಲಕ್ಕಾದಂತಹ ಮಹೋನ್ನತ ಕಾರಣವನ್ನು ಚರ್ಚೆ ಮಾಡಬೇಕು. ರಾಮಕೃಷ್ಣ ಅವತಾರದ ಹಿನ್ನೆಲೆ ಸ್ವಲ್ಪ ಗಮನಿಸ್ಬೇಕು ನಾವು. ಯಾವಾಗಲೂ ನನ್ನ ಅದು ಪದ್ಧತಿ ಏನಂತ, ಯಾವುದೇ ವ್ಯಕ್ತಿ ಹೇಳಬೇಕಾದ್ರೆ ಹಿನ್ನೆಲೆ ಏನಿತ್ತು ಅಂತ ಗೊತ್ತಾಗಬೇಕು. ಬ್ಯಾಕ್ಗ್ರೌಂಡ್ ಈಸ್ ಮೋರ್ ಇಂಪಾರ್ಟೆಂಟ್. 18ನೇ ಶತಮಾನದ ಆದಿ ಭಾಗ, ಪ್ರಾರಂಭದ ಭಾಗ, ಬಂಗಾಳದಲ್ಲಿ ಬಾಂಕುರಾ ಅಂತ ಒಂದು ಜಿಲ್ಲೆ, ಅಲ್ಲಿ ಒಂದು ದೇರೆ ಅಂತ ಒಂದು ಕುಗ್ರಾಮ, ದೇರೆ ಅನ್ನೋ ಊರ ಹೆಸರು. ಸಣ್ಣ ಊರು, ಏನೇನೋ ಸವಲತ್ತುಗಳಿಲ್ಲ ಅಲ್ಲಿ. ಆ ಊರಲ್ಲಿ ಒಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬ, ಮನೆ ಯಜಮಾನನ ಹೆಸರು ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ. ಈಗ ಅದು ಗಮನಿಸ್ಬೇಕು, ಎಲ್ಲ ಹೆಸರು ಹೆಂಗೆ ಬರ್ತಾವೆ ನೋಡಿ. ಅವ್ರ ಮನೇಲಿ ಮಾಣಿಕ್ರಾಮ್ ಚಟ್ಟೋಪಾಧ್ಯಾಯ ಅಂತ ಮನೆ ಯಜಮಾನ. ಅವರ ಮನೆ ಎಲ್ಲ ರಾಮಮಯ, ಎಲ್ಲನೂ ರಾಮ. ಮಾಣಿಕ್ರಾಮ್ ಅವರಿಗೆ 3 ಜನ ಗಂಡು ಮಕ್ಕಳು, ಒಬ್ಬ ಹುಡುಗಿ ಹೆಣ್ಮಕ್ಳು. ಗಂಡು ಮಕ್ಕಳು ಯಾರು? ಕ್ಷುದಿರಾಮ್, ನಿಧಿರಾಮ್, ಕನ್ನಯ್ಯರಾಮ್. ಅಂದರೆ ರಾಮಮಯ ಅಂತ ಹೇಳಿದ್ನಲ್ಲ ನಾನು, ಮಾಣಿಕ್ರಾಮ್ ಅವರು. ಅವ್ರ ಮಗ ಕ್ಷುದಿರಾಮ್, ನಿಧಿರಾಮ್, ಕನ್ನಯ್ಯರಾಮ್. ಮಗಳು ರಾಮಶೀಲ. ಎಲ್ಲರ ಹೆಸರಲ್ಲೂ ರಾಮ ಕಂಪಲ್ಸರಿ ಬರಲೇಬೇಕು. ಅವ್ರ ಮನೆ ಆರಾಧ್ಯ ದೈವ ರಾಮಚಂದ್ರ. ಆ ಹಿರಿಮಗ ಇದ್ದಾನಲ್ಲ ಕ್ಷುದಿರಾಮ್, ಅವನು ಹೆಚ್ಚು ಓದಿದವನಲ್ಲ, ಪುರೋಹಿತ ವೃತ್ತಿಗೆ ಬೇಕಾಗುವಷ್ಟು ಕೂಡ ಅವನಿಗೆ ಜ್ಞಾನ ಇರಲಿಲ್ಲ. ಸ್ವಲ್ಪ ಸ್ವಲ್ಪ ಬರ್ತಿತ್ತು, ಆದರೆ ಪುರೋಹಿತ ಮಾಡುವಷ್ಟು ಇರಲಿಲ್ಲ. ಆದರೆ ಅಂದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸತ್ಯಶೀಲತೆ, ಸುಳ್ಳು ಮಾತ್ರ ತಪ್ಪಿ ಕೂಡ ಹೇಳೋದಲ್ಲ ಮನುಷ್ಯ. ಇದ್ದದ್ರಲ್ಲಿ ಸಂತೃಪ್ತಿ, ಸಾಕಪ್ಪ ನನಗೆ ಅಂತ. ನಾನು ಯಾವಾಗ ಹೇಳೋದದು, ಹಣದಿಂದ ಸಂತೋಷ ಸಿಗಲ್ಲ, ಸಂತೃಪ್ತಿಯಿಂದ ಸಂತೋಷ ಸಿಗ್ತದೆ. ಕೆಲವರು ಏನೂ ಇಲ್ಲದೆ ಸಂತೋಷವಾಗಿರ್ತಾರೆ, ಕೆಲವು ಎದ್ರು ಎಲ್ಲಿದ್ರು ನಳ್ತಾ ಇರ್ತಾರೆ. ನಾನು ಘಟನೆ ಹೇಳಿದ್ದೆ ಅನ್ಸುತ್ತೆ, ಒಂದ್ಸಲ ದಿಲ್ಲಿಯಿಂದ ಬರಬೇಕಾದ್ರೆ ಫ್ಲೈಟ್ ತಪ್ಪೋಯ್ತು, ಟ್ರೈನಿಗೆ ಬರ್ತಾ ಇದ್ದೆ. ಚಳಿ, ಪ್ರೀತ ಚಳಿ ದಿಲ್ಲಿಯಲ್ಲಿ. ಆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಮನುಷ್ಯ ಮಲ್ಕೊಂಡಿದ್ದಾನೆ, ಅವನು ಕೂಲಿ ಹುಡುಗ ಇರಬೇಕಲ್ಲ, ಕೂಲಿ ಮಾಡೋನು ಇರಬೇಕು. ಈ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಾನೆ, ಜೋರಾಗಿ ಗೊರಕೆ ಹೊಡಿತಿದ್ದಾನೆ. ನಾನು ಟ್ರೈನ್ ಹತ್ತಿದೆ, ಭಾಳ ಕಂಫರ್ಟೇಬಲ್, ಫಸ್ಟ್ AC. ಆ ಕಡೆ ಈ ಕಡೆ ಎಲ್ಲ ಮೆತ್ತಿ ಹಾಸಿಗೆ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದು, ಟೆಂಪರೇಚರ್ ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿ ಮಲ್ಕೊಂಡವ್ರು ಮಲ್ಕೋತಾನೇ ಇಲ್ಲ ಪ್ರಾಣಿ, ನಿದ್ದೆ ಬರೋಲ್ಲ ಅಂತ ಒದ್ದಾಡ್ತಾ ಇದ್ದಾನೆ. ನಾನು ಅಂದ್ಕೊಂಡೆ ನಿದ್ದೆ ಬರೋಕ್ಕಾಗಲ್ಲ AC ಕಾರಣ ಅಲ್ಲ ಅಲ್ವಾ, AC ನಿದ್ದೆ ಕಾರಣ ಅಲ್ಲ. ಮನಸ್ಸಲ್ಲಿ ಸಂತೃಪ್ತಿ ಇದ್ರೆ ಮಲ್ಕೊಂಡ್ಬಿಡ್ತಾನೆ. ಅವನು ಚಳಿಯಲ್ಲಿ ಏನು ಹೊತ್ಕೊಳಾರದೆ ಹಾಗೆ ಮಲ್ಕೊಂಡಿದ್ದಾನೆ, ಕಲ್ಲು ಬಂಡೆ ಮೇಲೆ, ಕಲ್ಲು ಬೆಂಚಿನ ಮೇಲೆ ನಿದ್ದೆ ಬಂದಿದೆ, ಗೊರಕೆ ಹೊಡಿತಾನೆ ಅವನು. ಇವನು ಎಲ್ಲ ಅನುಕೂಲ ಇದ್ದು ರಗ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ನಿದ್ದೆ ಬರಲ್ಲ. ಆಗ ಅನಿಸ್ತು ನಿದ್ದೆ ತಗೊಳಕ್ ಬರಲ್ಲ, ತಾನೇ ಬರಬೇಕದು. ಸಂತೃಪ್ತಿ ಇದ್ದದ್ದು, ಆತನೇ ಸಹನೆ ಮಾತ್ರ ಅದ್ಭುತ ಸಹನೆ, ಎಷ್ಟು ನೋವು ಬಂದರೂ ತಡ್ಕೊಳ್ಳೋಂಥ ಸಹನೆ ಇತ್ತು. ನಮ್ಮ ಗುಂಡಪ್ಪನ ಹೇಳೋ ಹಾಗೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ, ವಜ್ರದ ಕವಚ ಸಹನೇನೆ ನಮಗೆ. ತ್ಯಾಗ ಬುದ್ಧಿ, ಇರೋದನ್ನೆಲ್ಲ ಕೊಟ್ಟುಬಿಡುವಂಥ ಮನುಷ್ಯ. ಅವನಿಗೆ ರಾಮನಲ್ಲಿ ಅನನ್ಯವಾದಂಥ ಶ್ರದ್ಧೆ. ದಿನಾಲು ಬೆಳಗ್ಗೆ ಎದ್ದು ರಾಮಚಂದ್ರನ ಪೂಜೆ ಮಾಡ್ತಾ ಇದ್ರೆ ಪೂಜೆ ಸ್ಟಾರ್ಟ್ ಮಾಡೋ ಟೈಮ್ ಇದೆ, ಅದು ಯಾವಾಗ ಮುಗೀತು ಅಂತ ಹೇಳೋಕ್ಕಾಗಲ್ಲ. ಅವನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಪೂಜೆ ಮಾಡೋದೇ ಮಾಡೋದು ಮಾಡ್ತಿದ್ದಂತೆ. ಆಮೇಲೆ ಕೆಲವು ಬಂಧಗಳನ್ನು ಹಾಕ್ಕೊಂಡಿದ್ದು, ತಂಬಿ ತಮ್ಮ ಹೀಗೆ ಇರಬೇಕು ತಾನು ಅಂತ ತನ್ನ ಗುರಿ ಹಾಕ್ಕೊಂಡಿದ್ದ. ಏನು ಅಂದರೆ ಶ್ರಾದ್ದ ಕಾರ್ಯಗಳನ್ನು ಮಾಡುವಂಥ ಬ್ರಾಹ್ಮಣರ ಮನೆಗೆ ಹೋಗ್ತಿರ್ಲಿಲ್ಲಂತ ಅವನು. ಅವನ ತಲೆಗೆ ಏನು ಬಂದಿತ್ತು ಅಂದ್ರೆ ಶ್ರಾದ್ದ ಕಾರ್ಯ ಮಾಡೋರು ಸರಿಯಲ್ಲ, ಅವರು ಪ್ರೇತಗಳ ಆವಾಹನೆ ಮಾಡ್ಕೊಂಡಿರ್ತಾರೆ, ಅದರಿಂದ ಅವ್ರು ಹೋಗಬಾರ್ದು, ಶ್ರಾದ್ದ ಮಾಡೋರ ಮನೆಗೆ ಊಟಕ್ಕೆ ಹೋಗಬಾರ್ದು ಅಂತ ಇಟ್ಕೊಂಡಿದ್ದ. ಅದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನನಗೆ ಖುಷಿಯಾದದ್ದು ಅಂದರೆ, ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ, ಕನ್ಯಾಶುಲ್ಕ ಅಂತ ಅವಾಗ ನಡು ಸ್ವಲ್ಪ ಚೇಂಜ್ ಆಯ್ತದ್ದು, ವರದಕ್ಷಿಣೆ ಅಂತ ಜಾಸ್ತಿ ಬಂತು. ಮೊದಲು ವಧು ದಕ್ಷಿಣೆ ಇತ್ತು, ಹುಡುಗಿನ ಹೋಗಿ ಕೇಳ್ಕೋಬೇಕು, ದುಡ್ಡು ಕೊಡಬೇಕು ಮದುವೆ ಆಗಬೇಕಾದ್ರೆ, ಹಂಗಿತ್ತು. ಆದರೆ ಯಾವ ಮನೆಯಲ್ಲಿ ವಧು ದಕ್ಷಿಣೆ ತಗೋತಾರೋ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿರ್ಲಿಲ್ಲಂತೆ, ಹೋಗೋದಷ್ಟೇ ಅಲ್ಲ ಅವ್ರ ಮನೆ ನೀರು ಕೂಡ ಕುಡಿತಿರ್ಲಿಲ್ಲಂತೆ. ಅಂದರೆ ಅವ್ರ ಪಾಪಿಗಳು ಅಂತ, ಹುಡುಗಿನ ಮಾರ್ಕೊಂಡು ದುಡ್ಡು ತಗೋತಾರೆ ಅನ್ನೋ ಭಾವನೆ ಮನಸ್ಸಲ್ಲಿತ್ತು. ಕಿರು ಒಳ್ಳೇದಲ್ವ ಅದು, ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ ಒಂದು ಮಾಡಿದ್ದು. ಅಂದರೆ ಶ್ರಾದ್ದ ಮಾಡೋರ ಮನೆಗೆ ಹೋಗಲ್ಲ, ಆಮೇಲೆ ವಧು ದಕ್ಷಿಣೆ ತಗೊಂಡವ್ರ ಮನೆಗೆ ಹೋಗಲ್ಲ ಅಂತ ಹೋಗ್ತಿದ್ದ. ಈ ಸಾತ್ವಿಕ ಅವನ ಬದುಕಿನಿಂದಾಗಿ ಇಡೀ ಊರಿ ಹಳ್ಳಿ ಜನ ಅವನ ಅತ್ಯಂತ ಆದರದಿಂದ ಕಾಣ್ತಾ ಇದ್ರು, ಗೌರವದಿಂದ ಕಾಣ್ತಾ ಇದ್ರು. ಮಾಣಿಕ್ರಾಮ್ ತೀರ್ಕೊಂಡ್ರು, ತೀರ್ಕೊಂಡ್ಮೇಲೆ ಕ್ಷುದಿರಾಮೆ ಮನೆ ಯಜಮಾನ ಆದ. ಬಂಗಾಲದ ಸಂಪ್ರದಾಯದ ಹಾಗೆ, ಆಗಿನ ಕಾಲದ ಸಂಪ್ರದಾಯದ ಹಾಗೆ, ಕ್ಷುದಿರಾಮನಿಗೆ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿತ್ತು. ಅವನ ಹೆಂಡತಿಗೆ 4-5 ವರ್ಷ ಆವಾಗ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಆಕೆ ಪ್ರಬುದ್ಧಳಾಗೋದ್ರೊಳಗೆ ಆ ಹುಡುಗಿ ಸತ್ತೋಗ್ಬಿಟ್ರು. ಮುಂದೆ ಈತ ಹಾಗೆ ಬೆಳೆದ, 25 ವರ್ಷ ಆಗಿತ್ತು. ಆಗ ಇನ್ನೊಂದು ಮದುವೆ ಮಾಡಬೇಕು ಇವನಿಗೆ ಅಂತ ಚಿಂತೆ ಮಾಡಿದರು. ಮಾಡಿದಾಗ ಪಕ್ಕದ ಹಳ್ಳಿ ಹುಡುಗಿ, ಪುಟ್ಟ ಹುಡುಗಿ ಅದನ್ನು ಚಂದ್ರಮಣಿ ಅಂತ, ಚಂದ್ರಮಣಿ ಹೆಣ್ಣಿನ ಜೊತೆಗೆ ಮದುವೆ ಮಾಡಿಸಿದರು. ಮುಗ್ಧ ಮನಸ್ಸಾಕೆತು, ಅಲ್ಲಿ ವಾತಾವರಣ ಹಾಗಿತ್ತು ಅನಿಸುತ್ತೆ. ಆಕೆಗೂ ಬರೀ ದೇವರ ಪೂಜೆ

ದೇವದೇವಿಯರ ಪೂಜೆ ಅಂದ್ರೆ ಭಾರಿ ಹುಚ್ಚು. ಬರೀ ಪಂಚಪ್ರಾಣ ಪೂಜೆ ಮಾಡೋದಂದ್ರೆ. ಆಕೆ ಅತ್ಯಂತ ಮಧುರ ಸ್ವಭಾವದಳಾಗಿದ್ಲು, ಒರಟ ಮಾತಾಡೋಂಗಿಲ್ಲ. ಅದು ರಾಮ್ ಇವರಿಗೆ ಕ್ಷುದಿರಾಮಕ್ಕೆ ಹೊಂದ್ಕೊಳ್ತು. ಎಲ್ಲರಿಗೂ ಪ್ರೀತಿ ಆ ಊರಲ್ಲೆಲ್ಲ, ಚಂದ್ರಮಣಿ ಅಂದ್ರೆ ಒಳ್ಳೆಯದು ಅಂತ. ಈ ಕ್ಷುದಿರಾಮ್ ಮತ್ತು ಚಂದ್ರಮಣಿಯವರ ದಂಪತಿಗಳ ಮೊದಲ ಮಗ ರಾಮಕುಮಾರ ಅಂತ. ರಾಮಕೃಷ್ಣರ ಜೀವನದಲ್ಲಿ ಬಹುದೊಡ್ಡ ಹೆಸರದು. ರಾಮಕುಮಾರ ಹಿರಿ ಮಗ. 5 ವರ್ಷದ ನಂತರ ಅವನಿಗೊಬ್ಬಳು ತಂಗಿ ಕಾತ್ಯಾಯಿನಿ ಅಂತ ಹುಟ್ಟಿದ್ದು. ಒಂದು ಘಟನೆ ಆಗುತ್ತೆ ಊರಲ್ಲಿ, ಅದು ಕ್ಷುದಿರಾಮನ ಗುಣವನ್ನು ತೋರಿಸುವಂಥದ್ದು. ಅಲ್ಲೊಬ್ಬ ರಾಮಾನಂದ ರಾಯ್ ಅಂತ ಇದ್ದ ಮನುಷ್ಯ, ಶ್ರೀಮಂತ ಬಟ್ ಕಪಟಿ, ಭಾರಿ ಕಪಟಿ. ಯಾವುದೋ ಒಂದು ವ್ಯವಹಾರದಲ್ಲಿ ಇದ್ದ ಕ್ಷುದಿರಾಮ್ ಸಾಕ್ಷಿ ಇದ್ದಾನೆ ಅಂತ ಹೇಳ್ಬಿಟ್ಟ. ನೀ ಸಾಕ್ಷಿ ಹೇಳಬೇಕು ಅಂತ ಕ್ಷುದಿರಾಮ ಕೇಳ್ದ. ಇವ್ನು ಹೇಳ್ದ, ಹೇಳೋದಿಲ್ಲ ಅಂದ. ನಾನು ನೋಡಿಲ್ಲ ಅದ, ನಾನು ಯಾಕೆ ಹೇಳಬೇಕು ಅಂತ. ನೀನು ಹೇಳಿದ್ರೆ ಸ್ವಲ್ಪ ಸಹಕಾರ ಮಾಡ್ತೀನಿ, ನಿನ್ನ ಜೊತೆಗೆ ಹಣ ಕೊಡ್ತೀನಿ ಅಂತೆಲ್ಲ ಏನೋ ತಲೆಗೆ ಹಾಕಿದ. ಇವ್ ಒಪ್ಪಲಿಲ್ಲ. ಕೊನೆಗೆ ನೀನು ಹೇಳದೆ ಹೋದ್ರೆ ನೀನು ಶಿಕ್ಷೆ ಮಾಡ್ತೀನಿ ಅಂತ ಹೇಳಿ ಇವ್ರ ಪೇಪರ್ ಮೇಲೆ ಏನೋ ಸಹಿ ಮಾಡಿಸ್ಕೊಂಡ ಕಾಣಿಸುತ್ತೆ, ದಾಖಲೆಯಲ್ಲಿ ಸಹಿ ಮಾಡಿಸ್ಕೊಂಡ. ಮೋಸ ಮಾಡಿಬಿಟ್ಟ, ಕಪಟ ಆಗಿ ಇವ್ರಿಗೆ ಇರುವಂಥ ಸ್ವಲ್ಪ ಸ್ವಲ್ಪ ಹೊಲ ಏನಿತ್ತೋ, ಮನೆ ಜಮೀನು ಏನಿತ್ತೋ, ಆ ಮನೆ ಇತ್ತು ಎಲ್ಲ ಬರೆಸ್ಕೊಂಡ್ಬಿಟ್ಟ. ಈ ಮನುಷ್ಯ ಎಷ್ಟು ನೇರದ ಮನುಷ್ಯ ಅಂದರೆ, ನೀನು ಏನಾದರೂ ಮಾಡು ಸಾಕ್ಷಿ ಹೇಳಲ್ಲ ನಾನು ಅಂತ ಹೇಳಿ ಸುಳ್ಳು ಹೇಳಬಾರದು ಅನ್ನೋದಕ್ಕೆ ತನ್ನ ಆಸ್ತಿ ಎಲ್ಲಾನು ಬಿಟ್ಟು ಹೊರಗೆ ಬಂದ್ಬಿಟ್ಟ. ಬದುಕೋದೆಲ್ಲಿ, ಮೊದಲೇ ಬಿಡ್ತಾನ, ಬಿಟ್ಟು ಬಂದಾಗ ಎಲ್ಲಿ ನೆಲೆ ಎಲ್ಲಿ? ಆದರೆ ಅಲ್ಲಿಂದ 2 ಬೇರೆ ಗ್ರಾಮದಿಂದ 2 ಮೈಲ್ ದೂರದಲ್ಲಿದ್ದಂಥ ಕಾಮಾರ್ಪುಕ್ಕೂರು ಅಂತ ಒಂದು ಊರು. ಕಾಮಾರ್ಪುಕ್ಕೂರು ಒಂದು ದೊಡ್ಡ ಕ್ಷೇತ್ರ ಆಯಿತು. ಮುಂದೆ ಕಾಮಾರ್ಪುಕ್ಕೂರು ಅಂತ ಹಳ್ಳಿಗೆ ಬಂದ, ನಿಂತ್ಕೊಳ್ಳೋಕೆ ನೆಲೆ ಇಲ್ಲ ಆಯ್ತನಿಗೆ. ಅಲ್ಲಿ ಒಬ್ಬ ಸ್ನೇಹಿತ ಸುಖಲಾಲ್ ಅಂತ, ಸುಖಲಾಲ್ ಗೋಸ್ವಾಮಿ ಅಂತ, ಕ್ಷುದಿರಾಮನ್ ನೋಡಿದವನು, ಬರಪ್ಪ ನೀವು ನನ್ನ ಜೊತೆಗಿರು ಅಂತ ಹೇಳಿ ಅವನಿಗೊಂದು ಗುಡಿಸಲು ಹಾಕಿಕೊಟ್ಟ. ಆ ಗುಡಿಸಲಲ್ಲೇ ಕ್ಷುದಿರಾಮ್ ವಾಸ ಆಗಿದ್ದ. ಆಗ ಕ್ಷುದಿರಾಮನಿಗೆ 40 ವರ್ಷ ವಯಸ್ಸು. ಗಮನಿಸಬೇಕಾದದ್ದು, ಮಧ್ಯ ವಯಸ್ಸಲ್ಲಿ ತುಂಬ ತೊಂದರೆಗಳು, ಆತಂಕಗಳು ಬರೋದು ಆವಾಗಲೇ. 40 ವಯಸ್ಸಿಗೆ ಇಲ್ಲಿ ಬಂದ. ಮೊದಲೇ ನಿರ್ಲಿಪ್ತನಾದಂಥ ಮನುಷ್ಯ ಆತ. ಈಗಂತೂ ಊರು ಬಿಟ್ಟು ಬೇರೆ ಊರಿಗೆ ಬಂದು ಕಾಮಾರ್ಪುಕ್ಕರು ಸೇರ್ಕೊಂಡ ಮೇಲೆ ಒಂಥರ ವನಪ್ರಸ್ಥಾಶ್ರಮಕ್ಕೆ ಹೋದಂಗಾಯ್ತು ಅವನಿಗೆ. ಆರಾಮಾಗಿದ್ಬಿಟ್ಟ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/5/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿಧಿಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಆಚುನಿಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ರವರು, ಡಾಕ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686666318 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಭಾರತದಲ್ಲಿ ಮೇ 30ರಂದು ಹಿಂದಿ ಪತ್ರಿಕೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಮೇ 30, 1826ರಂದು ಪ್ರಕಟವಾದ ಮೊದಲ ಹಿಂದಿ ಪತ್ರಿಕೆ ಉದಾತ್ ಮಾರ್ತಾಂಡ್ಗೆ ಸಮರ್ಪಿಸಲಾಗಿದೆ. ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ ಪತ್ರಿಕಾ ಮಹತ್ವದ ಪಾತ್ರ ನಿರ್ವಹಿಸಿದೆ. ಆ ಸಮಯದಲ್ಲಿ ಭಾರತದಲ್ಲಿ ಸಂವಹನದ ಪ್ರಾಥಮಿಕ ಮಾಧ್ಯಮ ಹಿಂದಿಯಾಗಿತ್ತು ಮತ್ತು ಈ ಪತ್ರಿಕೆ ದೇಶಾದ್ಯಂತ ಜನರಿಗೆ ಮಾಹಿತಿಯನ್ನು ಹರಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಸ್ಥಳೀಯ ಪತ್ರಿಕೋದ್ಯಮವು ಜನರು ತಮ್ಮ ಮಾತೃಭಾಷೆಯಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಮತ್ತು ಇದು ದೇಶದ ಪ್ರತಿಯೊಂದು ಮನೆ ಬಾಗಿಲಿಗೂ ಮಾಹಿತಿಯ ಪ್ರಸರಣಕ್ಕೆ ಕಾರಣವಾಗಿದೆ. ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನವು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಹಿಂದಿಯಲ್ಲಿ ಜನಸಾಮಾನ್ಯರಿಗೆ ಸುದ್ದಿ ಮತ್ತು ಕಥೆಗಳನ್ನು ಒದಗಿಸುವಲ್ಲಿ, ಆ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉತ್ತೇಜಿಸಲು ಮತ್ತು ಭಾರತೀಯ ಸಮಾಜದ ರಚನೆಯನ್ನು ಬಲಪಡಿಸಲು ಅವಿಶ್ರಾಂತವಾಗಿ ಶ್ರಮಿಸುವ ಪತ್ರಕರ್ತರ ಕೊಡುಗೆಗಳನ್ನು ಗುರುತಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ಪ್ರತಿ ವರ್ಷ ಹಿಂದಿ ಪತ್ರಿಕೋದ್ಯಮದ ಆರಂಭವನ್ನು ಸ್ಮರಿಸಲು ಹಿಂದಿ ಪತ್ರಿಕೋದ್ಯಮ ದಿನವನ್ನು

ಆಚರಿಸಲಾಗುತ್ತದೆ. ಇದರಿಂದ ದೇಶಾದ್ಯಂತ ಜನರು ತಮ್ಮ ಮಾತೃಭಾಷೆಯಲ್ಲಿ ವಿಶ್ವಾಸಾರ್ಹ ಮಾಹಿತಿಯನ್ನು ಪಡೆಯಲು ಇದು ಸಾಧ್ಯವಾಯಿತು. May 30, 1826 ಕೋಲ್ಕತ್ತಾದಲ್ಲಿ ಪಂಡಿತ್ ಜುಗಲ್ ಕಿಶೋರ್ ಶುಕ್ಲಾರವರು ದಿಟ್ಟ ಉಪಕ್ರಮವನ್ನು ಕೈಗೊಂಡರು. ಅವರು ಮೊದಲ ಹಿಂದಿ ಪತ್ರಿಕೆಯಾದ ಉದಾಂತ್ ಮಾರ್ತಂಡ್ ಅಂದರೆ ದಿ ರೈಸಿಂಗ್ ಆಫ್ ಸನ್ ನ್ಯೂಸ್ ಎಂದು ಅನುವಾದಿಸಲಾಗಿದೆ ಇದನ್ನು ಪ್ರಾರಂಭಿಸತೊಡಗಿದರು. ಮಿರ್ಜಾಪುರದ ಬೀದಿಯಲ್ಲಿರುವ ಒಂದು ಸಣ್ಣ ಮುದ್ರಣಾಲಯದಲ್ಲಿ ಮುದ್ರಿಸಲ್ಪಟ್ಟ ಈ ಪತ್ರಿಕೆಯು ವಸಾಹತುಶಾಹಿ ಭಾರತದ ಹಿಂದಿ ಮಾತನಾಡುವ ಜನರಿಗೆ ಸುದ್ದಿ ಮತ್ತು ಜಾಗೃತಿಯನ್ನು ತರುವಲ್ಲಿ ಇದು ಗುರಿಯನ್ನು ಹೊಂದಿತು. ಅನಕ್ಷರಸ್ಥ ಜನಸಂಖ್ಯೆಯಲ್ಲಿ ಆರ್ಥಿಕ ಬೆಂಬಲ ಮತ್ತು ಓದುಗರ ಕೊರತೆಯಿಂದಾಗಿ ಉದಾತ್ ಮಾರ್ತಾಂಡ್ ಕೇವಲ 79 ಆವೃತ್ತಿಗಳಿಗೆ ಮಾತ್ರ ಓಡಿದರು. ಅದರ ಪ್ರಾಮುಖ್ಯತೆಯನ್ನು ಅತಿಯಾಗಿ ಹೇಳಲಾಗುವುದಿಲ್ಲ. ಇದು ಬಲಿಷ್ಠ ಮತ್ತು ಪ್ರಭಾವಶಾಲಿ ಹಿಂದಿ ಪತ್ರಿಕಾವಾಗಲು ಅಡಿಪಾಯ ಹಾಕಿತು. ಆಳವಾದ ಭಾಷಾ ವೈವಿಧ್ಯತೆಯನ್ನು ಹೊಂದಿರುವ ದೇಶದಲ್ಲಿ ನಗರ ಗ್ರಾಮೀಣ ವಿಭಜನೆಯನ್ನು ನಿವಾರಿಸುವಲ್ಲಿ ಹಿಂದಿ ಪತ್ರಿಕೋದ್ಯಮವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಭಾರತೀಯ ಪತ್ರಿಕಾ ಮಂಡಳಿಯ ಪ್ರಕಾರ ದೇಶದ ಎಲ್ಲ ಭಾಷೆಗಳಲ್ಲಿ ಹಿಂದಿ ಪತ್ರಿಕೆಗಳು ಹೆಚ್ಚಿನ ಓದುಗರು ಹೊಂದಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಐತಿಹಾಸಿಕ ಹೋರಾಟ ಇದು. ಮಾಹಿತಿಯನ್ನು ಪ್ರಸಾರ ಮಾಡುವಲ್ಲಿ ಭಾಷೆಯ ಶಕ್ತಿ ಇದು. ಜನಸಾಮಾನ್ಯರ ಪತ್ರಿಕೋದ್ಯಮದ ನಿರಂತರ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ಇಂದು ದೈನಿಕ್ ಜಾಗರಣ್, ದೈನಿಕ್ ಭಾಸ್ಕರ್ ಮತ್ತು ಅಮರ್ ಉಜ್ಜಾಲಾ ಮುಂತಾದ ಪ್ರಮುಖ ಹಿಂದಿ ಪತ್ರಿಕೆಗಳು ಅಪಾರ ಓದುಗರನ್ನು ಹೊಂದಿವೆ. ಅವು ರಾಜಕೀಯ ಮತ್ತು ನೀತಿಗಳಿಂದ ಹಿಡಿದು ಮಾನವ ಹಿತಾಸಕ್ತಿಯ ಕಥೆಗಳವರೆಗೆ ದೇಶದ ದೂರದ ಭಾಗಗಳಿಂದ ಎಲ್ಲವನ್ನ ವರದಿ ಮಾಡುತ್ತವೆ. ಡಿಜಿಟಲ್ ಯುಗದಲ್ಲಿ ಅನೇಕ ಹಿಂದಿ ಮಾಧ್ಯಮಗಳು ಆನ್ಲೈನ್ ಆಗಿ ಹೋಗಿವೆ. ಪ್ರಪಂಚದಾದ್ಯಂತ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ. ಲೈವ್ ಹಿಂದೂಸ್ತಾನ್ ಮತ್ತು ನವಭಾರತ್ ಟೈಮ್ಸ್ ನಂತಹ ವೇದಿಕೆಗಳಿಗೆ ಧನ್ಯವಾದಗಳನ್ನು ನಾವು ಇಂದಿಗೂ ತಿಳಿಸುತ್ತೇವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನಿಸ್ 60 ರೂಪಾಯಿ, ಪೆನ್ಸಿಲ್ ಬೇನಿಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ 15 ರೂಪಾಯಿ, ದಪ್ಪ ಮೆಣಸಿನಕಾಯಿ 43 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 34 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.

0: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೇ 20 ವಿಶ್ವ ಜೇನುನೊಣ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಧುನಿಕ ಜೇನು ಸಾಕಣೆಯ ಪ್ರವರ್ತಕ ಆಂಟಿನ್ ಜನ್ ಜನ್ಮದಿನವೇ ಈ ದಿನದ ಮಹತ್ವವಾಗಿದೆ. ಜೇನುನೊಣಗಳು ಆಹಾರ ಭದ್ರತೆ, ಜೀವ ವೈವಿಧ್ಯತೆ ಮತ್ತು ಪರಿಸರದ ವ್ಯವಸ್ಥೆಗೆ ಅತ್ಯಂತ ಅವಶ್ಯಕ. ಇವು ಪ್ರಮುಖ ಪರಾಗ ಸ್ಪರ್ಶಕಗಳಾಗಿದ್ದು ಬೆಳೆಗಳ ಇಳುವರಿ ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಪ್ರಪಂಚದ ಆಹಾರ ಭದ್ರತೆಯಲ್ಲಿ 1/3 ಭಾಗವು ಜೇನುನೊಣಗಳು ಮತ್ತು ಇತರೆ ಪ್ರಾಣಿಗಳ ಪರಾಗ ಸ್ಪರ್ಶಕ ಅವಲಂಬಿಸಿದೆ. ಜೇನುನೊಣಗಳು ಮತ್ತು ಇತರೆ ಪರಾಗ ಸ್ಪರ್ಶಕಗಳ ಮಹತ್ವ ಒತ್ತಿ ಹೇಳುತ್ತದೆ. ಇವುಗಳ ಸಂರಕ್ಷಣೆಗಾಗಿ ಮತ್ತು ಅವುಗಳ ಅಸ್ತಿತ್ವಕ್ಕೆ ಎದುರಾಗಿರುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಮಹಾಸಭೆಯು ಮೇ 20 ವಿಶ್ವ ಜೇನುನೊಣ ದಿನ ಎಂದು ಘೋಷಿಸಿದೆ. ಪ್ರಸ್ತುತ ಕೃಷಿ ಪದ್ಧತಿಯ ಅತಿ ದೊಡ್ಡ ವಿರೋಧಾಭಾಸವೆಂದರೆ ಜೇನುನೊಣಗಳು ನೈಸರ್ಗಿಕ ಪರಾಗ ಸ್ಪರ್ಶಕಗಳಾಗಿ ಬೆಳೆಗಳ ಉತ್ಪಾದನೆ ಮತ್ತು ಇಳುವರಿ ಹೆಚ್ಚಿಸುವಲ್ಲಿ ಅತ್ಯಮೂಲ್ಯವಾದ ಪಾತ್ರವನ್ನು ವಹಿಸುತ್ತದೆ. ಆದರೆ ಕೃಷಿ ಇಳುವರಿ ಹೆಚ್ಚಿಸುವ ಉದ್ದೇಶದಿಂದ ಕೈಗಾರಿಕಾ ಕೃಷಿಯಲ್ಲಿ ಬಳಸಲಾಗುತ್ತಿರುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ವಿವೇಚನಾರಹಿತ ಬಳಕೆಯು ಜೇನುನೊಣಗಳ ಅಸ್ತಿತ್ವಕ್ಕೆ ಕಂಟಕವಾಗಿದೆ. ಹವಾಮಾನ ಬದಲಾವಣೆಯ ವೈಪರೀತ್ಯ ಉಲ್ಬಣಗೊಳ್ಳಲು ಮತ್ತು ಕೃಷಿ ರಾಸಾಯನಿಕಗಳ ಬಳಕೆಯ ಜೇನುನೊಣಗಳ ಅಸ್ತಿತ್ವಕ್ಕೆ ದೊಡ್ಡ ಗಂಡಾಂತರವಾಗಿ ಪರಿಣಮಿಸಿದೆ. ಅಂದಿನ 6 ದಶಕಗಳಲ್ಲಿ ಭಾರತದ ಏಕರೂಪದ ಕೃಷಿ ಪದ್ಧತಿಯು ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ವಿವಿಧ ಪ್ರಕಾರದ ಪರಾಗ ಮತ್ತು ಮಕರಂದ ಸಿಗುವ ಹೂವಿನ ಮತ್ತು ಇತರೆ ಗಿಡ ಮರ ಬೆಳೆಗಳ ವೈವಿಧ್ಯತೆಯು ಕುಗ್ಗಿ ಜೇನುನೊಣಗಳ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತಿದೆ. ಜೇನುನೊಣಗಳಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ಕೀಟನಾಶಕಗಳ ಹಾವಳಿಯ ಈ ಮಾರಕ ಸಂಯೋಜನೆಯು ಜೇನುನೊಣಗಳ ಮರಣ ದರವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಿದ್ದು ಪರಾಗಸ್ಪರ್ಶ ಪ್ರಕ್ರಿಯೆಗೆ ಮತ್ತು ಕೃಷಿ ಪರಿಸರ ವ್ಯವಸ್ಥೆಗೆ ತೀವ್ರ ಹಾನಿಯನ್ನು ಉಂಟು ಮಾಡುತ್ತವೆ. ಯುರೋಪ್ ಒಕ್ಕೂಟದ ಕಾಮನ್ ಅಗ್ರಿಕಲ್ಚರ್ ಪಾಲಿಸಿಯಲ್ಲಿ ರೈತರಿಗೆ ಸುಸ್ಥಿರ ಪರಿಸರ ಸ್ನೇಹಿ ಕೃಷಿ ಮತ್ತು ಜೀವ ವೈವಿಧ್ಯತೆ ಉತ್ತೇಜಿಸಲು ಪರಿಸರಕ್ಕೆ ಸಂಬಂಧಿಸಿದ ಯೋಜನೆಗಳ ಮೂಲಕ ವಿಶೇಷ ಆರ್ಥಿಕ ಬೆಂಬಲ ಒದಗಿಸುತ್ತವೆ. ಸಿಎಪಿ ಅಡಿಯಲ್ಲಿ ಜೇನುನೊಣಗಳು ಮತ್ತು ಇತರೆ ಪರಾಗ ಸ್ಪರ್ಶಕಗಳನ್ನು ಆಕರ್ಷಿಸುವ ಸಸ್ಯಗಳನ್ನು ಬೆಳೆಯಲು ರೈತರಿಗೆ ಸಹಾಯಧನ ಒದಗಿಸುವ ಕೆಲವು ಯೋಜನೆಗಳನ್ನು ರೂಪಿಸಿ ರೈತರನ್ನು ಪ್ರೋತ್ಸಾಹಿಸಲಾಗುತ್ತದೆ. ಉದಾಹರಣೆಗೆ ಪರಾಗ ಸ್ಪರ್ಶಕಗಳನ್ನು ಆಕರ್ಷಿಸುವ ಫಾಸೇಲಿಯಾ ಮತ್ತು ಟ್ರಿಫೋಲಿಯಂ ರೆಫರೆನ್ಸ್ನಂತಹ ಸಸ್ಯಗಳನ್ನು ಬೆಳೆಯಲು ರೈತರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ. ಈ ಯೋಜನೆಗಳು ಪರಿಸರ ಸಂರಕ್ಷಣೆ, ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಯ ಸವಾಲುಗಳಿಗೆ ಹೊಂದಿಕೊಳ್ಳುವ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಪ್ರಮುಖ ನೀತಿ ಸಾಧನಗಳಾಗಿವೆ. ಯುರೋಪಿಯನ್ ಒಕ್ಕೂಟದಲ್ಲಿರುವ ಅನೇಕ ರೈತರು ತಮ್ಮ ಜಮೀನುಗಳಲ್ಲಿ ಜೇನುಗೂಡುಗಳನ್ನು ಇರಿಸಲು ಜೇನು ಸಾಕಣೆದಾರರನ್ನು ಆಹ್ವಾನಿಸುತ್ತಾರೆ. ಇದರಿಂದಾಗಿ ರೈತರಿಗೆ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಸಹಾಯವಾಗುವುದಲ್ಲದೆ ಜೇನು ಸಾಕಣೆದಾರರಿಗೆ ನೈಸರ್ಗಿಕ ಪರಾಗ ಮತ್ತು ಮಕರಂದ ಸುಲಭವಾಗಿ ಸಿಗಲು ಅನುಕೂಲವಾಗಿದೆ. ಈ ಕಾರ್ಯಕ್ರಮಗಳು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಲು, ಪರಾಗ ಸ್ಪರ್ಶವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಕೃಷಿಯನ್ನು ಖಚಿತಪಡಿಸುವುದಲ್ಲದೆ ಕೃಷಿ ಉತ್ಪಾದಕತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ನೀತಿಯ ಅಡಿಯಲ್ಲಿ ಯುರೋಪಿಯನ್ ಒಕ್ಕೂಟ ಕಾಡು ಜೇನು ಮತ್ತು ಸಾಕು ಜೇನು ಎರಡು ರೀತಿಯ ಪರಾಗ ಸ್ಪರ್ಶಕಗಳ ವ್ಯಾಪಕ ಸಂರಕ್ಷಣೆಗೆ ಒತ್ತು ನೀಡಿದೆ. 2023 ಯುರೋಪಿಯನ್ ಯೂನಿಯನ್ ತನ್ನ ಫಾರ್ಮ್ ಟು ಫೋರ್ಕ್ ಕಾರ್ಯತಂತ್ರದ ಅಡಿಯಲ್ಲಿ

0: ಸಸ್ಟೈನಬಲ್ ಯೂಸ್ ರೆಗ್ಯುಲೇಷನ್ ಪ್ರಸ್ತಾವ ಮುಂದಿಟ್ಟಿತು. ಇದು 2010 ವೇಳೆಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಶೇಕಡಾ 50% ಕಡಿಮೆ ಮಾಡುವ ಗುರಿಯನ್ನು ಹೊಂದಿತು. ಆದರೆ ಯುರೋಪಿನ ಹಲವು ದೇಶಗಳ ರೈತರು ಟ್ರ್ಯಾಕ್ಟರ್ ಮಾರ್ಚ್ ನಡೆಯುವ ಮೂಲಕ ಈ ಕಾನೂನನ್ನು ತೀವ್ರವಾಗಿ ಅವಮಾನಿಸಿದರು. ಯುರೋಪಿನ್ ಮತ್ತು ಭಾರತದ ಈ ಎರಡು ಉದಾಹರಣೆಗಳನ್ನು ನೋಡುವುದಾದರೆ ರೈತರು ತಮ್ಮ ಯೋಗಕ್ಷೇಮಕ್ಕಾಗಿ ಯಾವುದು ಉತ್ತಮ ಎಂದು ನಂಬುತ್ತಾರೋ ಅದನ್ನೇ ಮಾಡುತ್ತಾರೆ ಎಂಬುದು ತೋರಿಸತೊಡಗುತ್ತದೆ. ಜಾಗತಿಕ ಆರ್ಥಿಕ ಸಮಾನತೆಯ ನಡುವೆ ರೈತರು ನೇರವಾಗಿ ದೂರುವುದು ಅಥವಾ ಕೇವಲ ನೀತಿ ಪಾಠಗಳನ್ನು ಹೇಳುವುದು ಸರಿಯಲ್ಲ, ಏಕೆಂದರೆ ಅವರು ತಮ್ಮ ಜೀವನೋಪಾಯವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಬೆಳೆ ಇಳುವರಿ ಹೆಚ್ಚಿಸಿಕೊಳ್ಳಲು ಅನಿವಾರ್ಯವಾಗಿ ಈ ರಾಸಾಯನಿಕಗಳನ್ನು ಬಳಸಲೇಬೇಕು. ಭಾರತದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳಾಗಲಿ ಕೀಟನಾಶಕಗಳಾಗಲಿ ಬಳಸದೆ ಈಗಲೂ ಉತ್ತಮ ಜೇನು ತೆಗೆಯುವ ರೈತರು ಇದ್ದಾರೆ ಎಂಬುದು ನಾವು ಮರೆಯಲೇಬಾರದು. ಹವಾಮಾನ ಬದಲಾವಣೆಯ ಬಿಕ್ಕಟ್ಟು ದೇಶಗಳ ಗಡಿಗಳನ್ನು ಮೀರಿದಾಗಿದೆ. ಇದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ. ಆ ಕಾರಣಕ್ಕಾಗಿ ವಿಶ್ವ ಜೇನು ದಿನದ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಜನರು ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆ ಹೋಗಲಾಡಿಸಲು ಕೆಲಸ ಮಾಡುವುದರ ಜೊತೆ ಜೊತೆಗೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಬ್ಬ ಪರಿಸರವಾದಿಯಾಗಿ ಕಾರ್ಯನಿರ್ವಹಿಸಿ ಈ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಪ್ರತಿಯೊಂದು ಕುಟುಂಬವು ಹವ್ಯಾಸವಾಗಿ ಕನಿಷ್ಠ 2 ಜೇನುಗೂಡು ಹೊಸ ಹದ್ದುಗಳನ್ನು ಸಾಕುವ ಪ್ರಯತ್ನ ಮಾಡಬೇಕು. ಸಾವಯವ ಕೃಷಿಯನ್ನು ಅಭ್ಯಾಸ ಮಾಡುವ ಅಥವಾ ಉತ್ತೇಜಿಸುವ ದೃಢ ಸಂಕಲ್ಪ ಮಾಡಿದರೆ ಮಾತ್ರ ಜೇನುನೊಣಗಳು ಬದುಕುಳಿಯುವ ಮತ್ತು ಜಗತ್ತು ಉಳಿಯುವ ಸಾಧ್ಯತೆ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಜಗ ಉಳಿಯಲು ಜೇನುನೊಣಗಳು ಉಳಿಯಬೇಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಾ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ

ಸ್ಮರಣ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದುಬಿಟ್ನ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ. ನಾನು ಈ ಒಂದು ಬದುಕನ್ನು, ನನ್ನ ಕಟ್ಟಿರುವಂಥ ಮನೆಯನ್ನು, ನಾನು ಗಳಿಸಿರುವಂಥ ಚಿನ್ನವನ್ನು ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನು ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನು ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನು ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನು ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದರೂ ಕೆಲವರು ಕೇಡನ್ನು ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗಿಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನು ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಂದರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನು ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಮೂಲ ರಹಸ್ಯವನ್ನು ಅಡಗಿಸಿಕೊಂಡಿರುವಂಥ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನು ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನು ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತ ಹೇಳಂದ್ರೆ ಸಾಧ್ಯ ಇಲ್ಲ. ಸದಾಕಾಲ ನಾವು ಏನು ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ನಮ್ಮ ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನು ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನು ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂಥೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನ ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ. ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನು ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರಿಗೆ ಗೊತ್ತು? ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ ಎಂಬ ಸಂದೇಹ ನಮ್ಮನ್ನ ಕಾಡಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ಧೈರ್ಯದಿಂದ ಈ

ಮಾತನ್ನ ಹೇಳ್ತೇನೆ. ಈ ಮಾತು ಆಧ್ಯಾತ್ಮಿಕ ಸತ್ಯ. ಹೇಗೆ ವೈಜ್ಞಾನಿಕ ಪ್ರಪಂಚದಲ್ಲಿ ನಿಯಮಗಳಿವೆಯೋ ಹಾಗೆ ಪ್ರಯೋಗಶಾಲೆಯಲ್ಲಿ ಇದರ ಸತ್ಯವನ್ನ ಕಂಡುಹಿಡಿದಿರುವರೋ ಹಾಗೆಯೇ ಸಾಧು ಸಜ್ಜನರು ಯೋಗಿಗಳು ಶ್ರೀಕೃಷ್ಣ ಹೇಳಿದ ಸತ್ಯವನ್ನ ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿಕೊಂಡಿದ್ದಾರೆ. ಹೇಗೆ ಅಂದರೆ, ಈಗ ಯಾವುದೋ ಒಂದು ವಿಜ್ಞಾನದ ನಿಯಮಗಳಿರುತ್ತೆ, ನ್ಯೂಟನ್ಸ್ ಲಾ, ಆಲ್ಬರ್ಟ್ ಐನ್ಸ್ಟೈನ್ಸ್ ಲಾ ಅಂಥೇಳಿ ಬಹಳಷ್ಟು ನಿಯಮಗಳು, ಲಾ ಆಫ್ ಮೋಷನ್ಸ್ ಅಂತೆಲ್ಲ ಇದೆ. ಅದನ್ನೆಲ್ಲ ನಾವು ಹೇಗೆ ನಂಬಬಹುದು ಅಂಥೇಳಂದ್ರೆ, ಶಾಲೆಗಳಲ್ಲಿ ಇರುವಂತಹ ಪ್ರಯೋಗಾಲಯಗಳಲ್ಲಿ ಪ್ರಯೋಗ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದನ್ನು ಖಚಿತಪಡಿಸ್ಕೊಡ್ತಾರೆ. ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸ್ಪರಿಮೆಂಟ್ಗಳು, ನಮಗೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂಥ ಒಂದು ಉತ್ಕೃಷ್ಟದ ಮಟ್ಟದಲ್ಲಿ ಪ್ರಯೋಗಗಳಿರುತ್ತೆ. ಅದನ್ನು ನಾವು ಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ಹೀಗೆ ನಡೆಸಿದ್ರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅದನ್ನು ಪ್ರಯೋಗ ನಡೆಸಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಓದಬೇಕು, ಇದನ್ನು ಕಲ್ತ್ಕೊಳ್ಬೇಕು, ಇದನ್ನು ನಂಬಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಕೂಡ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ನಾವೇ ಮಾಡಿ ಖಚಿತಪಡಿಸಿಕೊಳ್ಳಲಾಗದಿದ್ರೂ ಕೂಡ ದೊಡ್ಡವ್ರು ಮಾಡಿದ್ದಾರೆ, ಅವರಿಗದು ನೋಡಿದ್ದಾರೆ, ಆ ರಿಸಲ್ಟನ್ನು, ಫಲಿತಾಂಶವನ್ನು ಅವರು ಅನುಭವಿಸಿದ್ದಾರೆ, ಹಾಗಾಗಿ ಅದನ್ನು ಓದೋಣ ಅಂತೇಳಿ ನಾವು ಓದ್ತೀವಿ. ಅದೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಇದನ್ನು ಋಷಿಮುನಿಗಳು ಕಲ್ತ್ಕೊಂಡಿದ್ದಾರೆ, ಋಷಿಮುನಿಗಳು ಇದನ್ನು ಅನುಭವಿಸಿದ್ದಾರೆ, ಋಷಿಮುನಿಗಳು ಇದನ್ನು ಸಾಕ್ಷೀಕರಿಸ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನು ಪರಿಪಾಲಿಸಬೇಕು ಅಂತಂದಾಗ ಮಾತ್ರ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೇವೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಋಷಿ ಮುನಿಗಳು, ಸಾಧು ಸಜ್ಜನರು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಹೀಗೆ ಇದನ್ನು ಪರೀಕ್ಷಿಸಿಕೊಂಡಿರುತ್ತಾರೆ. ಯಾರು ಬದುಕಿರುವಾಗ ಭಗವಂತನೆಂಬ ಧ್ರುವತಾರೆಯನ್ನ ಮನದ ಮುಂದಿಟ್ಟುಕೊಂಡು ಬಾಳುತ್ತಿರುವರೋ ಅವರಿಗೆ ಮರಣ ಇದ್ದಕ್ಕಿದ್ದಂತೆ ನಿರೀಕ್ಷಿಸದೆ ಇರುವಾಗ ಬಂದರೂ ಕೂಡ ಅವರು ಅದಕ್ಕೆ ಸಿದ್ಧರಾಗಿರ್ತಾರೆ. ಗಾಂಧೀಜಿಯು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ಗುಂಡಿನ ಏಟಿಗೆ ತುತ್ತಾದರು. ತಕ್ಷಣವೇ ಅವರ ಬಾಯಿಂದ ಹೇ ರಾಮ್ ಎಂಬ ನುಡಿ ಹೊರಟು ಬಂದು ಪ್ರಾಣ ಪಕ್ಷಿ ಹಾರಿಹೋಯಿತು. ಇದಕ್ಕೆ ಗಾಂಧೀಜಿಯವರು ತುಂಬ ಮುಂಚೆಯಿಂದಲೇ ತಯಾರಿ ನಡೆಸಿದ್ರು. ಸದಾಕಾಲ ರಾಮ ಭಜನೆಯಲ್ಲಿಯೇ ತೊಡಗಿದ್ರು, ಸದಾಕಾಲ ಭಗವದ್ಗೀತೆಯನ್ನ ಓದ್ತಾ ಇದ್ರು, ಸದಾಕಾಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು, ಮನಸ್ಸಿನಲ್ಲಿ ಯಾವಾಗಲೂ ಭಗವತ್ ಚಿಂತನೆಯನ್ನೇ ಮಾಡ್ತಾ ಇದ್ರು. ತಾವು ಮಾಡಿದಂಥ ಯಾವುದೇ ಸತ್ಯಾಗ್ರಹಗಳಿರ್ಬಹುದು, ಚಳುವಳಿಗಳಿರ್ಬಹುದು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಡೆಸಿದಂಥ ಹಲವಾರು ಹೋರಾಟಗಳಿರ್ಬಹುದು, ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಭಗವದರ್ಪಿತ, ಭಗವತ್ ಸಮರ್ಪಿತ, ಆ ಭಗವಂತನಿಗಾಗಿಯೇ ಅಂಥೇಳಿ ಕೆಲಸ ಮಾಡ್ತಾ ಇದ್ರು. ಅಂಥ ಕೆಲಸ ಕೊನೆಯಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುವಾಗಲೂ ಕೂಡ ಹೇ ರಾಮ್ ಎಂಬ ಒಂದು ಶಬ್ದ ಗೊತ್ತಿಲ್ಲದೆಯೇ ತನ್ನೊಳಗಿನಿಂದ ಬಂದಿತು, ಅದು ಅಭ್ಯಾಸ ಬಲದಿಂದ ಮಾತ್ರ. ಹಾಗಾಗಿ ನಾವು ಕೂಡ ಅಂಥ ಭಗವತ್ ಚಿಂತನೆಯ ಅಭ್ಯಾಸವನ್ನು ಸದಾ ಇರಿಸಿಕೊಳ್ಳೋಣ ಅಂತಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಒಂದು ಈ ಮಾತಿಗೆ ಮುದ್ದುರಾಮಯ್ಯ ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಹಸಿರಿಂದ ಕಂಗೊಳಿಪ ವನದ ತರುಲತೆಗೆಲ್ಲ, ಹಸಿರಿಂದ ಕಂಗ

ರಾಮ ಈ ಹಸಿರ ಉಸಿರಿರಲಿ ಮುದ್ದು ರಾಮ. ಹಾಗಾಗಿ ನಮ್ಮ ಉಸಿರು ಸದಾ ಹಸಿರಿರುವ ಹಸಿರಾಗಿರಬೇಕು ಅಂತಂದ್ರೆ ಆಗ ಭಗವನ್ ನಾಮ ಚಿಂತನೆಯಲ್ಲಿ ತೊಡಗೋಣ. ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಈ ಹಸಿರಿನ ಉಸಿರಿನ ಮಾತಿಗೆ ಸದಾ ನಾವು ಹೆಸರಾಗಿರೋಣ.

ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಇಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು

ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಆರ್ಥಿಕವಾಗಿ ಸಬಲರಾಗಿ ಉದ್ಯಮಿಯಾಗಿ ಹೊರಹೊಮ್ಮಿರುವ ಹೆಚ್ಡಿಕೋಟೆ ತಾಲೂಕಿನ ಮೊಳೆಯೂರು ಗ್ರಾಮದ ಶ್ರೀಮತಿ ಸುನೀತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
2: ಸ್ವಾಗತ. ಮೇಡಮ್, ಥ್ಯಾಂಕ್ ಯು. ಮೇಡಮ್, ಇವರು ಕೂಡ
1: ಪ್ರಸ್ತುತ ಒಂದು ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮೇಡಮ್. ನಂಗೆ ಏನ್ ಮಾತಾಡ್ಬೇಕು ಅಂತಾನೇ ಗೊತ್ತಾಗ್ತಿಲ್ಲ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
1: ಮೂಲತಃ ಎಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಮೇಡಮ್.
2: ಖಂಡಿತ ಖಂಡಿತ ಮೇಡಮ್. ನನ್ನ ಹೆಸರು ಸುನೀತಾ ಅಂತ, ನಮ್ದು ಮಳಿಯೂರು. ನಾವು ಮಳಿಯೂರಿಂದ ಬಾಡಿಗೆಗೆ ಕೋಟೆ ಹುಂಡಿಗೆ ಬಂದ್ವಿ. ಅಲ್ಲಿಂದ ನಮ್ಮ ಮನೆಯವರು ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ತುಂಬಾ ಇಬ್ರು ಗಂಡ್ಮಕ್ಳಿದ್ದಾರೆ, ಸೂರ್ಯಶ್ರೀ ಅಂತ, ಅವ್ರು ಸ್ಕೂಲ್ಗೆಲ್ಲ ಹಾಕಿದ್ವಿ. ತುಂಬಾ ಕಷ್ಟ ಆಗ್ತಿತ್ತು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಒಬ್ರೇ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಹಂಗಾಗಿ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು, ಜೈಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಕೊಡ್ತಾ ಇದಾರೆ, ಹೋಗೋಣ ಅಂತ ಹೇಳಿದ್ರು. ಸರಿ ಆಯ್ತು, ಹೋಗೋಣ ಅಂತ ಹೋದೆ ಮೇಡಮ್. ಆ ತರಬೇತಿ ತಗೊಂಡ್ಮೇಲೆ ತುಂಬಾ ಹೆಲ್ಪ್ ಆಯ್ತು. ಸ್ವಲ್ಪ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ, ಚೆನ್ನಾಗಿ ಅಂದ್ರೆ ಪರವಾಗಿಲ್ಲ ಮೇಡಮ್, ಹೇಳ್ಕೊಳ್ಳೋಷ್ಟು ಅಂತೂ ಅಲ್ಲ, ಆದ್ರೂ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಕೋಟೆ ಹುಂಡಿಗೆ ನಾವು ಬಂದಿದ್ದ ಉದ್ದೇಶ ಮೇಡಮ್ ಅಂದ್ರೆ, ನಮ್ಮ ಊರ್ ಕಡೆ ಸ್ವಲ್ಪ ನಮ್ಗೆ ಹೊಲ ಮನ ಏನೂ ಇರ್ಲಿಲ್ಲ ಮೇಡಮ್. ಅಂದ್ರೆ ಅಕ್ಕನ ಮದ್ವೆ ಆಯ್ತು, ಹಂಗಾಗಿ ಅಪ್ಪ ಅಮ್ಮ ಎಲ್ಲರೂ ಕೋಟೆ ಹುಂಡಿಗೆ ಬಂದ್ರಲ್ಲ, ಹಂಗಾಗಿ ನಾವು ಬಂದ್ವಿ. ಬಂದ್ಬಿಟ್ಟು ಗಾರೆ ಕೆಲ್ಸನೇ ಮೇಡಮ್, ಅಪ್ಪ ಅಮ್ಮ ಗಂಡ ಎಲ್ರು ಯಜಮಾನ್ರು ಎಲ್ಲ ಗಾರೆ ಕೆಲ್ಸನೇ ಮಾಡ್ತಾ ಇದ್ದಿದ್ದು. ನಂಗೆಲ್ಲೂ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ, ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಅಪ್ಪ ಅಮ್ಮನು ಎಲ್ಲೂ ಕೆಲ್ಸಕ್ಕೆಲ್ಲೂ ಕಳಿಸ್ತಿರ್ಲಿಲ್ವಲ್ಲ, ಹಂಗಾಗಿ ನನ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಮೇಡಮ್. ಹಂಗಾಗಿ ನಂಗೆ ಬ್ಯೂಟಿಷಿಯನ್ ತರಬೇತಿ ತಗೊಂಡ್ಮೇಲೆ ಇವಾಗ ಪರವಾಗಿಲ್ಲ ಮೇಡಮ್, ಮನೇಲಿ ಪಾರ್ಲರ್ ತೆಗೆಯೋಷ್ಟು ಅಮೌಂಟ್ ನನ್ನ ಹತ್ರ ಇರ್ಲಿಲ್ಲ, ಹಂಗಾಗಿ ಓನ್ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೀನಿ ಮೇಡಮ್. ಊರೂರ್ ಕಡೆ ಹೋಗ್ಬಿಟ್ಟು ಯಾರು ನಂಬರ್ನ ಹಾಕೋತಾ ಇರ್ತೀನಿ ಎಲ್ಲ ವಾಟ್ಸಪ್ ಅಲ್ಲೆಲ್ಲ, ಹಂಗಾಗಿ ಅವ್ರು ನಮ್ಗೆ ಫೋನ್ ಮಾಡ್ತಾರೆ. ಅವಾಗ ನಾನು ಹೋಗ್ಬಿಟ್ಟು ಊರೂರಲ್ಲಿ ಓಮ್ ಸರ್ವಿಸ್, ಫೇಶಿಯಲ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ಕಟಿಂಗ್ಸ್ ಆಗಿರ್ಬೋದು ಮಾಡ್ಕೊಡ್ತೀನಿ. ಅಲ್ವ ಮನೇಲೇ ಸೆಲ್ಫ್ ಮೇಕಪ್ ಅಂದ್ರೆ ನನ್ಗೆ ಎಷ್ಟು ಅಮೌಂಟ್ ಅಡ್ಜಸ್ಟ್ ಆಗಿದೆಯಲ್ಲ ಅಷ್ಟರಲ್ಲಿ ನಾನು ಮನೇಲೆ ಬಂದಾಗ ಸೀರೆ ಡ್ರಾಪಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಮಾಡ್ಕೊಡ್ತಾ ಇದ್ದೀನಿ. ಫೇಶಿಯಲ್ ಅಲ್ಲೂ ಅಷ್ಟೇ, ತುಂಬಾ ಎಲ್ಲರೂ ಖುಷಿ ಪಡ್ತಾರೆ, ಕರೀತಾ ಇದಾರೆ, ನಾನು ಮಾಡ್ತಾನೆ ಇದ್ದೀನಿ ಮೇಡಮ್. ನನ್ನ ತರಬೇತಿ ತಗೊಂಡಾಗ್ಲಿಂದ ಇವತ್ವರೆಗೂ ನಾನು ಕೂತಿಲ್ಲ ಮೇಡಮ್, ಕೆಲಸ ಮಾಡ್ತಾನೆ.

0: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್ ನೀವು?
1: ಮೇಡಮ್ ನಾನು 7ನೇ ಕ್ಲಾಸ್ ಮೇಡಮ್.
0: ಏಳನೇ ಕ್ಲಾಸ್ ಓದಿ, ತದನಂತರದಲ್ಲಿ ಯಾವುದೇ ತರ ಶಿಕ್ಷಣ ಮುಂದುವರಿಸಿಲ್ಲ?
1: ಇಲ್ಲ ಇಲ್ಲ ಮೇಡಮ್, ಅದಾದ್ಮೇಲೆ ಮದ್ವೆ ಎಲ್ಲ ಆಯ್ತು, ಹಾಗೆ ಇಬ್ರು ಮಕ್ಕಳು ಆಯ್ತು. ಅಂದ್ರೆ ನಾನು ಎಲ್ಲೂ ಹೋಗ್ತಾ ಇರ್ಲಿಲ್ಲ, ನಮ್ಮ ಮನೇಲಿ ತುಂಬಾ ಬಡಿಸ್ತಾನ ಅಲ್ವಾ ಅಪ್ಪ ಅಮ್ಮ ಅವರು, ಎಲ್ಲೂ ಏನು ನಮ್ಗೆ ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಮ್ಗು ಒಂದ್ ಚೆನ್ನಾಗಿ ಓದಿಸ್ಬೇಕು ಅಂತಾಗ್ಲಿ, ಇಲ್ಲ ಗಂಡನ ಮನೇಲಾಗಿಂದಾಗ್ಲಿ, ಯಾವ್ದೇ ತರ ಏನು ಇರ್ಲಿಲ್ಲ ಮೇಡಮ್. ಎಲ್ಲೂ ಹೇಳ್ಕೊಳ್ಳೋಂಥದ್ದು ನಮ್ಗೆ ಯಾವ್ದೇ ತರ ಸಪೋರ್ಟ್ ಅನ್ನೋದು ಇರ್ಲಿಲ್ಲ. ಮಾಡ ಅಂದ್ರೆ ತುಂಬಾ ಬಡಿಸ್ತಾನ, ಹಿಂಗಾಗಿ ಆಗ್ಲಿಲ್ಲ ಮೇಡಮ್.
0: ಚಿಕ್ಕ ವಯಸ್ಸಿಂದ ಆಸಕ್ತಿ ಇತ್ತ?
1: ಹಾ ಇತ್ತು ಮೇಡಮ್, ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಿತ್ತು. ಏನ್ ಮಾಡೋದಕ್ಕೂ ಅಮೌಂಟ್ ಇಂದ ಏನು ಮಾಡಕ್ ಆಗ್ತಿರ್ಲಿಲ್ಲ. ಯಾವ್ದೊಂದು ಪ್ರತಿಯೊಂದು ಉದ್ದೇಶ ದುಡ್ಡಿಂದನೇ ಮಾಡ್ಬೇಕು ಮೇಡಮ್. ಬೇರೆ ಕಡೆ ಎಲ್ಲ ಬ್ಯೂಟಿಷಿಯನ್ ತರಬೇತಿ ತಗೋಬೇಕು ಅಂದ್ರೆ 30,000, 20,000, 40,000 ಆತರ ಎಲ್ಲ ಕೇಳಿ ವಿಚಾರಿಸಿದ್ವಿ. ದುಡ್ಡು ಜಾಸ್ತಿ ಆದ ಕಾರಣಕ್ಕೆ ನಾವ್ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ ಮೇಡಮ್. ನಮ್ಗೆ ಇಲ್ಲಿ ಜೈಪುರದಲ್ಲಿ ತರಬೇತಿ ಸಿಕ್ಕಿ ತುಂಬಾ ಅನುಕೂಲ ಆಯ್ತು. ಮಾಡ್ದಾಗಿಂದ ಪರವಾಗಿಲ್ಲ ಮೇಡಮ್.
0: ಇವಾಗ ಬ್ಯೂಟಿಷಿಯನ್ನ ಕಲಿಬೇಕು ಅಂತಾನೆ ಹೋಗಿ ಸೆಟ್ಲ್ ಆಗಿದ್ದ ಅಥವಾ ನಿಮ್ದು ಬೇರೆ ವ್ಯವಹಾರದ ಮೇಲೆ ಹೋಗಿದ್ದ?
1: ನಾವ್ ಬೇರೆ ಯಾವಾರ ಮೇಲೆ ಹೋಗಿದ್ವಿ ಮೇಡಮ್. ಅಂದ್ರೆ ಬ್ಯೂಟಿಷಿಯನ್ ಕಲಿಬೇಕು ಅಂತಾನೆ ನಾವು ಕೋಟೆ ಮುಂಡಿಗೆ ಬರ್ಲಿಲ್ಲ. ಹೇಳಿದ್ನಲ್ಲ ಮೇಡಮ್, ಮನೇಲಿ ಅಕ್ಕನ ಮದ್ವೆ ಆದ್ಮೇಲೆ ಸ್ವಲ್ಪ ಸಾಲಗಳಾಯ್ತು, ಅದಾದ್ ತೀರ್ಸೋದಕ್ಕೆ ಅಪ್ಪ ಅಮ್ಮನ ಜೊತೆ ನಾವು ಕೋಟೆ ಮುಂಡಿಯಲ್ಲಿ ಸೆಟ್ಲ್ ಆಗಿದ್ವಿ ಮೇಡಮ್.
0: ಅಂದ್ರೆ ಇಲ್ಲಿ VRLC ಸೆಂಟರ್ ಒಂದು ಜೈಪುರ ಅಲ್ಲಿ ಉಪಕೇಂದ್ರ ಓಪನ್ ಆಗಿದೆ, ಮತ್ತೆ ಇಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು ಅನ್ನೋದು ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್?
1: ಮೇಡಮ್ ಫ್ರೆಂಡ್ ಹೇಳಿದ್ರು ಮೇಡಮ್, ಫ್ರೆಂಡ್ ಇಂದ ನನಗೆ ಗೊತ್ತಾಯ್ತು. ಆಮೇಲೆ ಮ್ಯಾಮ್ ನೇತ್ರ ಮ್ಯಾಮ್ ಫೋನ್ ಮಾಡಿದ್ರು, ಹಿಂಗ್ ನೇತ್ರ ಮ್ಯಾಮ್ ಹತ್ರ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿಸಿದ್ರು, ಬನ್ನಿ ನೋಡಿ ಜನ ಅಂತ. ಆಮೇಲೆ ಹೋದಾಗ ನಾವು ಕಲಿತೀನೋ ಇಲ್ವೋ ಅಂತಾನೆ ಅನ್ಕೊಂಡಿದ್ದೆ, ಮ್ಯಾಮ್ ಹೆಂಗಿರ್ತಾರೋ ಏನೋ ಈ ತರ ಎಲ್ಲ ಭಯ ಇತ್ತು. ಆಮೇಲೆ ನನ್ ಕಲ್ಲು ಓದೋದಾಗ ಮ್ಯಾಮ್ ಒಳ್ಳೆ ಅಂದ್ರೆ ನಮ್ಗೆ ಒಳ್ಳೆ ಮಕ್ಳ ತರನೇ ಟ್ರೀಟ್ ಮಾಡಿದ್ರು ಮೇಡಮ್. ಚೆನ್ನಾಗಿ ಹೇಳ್ಕೊಡೋದ್ರಾಗಿರ್ಬೋದು, ಬುದ್ಧಿವಾದ ಹೇಳಿದ್ರಲ್ಲ ಅವರು, ಅದ್ರಲ್ಲೆಲ್ಲ ನಮ್ಮ ಮೈಂಡ್ ಸೆಟ್ನೆಲ್ಲ ಚೇಂಜಸ್ ಮಾಡ್ಕೊಂಡ್ವಿ ಮೇಡಮ್. ನಂಗೆ ಆಗಲ್ಲ ಅಂತಾನೆ ಅನ್ಕೋಬಿಟ್ಟಿದ್ದೆ. ಆಮೇಲೆ ನಾನು ಮಾಡ್ಬೋದು ಪರವಾಗಿಲ್ಲ, ನಾನು ನಮ್ಮ ಮಕ್ಕಳು ಸಾಕ್ಬೋದು, ಸಂಪಾದನೆ ಮಾಡಿ ನಮ್ಮ ಗಂಡರ ಜೊತೆ ನಾವು ಕೈ ಕಟ್ಕೊಂಡು ಸಂಪಾದನೆ ಮಾಡ್ಕೊಂಡು ಹೆಂಗಾದ್ರೂ ಒಂದು ಮನೆ ವಾರ ಮಾಡ್ಕೊಂಡು ಮಕ್ಳಿಗೂ ಏನಾದ್ರೂ ಒಂದು ದಾರಿವಾಗಿ ಮಾಡ್ಬೋದು ಅಂತ ಅನ್ಕೊ ಮೇಡಮ್.
0: ಅಂದ್ರೆ ನಿಮ್ ಶಿಕ್ಷಣನು ಏನು ತುಂಬಾ ಓದಿದ್ವಿ ಅಂತಿಲ್ಲ, 7ನೇ ಕ್ಲಾಸ್ ಓದಿದ್ರಿ, ಆದ್ರೆ ಬ್ಯೂಟಿಷಿಯನ್ ತರಬೇತಿ ತಗೊಂಡಾಗ ನಿಮ್ಗೆ ಅಂದ್ರೆ ಇಷ್ಟೇ ಕ್ವಾಲಿಫಿಕೇಶನ್ ಇರಬೇಕು ಆ ತರದ ಏನಾದ್ರು ನಿರ್ಬಂಧಗಳಿತ್ತ ಹೇಗೆ ಮೇಡಮ್?
1: ಇಲ್ಲ ಇಲ್ಲ ಮೇಡಮ್, ಯಾಕಂದ್ರೆ ನನ್ಗೆ ಓದೋ ತಿಳಿತು ಚೆನ್ನಾಗಿ, ನನ್ಗೆಲ್ಲ ಗೊತ್ತಿತ್ತು. ಓದ್ಸೋದಕ್ಕೆ ಮನೇಲಿ ಆಗ್ಲಿಲ್ಲ ಅಷ್ಟೇನೆ ಮೇಡಮ್. ಮನೇಲಿ ಓದ್ಸೋಕ್ ಆಗ್ಲಿಲ್ಲ ಅಷ್ಟೇ, ಓದೋ ನನ್ಗೆ ಓದೋದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಓದ್ತೀನಿ ಬರೀತೀನಿ ಮೇಡಮ್.
0: ಓಕೆ, ಅಲ್ಲ ಮ್ಯಾಮ್, ಈಗ ಟ್ರೈನಿಂಗ್ ಏನು ಪ್ರಾಬ್ಲಮ್ ಆಗ್ಲಿಲ್ವಾ ನಿಮ್ಗೆ ನಿಮ್ ಶಿಕ್ಷಣ?
1: ಇಲ್ಲ ಮೇಡಮ್, ಶಿಕ್ಷಣದಿಂದ ಅದರಿಂದ ಏನ್ ತೊಂದರೆ ಆಗ್ಲಿಲ್ಲ ಮೇಡಮ್. ನಾನು ಮಾಡ್ತೀನಿ ಮೇಡಮ್, ಇವಾಗ್ಲಾದ್ರೂ ಅಷ್ಟೇ ಓದೋದಕ್ಕೆ ಬರೋದಕ್ಕೆ. ಇವಾಗ್ಲೂ ನಾನು 7ನೇ ಕ್ಲಾಸ್ ಓದಿದ್ದೀನಲ್ಲ, ಬರಲ್ವಲ್ಲ ಅಂತ ಏನಿಲ್ಲ ಮೇಡಮ್, ನನ್ಗೆಲ್ಲ ಬರುತ್ತೆ.
0: 3 ತಿಂಗಳ ತರಬೇತಿಯನ್ನ ನೀವು ಜೈಪುರ ಸೆಂಟರ್ನಲ್ಲಿ ತಗೊಂಡ್ರಿ?
1: ಹಾ ಮೇಡಮ್, ತಗೊಂಡಿ.
0: ಹೇಗಿತ್ತು ಮೇಡಮ್ ತರಬೇತಿ?
1: ಹಾ ಮೇಡಮ್, ಅಂದ್ರೆ ನನ್ಗೆ ಖುಷಿ ಆಗ್ತಿದೆ, ಏನ್ ಮಾತಾಡ್ಬೇಕು ಅಂತ ಮಾತೇ ಬರ್ತಾ ಇಲ್ಲ ಮೇಡಮ್. ಯಾಕಂದ್ರೆ ನನ್ಗೆ ಏನು ಬರಲ್ಲ ಅಂತಾನೆ ನಾನು ಹೋಗಿದ್ದೆ. ಅಂದ್ರೆ ಕಷ್ಟ ಇದ್ದಿತ್ತು, ಹೋದ್ರೆ ನನ್ಗೇನಾದ್ರು ಒಂದ್ ದಾರಿ ಆಗ್ಬೋದೇನೋ ಅನ್ನೋದ್ರಲ್ಲಿ ನಾನು ಹೋದೆ. ಹೋದ್ಮೇಲೆ ಎಲ್ಲಾರು ನೋಡಿ ಎಲ್ಲ ನಾನ್ ಮಾಡ್ತೀನ ಇಲ್ವೋ ಅನ್ನೋ ಭಯ ಇತ್ತು. ಇವಾಗ ಹೋಯ್ತಾ ಹೋಯ್ತಾ ಹೋಯ್ತಾ ನಾನು ಎಲ್ಲಾರ ಜೊತೆನು ಬೆರ್ತೆ, ಚೆನ್ನಾಗಿತ್ತು. ಮ್ಯಾಮು ಅಷ್ಟೇ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ನಮ್ಗೆ ಈ ಸಂಸ್ಥೆ ಕಡೆಯಿಂದ ತುಂಬಾ, ನನ್ಗೆ ಹೇಳ್ಕೊಳಕ್ ಹೇಳ್ತಾ ಇದ್ರಲ್ಲ ಮೇಡಮ್, ನಮ್ಗೆ ಇದ್ರಲ್ಲಿ ನಂಗೆ ಈ ಸಂಸ್ಥೆ ಕಡೆಯಿಂದ ತುಂಬಾ ಸಪೋರ್ಟ್ ಆಗಿದೆ, ಹೆಲ್ಪ್ ಆಗಿದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್.
0: ಏನು ಅವಕಾಶಗಳು ತುಂಬಾ ಇತ್ತು, ಈಗ ನಮ್ಮ VRLC ಸೆಂಟರ್ ಕಡೆಯಿಂದ ತುಂಬಾ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ರೈತರಿಗೆ ಸಂಬಂಧಪಟ್ಟಂತೆ, ರೇಷ್ಮೆ ಹುಳು ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇನ್ನು ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆ ಬ್ಯೂಟಿಷಿಯನ್ನು ಮತ್ತೆ ಫ್ಯಾಷನ್ ಡಿಸೈನಿಂಗ್ ಈ ತರದೆಲ್ಲ ಕೊಟ್ರು. ನೀವು ಬ್ಯೂಟಿಷಿಯನ್ ತರಬೇತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳಿಸ್ಬೋದಾ?
1: ಅಂದ್ರೆ ಮೇಡಮ್, ನಂಗೆ ಬ್ಯೂಟಿಷಿಯನ್ ಮೇಲೆ ಮುಂಚೆಯಿಂದನು ಇಷ್ಟ ಇತ್ತು. ಮನೇಲಿ ಹೇಳಿದ್ನಲ್ಲ ಮೇಡಮ್, ಮನೇಲಿ ಸ್ವಲ್ಪ ಕಷ್ಟ ಇದ್ರದಿಂದ ನಾನು ಏನು ಆಸೆನ ಪೂರೈಸ್ಕೊಳಕ್ ಆಗಿರ್ಲಿಲ್ಲ ಮೇಡಮ್. ನಂಗೆ ಬ್ಯೂಟಿಷಿಯನ್ ಮುಂಚೆಯಿಂದನು ಇಷ್ಟ ಇತ್ತು ಮ್ಯಾಮ್. ಅಂದ್ರೆ ಎಲ್ಲಾ ಕಡೆನು ತುಂಬಾ ಅಮೌಂಟ್ ಕಟ್ಬೇಕಿತ್ತಲ್ಲ, ಹಂಗಾಗಿ ನಾನು ಹೋಗಕ್ ಆಗ್ಲಿಲ್ಲ, ಅಮೌಂಟ್ ಪ್ರಾಬ್ಲಮ್ ಇದ್ದಿದ್ರಿಂದ. ನನ್ಗೆ ಇಲ್ಲಿ ಕಡಿಮೆ ಅಂತ ಅಂದಾಗ ನಾನು ಸೇರ್ಕೊಂಡೆ, ತುಂಬಾ ಖುಷಿ ಆಯ್ತು. ಮಾಡ್ತಾ ಇದ್ದೀನಿ.
0: ಇವಾಗ ನೀವು ತರಬೇತಿ ಪಡ್ಕೊಂಡು ಎಷ್ಟು ತಿಂಗಳಾಯ್ತು?
1: ಇವಾಗ ಬಿಟ್ಟು 6 ತಿಂಗಳಾಯ್ತು ಮೇಡಮ್.
0: ಅಂದ್ರೆ ನೀವು ತರಬೇತಿ ಪಡ್ಕೊಂಡು 6 ತಿಂಗಳಾಗಿದೆ.
1: ಆಯ್ತು ಮೇಡಮ್.
0: ಇವಾಗ ಸ್ವ ಉದ್ಯೋಗ ಯಾವಾಗ ಆರಂಭ ಮಾಡಿದ್ರಿ?
1: ನಾನು ಅಲ್ಲಿ ಬಿಡಕ್ ಮುಂಚೆಯಿಂದಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮೇಡಮ್. ನಾ ಕ್ಲಾಸ್ ಇಂದ ಬಿಡಕ್ ಮುಂಚೆಯಿಂದಾನು ನಾವು ಫೇಶಿಯಲ್ ಮೂವ್ ಮಾಡ್ತಾನೆ ಇದ್ದೆ ಮೇಡಮ್.
0: ಅಂದ್ರೆ ಒಟ್ಟು ತರಬೇತಿ ಪಡಿತಿರ್ಬೇಕಾದ್ರೆ ನೀವು ಜನಗಳಿಗೆ ಸರ್ವಿಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಿರಿ.
1: ಅಲ್ಲಿ ಮ್ಯಾಮ್ ಹೇಳ್ಕೊಡ್ತಿದ್ದಾಗ್ಲೆ ನನ್ ಮನೇಲಿ ಬಂದು ನನ್ಗೆ ನೀನು ಹೋಯ್ತಿದೀಯಲ್ಲ ನನಗೂ ಮಾಡ್ಕೊಡು ಅಂತ ಕೇಳ್ತಿದ್ರು. ಅವರೇ ಅಂದ್ರೆ ಅವರೇನೆ ಫೇಶಿಯಲ್ ಕಿಟ್ಗಳನ್ನ ತಂದು ಅವ್ರದೇ ಅಮೌಂಟ್ ಇರುತ್ತೋ ಅವರೇ ತಂದು ನನ್ನ ಹತ್ರ ಮಾಡಿಸ್ಕೊತಾ ಇದ್ರು.

0: ಮಾಡ್ಸ್ಕೊತ ಅವ್ರಿಗೂ ಇಷ್ಟ ಆಯ್ತು. ಇವಾಗ ನನ್ನ ಹತ್ರನೇ ನೀನೇ ತಗೊಂಡು ಚೆನ್ನಾಗಿರೋ ತಂದ್ಕೊಂಡು ನನಗೆ ಮಾಡ್ಕೊಡು ಅಂತ ಹೇಳಿ ಅವರು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಇಲ್ಲಿ ಮಾಡ್ತಾ ಇದ್ದೆ, ಅವರು ಬೇರೆ ಬೇರೆ ಕಡೆ ಎಲ್ಲ ಹೇಳಿ, ನಾನು ಈಗ ಕೋಟೆ ಉಂಡಿಲಾಗಿರ್ಬೋದು ಇಲ್ಲ ಬೇರೆ ಹೊರಗಡೆ ಊರಲ್ಲಾಗಿರ್ಬೋದು ಹೋಗಿ ಹೋಮ್ ಸರ್ವಿಸ್ಗಳನ್ನ ಕೊಡ್ತೀನಿ, ಮೇಕಪ್ಪು ಕೂಡ ಮಾಡ್ತೀನಿ ಮೇಡಮ್. ಅಂದ್ರೆ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ರಿಂದ ಮಾತ್ರ ನಾನು ಹೊರಗಡೆ ಹೋಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ.
1: ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪಾರ್ಲರ್ ಇದ್ ಮಾಡ್ಲಿಲ್ಲ ಅಂತಂದ್ರು ಮನೆ ಮಟ್ಟದಲ್ಲಿ ನೀವು ಆರಂಭ ಮಾಡಿದ್ದೀರಿ?
0: ಆರಂಭ ಮಾಡಿದೀನಿ, ದೊಡ್ಡ ಮಟ್ಟದಲ್ಲಿ ಇಲ್ದೆ ಇದ್ರು ಮನೇಲಿ ಮಾಡ್ತಾ ಇದ್ದೀನಿ. ಇವಾಗ್ಲೂ ಹೊರಗಡೆ ಕೇಳಿದಾಗ್ಲೆಲ್ಲ ಹೋಗಿ ಮಾಡ್ತಾ ಇದ್ದೀನಿ, ಬೆಳಿಗ್ಗೆನು ಫೋನ್ ಮಾಡಿದ್ರು ಬನ್ನಿ ಅಂತ ಕಟ್ಕೊಳ್ಳೋದು. ಅಡ್ಗಳಲ್ಲಿ ನಾನು ತುಂಬಾನೇ ಫೇಶಿಯಲ್ ಸಿಗ್ತಾ ಇದೆ ಮೇಡಮ್, ನನ್ಗೆ ಮೇಕಪ್ ಕೂಡ ಅಲ್ಲಿಂದ ಸಿಗ್ತಾ ಇದೆ.
1: ಅಂದ್ರೆ ನೀವು ಹೋಮ್ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದೀರಿ?
0: ಹೋಮ್ ಸರ್ವಿಸ್ ಜಾಸ್ತಿ ಕೊಡ್ತಾ ಇದ್ದೀನಿ ಮೇಡಮ್.
1: ಈಗ ನೀವು ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಅಂತ ತಿಳಿಸ್ಬೋದಾ
0: ಮೇಡಮ್? ನನ್ನ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಮೆಹಂದಿ ಕ್ಲಾಸ್ ಇತ್ತು, ಮೆಹಂದಿ ಕ್ಲಾಸು ಮತ್ತೆ ಹೇರ್ ಕಟ್ಟು, ಐಬ್ರೋಸ್, ಫೇಶಿಯಲು, ಪೆಡಿಕ್ಯೂರ್, ಮೆನಿಕ್ಯೂರ್, ಮತ್ತೆ ಸೀರೆ ಡ್ರಾಫಿಂಗ್, ಮೇಕಪ್ಗಳು, ಹೇರ್ ಸ್ಟೈಲು, ಪ್ರತಿಯೊಂದು ಇತ್ತು ಮೇಡಮ್. ಒಂದು ಬ್ಯೂಟಿಷಿಯನ್ಗೆ ಏನೆಲ್ಲ ಕೊಡ್ಬೇಕು, ಬೇಸಿಕ್ ಆಗ್ಲಿ ಇಲ್ಲ ಬ್ರೈಡಲ್ ಆಗಲಿ ಏನ್ ಕೊಡ್ಬೇಕು ಅನ್ನೋದಿತ್ತು, ಎಲ್ಲಾನು ಕೊಟ್ರು ಮೇಡಮ್. ಮ್ಯಾಮ್ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ನಮ್ಗೆ ಈ ಸಂಸ್ಥೆ ನಮ್ಗೆ ತುಂಬಾನೇ ಒಂದು ದಾರಿ ದೀಪ ಆಗಿದೆ ಮೇಡಮ್. ಹೇಳ್ಕೊಳಕ್ಕೆ ನಾವ್ ಎಲ್ಲಾ ಕಡೆ ಹೆಮ್ಮೆಯಿಂದ ಹೇಳ್ಕೋಬಹುದು ಮೇಡಮ್. ಇನ್ನೂ ಸಾಕಾಗಷ್ಟೇ ನಮ್ಮಂತ ಬಡ ಹೆಣ್ಮಕ್ಳೆಲ್ಲ ಹೋಗಿ ಇಂಥ ಸಂಸ್ಥೆಲೇ ಕಲಿಬೇಕು, ಹೋಗ್ಬೇಕು ಅಂತಾನು ನಾವ್ ಬೇರೆಯವ್ರಿಗೆಲ್ಲ ಹೇಳ್ತೀವಿ ಮೇಡಮ್. ಹೋಗಿ ಮಕ್ಕಳಿರಿ, ಇಲ್ಲಿ ಹೇಳ್ಕೊಡಂಗೆ, ಇಲ್ಲಿ ನಮ್ಗೆ ಅಮೌಂಟ್ ತುಂಬಿರಂಗೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ತೀನಿ ಮೇಡಮ್. ನಾ ಬೇರೆಯವ್ರಿಗೆ ಎಲ್ರಿಗೂ ಅಲ್ಲಿ ಯಾರೇ ಕೇಳಿದ್ರು ಎಲ್ಲರೂ ಆಶ್ಚರ್ಯ ಪಡ್ತಾರೆ, 5,000 ರೂಪಾಯಿಗೆ ನಿಮ್ಗೆ ಮೇಕಪ್ ಹೇಳ್ಕೊಟ್ರ, ಇದೇನೋ ನಾನ್ ಬ್ರೈಡ್ ಅಲ್ಲಿ ಹೇಳ್ಕೊಟ್ಟಿದ್ರ, ಮೇಕಪ್ ಹೇಳ್ಕೊಟ್ಟಿದ್ರ, ಬೇಸಿಕ್ ಹೇಳ್ಕೊಟ್ಟಿದ್ರ, ಎಲ್ಲಾನು ಹೇಳ್ಕೊಟ್ರ ಅಂತ ಕೇಳ್ತಿದ್ರು. ಹೌದು ಮೇಡಮ್, ನಮ್ಗೆ ಬೇಸಿಕ್ ಹೇಳ್ಕೊಟ್ರು, ನಮ್ಗೆ ಮೇಕಪ್ ಕೂಡ ನಮ್ಗೆ ಅದೇ ಚೆನ್ನಾಗಿ ಕೊಟ್ರು. ಪರವಾಗಿಲ್ಲ ಮೇಡಮ್, ನಾನು ಚೆನ್ನಾಗೆ ಮೇಕಪ್ ಕೂಡ ಚೆನ್ನಾಗೆ ಮಾಡ್ತೀನಿ. ಅವ್ರದ್ದು ಪ್ರಾಡಕ್ಟ್ ಇದ್ರು ಅಷ್ಟೇನೆ, ನಾನು ಸ್ವಲ್ಪ ಸೆಲ್ಫ್ ಆಗಷ್ಟು ಪ್ರಾಡಕ್ಟ್ ನ ತಗೊಂಡು ಅವ್ರಿಗೂ ಕೂಡ ಚೆನ್ನಾಗೆ ಮಾಡ್ತೀನಿ ಮೇಕಪ್ ಎಲ್ಲ ಚೆನ್ನಾಗಿ ಬಂದು ಅವರು ಖುಷಿ ಪಟ್ಟು ಹೇಳ್ತಾರೆ ಮೇಡಮ್, ನೀವು ಮಾಡಿ ನಾವು ನಿಮ್ಗೆ ಆರ್ಡರ್ ಕೊಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಹಾ ಮಾಡ್ತಾ ಇದ್ದೀನಿ ಮೇಡಮ್.
1: ಅಂದ್ರೆ ಈ ಒಂದು ತರಬೇತಿಗೆ ಬರೋದಕ್ಕೂ ಮುಂಚೆ ಅಥವಾ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ?
0: ಏನೂ ಇಲ್ಲ ಮೇಡಮ್, ಮನೇಲೇ ಇರ್ತಿದ್ದೆ, ಮಕ್ಳು ನೋಡ್ಕೊಂಡು ಮನೇಲೇ ಇರ್ತಿದ್ದೆ ಮೇಡಮ್.
1: ಆ ತರ ಮನೆ ಗಂಡ ಮಕ್ಳು ಸಂಸಾರ ಅಂತ ಇದ್ದಂಥವ್ರು ಈಗ ಒಂದು ಸ್ವ ಉದ್ಯೋಗನ ಆರಂಭ ಮಾಡಿ ಡೋರ್ ಟು ಡೋರ್ ಸರ್ವಿಸ್ನ ಕೊಡ್ತಾ ಇದ್ದೀರಿ, ಸೊ ಹೇಗೆ ಅನ್ಸುತ್ತೆ ಮೇಡಮ್?
0: ಹೌದು ಮೇಡಮ್, ನನ್ನ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಅಂದ್ರೆ ಹಿಂಗ ಅಮೌಂಟ್ ಎಲ್ಲದಕ್ಕೂ ಮೇಡಮ್ ನಾನು ತಿಳಿದ್ರ ಮಟ್ಟಿಗೆ ಅಮೌಂಟ್ ಇಂದನೆ ಏನಾದ್ರೂ ನಾವು ಮಾಡ್ಬೇಕು ಮೇಡಮ್. ಅಮೌಂಟ್ ಇಂದ ನಾನು ಏನು ಮಾಡಕ್ ಆಗ್ತಿರಲಿಲ್ಲ, ಯಾಕಂದ್ರೆ ಅಮ್ಮ ಅಪ್ಪ ಗಂಡ ಎಲ್ಲರೂ ಬರೀ ಗಾರೆ ಕೆಲ್ಸನೆ ಮಾಡೋದ್ರಿಂದ ನಾನು ಏನು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಮೇಡಮ್. ನಾನು ಇದನ್ನ ಸ್ವಲ್ಪ ನಮ್ಮ ಆಂಟಿ ಅವರೆಲ್ಲರೂ ಸಪೋರ್ಟ್ ಮಾಡಿ 5,000 ಕಟ್ಟೋದಕ್ಕೇನೆ ಕಷ್ಟ ಆಗಿತ್ತು. ನಮ್ಮ ಅವನ್ ತಂಗಿರಿಬ್ರು ಚಿಕ್ಕಮ್ಮದಿರಿದ್ರು, ಅವರು ನಾನು ಮಾಡ್ತೀವಿ ಕೊಡ್ತೀನಿ ನೀನು ಕಲಿ ಅಂತ ಹೇಳ್ದಾಗ್ಲೇ ನಾನು ಅಲ್ಲಿಗೆ ಬಂದಿದ್ದೆ ಮೇಡಮ್. ನನ್ಗೆ ಅಷ್ಟು ಕಟ್ಟೋಕ್ಕೂ ಕಷ್ಟ ಆಗ್ಬಿಟ್ಟಿತ್ತು ಮೇಡಮ್.
1: ಅಷ್ಟೆಲ್ಲ ಕಷ್ಟಪಟ್ಟು ನೀವು ಒಂದು ತರಬೇತಿಯನ್ನ ಪಡ್ಕೊಳಕ್ ಬಂದಿದ್ದೀರಲ್ಲ, ಎಲ್ಲಾ ರೀತಿಯ ಅನುಕೂಲಗಳು ಆ ತರಬೇತಿಲಿ ನಿಮ್ಗೆ ಇತ್ತ ಮೇಡಮ್?
0: ಇತ್ತು ಮೇಡಮ್, ಇತ್ತು ಮೇಡಮ್. ನನಗೆ ಕಷ್ಟಪಟ್ಟೆ ನಾನು ಆ ತರಬೇತಿ ಸೇರ್ಕೊಂಡಿದ್ದು ಮೇಡಮ್. ಆದ್ರೆ ಈಗ ಎಲ್ಲ ತರ ನನಗೆ ಸೌಲಭ್ಯನೂ ಇತ್ತು. ಈಗ್ಲೂ ನಾನು ಆ ತರಬೇತಿಯಿಂದನೇ ನಾನೊಂದು ಕಡೆ ಈಗ ಇವಾಗ್ಲೂ ನಾನು ಮಕ್ಳಿಗೆ ಒಂದು ಬುಕ್ಸ್ ತಗೊಳಕ್ ಆಗಿರ್ಬೋದು, ಮನೆ ಯಾವಾಗ ಆಗಿರ್ಬೋದು, ನನ್ ಗಂಡ ಅಂದ್ರೆ ನಮ್ಮ ಹಸ್ಬೆಂಡ್ ಏನೇ ಕೊಡ್ಲಿಲ್ಲ ಅಂದ್ರೂ ಅಂದ್ರೆ ಕೊಡ್ಲಿಲ್ಲ ಅಂದ್ರೇನು ಮೇಡಮ್, ಸ್ವಲ್ಪ ಸಾಲ ಇತ್ತು ಮೇಡಮ್. ಅವರು ಅದನ್ನೇ ತೀರ್ಸ್ಕೊಳ್ಳೋದ್ರಲ್ಲಿ ಇದಾರೆ. ನಮ್ಗೆ ಏನು ಮನೆಗೆ ಮಾಡಕ್ಕೂ ತುಂಬಾ ಕಷ್ಟ ಇದೆ ಮೇಡಮ್, ಮಕ್ಳಿಗೆ ಕೇಳಿದ್ ಕೊಡ್ಸಕ್ ಆಗದಷ್ಟು ಕಷ್ಟದಲ್ಲಿ ಇದ್ವಿ. ಇವಾಗ ಪರವಾಗಿಲ್ಲ ಮೇಡಮ್, ನಾನು ನನ್ನ ಮಕ್ಳು ನೋಡ್ಕೋತೀನಿ ಅನ್ನಷ್ಟಾದ್ರೂ ನಾನು ಮಾಡ್ತಾ ಇದ್ದೀನಿ ಮೇಡಮ್.
1: ಅಂದ್ರೆ ಒಬ್ಬರದೇ ದುಡಿಮೆ ನಚ್ಕೊಳ್ದೇನೆ ನೀವು ಒಂದ್ 4 ಸಂಪಾದನೆ ಮಾಡೋ
0: ಸಂಪಾದನೆ ಮಾಡಿ ನಾನು ಮನೆ ಮಕ್ಕಳನ್ನ ನೋಡ್ಕೋಬಹುದು. ನಂಗೆ ಪಾಪ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸಪೋರ್ಟ್ ಆಗ್ಬೋದು ಅನ್ನೋದೊಂದು ಖುಷಿ ಇದೆ ಮೇಡಮ್. ಅಪ್ಪ ಅಮ್ಮನ್ಗೂ ಅಷ್ಟೇ ಖುಷಿ ಆಗಿದೆ. ಪರವಾಗಿಲ್ಲ ಮಾಡ್ತಾ ಇದ್ದಾಳೆ ಮಾಡ್ಲಿ, ನಾವು ಏನಾದ್ರೂ ಸಪೋರ್ಟ್ ಮಾಡಬಹುದಿತ್ತು, ಹಿಂಗಾಯ್ತು ಹಂಗಾಯ್ತು ಅಂತ ಅವರು ಪಾಪ ಬೇಜಾರು ಮಾಡ್ಕೊತಿರ್ತಾರೆ.
1: ಚಿಕ್ಕ ವಯಸ್ಸಿಂದಾನು ಆಸೆ ಇತ್ತು ಒಂದು ಬ್ಯೂಟಿಷಿಯನ್ ಆಗ್ಬೇಕು ಅಂತ, ಸೊ ಇವಾಗ ಅವಕಾಶ ಸಿಕ್ತು. 3 ತರಬೇತಿಯಲ್ಲಿ ನಿಮ್ಗೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಷ್ಟು ನಿಮ್ಗೆ ತರಬೇತಿ ಸಿಕ್ತಾ?
0: ಹಾ ಸಿಕ್ತು ಮೇಡಮ್. ನಮ್ಗೆ ಹೇಳ್ತಾ ಇದ್ದೀನಲ್ಲ ಮೇಡಮ್, ನಮ್ಗೆ ಎಲ್ಲ ತರ ತರಬೇತಿನೂ ನಾವು ಕಲ್ತಿದೀವಿ ಮ್ಯಾಮ್. ಅಷ್ಟೇ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಒಂದ್ಸತಿ ಇಲ್ಲ ಅಂತ ಅಂದ್ರೆ ನೀವು ಇನ್ನೂ 10 ಕೇಳಿ ನಾನು ಹೇಳ್ಕೊಡ್ತೀನಿ ಅಂತ ಮ್ಯಾಮ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್. ಅವರು ಕೂಡ ಮನೆಗೆ ಬಂದು ನಮ್ಮ ಮನೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಮ್ಯಾಮು ಬೇಜಾರು ಮಾಡ್ಕೊಂಡ್ರು. ಈ ಕಡೆ ಇದ್ದೀರಾ, ನಾವು ನಿಮ್ಮನ್ನ ಏನೇನೋ ಅಂದ್ಕೊಂಡ್ವಿ, ನೀವು ಈ ತರ ಎಲ್ಲ ಈ ಮನೇಲೆಲ್ಲ ಇದ್ದೀರಾ, ಬೇಸಿಕ್ಲಿ ಕೂಡ ಮನೆ ಚೆನ್ನಾಗಿಲ್ಲ ಸುನೀತಾ ಅಂತ ಮ್ಯಾಮು ಕೂಡ ಬೇಜಾರು ಮಾಡ್ಕೊಂಡಿದ್ರು ಮೇಡಮ್. ಆ ತರ ಎಲ್ಲ ಇತ್ತು.
1: ಸ್ವಂತ ಒಂದು ಬಿಸ್ನೆಸ್ನ ಆರಂಭ ಮಾಡಿ ಡೋರ್ ಟು ಡೋರ್ ಸರ್ವಿಸ್ನ ಕೊಡೋದಕ್ಕೂ ಮುಂಚೆ ನೀವು ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹಣಕಾಸು ಇದರಲ್ಲಿ ಹೇಗೆ ಸುಧಾರಿಸಿದೆ ಮೇಡಮ್?
0: ಹೌದು ಮೇಡಮ್, ಮುಂಚೆ ಅಂದ್ರೆ ಮ್ಯಾಮ್ ನನ್ನ ಕೈಯಲ್ಲಿ ನೋಡ್ತೀನಿ ಅಂದ್ರು ನಮ್ಮ ಮನೆಯವ್ರ ಕೈಲಿ ಕೊಡಕ್ ಆಗ್ತಿರ್ಲಿಲ್ಲ. ನನ್ನ

0: ಹತ್ರನು ಇರ್ಲಿಲ್ಲ, ತುಂಬಾ ಮನ್ಸು ಬೇಜಾರಾಗಿತ್ತು. ಮಕ್ಳಿಗೆ ಕೇಳಿದ್ರು ಕೊಡೋಷ್ಟು ಅಂದ್ರೆ ಈಗ 10 ರೂಪಾಯಿ 5 ರೂಪಾಯಿ ಕೊಡೋಷ್ಟಾದ್ರೂ ಇದ್ದೇ ಇರುತ್ತೆ ಪ್ರತಿಯೊಬ್ಬ ತಾಯಿ ಹತ್ರ. ಅಂದ್ರೆ ನಮಗ್ ಕೊಡಕ್ ಇದ್ದಿದಾಗ ಮನ್ಸು ತುಂಬಾ ಬೇಜಾರಾಗಿತ್ತು. ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಮಾಡ್ಬೇಕು ಅಂದ್ರೆ ಬರೋದು ತುಂಬಾ ಟೈಮ್ ಆಗ್ಬಿಡ್ತಿತ್ತು. ಈಗ ನಾನೇ ಏನಾದ್ರು ಮಾಡಮ್ ಅಂದ್ರೆ ಎಲ್ಲದಕ್ಕೂ ದುಡ್ಡೇ ಬೇಕು. ದುಡ್ಡಿಲ್ಲ ಅಂದ್ರೆ ಎಲ್ಲೂ ಕಲಿಯಕ್ ಆಗಲ್ಲ. ಏನ್ ಮಾಡ್ಲಿ ಅಂತಿದ್ದಾಗ ನನ್ಗೆ ಬ್ಯೂಟಿಷಿಯನ್ ತರಬೇತಿ ಹೋಗಿ ಮಾಡೋಂಬ ಅಂತ ಕೇಳ್ದಾಗ್ಲೂ ಹೋಗ್ಬೇಕು ಅನ್ನೋ ಆಸೆ, ದುಡ್ಡು ಇರ್ಲಿಲ್ಲ. ಆಗ ನಮ್ ಚಿಕ್ಕ ಫೋನ್ ಮಾಡಿ ಕೇಳಿದೆ, ಅದಕ್ಕೆ ಹೋಗು ನೀನ್ ಕಲಿತಿದೆ ಕಲಿ ನೀನು, ನಾವ್ ಏನ್ ಮಾಡ್ಬೇಕು ಮಾಡ್ಕೊಡ್ತೀವಿ ಹೋಗು ಅಂತ ಹೇಳಿದ್ರು. ಆಗ ಬಂದ್ ಕಲ್ತಕ್ ಓದಕ್ಕೆ ಅವ್ರಿಗೆ ನಮ್ಗೆ ಕೊಟ್ರು. ಆಮೇಲೆ ಹಿಂಗೆ ಫೇಶಿಯಲ್ ಗೀಶಿಯಲ್ ಇದಕ್ಕೆ ಸ್ವಲ್ಪ ಅಮೌಂಟ್ ನ ನಾನೇ ಕುಡ್ಸ್ಕ ಮಾಡ್ತಾ ಬರ್ತಾ ಬರ್ತಾ ಬರ್ತಾ ಫೇಶಿಯಲ್ ತುಂಬಾ ಸಿಕ್ತು ಮೇಡಮ್. ಫೇಶಿಯಲ್ ತುಂಬಾ ಸಿಕ್ತು ಅಂದ್ರೆ ಈಗ ಒಬ್ರು ಮಾಡ್ತಾ ಇದ್ದಾಗ್ಲೆ ಇನ್ನೊಂದಿಬ್ರು ನಂಗೆ ಮಾಡ್ಕೊಡಿ ಅಂತ ಕೇಳ್ತಿದ್ರು, ಇನ್ನೊಂದಿಬ್ರು ನಂಗೆ ಮಾಡ್ಕೊಡಿ ಅಂತ ಕೇಳ್ತಿದ್ರು. ಹಂಗಾಗಿ ಅದು ನಂಗೆ ತುಂಬಾ ಹೋಮ್ ಸರ್ವಿಸ್ ತುಂಬಾ ಚೆನ್ನಾಗಿ ಸಿಕ್ತು. ಸಿಕ್ತಾ ಸಿಕ್ತಾ ಈಗ ಪರವಾಗಿಲ್ಲ ಮೇಡಮ್, ಅವಾಗಕ್ಕೂ ಇವಾಗಕ್ಕೂ ತುಂಬಾ ಖುಷಿ ಆಗ್ತಿದೆ. ನಂಗ್ ಈ ಸಂಸ್ಥೆಲಿ ಕಲ್ತಿದ್ದಕ್ಕೂ ನನ್ಗೊಂದು ಹೇಳ್ಕ ಇದಾಗ್ತು ಮೇಡಮ್.
1: ಅನುಕೂಲ ಆಗ್ತಿದೆ, ತುಂಬಾ
0: ಅನುಕೂಲ ಆಗ್ತಿದೆ.
1: ಏನೇನೆಲ್ಲ ಸರ್ವಿಸ್ ಕೊಡ್ತೀರಿ ಮನೆಗೆ ಹೋಗಿ ನೀವು?
0: ನಾನು ಮೇಡಮ್ ಫೇಶಿಯಲ್ಲು, ಕಟಿಂಗು, ವ್ಯಾಕ್ಸು, ಪೆಡಿಕ್ಯೂರ್, ಮೆನಿಕ್ಯೂರ್ ಕೊಡ್ತೀನಿ. ಮದ್ವೆಗಳಿಗಾದ್ರೆ ಚೌಟ್ರಿಗೂ ಅದೇ ಹೇಳಿದ್ನಲ್ಲ ಮೇಡಮ್, ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸೀರಾ ಏರ್ಶಿಯಲ್ ಮಾಡ್ಕೊಡೋದು, ಸೀರೆ ಹಾಕೊಡೋದು, ಅವ್ರದ್ದು ಇರೋಂಥ ಪ್ರಾಡಕ್ಟ್ ಅಲ್ಲಿ ಮೇಕಪ್ ಎಲ್ಲ ಮಾಡ್ಕೊಡೋದೆಲ್ಲ ಮಾಡ್ತೀನಿ ಮೇಡಮ್.
1: ಓಕೆ, ನೀವು ಬ್ರೈಡ್ ಈ ಥರದ್ದೆಲ್ಲ ಮಾಡೋದಷ್ಟು ನಿಮಗೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಸಣ್ಣ ಮಟ್ಟದಲ್ಲಿ ಅವ್ರ ಹತ್ರನೇ ನೀವು ಅದೆಲ್ಲ ತರಿಸ್ಕೊಂಡು ನೀವು ಮೇಕಪ್ ಚಾರ್ಜ್ ಮಾಡ್ತೀರಿ?
0: ಮಾಡ್ತೀನಿ ಮೇಡಮ್.
1: ಒಟ್ಟಾರೆ ನಿಮ್ಮ ಅರ್ನಿಂಗ್ಸ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಹೌದು ಮೇಡಮ್.
1: ಅಂದ್ರೆ ಹೇಗೆ ನಿಭಾಯಿಸ್ತಿದ್ದೀರಿ ಈಗ ಬ್ಯೂಟಿಷಿಯನ್ ವೃತ್ತಿರ ಜೊತೆಗೆ ಮನೆಯ ನಿರ್ವಹಣೆ, ಮಕ್ಕಳು ಈ ತರದ್ದೆಲ್ಲ ಹೇಗೆ ನಿರ್ವಹಿಸ್ತಾ ಇದ್ದೀರಿ ಮೇಡಮ್? ಏನ್ ಕಷ್ಟ ಆಗ್ತಿದ್ಯಾ ಇಲ್ಲ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ?
0: ಇಲ್ಲ ಮೇಡಮ್, ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ನನಗೆ ಮನೇಲಿ ಮನೆ ಕೆಲಸನೇ ಆಗಿರ್ಬೋದು, ನನಗೇನು ಕಷ್ಟ ಅನ್ಸಲ್ಲ ಮೇಡಮ್. ಈ ತರ ಕೆಲಸಗಳೆಲ್ಲ ನಮ್ಗೆ ಈ ತರ ಕೆಲಸ ಸಿಕ್ಕಿದಾಗ ಮನೆ ಕೆಲಸ ಯಾವಾಗ್ಲಾರು ಬೇಗ ಮಾಡ್ಕೋಬಹುದು, ನಮ್ಗೆ ಕೆಲಸ ಸಿಕ್ಕಿದ್ರೆ ಸಾಕು ಮಾಡ್ಕೋಬೇಕು ಅಂತ ಅನಿಸ್ತಿತ್ತು. ಇವಾಗ ಕೆಲಸನೂ ಮಾಡ್ಕೋತೀನಿ, ನಾನು ಹೊರಗಡೆ ಹೋಗಿ ಹೋಮ್ ಸರ್ವಿಸ್ ಕೊಡ್ತಾ ಇದ್ದೀನಿ ಮೇಡಮ್.
1: ಇದ್ರ ಜೊತೆಗೆ ಇನ್ನೇನೆಲ್ಲ ಕೆಲಸಗಳನ್ನ ನಿರ್ವಹಿಸ್ತೀರಿ ಮ್ಯಾಮ್?
0: ಮೇಡಮ್ ನಾನು ಇವಾಗ ನನ್ಗೆ ಸ್ಟಿಚಿಂಗ್ ಈಗ ಇದ್ರ ಜೊತೆ ಸ್ವಲ್ಪ ಫ್ಯಾಷನ್ ಡಿಸೈನರ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಮೇಡಮ್. ಇದ್ರ ಜೊತೆಗೆ ಅದು ಇದ್ರೆ ಇನ್ನೂ ಸಪೋರ್ಟ್ ಆಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನೇ ಅನ್ಕೋತಾ ಇದ್ದೀನಿ.
1: ಟ್ರೈನಿಂಗ್ ಏನಾದ್ರು ಹೋಗ್ತಾ ಇದ್ರೆ?
0: ಇಲ್ಲ ಮೇಡಮ್, ಅಂದ್ರೆ ಈ ಸರ್ವಿಸ್ ತಗೊಂಡಿದ್ದೀನಲ್ಲ, ಬೇರೆ ಕಡೆ ಹೋಗ್ಬೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಈ ಒಂದು ತರಬೇತಿ ಪಡ್ಕೊಂಡು ಈಗ ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಿರೋದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್?
0: ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್, ಹೋಗಿ ಮಾಡು ನೀನು ಅಂತ ಹೇಳ್ತಿದ್ದಾರೆ. ಮನೇಲಿ ಎಲ್ಲ ಆಗಕ್ಕಿಂತ ಈಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಅಂದ್ರೆ ನಿನ್ನ ಎಲ್ಲ ಅವಾಗೆಲ್ಲ ಹಿಂಗ್ ಕೂತಿದ್ದೀನಿ ಅನ್ನೋ ತರ ಇತ್ತು, ಇವಾಗ ನಾನು ಮಾಡ್ತಾ ಇರೋದಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ಮೇಡಮ್. ಮನೆ ಕೆಲ್ಸಕ್ಕೆಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ನಗ್ನಕ್ಕ ಚೆನ್ನಾಗಿದ್ದಾರೆ. ಹೊಂದಾಣಿಕೆಗೆ ನೀನ್ ಏನಾದ್ರೂ ಮಾಡು, ಈಗ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಾನ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ನಿನ್ ಮೇಲೆ ಸ್ವಲ್ಪ ಕೈನಸ್ ತಗ್ಕೊಟ್ಟು ನೀನ್ ಕಟ್ತೀಯ ಅನ್ನಷ್ಟು ನಿನ್ ಮೇಲೆ ನಿಮ್ಗೆ ಇದೆ, ಮಾಡ್ಕೋಬು ಮುಟ್ಕೋಬು ಅಂತ ಇವಾಗ ಗಂಡ ನಮ್ಮ ಯಜಮಾನರು ಹೇಳ್ತಿದ್ರು.
1: ಬರೀ ಮನೆ ಕೆಲಸ ಗಂಡ ಮಕ್ಕಳು ಅನ್ಕೊಂಡಿದ್ದವ್ರು ಇವತ್ ನಾಲ್ಕ ಸಂಪಾದನೆ ಮಾಡಿ ಮನೆಯನ್ನೇ ನಿರ್ವಹಣೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದೀರಿ. ಎಷ್ಟು ಖುಷಿಯನ್ನ ತಂದಿದೆ ಮೇಡಮ್?
0: ತುಂಬಾ ಖುಷಿಯಾಗಿದೆ ಮೇಡಮ್. ನಾನು ನಿಜವಾಗ್ಲೂ ಹೇಳ್ಕ ಅನ್ಕೊಂಡೇ ಇರ್ಲಿಲ್ಲ ಈ ತರದ ಒಂದು ಸಂಸ್ಥೆಯಿಂದ ನನ್ಗೆ ಕಲ್ತು ಈ ತರ ಎಲ್ಲ ನಾನು ಮಾಡ್ತೀನಿ ಅಂತಾನೇ ಅನ್ಕೊಂಡಿರ್ಲಿಲ್ಲ ಮೇಡಮ್.
1: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಯುವಕ ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದೆ, ಅವರನ್ನ ಸ್ವಾವಲಂಬನೆ ಜೀವನ ನಡೆಸ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು?
0: ಕಲಿಬೇಕು, ಮುಂದ್ ಬರ್ಬೇಕು ಮಹಿಳೆಯರು ಅನ್ನೋದನ್ ನನ್ನ ಆಸೆ ಮೇಡಮ್. ಈ ಸಂಸ್ಥೆಲಿ ಅವ್ರೆಲ್ಲರೂ ಬಂದ್ ಕಲಿಬೇಕು, ನಾನು ಕಲ್ತಿದ್ದೀನಿ ಅವರು ಕಲಿಬೇಕು, ಚೆನ್ನಾಗಿ ನಾ ಕಾಸು ಸಂಪಾದನೆ ಮಾಡಿ ಅವ್ರ ಮನೆಯವ್ರಿಗೂ ಅವ್ರು ಸಪೋರ್ಟ್ ಆಗಿರ್ಬೇಕು ಅನ್ನೋದೊಂದು ಕೇಳ್ಕೊತೀನಿ ಮೇಡಮ್.
1: ಓಕೆ, ಅಂದ್ರೆ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅಂದ್ರೆ ನಿಮ್ಮ ಸ್ವಂತ ಊರುಗಳಲ್ಲೇ ಬಂದು ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ, ಅಂದರೆ ಕೋಟೆ ಮತ್ತು ಸರ್ಗೂರು ಭಾಗಕ್ಕಷ್ಟೇ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸೀಮಿತ ಆಗಿರ್ದೇನೆ, ಅಲ್ಲಿ ತನಕ ಬಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಾಕಷ್ಟು ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು ಎಷ್ಟು ನಿಮ್ಮ ಒಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಮೇಡಮ್?
0: ತುಂಬಾ ಆಗ್ತಾ ಇದೆ ಮೇಡಮ್.
1: ನಿಮ್ಗೆ ಅನುಕೂಲ ಆಗ್ತಿದೆಯಾ?
0: ಹೌದು ಮೇಡಮ್.
1: ಓಕೆ ಮೇಡಮ್, ನೆಕ್ಸ್ಟ್ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ನಾನು ಮುಂದಿನ ಗುರಿ ಉದ್ದೇಶ ಅಂದ್ರೆ ನಾನು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕು, ಬ್ರೈಡಲ್ ಎಲ್ಲ ಮಾಡ್ಬೇಕು, ನನ್ಗೆ ಸ್ವಲ್ಪ ಬ್ಯೂಟಿ ಪಾರ್ಲರ್ ತೆಗಿಬೇಕು ಅನ್ನೋ ಆಸೆ ಇದೆ ಮೇಡಮ್, ಮಾಡ್ಬೇಕು ಅದನ್ನ ಅನ್ನೋ ಆಸೆ ಇದೆ. ಅದು ಆಸೆ ಇದೆ ಮೇಡಮ್. ನಾವು ಊರಿಗೆ ಹೋಗಿ ನಮ್ಮ ಮೊಳಿ ಊರಿಗೆ ಹೋಗಿ ಅಲ್ಲೇ ನನ್ನ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅಂತ ಆಸೆ ಇದೆ ಮೇಡಮ್.
1: ಒಟ್ಟಾರೆ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶ ನಿಮ್ಮ ಒಂದು ಸ್ವಂತ ಊರಿಗೆ ಹೋಗಿ ಒಂದು ಪಾರ್ಲರ್ ನ ಆರಂಭ ಮಾಡಿ ಸ್ವ ಉದ್ಯೋಗನ ಆರಂಭ

0: ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ.
1: ಹೌದು ಮೇಡಮ್.
0: ಓಕೆ, ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದರೆ ನಿಮ್ಮ ಒಂದು ಕಿವಿ ಮಾತನ್ನು ಅವ್ರಿಗೆ ತಿಳಿಸೋದಾದ್ರೆ ಏನು ಸಲಹೆ ನೀಡ್ತೀರಿ ಮೇಡಮ್?
1: ಹೌದು ಮೇಡಮ್, ಹೇಳ್ತಾ ಇದ್ದಿಲ್ಲ ಮೇಡಮ್, ನನ್ನಂತೆ ಅವರು ತುಂಬ ಜನ ಬಡ ಕುಟುಂಬದವರು ಇದ್ದಾರೆ ಮೇಡಮ್. ಅವರೆಲ್ಲರೂ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಅಂತ ಸಂಸ್ಥೆಗೆ ಸೇರ್ಬೇಕು, ಅವರು ಕಲಿಬೇಕು, ಅವ್ರು ಮುಂದ್ ಬರ್ಬೇಕು, ಅವ್ರ ಬರ್ತಾನೆ ಎಲ್ಲ ಹೋಗ್ಬೇಕು ಅಂದ್ರೆ ಇಂಥದೊಂದು ಸಂಸ್ಥೆ ಬೇಕೇ ಬೇಕು ಮೇಡಮ್. ಬೇಕು, ಬೇರೆ ಕಡೆ ಹೋಗಿ ಅವ್ರು ಕಲಿಯೋದಕ್ಕೆ ಆಗಲ್ಲ ಮೇಡಮ್. ತುಂಬಾ ಅಮೌಂಟ್ ಅನ್ನ ಕಟ್ಬೇಕಾಗುತ್ತೆ. ನಾವು ಅದಷ್ಟು ಅಮೌಂಟ್ ಅನ್ನ ನಾವು ಕೂಡಿಸಿ ಒಂದೇ ಸಲ ಕಟ್ಟಕ್ ಆಗಲ್ಲ ಮೇಡಮ್. ಈ ವಿವೇಕ ಜೀವನಾಧಾರ ಕೇಂದ್ರದಲ್ಲಿ ತುಂಬಾ ಸಪೋರ್ಟ್ ಆಗಿದ್ದಾರೆ ಮೇಡಮ್. ನನಗಂತೂ ತುಂಬಾ ಖುಷಿ ಆಯ್ತು. ನಾನು ಕಲ್ತು ಅಂದ್ರೆ ಹೇಳ್ತಾ ಇದ್ರಲ್ಲ ಮೇಡಮ್, ನನ್ ನಿಜವಾಗೂ ಈಗಲೂ ತುಂಬಾ ಹೇಳ್ಕೊಳಕ್ ಆಗದಷ್ಟು ಖುಷಿನೂ ಆಗ್ತದೆ. ನನ್ಗೆ ಏನಿದೆ ಅಷ್ಟು ಬೇಜಾರಿದೆ ಮೇಡಮ್. ಇದನ್ನ ಕಲಿಯಕ್ ಮುಂಚೆ ಹೇಗಿದೆ, ಈ ಕಲ್ತ್ಮೇ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಖುಷಿಯಾಗಿದ್ದೀನಿ.
0: ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್, ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಈ ಒಂದು ಬ್ಯೂಟಿಷಿಯನ್ ತರಬೇತಿಯ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡು ಏನಾದರೂ ಸಾಧನೆ ಮಾಡಬಹುದು ಅಥವಾ ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನಿಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್.
0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಶ್ರೀಮತಿ ಸುನೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಜೀವನದಲ್ಲಿ ಇನ್ನಷ್ಟು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶ್

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/5/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು, ಕಣ್ಣಿನ ತಜ್ಞರು ಡಾಕ್ಟರ್ ನಾಗೇಶ್ ರವರು, ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ನಿಸರ್ಗ ರವರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸುಷ್ಮಾ ರವರು, ಮಕ್ಕಳ ತಜ್ಞರು ಡಾಕ್ಟರ್ ವಿಧಿಶ್ರೀ ರವರು, ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಆಚುನಿಸ್ ಪ್ರಕಾಶ್ ರವರು, ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ವೈಷ್ಣವಿ ರವರು, ಆಯುರ್ವೇದ ತಜ್ಞರು ಡಾಕ್ಟರ್ ಅಯ್ಯನರಾಜ್ ರವರು, ಫಿಸಿಯೋಥೆರಪಿಸ್ಟ್ ರವರು ಡಾಕ್ಟರ್ ರಾಜು ಕೆ ಎಸ್ ರವರು, ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ

ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686666318 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸುತ್ತಾನೆ.
2: ಅಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಕುರಿತು ಎಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ

0: ಅವರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ಮತ್ತು ಸರ್ಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜಶೇನ್ ರವರು. ನೀವು ಕೂಡ ಕರೆ ಮಾಡಿ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳು ಮತ್ತು ಯೋಜನೆಗಳು ಹಾಗೂ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು.
2: ಹಾಂ ಸರ್, ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಳೆದ ತಿಂಗಳು ಕೂಡ ನಮ್ಮ SSLC ಫಲಿತಾಂಶದ ಒಂದು ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಸಂದರ್ಭದಲ್ಲಿ ಕೂಡ ತಾವು ಮಾತನಾಡಿದರೆ, ಹಾಗೆ ಈ ಒಂದು 26-27 ಶೈಕ್ಷಣಿಕ ವರ್ಷದ ಒಂದು ಶಾಲಾ ಪ್ರಾರಂಭೋತ್ಸವದ ಕುರಿತು ತಾವು ಮಾತನಾಡಲು ನಮ್ಮ ಜೊತೆ ಇರ್ತಕ್ಕಂಥದ್ದು ಮತ್ತೆ ಭಾಳ ಸಂತೋಷ ಆಗ್ತದೆ ಸರ್. ಸರ್, ಈ ಒಂದು 2026-27 ಒಂದು ಶೈಕ್ಷಣಿಕ ವರ್ಷದ ಒಂದು ಈ ಶಾಲಾ ಪ್ರಾರಂಭೋತ್ಸವದ ಒಂದು ಪ್ರಮುಖ ಗುರಿ ಉದ್ದೇಶಗಳು ಏನೇನು ಇಟ್ಕೊಂಡು ಪ್ರಾರಂಭವನ್ನು ಮಾಡಲಾಗ್ತಾ ಇದೆ ಸರ್?
3: ನಮಸ್ಕಾರ. ಪ್ರಥಮವಾಗಿ ಕಳೆದ ಸಾಲಿನಲ್ಲಿ ನಾವು ಏನು 2025-26 ಸಾಲಿನಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನ ರೂಪಿಸ್ಕೊಂಡು ತಮ್ಮ ಸಹಕಾರದಿಂದ ಪ್ರಥಮವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಮತ್ತು ಆಗ ಜನಧ್ವನಿ ಕಾರ್ಯಕ್ರಮಕ್ಕೆ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳಿಗೆ ತುಂಬ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಕೇವಲ ಜನಧ್ವನಿ ಕಾರ್ಯಕ್ರಮದ ಮೂಲಕ ಅಲ್ಲ, ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸುವಂಥದ್ದಾಗಿರ್ಬೋದು, ವಿಜ್ಞಾನಕ್ಕೆ ಆಗಿರ್ಬೋದು, ಗಣಿತ ವಿಚಾರಗಳಿಗೆ ಆಗ್ಬೋದು, ಅನೇಕ ಚಟುವಟಿಕೆಗಳಲ್ಲಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ಸಿಂದ ತುಂಬ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮವಾಗಿ ಮೂಡಿಬಂದಿದ್ದೇವೆ. ಅದರ ಸಹಕಾರದೊಂದಿಗೆ ನಾವು ಒಂದು ಒಳ್ಳೆಯ ಕಾರ್ಯ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ತುಂಬ ಸಂತಸ ಆಗುತ್ತೆ. ಹಾಗಾಗಿ ಸಂಸ್ಥೆಯ ಗೌರವಾನ್ವಿತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ.
2: ಥ್ಯಾಂಕ್ ಯು ಸರ್.
3: ಈಗ ನಾವು ಕಳೆದ ಸಾರಿ ನಾನು ಬಂದಿದ್ದೆ ಜೂನ್ ಎಂಡಿಂಗಲ್ಲಿ, ಜುಲೈಯಿಂದ ನಾವು ಕಾರ್ಯಪ್ರವೃತ್ತವಾದ್ವಿ. ನಿಮ್ಮ ಮೂಲಕನೇ ಪ್ರಾರಂಭದಲ್ಲಿ ನಾವು ಕಲಿಕಾ ಖಾತ್ರಿ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ ನಿಮ್ಮ ಮೂಲಕನೇ ಪ್ರಾರಂಭ ಮಾಡಿದ್ವಿ. ನಾವು ಈ ಸರಿನೂ ಕೂಡ ಕಳೆದ ಸರಿಯಿಂದ ಪ್ರೇರೇಪಿತರಾಗಿ ಜವಾಬ್ದಾರಿ ಹೆಚ್ಚಾಗಿದೆ. ನಮಗೆ ಓ ಸರಿ ಗುರಿ ಇತ್ತು, ಜವಾಬ್ದಾರಿಗಿಂತ ಗುರಿ ಇತ್ತು, ಈಗ ಗುರಿ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಒಂದು ಒಳ್ಳೆ ಫಲಿತಾಂಶ ತಗೋಬಿಟ್ಟಿದ್ವಿ, ಅದ್ರ ಕೆಳಗಡೆಗೆ ಅಂತೂ
2: ಇಳಿಯಂಗಿಲ್ಲ,
3: ಮೇಲಕ್ಕೆ ಹೋಗ್ಬೇಕು, ಅದನ್ನ ಎಲ್ಲ ಕಾಯ್ಕೋಬೇಕು. ಇದು ತುಂಬಾ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ, ಅದನ್ನ ನಿರ್ವಹಿಸ್ತೀವಿ, ನಿಭಾಯಿಸ್ತೀವಿ, ತಮ್ಮಗಳ ಸಹಕಾರ ಇದೇ ತರ ಮುಂದುವರಿಲಿ ಅಂತ ಕೇಳ್ತಾ, ಈಗಾಗಲೇ ಮಾನ್ಯ ಉಪನಿರ್ದೇಶಕರು ನಮ್ಮ ತಾಲೂಕಿಗೆ 27-28 ಬಂದು ಒಂದು ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಈಗಾಗಲೇ ಒಂದು ಸುತ್ತಲ್ಲಿ ಮಾಡಿದ್ರು. ನಾವು ಕೂಡ ಮುಖ್ಯ ಶಿಕ್ಷಕರ ಸಭೆಯನ್ನ ಮಾಡಿ ಶಾಲೆ ಪ್ರಾರಂಭಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತೇಳಿ ಸರ್ಕಾರದ ಗೌರವಾನ್ವಿತ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ನಿರ್ದೇಶಕರು, ಎಲ್ಲ ಉನ್ನತಾಧಿಕಾರಿಗಳು ಕೂಡ 3-4 ಬಾರಿ ನಮಗೆ ವಿಡಿಯೋ ಕಾನ್ಫರೆನ್ಸ್ಗಳನ್ನು, ಜೂಮ್ ಸಭೆಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಬೆಳಗ್ಗೆ 10-12 ಮೈಸೂರು ಡಿವಿಷನ್ದನ್ನು ರಿವ್ಯೂ ಮಾಡಿದ್ರು. ಸೊ ಆ ಮೂಲಕ ಸಾಕಷ್ಟು ಶಾಲೆ ಪ್ರಾರಂಭವನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಕಳೆದೆಲ್ಲ ಬಾರಿಗಿಂತ ಈ ಸರಿ ಹೆಚ್ಚು ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರಥಮವಾಗಿ ಮಕ್ಕಳು ಬರಲಿಕ್ಕೆ ಅಂತಂದರೆ ಪಠ್ಯಪುಸ್ತಕಗಳು.
2: ಹೌದು,
3: ಎಲ್ಲವೂ ಪಠ್ಯಪುಸ್ತಕಗಳನ್ನು ಕೂಡ ಈಗಾಗಲೇ ನಮಗೆ 75% ಪಠ್ಯಪುಸ್ತಕ ಸರ್ಕಾರದಿಂದ ಬಂದಿದೆ ಇಲಾಖೆಗೆ. ಆ 75% ನಾವು 90% ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ದೀವಿ. ಇನ್ನು 10% ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಇನ್ನು 10% ಇನ್ನೊಂದು 2 ಕ್ಲಸ್ಟರ್ ಉಳ್ಕೊಂಡಿದ್ದೇವೆ, ಅವಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇನ್ನು ಉಳಿದಂಥ ಪುಸ್ತಕಗಳು ಬಂದ ತಕ್ಷಣ 100% ಪ್ರತಿಯೊಂದು ಮಗು ಕೂಡ ಜೂನ್ 1 ಅವನ ಹತ್ರ ಪುಸ್ತಕ ಇರಬೇಕು ಮತ್ತು ಸಮವಸ್ತ್ರ ಇರಬೇಕು.
2: ಹೌದು,
3: ಸಮವಸ್ತ್ರನೂ ಕೂಡ ಈಗಾಗಲೇ ಏನು ಇಲಾಖೆ ಈ ಸರಿ ಕಳೆದ ಬಾರಿ 1 ಜೊತೆ ಸಮವಸ್ತ್ರನ ಕೊಡ್ತಾ ಇತ್ತು, ಈ ಸರಿ 2 ಬಾರಿ ಸಮವಸ್ತ್ರವನ್ನು ಕೊಟ್ಟಿದೆ. ಎರಡು ಜೊತೆ

0: ವಸ್ತ್ರವನ್ನು ನಾವು ಈಗಾಗಲೇ ಎಲ್ಲ ಶಾಲೆಗಳಿಗೆ ತಲುಪಿಸಿದ್ದೀವಿ. ಶಾಲೆ ಪ್ರಾರಂಭೋತ್ಸವ ದಿನಕ್ಕೆ ಮಕ್ಕಳು ಸಂತೋಷದಿಂದ ಬರಲಿ ಅಂತ ಹೇಳಿ ಪಠ್ಯಪುಸ್ತಕಗಳನ್ನು, ಉಚಿತ ಪಠ್ಯಪುಸ್ತಕಗಳನ್ನು, ಸಮವಸ್ತ್ರಗಳನ್ನು ಪೋಷಕರು, ಎಸ್ಡಿಎಂಸರು, ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ತಮ್ಮಂಥ ಸಂಘ ಸಂಸ್ಥೆಗಳ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಜೊತೆಯಾಗಿ ಇವತ್ತು ಮತ್ತು ನಾಳೆ ಶಿಕ್ಷಕರೆಲ್ಲ ಶಾಲೆಯನ್ನು ಪ್ರಾರಂಭ ಮಾಡಿರಬೇಕು. ಶಾಲಾ ಪ್ರಾರಂಭೋತ್ಸವಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ನಾವು ಈಗಾಗಲೇ ಇಲಾಖೆ ಮತ್ತು ನಿರ್ದೇಶನ ನೀಡಿರದಂತೆ ನಾವು ಆದೇಶನ ಕೂಡ ಹೊರಡಿಸಿದ್ದೀವಿ. ಸುಮಾರು 54 ಪಾಯಿಂಟ್ಗಳನ್ನು ಹಾಕಿ ಮುಖ್ಯ ಶಿಕ್ಷಕರುಗಳಿಗೆ ನಾವು ಒಂದು ಸರ್ಕ್ಯುಲರ್ನೇ ಕೊಟ್ಟಿದ್ದೀವಿ. ಪ್ರಮುಖವಾಗಿ ಸ್ವಚ್ಛತೆ, ಶಾಲಾ ಸ್ವಚ್ಛತೆಯನ್ನ ಮಾಡಿಸುವಂಥದ್ದು, ಶೌಚಾಲಯದ ಸ್ವಚ್ಛತೆ, ಸಂಪ್ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ತರಗತಿ ಕೊಠಡಿಗಳಾಗಿರ್ಬೋದು, ಈ ತರ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ 1.5 ತಿಂಗಳಿಂದ ಶಾಲೆಗೆ ಅಡುಗೆ ಮನೆ ಟಾಯ್ಲೆಟ್ ಓಪನ್ ಇರಲಿಲ್ಲ. ಇವತ್ತೊಂದು ಶಾಲೆಯಲ್ಲಿ ಗ್ರೂಪ್ ಎಲ್ಲ ಹಾಕಿದ್ದಾರೆ, ಯಾವುದೋ ಒಂದು ಹೌಸ್ ಸೇರ್ಕೊಂಡೈತೆ ಇಲ್ಲಿ. ಆ ತರ ಮಕ್ಕಳು ಬಂದಾಗ ಆ ತರದೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮುನ್ನೆಚ್ಚರಿಕೆಯಾಗಿ ಇವತ್ತು ನಾಳೆ ಶಾಲೆ ಪೂರ್ಣವಾಗಿ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮುಖ್ಯ ಶಿಕ್ಷಕರು, ಎಸ್ಡಿಎಂಸಿ ಅವರು ಮತ್ತೆ ಗ್ರಾಮದ ಪಂಚಾಯಿತಿಯ ಸಹಕಾರದೊಂದಿಗೆ 2 ದಿನ ಸ್ವಚ್ಛತಾ ಕಾರ್ಯವನ್ನ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಪಾತ್ರೆ ಪರಿಕರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ.
1: ಸರಿ, ಇದ್ರ ಜೊತೆಗೆ ಈ ವರ್ಷದ ಒಂದು ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಆಯೋಜನೆ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಈಗ ನಾವು ದಾಖಲಾತಿಯ ಆಂದೋಲನವನ್ನು ಹೆಚ್ಚಿಸೋಕ್ಕೋಸ್ಕರ, ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತ ನಮ್ಮ ಉದ್ದೇಶ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಈಗ ಸಾಮಾನ್ಯವಾಗಿ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕು ಪೂರ್ಣ ಶೇಕಡ 90% ಗ್ರಾಮೀಣ ಪ್ರದೇಶದಲ್ಲಿರೋಂಥ ನಾವು ಮಕ್ಕಳನ್ನ ದಾಖಲಾತಿ ಮಾಡ್ಕೊಳಕ್ಕೆ ಹೋಗಿ ದಾಖಲಾತಿ ಆಂದೋಲನವನ್ನು ಮಧ್ಯಾಹ್ನ 10 ಗಂಟೆಗೋ 12 ಗಂಟೆಗೋ 1 ಗಂಟೆಗೆ ಹೋದರೆ ಏನು ಪ್ರಯೋಜನ ಆಗಲಿ? ಎಲ್ಲ ಕೂಲಿಗೆ ಹೋಗಿರ್ತಾರೆ ಅವರಿಗೆ. ಅದಕ್ಕೆ ನಾವೊಂದು ಯೋಜನೆ ಮಾಡ್ಕೊಂಡಿದ್ದೀವಿ. 1ನೇ ತಾರೀಕಿನಿಂದ ಸತತವಾಗಿ ಒಂದು 7-8 ದಿನಗಳ ಕಾಲ ಯಾವ ಅರ್ಹ ವಯೋಮಾನದ ಮಕ್ಕಳು ಶಾಲೆಗೆ ದಾಖಲಾಗೋಂಥ ಮಕ್ಕಳನ್ನು ರಾತ್ರಿ ಹೊತ್ತು ಒಂದು ಜಾಥ ಹೋಗಿ ಕ್ಯಾಂಡಲ್ ಮೂಲಕ ಎಲ್ಲರೂ ಕ್ಯಾಂಡಲ್ ಮತ್ತು ಪಂಜಿನ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗಿ ಆ ಮಕ್ಕಳ ಹತ್ರ ಒಂದು ದಾಖಲು ಮಾಡಿಸೋಂಥ ಒಂದು ವಿಶೇಷವಾಗಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ದಾಖಲಾತಿ ಆಂದೋಲನದ ಮೂಲಕ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ವಿ. ಹಾಗೆ ಟಾಮ್ ಟಾಮ್ ಹಾಕ್ಸೋಂಥದ್ದು ಮತ್ತು ಒಂದು ಆಟೋ ಅಥವಾ ಒಂದು ಟ್ಯಾಬ್ಲೋ ಥರ ಮಾಡಿ ಅದನ್ನು ಎಲ್ಲ ಗ್ರಾಮಗಳಿಗೂ ಕೂಡ ಪ್ರಚಾರ ಪಡಿಸುವಂಥದ್ದು, ಇಲಾಖೆ ಏನೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದೆ, ಸರ್ಕಾರ ಎಷ್ಟೆಲ್ಲ ಪ್ರತಿ ಮಗುವಿಗೆ ಕೊಡ್ತಾ ಇದೆ ಅನ್ನೋದನ್ನು ಒಂದು ಜಾಗೃತಿಯನ್ನು ಮೂಡಿಸಿ, ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಇದ್ರ ಜೊತೆಗೆ ಈಗ ಹೊಸದಾಗಿ ಶಾಲೆಗೆ ಸೇರ್ತಕ್ಕಂಥ ಒಂದು ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಲಭ್ಯ ಇದೆ ಸರ್?
0: ಈಗಾಗಲೇ ತಿಳಿಸ್ದಾಗೆ ಮಗುವಿಗೆ ಶಾಲೆಗೆ ಬಂದ ತಕ್ಷಣ ನಾವು ಉಚಿತ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಆಮೇಲೆ 2 ಜೊತೆ ಸಮವಸ್ತ್ರಗಳು ಕೊಡ್ತಾ ಇದ್ದೀವಿ ಮತ್ತು ಶೂ ಸ್ಯಾಕ್ಸ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ ಮಗು ಬೆಳಗ್ಗೆ ಅವನ ಪೌಷ್ಟಿಕಾಂಶ ಇರಬೇಕು ಅಂತ ಪೂರಕ ಪೌಷ್ಟಿಕಾಂಶದ ಅಡಿ ಬೆಳಗ್ಗೆ ಹಾಲನ್ನು ಕೊಡುವಂಥದ್ದು, ಮಧ್ಯಾಹ್ನ ಊಟದ ಜೊತೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡುವಂಥದ್ದು, ಪೂರಕ ಪೌಷ್ಟಿಕಾಂಶ ಅಂಶಗಳು ಏನೇನು ಬೇಕು ಮಗುವಿಗೆ ಅದೆಲ್ಲನೂ ಕೂಡ ಕೊಡ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ. ಇನ್ನು ಎಲ್ಲ ರೀತಿಯ ಚಟುವಟಿಕೆ, ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಪೂರಕವಾಗಬೇಕು ಅಂಥದ್ದನ್ನೆಲ್ಲನೂ ಕೂಡ ನಾವು ಸರ್ಕಾರ ನೀಡ್ತಾ ಇರೋಂಥದ್ದು. ಮತ್ತು ತಮ್ಮ ಸ್ವಯಂ ಸೇವಾ ಸಂಘ ಸಂಸ್ಥೆ ವತಿಯಿಂದ ತಮ್ಮಂತಹ ಸಂಸ್ಥೆಗಳಿಂದ ಹೆಚ್ಚು ಅದರ ಒಂದು ತಮ್ಮನ್ನು ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ಸಹಕಾರವನ್ನು ಪಡ್ಕೊಂಡು ಆ ಥರ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸ್ಟ್ರೆಂಥನ್ ಆಗೋಂಥ ಕೆಲಸವನ್ನು ನಾವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಸರಿಗೆ, ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ, ನಮ್ಮ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಇರ್ಬೋದು, ಸಮವಸ್ತ್ರ ಇರ್ಬೋದು ಮತ್ತು ಸುವಿತರಣೆ ಕಾರ್ಯಕ್ರಮವನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದರೆ ಇದು ಜೂನ್ ಮೊದಲನೇ ವಾರದಲ್ಲೇ ಶುರು ಮಾಡ್ತೀರಾ ಅಥವಾ ಹೇಗೆ ಸರ್?
0: ಇಲ್ಲ, ಜೂನ್ 1ನೇ ತಾರೀಕಿಂದಲೇ ಆಗುತ್ತೆ.
1: 1ನೇ ತಾರೀಕು
0: ಈಗಾಗಲೇ ಪಠ್ಯಪುಸ್ತಕ ಬಂದಿದೆ, ಅವ್ರನ್ನ ಅಷ್ಟು ಕೂಡ ಕೊಡ್ತಾ ಇದ್ದೀವಿ, ಸಮವಸ್ತ್ರನು ಬಂದಿದೆ. ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವ ದಿನದಂದೇನೆ ಕೊಡಬೇಕು ಅಂತ, ಆ ದಿನನೇ ಮಕ್ಕಳಿಗೆ ಶೂ ಬಂದಿಲ್ಲ, ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಕೊಡ್ತೀವಿ. ಅವತ್ತಿಂದಲೇ ಅಕ್ಷರದೋಸೋದ ಊಟವನ್ನು ಸಿಹಿಯೊಂದಿಗೆ ಒಂದು ಪಾಯಸ ಆಗಿರ್ಬೋದು, ಸ್ವೀಟ್ ಪೊಂಗಲ್ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಅದನ್ನು ಕೊಟ್ಟು ಮಕ್ಕಳನ್ನ ಶಾಲೆ ಪ್ರಾರಂಭ ಮಾಡುವಂತ ಕೆಲಸ
1: ಮಾಡ್ತೀವಿ. ಒಂದು ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಜಾರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಧನ್ಯವಾದಗಳು.
0: ಥ್ಯಾಂಕ್ ಯು
2: ಸರ್. ಮುಂದಿನ ಅಭಿಪ್ರಾಯ ನಮ್ಮ ತಾಲೂಕಿನಲ್ಲಿ
0: ಮುಂದಿನ ಅಭಿಪ್ರಾಯ ಅಂದ್ರೆ ನಾನು ಪ್ರಾಥಮಿಕ ಶಾಲೆ

0: ಗಳಿಗೆ ಒಂದ್ ಸ್ವಲ್ಪ ಹೆಚ್ಚು ಒತ್ತು ಕೊಡೋಣ ಅನ್ಕೊಂಡಿದ್ವಿ. ಕಳೆದ ಸಾರಿ SSLCಗೆ ಹೆಚ್ಚು ಒತ್ತನ್ನು ಕೊಟ್ಟು ಫಲಿತಾಂಶ ಆಯ್ತು. ಅದನ್ನ ನಾವು ಪ್ರೈಮರಿಯಿಂದ ತಗೊಬಂದ್ರೆ ಇಷ್ಟು ಶ್ರಮ ಪಡೋವಾಗಿಲ್ಲ ಅಂತ. 5ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಪಾಸಾದಂತ ಮಕ್ಕಳು ಸ್ಪಷ್ಟವಾಗಿ ಓದುವಂಥದ್ದು, ಶುದ್ಧವಾಗಿ ಬರೆಯುವಂಥದ್ದು, ಗಣಿತದ ಮೂಲಕ್ರಿಯೆ, ಸಂಕಲನ, ಗುಣಾಕಾರ, ಭಾಗಾಕಾರ ಇವನ್ನ ಕಲ್ತು ಬಿಟ್ಟಿದ್ದಾನೆ ಅಂತಂದ್ರೆ ನಾವು ಇಷ್ಟು ಶ್ರಮ ಪಡೋವಂಥದ್ದು, ಇಷ್ಟು ಒತ್ತನ್ನ ನೀಡೋವಂಥದ್ದು ಅವಶ್ಯಕತೆ ಇರಲ್ಲ. ಮಗು ಸರಾಗವಾಗಿ ಕಲ್ತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಸರಿಯಿಂದ 5ನೇ ಮತ್ತು 7ನೇ ತರಗತಿಗೆ ಹೆಚ್ಚು ಒತ್ತು ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ.
1: ಆಮೇಲೆ ಸಾಗರ ವಿಜಯಸವಾದ ಮನೆ ಏನಂದ್ರೆ ಸಾಗರಾಗ ಒಂದು ಹೈಸ್ಕೂಲ್
0: ಸಾಗರ ಹೈಸ್ಕೂಲು ಕೂಡ ಒಳ್ಳೆ ಫಲಿತಾಂಶ ಬಂದೈತೆ. ಅದ್ರ ಜೊತೆಗೆ ಈಗ ದೈಹಿಕ ಶಿಕ್ಷಕರು ಅಲ್ಲಿಗೆ ಬರ್ತಾರೆ, ಜಯರಾಮ್ ಅವರು ಬಂದಿರಬೇಕು ಇವತ್ತಾಗ್ಲೇನೆ. ಮತ್ತೆ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಒಬ್ರು ಮುಖ್ಯ ಶಿಕ್ಷಕರು ಬಂದಿದ್ದಾರೆ, ಇನ್ನೊಬ್ರು ಅಸಿಸ್ಟೆಂಟ್ ಟೀಚರ್ ಇದ್ದಾರೆ. ಆಮೇಲೆ ಈಗಾಗಲೇ ಇಲಾಖೆ ಅತಿಥಿ ಶಿಕ್ಷಕರು ಕೊಟ್ಬಿಟ್ಟಿದೆ, ಅದನ್ನ ನಾವು ಕೊಡ್ತಾ ಇದ್ದೀವಿ, ಹಂಚಿಕೆ ಮಾಡಿಕೊಂಡು ಎಲ್ಲೂ ಕೂಡ ಶಿಕ್ಷಕರ ಕೊರತೆ ಅನ್ನೋದು ಬರಬಾರ್ದು ಅಂತ ಹೇಳಿ ಸರ್ಕಾರ ಈಗಾಗಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿ ಅಂತ ಹೇಳಿದೆ.
2: ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಸರ್ಕಾರಿ ಶಾಲೆಗಳಲ್ಲಿ ಈಗ ತಾವು ಹೇಳಿದೆ ಈಗ ಅತಿಥಿ ಶಿಕ್ಷಕರನ್ನ ಕೂಡ ತಗೊಳ್ಳಿ ಅಂತ ಹೇಳಿದೆ ಅಂತ, ಹೇಗೆ ಸರ್ ಒಂದು ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಯಾವ ತರ ಹೇಗೆ ಸರ್?
0: ಅತಿಥಿ ಶಿಕ್ಷಕರಂದ್ರೆ ಅದೇ ಗ್ರಾಮ ಆಗಿರ್ಬೋದು, ಅದೇ ಪಂಚಾಯಿತಿ ಆಗಿರ್ಬೋದು, ಅಥವಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಆಗಿರ್ಬೋದು, ಅಥವಾ ಕೊನೆ ತಾಲೂಕು ಅಲ್ಲಿ ಲಭ್ಯ ಇಲ್ಲ ಅಂದ್ರೆ ಅದೇ ಗ್ರಾಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿದ್ರೆ ಏನು ಸರ್ಕಾರ ನಿಗದಿಪಡಿಸಿರುವಂತಹ ವಿದ್ಯಾ ಅರ್ಹತೆಗಳು, PU DED ಆಗಿರ್ಬೇಕು, TET ಆಗಿರ್ಬೇಕು, CET TET ಎರಡು ಕೂಡ ಆಗಿರ್ಬೇಕು, ಟೆಟ್ ಆಗಿರೋಂಥವ್ರಿಗೆ ಆದ್ಯತೆವಾರು ವಿಷಯವಾರು ಅವ್ರಿಗೆ ಅವ್ರನ್ನೇ ಆಯ್ಕೆ ಮಾಡಬೇಕು. ಈಗ ಕನ್ನಡ, ಇಂಗ್ಲೀಷು, ಗಣಿತ ಯಾವ್ಯಾವ ವಿಷಯಗಳಿದಾವೆ ಆ ವಿಷಯ ಖಾಲಿ ಇರೋಂಥ ಹುದ್ದೆಗಳ ಎದುರಾಗಿ ಆಯೋಗಕ್ಕೆ ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು. ಒಂದು ವೇಳೆ ಆ ಗ್ರಾಮದಲ್ಲಿ ಆ ಥರ ಕ್ವಾಲಿಫೈಡ್ ಯಾರು ಟೀಚರ್ ಇಲ್ಲ ಅಂತಂದ್ರೆ ಆ ಪಂಚಾಯತಿ ಒಳಗಡೆ ಇರ್ತಾರೆ. ಈಗ ಆ ಪಂಚಾಯತಿಲೂ ಸಿಗಲಿಲ್ಲ ಅಂತಂದ್ರೆ ತಾಲೂಕು ಒಳಗಡೆ ಸಿಕ್ಕೇ ಸಿಗ್ತಾರೆ. ಇವಿಷ್ಟೂ ಕೂಡ ಎಲ್ಲೂ ಸಿಗ್ತಾ ಇಲ್ಲ ಸರ್ ಅಂತ ಅಂದಾಗ ಮಾತ್ರ ಇಲ್ಲಿ ಕ್ವಾಲಿಫಿಕೇಶನ್ ಅದನ್ನೇ ಇರಬೇಕು, PU ಆಗಿರ್ಬೇಕು, DED ಆಗಿರ್ಬೇಕು, TET ಆಗಿಲ್ಲ ಅಂತಂದಾಗ ಅದು ಯಾವುದು ಫುಲ್ಫಿಲ್ ಮಾಡಲಿಲ್ಲ ಅಂದಾಗ ಅಂತ ಸಂದರ್ಭ ಇದ್ದಾಗ ಮಾತ್ರ ಈಗ ಕಾಳಿಹುಂಡಿ ಇದೆ, ಮೊಳೆಯೂರು ಇದೆ, ಚಿಕ್ಕಬರ್ಗಿ ಇದೆ, ಅಲ್ಲಿ ಯಾರು ಸಿಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇವ್ರನ್ನ ನಾವು ಆಯ್ಕೆ
2: ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಪ್ರಕ್ರಿಯೆ ಇರುತ್ತಾ ಅಥವಾ ಹೇಗೆ ಸರ್?
0: ಇಲ್ಲ ಇಲ್ಲ, ಮ್ಯಾನ್ಯುಯಲ್ ಇದು. ಏನು ಯಾವ ಅತಿಥಿ ಶಿಕ್ಷಕರು ಆಯ್ಕೆ ಬಯಸ್ತಾರೋ ಅವರು ಆ ಮುಖ್ಯ ಶಿಕ್ಷಕರಿಗೆ ಹೋಗಿ ಅರ್ಜಿಯನ್ನು ಕೊಡಬೇಕು. ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾರ್ಕ್ಸ್ ಕಾರ್ಡು, ಅವ್ರ ಕ್ವಾಲಿಫಿಕೇಶನ್ನು ಎಲ್ಲನೂ ಕೂಡ ಸ್ಕ್ರೂಟಿನಿ ಮಾಡಿ ಪರಿಶೀಲಿಸ್ಕೊಂಡು ಅವ್ರಿಗೆ ನೇಮಕ ಮಾಡ್ಕೊಳ್ಳೋದು ಅವರೇನೆ
2: ಮುಖ್ಯ ಶಿಕ್ಷಕರ ನೇಮಕ ಮಾಡೋದು. ಓಕೆ ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂದ.
2: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ನಮಸ್ತೆ ಸರ್.
2: ನಮಸ್ಕಾರ. ನಮಸ್ಕಾರ ಹೇಳಿ
3: ಸರ್. ಇವತ್ತು ನಾನೇ ಫಸ್ಟ್ 9:00 ವಿಸಿಟ್ ಕೊಟ್ಟಿದ್ದೆ ಸ್ಕೂಲ್ಗೆ, ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ಸ್ವಚ್ಛತಾ ಕಾರ್ಯ ಎಲ್ಲ ಚೆನ್ನಾಗಿ ನಿರ್ವಹಿಸ್ತಾವೆ ಸರ್. ಮತ್ತೆ ಈ ಸಾರಿ 6 ಜನ ಮಕ್ಕಳು ಬಹಳ ಸತತ ಪ್ರಯತ್ನದಿಂದ ಸೇರ್ಪಡೆ ಆಯ್ತಾ ಇದ್ದಾರೆ. ಅದಲ್ಲದೆ ಪ್ರೈವೇಟ್ ಸ್ಕೂಲ್ ನಿಂದ ಒಂದು 4 ಜನ ಮಕ್ಕಳು ಬಂದಿದ್ದಾರೆ ನಮ್ಮ ಸ್ಕೂಲ್ಗೆ.
0: ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಾಗರಾಜ್ ಅವರು. ನಿಮ್ಗೆ ನಾವು ಬಯಸೋದು ಕೂಡ ಅಷ್ಟೇ, ಸರ್ಕಾರಿ ಶಾಲೆಗಳು ಸದೃಢ ಆಗ್ಬೇಕು ಅಂತ ಅಂದ್ರೆ ತಮ್ಮಂತ ಮನಸ್ಸುಗಳು ಹೆಚ್ಚಾಗ್ಬೇಕು ನಮ್ಗೆ ಸರ್ಕಾರಿ ಶಾಲೆ ಬಗ್ಗೆ.
3: ಅದೇ ಒಳ್ಳೆ ರಿಸಲ್ಟ್ ಬಂದಿದೆಲ್ಲ ಗ್ರಾಮೀಣ ಲೆವೆಲ್, ಅದರಿಂದ ಎಲ್ಲ ಒಲವು ಸರ್ಕಾರಿ ಸ್ಕೂಲ್ಗೆ ಬಂದಿದೆ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಹಲೋ
3: ಸರ್. ಹಲೋ ಹಲೋ, ಸತತ ಪ್ರಯತ್ನ. ಈಗ ಅಂಗನವಾಡಿಲಿ 3-4 ತಿಂಗಳಿಂದ ಟೀಚರ್ಗಳು ಇದ್ ಮಾಡಿ ಅಂಗನವಾಡಿ
0: ಮಕ್ಕಳು
3: ಇಲ್ಲಿ ಸೇರಿಸಿದ್ದಾರೆ. ಈಗ ಒಂದ್ 2-3 ತಿಂಗಳು ಕನ್ಸೆಷನ್ ಕೊಟ್ರೆ ಇನ್ನೂ 4 ಮಕ್ಕಳು ಸೇರ್ತಾರ ಸರ್?
0: ಇಲ್ಲ, ಈಗ ತಿಂಗಳನ್ನೆಲ್ಲ ಕನ್ಸೆಷನ್ ಕೊಡೋಕೆ ನಮ್ಮ ಸರ್ಕಾರದಲ್ಲಿ ಅನುಮತಿ ಇಲ್ಲ. ಬಟ್ ಆ ಮಗುನ ನಮ್ಮ ಅಕ್ಕಪಕ್ಕದ ಶಾಲೆಯಲ್ಲಿ ಅಲ್ಲೇ ಅಂಗನವಾಡಿಲಿ ಓದಿಸಿ ಏನು ಮಾಡಕ್ಕೆ, ಈಗ ಬೇರೆ ಶಾಲೆಯಲ್ಲೂ ಸೇರಿಸ್ಕೊಳ್ಳಲ್ಲ ಅವ್ರನ್ನ. ಪ್ರೈವೇಟ್ ಸ್ಕೂಲಲ್ಲೂ 2 ತಿಂಗಳು ಕಡಿಮೆ ಆಗಿದೆ ಅಂತಂದ್ರು ಅವರು 1ನೇ ಕ್ಲಾಸ್ಗೆ ದಾಖಲೆ ಮಾಡ್ಕೊಳಕ್ಕಾಗಲ್ಲ. ಸರ್ಕಾರ ನಿಯಮ, ಸರ್ಕಾರಿ ಪ್ರೈವೇಟು ಎಲ್ಲರಿಗೂ ಒಂದೇ ನಿಯಮ ಇರುತ್ತೆ. ಆ ಮಗುನ ಅಂಗನವಾಡಿಲೇ ಇದ್ಕೊಳ್ಳಿ, ಇಲ್ಲ ಅಕ್ಕಪಕ್ಕದಲ್ಲಿರೋಂತಹ ಯಾವ್ದಾದ್ರು LKG UKG ಪ್ರಾರಂಭ ಆಗೈತೆ, ಬೈಲಿಂಗ್ವೆಲ್ ಶಾಲೆ ಪ್ರಾರಂಭ ಆಗೈತೆ ನಿಮ್ಮಲ್ಲಿ, ಬೇಕಾದ್ರೆ ಅಲ್ಲಿ ಕಳಿಸಿದ್ದು, ನಂತರ ನಮ್ಮ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗೆ.

0: ಈ ಸಾರಿ ಅದೇ ಪ್ರೈಮರಿ ಲೆವೆಲ್ ನೀವು ಇಂಪ್ರೂವ್ ಮಾಡಬೇಕು ಅಂತ ಇದು ಕೇಳ್ಬಿಟ್ಟು ಬಹಳ ಸಂತೋಷ ಆಯ್ತು ಸರ್.
1: ಖಂಡಿತ ಎಲ್ಲ ತಮ್ಮಗಳ ಸಹಕಾರ, ತಮ್ಮಗಳ ಒಂದು ಸಹಕಾರದಿಂದ ಮಾಡೋಣ.
0: ಇನ್ನೊಂದು ಕೊನೆ ಪ್ರಶ್ನೆ ಸರ್ ಇದು,
1: ಹೇಳಿ.
0: ಮಾರ್ಕ್ಸ್
1: ಮಾರ್ಕ್ಸ್ಗಿಂತ ಹೆಚ್ಚು ಮೌಲ್ಯನೇ ಬೆಳೆಸಬೇಕಾಗಿರೋದು ನಾವು. ಓಕೆ, ಬೇರೆ ಪ್ರಶ್ನೆ ಇದೆಯಾ? ಹಲೋ
0: ಹಲೋ,
1: ಹೇಳಿ ಹೇಳಿ, ಏನಾದ್ರು ಪ್ರಶ್ನೆ ಇದೆಯಾ ಮತ್ತೆ ನಂದು? ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ, ಈ ಸರಿ ಕರ್ನಾಟಕ ಸರ್ಕಾರ ಎಲ್ಲ ಶಾಲೆಗಳಲ್ಲೂ ಕೂಡ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕಾಮ್ಸ್ ಮೂಲಕ ಅಟೆಂಡೆನ್ಸ್ ಅಂದ್ರೆ ಮೊಬೈಲ್ ಮೂಲಕನೇ ಅವರು ಅಟೆಂಡೆನ್ಸ್ ಅನ್ನ ಹಾಕುವಂಥದ್ದು, ಬೆಳಿಗ್ಗೆ 9:45 to 4:30. ಕಾಮ್ಸ್ ಅಂತಂದ್ರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಹಾಜರಾತಿಯನ್ನ ಪೂರ್ಣವಾಗಿ ಅವರು ಎಲ್ಲೂ ಕೂಡ ಮಾಡಕ್ ಸಾಧ್ಯನೇ ಇಲ್ಲ, ಮರೆಮಾಚಕ್ ಸಾಧ್ಯನೇ ಇಲ್ಲ. 9:45 ಆದ್ಮೇಲೆ ಅವರು 9:50 ಆಯ್ತು ಅಂದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ 9:50. ಅವರು 4:25 ಹೊರಗಡೆ ಹೋಗಿ ಅಟೆಂಡೆನ್ಸ್ ಹಾಕ್ಲಕ್ ಆಗಲ್ಲ. ಅವ್ರು ಎಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅದೇ ಜಾಗದಲ್ಲಿ ಆಗ್ಬೇಕು. ಅವ್ರು ಎಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ ಅವ್ರು ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರೆ ಅದೇ ಸ್ಕೂಲಲ್ಲಿ ರಿಜಿಸ್ಟರ್ ಆಗ್ಬೇಕು. ಈಗ ನಂದು ಬಿ ಓ ಆಫೀಸ್, ನನ್ನ ಕೆಲಸ ಅಲ್ಲಿ, ನಾನು ಅಲ್ಲಿ ರಿಜಿಸ್ಟರ್ ಆಗಿದ್ದೀನಿ, ನಾನು ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕಕ್ ಆಗಲ್ಲ. ಹಾಕಿದ್ರು ನಾನು ಏನಂದ್ರೆ ಓಓಡಿ ಅಂತ ತೋರಿಸ್ಕೋಬೇಕು, ನಾನು ಓಓಡಿ ಅಂತಂದ್ರೆ ಯಾಕೆ ಬಂದಿದೀಯಾ ನೀನು ಅಂತ ಅಲ್ಲಿ ನಾವು ಟೈಪ್ ಮಾಡಬೇಕು. ಈ ತರ ದಿನಧ್ವನಿ ಕಾರ್ಯಕ್ರಮ ಇದೆ, ಹಾಗಾಗಿ ಬೆಳಿಗ್ಗೆ ಅಲ್ಲಿ ಹೋಗಿದ್ದೀನಿ, ಶಾಲೆ ಭೇಟಿಗೆ ಹೋಗಿದ್ದೀನಿ ಅಂತ ಹಾಕ್ ಕೊಟ್ಟಾಗ ಆ ತರ ಸಬ್ಮಿಟ್ ಮಾಡಿದ್ರೆ ತಗೊಳತ್ತೆ, ಇಲ್ಲ ಅಂದ್ರೆ
2: ತಗೊಳಲ್ಲ,
1: ಅಬ್ಸೆಂಟ್ ಅಂತ ತೋರಿಸ್ಬಿಡುತ್ತೆ.
2: ಶಿಕ್ಷಕರು ಕೂಡ ಸ್ಕೂಲ್ಗೆ ಬಂದ
1: ಸರ್ಕಾರಿ ಶಾಲೆ ಎಲ್ಲಾ ಶಿಕ್ಷಕರು ಕೂಡ ಈ ಸರಿ ಕಾಮ್ಸ್ ಅಲ್ಲಿ ಕಡ್ಡಾಯವಾಗಿ ಮಾಡ್ಬೇಕಾಗತ್ತೆ.
2: ಓಕೆ, ತುಂಬಾ ಸರ್ ಬಹಳ ಅನುಕೂಲ ಸರ್. ಈಗ ಅದೇ ರೀತಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಡಿಜಿಟಲ್ ಶಿಕ್ಷಣ ಮತ್ತು ಸ್ಮಾರ್ಟ್ ಕ್ಲಾಸ್ಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದು? ಹೇಗೆ?
1: ಖಂಡಿತ, ಇನ್ನೂ ಒಂದು 2-3 ವಿಚಾರ ಇದೆ. ಸ್ಮಾರ್ಟ್ ಕ್ಲಾಸ್ ಒಳ್ಳೆ, ಈಗಾಗಲೇ ಕಳೆದ ಬಾರಿ ಸರ್ಕಾರ ತಾಲೂಕು ಪಂಚಾಯತಿಗಳ ಮೂಲಕ ಮತ್ತು ಪಟ್ಟಣ ಪಂಚಾಯತಿಗಳ ಮೂಲಕ ಆಯ್ದ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಒಳ್ಳೆ ಬೋರ್ಡನ್ನು, ಟಿವಿ ಬೋರ್ಡನ್ನು ನೀಡಿರುವಂಥದ್ದಿದೆ. ಅದರಲ್ಲಿ ಏನು ಅಂತಂದರೆ, ಈಗಾಗಲೇ ಹೆಚ್ಚು ಕಡಿಮೆ ನಮ್ಮಲ್ಲಿ 20 ಶಾಲೆ ತಾಲೂಕು ಪಂಚಾಯತಿಂದ 35 ಶಾಲೆಗಳಿಗೆ ಈ ಸರಿ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಟ್ಟಾಗಿದೆ. ಅದರಲ್ಲಿ ಪಾಠಗಳೆಲ್ಲ ಇನ್ಬಿಲ್ಟ್ ಆಗಿಬಿಟ್ಟಿದೆ. ಎಲ್ಲ ಪ್ರತಿಯೊಂದು ಪಾಠ 1 to 10 ಕೂಡ ಪ್ರತಿಯೊಂದು ಪಾಠ ಮಗುಗೂ ಕೂಡ ಇನ್ಬಿಲ್ಟ್ ಆಗೈತೆ. ಯಾವ್ದಾದ್ರು ಒಬ್ಬ ಶಿಕ್ಷಕರು, ಗಣಿತ ಬರುವ ಮಾಡುವಂಥ ಶಿಕ್ಷಕರು ಅವತ್ತೇನಾದ್ರು ರಜೆ ಇದ್ರು ಅಂತಂದ್ರೆ ಕನ್ನಡ ಬೋಧಿಸುವ ಶಿಕ್ಷಕರು ಹಾಕಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಅಲ್ಲೇ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಲ್ಲೇ ಇರುತ್ತೆ, ಜಸ್ಟ್ ಇವ್ರು ಮಾನಿಟರ್ ಮಾಡಿದ್ರೆ ಸಾಕು. ಆ ತರ ಡಿಜಿಟಲೀಕರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಮಾರ್ಟ್ ಕ್ಲಾಸ್ ಅನ್ನ ಈ ಸರಿ 35 ಶಾಲೆಗಳಲ್ಲಿ ಎಚ್ಚರಿಕೊಟ್ಟೆ ತಾಲೂಕಿಗೆ ಮಾಡಲಾಗ್ತಾ ಇದೆ.
2: ಸರ್, ಇದ್ರ ಜೊತೆಗೆ ಏನಾದ್ರು ವಿಶೇಷ ಚೇತನ ಮಕ್ಕಳಿಗಾಗಿ ಏನಾದ್ರು ವಿಶೇಷ ಯೋಜನೆಗಳು ಅಥವಾ ವಿಶೇಷ ತರಗತಿಗಳನ್ನ ಆ ಥರ ಏನಾದ್ರು ಮಾಡ್ತಾಂತ ವ್ಯವಸ್ಥೆ ಇದೆ ಸರ್?
1: ಹೌದು, ವಿಶೇಷ ಚೇತನ ಮಕ್ಕಳುಗಳಿಗೆ ನಮ್ಮಲ್ಲಿ ಆಗ್ಲೀಗ SRP ಕೇಂದ್ರ ಅಂತ ನಾವು ತೆರೆದಿದ್ದೀವಿ. ನಾವು ಹೆಗ್ರದೇವನಕೋಟೆ ಅಲ್ಲಿ ಒಂದು SRP ಕೇಂದ್ರವನ್ನು ತೆರೆದಿದ್ದೀವಿ. ನಮ್ಮಲ್ಲಿ 264 ಮಕ್ಕಳು CEE ಮಕ್ಕಳಿದ್ದಾರೆ. ಆ ಮಕ್ಕಳುಗಳಿಗೆ ಅಲ್ಲಿ 2-3 ರೀತಿ ಇರ್ತವೆ. ಕೆಲವು ಬೆಡ್ ರಿಡನ್ ಇರ್ತವೆ ಮಕ್ಕಳು, ಎಲ್ಲೂ ಎದ್ದೊಳಕ್ಕಾಗಲ್ಲ. ಕೆಲವು ಚೇರಲ್ಲಿ ಕೂತ್ಕೋತೇವೆ, ಮೂಮೆಂಟ್ ಇರಲ್ಲ, ಆ ಥರ ಇರ್ತವೆ. ಅದನ್ನ ಹೋಮ್ ಗೃಹಾಧಾರಿತ ಶಿಕ್ಷಣ ಅಂತ ಕರಿತೀವಿ. ಹೋಮ್ ಬೇಸ್ಡ್ ಎಜುಕೇಶನ್ ಅನ್ನು ನಾವು ಕೊಡುವಂಥದ್ದು. ಆ ಮಕ್ಕಳಿಗೆ ನಾವು ಶಿಕ್ಷಣ ಏನು ಕೊಡ್ತೀವಿ ಅಂದರೆ ಜಸ್ಟ್ ಸ್ಕಿಲ್ ಅಷ್ಟೇ.
2: ಅವನು
1: ಊಟವನ್ನು ತಿನ್ನೋ ಅಂಥದ್ದು, ಜೆಲ್ ಸೇರಿಸಿದ್ರೆ ಒರೆಸ್ಕೊಳ್ಳೋಂಥದ್ದು, ಗುಂಡಿ ಏನಾದ್ರು ಬಿದ್ದೋಗಿದ್ರೆ ಗುಂಡಿ ಹಾಕೊಳ್ಳೋಂಥದ್ದು, ಈ ಥರ ಜಸ್ಟ್ ಅವನಿಗೆ ರಿಸರ್ಚ್ ಮಾಡೋವಂಥದ್ದು, ಬಟ್ಟೆಗಳನ್ನು ಹಾಕೊಳ್ಳೋಂಥದ್ದು, ಆ ಥರ ಬೇಸಿಕ್ ಸ್ಕಿಲ್ಲನ್ನು ಮಾಡಿ ಕಲಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮನೆಗಳಲ್ಲಿ ಗೃಹಾಧಾರಿತ ಶಿಕ್ಷಣ ಮೂಲಕ ಮಾಡ್ತಾ ಇದ್ದೀವಿ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಮಸ್ತೆ, ಗೋವಿಂದರಾಜ್ ಅಂತ ಹೇಳಿ.
2: ಗೋವಿಂದರಾಜ್ ಅವ್ರು ಎಲ್ಲಿಂದ ಮಾತನಾಡ್ತಾ
3: ಇದ್ದೀರಾ? ಸರ್ ಕೂಡಗಿ, ಸರಗೂರು ತಾಲೂಕು ಕೂಡಗಿ.
2: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಗೋವಿಂದರಾಜ್ ಅವ್ರೆ.
3: ಹಲೋ,
2: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಗೋವಿಂದರಾಜ್ ಅವ್ರೆ.
3: ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ.
2: ಹೇಳಿ ಹೇಳಿ, ಕೇಳಿಸ್ತಾ ಇದೆ. ತಮ್ಮ ಪ್ರಶ್ನೆ ಕೇಳಿ. ಹಲೋ
3: ಹಲೋ,
2: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ ಹೇಳಿ.
3: ತಾಲೂಕ್ ಸಂಚಾರಕರು.
2: ಹೇಳಿ ಹೇಳಿ ತಮ್ಮ ಪ್ರಶ್ನೆ.
3: ಅಂದ್ರೆ ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಆಗ್ತಲ್ಲ, ಪಬ್ಲಿಕ್ ಶಾಲೆ ಅಂತಂದ್ರೆ ಈಗ ಮೊದಲನೇ ಬಾರಿಗೆ ಈಗ ಬಿ ಮಡಿಕೇರಿಯಲ್ಲಿ ಒಂದ 7 ವರ್ಷ ಆಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿ. ಈ ಪಬ್ಲಿಕ್ ಶಾಲೆ ಮಾಡೋ ಉದ್ದೇಶ

0: ಏನು, ಅದನ್ನ ಕಾರ್ಯನಿರ್ವಹಣೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ಸರ್.
1: ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿದ್ರೆ, ಒಂದು ಮಗು ಪೂರ್ಣ ಎಲ್ ಕೆಜಿಯಿಂದ 12ನೇ ತರಗತಿಯವರೆಗೆ ಸುಮಾರು 14 ವರ್ಷದ ಶಿಕ್ಷಣವನ್ನ ಒಂದೇ ಸೂರಿನಡಿ ಮಗು ಪಡ್ಕೊಳ್ಳುವಂಥದ್ದು ಪ್ರಮುಖವಾದ ಉದ್ದೇಶ. ಅಂದ್ರೆ ನೀವು ಅಲ್ಲಿಗೆ ಎಲ್ ಕೆ ಜಿಗೆ ಸೇರಿಸ್ತು ಮಗುನ ಅಂತಂದ್ರೆ, ಇನ್ನು 14 ವರ್ಷ ಆ ಮಗು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಬೇರೆ ಹೈಸ್ಕೂಲಿಗೆ ಸೇರ್ಬೇಕು, ಬೇರೆ ಪ್ರೈಮರಿ ಸ್ಕೂಲಿಗೆ ಸೇರಿಸ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು ಅನ್ನೋದು ಏನೂ ಇಲ್ಲ. ಅದು ಒಂದೇ ಸೂರ್ನಡಿ ಬಿ ಮಟ್ಕೇರಿ ಒಂದೇ ಪ್ರಿಮಿಸಸ್ ಒಳಗಡೆ ಅಲ್ಲಿ ಪ್ರೈಮರಿ ಇದೆ, ಎಲ್ ಕೆ ಜಿ ಯು ಕೆ ಜಿ ಇದೆ, ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಎಲ್ಲವೂ ಕೂಡ ಒಂದೇ ಸೂರ್ನಡಿ ಕೊಡುವಂಥದ್ದು ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ಹೇಳಿದಿರೋ ರೀತಿ ಮಟ್ಕೇರಿಯಲ್ಲಿ ಪ್ರಾರಂಭ ಆಗಿದೆ. ಇದರ ಪ್ರಮುಖವಾದ ಉದ್ದೇಶಗಳು ಅಂತಂದರೆ, ಎಲ್ ಕೆ ಜಿಯಿಂದ ಶಿಕ್ಷಣವನ್ನು ಕೊಡ್ತೀವಿ, ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೈಲಿಂಗ್ವೇಲ್ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲೂ ಪಾಠ ಬೋಧನೆ ಮಾಡ್ತೀವಿ, ಆ ಇಂಗ್ಲೀಷಲ್ಲೂ ಪಾಠ ಬೋಧನೆಯನ್ನು ಮಾಡ್ತೀವಿ. ಇದು ಬೇರೆ ಶಾಲೆಗಳಲ್ಲಿಲ್ಲ. ಬೇರೆ ಶಾಲೆಗಳಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್ ಮೀಡಿಯಂ, ನಮಗೆ ಪೋಷಕರಿಗೆ ಏನು ಬೇಕಾಗಿರೋಂಥದ್ದು ಇಂಗ್ಲೀಷ್ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೂ ಬೇರೆ ಕಾನ್ವೆಂಟಿಗೆ ಸೇರಿಸ್ಬೇಕು ಇಂಗ್ಲೀಷ್ ಮೀಡಿಯಂ ಅನ್ನೋದು ವ್ಯಾಮೋಹ ಇರುತ್ತೆ. ಅದರಲ್ಲೂ ಕೂಡ ಕಾಡಿನಂಚಿನ ಪ್ರದೇಶದಲ್ಲಿ ಬಹುಪಾಲು ವ್ಯವಸಾಯ ಆಧಾರಿತ ಕೂಲಿ ಕಾರ್ಮಿಕರ ಕುಟುಂಬರು ಎಲ್ಲೂ ಕೂಡ ಆ ಥರದ ಸೇರಿಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅದನ್ನು ಅರ್ಥಂಥ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಈಗ ಈ ಥರ KPS ಶಾಲೆಗಳನ್ನು ಪ್ರಾರಂಭ ಮಾಡಿ ಅದನ್ನು ಬಲವರ್ಧನೆಗೊಳಿಸುವಂಥದ್ದು, ಅಲ್ಲಿ ಬಿಲ್ಡಿಂಗ್ಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ.
0: ಮತ್ತೆ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗ ನೇರವಾಗಿ ಮ್ಯಾಗ್ನೆಟ್ ಶಾಲೆ ಅಂತ ಮಾಡ್ತಾರೆ, ಪಂಚಾಯತಿಗೆ ಒಂದು ಶಾಲೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಬಟ್ ಆದ್ರೆ ಈಗ ಹಳ್ಳಿಗಳಲ್ಲಿರೋಂಥ ಮಕ್ಕಳಿಗೆ, ಹಳ್ಳಿಗಳಲ್ಲಿರೋ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ, ಹಳ್ಳಿಗಳಲ್ಲಿರೋ ಮಕ್ಕಳಿಗೆ ಈಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ಕೆಲವು ಬಾರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಇಂದ ಬರ್ಬೇಕು. ಅದಕ್ಕೆ ಸಾವಿರ ಬಸ್ ವ್ಯವಸ್ಥೆ, ಸ್ಕೂಲ್ ಬಸ್ ವ್ಯವಸ್ಥೆ ಅಥವಾ ವೆಹಿಕಲ್ ವ್ಯವಸ್ಥೆ ಏನಾದ್ರೂ.
1: ಈಗ ಒಂದು ಶಾಲೆನು ನಾವು ಮುಚ್ಚಿಲ್ವಲ್ಲ, ಈಗ KPS ಮಟ್ಕೆರೆ ಇದೆ. KPS ಮಟ್ಕೆರೆ ಸುತ್ತ ಬರೋಂತಹ ಯಾವುದೇ ಹಳ್ಳಿಲೂ ಕೂಡ ಎಲ್ಲ ಹಳ್ಳಿಲೂ ಶಾಲೆ ಇದೆ. ಆ ಕಡೆ ಮೂಲೆ ಮಳೆಯೂರು ಇರ್ಬೋದು, ಆ ಕಡೆ ನಿಮ್ಮ ಕೂಡ್ಗಿ ಆಗಿರ್ಬೋದು, ಕುಣ್ಯಗಲ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಕಾಳಿಗುಂಡಿ ಆಗಿರ್ಬೋದು, ಶಿವಪುರ ಆಗಿರ್ಬೋದು, ಚಿಕ್ಕಬರ್ಗಿ, ಕಾಡ್ಬೇಗೂರು, ದೊಡ್ಡಬರ್ಗಿ ಎಲ್ಲೂ ಕೂಡ ಒಂದು ಶಾಲೆನೂ ಮುಚ್ಚಿಲ್ಲ. ನಾವು 10 ಮಕ್ಕಳು 8 ಮಕ್ಳು ಇದ್ರೂ ಶಾಲೆಗಳು ನಡೀತಾ ಇದೆ. ಇಲ್ಲ ಇಲ್ಲ, ಈಗ KPS ಶಾಲೆ ಅಂತಂದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ಸೇರಿಸಿ ಅಂತ ಅರ್ಥ ಅಲ್ಲ, ಈ ಸ್ಕೂಲ್ ಮುಚ್ಚಿಬಿಡ್ತೀವಿ ಅಂತಲ್ಲ. ಈಗ ಭೀಮಟ್ಗೆರೆ 7 ವರ್ಷದಿಂದ KPS ಶಾಲೆ ನಡೀತಿದೆ, ಅದರ ಇದಾಗಿ ನಾವು ಯಾವ ಶಾಲೆನೂ ಮುಚ್ಚಿಲ್ಲ. ಇಲ್ಲಿ ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಎಲ್ಲೂ ಕೂಡ ಇಡೀ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆನೂ ಕೂಡ ನಾವು ಮುಚ್ಚಿಲ್ಲ, ಮುಚ್ಚೋದು ಇಲ್ಲ. ಅದ್ರ ಜೊತೆಗೆ ಈ ಸರಿ 2 ಶಾಲೆ ಹೊಸದಾಗಿ ತೆರಿತಾ ಇದ್ದೀವಿ, 2 ವರ್ಷದ ಹಿಂದೆ ಮುಚ್ಚೋಗಿದ್ದು. ಕರೋನಾ ಸಂದರ್ಭದಲ್ಲಿ ಮುಚ್ಚಿದ್ದ 2 ಶಾಲೆನ ಇವಾಗ ತೆರಿತಾ ಇದ್ದೀವಿ ನಾವು HD Kote ತಾಲೂಕಿನಲ್ಲಿ, ಒಂದು ಬಸಾಪುರ ಅಂತ, ಒಂದು ದೇವರಾಜನಗರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರ್ಕಾರ ಒಂದೂ ಶಾಲೆಯನ್ನು ಮುಚ್ಚೋದಿಲ್ಲ, ಅದರ ಬದಲಾಗಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಬಲವರ್ಧನೆ ಮಾಡುತ್ತೆ. ದಯಮಾಡಿ ಯಾರೋ ಹೇಳೋಂಥ ತಪ್ಪು ಮಾಹಿತಿಗೆ ಕಿವಿಗೊಡಬೇಡಿ, ಶಾಲೆ ಮುಚ್ಚುತ್ತೆ ಶಾಲೆ ಮುಚ್ಚುತ್ತೆ ಅನ್ನೋದನ್ನು.
2: ಓಕೆ, ಧನ್ಯವಾದಗಳು ಗೋವಿಂದ್ರಾಜರ್ ಕರೆ ಮಾಡಿದ್ದಕ್ಕೆ. ಸರಿ, ಈಗ KPSC ಶಾಲೆಗಳು ಈಗ ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಏನಾದ್ರು ಪ್ರಾರಂಭ ಆಗ್ತದೆ, ಎಲ್ಲಿ ಶುರುವಾಗ್ತದೆ
1: ಈ ಸಾಲಿಗೆ? 26-27 ಸಾಲಿಗೆ ಹೊಸದಾಗಿ HD Kote ಸರಗೂರು ತಾಲೂಕಿಗೆ ಒಟ್ಟು 3 KPS ಶಾಲೆಗಳು ಶಾಂಕ್ಷನ್ ಆಗಿವೆ. 3 ಒಂದು ಒಮ್ಮರಗಳ್ಳಿ, 2ನೇದು ಕೆಂಚನಹಳ್ಳಿ, 3ನೇದು ಸರಗೂರು. ಇವು 3 ಶಾಲೆಗಳು KPS ಶಾಲೆಗಳಿವೆ. ಭಾಳ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಯಾವ ರೀತಿಯಾದ ಶಿಕ್ಷಕರನ್ನ ಕೊಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆದಮೇಲೆ, ಅದು June 1 ಮೊನ್ನೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಅದನ್ನು. ಸೊ ತಮಗೆಲ್ಲ ಗೊತ್ತಿರುವಂಥದ್ದು ಮುಂದಿನ ದಿನದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ KPS ಅಂತೂ 100% ಈ 3 ಈ ಸರ್ನಲ್ಲಿ ಪ್ರಾರಂಭ ಆಗುತ್ತೆ.
2: ಓಕೆ ಸರ್, ಈಗ ಗೋವಿಂದ ರಾಜ್ ಅವರು ಹೇಳಿದಂಗೆ ಏನಾದ್ರು ವೆಹಿಕಲ್ ವ್ಯವಸ್ಥೆಗಳು ಕೂಡ ಇರುತ್ತೆ KPSC ಶಾಲೆಗಳಿಗೆ, ಹೇಗೆ ಸರ್ ಈ ಸಾಲಿನ?
1: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅದು ವೆಹಿಕಲ್ ವ್ಯವಸ್ಥೆ ಹೇಗೆ ಮಾಡಿದಾರೆ ಅಂತಂದ್ರೆ, ಯಾರಾದ್ರೂ ದಾನಿಗಳು ಅಥವಾ ಯಾವ್ದಾದ್ರೂ ಇಂಡಸ್ಟ್ರಿ ಅವರು CSR ಫಂಡ್ ಇಂದ ವೆಹಿಕಲ್ ಅನ್ನ ತಂದು ಕೊಟ್ರೆ, ಸೊ ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ವೆಹಿಕಲ್ ಅವ್ರು ಕೊಟ್ರೆ ಮೇಂಟೆನೆನ್ಸ್ ಇದು ಫ್ಯೂಯಲ್ ಮತ್ತೊಂದು ಅದನ್ನ ಸರ್ಕಾರ ಇಲಾಖೆ ಬರೆಸಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇಲಾಖೆ ಮಾಡಿರೋಂಥದ್ದು.
2: ಓಕೆ ಓಕೆ.

0: ಸರ್, ಅದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಒಂದು ಪ್ರಮುಖವಾಗಿ ಏನೇನು ಹೊಸ ಯೋಜನೆಗಳು ಅಥವಾ ಹೊಸ ಕ್ರಮಗಳನ್ನ ಕೈಗೊಂಡಿದೆ ಸರ್? ಅದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೆ ಕರೆ ಇದೆ. ಹಲೋ ಹಲೋ
1: ಹಲೋ ಸರ್,
2: ನಮಸ್ಕಾರ. ಚಿಕ್ಕೂರು ಯುವ ಹೇಳಿ ಮಾತಾಡದೆ, ನಿಮ್ದು ಶಾಲೆ ಪೂರ್ಣವಾಗಿ ಕುಸ್ತಿರೋ ಅಂತದ್ದು, ಅದು ಸೀಟ್ ಕುಸ್ತಿರೋ ಅಂತದ್ದು ತಹಸೀಲ್ದಾರ್ ಜೊತೆಗೂ ಮಾತಾಡಿದ್ದೀನಿ.

0: ಕೂಡ ಹೇಳಿದ್ದೀವಿ, ಅದನ್ನ ಡಿ ಸಿ ಅವ್ರಿಗೆ ಕಳಿಸಿ ಅದು ಎನ್ ಡಿ ಆರ್ ಎಫ್ ಫಂಡ್ ಇಂದ ಆಗ್ಬೇಕಾಗಿರತ್ತದ್ದು. ಮಳೆ ಹಾನಿಗಳಿಗೂ ಅದು ಒಳಗಾಗುತ್ತವಲ್ಲ, ಮನೆಗ ಹಾನಿಗೆ ಒಳಗಾದಂತಹ ಒಂದು ನಿಧಿ ಮನೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ ಜೊತೆಗೂ ಹೇಳಿದೆ, ತಹಸೀಲ್ದಾರರು ತಕ್ಷಣನೇ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಚಕ್ಕೂರು ಸೇಮ್ ನಿಮ್ ತರನೇ ಒಂದು ಗಂಗಡ ಬಸಳ್ಳಿಲಿ ಆಗಿದೆ.
1: ಅವತ್ತು ನೀವು ಬಂದಿದ್ದಲ್ಲ ಸರ್, ಅವತ್ತು ಒಂದು ಮನವಿ ಕೊಟ್ಟಿದ್ವಿ.
0: ಹೌದೌದು,
1: ಎಲ್ಲ ಕೊಟ್ಟಿದ್ವಿ. ಹೌದು ಸರ್, ನಾನು ರವೀಂದ್ರ ಅಂತ ಮಾಜಿ ಅಧ್ಯಕ್ಷ ಚಕ್ಕೂರಿಂದ.
0: ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು.
1: ಸರಿ ಸರಿ,
0: ಮಾಡಿಸ್ತೀವಿ ಅದು ಖಂಡಿತ.
1: ಅದೊಂದು ಸ್ವಲ್ಪ ಶಾಲಾ ಪ್ರಾರಂಭ ಆಗಲ್ಲ ನಿಮ್ಗೆ ಗೊತ್ತೇ.
0: ಗೊತ್ತು ಗೊತ್ತು, ಖಂಡಿತ ಮಾಡಿಸ್ತೀವಿ. ಅದು ಇದೆ, ಬಟ್ ಒಂಚೂರು ಇಂಜಿನಿಯರ್ ಇಂದ ಒಂದು ಎಸ್ಟಿಮೇಶನ್ ಕೊಡಿ ಅಂತಂದ್ರೆ ಕೊಟ್ಟ ತಕ್ಷಣ ಮಾಡಿಸ್ಬಿಡ್ತೀವಿ.
1: ಶಾಲೆನ ಪ್ರಾರಂಭ ಆಯ್ತು ಇವತ್ತಿನಿಂದ.
0: ಮಾಡಿಸ್ತೀನಿ ನಾನು, ಅದ್ ಖಂಡಿತ
1: ಪ್ರೈವೇಟ್ ಆಗಿ ಮಾಡ್ಕೊಡಿ ಸರ್.
0: ಓಕೆ, ಧನ್ಯವಾದಗಳು ಅವರೇ, ಏನಂದ ನಾವು ಕರೆ ಮಾಡಿದ್ದಕ್ಕೆ.
1: ಆಯ್ತು ಸರ್, ಆಯ್ತು.
0: ಥ್ಯಾಂಕ್ ಯು
2: ಸರ್. ಸರ್, ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಇಲಾಖೆ ಏನು ಹೊಸ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸರ್?
0: ಹೊಸದಾಗಿ ಅಂತಂದರೆ ಪೋಷಕರಲ್ಲಿ ಇರುವಂಥದ್ದು ಆಂಗ್ಲ ಭಾಷಾ ಮಾಧ್ಯಮದ ಒಂದು ವ್ಯಾಮೋಹವನ್ನು ತಪ್ಪಿಸೋಕ್ಕೋಸ್ಕರ ದ್ವಿಭಾಷಾ ಮಾಧ್ಯಮಗಳನ್ನು ತೆರೀತಾ ಇದೆ. ಎಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಸಕ್ತಿಯನ್ನು ಹೊಂದ್ತಾ ಇದ್ರು ಅಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳನ್ನ ಪ್ರಾರಂಭ ಮಾಡ್ತಾ ಇದ್ರು. ಇವತ್ತು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಸುಮಾರು 37 ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗಿದೆ. ಸೊ ಹಾಗೇನಾಗುತ್ತೆ ಅಂದ್ರೆ ನಮಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನಾವು ಎಲ್ ಕೆ ಜಿ ಇಂದಲೇ ಕೊಟ್ಕೊಂಡು ಬಂದ್ರೆ ಪಿ ಯು ಮುಗಿಯವರಿಗೆ 14 ವರ್ಷ ಶಿಕ್ಷಣವನ್ನ ಸರ್ಕಾರಿ ಶಾಲೆಯಲ್ಲಿ ನೀಡಿದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ ಕೆ ಜಿ ಯು ಕೆ ಜಿನ ಕೊಡುವಂಥದ್ದು ದ್ವಿಭಾಷಾ ಮಾಧ್ಯಮವನ್ನ ಮಾಡುವಂಥದ್ದನ್ನು ನಾವು ಇಲಾಖೆ ಮಾಡ್ತಾ ಇದೆ.
2: ಓಕೆ ಸರ್, ಹಾಗೇನೆ ಈಗ ಈ ಒಂದು ಸಾಲ ಬಿಟ್ಟ ಮಕ್ಕಳನ್ನ ಮರಳಿ ಸಾಲಿಗೆ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ರೂಪುರೇಷೆಗಳನ್ನ ಮಾಡಲಾಗಿದೆ ಸರ್?
0: ಈಗ ಶಾಲೆ ಬಿಟ್ಟಂಥ ಮಕ್ಕಳನ್ನ ನಾವು ಪ್ರಮುಖವಾಗಿ ಅವ್ರು ಬಿಡ್ಲಿಕ್ಕೆ ಕಾರಣ ಬೇರೆ ಬೇರೆ ಇರುತ್ತೆ, ಯಾಕೆಂದ್ರೆ ಅದು ಪೋಷಕರ ಹಿನ್ನೆಲೆ. ಒಂದು ಸಾಮಾನ್ಯವಾಗಿ ತಂದೆ ತಾಯಿ ಇಬ್ರು ಇದ್ದು ಇಬ್ರು ಕೂಲಿಗೆ ಹೋಗಿ ಹೊರಟೋಗಿರ್ತಾರೆ, ಕೇರಳಕ್ಕೋ ಎಲ್ಲ ಹೋಗ್ತೀವಿ ಅಂತ ಹೋಗಿರ್ತಾರೆ. ಅಜ್ಜಿ ಒಬ್ರು ಇರ್ತಾರೆ, ಅಲ್ಲಿ ಬಿಟ್ಬಿಟ್ಟಿರ್ತಾರೆ. ಅಜ್ಜಿಗೆ ಆ ಮಗು ಹಿಡ್ತಾ ಇರಲ್ಲ, ಎದ್ರುಕೊಳ್ಳಲ್ಲ ಮಗು ಅತ್ತಿಗೆ. ಆ ಮಗು ಏನ್ ಮಾಡ್ತಾನೆ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗೋಂಥದ್ದು ಅಲ್ಲಿ ಇಲ್ಲಿ ನಿಂತಿರೋದು, ಸ್ಕೂಲ್ ಬಿಟ್ಬಿಡೋಂಥದ್ದು, ತಂದೆ ತಾಯಿ ಅಲ್ಲಿ ಹೋಗ್ತಾ ಇರ್ತಾರೆ ಮಾಡ್ತಾರೆ. ಈ ಥರದೆಲ್ಲ ನಾವು ಶಾಲೆ ಮನೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನೈಜವಾಗ್ನವರಂತ ನಡೆ ಅಂತ ಇರೋಂಥದ್ದು. ಮತ್ತೆ ಕೆಲವು ಸಿಂಗಲ್ ಪೇರೆಂಟ್ ಇರ್ತವೆ ಆ ತರದಂತವು. ಇನ್ನು ಕೆಲವು ಕಡೆ ಅವಕಾಶ ಇದ್ರು ಕೂಡ ಆಸಕ್ತಿ ಇಲ್ಲ, ಪೋಷಕರಿಗೂ ಕೂಡ ಜಾಗೃತಿ ಇಲ್ಲ, ಮಕ್ಕಳಿಗೂ ಕೂಡ ಆಸಕ್ತಿ ಇಲ್ಲ. ಇಂತಹ ಮಕ್ಕಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಧ್ಯವಾದಷ್ಟು ಹಾಸ್ಟೆಲ್ಗೆ ಸೇರಿಸ್ತಾ ಇದೀವಿ
2: ನಾವು.
0: ಇಲ್ಲ ಆದ್ರೆ ಒಂದಿನ ಎರಡು ದಿನ ತಪ್ಪಿಸ್ಕೊಳ್ಳೋದಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಗಳು ಸಾಕಷ್ಟು ಇರೋದ್ರಿಂದ ಹಾಸ್ಟೆಲ್ಗಳನ್ನ ಸೇರಿಸಿ ಆ ಮಕ್ಕಳನ್ನ ರೆಗ್ಯುಲರ್ ಆಗಿ ಬರೋ ರೀತಿ ವಾಚ್ ಅಂಡ್ ವಾರ್ಡ್ ಮಾಡ್ತಾ ಇದ್ವಿ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
1: ಸರ್,
2: ನಮಸ್ತೆ. ತಮ್ಮ ಹೆಸರು? ಹೇಳಿ ಹೇಳಿ, ಏನಂತ
1: ಸರ್? ನಮ್ದೊಂದು ಬೇಡಿಕೆ ಸಾಗರಕ್ಕೆ ಒಂದು ತಬ್ಬು ಸಲಹೆ ಮಾಡ್ತೀನಿ.
0: ಮುಂದಿನ ದಿನಗಳಲ್ಲಿ ಆಗ್ಬೋದು ಬಿಡಿ. ಈಗ ಸಾಗರ ಯಾಕೆಂದ್ರೆ ಅಲ್ಲಿ ಹೈಸ್ಕೂಲು ಇದೆ, ಪ್ರೈಮರಿನೂ ಇದೆ, ಸಾಗರ ಕಾಲೋನಿನೂ ಇದೆ, ಮೂರು ಶಾಲೆ ಅಲ್ಲೇ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಈಗ ಹಂತಂತವಾಗಿ ಸರ್ಕಾರ ಹೇಳಿರೋದನ್ನು ಪಂಚಾಯತಿಗೊಂದು ಕೆ ಪಿ ಎಸ್ ಶಾಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಫೇಸ್ ಅಲ್ಲಿ 200 ಆಗಿದೆ. ಸೊ ಮುಂದಿನ ದಿನ 2000 ಮಾಡ್ತೀವಿ ಕೆ ಪಿ ಎಸ್ ಶಾಲೆ ಅಂತ ಹೇಳಿರೋದು ಸರ್ಕಾರ. ಖಂಡಿತ ಆಗತ್ತೆ, ಖಂಡಿತ ಮುಂದಿನ ದಿನಗಳಲ್ಲಿ 100% ಆಗಿ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ. ಸರ್, ಈಗ ಈಗ ತಾವು ಹೇಳಿದ್ರಂಗೆ ಮತ್ತೆ ಕೆಲವು ಈಗ ಶಾಲೆಗಳಲ್ಲಿ ಕೆಲವು ಶೌಚಾಲಯಗಳಿರ್ಬೋದು, ಕೆಲವು ಬಿಲ್ಡಿಂಗ್ಗಳು ಅಥವಾ ಕೆಲವು ರಿಪೇರಿ ವರ್ಕ್ಗಳಿರ್ಬೋದು. ಸೊ ಇದನ್ನೆಲ್ಲ ಹೇಗೆ ಸರ್ ಯಾವ ಥರ ಒಂದು ರಿಪೇರಿ ಮಾಡಿಸೋದಕ್ಕೆ ಇಲಾಖೆಯಿಂದನೇ ಮಾಡಿಸ್ಬೋದು, ಅಥವಾ HDMC ಕಡೆಯಿಂದ ಆ ಥರದ ಏನಾದ್ರು ವ್ಯವಸ್ಥೆ ಇದೆಯಾ ಹೇಗೆ ಸರ್?
0: ಈಗ ಸಾಕಷ್ಟು ಇಲಾಖೆಯಿಂದಲೇ ಕೊಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಎಸ್ಡಿಕೋಟೆ ತಾಲೂಕು, ಸರಗೂರು ತಾಲೂಕು ಮಳೆ ಇನ್ನೇನು ಪ್ರಾರಂಭ ಆಗುತ್ತೆ, ಹಳೆಯ ಕೊಠಡಿಗಳು ಶಿಥಿಲ ಆಗುವಂಥದ್ದು, ಬಿದ್ದೋಗುವಂಥದ್ದು, ಇದು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆರೆ ಹಾನಿ ಅಥವಾ ಮಳೆ ಹಾನಿ ವಿಪತ್ತು ನಿರ್ವಹಣಾ ನಿಧಿ ಏನಿದೆ ಅದು ಪ್ರತಿ ವರ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ಶಾಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೆ. ಸೊ ಅದೇ ರೀತಿ ಈ ಸರಿನೂ ಕೂಡ ನಾವು 54 ಶಾಲೆಗಳನ್ನು ಪಟ್ಟಿ ಮಾಡಿಕೊಂಡಿದ್ವಿ, ಯಾವ್ಯಾವ ಶಾಲೆಗಳಿಗೆ ದುರಸ್ತಿ ಇದೆ ಅಂತ. ಅದನ್ನು ಸರ್ಕಾರದ ಹಂತದಲ್ಲಿ ಒಂದು ದುರಸ್ತಿ ಆಗುತ್ತೆ. ಅದರ ಜೊತೆಗೆ ಇದು ಪರಿಹಾರ ನಿಧಿ ಸರ್ಕಾರದಿಂದ ಮಾತ್ರ, ಅದು ಇನ್ನು ಉಳಿದಂತೆ ಬೇರೆ ದುರಸ್ತಿಗಳನ್ನು ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ದುರಸ್ತಿಯನ್ನು ತಾಲೂಕು ಪಂಚಾಯತಿ ಮತ್ತೆ ಮಾನ್ಯ ಶಾಸಕರ ನಿಧಿಗಳಿಂದ ಮಾಡಿಸೋಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ.

0: ಸರಿ, ಸಾಲ ಅಭಿವೃದ್ಧಿ ಅಥವಾ SDMC ಇದು ಒಂದು ಸಾಲ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ ಈ ಒಂದು SDMC ಒಂದು ಪಾತ್ರ ಎಷ್ಟು ಮುಖ್ಯ ಸರ್? ಇದು ಹೇಗೆ ಈ ಒಂದು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಸರ್?
1: ಈಗ SDMC ಕಳೆದೆಲ್ಲ ತಿಂಗಳಿಗಿಂತ ಅಥವಾ ವರ್ಷಗಳಿಗಿಂತ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಗೃತಿ ಬಂದಿದೆ SDMC ಅವರಿಗೆ. ಇದು ನಮ್ಮ ಶಾಲೆ, ನಮ್ಮ ಮಕ್ಕಳು, ನಮ್ಮ ಸ್ಕೂಲು, ನಮ್ಮ ಟೀಚರು ಅನ್ನೋದೊಂದು ಸ್ವಲ್ಪ ಜವಾಬ್ದಾರಿ SDMC ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ಸ್ಕೂಲ್ಗೆ ಟೀಚರ್ ಕೊಡಿ ಸರ್, ಟೀಚರ್ಗಳು ಸರಿಯಾಗಿ ಬರ್ತಿಲ್ಲ ಸರ್, ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಸರ್, ಕ್ಲೀನ್ ಆಗಿಲ್ಲ ಸರ್, ಶೌಚಾಲಯ ದುರಸ್ತಿ ಇದೆ, ಈ ಥರ ಇದೆ ಅನ್ನೋದು ಒಂದು ಒಂದು ಇದಾದರೂ ಕೂಡ ಕೆಲವರು ಅವರೇ ಸೇರಿಕೊಂಡು ಯಾವುದೋ ಒಂದು NGO ಮೂಲಕನೋ, ಒಂದು ಕಂಪ್ನಿ ಮೂಲಕನೋ, ಪಂಚಾಯತ್ ಅವ್ರ ಮೂಲಕನೋ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋಂಥ ನಿದರ್ಶನಗಳು ಸಾಕಷ್ಟಿವೆ. ಈಗ SDMC ಸ್ಟ್ರೆಂಥನ್ ಆಗಿದೆ, ಮೊದಲಿಗಿಂತ ಕಂಪೇರ್ ಮಾಡಿಕೊಂಡ್ರೆ ಈಗ ಜವಾಬ್ದಾರಿ ಬಂದಿದೆ ಅವ್ರಗಳಿಗೆ. ಮೊದಲು ಒಂದು ಸಭೆ ಕರೆದ್ರೂ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದ್ದಾರೆ.
0: ಸರ್, ಹಾಗೆ ಈ ಒಂದು ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ಕಾರ್ಯಕ್ರಮಗಳನ್ನ ಈ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಸರ್?
1: ಒಂದು ಈ ಥರ SDMC ಪೋಷಕರ ಮಹಾಸಭೆಯನ್ನು ಮಾಡುವಂಥದ್ದು, 1ನೇ ತಾರೀಕು ಪೋಷಕರ ಮಹಾಸಭೆ ಇದೆ. ಆ ಸಭೆಯಲ್ಲಿ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ನೀಡುವಂಥ ಸವಲತ್ತುಗಳಿರ್ಬೋದು, ಯೋಜನೆಗಳಿರೋದು, ಕಾರ್ಯಕ್ರಮಗಳಿರ್ಬೋದು ಅದು, ಮತ್ತು KPS ಶಾಲೆಗಳನ್ನು ಮಾಡ್ತಾ ಇರೋವಂಥದ್ದು, ದ್ವಿಭಾಷಾ ಮಾಧ್ಯಮವನ್ನು ಬೈಲಿಂಗ್ ವೆಲ್ ಮಾಡ್ತಾ ಇರೋದು, UKGಯನ್ನು ಪ್ರಾರಂಭ ಮಾಡ್ತಾ ಇರೋವಂಥದ್ದು, PMC ಶಾಲೆಗಳಿವೆ, KPSC ಶಾಲೆಗಳಿವೆ, ಇವುಗಳ ಬಗ್ಗೆ ಎಲ್ಲವೂ ಕೂಡ ಜನಗಳಿಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಿದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ. ಅದನ್ನ ಮಾಡಿಸ ಅಂತ ಹಂತದಲ್ಲಿ ನಾವು ಮಾಡ್ತಾ ಇದೀವಿ. ತಾವೇ ಕೇಳಿರ್ಬೋದು, ನಿನ್ನೆ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡಿದ್ವಿ, 2434 ಮಕ್ಕಳು KRPET KPS ಶಾಲೆಯಲ್ಲಿ ಒಂದು ಅಡ್ಮಿಷನ್ ಆಗಕ್ಕೆ ಸಖತ್ ಕ್ಯೂ ಅಂತ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಆತರ KPS ಶಾಲೆಗಳು ಸ್ಟ್ರೆಂಥನ್ ಆಗ್ತಾ ಇದಾವೆ. ನಮ್ಮಲ್ಲಿ ಈಗ ಅಂತರ್ಸಂತೆ ಇದೆ, ಹೆಚ್ಚು ಕಡಿಮೆ 1,000 ಮಕ್ಕಳಿದ್ದಾರೆ ಅಲ್ಲಿ ಅಂತರ್ಸಂತೆಯಲ್ಲಿ, ಕಾಲೇಜು, ಹೈಸ್ಕೂಲು, ಪ್ರೈಮರಿ ಇವೆಲ್ಲ ಸೇರ್ಕೊಂಡು. ಸೊ ಇಲ್ಲೂ ಕೂಡ ನಮ್ದು 700 ಮಕ್ಕಳು ಆಗ್ತಾರೆ ಇಲ್ಲಿ ಬಿಮಟ್ಕೇರಿಲ್ಲೂ. ಇವತ್ತು ನೀವು ಸರ್ಗೂರ್ ಮಾಡಿದ್ರು, ಸರ್ಗೂರ್ ಬಾಯ್ಸು, ಸರ್ಗೂರ್ ಗರ್ಲ್ಸು, ಮತ್ತು ಸರ್ಗೂರ್ ಹೈಸ್ಕೂಲ್ ಬಾಯ್ಸು, ಹೈಸ್ಕೂಲ್ ಗರ್ಲ್ಸು, ಬಿಡುಗಲ್ ಸ್ಕೂಲು, ಇವೆಲ್ಲನೂ ಸೇರಿಸ್ಕೊಂಡು ಒಂದಲ್ಲಿ KPS ಮಾಡಿದ್ರೆ, ಒಂದು ಸೆಂಟರ್ ಅಂತ ಮಾಡಿದ್ರೆ, ಸೊ ಆಟೋಮೆಟಿಕ್ ಆಗಿ ಮಕ್ಕಳ ಸಂಖ್ಯೆ 1,000 ಹೆಚ್ಚಾಗ್ತವೆ.
0: ಹೌದು,
1: ಆಗ ಓದಿಸ್ಲಿಕ್ಕೂ ಕಂಟಿನ್ಯೂಟಿ ಇರುತ್ತೆ, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ.
0: ಖಂಡಿತ ಖಂಡಿತ. ಓಕೆ ಸರ್, ಇದ್ರ ಜೊತೆಗೆ ಈಗ ನಾವು ಅಂದ್ರೆ ಇಲಾಖೆ ಎಷ್ಟೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಸಮುದಾಯದ ಸಹಭಾಗಿತ್ವ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಮುದಾಯದ ಸಹಭಾಗಿತ್ವದಿಂದ ಈ ಒಂದು ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳು ಬರ್ತದೆ, ಯಾವ ತರ ಒಂದು ಪ್ರಯತ್ನಗಳು ನಡೀತಾ ಇದೆ ಸರ್?
1: ಇಲ್ಲ, ಸಾಕಷ್ಟು ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಒಂದೊಂದು ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಾಗಿರ್ಬೋದು, ಮಕ್ಕಳನ್ನ ಶಾಲೆ ಬಿಟ್ಟಂತ ಮಕ್ಕಳನ್ನ ಶಾಲೆಗೆ ಕರ್ತಾರಂತದ್ದಾಗಿರ್ಬೋದು, ಮಕ್ಕಳುಗಳಿಗೆ ಯಾವ್ದಾದ್ರು ಪಾಪ ಒಂದು ಬುಕ್ ಇಲ್ಲ ಅಂತನೋ, ನೋಟ್ ಬುಕ್ ಇಲ್ಲ ಅಂತನೋ, ಮತ್ತೊಂದಿಲ್ಲ, ಏನೇ ಇಲ್ಲ ಅಂತಂದು ಆ ಸೌಲಭ್ಯ ಕೊಡಿಸುವಂತದ್ದು, ಏನು SDMC ಹಂತದಲ್ಲಿ ಅವ್ರಿಗೆ ಕೈಯಲ್ಲಿ ಏನ್ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಸಹಕಾರವನ್ನ ಮ್ಯಾಕ್ಸಿಮಮ್ ಕೂಡ ಅಂತದ್ದು ನೋಡಿದೀವಿ. ಕೆಲವು SDMC ಈಗ ಒಳ್ಳೊಳ್ಳೆ ರೆಸಾರ್ಟ್ಗಳ ಮೂಲಕ CSR ಫಂಡ್ ಅನ್ನ ಕೊಡಿಸಿ ಶಾಲೆಗಳ ಶೌಚಾಲಯ, ಅಕ್ಷರ ದಾಸೋದ ಕೊಠಡಿಗಳು, ದುರಸ್ತಿ ಈ ಥರದ್ದನ್ನು ಕೂಡ ಅಭಿವೃದ್ಧಿ ಮಾಡಿಸಿರೋಂಥದ್ದು ಕೂಡ ನಾವು ಈ ಕಾಡಂಚಿನ ಪ್ರದೇಶದ ಕೆಲವು ಗ್ರಾಮಗಳಲ್ಲಿ ನಾವು ನೋಡಿದ್ದೀವಿ.
0: ಸರ್, ಈಗ ನಾಗರಾಜ್ ಅವರು ಕರೆ ಮಾಡಿದಾಗ ಕೂಡ ಹೇಳಿದ್ರು ಅಂದ್ರೆ ಈ ವರ್ಷ ಫಲಿತಾಂಶ ಬಂದ ನಂತರ ನಮ್ಮ ಸ್ಕೂಲ್ಗಳ ತಮ್ಮ ಶಾಲೆಗಳಲ್ಲಿ 4-5 ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಮಕ್ಕಳನ್ನ ಈ ಒಂದು ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಸೆಳೆತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ವಿಶೇಷತೆಗಳನ್ನ ಮೂಡಿಸ್ತಕ್ಕಂತ ಒಂದು ಕೆಲಸ ಕಾರ್ಯಗಳು ಅಥವಾ ಆ ಯೋಜನೆಗಳಿದೆ ಹೇಗೆ
1: ಮಾಡ್ತಾ ಇದೀವಿ? ಇದು ಪ್ರಾಥಮಿಕ ಶಾಲೆ ಅಂದ್ರೆ ತುಂಬಾ ಸಾಗರ, ಅಂದ್ರೆ ತುಂಬಾ ಶಾಲೆಗಳಿವೆ ನಮ್ಮಲ್ಲಿ, 294 ಸರ್ಕಾರಿ ಶಾಲೆಗಳಿವೆ. ಸೊ ಒಂದು ನಮಗೆ ಒಂದು ಈ ಭಾಗದಲ್ಲಿ ಒಂದು ಕೊರತೆ ವಿಚಾರ ಅಂತಂದ್ರೆ, ಸುಮಾರು 53 ಶಾಲೆಗಳು ಶೂನ್ಯ ಶಿಕ್ಷಕರು ಇರೋದು, ಟೀಚರೇ ಇಲ್ಲ ಶಾಲೆಗಳು, 53 ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರು ಇದ್ದಾರೆ. ಸೊ ಇಂತಹದನ್ನ ನಿರ್ವಹಣೆ ಮಾಡುವಂಥದ್ದು ನಮಗೆ ದೊಡ್ಡ ಚಾಲೆಂಜ್ ಆಗುತ್ತೆ. ಡೆಪ್ಟೇಷನ್ ಕೊಡೋಣ ಅಂತಂದ್ರೆ ಯಾರು ಹೋಗಲ್ಲ. ಈಗ ಕಾಳಿ ಉಂಡಿಲಿಲ್ಲ, ದೊಡ್ಡ ಬರ್ಗಿಲಿಲ್ಲ, ಕಾಡ್ಬೇಗೂರ್ಲಿಲ್ಲ, ಮಳೆಯೂರ್ಲಿಲ್ಲ, ಚಿಕ್ಕ ಬರ್ಗಿಲಿಲ್ಲ, ಶಿವಪುರದಲ್ಲಿಲ್ಲ. MC ತೊಳಲು ಅಂತ ಕ್ಲಸ್ಟರ್ ಇದೆ, 15 ಶಾಲೆ ಅಲ್ಲಿಗೆ ಒಳಪಡುತ್ತೆ. MC ತೊಳಲಿಲ್ಲಿ ನಾಗೇಶ್ ಅನ್ನೋರು ಒಬ್ಬರನ್ನ ಬಿಟ್ರೆ ಇನ್ನೊಬ್ಬರು ಟೀಚರ್ ಇಲ್ಲ. ಈ ತರ ಭೀಮಟ್ಗೆರೆ ಕ್ಲಸ್ಟರಲ್ಲೂ ಇದೆ, ನಮ್ಗೆ DB ಕುಪ್ಪೆ ಕ್ಲಸ್ಟರಲ್ಲೂ ಇದೆ, ಅಂತರ್ಸಂತೆ ಕ್ಲಸ್ಟರಲ್ಲೂ ಇದೆ, ಈ ತರ ಮುಳ್ಳೂರ್ ಕ್ಲಸ್ಟರಲ್ಲೂ ಸ್ವಲ್ಪ ಭಾಗ. ಈ ತರ ಇಂತ ಇರೋಂತ ಕಡೆಗೆ ನಾವು ದೊಡ್ಡ ಚಾಲೆಂಜಿಂಗ್ ಆಗಿದೆ. ಅದನ್ನು ಕೂಡ ನಾವು ಒಪ್ಕೊಂಡೆ. ಈಗ ಅಲ್ಲಿ ಅನಿವಾರ್ಯವಾಗಿ ಬೇರೆ ಶಾಲೆಗೆ ಸೇರ್ಸಕ್ಕಾಗಲ್ಲ, ಸರ್ಕಾರಿ ಶಾಲೆಗೆ ಸೇರಿಸ್ಲೇ

0: ಬಟ್ ಒಂದೂ ಮಗುನು ತಪ್ಪಿಸ್ಕೊಳ್ದಂಗೆ ಸೇರಿಸಬೇಕಾಗಿರೋಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಅದಕ್ಕೆ ನಾವು ಕಳೆದ ಒಂದು ತಿಂಗಳಿಂದಲೂ ಕೂಡ ದಾಖಲಾತಿ ಆಂದೋಲನಗಳನ್ನ ಮಾಡ್ತಾ ಇದೀವಿ. ಮಕ್ಕಳ ಮನೆ ಮನೆಗಳಿಗೆ ಹೋಗಿ ಪೇರೆಂಟ್ಸ್ಗಳನ್ನ ಭೇಟಿ ಮಾಡಿ, ಆಧಾರ್ ಕಾರ್ಡ್ ಇಸ್ಕೊಳ್ಳಿ, ಡೇಟ್ ಆಫ್ ಬರ್ತ್ನ ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ, ನೀವೇ ನಮ್ಮ ಯೋಜನೆಗಳನ್ನ ಹೇಳಿ, ಮನೆಗೆ ತಲುಪಿಸಿ ಅವ್ರು ರೀಚ್ ಆಗದೆ ಹೊರತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆ ಮೂಲಕ ನಾವು ಸ್ವಲ್ಪ ಸರ್ಕಾರಿ ಶಾಲೆ ದಾಖಲಾತಿ ಹೆಚ್ಚು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಇದು ಪೂರ್ಣವಾಗಿ ನಿಂತಿರೋದು ಟೀಚರ್ಗಳ ಮೇಲೆ.
1: ಖಂಡಿತ ಸರ್, ಹೌದು.
0: ಅವ್ರೊಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು. ಈಗ ಅವ್ರು ಏನು 9:30 4:30 ಅಂತಂದ್ರೆ 4:30 ನಾವು ಹೊರಟೋಗ್ತೀವಿ ಸರ್, ಮೈಸೂರು ಹೊರಟೋಗ್ತೀವಿ, ಕೋಟೆಗೆ ಹೋಗ್ತೀವಿ, ಸರ್ಗೂರ್ಗೆ ಹೋಗ್ತೀವಿ, ಅಲ್ಲಿ ಮನೆ ಅಂತಂದ್ರೆ ಪೋಷಕರೆಲ್ಲ ಬರೋದೇ 4 ಗಂಟೆ ಮೇಲೆ, 4:30 ಮೇಲೆ ಮನೆ ಸೇರೋದು, 6 ಗಂಟೆಗೆ ಮನೆ ಸೇರೋದು. ಇವರು ಒಂದು ದಿನ 2 ದಿನ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಪೋಷಕರಿಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಇವ ಸೌಲಭ್ಯಗಳು ತುಂಬಾ ಇದೆ, ದಾಖಲಾತಿ ಹೆಚ್ಚಾಗುತ್ತೆ.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ ಹೇಳಿ. ಕೇಳಿಸ್ತಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ?
1: ಹೇಳಿ ಹೇಳಿ.
2: ನಮಸ್ಕಾರ
1: ಹೇಳಿ.
2: ಸರ್, ಸಣ್ಣ ನಾಯ್ಕ ಅಂತ ಹೇಳಿ, ನಾನು ರತ್ನಾಕರ ವಾಲ್ಮೀಕಿ ತಾಲೂಕ್ ನಾಯ್ಕ ಅಧ್ಯಕ್ಷ.
0: ಸರಿ ಸರಿ,
2: ಕಂಗ್ರಾಚುಲೇಷನ್ ಸರ್.
0: ಯಾಕಂದ್ರೆ
2: ನಮ್ ತಾಲೂಕ್ ಬಂದ್ಮೇಲೆ ಒಳ್ಳೆ ರಿಸಲ್ಟ್ ನ ಕೊಟ್ಟಿದ್ರಿ, ನಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು.
0: ಆಮೇಲೆ ಕೊಟ್ಟಿರೋರು ಮಕ್ಳು ಬರೆದಿರೋರು, ಟೀಚರ್ ಪಾಠ ಮಾಡಿರೋರು, ನಾವು ಮಾರ್ಗದರ್ಶನ ನೀಡಿದೀವಿ ಅಷ್ಟೇ.
2: ಇರ್ಲಿ ಸರ್, ಮಾರ್ಗದರ್ಶನ
0: ಹೇಳಿ ಹೇಳಿ
2: ಸರ್. ವಾಯ್ಸ್ ಸರಿ
1: ಹೇಳಿ, ತಮ್ಮ ಪ್ರಶ್ನೆ ಇದೆಯಾ ಹೇಳಿ.
2: ಹಲೋ
1: ಹೇಳಿ, ತಮ್ಮ ಪ್ರಶ್ನೆ ಏನಾದ್ರು ಇದೆಯಾ?
2: ಸರಿ ಕೇಳ್ತಾ ಇಲ್ಲ.
1: ಇಲ್ಲ, ಕೇಳಿಸ್ತಾ ಇದೆ, ನೀವು ಮಾತನಾಡಿ.
2: ಅದೇ ಸರ್, ನಾನು ಕುಣಿಗಲ್ಲು, ನಮ್ಮ ಗ್ರಾಮ ಒಂದು ವಿಲೇಜ್ ಕುಣಿಗಲ್ಲು ಸರ ಇದೆ. ಈಗ ಸಾಲಾಗಿ ನಿಮ್ಗೆ ಮತ್ತೆ ಸ್ಟಾರ್ಟಿಂಗ್ ಬಂದಾಗ ಹೇಳಿದೆ ಒಂದ್ ಬಿಲ್ಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ, ಒಂದ್ ಬಿಲ್ಡಿಂಗ್ ಮಾಡ್ಕೊಡಿ.
0: ಈಗ ಅದು ಪ್ಲಾನ್ ಸೇರ್ಕೊಂಡಿದೆ, ಅದನ್ನ ಪ್ರಾರಂಭ ಮಾಡ್ಬೇಕು. ಕೆಲವು ತಾಂತ್ರಿಕ ಕಾರಣದಿಂದ ಕಟ್ಟಡಿಗಳು ಪ್ರಾರಂಭ ಆಗಿಲ್ಲ, ಅದು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಕುಣಿಗಲ್ಲೂ ಕೂಡ 100% ಆಗಿ ಆಗುತ್ತೆ. ಈಗಾಗ್ಲೇ ನಾನು ಹೇಳಿದೆ, ನಮ್ಮ ಲಿಂಗರಾಜ್ ಅವರು ಕೂಡ ಕೇಳಿದ್ರು ಅದ್ರ ಬಗ್ಗೆನೆ. ಈಗ ನಮ್ಮಲ್ಲಿ ಕೆಂಚನಲ್ಲಿ ಒಂದು ಕೆಪಿಎಸ್ ಶಾಲೆ ಆಗ್ತಾ ಇದೆ ಹೊಸದಾಗಿ, ಸರಗೂರು ಕೆಪಿಎಸ್ ಶಾಲೆ ಆಗ್ತಾ ಇದೆ, ಮತ್ತೆ ಹೊಮ್ಮರ್ಗಳಲ್ಲಿ ಕೆಪಿಎಸ್ ಶಾಲೆ ಆಗ್ತಾ ಇದೆ. ಸರಗೂರು ತಾಲೂಕಿನಲ್ಲಿ 2 ಕೆಪಿಎಸ್ ಶಾಲೆ, ಎಚ್ ಡಿ ಕೋಟೆ ತಾಲೂಕಿಗೆ 1 ಸರ್ಕಾರ ಕೊಟ್ಟಿದೆ. ಖಂಡಿತ ಒಳ್ಳೆ ಯೋಜನೆ ಹಾಕೊಂಡು ನಿಮ್ಮಂತವ್ರ ಸಹಕಾರವನ್ನ ಪಡ್ಕೊಂಡು ಶೈಕ್ಷಣಿಕವಾಗಿ ಇನ್ನು ಕೂಡ ಉತ್ತಮ ಆಗಂತ ಕೆಲಸವನ್ನ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು
2: ಸರ್.
1: ಓಕೆ, ಧನ್ಯವಾದಗಳು ಸಂಸ್ಥೆ ಕರೆ ಮಾಡಿದಕ್ಕೆ. ಸರ್, ಈಗ ಈ ಒಂದು ಪೋಷಕರಲ್ಲಿ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಅಂದ್ರೆ ಸಾರ್ವಜನಿಕರಲ್ಲಿ ಇರ್ಬೋದು ಅಥವಾ ಪೋಷಕರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ, ಅದನ್ನ ಹೇಗೆ ನಾವು ನಿವಾರಿಸಬಹುದು? ಸರಿ, ಅಂದ್ರೆ ಕೆಲವು ಟೀಚರ್ಸ್ ಇರಲ್ಲ ಸರ್, ಆ ಥರದ್ದೆಲ್ಲ ಕೆಲವೊಂದು ಇರ್ತವೆ. ಈ ಒಂದು ಕಲ್ಪನೆಗಳನ್ನು ನಿವಾರಣೆ ಮಾಡಿ ಮಕ್ಕಳನ್ನ ನಿರಂತರವಾಗಿ ಹಾಜರಾತಿಗೆ ಪಡಿಸ್ತಕ್ಕಂತ ಒಂದು ವ್ಯವಸ್ಥೆನ ಹೇಗೆ ಯಾವ ತರ ಮಾಡಬಹುದು ಸರ್?
0: ಅದು ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕು.
1: ಹೌದು,
0: ಪೋಷಕರಿಗೆ ನಂಬಿಕೆ ತರಂತದ್ದು ತುಂಬಾ ಕಷ್ಟಕರವಾದ ಕೆಲಸ.
1: ಖಂಡಿತ
0: ಖಂಡಿತ ಅವ್ರು ನಂಬೇ ನಂಬ್ತಾರೆ. ಯಾಕೆಂತಂದ್ರೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡಿದ್ರೆ ಪೋಷಕರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವರು ಒಂದು ದಿನ ಎಲ್ಲೋ ಬರ್ಲಿಲ್ಲ ಅಥವಾ ಲೇಟ್ ಆಗಿ ನಾನೇ ಇದೆ ಸರ್, ಆ ಮೇಡಮ್ ಕರೆಕ್ಟ್ ಆಗಿ ಬರ್ತಾರೆ ಸರ್, ನೀವು ಬಂದಿರೋ ಇವತ್ತೇನೆ ಅವರು ಫಸ್ಟ್ ಇದಾಗಿರೋದು ಅಂತ ಹೇಳ್ತಾರೆ ಲೇಟ್ ಆಗಿ ಬಂದಿರೋದು ಅಂತ. ಸೊ ಅದು ಪೋಷಕರಲ್ಲಿ ಶಿಕ್ಷಕರು ಯಾವ ರೀತಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಕಲಿಸ್ತಾ ಇದ್ದಾರೆ, ಅದು ಆಗುತ್ತೆ. ಒಬ್ರು ಪೋಷಕರು ಯಾವುದೋ ಒಂದು ಗ್ರಾಮ ಇಲ್ಲಿ ಮಲಾರ ಅಂತ ಮಲಾರ ಕಾಲೋನಿ ಅಂತ ಹೇಳ್ಬಿಟ್ಟು ಒಬ್ರು ಲೇಡಿ ಟೀಚರ್ ಇದಾರೆ. ಪೋಷಕರು ಒಂದು ದಿನ ಹೇಳಿದ್ರು ಅಂಬೇಡ್ಕರ್ ಜಯಂತಿ ದಿನ ಹೋಗಿದ್ದಾಗ, ಸರ್ ನಮ್ಮ ಸ್ಕೂಲಲ್ಲಿ ಟೀಚರ್ಗೆ ಮಕ್ಕಳೆಲ್ಲ ಮುತ್ಕೊಂಡಿರ್ತವೆ ಸರ್, ಬರ್ಕೊಡಿ ಬರ್ಕೊಟ್ಟು ಬರ್ಕೊಟ್ಟು ಸಾಕಾಗೋಯ್ತದೆ ಸರ್ ಅವರು. ಇಲ್ಲಿ ನಮ್ಮ ಸ್ಕೂಲಲ್ಲಿ ಯಾವ ಮೇಡಮ್ ಆಗಲಿ ಮೇಸ್ಟರ್ ಆಗಲಿ ಯಾವ ಮರದ ಕೆಳಗಡೆ ನಿಂತ್ಕೊಂಡು ಕ್ಲಾಸ್ ರೂಮ್ ಒಳಗಡೆನೋ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಲ್ಲ ಸರ್. ನಾನು ಮಗನ್ನ ಕೇಳಿದೆ ಸರ್, ನಾನು ಅವನ ಮಗ್ಗಿ

0: ಅದೇ ಓದು ಅನ್ನಿಸ್ದೆ, ಓದ್ದ ಮಗಿಗೆ ಕಲ್ತ, ಸ್ಕೂಲ್ ಹತ್ರ ನಾನು ಯಾಕೆ ಹೋಗಿ ಹೇಳಿ ಸರ್?
1: ಹೌದು,
0: ಈಗ ಅವ್ರು ಕಳಿಸ್ತೇನೆ ಇವ್ನು ಕಲ್ತಿದ್ದೇನೆ ಸರ್? ಸುಮ್ ಸುಮ್ಮನೆ ನಾವು ಮೇಡಮ್ಮು ಸರಿಯಾಗಿ ಬರಲ್ಲ ಫೋನಲ್ಲಿ ಮಾತಾಡ್ತಾನೆ ನಿಂತ್ಕೋತಾರೆ ಅಂತ ನಾವು ಹೇಳೋಕ್ಕಾಗುತ್ತೆ ಸರ್? ಕಲ್ಸಿರಂದ್ಲೆ ಇದೇ ಥರ ಹೇಳಿದ್ರು ಅವರು. ಆ ರೀತಿ ಶಿಕ್ಷಕ ಕಲ್ತಾ ಇರ ಅಂದರೆ ಶಿಕ್ಷಕರ ಪೋಷಕರ ಮನಸ್ಸಲ್ಲಿ ಶಿಕ್ಷಕರ ಕೆಲಸ
1: ಹೌದು,
0: ಆ ಪ್ರಾಮಾಣಿಕ ಪ್ರಯತ್ನ ನನಗಿಂತ ಹೆಚ್ಚಾಗಿ ಶಿಕ್ಷಕರಲ್ಲಿರಬೇಕು.
1: ಖಂಡಿತ ಸರ್, ಹೌದು.
0: ಅದು ಈಗ ಈ ಸರಿ ಪ್ರಾಥಮಿಕ ಹಂತದಲ್ಲಿ ಖಂಡಿತ ಮಾಡಿಸ್ತೀನಿ, ಅದನ್ನು ಶೇಕಡ ಒಂದು 100% ಟಾರ್ಗೆಟ್ ಇಟ್ಕೋತೀವಿ, ನೋಡೋಣ ಎಲ್ಲಿವರೆಗೂ.
1: ಹೌದು ಸರ್, ಹೌದು ಹೌದು ಸರ್. ತಾವು ಹೇಳ್ದಂಗೆ ಕೂಡ ನಿನ್ನೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಬಸಾಪುರ ಶಾಲೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸ್ಬಿಟ್ಟು ಮನೆ ಮನೆಗೆಲ್ಲ ಕೂಡ ಹೋಗ್ಬಿಟ್ಟು
0: ಹೌದು
1: ಮಕ್ಕಳ ಒಂದು ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಆ ಥರ ಒಂದು ಇನಿಷಿಯೇಟಿವ್ ತಗೊಂಡು ಪೋಷಕರು ಇರ್ಬೋದು ಅಥವಾ SDMs ಇರ್ಬೋದು ಅಥವಾ ಗ್ರಾಮಸ್ಥರೆಲ್ಲ ಸೇರಿಸೋದ್ರಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿಪಡಿಸೋದಕ್ಕೆ ಬಹಳ ಸಾಧ್ಯ ಅಂತಲೇ ಕೂಡ ಹೇಳ್ಬೋದು ಸರ್. ಇದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಶಾಲಾ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಹೇಗೆ ಈಗ ನಾವು 1 June ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಿರಂತರ ಈ ಸಂದರ್ಭದಲ್ಲಿ ಕೆಲವೊಂದು ಕೆಲಸಗಳು ಕಾರ್ಯಗಳು ಕೂಡ ಇರ್ತವೆ ಪೋಷಕರಿಗೆ, ಈ ಸಂದರ್ಭದಲ್ಲಿ ಹೇಗೆ ಸರ್ ಈ ಒಂದು ಶಾಲಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಶೈಕ್ಷಣಿಕವಾಗಿ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಪೋಷಕರು ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸರ್?
0: ಮೊದಲು ಪೋಷಕರಿಗೆ ಹೇಳುವಂಥದ್ದು ಅಂದರೆ, ತಾವು ಎಷ್ಟೇ ಕೆಲಸ ಕೂಲಿ ಕಾರ್ಯ ಕೆಲಸ ಕೆಳಗೆ ಹೋದ್ರು ಕೂಡ ಒಂದು 1/2 ಗಂಟೆ ಕೇಳಲಿ ಅವರು. ಅವ್ರು ಏನೇ ಕೆಲಸ ಮಾಡಿಸಿದ್ರು ಮತ್ತೊಂದು ಮಾಡಿದ್ರು, ಗ್ರಾಮೀಣ ಪ್ರದೇಶದಲ್ಲಿ ಅದೆಲ್ಲ ಸಹಜ.
1: ಹೌದು,
0: ಒಂದು 10 ನಿಮಿಷ ಒಂದು 1/2 ಗಂಟೆ ಸ್ಕೂಲಲ್ಲಿ ಏನು ಕೊಟ್ಟರು, ಮಗನೇ ಸ್ಕೂಲ್ಗೆ ಹೋಗಿದ್ದ, ಊಟ ಏನು ಕೊಟ್ಟರು, ಏನು ಬರ್ದೆ, ಏನು ಓದ್ದ, ಅದನ್ನು ಪ್ರತಿದಿನ ಒಂದು 1/2 ಗಂಟೆಗಳ ಕಾಲ ಪೋಷಕರು ಪ್ರತಿ ಮಗುನ ಕೇಳಬೇಕು. ಪೋಷಕರು ವಿದ್ಯಾವಂತರಾಗಿ ಅನಕ್ಷರಸ್ಥರಾಗಿದ್ರೂ ಕೂಡ ಪ್ರತಿನಿತ್ಯ ಕೇಳಬೇಕು ಅವ್ರು ಏನಾರು ಆಗ್ಲಿ. ಪ್ರತಿನಿತ್ಯ ಕೇಳಿದಾಗ ಏನಾಗುತ್ತೆ, ಮಗುಗೂ ಕೂಡ ಜವಾಬ್ದಾರಿ ಬರುತ್ತೆ, ಪೋಷಕರಿಗೂ ಕೂಡ ಒಡೆತನ ಇರುತ್ತೆ. ಬರೀ ಶಾಲೆ ಮಗನ ವಿದ್ಯಾಭ್ಯಾಸ ಶಾಲೆ ಶಿಕ್ಷಕರಿಗೆ ಸೇರಿದ್ದು ನಮ್ಮ ಜವಾಬ್ದಾರಿ ಇಲ್ಲ ಅನ್ನೋದು ಬೇಡ, ಅವರು ಕೂಡ ಜವಾಬ್ದಾರಿ ಆಗ್ಬೇಕು.
1: ಖಂಡಿತ ಸರ್, ಖಂಡಿತ.
0: ಅವ್ರು ಹೇಳ್ಕೊಡಿ ಅಂತ ನಾವು ಹೇಳಲ್ಲ, ಅಟ್ಲೀಸ್ಟ್ ಕೇಳಿ ಅಂತ ಹೇಳ್ತೀವಿ.
1: ಓಕೆ ಸರ್, ಈ ವರ್ಷ ಈ ಶಾಲಿನಲ್ಲಿ SSLC 10ನೇ ತರಗತಿ ಮಕ್ಕಳಿಗೆ, ಅಂದ್ರೆ ತಾವು ಹೋದ ಸರಿ ಬಂದಾಗಲೇ ಶುರು ಮಾಡಿದ್ರಿ ಕಲಿಕಾ ಖಾತ್ರಿ ಪರೀಕ್ಷೆ ಮುಖಾಂತರ ಮಕ್ಕಳ ಒಂದು ಕಲಿಕಾ ಮಟ್ಟವನ್ನು ಹೇಗೆ ನಾವು ಮೌಲ್ಯಮಾಪನ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಪ್ರಾರಂಭ ಮಾಡಿದ್ರಿ. ಅಂದ್ರೆ ತಾವು ಹೇಳ್ದಂಗೆ ಲಾಸ್ಟ್ ಟೈಮ್ ಜೂನಲ್ಲಿ ಬಂದ್ರೆ, ಅಂದ್ರೆ ಈಗ ಶಾಲೆ ಪ್ರಾರಂಭದಲ್ಲಿ ನಿಮ್ಮನ್ನು ಕೊಡಿದ್ರಿ, ಈ ಸರಿ ಏನ್ ಪ್ಲಾನ್ ಅಥವಾ ಏನ್ ಯೋಜನೆಗಳನ್ನ ಮಾಡ್ಕೊಂಡು ಈ ವರ್ಷನೂ ಕೂಡ ಅದೇ ತರ ಒಂದು ಯೋಜನೆಗಳು ಮುಂದುವರಿತ್ತು ಅಥವಾ ಹೊಸದಾಗಿ ಏನಾದ್ರು ಆಲೋಚನೆ ಮಾಡಿದ್ರೆ ಹೇಗೆ ಸರ್?
0: ಇಲ್ಲ ಇಲ್ಲ, ಏನು ಕಳಿಸರಿ, ಯಾವ ಇಲ್ಲಿ ಸಕ್ಸಸ್ ಕಾಣ್ತೀವಿ ಅದನ್ನೇ ನಾವು ಅನುಸರಿಸುವಂಥದ್ದು ಗ್ಯಾರಂಟಿ. ಸೊ ಅದನ್ನೇ ನಾವು ಈ ಸರಿ ಅನುಸರಿಸ್ತಾ ಇದ್ದೀವಿ. ಜೊತೆಗೆ ನಾವು ಪ್ರಾಥಮಿಕ ಹಂತಕ್ಕೆ ಅದನ್ನ ತರೋಣ ಅನ್ಕೊಂಡಿದ್ದೀವಿ, ಕಲಿಕಾ ಖಾತ್ರಿ ಪರೀಕ್ಷೆಯನ್ನ. ಇಲ್ಲಾಂದ್ರೆ ನಮ್ಮ ಟೀಚರ್ಗಳು ಒಂದು ಗುರಿಯನ್ನು ನಿಗದಿಪಡಿಸ್ಲಿಲ್ಲ ಅಂತಂದ್ರೆ ನಾವೇ ನಿಂತ್ಕೊಳ್ಳಿಲ್ಲ, ಕೇಳ್ತೀವಿ ಅಯ್ಯೋ BO ಬಂದು ಕೇಳ್ತಾರೆ, PASSERP ಬಂದು ಕೇಳ್ತಾರೆ ಮಾಡ್ತಾರೆ ಅನ್ನೋ ಥರದಲ್ಲಾದ್ರೂ ಕಲಿಸ್ಬೇಕು ಅಂತ ನಾವು ಪಣ ತೊಟ್ಬಿಟ್ಬಿಡ್ಬೇಕು. ಈಗ SSLC ನಾವು ಪಣ ತೊಟ್ಬಿಟ್ಟಿದ್ವಿ, ಏನಾರು ಆಗ್ಲಿ ಶತಾಯಗತೆ ಬಿಡಬಾರ್ದು ಅಂತ. ನಾನು ಈಗ 7-8 ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೆ ಬೆಳಿಗ್ಗೆ, ಆಗ್ಲೇ ಹೇಳಿ ಬಂದಿದ್ದೆ ಟೀಚರ್ಗಳಿಗೆ. ಕೊತ್ತಗಾಲದಲ್ಲೂ ಹೇಳಿ ಬಂದೆ, ನಾವು ಹೂನ್ಕೊಳ ಹುಣಸ್ನಾಳು ಅಲ್ಲೆಲ್ಲೂ ಕೂಡ ಹೇಳಿ ಬಂದೆ, ಈ ಸರಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೋದ ಸತಿ ಯಾವ ರೀತಿ ಹೈಸ್ಕೂಲ್ ಹಿಡ್ಕೊಂಡ್ವಿ ಅದೇ ಥರ ಇಟ್ಕೋತೀವಿ, ನೀವು ರಜೆ ಹಾಕತ್ತೀವಿ ಅದು ಇದು ಯಾವುದಕ್ಕೂ ಅವಕಾಶ ಇಲ್ಲ, ಕಲಿಸ್ಲೇಬೇಕು ಅಂತ ಹೇಳಿದ್ವಿ. ಅದೊಂದು ಜಾಗೃತಿಯನ್ನು ಶಿಕ್ಷಕರಲ್ಲಿ ಮೂಡ್ಬಿಟ್ರೆ
1: ಖಂಡಿತ
0: ಖಂಡಿತ ನಾವು ಅದನ್ನು 5 ಮತ್ತು 7ನೇ ತರಗತಿ ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಮಾಡೋಣ ಅನ್ಕೊಂಡೆ.
1: ಓಕೆ, ಆ ಒಂದು ಸಂದರ್ಭದಲ್ಲಿ ನಾವು ಅಂದ್ರೆ ಈ ತಾವು ಹೇಳ್ದಂಗೆ ಏನು ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟ್ ಎಷ್ಟು ಬಿಗಿ ಇರುತ್ತೆ,
0: ಅದು
1: ಅದೇ ತರ ಕೂಡ ಪ್ರಾಥಮಿಕ ಹಂತದಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡಿದ್ರೆ SSLC ಕೂಡ ನಾವು ಅಷ್ಟೊಂದು ಎಫರ್ಟ್ ಹಾಕುವಂತ ಒಂದು ಅವಶ್ಯಕತೆ ಬರಲ್ಲ ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಸರ್. ಈ ಒಂದು ವರ್ಷ ಶೈಕ್ಷಣಿಕ ವರ್ಷ ಆರಂಭವಾಗ್ತಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಾವು ನೀಡತಕ್ಕಂತ ಒಂದು ಪ್ರಮುಖವಾದ ಸಂದೇಶ ಏನು ಸರ್?
0: ಎಲ್ಲ ಪೋಷಕರುಗಳಿಗೆ, ನಮ್ಮ ಶಿಕ್ಷಕರುಗಳಿಗೆ, ವಿದ್ಯಾರ್ಥಿಗಳಿಗೆ, SDMC ಅವರಿಗೆ, ಸಮುದಾಯದವರಿಗೆ, ಸ್ವಯಂ ಸೇವಾ ಸಂಘ ಸಂಸ್ಥೆಯವರಿಗೆ, ತಮಗೆ ಪ್ರಥಮವಾಗಿ ಸಹಕಾರವನ್ನು ನೆನೆಯುತ್ತಾ, ಕಳೆದ ಬಾರಿ ಯಾವ ರೀತಿ ಸಹಕಾರವನ್ನು ನೀಡಿದ್ರಿ ಈ ಸರಿನೂ ಕೂಡ ಅದೇ ರೀತಿ ಸಹಕಾರವನ್ನು ನೀಡುವಂಥದ್ದು, ಮತ್ತು ಹೆಚ್ಚು ಶಿಕ್ಷಕರಲ್ಲಿ ಒಂದು ಪ್ರಬುದ್ಧತೆಯನ್ನ ಬೆಳೆಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಹೆಚ್ಚಿಕೋಟೆ ತಾಲೂಕು ಸರಗೂರು ತಾಲೂಕು ನಾವು ಶೈಕ್ಷಣಿಕವಾಗಿ ಏನ್ ಹಿಂದುಳಿದಿದೀವಿ ಅಂತ ಹೇಳ್ತಾ ಇದ್ವಿ, ಖಂಡಿತ ಹಿಂದುಳಿದಿರೋ ಸಾಧ್ಯ ಇಲ್ಲ. ಇವತ್ತು ಜಿಲ್ಲೆಯಲ್ಲೇ ಪ್ರಥಮದಲ್ಲಿ ಇದ್ದೀವಿ. ಅದೇ ರೀತಿ ಪಿ ಯು ಸಿಲೂ ಕೂಡ ಫಲಿತಾಂಶ ಸರಿ ಉತ್ತಮವಾಗಿ ಬಂದಿದೆ. ಶಿಕ್ಷಣದ ವ್ಯವಸ್ಥೆ ಮತ್ತೆ ಗುಣಾತ್ಮಕ ಶಿಕ್ಷಣವನ್ನ ನಾವು ನೀಡ್ಕೊಂಡು ಹೋದ್ರೆ

0: ಖಂಡಿತ ಉತ್ತಮವಾದ ಸಾಧನೆಯನ್ನು ಮಾಡಬೇಕಂತ ಎಲ್ಲರಿಗೂ ಶುಭವನ್ನು ಕೋರಿ ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವನ ತುಂಬ ಸಡಗರ ಸಂಭ್ರಮದಿಂದ ಮಕ್ಕಳಿಗೆ ಸಿಹಿಯನ್ನು ವಿತರಿಸೋದ್ರ ಮೂಲಕ ಪ್ರಾರಂಭಿಸಿ ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು.
1: ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್, ನಾನು ಅಂಬೇಶ್ ಸರ್ಗೂರಿಂದ.
1: ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನಂತ ನಮ್ಮ ಜೊತೆ ಬಿವಸರ್ ಇದ್ದಾರೆ.
2: ನಮಸ್ತೆ
1: ಸರ್.
2: ಇವಾಗ ನೀವು ಹೇಳಿದ್ದು ಮಕ್ಕಳಿಗೆಲ್ಲ ಮಾಡ್ತಿರೋ ಅಂತದ್ದು ತುಂಬಾ ಐಡಿಯಾಸ್ ತುಂಬಾ ಚೆನ್ನಾಗಿದೆ. ಬಟ್ ಖಂಡಿತ ನೀವು ಎಲ್ಲಾನು ಮಾಡೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ 50% ಆದ್ರೂ ಅದ್ರಲ್ಲಿ ಇರೋಂತ ಒಂದು ಇನ್ಫಾರ್ಮೇಶನ್ ಆಗ್ಲಿ ವರ್ಕ್ ಆಗ್ಲಿ ನೀವು ಖಂಡಿತ ಈಗ ಕಾರಣದಿಂದನೇ ಶುರು ಮಾಡಿದ್ರೆ ಅಟ್ಲೀಸ್ಟ್ ಇಯರ್ ಎಂಡ್ ಒಳಗಡೆ ನೀವು ಒಂದಷ್ಟನ್ನಾದ್ರೂ ಕಂಪ್ಲೀಟ್ ಮಾಡಕ್ ಆಗುತ್ತಾ? ಎಲ್ಲಾನು ನೀವು ಮಾಡ್ತೀರಾ ಅಂತ ಕಾರ್ಯಗಳು, ಯಾಕಂದ್ರೆ ಒಳ್ಳೆ ಐಡಿಯಾಸ್ ಇದಾವೆ ಸರ್ ನಿಮ್ಮ ಹತ್ರ. ಖಂಡಿತ ರೀಚ್ ಆಗ್ತೀರಾ ಅನ್ನೋದನ್ನು ಕೂಡ ಮುಖ್ಯ ಆಗುತ್ತೆ. ಅಡೆತಡೆಗಳು ಬಂದ್ರೆ ಅದು ಅಷ್ಟನ್ನೂ ರೀಚ್ ಆಗುತ್ತಾ ಮಕ್ಕಳಿಗೆ ಮಾಡ್ತೀರಾ ಅನ್ನೋದು ನಮ್ಮ ಇದೆ.
0: ಖಂಡಿತ ಖಂಡಿತ, ನಾವು ಯಾವಾಗ್ಲೂ ಒಂದು ಗುರಿ ಇಟ್ಕೊಂಡಿರ್ಬೇಕು. ಗುರಿಯನ್ನ ಇಟ್ಕೊಂಡದ್ದು 100% ನಾವು ಆ ಗುರಿ ರೀಚ್ ಆಗೇ ಆಗ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರ್ಬೇಕು, ಒಳ್ಳೆ ಮನ್ಸ್ ಇರ್ಬೇಕು, ಪ್ರಯತ್ನ ಇರ್ಬೇಕು. ಹೌದು ಖಂಡಿತ. ಇಲ್ಲ, ನನಗೆ HD ಕೋಟೆ ತಾಲೂಕು ಒಂದು ಸಣ್ಣ ಅನುಭವ ಆಗಿದೆ. 3000 SSLC ಮಕ್ಕಳನ್ನ ನಾನು ತುಂಬಾ ಹತ್ತಿರದಿಂದ ಬಲ್ಲೆ, ತುಂಬಾ ಹತ್ತಿರದಿಂದ ಮಾತಾಡ್ಸಿದ್ದೀನಿ. ಸುಮ್ಮನೆ ನಾವು ಹೇಳೋಂಥದ್ದು ನಾನು, ಯಾಕೆಂದರೆ ಮೈಸೂರು ಸಿಟಿ ಸೌತಲ್ಲಿ ಮರಿಮಲ್ಲಪ್ಪ, ಸದ್ವಿದ್ಯಾ, ವಿದ್ಯಾವರ್ಧಕ ಸಾಕಷ್ಟು ಖಾಸಗಿ ಪ್ರತಿಷ್ಠಿತ ಖಾಸಗಿ ಶಾಲೆ ಮಕ್ಕಳುಗಳನ್ನು ನೋಡ್ಕೊಂಡು ಬಂದವನು ಅಲ್ಲಿ ತುಂಬ ಹತ್ತಿರದಿಂದ. ಇದೇ ಥರ ಇಲ್ಲಿ ಮಕ್ಕಳನ್ನು ಕೂಡ ತುಂಬ ಹತ್ತಿರದಿಂದ ಬಲ್ಲಿದ್ದೀನಿ. ಖಂಡಿತ ನಾವು ಹೇಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ 100ಕ್ಕೆ 100 ಪ್ರತಿಫಲ ಸಿಗದೆ ಹೋದ್ರೂ ಕೂಡ 80% ಪಡೆದ್ರೂ ಕೂಡ ಅದು ಸಕ್ಸಸ್ ಅಂತಾನೆ. 80-75% ರೀಚ್ ಆದ್ವಿ ನಾವು ಅಂತಂದ್ರೆ ಖಂಡಿತ ಅದು ಯಶಸ್ಸು ಅಂತಾನೆ ಅನ್ಕೊಳ್ಳೋಣ. ಬಟ್ ನನ್ನ ಗುರಿ 100 ಇರುತ್ತೆ, ನೋಡೋಣ. ನಿಮ್ಗಳಂಥವ್ರ ಸಹಕಾರದಿಂದ ಮಾರ್ಗದರ್ಶನದಿಂದ ಒಳ್ಳೆ ಪ್ರಯತ್ನ ಒಳ್ಳೆ ದಾರಿಲಿ ನುಗ್ತೀವಿ. ಅದಕ್ಕೆ ಮಕ್ಕಳನ್ನ ಸೆಳ್ಕೊಳ್ಳೋಂಥದ್ದು ತುಂಬ ಚಾಲೆಂಜಿಂಗ್ ಇದೆ, ಅದನ್ನ ಮಾಡ್ಬೋದು. ಯಾಕೆಂದ್ರೆ 5-7ನೇ ತರಗತಿ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ತುಂಬ ಟೀಚರ್ಗಳನ್ನ ಮಾತು ಕೇಳೋಂಥವ್ರು ಇರ್ತಾರೆ. ಈಗ SSLC ಮಕ್ಕಳು ತಂದೆ ತಾಯಿ ಮಕ್ಕಳನ್ನೇ ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಈ ಥರ ಮೊಬೈಲ್ ಅಡಿಕ್ಟ್ ಆಗೋದು ಇವೆಲ್ಲ ಇತ್ತು. ಈ ಮಕ್ಕಳು ಸ್ವಲ್ಪ ಕಡಿಮೆ ಇದೆ, ಅದು ತರ್ಬೋದು ಅಂತ ನಾನು ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿದ್ದೀನಿ.
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರೆ, ಜೊತೆಗೆ ಏನು ಯಾವ ತರ ಒಂದು ಸಿದ್ಧತೆಗಳನ್ನ ನಾವು ಜೂನ್ 1ರಿಂದ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಯಾವ ತರ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಜೊತೆಗೆ ಏನು ಒಂದು ಸರ್ಕಾರ ಈ ಶಾಲೆಗಳಲ್ಲಿ ಓದ್ತಕ್ಕಂತ ಮಕ್ಕಳಿಗೆ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರೆ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶಾಲಾ ಪ್ರಾರಂಭೋತ್ಸವದ ಒಂದು ಶೈಕ್ಷಣಿಕ ಸಿದ್ಧತೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.
0: ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ತಮ್ಮ ಸಹಕಾರ ಈ ಸಾಲು ಇವತ್ತಿಂದ ಪ್ರಾರಂಭ ಆಗಿದೆ, ಕೊನೆವರೆಗೂ ಕೂಡ ಇದೇ ತರ ತಮ್ಮ ಸಹಕಾರ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಇರಲಿ ಅಂತ ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD ಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀರಾಜು ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸ್ವಿಯ ಮೇ ತಿಂಗಳ 30ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಸಚಿವ ಗಿರಿಗೆ ಲಾಬಿ ಜೋರು, ಕಾಮೆಂಟ್ಗೆ 100ರೊಳಗೆ ರಾಜ್ಯದ 30 ಅಭ್ಯರ್ಥಿಗಳು. ಕಬಿನಿ ಹಿನ್ನೀರು ಪ್ರದೇಶ ಕಲುಷಿತ, ಮಳೆಗಾಗಿ ಜನರಿಂದ ಪೂಜೆ, ಬೀಗರ ಔತಣಗಳಿಂದ ಸೋರುತ್ತಿರುವ ತ್ಯಾಜ್ಯ. 18.64 ಲಕ್ಷ ಟನ್ ರಸಗೊಬ್ಬರ ಕೊರತೆ, ಚಿಂತೆಗೆ ತಳ್ಳಿದ ಪಶ್ಚಿಮ ಏಷ್ಯಾ ಸಂಘರ್ಷ, ಕೊರತೆ ನೀಗಿಸಲು ಹರಸಾಹಸ. ಕೇಂದ್ರದಿಂದಲೂ ಕಲ್ಯಾಣ ಯೋಜನೆ, 2030ರ ಅಂತ್ಯದ ವೇಳೆಗೆ ಗಿಗ್ ಕಾರ್ಮಿಕರ ಸಂಖ್ಯೆ 2.5 ಕೋಟಿ. 30 ದಿನಗಳ ಎಲ್ಪಿಜಿ ಸಂಗ್ರಹಕ್ಕೆ ಸೂಚನೆ, ಮಳೆ ಕೊರತೆ ಸಾಧ್ಯತೆ, ಷೇರುಪೇಟೆ ಕುಸಿತ. ಶುಭಮನ್ ಶತಕ, ಫೈನಲ್ಗೆ ಟೈಟಾನ್ಸ್. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ಬೆನ್ಶೆಲ್ವಾಗೆ ಆಘಾತ, ಪ್ರೀಕ್ವಾರ್ಟರ್ಗೆ ಶ್ವಾಂಟೆಕ್ ಮೀರಾ. ಪ್ರಮುಖಾಂಶಗಳ ವಿವರಣೆ: ಸಚಿವ ಗಿರಿಗೆ ಲಾಬಿ ಜೋರು, ಹೈಕಮಾಂಡ್ ಭೇಟಿಯಾದ ಸಿದ್ದರಾಮಯ್ಯ ಡಿಕೆಶಿ ಶಿವಕುಮಾರ್, ಜೂನ್ 5ಕ್ಕೆ ಹೊಸ ಸರ್ಕಾರ, ದೆಹಲಿಗೆ ದೌಡಾಯಿಸಿದ ಪರಮೇಶ್ವರ, ಎಂಬಿ ಪಾಟೀಲ, ಯತೀಂದ್ರಾಗೆ ಮಂತ್ರಿಗಿರಿ. ನವದೆಹಲಿ: ಕರ್ನಾಟಕ ನೂತನ ಮುಖ್ಯಮಂತ್ರಿ ಆಯ್ಕೆಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾದ ಬೆನ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಿರುಸಿನ ಲಾಬಿ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಶುಕ್ರವಾರ ತಮ್ಮ ಬೆಂಬಲಿಗರೊಂದಿಗೆ ಇಲ್ಲಿಗೆ ದೌಡಾಯಿಸಿದ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರೂ ಮುಖ್ಯಮಂತ್ರಿ ಸ್ಥಾನ ದಕ್ಕುವ ಉಮೇದಿನಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆ ರಾಜಧಾನಿಗೆ ದಾಂಗುಡಿ ಇಟ್ಟರು. ಕಾಮೆಡ್ಗೆ 100ರೊಳಗೆ ರಾಜ್ಯದ 30 ಅಭ್ಯರ್ಥಿಗಳು. ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಇಂಜಿನಿಯರಿಂಗ್ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳ ಒಕ್ಕೂಟ 2026-27ನೇ ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮೇ 9ರಂದು ನಡೆಸಿದ ಪರೀಕ್ಷೆಯ ಫಲಿತಾಂಶದ ಪ್ರಕಟವಾಗಿದ್ದು ಮೊದಲ ಶ್ರೇಯಾಂಕ ಪಟ್ಟಿಯಲ್ಲಿ ಕರ್ನಾಟಕದ 30 ಅಭ್ಯರ್ಥಿಗಳು ಸ್ಥಾನ ಪಡೆದಿದ್ದಾರೆ. 10 ಶ್ರೇಯಾಂಕಗಳಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಸ್ಥಾನ ಪಡೆದಿಲ್ಲ. 90%ರಿಂದ 100% ನಡುವೆ 11,207 ಅಭ್ಯರ್ಥಿಗಳು, 80%ರಿಂದ 90% ನಡುವೆ 11.385 ಅಭ್ಯರ್ಥಿಗಳು ಮತ್ತು 70%ರಿಂದ 80% ನಡುವೆ 10,940 ಅಭ್ಯರ್ಥಿಗಳಿದ್ದಾರೆ. ಕಬಿನಿ ಹಿನ್ನೀರು ಪ್ರದೇಶ ಕಲುಷಿತ, ಮಳೆಗಾಗಿ ಜನರಿಂದ ಪೂಜೆ, ಬೀಗರ ಔತಣಗಳಿಂದ ಸೋರುತ್ತಿರುವ ತ್ಯಾಜ್ಯ. ಹಂಪಾಪುರ ಕಬಿನಿ ಹಿನ್ನೀರಿನ ಪ್ರದೇಶಗಳಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ವಿವಿಧ ಪೂಜೆ ಆಚರಣೆಗಳನ್ನು ಮಾಡಿ ತ್ಯಾಜ್ಯವನ್ನು ಬೀಸಾಡುತ್ತಿರುವುದರಿಂದ ಅದು ಕಬಿನಿ ನದಿಗೆ ಸೇರಿ ಕಲುಷಿತವಾಗುತ್ತಿದೆ. ಕಬಿನಿ ಹಿನ್ನೀರಿನ ಪ್ರದೇಶಗಳಲ್ಲಿ ರೈತರು ಬಿತ್ತನೆ ಮಾಡಿದ್ದು ಬಿತ್ತನೆಯ ನಂತರ ಮಳೆ ಬಾರದೇ ಇದ್ದುದರಿಂದ ಈ ಭಾಗದ ರೈತರು ಪೂಜೆ ಮಾಡುವ ಮೂಲಕ ಮಳೆಗೆ ಪ್ರಾರ್ಥಿಸಿದ್ದಾರೆ. ಇದರಿಂದ ತ್ಯಾಜ್ಯ ಅವ್ಯಾಹತವಾಗಿ ನದಿಗೆ ಸೇರುತ್ತಿದೆ ಎಂದು ಪರಿಸರದ ಪ್ರೇಮಿಗಳು ಆರೋಪಿಸಿದ್ದಾರೆ. 18.64 ಲಕ್ಷ ಟನ್ ರಸಗೊಬ್ಬರ ಕೊರತೆ, ಚಿಂತೆಗೆ ತಳ್ಳಿದ ಪಶ್ಚಿಮ ಏಷ್ಯಾ ಸಂಘರ್ಷ, ಕೊರತೆ ನೀಗಿಸಲು ಹರಸಾಹಸ. ಬೆಳಗಾವಿ ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮ ರಸಗೊಬ್ಬರ ಆಮದು ಸ್ಥಗಿತಗೊಂಡಿದೆ. ರಾಜ್ಯಕ್ಕೆ ಮುಂಗಾರು ಹಂಗಾಮಿಗೆ 18.64 ಲಕ್ಷ ಟನ್ ಕೊರತೆ ಕಾಡುತ್ತಿದೆ. ಬಿತ್ತನೆಗಾಗಿ ಒಲ ಹದ ಮಾಡುವ ರೈತರು ಬೀಜಗೊಬ್ಬರಕ್ಕಾಗಿ ಕಾಯಬೇಕಾಗಿದ್ದ ಪರಿಸ್ಥಿತಿ ಇದೆ. ಈ ವರ್ಷ 30.5 ಲಕ್ಷ ಟನ್ ರಸಗೊಬ್ಬರಕ್ಕೆ ರೈತರಿಂದ ಬೇಡಿಕೆ ವ್ಯಕ್ತವಾಗಿದೆ. ಮೇ 29ರವರೆಗೆ 11.41 ಟನ್ ಮಾತ್ರ ಸಂಗ್ರಹವಾಗಿದೆ. ಇದರಲ್ಲಿ ಯೂರಿಯಾ, ಡಿಎಪಿ ಕಾಂಪ್ಲೆಕ್ಸ್, ಪೊಟ್ಯಾಷಿಯಂ, ಸೂಪರ್ ಫಾಸ್ಫೇಟ್ ಇತರೆ ಗೊಬ್ಬರಗಳು ಸೇರಿವೆ. ಕೇಂದ್ರದಿಂದಲೂ ಕಲ್ಯಾಣ ಯೋಜನೆ, 2030ರ ಅಂತ್ಯದ ವೇಳೆಗೆ ಗಿಗ್ ಕಾರ್ಮಿಕರ ಸಂಖ್ಯೆ 2.5 ಕೋಟಿ. ನವದೆಹಲಿ 2030ರ ವೇಳೆಗೆ ದೇಶದಲ್ಲಿ ಗಿಗ್ ಕಾರ್ಮಿಕರ ಸಂಖ್ಯೆಯು 2.5 ಕೋಟಿಗೆ ತಲುಪುವ ಸಾಧ್ಯತೆ ಇದ್ದು ಅವರಿಗೆ ಸೂಕ್ತವಾದ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ರೂಪಿಸಲು ನೀತಿ ನಿರ್ವಾಹಕರ ಜೊತೆ ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. 30 ದಿನಗಳ ಎಲ್ಪಿಜಿ ಸಂಗ್ರಹಕ್ಕೆ ಸೂಚನೆ. ನವದೆಹಲಿ ಎಲ್ಪಿಜಿ ದಾಸ್ತಾನು ಪ್ರಮಾಣವನ್ನು ಕನಿಷ್ಠ 30 ದಿನಗಳ ಬೇಡಿಕೆಗೆ ಆಗುವ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರವು ತನ್ನ ಮಾಲೀಕತ್ವದ ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳಿಗೆ ಸೂಚನೆ ನೀಡಿದೆ. ಇಂಧನ ದಾಸ್ತಾನು ಘಟಕಗಳ ವಿಚಾರವಾಗಿ ನಾವು ಒಂದಿಷ್ಟು ಕೆಲಸ ಮಾಡುತ್ತಿದ್ದೇವೆ. ಕನಿಷ್ಠ 30 ದಿನಗಳಿಗೆ ಆಗುವಷ್ಟು ಎಲ್ಪಿಜಿ ದಾಸ್ತಾನು ಇರಿಸಿಕೊಳ್ಳುವಂತೆ ಕಂಪನಿಗಳಿಗೆ ಸೂಚಿಸಲಾಗಿದೆ. ಈ ದಿಸೆಯಲ್ಲಿ ಅವು ಕೆಲಸ ಮಾಡುತ್ತಿವೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮಳೆ ಕೊರತೆ ಸಾಧ್ಯತೆ, ಷೇರುಪೇಟೆ ಕುಸಿತ. ಮುಂಬೈ ದೇಶದ ಷೇರುಪೇಟೆಗಳ ಪ್ರಮುಖ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಶುಕ್ರವಾರದ ವಹಿವಾಟಿನಲ್ಲಿ ತೀವ್ರ ಕುಸಿತ ದಾಖಲಿಸಿದೆ. ಹೂಡಿಕೆದಾರರು ವಹಿವಾಟಿನ ಕೊನೆಯ ಹಂತದಲ್ಲಿ ಲಾಭ ಗಳಿಕೆಯ ಉದ್ದೇಶದಿಂದ ಹಣಕಾಸು, ತೈಲ ಮತ್ತು ಅನಿಲ ವಲಯದ ಷೇರುಗಳ ಮಾರಾಟಕ್ಕೆ ಮುಂದಾಗಿದ್ದು ಸೂಚ್ಯಂಕಗಳ ಕುಸಿತಕ್ಕೆ ಕಾರಣವಾಯಿತು. ಶುಭಮನ್ ಶತಕ, ಫೈನಲ್ಗೆ ಟೈಟಾನ್.

ಪ್ರಶಸ್ತಿಗಾಗಿ ಆರ್ಸಿಬಿ, ಗುಜರಾತ್ ಪೈಪೋಟಿ, ರಾಯಲ್ಸ್ಗೆ ನಿರಾಸೆ. ಮುಲ್ಲನಾಪುರ ನಾಯಕ ಶುಭಮನ್ ಗಿಲ್ ಅವರ ಸೊಗಸಾದ ಶತಕದ ಮುಂದೆ 15 ಪೋರ ವೈಭವ್ ಸೂರ್ಯವಂಶಿಯವರ ಅಮೋಘ ಆಟ ಮುಸುಕಾಯಿತು. ಗುಜರಾತ್ ಟೈಟನ್ಸ್ ತಂಡವು ಐಪಿಎಲ್ನ 19 ಆವೃತ್ತಿಯಲ್ಲಿ ಫೈನಲ್ ಪ್ರವೇಶಿಸಿತು. ಮಹಾರಾಜ ಯತೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ 2 ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ತಂಡವು 7 ವಿಕೆಟ್ಗಳಿಂದ ರಾಜಸ್ಥಾನ ರಾಯಲ್ಸ್ ತಂಡವನ್ನು ನಿರಾಯಾಸವಾಗಿ ಮಣಿಸಿತು. ಗಿಲ್ ಪಡೆಯು ತಮ್ಮ ತವರು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾನುವಾರ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ಬೆನ್ ಶೆಲ್ವಾಗೆ ಆಘಾತ, ಪ್ರೀಕ್ವಾರ್ಟರ್ಗೆ ಶ್ವಾಂಟೆಕ್ ನೇರ. ಪ್ಯಾರಿಸ್ 4 ಬಾರಿಯ ಚಾಂಪಿಯನ್ ಇಗಾ ಶ್ವಾಂಟೆಕ್ ಅವರು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಶುಕ್ರವಾರ ನೇರ ಸೆಟ್ಗಳ ಗೆಲುವಿನೊಡನೆ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದರು. ಪುರುಷರ ಸಿಂಗಲ್ಸ್ನಲ್ಲಿ 5 ಶ್ರೇಯಾಂಕದ ಬೆನ್ ಶೆಲ್ಟನ್ 2 ಸುತ್ತಿನಲ್ಲಿ ಆಘಾತ ಅನುಭವಿಸಿದರು. ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಸೆಮಿಗೆ ಸಾನ್ವಿ, ಕಡಲಿನಲ್ಲಿ ಕಮಲಿ ಕಮಾಲ್. ಮಂಗಳೂರು ವೇಗ ಮತ್ತು ಶಕ್ತಿಯನ್ನು ಒಗ್ಗೂಡಿಸಿ ಅಲೆಗಳ ಮೇಲೆ ಮೋಹಕ ರೈಡ್ ಪ್ರದರ್ಶಿಸಿದ ತಮಿಳುನಾಡಿನ ಮಹಾಬಲಿಪುರಂ ನಿವಾಸಿ ಕಮಲಿ ಮೂರ್ತಿ ಶುಕ್ರವಾರ ಆರಂಭಗೊಂಡ NMPA ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ನ ಮಹಿಳೆಯರ ಮುಕ್ತ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದರು. ಈ ದಿನದ ಶುಭಾಷಿತ: ನಿನ್ನ ಕರ್ತವ್ಯದಲ್ಲಿ ನೀನು ನಿರತನಾಗು, ಇನ್ನುಳಿದವನ್ನೆಲ್ಲ ಪರಮಾತ್ಮನ ಇಚ್ಛೆಗೆ ಬಿಟ್ಟು ಬಿಡು. ಮಹಾತ್ಮ ಗಾಂಧಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ಬಿವೈಎಂ ಸಿಬ್ಬಂದಿ ವರ್ಗದವರಾದ ಬಿಜು ದಾಸನ್, ಡಾಕ್ಟರ್ ಕುಮಾರ್ ಜಿ ಎಸ್, ಅನುಪಮಾರವರು ತಮ್ಮ

ಸಾರ್ವಜನಿಕ ಕರಿಕೊಂಡು ಪ್ರಕಟಣೆ. ದಿನಾಂಕ 30/5/2026 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು, ಕಣ್ಣಿನ ತಜ್ಞರು ಡಾಕ್ಟರ್ ನಾಗೇಶ್ ರವರು, ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ನಿಸರ್ಗ ರವರು, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಡಾಕ್ಟರ್ ಸುಷ್ಮಾ ರವರು, ಮಕ್ಕಳ ತಜ್ಞರು ಡಾಕ್ಟರ್ ವಿಧಿಶ್ರೀರವರು, ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಅಚುನೀಸ್ ಪ್ರಕಾಶ್ ರವರು, ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ವೈಷ್ಣವಿ ರವರು, ಆಯುರ್ವೇದ ತಜ್ಞರು ಡಾಕ್ಟರ್ ಅಯ್ಯನರಾಜ್ ರವರು, ಫಿಸಿಯೋಥೆರಪಿಸ್ಟ್ ರವರು ಡಾಕ್ಟರ್ ರಾಜು ಕೆಎಸ್ ರವರು, ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686666318 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಭಾರತದಲ್ಲಿ ಮೇ 30ರಂದು ಹಿಂದಿ ಪತ್ರಿಕೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಮೇ 30, 1826ರಂದು ಪ್ರಕಟವಾದ ಮೊದಲ ಹಿಂದಿ ಪತ್ರಿಕೆ ಉದಾತ್ ಮಾರ್ತಾಂಡ್ಗೆ ಸಮರ್ಪಿಸಲಾಗಿದೆ. ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ ಪತ್ರಿಕಾ ಮಹತ್ವದ ಪಾತ್ರ ನಿರ್ವಹಿಸಿದೆ. ಆ ಸಮಯದಲ್ಲಿ ಭಾರತದಲ್ಲಿ ಸಂವಹನದ ಪ್ರಾಥಮಿಕ ಮಾಧ್ಯಮ ಹಿಂದಿಯಾಗಿತ್ತು ಮತ್ತು ಈ ಪತ್ರಿಕೆ ದೇಶಾದ್ಯಂತ ಜನರಿಗೆ ಮಾಹಿತಿಯನ್ನು ಹರಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಸ್ಥಳೀಯ ಪತ್ರಿಕೋದ್ಯಮವು ಜನರು ತಮ್ಮ ಮಾತೃಭಾಷೆಯಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಮತ್ತು ಇದು ದೇಶದ ಪ್ರತಿಯೊಂದು ಮನೆ ಬಾಗಿಲಿಗೂ ಮಾಹಿತಿಯ ಪ್ರಸರಣಕ್ಕೆ ಕಾರಣವಾಗಿದೆ. ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನವು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಹಿಂದಿಯಲ್ಲಿ ಜನಸಾಮಾನ್ಯರಿಗೆ ಸುದ್ದಿ ಮತ್ತು ಕಥೆಗಳನ್ನು ಒದಗಿಸುವಲ್ಲಿ, ಆ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉತ್ತೇಜಿಸಲು ಮತ್ತು ಭಾರತೀಯ ಸಮಾಜದ ರಚನೆಯನ್ನು ಬಲಪಡಿಸಲು ಅವಿಶ್ರಾಂತವಾಗಿ ಶ್ರಮಿಸುವ

0: ಪತ್ರಕರ್ತರ ಕೊಡುಗೆಗಳನ್ನು ಗುರುತಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ಪ್ರತಿ ವರ್ಷ ಹಿಂದಿ ಪತ್ರಿಕೋದ್ಯಮದ ಆರಂಭವನ್ನು ಸ್ಮರಿಸಲು ಹಿಂದಿ ಪತ್ರಿಕೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಇದರಿಂದ ದೇಶಾದ್ಯಂತ ಜನರು ತಮ್ಮ ಮಾತೃಭಾಷೆಯಲ್ಲಿ ವಿಶ್ವಾಸಾರ್ಹ ಮಾಹಿತಿಯನ್ನು ಪಡೆಯಲು ಇದು ಸಾಧ್ಯವಾಯಿತು. May 30, 1826 ಕೋಲ್ಕತ್ತಾದಲ್ಲಿ ಪಂಡಿತ್ ಜುಗಲ್ ಕಿಶೋರ್ ಶುಕ್ಲಾರವರು ದಿಟ್ಟ ಉಪಕ್ರಮವನ್ನು ಕೈಗೊಂಡರು. ಅವರು ಮೊದಲ ಹಿಂದಿ ಪತ್ರಿಕೆಯಾದ ಉದಾಂತ್ ಮಾರ್ತಾಂಡ್ ಅಂದರೆ ದಿ ರೈಸಿಂಗ್ ಆಫ್ ಸನ್ ನ್ಯೂಸ್ ಎಂದು ಅನುವಾದಿಸಲಾಗಿದೆ ಇದನ್ನು ಪ್ರಾರಂಭಿಸತೊಡಗಿದರು. ಮಿರ್ಜಾಪುರದ ಬೀದಿಯಲ್ಲಿರುವ ಒಂದು ಸಣ್ಣ ಮುದ್ರಣಾಲಯದಲ್ಲಿ ಮುದ್ರಿಸಲ್ಪಟ್ಟ ಈ ಪತ್ರಿಕೆಯು ವಸಾಹತುಶಾಹಿ ಭಾರತದ ಹಿಂದಿ ಮಾತನಾಡುವ ಜನರಿಗೆ ಸುದ್ದಿ ಮತ್ತು ಜಾಗೃತಿಯನ್ನು ತರುವಲ್ಲಿ ಇದು ಗುರಿಯನ್ನು ಹೊಂದಿತು. ಅನಕ್ಷರಸ್ಥ ಜನಸಂಖ್ಯೆಯಲ್ಲಿ ಆರ್ಥಿಕ ಬೆಂಬಲ ಮತ್ತು ಓದುಗರ ಕೊರತೆಯಿಂದಾಗಿ ಉದಾತ್ ಮಾರ್ತಾಂಡ್ ಕೇವಲ 79 ಆವೃತ್ತಿಗಳಿಗೆ ಮಾತ್ರ ಓಡಿದರು. ಅದರ ಪ್ರಾಮುಖ್ಯತೆಯನ್ನು ಅತಿಯಾಗಿ ಹೇಳಲಾಗುವುದಿಲ್ಲ. ಇದು ಬಲಿಷ್ಠ ಮತ್ತು ಪ್ರಭಾವಶಾಲಿ ಹಿಂದಿ ಪತ್ರಿಕಾವಾಗಲು ಅಡಿಪಾಯ ಆಗಿತ್ತು. ಆಳವಾದ ಭಾಷಾ ವೈವಿಧ್ಯತೆಯನ್ನು ಹೊಂದಿರುವ ದೇಶದಲ್ಲಿ ನಗರ ಗ್ರಾಮೀಣ ವಿಭಜನೆಯನ್ನು ನಿವಾರಿಸುವಲ್ಲಿ ಹಿಂದಿ ಪತ್ರಿಕೋದ್ಯಮವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಭಾರತೀಯ ಪತ್ರಿಕಾ ಮಂಡಳಿಯ ಪ್ರಕಾರ ದೇಶದ ಎಲ್ಲ ಭಾಷೆಗಳಲ್ಲಿ ಹಿಂದಿ ಪತ್ರಿಕೆಗಳು ಹೆಚ್ಚಿನ ಓದುಗರು ಹೊಂದಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಐತಿಹಾಸಿಕ ಹೋರಾಟ ಇದು. ಮಾಹಿತಿಯನ್ನು ಪ್ರಸಾರ ಮಾಡುವಲ್ಲಿ ಭಾಷೆಯ ಶಕ್ತಿ ಇದು. ಜನಸಾಮಾನ್ಯರ ಪತ್ರಿಕೋದ್ಯಮದ ನಿರಂತರ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ಇಂದು ದೈನಿಕ್ ಜಾಗರಣ್, ದೈನಿಕ್ ಭಾಸ್ಕರ್ ಮತ್ತು ಅಮರ್ ಉಜ್ಜಾಲಾ ಮುಂತಾದ ಪ್ರಮುಖ ಹಿಂದಿ ಪತ್ರಿಕೆಗಳು ಅಪಾರ ಓದುಗರನ್ನು ಹೊಂದಿವೆ. ಅವು ರಾಜಕೀಯ ಮತ್ತು ನೀತಿಗಳಿಂದ ಹಿಡಿದು ಮಾನವ ಹಿತಾಸಕ್ತಿಯ ಕಥೆಗಳವರೆಗೆ ದೇಶದ ದೂರದ ಭಾಗಗಳಿಂದ ಎಲ್ಲವನ್ನ ವರದಿ ಮಾಡುತ್ತವೆ. ಡಿಜಿಟಲ್ ಯುಗದಲ್ಲಿ ಅನೇಕ ಹಿಂದಿ ಮಾಧ್ಯಮಗಳು ಆನ್ಲೈನ್ ಆಗಿ ಹೋಗಿವೆ. ಪ್ರಪಂಚದಾದ್ಯಂತ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ. ಲೈವ್ ಹಿಂದೂಸ್ತಾನ್ ಮತ್ತು ನವಭಾರತ್ ಟೈಮ್ಸ್ ನಂತಹ ವೇದಿಕೆಗಳಿಗೆ ಧನ್ಯವಾದಗಳನ್ನು ನಾವು ಇಂದಿಗೂ ತಿಳಿಸುತ್ತೇವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM Suryaghar ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ನರಸಿಂಹ ಬಂದ ನೋಡೆ, ಇಂದಿರೇಶ ಕಂಬವಡೆದು ಬಂದ ನೋಡೆ, ಇಂದಿರೇಶ ಕಂಬವಡೆದು ಬಂದ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ, ಎಲ್ಲಿ ನೋಡಿದರಲ್ಲಿ ನರಸಿಂಹ ನೋಡೆ, ಎಲ್ಲರಲ್ಲಿ ಮೇಲು ಹೆಂಬ ಚೆಲುವ ನೋಡೆ, ಎಲ್ಲವನ್ನು ಹರಿಗೆ ಎಂದು ದಾನ ಮಾಡೆ, ಎಲ್ಲವನ್ನು ಹರಿಗೆ ಎಂದು ದಾನ ಮಾಡೆ, ಅಕೋ ಬಂದ ನೋಡೆ, ಇಕೋ

ಅಗೋ ಬಂದ ನೋಡಿ, ಇಗೋ ಬಂದ ನೋಡಿ, ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡಿ, ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡಿ, ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡಿ, ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡಿ, ಹರಿಯ ಪದಕ್ಕೆ ನಮಿಸಿದೊಂದೇ ಭಿಕ್ಷೆ ನೋಡಿ, ಹರಿಯ ಪದಕ್ಕೆ ನಮಿಸಿದೊಂದೇ ಭಿಕ್ಷೆ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ, ಬಂದ ಸಿಂಹ ನರಸಿಂಹ ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಇಂದಿರೇಶ ಕಂಬ ಒಡೆದು ಬಂದ ನೋಡೆ, ಅಕೋ ಬಂದ ನೋಡೆ, ಇಕೋ ಬಂದ ನೋಡೆ, ಚರಣ ಸುದಯ ಕಮಲ ನಿತ್ಯ ಚಂದ್ರ ನೋಡೆ, ಭಕ್ತ ವಚಲ ಪುರಂದರ ವಿಠಲ ಬಂದ ನೋಡೆ, ಚರಣ ಸುದಯ ಕಮಲ ನಿತ್ತ ಚಂದ್ರ ನೋಡೆ, ಭಕ್ತ ವಸಲ ಪುರಂದರ ವಿಠಲ ಬಂದ ನೋಡೆ, ಮುಕ್ತಿ ಕೊಡುವ ದಾಸ ಮನೆಗೆ ಬಂದ ನೋಡೆ, ಮುಕ್ತಿ ಕೊಡುವ ದಾಸ ಮನೆಗೆ ಬಂದ ನೋಡೆ, ಅಕೋ ಬಂದ ನೋಡೆ.

0: ಬನ್ನಿ ಎದ್ದು ಬಾರೋ ತಂದೆ ನರಸಿಂಹ. ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ಸಿದ್ಧಿ ಬುದ್ಧಿ ನೀಡೋ ನರಸಿಂಹ. ಎದ್ದು ಬಂದು ಬುದ್ಧಿಯನ್ನ ಕಳ್ಳ ಬುದ್ಧಿ ಕಟ್ಟಿ ಹಾಕಿ ಸಿದ್ಧಿ ಬುದ್ಧಿ ನೀಡೋ ನರಸಿಂಹ. ಶ್ರದ್ಧೆಯಿಂದ ಕೂಗುವೆ ಮುಗ್ನಾಗಿ ಬೇಡುವೆ ಎದ್ದು ಬಾರೋ ತಂದೆ ನರಸಿಂಹ. ಶ್ರದ್ಧೆಯಿಂದ ಕೂಗುವೆ ಮುಗ್ಧನಾಗಿ ಬೇಡುವೆ ಎದ್ದು ಬಾರೋ ತಂದೆ ನರಸಿಂಹ. ನೀ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಮೋಹನ ಜಗದಲ್ಲಿ ಮೂಡನ ಮಾಡಿ ಎನ್ನ ತಳ್ಳಿ ಬಿಟ್ಟು ಎಲ್ಲಿ ಹೋದೆ ನರಸಿಂಹ. ಕಾಣದೆ ತವಕದೆ ಕರೆಯುತ್ತಲಿರುವೆ ಎದ್ದು ಬಾರೋ ನನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ. ಏಳದೆ ಕೇಳದೆ ಕೊಟ್ಟು ಬಿಟ್ಟೆ ನನಗೆ ಓಹದ ಬದುಕಿನ ಜಂಜಾಟ. ಏಳದೆ ಕೇಳದೆ ಕೊಟ್ಟು ಬಿಟ್ಟೆ ನನಗೆ ಮೋಹದ ಬದುಕಿನ ಜಂಜಾಟ. ಮೋಹಕ್ಕೆ ಕಟ್ಟು ಬಿದ್ದೆ ನಿನ್ನನೆ ಮರೆತು ಬಿಟ್ಟೆ ಮನ್ನಿಸು ಎನ್ನ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ. ನರಸಿಂಹ ನರಸಿಂಹ ನರಸಿಂಹ ನೀ ಎದ್ದು ಬಾರೋ ತಂದೆ ನರಸಿಂಹ.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗುರಿನ ಶ್ರೀಮತಿ ಶೋಭಾರವ

0: ಅವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಎಸ್ಪಿವೈಎಂ ಸಿಬ್ಬಂದಿ ವರ್ಗದವರಾದ ಬಿಜುದಾಸನ್, ಡಾಕ್ಟರ್ ಕುಮಾರ್ ಜಿಎಸ್, ಅನುಪಮಾರವರು

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಭಾರತದಲ್ಲಿ May 30 ಹಿಂದಿ ಪತ್ರಿಕೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು May 30, 1826 ಪ್ರಕಟವಾದ ಮೊದಲ ಹಿಂದಿ ಪತ್ರಿಕೆ ಉದಾತ್ ಮಾರ್ತಾಂಡ

0: ಸಮರ್ಪಿಸಲಾಗಿದೆ. ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ ಪತ್ರಿಕಾ ಮಹತ್ವದ ಪಾತ್ರ ನಿರ್ವಹಿಸಿದೆ. ಆ ಸಮಯದಲ್ಲಿ ಭಾರತದಲ್ಲಿ ಸಂವಹನದ ಪ್ರಾಥಮಿಕ ಮಾಧ್ಯಮ ಹಿಂದಿಯಾಗಿತ್ತು ಮತ್ತು ಈ ಪತ್ರಿಕೆ ದೇಶಾದ್ಯಂತ ಜನರಿಗೆ ಮಾಹಿತಿಯನ್ನು ಹರಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಸ್ಥಳೀಯ ಪತ್ರಿಕೋದ್ಯಮವು ಜನರು ತಮ್ಮ ಮಾತೃಭಾಷೆಯಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಮತ್ತು ಇದು ದೇಶದ ಪ್ರತಿಯೊಂದು ಮನೆ ಬಾಗಿಲಿಗೂ ಮಾಹಿತಿಯ ಪ್ರಸರಣಕ್ಕೆ ಕಾರಣವಾಗಿದೆ. ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನವು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಹಿಂದಿಯಲ್ಲಿ ಜನಸಾಮಾನ್ಯರಿಗೆ ಸುದ್ದಿ ಮತ್ತು ಕಥೆಗಳನ್ನು ಒದಗಿಸುವಲ್ಲಿ ಆ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉತ್ತೇಜಿಸಲು ಮತ್ತು ಭಾರತೀಯ ಸಮಾಜದ ರಚನೆಯನ್ನು ಬಲಪಡಿಸಲು ಅವಿಶ್ರಾಂತವಾಗಿ ಶ್ರಮಿಸುವ ಪತ್ರಕರ್ತರ ಕೊಡುಗೆಗಳನ್ನು ಗುರುತಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ಪ್ರತಿ ವರ್ಷ ಹಿಂದಿ ಪತ್ರಿಕೋದ್ಯಮದ ಆರಂಭವನ್ನು ಸ್ಮರಿಸಲು ಹಿಂದಿ ಪತ್ರಿಕೋದ್ಯಮ ದಿನವನ್ನು ಆಚರಿಸಲಾಗುತ್ತದೆ. ಇದರಿಂದ ದೇಶಾದ್ಯಂತ ಜನರು ತಮ್ಮ ಮಾತೃಭಾಷೆಯಲ್ಲಿ ವಿಶ್ವಾಸಾರ್ಹ ಮಾಹಿತಿಯನ್ನು ಪಡೆಯಲು ಇದು ಸಾಧ್ಯವಾಯಿತು. May 30, 1826 ಕೋಲ್ಕತ್ತಾದಲ್ಲಿ ಪಂಡಿತ್ ಜುಗಲ್ ಕಿಶೋರ್ ಶುಕ್ಲಾರವರು ದಿಟ್ಟ ಉಪಕ್ರಮವನ್ನು ಕೈಗೊಂಡರು. ಅವರು ಮೊದಲ ಹಿಂದಿ ಪತ್ರಿಕೆಯಾದ ಉದಾಂತ್ ಮಾರ್ತಾಂಡ್ ಅಂದರೆ ದಿ ರೈಸಿಂಗ್ ಆಫ್ ಸನ್ ನ್ಯೂಸ್ ಎಂದು ಅನುವಾದಿಸಲಾಗಿದೆ ಇದನ್ನು ಪ್ರಾರಂಭಿಸತೊಡಗಿದರು. ಮಿರ್ಜಾಪುರದ ಬೀದಿಯಲ್ಲಿರುವ ಒಂದು ಸಣ್ಣ ಮುದ್ರಣಾಲಯದಲ್ಲಿ ಮುದ್ರಿಸಲ್ಪಟ್ಟ ಈ ಪತ್ರಿಕೆಯು ವಸಾಹತುಶಾಹಿ ಭಾರತದ ಹಿಂದಿ ಮಾತನಾಡುವ ಜನರಿಗೆ ಸುದ್ದಿ ಮತ್ತು ಜಾಗೃತಿಯನ್ನು ತರುವಲ್ಲಿ ಇದು ಗುರಿಯನ್ನು ಹೊಂದಿತು. ಅನಕ್ಷರಸ್ಥ ಜನಸಂಖ್ಯೆಯಲ್ಲಿ ಆರ್ಥಿಕ ಬೆಂಬಲ ಮತ್ತು ಓದುಗರ ಕೊರತೆಯಿಂದಾಗಿ ಉದಾತ್ ಮಾರ್ತಾಂಡ್ ಕೇವಲ 79 ಆವೃತ್ತಿಗಳಿಗೆ ಮಾತ್ರ ಓಡಿದರು. ಅದರ ಪ್ರಾಮುಖ್ಯತೆಯನ್ನು ಅತಿಯಾಗಿ ಹೇಳಲಾಗುವುದಿಲ್ಲ. ಇದು ಬಲಿಷ್ಠ ಮತ್ತು ಪ್ರಭಾವಶಾಲಿ ಹಿಂದಿ ಪತ್ರಿಕಾವಾಗಲು ಅಡಿಪಾಯ ಆಗಿತ್ತು. ಆಳವಾದ ಭಾಷಾ ವೈವಿಧ್ಯತೆಯನ್ನು ಹೊಂದಿರುವ ದೇಶದಲ್ಲಿ ನಗರ ಗ್ರಾಮೀಣ ವಿಭಜನೆಯನ್ನು ನಿವಾರಿಸುವಲ್ಲಿ ಹಿಂದಿ ಪತ್ರಿಕೋದ್ಯಮವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಭಾರತೀಯ ಪತ್ರಿಕಾ ಮಂಡಳಿಯ ಪ್ರಕಾರ ದೇಶದ ಎಲ್ಲ ಭಾಷೆಗಳಲ್ಲಿ ಹಿಂದಿ ಪತ್ರಿಕೆಗಳು ಹೆಚ್ಚಿನ ಓದುಗರು ಹೊಂದಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಐತಿಹಾಸಿಕ ಹೋರಾಟ ಇದು. ಮಾಹಿತಿಯನ್ನು ಪ್ರಸಾರ ಮಾಡುವಲ್ಲಿ ಭಾಷೆಯ ಶಕ್ತಿ ಇದು. ಜನಸಾಮಾನ್ಯರ ಪತ್ರಿಕೋದ್ಯಮದ ನಿರಂತರ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ಇಂದು ದೈನಿಕ್ ಜಾಗರಣ್, ದೈನಿಕ್ ಭಾಸ್ಕರ್ ಮತ್ತು ಅಮರ್ ಉಜಾಲಾ ಮುಂತಾದ ಪ್ರಮುಖ ಹಿಂದಿ ಪತ್ರಿಕೆಗಳು ಅಪಾರ ಓದುಗರನ್ನು ಹೊಂದಿವೆ. ಅವು ರಾಜಕೀಯ ಮತ್ತು ನೀತಿಗಳಿಂದ ಹಿಡಿದು ಮಾನವ ಹಿತಾಸಕ್ತಿಯ ಕಥೆಗಳವರೆಗೆ ದೇಶದ ದೂರದ ಭಾಗಗಳಿಂದ ಎಲ್ಲವನ್ನ ವರದಿ ಮಾಡುತ್ತವೆ. ಡಿಜಿಟಲ್ ಯುಗದಲ್ಲಿ ಅನೇಕ ಹಿಂದಿ ಮಾಧ್ಯಮಗಳು ಆನ್ಲೈನ್ ಆಗಿ ಹೋಗಿವೆ. ಪ್ರಪಂಚದಾದ್ಯಂತ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ. ಲೈವ್ ಹಿಂದೂಸ್ತಾನ್ ಮತ್ತು ನವಭಾರತ್ ಟೈಮ್ಸ್ ನಂತಹ ವೇದಿಕೆಗಳಿಗೆ ಧನ್ಯವಾದಗಳನ್ನು ನಾವು ಇಂದಿಗೂ ತಿಳಿಸುತ್ತೇವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹಿಂದಿ ಪತ್ರಿಕೋದ್ಯಮ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 29 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸ

0: ನಿಶಿಯೊಳೇಂ ಕಾಣಬಾರನು,
1: ನಿಶಿಯೊಳೇಂ ಕಾಣಬಾರನು,
0: ಹಗಲನ್ ಒಲ್ಲದೊಡೆ,
1: ಹಗಲನ್ ಒಲ್ಲದೊಡೆ,
0: ಶಶಿರವಿಗಳ್ ಅವನ,
1: ಶಶಿರವಿಗಳ್ ಅವನ,
0: ಮನೆ ಕಿಟಕಿಯಾಗಿರರೇಂ,
1: ಮನೆ ಕಿಟಕಿಯಾಗಿರರೇಂ,

0: ಮಿಸುಕಿ ಸುಳಿಯುವ ಸಮಯ,
1: ಮಿಸುಕಿ ಸುಳಿಯುವ ಸಮಯ
0: ಮಂಕುತಿಮ್ಮ,
1: ಮಂಕುತಿಮ್ಮ.
0: ಸೊ ಈಗ ಎಲ್ಲ ಕಡೆ ಪ್ರಕಟವಾಗಿರುವಂತದ್ರಲ್ಲಿ ಯಾರಿಗೂ ಡೌಟೇ ಇರಲ್ಲ, ಎಲ್ರಿಗೂ ಕಾಣಿಸ್ತಾ ಇದೆ ಅಂತ. ಇದುವರೆಗೂ ನಾವು ನೋಡಿರುವಂಥದ್ದು ಏನಪ್ಪ ಅಂತಂದ್ರೆ, ಭಗವಂತ ಹಂಗೆ ಕಾಣಿಸ್ಕೊಳ್ತಾ ಇಲ್ಲ. ಸೂರ್ಯ ಬಂದಾಗ ಬೆಳಕು ಎಲ್ಲ ಕಡೆ, ಬೆಳ್ಳಂ ಬೆಳಕು ಎಲ್ಲಿ ಏನಿದೆ ಅಂತ ನಮಗೆಲ್ಲ ಕಾಣಿಸ್ತಾ ಇದೆ, ನಮಗೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಇದ್ದರೂ ಸಹ ಇಲ್ಲದಂತೆ ಭಗವಂತ ಮಾಯವಾಗಿದ್ದಾನೆ ಅಂತ ನಮ್ಮ ಇಂಗಿತ. ಇದುವರೆಗೂ ನಾವು ನೋಡಿರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಣನೆ ಇದುವರೆಗೂ ಮಾಡಿದ್ವಿ. ನಮ್ಮಲ್ಲಿ ಕಾಣ್ತಾ ಇರುವಂಥ ನಾನಾತ್ವ ವಿವಿಧತೆಗಳೇ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಭಗವಂತನ ಏಕರೂಪತೆ ನಮಗೆ ಕಾಣಿಸ್ತಾ ಇಲ್ಲ. ಬೆಳಕಿನ ಪ್ರಖರತೆಯಲ್ಲಿ ಪ್ರಜ್ವಲಿಸ್ತಾ ಇರೋ ರೀತಿಯಲ್ಲಿ ನಮಗೆ ದೇವರು ಕಾಣಿಸ್ತಾ ಇಲ್ಲ. ಸರಿ, ಹಗಲಿನಲ್ಲಿ ಎಲ್ಲರೆದುರಿಗೆ ಬರೋದಕ್ಕೆ ಭಗವಂತ ಹಿಂದೇಟಾಗ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ನಿಶೆಯೊಳೇಂ ಕಾಣಬಾರನು, ಹಗಲಲ್ಲಿ ಬರಲಿಲ್ಲ ಅಂದರೆ ರಾತ್ರಿಯಲ್ಲಾದರೂ ಬರಬಹುದಲ್ವಾ? ಸೊ ಇಲ್ಲಿ ರಾತ್ರಿಯಲ್ಲಿ ಬರೋದು ಅಂತಂದಾಗ ಸಮಯ ರಾತ್ರಿಯಲ್ಲಿ ಬರೋದು ಅಥವಾ ಬೆಳಕಿನಲ್ಲಿ ಬರೋದು ಅಂತ ಅನ್ನೋದಕ್ಕಿಂತ, ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ಗೋಚರವಾಗುವ ರೀತಿಯಲ್ಲಾದರೂ ಕಾಣಿಸ್ಕೊಳ್ಬಹುದಲ್ವಾ? ಸಂಪೂರ್ಣವಾಗಿ ಕಾಣಿಸ್ಕೊಳ್ಳದೆ ಹೋದರೂ ಕೂಡ ಸ್ವಲ್ಪವಾದರೂ ಗೋಚರವಾದಾಗ ನಾವು ಆ ದಿಕ್ಕಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ರಾತ್ರಿಯಲ್ಲಿ ಕಾಣಿಸ್ಕೊಳ್ಬಹುದಲ್ವಾ ಅಂತ ಡಿ ವಿ ಜಿಯವರು ಕೇಳ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಶ್ಲೋಕ ಅಂತಂದರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಕೃಷ್ಣ ಹೇಳ್ತಾನೆ. ಅದು ನೇರ ಅರ್ಥ ಏನು ಹೇಳುತ್ತಪ್ಪ ಅಂದರೆ, ಎಲ್ಲರಿಗೂ ಯಾವುದು ರಾತ್ರಿ ಅಂತ ಭಾವಿಸಿರುತ್ತೋ ಅದು ಸಂಯಮಿಗೆ ಅಂದರೆ ಜ್ಞಾನಿಗೆ, ತಿಳಿದವನಿಗೆ ಬೆಳಿಗ್ಗೆ, ಅಲ್ಲಿ ಅವನು ಎದ್ದಿರ್ತಾನೆ ಅಂತ. ಅಂದರೆ ಎಲ್ಲರೂ ಮಲಗಿರುವಾಗ ಎದ್ದಿರೋಂಥವನು ಅವನು ಸಂಯಮಿ, ಅವನು ಬುದ್ಧ, ಎದ್ದಿರೋಂಥವನು ಜ್ಞಾನಿ ಹಾಗೆ ಅಂತ ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದೇ ಅರ್ಥದಲ್ಲಿ ಇಲ್ಲಿ ನೋಡಿದಾಗ ಎಲ್ಲರಿಗೂ ಅಜ್ಞಾನ ತುಂಬಿರುವಂಥ ಸಂದರ್ಭದಲ್ಲಿ ಯಾರು ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೋ, ಅಜ್ಞಾನ ಅಂತಂದಾಗ ನಾವು ಅಂಧಕಾರ ಅನ್ನೋದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ತೀವಿ. ಸೊ ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿರುವಾಗ ಆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವರಿಗಾದರೂ ಭಗವಂತ ಕಾಣಿಸ್ಕೊಳ್ಬೇಕಲ್ವಾ? ಸೊ ಹಾಗೆ ಅಜ್ಞಾನದ ಮುಸುಕು ಕ್ರಮೇಣ ಕಳೀತ ಕಳೀತ ಒಳಗಿರೋ ಭಗವಂತ ಪ್ರಕಟವಾಗಬೇಕಲ್ವಾ? ಸೊ ಅದಕ್ಕೆ ಶಶಿ ರವಿ ಅಂದರೆ ಚಂದ್ರ ಸೂರ್ಯರು ಭಗವಂತ ಅನ್ನುವಂಥ ಮನೆಯ ಕಿಟಕಿಗಳು. ಈಗ ನಮಗೆ ನಮ್ಮ ಮನೆಗೆ ಒಳಗಡೆ ಕೋಣೆಯ ಒಳಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು ಅಂದರೆ ನಾವೇನು ಮಾಡ್ತೀವಿ, ಕಿಟಕಿ ತೆಗಿತೀವಿ, ಆವಾಗ ಗಾಳಿ ಬೆಳಕು ಒಳಗೆ ಬರುತ್ತೆ. ಸೊ ಹಾಗೆ ಭಗವಂತನ ಮನೆ ಒಂದಿದೆ ಅಂತ ನಾವು ಪರಿಕಲ್ಪನೆ ಮಾಡಿಕೊಂಡ್ರೆ ಅದಕ್ಕಿರುವಂಥ ಬಾಗಿಲು ಕಿಟಕಿಗಳು ಯಾವುದು? ರವಿ ಶಶಿ ಸೂರ್ಯ ಚಂದ್ರರು ಅಂದರೆ ಬೆಳಕಿನ ಪ್ರತೀಕರು. ಬೆಳಕು ಅನ್ನುವಂಥದ್ದು ಜ್ಞಾನದ ಪ್ರತೀಕ. ಸೊ ಹಾಗೆ ಆ ಬೆಳಕು ಮೂಡಿದಾಗ, ಕಿಟಕಿ ತೆಗೆದಾಗ, ಜ್ಞಾನ ನಮ್ಮಲ್ಲಿ ಮೂಡಿದಾಗ ಭಗವಂತ ನಮಗೆ ಗೋಚರವಾಗ್ತಾನೆ. ಆ ಗೋಚರವಾಗುವಂಥದ್ದು ಸಂಜೆ ಮಂಜು ಅಂದರೆ ಜ್ಞಾನ ಅಜ್ಞಾನಗಳ ಒಂದು ಇದು, ಈ ಕಡೆ ಜ್ಞಾನ ಆ ಕಡೆ ಅಜ್ಞಾನ ಅಂತ ಹೇಳೋದಕ್ಕೆ ಒಂದು ಕಾಂಪೌಂಡ್ ಇರಲ್ಲ, ಒಂದು ನಿರ್ದಿಷ್ಟವಾದಂಥ ರೀತಿಯ ವ್ಯತ್ಯಾಸ ಇರಲ್ಲ, ಅದು ಕ್ರಮೇಣ ಇಲ್ಲಿಂದ ನಾವು ಆ ಕಡೆಗೆ ಹೋಗುವಂಥ ಒಂದು ಪ್ರಕ್ರಿಯೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕಾದ್ರೆ ಆ ಥರದ ಒಂದು ಪ್ರಕ್ರಿಯೆ. ಆದರೆ ಆ ಪ್ರಕ್ರಿಯೆಯ ಒಂದು ಹಂತದಲ್ಲಿ ನಮಗೆ ಆ ಆತ್ಮಜ್ಞಾನದ ಅರಿವು ಆಂತರಿಕವಾಗಿ ಆಗುತ್ತೆ. ಆಂತರಿಕವಾಗಿ ಆಗುವಂಥ ಆ ಅರಿವು ಬಹಳ ಮುಖ್ಯ. ನಾವು ಅದನ್ನು ಬೆಳಗ್ಗೆಯೂ ಅಲ್ಲ ರಾತ್ರಿಯೂ ಅಲ್ಲ ಅನ್ನೋಂಥ ಒಂದು ಸಂದರ್ಭವನ್ನು ಸಂಧ್ಯಾಕಾಲ ಅಂತ ಅಂತೀವಿ. ಅಂದರೆ ಮೀಟಿಂಗ್ ಪಾಯಿಂಟ್, ಎರಡು ಘಟ್ಟಗಳ ಮೀಟಿಂಗ್ ಪಾಯಿಂಟನ್ನು ನಾವು ಸಂಧ್ಯಾಕಾಲ ಅಂತ ಕರಿತೀವಿ. ಅನೇಕ ವಿಚಾರಗಳನ್ನು ನಾವು ಅನ್ವಯಿಸಿ ನೋಡಿದಾಗ, ವಿಚಾರಿಸಿ ನೋಡಿದಾಗ ಈ ಸಂಧ್ಯಾಕಾಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಭಾಗ. ಅನೇಕ ಪೂಜೆಗಳನ್ನು ಈ ಸಂಧ್ಯಾಕಾಲದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ. ಕೆಲವು ಕೆಲಸಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಹೀಗೆ ಪರಂಪರಾನುಗತವಾಗಿ ಬಂದಂಥ ಕೆಲವು ನಂಬಿಕೆಗಳಿದೆ, ಹಾಗೆ ವೈಜ್ಞಾನಿಕವಾಗಿಯೂ ಕೂಡ

0: ಈ ಸಂಧ್ಯಾಕಾಲಕ್ಕೆ ಕೆಲವು ವಿಶೇಷತೆಗಳನ್ನು ಈಗ ವಿಜ್ಞಾನ ಕೂಡ ಹೇಳ್ತದೆ. ಸೊ ಹಾಗೆ ಆ ಸಂಧ್ಯಾಕಾಲದಲ್ಲಿ ಕೆಲವೇ ಕ್ಷಣಗಳು ನಮಗೆ ಸಿಕ್ಕುವಂಥದ್ದು. ಆ ಕೆಲವು ಕ್ಷಣಗಳ ಮುಂಚೆ ಬೆಳಕಿರುತ್ತೆ, ಸಂಧ್ಯಾಕಾಲ ದಾಟ್ತಾ ಇದ್ದಂಗೆ ಕತ್ತಲಾಗ್ಬಿಡುತ್ತೆ. ಸೊ ಆ ಕೆಲವು ಕ್ಷಣಗಳ ಒಂದು ವಿಂಡೋ, ಒಂದು ಕಿಟಕಿ ನಮಗೆ ಅವಕಾಶ ಇರುತ್ತೆ, ಆಗ ಮಾತ್ರ ನಮಗೆ ಗೋಚರವಾಗುವಂಥ ಶಕ್ತಿ ಭಗವಂತನ. ಸೊ ಹಾಗೆ ಸದಾಕಾಲ ಸಿಕ್ಕದೆ ಹೋದರೂ ಸಹ ಕೆಲವು ಕ್ಷಣಗಳಾದರೂ ನಮಗೆ ಸಿಕ್ಕಿದರೆ ನಮ್ಮ ಪ್ರಯಾಣ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 29 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸ್ವಿಯ ಮೇ ತಿಂಗಳ 30ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗಿಡತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಸಚಿವ ಗಿರಿಗೆ ಲಾಬಿ ಜೋರು, ಕಾಮೆಂಟ್ಗೆ 100ರೊಳಗೆ ರಾಜ್ಯದ 30 ಅಭ್ಯರ್ಥಿಗಳು. ಕಬಿನಿ ಹಿನ್ನೀರು ಪ್ರದೇಶ ಕಲುಷಿತ, ಮಳೆಗಾಗಿ ಜನರಿಂದ ಪೂಜೆ, ಬೀಗರ ಔತಣಗಳಿಂದ ಸೋರುತ್ತಿರುವ ತ್ಯಾಜ್ಯ. 18.64 ಲಕ್ಷ ಟನ್ ರಸಗೊಬ್ಬರ ಕೊರತೆ, ಚಿಂತೆಗೆ ತಳ್ಳಿದ ಪಶ್ಚಿಮ ಏಷ್ಯಾ ಸಂಘರ್ಷ, ಕೊರತೆ ನೀಗಿಸಲು ಹರಸಾಹಸ. ಕೇಂದ್ರದಿಂದಲೂ ಕಲ್ಯಾಣ ಯೋಜನೆ, 2030ರ ಅಂತ್ಯದ ವೇಳೆಗೆ ಗಿಗ್ ಕಾರ್ಮಿಕರ ಸಂಖ್ಯೆ 2.5 ಕೋಟಿ. 30 ದಿನಗಳ ಎಲ್ಪಿಜಿ ಸಂಗ್ರಹಕ್ಕೆ ಸೂಚನೆ, ಮಳೆ ಕೊರತೆ ಸಾಧ್ಯತೆ, ಷೇರುಪೇಟೆ ಕುಸಿತ. ಶುಭಮನ್ ಶತಕ, ಫೈನಲ್ಗೆ ಟೈಟಾನ್ಸ್. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ಬೆನ್ ಶೆಲ್ವಾಗೆ ಆಘಾತ, ಪ್ರೀ ಕ್ವಾರ್ಟರ್ಗೆ ಶ್ವಾಂಟೆಕ್ ಮೀರಾ. ಪ್ರಮುಖ ಅಂಶಗಳ ವಿವರಣೆ: ಸಚಿವ ಗಿರಿಗೆ ಲಾಬಿ ಜೋರು, ಹೈಕಮಾಂಡ್ ಭೇಟಿಯಾದ ಸಿದ್ದರಾಮಯ್ಯ, ಡಿಕೆಶಿ ಶಿವಕುಮಾರ್, ಜೂನ್ 5ಕ್ಕೆ ಹೊಸ ಸರ್ಕಾರ, ದೆಹಲಿಗೆ ದೌಡಾಯಿಸಿದ ಪರಮೇಶ್ವರ, ಎಂಬಿ ಪಾಟೀಲ, ಯತೀಂದ್ರಾಗಿ ಮಂತ್ರಿಗಿರಿ. ನವದೆಹಲಿ: ಕರ್ನಾಟಕ ನೂತನ ಮುಖ್ಯಮಂತ್ರಿ ಆಯ್ಕೆಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾದ ಬೆನ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಿರುಸಿನ ಲಾಬಿ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಶುಕ್ರವಾರ ತಮ್ಮ ಬೆಂಬಲಿಗರೊಂದಿಗೆ ಇಲ್ಲಿಗೆ ದೌಡಾಯಿಸಿದ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿ ಸ್ಥಾನ ದಕ್ಕುವ ಉಮೇದಿನಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆ ರಾಜಧಾನಿಗೆ ದಾಂಗುಡಿ ಇಟ್ಟರು. ಕಾಮೆಡ್ಗೆ 100ರೊಳಗೆ ರಾಜ್ಯದ 30 ಅಭ್ಯರ್ಥಿಗಳು. ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಇಂಜಿನಿಯರಿಂಗ್ ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳ ಒಕ್ಕೂಟ 2026-27ನೇ ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮೇ 9ರಂದು ನಡೆಸಿದ್ದ ಪರೀಕ್ಷೆಯ ಫಲಿತಾಂಶದ ಪ್ರಕಟವಾಗಿದ್ದು ಮೊದಲ ಶ್ರೇಯಾಂಕ ಪಟ್ಟಿಯಲ್ಲಿ ಕರ್ನಾಟಕದ 30 ಅಭ್ಯರ್ಥಿಗಳು ಸ್ಥಾನ ಪಡೆದಿದ್ದಾರೆ. 10 ಶ್ರೇಯಾಂಕಗಳಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಸ್ಥಾನ ಪಡೆದಿಲ್ಲ. 90%ರಿಂದ 100% ನಡುವೆ 11,207 ಅಭ್ಯರ್ಥಿಗಳು, 80%ರಿಂದ 90% ನಡುವೆ 11,385 ಅಭ್ಯರ್ಥಿಗಳು ಮತ್ತು 70%ರಿಂದ 80% ನಡುವೆ 10,940 ಅಭ್ಯರ್ಥಿಗಳಿದ್ದಾರೆ. ಕಬಿನಿ ಹಿನ್ನೀರು ಪ್ರದೇಶ ಕಲುಷಿತ, ಮಳೆಗಾಗಿ ಜನರಿಂದ ಪೂಜೆ, ಬೀಗರ ಔತಣಗಳಿಂದ ಸೋರುತ್ತಿರುವ ತ್ಯಾಜ್ಯ. ಹಂಪಾಪುರ ಕಬಿನಿ ಹಿನ್ನೀರಿನ ಪ್ರದೇಶಗಳಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ವಿವಿಧ ಪೂಜೆ ಆಚರಣೆಗಳನ್ನು ಮಾಡಿ ತ್ಯಾಜ್ಯವನ್ನು ಬೀಸಾಡುತ್ತಿರುವುದರಿಂದ ಅದು ಕಬಿನಿ ನದಿಗೆ ಸೇರಿ ಕಲುಷಿತವಾಗುತ್ತಿದೆ. ಕಬಿನಿ ಹಿನ್ನೀರಿನ ಪ್ರದೇಶಗಳಲ್ಲಿ ರೈತರು ಬಿತ್ತನೆ ಮಾಡಿದ್ದು ಬಿತ್ತನೆಯ ನಂತರ ಮಳೆ ಬಾರದೇ ಇದ್ದುದರಿಂದ ಈ ಭಾಗದ ರೈತರು ಪೂಜೆ ಮಾಡುವ ಮೂಲಕ ಮಳೆಗೆ ಪ್ರಾರ್ಥಿಸಿದ್ದಾರೆ. ಇದರಿಂದ ತ್ಯಾಜ್ಯ ಅವ್ಯಾಹತವಾಗಿ ನದಿಗೆ ಸೇರುತ್ತಿದೆ ಎಂದು ಪರಿಸರದ ಪ್ರೇಮಿಗಳು ಆರೋಪಿಸಿದ್ದಾರೆ. 18.64 ಲಕ್ಷ ಟನ್ ರಸಗೊಬ್ಬರ ಕೊರತೆ, ಚಿಂತೆಗೆ

ಅಲ್ಲಿದ್ದ ಪಶ್ಚಿಮ ಏಷ್ಯಾ ಸಂಘರ್ಷ ಕೊರತೆ ನೀಗಿಸಲು ಹರಸಾಹಸ. ಬೆಳಗಾವಿ ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮ ರಸಗೊಬ್ಬರ ಆಮದು ಸ್ಥಗಿತಗೊಂಡಿದೆ. ರಾಜ್ಯಕ್ಕೆ ಮುಂಗಾರು ಹಂಗಾಮಿಗೆ 18.64 ಲಕ್ಷ ಟನ್ ಕೊರತೆ ಕಾಡುತ್ತಿದೆ. ಬಿತ್ತನೆಗಾಗಿ ಹೊಲ ಹದ ಮಾಡುವ ರೈತರು ಬೀಜಗೊಬ್ಬರಕ್ಕಾಗಿ ಕಾಯಬೇಕಾಗಿದ್ದ ಪರಿಸ್ಥಿತಿ ಇದೆ. ಈ ವರ್ಷ 30.5 ಲಕ್ಷ ಟನ್ ರಸಗೊಬ್ಬರಕ್ಕೆ ರೈತರಿಂದ ಬೇಡಿಕೆ ವ್ಯಕ್ತವಾಗಿದೆ. ಮೇ 29ರವರೆಗೆ 11.41 ಟನ್ ಮಾತ್ರ ಸಂಗ್ರಹವಾಗಿದೆ. ಇದರಲ್ಲಿ ಯೂರಿಯಾ, ಡಿಎಪಿ ಕಾಂಪ್ಲೆಕ್ಸ್, ಪೊಟ್ಯಾಷಿಯಂ, ಸೂಪರ್ ಫಾಸ್ಫೇಟ್ ಇತರೆ ಗೊಬ್ಬರಗಳು ಸೇರಿವೆ. ಕೇಂದ್ರದಿಂದಲೂ ಕಲ್ಯಾಣ ಯೋಜನೆ 2030ರ ಅಂತ್ಯದ ವೇಳೆಗೆ ಗಿಗ್ ಕಾರ್ಮಿಕರ ಸಂಖ್ಯೆ 2.5 ಕೋಟಿ ನವದೆಹಲಿ. 2030ರ ವೇಳೆಗೆ ದೇಶದಲ್ಲಿ ಗಿಗ್ ಕಾರ್ಮಿಕರ ಸಂಖ್ಯೆಯು 2.5 ಕೋಟಿಗೆ ತಲುಪುವ ಸಾಧ್ಯತೆ ಇದ್ದು ಅವರಿಗೆ ಸೂಕ್ತವಾದ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ರೂಪಿಸಲು ನಿಧಿ ನಿರ್ವಾಹಕರ ಜೊತೆ ಸಮಾಲೋಚನೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. 30 ದಿನಗಳ ಎಲ್ಪಿಜಿ ಸಂಗ್ರಹಕ್ಕೆ ಸೂಚನೆ. ನವದೆಹಲಿ ಎಲ್ಪಿಜಿ ದಾಸ್ತಾನು ಪ್ರಮಾಣವನ್ನು ಕನಿಷ್ಠ 30 ದಿನಗಳ ಬೇಡಿಕೆಗೆ ಆಗುವ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರವು ತನ್ನ ಮಾಲೀಕತ್ವದ ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳಿಗೆ ಸೂಚನೆ ನೀಡಿದೆ. ಇಂಧನ ದಾಸ್ತಾನು ಘಟಕಗಳ ವಿಚಾರವಾಗಿ ನಾವು ಒಂದಿಷ್ಟು ಕೆಲಸ ಮಾಡುತ್ತಿದ್ದೇವೆ. ಕನಿಷ್ಠ 30 ದಿನಗಳಿಗೆ ಆಗುವಷ್ಟು ಎಲ್ಪಿಜಿ ದಾಸ್ತಾನು ಇರಿಸಿಕೊಳ್ಳುವಂತೆ ಕಂಪನಿಗಳಿಗೆ ಸೂಚಿಸಲಾಗಿದೆ. ಈ ದಿಸೆಯಲ್ಲಿ ಅವು ಕೆಲಸ ಮಾಡುತ್ತಿವೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮಳೆ ಕೊರತೆ ಸಾಧ್ಯತೆ, ಷೇರುಪೇಟೆ ಕುಸಿತ. ಮುಂಬೈ ದೇಶದ ಷೇರುಪೇಟೆಗಳ ಪ್ರಮುಖ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಶುಕ್ರವಾರದ ವಹಿವಾಟಿನಲ್ಲಿ ತೀವ್ರ ಕುಸಿತ ದಾಖಲಿಸಿದೆ. ಹೂಡಿಕೆದಾರರು ವಹಿವಾಟಿನ ಕೊನೆಯ ಹಂತದಲ್ಲಿ ಲಾಭ ಗಳಿಕೆಯ ಉದ್ದೇಶದಿಂದ ಹಣಕಾಸು, ತೈಲ ಮತ್ತು ಅನಿಲ ವಲಯದ ಷೇರುಗಳ ಮಾರಾಟಕ್ಕೆ ಮುಂದಾಗಿದ್ದು ಸೂಚ್ಯಾಂಕಗಳ ಕುಸಿತಕ್ಕೆ ಕಾರಣವಾಯಿತು. ಶುಭಮನ್ ಶತಕ ಫೈನಲ್ಗೆ ಟೈಟಾನ್ಸ್. ಪ್ರಶಸ್ತಿಗಾಗಿ ಆರ್ಸಿಬಿ, ಗುಜರಾತ್ ಪೈಪೋಟಿ, ರಾಯಲ್ಸ್ಗೆ ನಿರಾಸೆ. ಮುಲ್ಲನಾಪುರ ನಾಯಕ ಶುಭಮನ್ ಗಿಲ್ ಅವರ ಸೊಗಸಾದ ಶತಕದ ಮುಂದೆ 15ರ ಪೋರ ವೈಭವ್ ಸೂರ್ಯವಂಶಿಯವರ ಅಮೋಘ ಆಟ ಮುಸುಕಾಯಿತು. ಗುಜರಾತ್ ಟೈಟನ್ಸ್ ತಂಡವು ಐಪಿಎಲ್ನ 19ನೇ ಆವೃತ್ತಿಯಲ್ಲಿ ಫೈನಲ್ ಪ್ರವೇಶಿಸಿದ್ದು ಮಹಾರಾಜ ಯತೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ತಂಡವು 7 ವಿಕೆಟ್ಗಳಿಂದ ರಾಜಸ್ಥಾನ ರಾಯಲ್ಸ್ ತಂಡವನ್ನು ನಿರಾಯಾಸವಾಗಿ ಮಣಿಸಿತು. ಗಿಲ್ ಪಡೆಯು ತಮ್ಮ ತವರು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾನುವಾರ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಬೆನ್ ಶೆಲ್ವಾಗೆ ಆಘಾತ, ಪ್ರೀ ಕ್ವಾರ್ಟರ್ಗೆ ಶ್ವಾಂಟೆಕ್ ನೀರ. ಪ್ಯಾರಿಸ್ 4 ಬಾರಿಯ ಚಾಂಪಿಯನ್ ಈಗ ಶ್ವಾಂಟೆಕ್ ಅವರು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಶುಕ್ರವಾರ ನೇರ ಸೆಟ್ಗಳ ಗೆಲುವಿನೊಡನೆ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದರು. ಪುರುಷರ ಸಿಂಗಲ್ಸ್ನಲ್ಲಿ 5ನೇ ಶ್ರೇಯಾಂಕದ ಬೆನ್ ಶೆಲ್ಟನ್ 2ನೇ ಸುತ್ತಿನಲ್ಲಿ ಆಘಾತ ಅನುಭವಿಸಿದರು. ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಸೆಮಿಗೆ ಸಾನ್ವಿ, ಕಡಲಿನಲ್ಲಿ ಕಮಲಿ ಕಮಾಲ್. ಮಂಗಳೂರು ವೇಗ ಮತ್ತು ಶಕ್ತಿಯನ್ನು ಒಗ್ಗೂಡಿಸಿ ಅಲೆಗಳ ಮೇಲೆ ಮೋಹಕ ರೈಡ್ ಪ್ರದರ್ಶಿಸಿದ ತಮಿಳುನಾಡಿನ ಮಹಾಬಲಿಪುರಂ ನಿವಾಸಿ ಕಮಲಿ ಮೂರ್ತಿ ಶುಕ್ರವಾರ ಆರಂಭಗೊಂಡ NMPA ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ನ ಮಹಿಳೆಯರ ಮುಕ್ತ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದರು. ಈ ದಿನದ ಶುಭಾಷಿತ. ನಿನ್ನ ಕರ್ತವ್ಯದಲ್ಲಿ ನೀನು ನಿರತನಾಗು, ಇನ್ನುಳಿದವನ್ನೆಲ್ಲ ಪರಮಾತ್ಮನ ಇಚ್ಛೆಗೆ ಬಿಟ್ಟು ಬಿಡು. ಮಹಾತ್ಮ ಗಾಂಧಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ,

0: ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೇ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್,

0: ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಇಮೇಲ್ ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ 0 ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in. ನಲ್ಲಿ
3: ಇನ್ನು ಮುಂದೆ ಕೇಳಿ ಬರೋಣ. ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಭಾರತ ಏಕೀಕರಣದ ಯಶೋಗಾಥೆ ಕುರಿತು ಲೇಖಕರು ಅಮೋಘ ಭಾರತ ಸಾಮಾಜಿಕ ಜಾಲತಾಣ ಹಾಗೂ ಯುವ ವಾಗ್ಭಿಗಳಾದ ಶ್ರೀ ಅಮೋಘ S. ಹಿರೇಮಠರವರು ನಡೆಸಿಕೊಡುವ ಕಾರ್ಯಕ್ರಮ.

ನಿಜವಾಗ್ಲೂ ಭಾರತದ ಏಕೀಕರಣದ ಯಶೋಗಾಥೆಯನ್ನ ನಾವು ಅರಿತುಕೊಳ್ಳದೆ ಹೋದ್ರೆ ನಾವೊಂಚೂರು ಎಲ್ಲೋ ಭ್ರಷ್ಟರಾಗಿ ಬಿಡ್ತೀವಿ ಅಂತ. ಮೊದಲಿಗೆ ಭಾರತ ಏಕೀಕರಣವಾಗುವಂತಹ ಸಂದರ್ಭಕ್ಕೆ ಪ್ರಮುಖವಾಗಿ ಇರುವಂತಹ ವ್ಯಕ್ತಿ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂತ. ಈ ಭಾರತಕ್ಕೆ ಏಕೀಕರಣ ಆಗೋದಕ್ಕಿಂತ ಮೊದಲು ಈ ದೇಶ ಹೇಗಿತ್ತು, ಈ ದೇಶದ ವ್ಯವಸ್ಥೆ ಹೆಂಗಿತ್ತು, ನಮ್ಮ ದೇಶದ ಬಗ್ಗೆ ನಾವು ಯಾವ್ಯಾವ ರೀತಿಯಾಗಿ ತಿಳ್ಕೊಳ್ಬಹುದು ಅನ್ನೋದಕ್ಕಾಗಿ ಸಣ್ಣದಾಗಿ ಒಂದು 5 ನಿಮಿಷದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ಬಿಡ್ತೀನಿ. ಈ ದೇಶ ಯಾವ ರೀತಿಯಾಗಿ ಮುಂದುವರೆದಿತ್ತು ಅಂದ್ರೆ, ಒಂದು ಕಾಲಕ್ಕೆ ಈ ದೇಶವನ್ನ ಚಿನ್ನದ ಹಕ್ಕಿ ಅಂತ ಕರಿತಿದ್ರು. ಚಿನ್ನದ ಹಕ್ಕಿಯಂತೆ ಹಾರಾಡುವಂತಹ ಒಂದು ದೇಶ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಎಂತೆಂತಹ ತಂತ್ರಜ್ಞಾನಗಳು ಈ ದೇಶದಲ್ಲಿ ಇದ್ವು ಅಂದ್ರೆ, ನಮ್ಮ ದೇಶದಲ್ಲಿ ಇದ್ದಂತಹ ತಂತ್ರಜ್ಞಾನಗಳು ಕೂದಲನ್ನ ಅರ್ಧ ಸೀಳುವಂತಹ ತಂತ್ರಜ್ಞಾನ ನಮ್ಮ ದೇಶದಲ್ಲಿತ್ತು. ವಿಮಾನ, ನಾವು ವಿಮಾನವನ್ನ ಕಂಡು ಹಿಡಿದವರು ಅಂತ ನೋಡಿದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ರೈಟ್ ಸಹೋದರರು. ರೈಟ್ ಸಹೋದರರು ನಮ್ಗೆ ವಿಮಾನವನ್ನ ಕಂಡು ಹಿಡಿದ್ರು ಅಂತ ನೆನಪಾಗ್ತಾರೆ. ಆದ್ರೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಮುಂಚೆಯೇ ಮಹರ್ಷಿ ವಾಲ್ಮೀಕಿ ಎನ್ನುವಂಥವ್ರು ರಾಮಾಯಣವನ್ನ ರಚಿಸಿ ಆ ಮೂಲಕವಾಗಿ ಪುಷ್ಪಕ ವಿಮಾನವನ್ನ ತೋರಿಸುವ ಮೂಲಕ ಆಕಾಶದಲ್ಲಿ ಒಂದು ವಿಮಾನ ಹಾರಬಹುದು, ಆಕಾಶದಲ್ಲಿ ಒಂದು ವಾಹನ ಹೋಗಬಹುದು ಎನ್ನುವಂತ ಕಲ್ಪನೆಯನ್ನ ಕೊಟ್ಟಿರುವಂತಹ ದೇಶ ಇದು. ಜೊತೆ ಜೊತೆಗೆ ಈ ದೇಶದಲ್ಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾದಂತಹ ಪರಂಪರೆ ಇದೆ. ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡುವಾಗ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂದ್ರೆ, ರಸ್ತೆ ಬದಿಗಳಲ್ಲಿ ಇವತ್ತಿಗೆ ಹೇಗೆ ತರಕಾರಿಗಳನ್ನ ಮತ್ತೊಂದನ್ನ ಮಾರ್ತಾರೋ ಹಂಗೆ ಅವತ್ತಿನ ಕಾಲಕ್ಕೆ ವಜ್ರ ವೈಡೂರ್ಯ ಬಂಗಾರಗಳನ್ನ ಮಾರ್ತಿದ್ರು. ಮಾರೋದ್ರ ಜೊತೆಗೆ ಕತ್ತಲಾದ ನಂತರ ಆ ವಜ್ರ ವೈಡೂರ್ಯ ಬಂಗಾರಗಳನ್ನ ಯಾವುದೋ ಒಂದು ಅಂಗಡಿಯಲ್ಲಿ ಕಿಲಿ ಹಾಕಿ ಹೋಗ್ತಿರಲಿಲ್ಲ, ಬದಲಿಗೆ ಒಂದು ಬಟ್ಟೆಯನ್ನ ತಗೊಂಡು ಆ ಬಟ್ಟೆಯನ್ನ ಅದ್ರ ಮೇಲೆ ಹಾಕಿ ಹೋಗ್ತಿದ್ರು. ಅಷ್ಟೊಂದು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರು, ಯಾರ ಮನೆಗೂ ಬಾಗಿಲುಗಳು ಇರ್ತಾ ಇರಲಿಲ್ಲ. ಎಷ್ಟು ಅದ್ಭುತವಾದಂತಹ ಪರಂಪರೆ ನಮ್ದಿತ್ತು ಅಂದ್ರೆ, ಯಾರ್ಯಾರು ಈ ದೇಶಕ್ಕೆ ಬರ್ತಾರೋ ಅವರೆಲ್ರಿಗೂ ಅದ್ಭುತವಾಗಿ ನೋಡ್ಕೊಂಡು ಅವರೆಲ್ರಿಗೂ ಯಾವ್ಯಾವ ಗೌರವವನ್ನು ಕೊಡ್ಬೇಕು ಅಷ್ಟು ದೊಡ್ಡ ಗೌರವವನ್ನು ಕೊಟ್ಟು ಮುಂದೆ ಬಂದಿರುವಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ಇಂತಹ ರಾಷ್ಟ್ರಕ್ಕೆ ಸಾವಿರಾರು ಕಾಲಗಳ ಇತಿಹಾಸ ಇದ್ದಾಗಲೂ ಕೂಡ ಎಷ್ಟೊಂದು ಸಶಕ್ತವಾಗಿ ಬದುಕಿದಂತಹ ದೇಶ ಅಂದ್ರೆ, ಇಂತಹ ಸಂಪತ್ ಭರಿತ ದೇಶದ ಮೇಲೆ ಸಾಕಷ್ಟು ಜನರ ಕಣ್ಣು ಬೀಳುತ್ತದೆ, ಸಾಕಷ್ಟು ಜನ ಈ ದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ದೇಶದ ಮೇಲೆ ಮೊಘಲರು, ಡಚ್ಚರು, ಫ್ರೆಂಚರು, ಆಂಗ್ಲರು ಯಾರ್ಯಾರು ಬಂದು ದಾಳಿಯನ್ನು ಮಾಡಿದ್ರು, ಎಲ್ಲರೂ ಬಂದು ದಾಳಿಯನ್ನ ಮಾಡಿ ಇಲ್ಲಿರುವಂತದ್ದನ್ನ ದೋಚ್ಕೊಂಡು ಹೋಗ್ತಾರೆ. ಒಂದ್ ಕಡೆ ಬರೀತಾರೆ, ಮೊಹಮ್ಮದ್ ಗೋರಿ ಮತ್ತು ಗಜನಿಗಳು ಈ ದೇಶದ ಮೇಲೆ ದಾಳಿಯನ್ನ ಮಾಡಿ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದು ಮತ್ತೆ ಅವ್ರ ದೇಶಕ್ಕೆ ತಗೊಂಡು ಹೋಗುವಾಗ ಅವರು ಆನೆಗಳ ಮೇಲೆ, ಕುದುರೆಗಳ ಮೇಲೆ ಈ ದೇಶದ ಸಂಪತ್ತನ್ನು ಹೊತ್ತುಕೊಂಡು ಹೋಗ್ತಿದ್ರಂತೆ. ಹೋಗುವಾಗ ಆನೆಗಳು ಕುದುರೆಗಳು ಸತ್ ಹೋಗ್ತಿದ್ವಂತೆ. ಯಾಕಂದ್ರೆ ಆ ಸಂಪತ್ತನ್ನ, ಬಂಗಾರವನ್ನ, ಬೆಳ್ಳಿಯನ್ನ, ವಜ್ರವನ್ನ ಹೊತ್ಕೊಳ್ಳೋದಕ್ ಆಗ್ತಿರ್ಲಿಲ್ಲ ಆನೆಗಳಿಗೆ ಮತ್ತು ಕುದುರೆಗಳಿಗೆ. ಅಷ್ಟೊಂದು ಸಂಪತ್ತನ್ನ ಇಲ್ಲಿಂದ ತಗೊಂಡು ಹೋಗ್ತಿದ್ರು, ಹೋಗಿ 2-3 ಎಕರೆ ಹೊಲದಲ್ಲಿ ಅದನ್ನ ಹರಡಿರ್ತಾ ಇದ್ರಂತೆ. ಅಷ್ಟು ಆದಾಗ್ಲೂ ಸಹಿತ ಎಷ್ಟು ಸಂಪತ್ ಭರಿತ ದೇಶ ಇದಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಮೇಲೆ ಸಾಕಷ್ಟು ಜನ ದಾಳಿಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದ್ರು. ಪ್ರಮುಖವಾಗಿ ಬಂದು ದಾಳಿಯನ್ನ ಮಾಡಿದಂತವ್ರು ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಹೆಸರನ್ನ ನಾವು ಕೇಳ್ತೀವಿ, ನಾವು ಪಠ್ಯ ಪುಸ್ತಕದಲ್ಲಿ ಅವನನ್ನ ದಿ ಗ್ರೇಟ್ ಅಂತೆಲ್ಲ ಹೇಳ್ತಾರೆ. ಅಲೆಕ್ಸಾಂಡರ್ ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡಿದಾಗ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟಂತವನು ಅಲೆಕ್ಸಾಂಡರ್. ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡ್ಬೇಕು ಅನ್ಕೊಂಡಾಗ ದಾಳಿಯನ್ನ ಆರಂಭ ಮಾಡ್ದ. ಈ ದೇಶದ ಒಳಗಡೆ ಬರಬೇಕಾದ್ರೆ ಒಬ್ಬ ರಾಜನ ವಿರುದ್ಧ ಘನಘೋರವಾದಂತಹ ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧ ನಡೆದ ನಂತರ ಇನ್ನೇನು ನಾನು ಭಾರತ ಒಳಗಡೆ ಬಂದೇ ಬಿಟ್ಟೆ, ಗೆದ್ದೇ ಬಿಟ್ಟೆ ಅನ್ನೋಂತ ಖುಷಿ ಒಳಗಡೆ ಇದ್ದಂತ ಅಲೆಕ್ಸಾಂಡರ್ ನನ್ನ ಸೋಲಿಸೋದಕ್ಕಾಗಿ, ಅವನನ್ನು ವಿರೋಧಿಸೋದಕ್ಕಾಗಿ ಯಾವ ರಾಜ ತನ್ನ ರಾಣಿಯನ್ನ ಹಂಗೆ ಬಿಟ್ಟಿದ್ನೋ, ಯಾವ ರಾಜನನ್ನ ಕಳ್ಕೊಂಡಿದ್ನೋ, ಅದೇ ರಾಣಿ ಅರಮನೆಯಿಂದ ಕತ್ತಿಯನ್ನ ಹಿಡ್ಕೊಂಡು ಬಂದು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಆ ರಾಣಿ ಹೆಸರು ರಾಣಿ ಕೃಪಾ. ಅವಳು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನ ಮಾಡಿ ಇನ್ನೇನು ಅಲೆಕ್ಸಾಂಡರ್ನ ಸೇನೆ ಸೋತೇ ಬಿಡುತ್ತೆ ಅನ್ನುವಂತಹ ಸಂದರ್ಭದ ಹೊತ್ತಿಗೆ ರಾಣಿ ಕೃಪಾನಿಗೆ ಅಲೆಕ್ಸಾಂಡರ್ ಶರಣಾಗ್ತಾನೆ. ನಾನು ಒಂದು ಮಹಿಳೆ ಕಡೆ ಸೋಲ್ತೆ ಅನ್ನುವಂತಹ ಭಾವ ನನಗೆ ಬರಬಾರದು, ನನಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ಕಾರಣಕ್ಕಾಗಿ ಅಲೆಕ್ಸಾಂಡರ್ ರಾಣಿ ಕೃಪಾನ ವಿರುದ್ಧ ಸೋತ್ ಬಿಡ್ತಾನೆ. ಹಿಂಗೆ ಮಹಿಳೆಯರು ಸಹಿತ ಈ ದೇಶದಲ್ಲಿ ಅಷ್ಟೊಂದು ಅದ್ಭುತವಾಗಿ ಬದುಕಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನ ಕೇಳ್ತೀವಿ, ಒಂದ್ ಕಡೆ ಕತ್ತಿಯನ್ನ ಬೀಸ್ತಿದ್ಲು, ಮತ್ತೊಂದ್ ಕಡೆ ಕುದುರೆ ಸವಾರಿಯನ್ನ ಮಾಡ್ತಿದ್ಲು, ಹಿಂದ್ಗಡೆ ಮಗುವನ್ನ ಸಂಭಾಳಿಸ್ತಾ ಇದ್ಲು, ಒಂದ್ ಕಡೆ ರಾಜ್ಯವನ್ನ ನೋಡ್ಕೊಳ್ತಾ ಇದ್ಲು. ಏಕಕಾಲಕ್ಕೆ 5-6 ಕೆಲಸಗಳನ್ನ ಮಾಡುವಂತ ತಾಕತ್ ಇದ್ದಂಥದ್ದು ಈ ದೇಶದ ಮಹಿಳೆಯರಿಗೆ. ಎಷ್ಟು ಅದ್ಭುತವಾಗಿ ಈ ದೇಶದ ಮಹಿಳೆಯರು, ರಾಜರು ಎಲ್ಲರೂ ಹೋರಾಟವನ್ನ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿದ್ದಾರೆ. ಯಾರ್ಯಾರು ಈ ದೇಶದ ಮೇಲೆ ದಾಳಿಯನ್ನ ಮಾಡಿದ್ರು ಅವರು ದಾಳಿಯನ್ನ ಮಾಡಿ ವಾಪಸ್ ಅವ್ರ ದೇಶಕ್ಕೆ ಹೋದ್ರು. ಆದ್ರೆ ಈ ದೇಶವನ್ನ ಕೊಳ್ಳೆ ಹೊಡೆದು ಅವರ ಸಂಸ್ಕೃತಿಯನ್ನ ಇವತ್ತಿಗೂ ನಮ್ಮ ಮುಂದೆ ಉಳಿಸಿಕೊಟ್ಟು ಹೋಗಿರುವಂತವ್ರು ಅಂದ್ರೆ ಅವರು ಬ್ರಿಟಿಷರು. ಬ್ರಿಟಿಷರು ಈ ದೇಶಕ್ಕೆ ತಕ್ಕಡಿಯನ್ನ ಹಿಡ್ಕೊಂಡು ಬಂದ್ರು. ತಕ್ಕಡಿಯನ್ನ ಹಿಡ್ಕೊಂಡು ಬಂದು

ವ್ಯಾಪಾರವನ್ನ ಮಾಡ್ತೀವಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡು ಅಂಗಲಾಚಿ ಬೇಡ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ತಗೊಂಡು ನಮ್ಮ ದೇಶದ ರಾಜರು ಬಹಳ ದೊಡ್ಡ ಮನಸ್ಸಿನವರು ಕೊಟ್ಟುಬಿಟ್ರು. ಆದ್ರೆ ನಮ್ಮ ಒಳಗಿನ ಆಂತರಿಕ ಕಚ್ಚಾಟವನ್ನ ಲಾಭವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಈ ದೇಶವನ್ನ ಆಳೋದಕ್ಕೆ ಆರಂಭ ಮಾಡಿದ್ರು. ಯಾವ ಬ್ರಿಟಿಷರು ತಕ್ಕಡಿಯನ್ನು ಹಿಡ್ಕೊಂಡು ಈ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದ್ರು, ಈ ದೇಶದ ವ್ಯಾಪಾರವನ್ನ ನಿಯಂತ್ರಿಸುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಅವರು ಠಿಕ್ಕಾಣಿಯನ್ನು ಹೂಡಿದ್ರು. ಸಾಕಷ್ಟು ಜನ ಆ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಬೇಕು ಅನ್ನೋದಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಸಾಕಷ್ಟು ಜನ ಬಲಿದಾನವನ್ನು ಮಾಡಿದ್ರು. ಒಬ್ಬೊಬ್ಬರ ಕಥೆಯನ್ನ ನಾವು ಕೇಳ್ತಾ ಕುಂತ್ರೆ ಇವತ್ತಿಗೆ ನಮ್ಗೆ ಹೇಳೋದಕ್ಕೂ ಸಹಿತ ಸಮಯ ಸಾಕಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಥೆಯನ್ನ ಹೇಳಬಹುದಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಕ್ರಾಂತಿಕಾರಿಗಳು, ಹೋರಾಟಗಾರರು, ಸ್ವತಂತ್ರ ಸೇನಾನಿಗಳು ನಮ್ಮ ನಡುವೆ ಇದ್ದಾರೆ. ಆದ್ರೆ ಅದೆಷ್ಟೋ ಜನರ ಹೆಸರುಗಳು ಪಠ್ಯ ಪುಸ್ತಕದಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ಹೇಳ್ಬೋದು. ಮೊದಲನೇದಾಗಿ ಹೇಳೋದಂದ್ರೆ ಭಾರತಕ್ಕೆ ಬ್ರಿಟಿಷರು ಬಂದು ಬ್ರಿಟಿಷರು 250-300 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ನಂತರ ನಿಜವಾಗಿಯೂ ನಮ್ಗೆ ಸ್ವತಂತ್ರ ಬಂತು ಅಂತ ನಾವು ಒಂದ್ ಕಡೆಗೆ ಏನು ಖುಷಿಯನ್ನ ಪಟ್ಕೊಂಡ್ರೆ ಮತ್ತೊಂದ್ ಕಡೆಗೆ ನಾವು ದುಃಖವನ್ನು ಪಟ್ಕೊಳ್ತಾ ಇದ್ವಿ. ಯಾಕೆ ದುಃಖ ಅಂತ ನಾವು ಕೇಳೋದಾದ್ರೆ ಈ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತ ಎರಡು ವಿಭಜನೆ ಆಯ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯಾರ್ಯಾರಿದ್ರು ಅವರೆಲ್ಲರನ್ನು ಭಾರತೀಯರನ್ನ ಹಿಂದೂಗಳನ್ನ ಎಲ್ಲರನ್ನು ಸಹಿತ ಏನ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂದ್ರೆ ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ. ಇದೇ ರೀತಿ ಭಾರತದ ಮುಂದೆ ಸಾವಿರಾರು ಸವಾಲುಗಳಿದ್ವು. ಯಾವ ಭಾರತ ಸ್ವತಂತ್ರಗೊಳ್ಳಿತು ಎನ್ನುವಂತ ಖುಷಿಯಲ್ಲಿತ್ತು ಅದೇ ಭಾರತದ ಮುಂದೆ ಒಂದ್ ಕಡೆ ವಲಸೆ ಬರ್ತಾ ಇದ್ರು, ಒಂದ್ ಕಡೆ ಭಯೋತ್ಪಾದನೆ ಇತ್ತು, ಮತ್ತೊಂದ್ ಕಡೆಗೆ ಸರ್ಕಾರ ರಚನೆ ಮಾಡುವಂತ ಸವಾಲಿತ್ತು, ಮತ್ತೊಂದ್ ಕಡೆಗೆ ಬೇರೆ ಬೇರೆ ರಾಜ್ಯದ ಸಂಸ್ಥಾನಗಳು ಈ ದೇಶದಲ್ಲಿದ್ವು. ಭಾರತ ಮೊದಲಿಗೆ ರಾಜ್ಯಗಳ ಒಕ್ಕೂಟವಾಗಿರಲಿಲ್ಲ, ಬದಲಿಗೆ ಸಂಸ್ಥಾನಗಳ ಒಕ್ಕೂಟ ಆಗಿತ್ತು. ಯಾವ್ದು ಸಂಸ್ಥಾನಗಳು ಅಂತ ಕೇಳಿದ್ರೆ ಯಾರ್ಯಾರು ಈ ದೇಶದಲ್ಲಿ ರಾಜರುಗಳಿದ್ರು ಆ ರಾಜರುಗಳೆಲ್ಲ ಸೇರಿಕೊಂಡು ಒಂದು ಸಂಘಟಿತವಾಗಿ ಬದುಕ್ತಾ ಇದ್ರು ಅದಕ್ಕೆ ಸಂಸ್ಥಾನ ಅಂತ ಕರಿತಾ ಇದ್ರು. ಈ ದೇಶದಲ್ಲಿ ಇದ್ದಂತಹ ಸಂಸ್ಥಾನಗಳು ಅಂದ್ರೆ 562 ಈ ದೇಶದಲ್ಲಿ ದೇಶೀಯ ಸಂಸ್ಥಾನಗಳಂತಿದ್ವು. ಭಾರತ ಸ್ವತಂತ್ರಗೊಂಡ ನಂತರ ನಾವು ಮೌಂಟ್ ಬ್ಯಾಟನ್ ಎನ್ನುವಂತ ವ್ಯಕ್ತಿಯ ಹೆಸರನ್ನ ಕೇಳ್ತೀವಿ. ಯಾರು ಮೌಂಟ್ ಬ್ಯಾಟನ್ ಅಂತ ಕೇಳಿದ್ರೆ ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಟವನು ಅಂತ ನಮ್ಮ ಪಠ್ಯ ಪುಸ್ತಕಗಳು ಎಲ್ಲವೂ ಹೇಳ್ತವೆ. ಭಾರತಕ್ಕೆ ಅವನೇನು ಸ್ವತಂತ್ರವನ್ನು ಕೊಡಲಿಲ್ಲ, ನಾವೇ ಅವನ ಕಡೆಯಿಂದ ಸ್ವತಂತ್ರವನ್ನ ಕಿತ್ಕೊಂಡ್ವಿ. ಯಾರಾದ್ರೂ ನಮ್ಮ ಬ್ರಿಟಿಷರು ಸ್ವತಂತ್ರ ಕೊಟ್ರು ಅಂದ್ರೆ ಯಾರು ಕೊಟ್ರು ಅಂತ ಹೇಳ್ಬೇಡಿ ಅಂದ್ಮೇಲೆ ನಾವೇ ಕಿತ್ಕೊಂಡಿದ್ದದ್ದು, ಅವ್ರೇನು ಕೊಡ್ಲಿಲ್ಲ ನಮ್ಗೆ. ಆ ಮೌಂಟ್ ಬ್ಯಾಟನ್ ಎನ್ನುವಂಥವನು ಕೊಟ್ಟ ನಂತರ ಈ ದೇಶದಲ್ಲಿ ಮೂರು ತರನಾದಂತಹ ಆಡಳಿತ ನಡೀತಾ ಇತ್ತು. ಮೊದಲನೇ ಆಡಳಿತ ಹೇಗಿತ್ತಂದ್ರೆ ಬ್ರಿಟಿಷರೇ ನೇರವಾಗಿ ಈ ದೇಶದ ಹಲವಾರು ಸಂಸ್ಥಾನಗಳನ್ನ ಆಳ್ತಾ ಇದ್ರು. ಇನ್ನೊಂದು ರೀತಿಯಾದಂತಹ ಆಡಳಿತ ಹೆಂಗಿತ್ತಂದ್ರೆ ಬ್ರಿಟಿಷರು ಆ ಸಂಸ್ಥಾನವನ್ನ ನೋಡ್ಕೊಳ್ತಾ ಇದ್ರು, ಭಾರತೀಯ ರಾಜನೇ ಆ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಿದ್ದ. ಇದು ಎರಡನೇ ರೀತಿಯ ಸಂಸ್ಥಾನ. ಮೂರನೇ ರೀತಿಯ ಸಂಸ್ಥಾನ ಯಾವ ರೀತಿಯಾಗಿತ್ತು ಅಂದ್ರೆ ಮೂರನೇ ರೀತಿಯ ಸಂಸ್ಥಾನ ಇಡೀ ಭಾರತೀಯ ರಾಜರೇ ಯಾರ ಹಸ್ತಕ್ಷೇಪವಿಲ್ಲದೆ ಅವರೇ ಆಡಳಿತವನ್ನು ನಡೆಸ್ತಾ ಇದ್ರು. ಈ ರೀತಿಯಾದಂತಹ ಸಂಸ್ಥಾನಗಳಿದ್ವು. ಹೆಂಗಾದ್ರೂ ಮಾಡಿ ಭಾರತ ಸ್ವತಂತ್ರಗೊಂಡ ನಂತರ ಪಾಕಿಸ್ತಾನ ಎನ್ನುವಂಥದ್ದು ಬೇರೆ ಆಯ್ತು. ಅದೇ ರೀತಿ ಭಾರತ ಕೂಡ ಒಂದು ರಾಷ್ಟ್ರ ಆಯ್ತು, ಎರಡು ರಾಷ್ಟ್ರಗಳಾದ್ವು. ಲಾರ್ಡ್ ಮೌಂಟ್ ಬ್ಯಾಟನ್ ಏನ್ ಮಾಡ್ದ ಅಂದ್ರೆ ಮೂರು ಆಯ್ಕೆಗಳನ್ನ ಇಲ್ಲಿರುವಂತಹ ಎಲ್ಲ ಸಂಸ್ಥಾನಗಳಿಗೂ ಕೊಟ್ಟ. ಮೊದಲನೇ ಆಯ್ಕೆ ಏನಂದ್ರೆ ಭಾರತದ ಜೊತೆಗೆ ಸೇರಿಕೊಳ್ಳೋದು. ಎರಡನೇ ಆಯ್ಕೆ ಏನಂತ ಕೇಳಿದ್ರೆ ನಾವು ಪಾಕಿಸ್ತಾನದ ಜೊತೆಗೆ ವಿಲೀನಗೊಳ್ಳೋದು. ಮೂರನೇ ಆಯ್ಕೆ ಏನಂತ ಕೇಳಿದ್ರೆ ಭಾರತದಲ್ಲಿರುವಂತಹ ಸಂಸ್ಥಾನಗಳು ಸ್ವತಂತ್ರವಾಗಿ ಇಳಿಯುವುದು. ಈ ಮೂರು ಆಯ್ಕೆಗಳನ್ನ ಕೊಟ್ಟ. ಸಾಕಷ್ಟು ರಾಜಮನೆತನಗಳು ಏನ್ ವಿಚಾರ ಮಾಡುದು ಅಂದ್ರೆ ಭಾರತದ ಜೊತೆಗೆ ನಾವು ಸೇರ್ಕೊಂಡು ಬಿಡ್ಬೇಕಂತ ಸಾಕಷ್ಟು ರಾಜಮನೆತನಗಳು ಹೋದ್ವು. ಆದ್ರೆ ಕೆಲವು ರಾಜಮನೆತನಗಳು ಪಾಕಿಸ್ತಾನದ ಜೊತೆಗೆ ಹೋಗೋದಕ್ಕೆ ಆರಂಭ ಮಾಡಿದ್ವು, ಕೆಲವು ರಾಜಮನೆತನಗಳು ಸ್ವತಂತ್ರವಾಗಿಯೇ ಉಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ವು. ಈ ಒಂದು ಸಂದರ್ಭವನ್ನ ನೋಡಿ ಅವತ್ತಿನ ಭಾರತದಲ್ಲಿ ಇದ್ದಂತಹ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಏನ್ ಮಾಡ್ತು ಅಂದ್ರೆ ಒಂದು ಸಭೆಯನ್ನ ಮಾಡ್ತು. ಸಭೆಯನ್ನ ಮಾಡಿ ಒಂದು ಚರ್ಚೆಯನ್ನ ಮಾಡ್ತು, ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ಸ್ವತಂತ್ರವಾಗಿ ಇಡೋದಕ್ಕೆ ಬಿಡಬೇಕು ಅಥವಾ ವಿಲೀನವಾಗಬೇಕು ಅಂತ ಚರ್ಚೆಯನ್ನ ಆರಂಭ ಮಾಡಿದಾಗ ಎಲ್ಲರ ಅಭಿಪ್ರಾಯ ಬಂದದ್ದು ಅವುಗಳನ್ನ ಭಾರತದ ಜೊತೆಗೆ ಸೇರಿಸಿಕೊಳ್ಬೇಕು ಅಂತ. ಭಾರತದ ಜೊತೆಗೆ ಸೇರಿಸಿಕೊಳ್ಬೇಕು ಅಂತ ಆರಂಭ ಮಾಡಿದಾಗ ಯಾಕೆ ವಿಲೀನ ಮಾಡ್ಬೇಕಂತ ಹೇಳಿದ್ರು ಅಂದ್ರೆ ಅವ್ರು ಸ್ವತಂತ್ರವಾಗಿದ್ರೆ ಒಂದ್ ವೇಳೆ ಸ್ವತಂತ್ರವಾಗಿ ಅವ್ರು ಇರೋದೇ ಆದ್ರೆ ಏನಾಗ್ತಿತ್ತು ಅಂದ್ರೆ ಅವ್ರು ನಮ್ಮದೇ ದೇಶದ ಮೇಲೆ ದಾಳಿಯನ್ನ ಮಾಡ್ತಿದ್ರು, ನಮ್ಮದೇ ದೇಶದ ಶತ್ರುಗಳಾಗಿ ಅವ್ರು ಮಾರ್ಪಾಡಾಗ್ತಾರೆ. ಅದಕ್ಕಾಗಿ ಯಾವ ದೇಶೀಯ ಸಂಸ್ಥಾನಗಳನ್ನು ಸಹಿತ ನಾವು ಸ್ವತಂತ್ರವಾಗಿರೋದಕ್ಕೆ ಬಿಡಬಾರ್ದು, ಅವೆಲ್ಲವನ್ನು ಸಹಿತ ನಮ್ಮೊಳಗೆ ನಾವು ವಿಲೀನ ಮಾಡಿಕೊಳ್ಬೇಕು ಅಂತ ವಿಚಾರವನ್ನ ಮಾಡಿ ಈ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಡುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರನ್ನ ನಾವು ಯಾವಾಗ್ಲೂ ನೆನೆಸಬೇಕು. ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂದ್ರೆ ಈ ಭಾರತವನ್ನ ಒಡೆದು ಹೋಗಿರುವಂತಹ ಭಾರತವನ್ನ ಒಟ್ಟುಗೂಡಿಸಿ ಇವತ್ತಿಗೆ ಭಾರತದ ಭೂಪಟ ಅಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕಾಣ್ತಾ ಇದೆ ಅಂದ್ರೆ ಆ ಭಾರತದ ಭೂಪಟದ ಹಿಂದಿನ ಯಾವ್ರದಾದ್ರೂ ಬೆವರು ಇದ್ರೆ ಅದರಷ್ಟೋ ಅಸಂಖ್ಯಾತ ಸೈನಿಕರ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬೆವರಿದೆ.
ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಂದು

ಈ ಮಿನಿಸ್ಟ್ರಿ ಆಫೀಸ್ ಅನ್ನ ಓಪನ್ ಮಾಡ್ತಾರೆ, ಅದು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಇದರ ಉದ್ದೇಶ ಏನಂದ್ರೆ ದೇಶೀಯ ಸಂಸ್ಥಾನಗಳನ್ನ ಭಾರತದೊಳಗಡೆ ಇರುವಂತೆ ನೋಡ್ಕೊಳ್ಳುವಂತದ್ದು ಇದರ ಉದ್ದೇಶವಾಗಿರ್ತದೆ. ನಿಮ್ಮೆಲ್ಲರಿಗೂ ಮಕ್ಕಳ ದೇಶೀಯ ಸಂಸ್ಥಾನ ಅಂದ್ರೆ ಗೊತ್ತಿರಲಿ, ಯಾವುದು ಭಾರತದಲ್ಲಿ ಇತ್ತು, ಭಾರತೀಯ ಪ್ರಜೆಯಾಗಿ ಅವರು ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಿದ್ರು. ಉದಾಹರಣೆಗೆ ಕಿತ್ತೂರು ಎನ್ನುವಂಥದ್ದು ಒಂದು ಸಂಸ್ಥಾನ. ಕಿತ್ತೂರು ಸಂಸ್ಥಾನದಲ್ಲಿ 285 ಹಳ್ಳಿಗಳಿದ್ವು, ಆ 285 ಹಳ್ಳಿಗಳು ಸೇರಿ ಒಂದು ಸಂಸ್ಥಾನ. ಅದೇ ರೀತಿ ಕೆಳದಿಯ ಚೆನ್ನಮ್ಮನ ಸಂಸ್ಥಾನ, ಮೈಸೂರು ಸಂಸ್ಥಾನ, ಮೈಸೂರು ಸಂಸ್ಥಾನ 3-4 ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಅದು ಒಂದು ಸಂಸ್ಥಾನ. ಹಿಂಗೆ ಭಾರತದ ತುಂಬಾ ಈ ದೇಶದ ರಾಜರು ಅಲ್ಲಲ್ಲಲ್ಲಿ ಅವರವರ ಪ್ರದೇಶಕ್ಕೆ ಅನುಗುಣವಾಗಿ ಒಂದಿಷ್ಟು ಸಂಸ್ಥಾನಗಳನ್ನ ಮಾಡಿಕೊಂಡಿದ್ರು. ಈ ರೀತಿಯಾಗಿ 562 ದೇಶೀಯ ಸಂಸ್ಥಾನಗಳಂತಿದ್ವು. ಇವುಗಳಿಗೆ ದೇಶೀಯ ಸಂಸ್ಥಾನ ಅಂತ ಕರೀತಾರೆ. ಇವರಿಗೆ ಏನ್ ಹೇಳಿದ್ರು ಅಂದ್ರೆ, ಎಲ್ಲಾ ದೇಶೀಯ ಸಂಸ್ಥಾನಗಳಿಗೆ ಭಾರತ ಸ್ವತಂತ್ರಗೊಂಡ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನ್ ಹೇಳಿದ್ರು ಅಂದ್ರೆ, ಯಾರ್ಯಾರು ರಾಜರು ನಮ್ಮ ಭಾರತದ ಜೊತೆಗೆ ವಿಲೀನಗೊಳ್ತಿರೋ ನಿಮ್ಮೆಲ್ಲರಿಗೂ 50 ಲಕ್ಷ ರೂಪಾಯಿ ಗೌರವಧನವನ್ನು ಕೊಟ್ಟು ನಿಮಗೆ ಎಲ್ಲಾ ವ್ಯವಸ್ಥೆಯನ್ನ ಮರ್ಯಾದೆಯಿಂದ ನಡೆಸಿಕೊಳ್ತೀವಿ, ನೀವು ಭಾರತದ ಜೊತೆ ವಿಲೀನವಾಗಬೇಕು, ಪಾಕಿಸ್ತಾನ ಜೊತೆ ವಿಲೀನ ಆಗಬಾರದು ಎನ್ನುವಂತ ಕರೆಯನ್ನ ಕೊಡ್ತಾರೆ. ಅದನ್ನ ನೋಡಿಕೊಂಡು ಸಾಕಷ್ಟು ಜನ ವಿಲೀನ ಆಗ್ತಾರೆ. ಸ್ವಾತಂತ್ರ್ಯಕ್ಕಿಂತ ಮೊದಲೇ ಒಂದಿಷ್ಟು ರಾಜಮನೆತನಗಳು ದಂಗೆ ಹೇಳ್ತವೆ, ನಾವು ಭಾರತದೊಂದಿಗೆ ಸ್ವತಂತ್ರಗೊಳ್ಳೋದಿಲ್ಲ ಅಂತ ಹೇಳಿ. ಆ ರಾಜಮನೆತನಗಳು ಯಾವ್ಯಾವ ಅಂದ್ರೆ, ಮೊದಲಾಗಿರುವಂತದ್ದು ತಿರುವಾಂಕೂರು ಎನ್ನುವಂತ ಒಂದು ಸಂಸ್ಥಾನ. ಯಾವುದು ತಿರುವಾಂಕೂರು ಸಂಸ್ಥಾನ ಅಂದ್ರೆ, ಕೇರಳದಲ್ಲಿರುವಂತ ಅವತ್ತಿನ ಕಾಲಕ್ಕೆ ಬ್ರಿಟಿಷರ ಕಾಲದಲ್ಲಿ ಕೇರಳದಲ್ಲಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ. ಈ ತಿರುವಾಂಕೂರು ಸಂಸ್ಥಾನವನ್ನ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ, ತಿರುಚಿಯ ರಾಜ ಅಂತ ಹೇಳಿ. ಅದು ಬಹಳ ಸಂಪತ್ಭರಿತ ಸಂಸ್ಥಾನ ಆಗಿತ್ತು, ಸಾಕಷ್ಟು ವೈಭೋಗಗಳಿಂದ ಕೂಡಿರುವಂತಹ ಸಂಸ್ಥಾನ ಆಗಿತ್ತು. ಅದನ್ನ ನಡೆಸ್ತಾ ಇದ್ದಂಥವ್ರು ದಿವಾನರಾಗಿ ಅಲ್ಲಿ ಮಂತ್ರಿಯ ಕೆಲಸವನ್ನು ಮಾಡಿಕೊಂಡಿದ್ದಂಥವ್ರು ಯಾರಂದ್ರೆ, ಸಿ ಪಿ ರಾಮಸ್ವಾಮಿ ಎನ್ನುವಂಥವ್ರು ಎಲ್ಲಾ ಬಗೆಯ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ನೋಡ್ಕೊಂಡು ಆ ತಿರುವಾಂಕೂರು ಸಂಸ್ಥಾನವನ್ನ ಬಹಳ ಪ್ರಬಲವಾಗಿ ಕಟ್ಟಿರ್ತಾರೆ. ಇದನ್ನ ಇವ್ರು ಏನ್ ಮಾಡ್ತಾರಂದ್ರೆ, ಸ್ವತಂತ್ರ ಸಿಗೋದಕ್ಕಿಂತ ಮೊದಲೇ ನಾವು ಏನನ್ನಾದ್ರೂ ಮಾಡಿ ನಾವು ಸ್ವತಂತ್ರ ಉಳಿಬೇಕು ಅಂತ ಅವರು ವಿಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಬಿಟ್ಟು ಕೊಡಬಾರದು ಅಂತ ಹೇಳಿ ಸರ್ದಾರ್ ವಲ್ಲಭಾಯಿ ಪಟೇಲರು ವಿಚಾರವನ್ನ ಮಾಡ್ತಾರೆ. ಯಾಕೆ ಅದನ್ನ ಬಿಟ್ಟು ಕೊಡಬಾರದು ಅಂತ ಅವ್ರು ವಿಚಾರವನ್ನ ಮಾಡಿದ್ರು ಅಂದ್ರೆ, ಅದು ಸಾಗರೋತ್ಪನ್ನಗಳು, ಸಾಗರದಿಂದ ಬರುವಂತಹ ಉತ್ಪನ್ನಗಳು, ಯಾವ್ದಾವ್ದು ಸಾಂಬಾರ ಪದಾರ್ಥಗಳಿದ್ವು ಅಥವಾ ಬಂದರುಗಳಂತ ನಾವೇನ್ ಕರಿತೀವಲ್ಲ, ಎಲ್ಲಾ ಸಾಗರದ ಮೂಲಕ ವಿದೇಶಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳೋದಕ್ಕೆ, ರಫ್ತು ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಜೊತೆಗೆ 1947 ಹೊತ್ತಿಗೆ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಸಾಕಷ್ಟು ಜನ ಅಲ್ಲಿ ಸಾಕ್ಷರತೆಯನ್ನ ಕೂಡಿದಂತಹ, ಸಾಕ್ಷರತೆ ಭರಿತವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಅವತ್ತಿನ 1942 ಹೊತ್ತಿಗೆ ಹೈದರಾಬಾದ್ ಅನ್ನ ಬಿಟ್ರೆ ಎರಡನೇ ಅತಿ ದೊಡ್ಡ ಶ್ರೀಮಂತ ಯಾವ್ದು ಸಂಸ್ಥಾನ ಇತ್ತು ಅಂದ್ರೆ, ಅದು ತಿರುವಾಂಕೂರಿನ ಸಂಸ್ಥಾನ. ಹೆಂಗಾದ್ರೂ ಮಾಡಿ ಸ್ವತಂತ್ರ ಉಳಿಬೇಕು ಅಂತ ಅಲ್ಲಿನ ರಾಜ ಆಲೋಚನೆ ಮಾಡಿದಾಗ, ಅಲ್ಲಿ ಕೇರಳ ಸೋಷಿಯಲಿಸ್ಟ್ ಪಾರ್ಟಿ ಎನ್ನುವಂತಹ ಒಂದು ಪಾರ್ಟಿ ಇರ್ತದೆ, ಅದರ ಕೇಳಪ್ಪ ಎನ್ನುವಂತಹ ವ್ಯಕ್ತಿ ಹೋರಾಟವನ್ನು ಮಾಡೋಕೆ ಆರಂಭ ಮಾಡ್ತಾರೆ. ಭಾರತದ ಜೊತೆಗೆ ವಿಲೀನಗೊಳ್ಳಬೇಕು ಅಂತ ಹೋರಾಟವನ್ನು ಮಾಡ್ತಾ ಹೋರಾಟ ಅನ್ನುವಂಥದ್ದು ಹಿಂಸೆ ರೂಪಕ್ಕೆ ಪಡ್ಕೊಳ್ತದೆ. ಕೇಳಪ್ಪ ಅವರ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಸಿ ಪಿ ರಾಮಸ್ವಾಮಿ, ಯಾರು ಆ ಒಂದು ಸಂಸ್ಥಾನದ ದಿವಾನರಾಗಿದ್ದು, ಆ ದಿವಾನನ ಮೂಗನ್ನ ಕತ್ತರಿಸ್ತಾನೆ, ಕಿವಿಯನ್ನ ಕತ್ತರಿಸ್ತಾನೆ, ಕತ್ತರಿಸಿ ನಾವು ಗೆದ್ದೆವು ಅನ್ನುವಂತಹ ಒಂದು ಘೋಷಣೆಯನ್ನ ಹಾಕ್ತಾನೆ. ಆಗ ಇದನ್ನು ನೋಡಿದಂತಹ ರಾಜ, ಅವನಿಗೆ ಅನಿಸ್ತದೆ ನನಗೂ ಕೂಡ ಇದೇ ಪರಿಸ್ಥಿತಿ ಬರಬಾರದು ಅಂತ ಹೇಳಿ, ಅವನು ಅವತ್ತೇ ಅಲ್ಲಿರುವಂತದ್ದನ್ನೆಲ್ಲವನ್ನ ಬಿಟ್ಟು ನಾನು ಭಾರತ ಜೊತೆಗೆ ವಿಲೀನಗೊಳ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸ್ವತಂತ್ರ ಪೂರ್ವಕ್ಕೆ ಇರುವಂತಹ ಮೊದಲನೇದ್ದು. ಎರಡನೇ ಸ್ವತಂತ್ರ ಪೂರ್ವದಲ್ಲಿ ಎರಡನೇ ಇರುವಂತಹ ಸಂಸ್ಥಾನ ಅಂದ್ರೆ ಭೂಪಾಲ್ ಸಂಸ್ಥಾನ. ಭೂಪಾಲ್ ಸಂಸ್ಥಾನ ಬಹಳ ವಿಶೇಷವಾದಂತಹ ಸಂಸ್ಥಾನ, ಬಹಳ ಸಂಪತ್ಭರಿತ ಸಂಸ್ಥಾನ ಕೂಡ ಆಗಿತ್ತು. ಅಲ್ಲಿರುವಂತಹ ರಾಜ ತಾನು ಸ್ವತಂತ್ರವಾಗಿರಬೇಕು ಎನ್ನುವಂತ ಆಲೋಚನೆಯನ್ನ ಮಾಡ್ತಿದ್ದ. ಯಾಕೆ ಸ್ವತಂತ್ರವಾಗಿರುವಂತಹ ಆಲೋಚನೆಯನ್ನ ಮಾಡ್ತಿದ್ದ ಅಂದ್ರೆ, ಅವನು ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸ್ನೇಹವನ್ನು ಹೊಂದಿದ್ದ. ಯಾವ ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ, ಭಾರತ ತುಂಡಾಗುವುದಕ್ಕೆ ಭಾರತದ ವಿರುದ್ಧ ಷಡ್ಯಂತ್ರವನ್ನು ಹೂಡಿ ಪಾಕಿಸ್ತಾನ ಎನ್ನುವಂತ ರಾಷ್ಟ್ರವನ್ನು ಪಡೆದುಕೊಂಡು ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಆಗಿರುವಂತವನು, ಭಾರತದಲ್ಲಿ ಇವತ್ತಿಗೂ ಭಯೋತ್ಪಾದನೆ ಮತ್ತೊಂದು ಮಗದೊಂದು ನಡೀತಾ ಇದೆ ಅಂದ್ರೆ, ಅದು ಮೊಹಮ್ಮದ್ ಅಲಿ ಜಿನ್ನಾ ಅವತ್ತಿಗೆ ಮಾಡುವಂತ ಪಾಕಿಸ್ತಾನದ ಕಾರಣದಿಂದಾಗಿ ಅವನ ಜೊತೆಗೆ ಸಂಬಂಧವನ್ನು ಹೊಂದಿದ್ದ. ಆ ರಾಜನ ಹೆಸರೇನಂದ್ರೆ ಹಮೀದುಲ್ಲಾ ಖಾನ್ ಅಂತ ಹೇಳಿ. ಹಮೀದುಲ್ಲಾ ಖಾನ್ ಎನ್ನುವಂತವನು ಭೂಪಾಲದ ರಾಜನಾಗಿದ್ದ. ಆ ರಾಜ್ಯದಲ್ಲಿ 88% ಹಿಂದೂಗಳಿದ್ರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ವತಂತ್ರವಾಗಿರಬೇಕು ನಾವು ಎನ್ನುವಂತ ದಂಗೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ದೊಡ್ಡ ಪ್ರಮಾಣದ ದಂಗೆಯನ್ನ ಮಾಡುವ ಮೂಲಕ ಆ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಆ ದಂಗೆಯನ್ನ ನೋಡಿ ಆ ಒಂದು ಸ್ಥಳಕ್ಕೆ, ಭೂಪಾಲ್ ಎನ್ನುವಂತ ಸ್ಥಳಕ್ಕೆ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಅಲ್ಲಿರುವಂತಹ ರಾಜನನ್ನ ದಮನಿಸಿ ಅವನಿಗೆ ಏನು ಕೊಡಬೇಕು ಎಲ್ಲವನ್ನು

ಆ ಭೂಪಾಲನ್ನ ಭಾರತ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಅದೇ ರೀತಿ ಮೂರನೇದಾಗಿರುವಂತಹ ಸಂಸ್ಥಾನ ಯಾವ್ದು ಅಂದ್ರೆ ಜೋಧಪುರ ಸಂಸ್ಥಾನ. ಅಲ್ಲಿ ಗಜಸಿಂಗ್ ಎನ್ನುವಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡಿದ್ದ, ಅವನು ಸಹಿತ ಮೊಹಮ್ಮದ್ ಅಲಿ ಜಿನ್ನಾನ ಸ್ನೇಹಿತನಾಗಿದ್ದ. ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸೇರ್ಕೊಂಡು ಭಾರತದಲ್ಲೇ ಇದ್ದು ಭಾರತದ ವಿರುದ್ಧ ಪಿತೂರಿಯನ್ನು ಮಾಡಬೇಕೆನ್ನುವಂತಹ ಒಂದು ದುರಾಲೋಚನೆ ಅವನಿಗಿತ್ತು. ಅದೇ ಸಂದರ್ಭಕ್ಕೆ ಏನ್ ಮಾಡಿದ್ರು ಅಂದ್ರೆ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿ ಅವನನ್ನು ಸಹಿತ ಸದೆ ಪಡೆದು ಸರ್ದಾರ್ ವಲ್ಲಭಾಯಿ ಪಟೇಲರು ಜೋಧಪುರವನ್ನ ವಶಕ್ಕೆ ಪಡೆದುಕೊಂಡ್ರು. ಇದು ಸ್ವತಂತ್ರ ಪೂರ್ವದ ಹೊತ್ತಿಗೆ ದೇಶೀಯ ಸಂಸ್ಥಾನಗಳನ್ನ ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಭಾರತದ ಜೊತೆ ವಿಲೀನ ಮಾಡಿದ್ರು ಅಂತ, ಯಾವ ರೀತಿಯಾಗಿ ಸ್ವತಂತ್ರ ಪೂರ್ವದ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲರು ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ನೋಡಬಹುದು. ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ಅದ್ಭುತವಾದಂತಹ ಆಲೋಚನೆಯನ್ನ ನಾವು ನೋಡಬೇಕು. ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಸ್ವತಂತ್ರ ಸಿಗುವ ಮುಂಚೆಯೇ ಅವರು ಹೋರಾಟವನ್ನ ಮಾಡಿ ಅದೆಷ್ಟೋ ಕಾರ್ಯಾಚರಣೆಗಳನ್ನ ಮಾಡಿ ಇನ್ನೂ ನಾವು ಸುಮ್ಮನೆ ಕುಂತ್ರೆ ಇವುಗಳು ಬೇರೆಯವರ ಪಾಲಾಗ್ತವೆ, ಬೇರೆಯವರ ಆಸೆಗೆ ಬೀಳ್ತವೆ ಎನ್ನುವ ಕಾರಣಕ್ಕಾಗಿ ಹೋರಾಟವನ್ನ ಮಾಡುವ ಮೂಲಕ ಯಾವುದೇ ಬೆಲೆ ತೆತ್ತಾದರೂ ಸಹಿತ ಅವುಗಳನ್ನು ಉಳಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಯಾರು ಸರ್ದಾರ್ ವಲ್ಲಭಾಯಿ ಪಟೇಲರು ತಾವು ಸ್ವತಂತ್ರಗೊಳ್ಳೋದಕ್ಕಿಂತ ಮುಂಚೆಯೇ ಈ ಮೂರು ಸಂಸ್ಥಾನಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈಗ ಸ್ವತಂತ್ರ ಸಿಕ್ಕ ನಂತರ ಬಹಳ ದೊಡ್ಡ ಸವಾಲುಗಳಿದ್ವು. ಯಾವ್ಯಾವ ರೀತಿಯಾದಂತಹ ಸವಾಲುಗಳು ಅಂದ್ರೆ ಪಾಕಿಸ್ತಾನ ಭಾರತ ವಿಭಜನೆ ಆದ ನಂತರ ಪಾಕಿಸ್ತಾನದಿಂದ ಸಾಕಷ್ಟು ಜನ ಈ ದೇಶಕ್ಕೆ ಬರ್ತಾ ಇದ್ರು. ಅಂದ್ರೆ ರೈಲುಗಳು ತುಂಬಿಕೊಂಡು ಬರ್ತಾ ಇದ್ವು, ರೈಲುಗಳಲ್ಲಿ ಹೆಣಗಳು ಕೂಡ ಬರ್ತಾ ಇದ್ವು, ರೈಲುಗಳಲ್ಲಿ ಮನುಷ್ಯರು ಬರ್ತಾ ಇದ್ರು. ಅದೆಷ್ಟೋ ಜನ ಪಾಕಿಸ್ತಾನದಲ್ಲಿ ಇದ್ದಂತಹ ಹಿಂದೂಗಳು ಪಾಕಿಸ್ತಾನವನ್ನು ಬಿಟ್ಟು ಅಲ್ಲಿಂದ ಓಡೋಡಿ ಬಂದ್ರು, ಆಸ್ತಿಯನ್ನ ಬಿಟ್ಟು ಬಂದ್ರು. ಸಾಕಷ್ಟು ಕಗ್ಗೊಲೆ ನಡೀತು, ಅತ್ಯಾಚಾರ ನಡೀತು, ಮತ್ತೊಂದು ನಡೀತು, ದೇಶದಲ್ಲಿ ಬಡತನ ಇತ್ತು, ಸರ್ಕಾರ ರಚನೆ ಮಾಡುವಂತಹ ಸವಾಲಿತ್ತು. ಎಷ್ಟೊಂದು ಸಮಸ್ಯೆಗಳು ಈ ದೇಶಕ್ಕೆ ಕಾಡಿದ್ವು ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಈ ದೇಶದಲ್ಲಿ ಕಾಡಿದ್ವು. ಅದರ ನಡುವೆಯೂ ಬಹಳ ದೊಡ್ಡ ಸವಾಲು ಯಾವ್ದಂದ್ರೆ ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿ ಏಕೀಕರಣ ಮಾಡುವಂತಹ ಜವಾಬ್ದಾರಿಯನ್ನ ಮತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರೆ. ಈ ಮೊದಲನೆಯದಾಗಿ ಎಲ್ಲಾ ಸಂಸ್ಥಾನಗಳು ಸಹಿತ ಒಪ್ಪಿಕೊಳ್ತವೆ, ಆದ್ರೆ ಈ ಸಂಸ್ಥಾನಗಳ ಒಪ್ಪಿಕೊಳ್ಳುವುದರ ಜೊತೆಗೆ ಬಹಳ ಕಿರಿಕ್ ಮಾಡಿದಂತಹ, ಬಹಳ ತೊಂದರೆ ಮಾಡಿದಂತಹ ಸಂಸ್ಥಾನಗಳು ಅಂದ್ರೆ ಮೂರು ಸಂಸ್ಥಾನಗಳು. ಮೊದಲನೇ ಸಂಸ್ಥಾನ ಕಾಶ್ಮೀರ, ಎರಡನೇ ಸಂಸ್ಥಾನ ಹೈದರಾಬಾದ್, ಮೂರನೇ ಸಂಸ್ಥಾನ ಜುನಾಗಢ. ಇಲ್ಲಿರುವಂತಹ ಎಲ್ಲ ಬಹಳ ವಿದ್ಯಾರ್ಥಿಗಳಿದ್ದೀರಿ, ಸಾಕಷ್ಟು ಜನರಿಗೂ ಸಹಿತ ಈ ಸ್ವಾತಂತ್ರ್ಯ ನಂತರ ಏಕೀಕರಣದಲ್ಲಿ ಪ್ರಮುಖವಾಗಿ ಇದ್ದಂತಹ ಸಂಸ್ಥಾನಗಳು, ವಿಲೀನಗೊಂಡಂತಹ ಸಂಸ್ಥಾನಗಳು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ, ಸಾಕಷ್ಟು ಪರೀಕ್ಷೆಯಲ್ಲಿ. ಕಾಶ್ಮೀರದ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜುನಾಗಢ ಸಂಸ್ಥಾನ, ಈ ಮೂರೂ ಸಂಸ್ಥಾನಗಳು ಭಾರತದ ಸ್ವತಂತ್ರದ ನಂತರ, ಸ್ವತಂತ್ರ ಸಿಕ್ಕ ನಂತರ ಇವುಗಳನ್ನ ವಿಲೀನ ಮಾಡಲಾಗ್ತದೆ. ಈ ಎಲ್ಲ ಮೂರು ಸಂಸ್ಥಾನಗಳ ಬಗ್ಗೆ ನೀವು ಒಮ್ಮೆ ತಿಳ್ಕೊಂಡ್ರೆ ಸಾಕು, ಡಿಗ್ರಿ ಮುಗಿಯೋ ಹೊತ್ತಿಗೂ, ಪದವಿ ಮುಗಿಯೋ ಹೊತ್ತಿಗೂ ಸಹಿತ ಇವುಗಳನ್ನ ಕೇಳೇ ಕೇಳ್ತಿರ್ತಾರೆ, ಇದ್ರ ಬಗ್ಗೆ ನೀವು ಓದೇ ಓದ್ತೀರಾ. ಯಾರಾದ್ರೂ ಆರ್ಟ್ಸ್ ಲೈನ್ಗೆ ಹೋಗುವಂತವ್ರಿದ್ರೆ, ಮತ್ತೊಂದು ಯಾವ್ದಾದ್ರು ಕಾಂಪಿಟೇಟಿವ್ ವರ್ಲ್ಡ್ ಗೆ ಹೋಗುವಂತವ್ರಿದ್ರೆ, ತಾವು ದಯಮಾಡಿ ಈ ಮೂರು ಸಂಸ್ಥಾನಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ರೆ ಸಾಕು, ಇವು ಯಾವಾಗಿದ್ರೂ ನಮಗೆ ಉಪಯೋಗ ಆಗ್ತವೆ ಅಂತ. 1947 ಆಗಸ್ಟ್ 15 ಹೊತ್ತಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹಿತ ದೇಶ ಪೂರ್ತಿಯಾಗಿ ಸ್ವತಂತ್ರಗೊಂಡಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಸಂಸ್ಥಾನಗಳು ಅಲ್ಲಲ್ಲಲ್ಲಿ ಭಾರತದ ಜೊತೆಗೆ ನಾವು ಬರೋದಿಲ್ಲ ಎನ್ನುವಂತ ಸಾಕಷ್ಟು ಕಿರಿಕಗಳನ್ನ ಮಾಡ್ತಾ ಇದ್ವು, ಸಾಕಷ್ಟು ತೊಂದರೆಯನ್ನ ಮಾಡ್ತಾ ಇದ್ವು. ಅವುಗಳು ಭಾರತದ ಜೊತೆಗೆ ಬರದೇ ಇದ್ರು ಸಾಕಷ್ಟು ತೊಂದರೆಗಳಾಗ್ತಿದ್ವು. ಈ ಉದಾಹರಣೆಗೆ ಕಾಶ್ಮೀರ ಎನ್ನುವಂಥದ್ದು ಸ್ವತಂತ್ರವಾಗಿ ಉಳಿಬೇಕು ಅಂತ ಅವತ್ತಿನ ರಾಜ ಹರಿಸಿಂಗ್ ಯೋಚನೆಯನ್ನ ಮಾಡಿದ್ದ. ಒಂದು ವೇಳೆ ಕಾಶ್ಮೀರ ಸ್ವತಂತ್ರವಾಗಿ ಉಳಿದಿದ್ರೆ ಇವತ್ತಿಗೆ ಭಾರತದಲ್ಲಿ ಸಾಕಷ್ಟು ಘನಘೋರವಾದಂತಹ ಯುದ್ಧಗಳು ನಡೆದು ಹೋಗ್ತಾ ಇದ್ವು, ಸಾಕಷ್ಟು ಆಪತ್ತುಗಳು ಸಹಿತ ಭಾರತಕ್ಕೆ ಬರ್ತಾ ಇದ್ವು. ಅದೇ ರೀತಿ ಹೈದರಾಬಾದ್, ಜುನಾಗಢ ಇವೆಲ್ಲವೂ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿದಿದ್ರೆ ಭಾರತಕ್ಕೆ ಧಕ್ಕೆ ಬಹಳಷ್ಟು ಆಗ್ತಿತ್ತು. ಆ ಕಾರಣದಿಂದಾಗಿ ಸರ್ದಾರ್ ವಲ್ಲಭಾಯಿ ಪಟೇಲರು ಸಾಕಷ್ಟು ವಿಚಾರವನ್ನ ಮಾಡಿ ಭಾರತದ ಜೊತೆಗೆ ಈ ಮೂರು ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರುವಂತದ್ದು ಕಾಶ್ಮೀರವನ್ನ ಹೆಂಗ್ ವಿಲೀನ ಮಾಡಿದ್ರು ಅಂತ. ಕಾಶ್ಮೀರವನ್ನ 1947 ಹೊತ್ತಿಗೆ ಡೋಗ್ರಾ ಮನೆತನದ ಹರಿಸಿಂಗ್ ಅಂತ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಹರಿಸಿಂಗ್ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ ಅಂದ್ರೆ, ಅವನಿಗೆ ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಲ್ಪನೆ ಇರಲಿಲ್ಲ, ತನ್ನ ರಾಜ್ಯ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂತ ಯಾವುದೇ ಅವನಿಗೆ ಒಂದಿಷ್ಟು ವಿಚಾರಗಳಿರಲಿಲ್ಲ. ಅವನು ವಿಲಾಸಿ ಪ್ರಿಯನಾಗಿದ್ದ. ವಿಲಾಸಿ ಪ್ರಿಯ ಅಂದ್ರೆ ಏನ್ ಬರುತ್ತೋ ಅದನ್ನು ತಗೊಳ್ಳೋದು, ತಿನ್ನೋದು, ಐಷಾರಾಮಿ ಜೀವನವನ್ನು ನಡೆಸೋದು. ಯಾವುದೇ ರೀತಿಯಾದಂತಹ ದೇಶವನ್ನು ಅಭಿವೃದ್ಧಿ ಮಾಡಬೇಕು, ತನ್ನ ರಾಜ್ಯವನ್ನ ಮುನ್ನಡೆಸಬೇಕು, ವಿದೇಶಾಂಗ ನೀತಿಯನ್ನ ಗಟ್ಟಿಗೊಳಿಸಿಕೊಳ್ಬೇಕು, ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಬೇಕು, ಸಾರಿಗೆ ಸಂಪರ್ಕ ಹೆಚ್ಚಿಸಬೇಕು, ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಈ ಯಾವ ಕಲ್ಪನೆಗಳು ಸಹಿತ ಹರಿಸಿಂಗನಿಗೆ ಇರಲಿಲ್ಲ. ಅವನಿಗಿದ್ದಂತಹದ್ದು ಏನಂದ್ರೆ ಬರೀ ವಿಲಾಸಿ ಜೀವನವನ್ನು ನಡೆಸಬೇಕು, ಒಳ್ಳೆ ಒಳ್ಳೆದನ್ನ ತಿನ್ನಬೇಕು, ಮಲ್ಕೊಳ್ಬೇಕು, ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಇದೇ ಇತ್ತು. ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಾಳಜಿ ಇರಲಿಲ್ಲ. 1947 ಸ್ವತಂತ್ರಗೊಂಡ ನಂತರ ಬ್ರಿಟಿಷರು ಈ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳಿಗೆ ಮೂರು

ಆಯ್ಕೆಗಳನ್ನು ನೀಡ್ತಾರೆ. ಮೊದಲನೇ ಆಯ್ಕೆ ಭಾರತದ ಜೊತೆಗೆ ವಿಲೀನಗೊಳ್ಳೋದು, ಎರಡನೇ ಆಯ್ಕೆ ಪಾಕಿಸ್ತಾನದ ಜೊತೆ ಹೋಗೋದು, ಮೂರನೇ ಆಯ್ಕೆ ಸ್ವತಂತ್ರವಾಗಿ ಉಳಿಯೋದು. ಸಾಕಷ್ಟು ಜನ ಭಾರತದ ಜೊತೆಗೆ ವಿಲೀನಗೊಳ್ತಾರೆ, ಒಂದಿಷ್ಟು ಜನ ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಆದ್ರೆ ಹರಿ ಸಿಂಗ್ ತಾನು ಸ್ವತಂತ್ರಗೊಳಿಬೇಕು ಅಂತ ವಿಚಾರ ಮಾಡ್ತಾನೆ. ನನಗೆ ಭಾರತದ ಜೊತೆಗೆ ಸೇರೋದಕ್ಕೆ ಇಷ್ಟ ಇಲ್ಲ, ಪಾಕಿಸ್ತಾನದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರ ಮಾಡ್ತಾನೆ. ಆದ್ರೆ ಸ್ವತಂತ್ರವಾಗಿ ಉಳಿಯುವಷ್ಟು ದಮ್ಮು ತಾಕತ್ತು ಅವನಿಗೆ ಇರಲಿಲ್ಲ. ಸ್ವತಂತ್ರವಾಗಿ ಉಳಿದಿದ್ದೇ ಆದ್ರೆ ಅವನನ್ನ ಭಾರತದವರು ಮತ್ತು ಪಾಕಿಸ್ತಾನದವರು ಹರಿದು ತಿಂದು ಬಿಡ್ತಿದ್ರು. ಅದಕ್ಕಾಗಿ ಅವನು ವಿಚಾರ ಏನ್ ಮಾಡ್ತಾನಂದ್ರೆ, ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರವನ್ನ ಮಾಡಿದಾಗ ಮೊಹಮ್ಮದ್ ಅಲಿ ಜಿನ್ನಾನಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಪಾಕಿಸ್ತಾನದಲ್ಲಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ 1947 ಹೊತ್ತಿನಿಂದಲೂ ಸಹಿತ ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರಬೇಕು ಎನ್ನುವಂತ ದುರಾಲೋಚನೆಯನ್ನ ಮಾಡ್ಕೊಂಡೇ ಬಂದ. ಹೆಂಗಾದ್ರೂ ಮಾಡಿ ಕಾಶ್ಮೀರವನ್ನ ಪಾಕಿಸ್ತಾನ ಜೊತೆಗೆ ಸೇರಿಸ್ಕೊಳ್ಬೇಕು, ಪಾಕಿಸ್ತಾನ ಜೊತೆ ಕಾಶ್ಮೀರ ಇರಬೇಕು, ಜಮ್ಮು ಮತ್ತು ಕಾಶ್ಮೀರ ನಮ್ಮದೇ ಎನ್ನುವಂತ ಪ್ರತಿಪಾದನೆಯನ್ನ ಮಾಡ್ತಾ ಮಾಡ್ತಾ ಅವನೊಂದು ವಿಚಾರವನ್ನ ಮಾಡಿ 1947 ಹೊತ್ತಿಗೆ ಅಲ್ಲಿ ಇದ್ದಂತಹ ಪಠಾಣರು ಎನ್ನುವಂತ ಅರೆ ಸೇನಾ ಪಡೆ ಇರ್ತದೆ, ಅವರದೇ ಆದಂತಹ ಒಂದು ತಂಡ ಯಾವ ರೀತಿಯಾಗಿ ಆರ್ಮಿ ಕೆಲಸ ಮಾಡುತ್ತೋ, ಪೊಲೀಸರು ಕೆಲಸ ಮಾಡುತ್ತಾರೋ, ಅದೇ ರೀತಿಯಾಗಿ ಪಠಾಣರು ಸಹಿತ ಅವತ್ತಿನ ಕಾಲಕ್ಕೆ ಕಾಶ್ಮೀರದ ಗಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಕಾಶ್ಮೀರ ಆಜಾದಿ ಫೋರ್ಸ್ ಎನ್ನುವಂತಹ ಒಂದು ಸಂಘಟನೆ ಕೂಡ ಇರ್ತದೆ. ಇವೆರಡೂ ಸಂಘಟನೆಗಳನ್ನ ಬಳಸಿಕೊಂಡು ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತ ವಿಚಾರವನ್ನ ಮಾಡಿ ಅವನು ಸಾಕಷ್ಟು ರೀತಿಯಲ್ಲಿ ಹೋರಾಟಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಯಾವ್ಯಾವ ರೀತಿಯಾಗಿ ಅವನು ಹೋರಾಟವನ್ನ ಮಾಡಿದ ಅಂದ್ರೆ, ಆ ಪಠಾಣರನ್ನ ಮತ್ತು ಕಾಶ್ಮೀರ ಆಜಾದಿ ಫೋರ್ಸ್ ಇವೆರಡನ್ನ ಸೇರಿಸಿಕೊಂಡು ಆ ಕಾಶ್ಮೀರದಲ್ಲಿದ್ದಂತ ಎಲ್ಲಾ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ಅತ್ಯಾಚಾರವನ್ನ ಮಾಡ್ತಾನೆ, ಮನ ಬಂದಂತೆ ಅವರನ್ನ ಬಳಸ್ಕೊಳ್ತಾನೆ. ಎಲ್ಲವನ್ನೂ ಮಾಡಿದ ನಂತರ ಶ್ರೀನಗರಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಂತ ವಿಚಾರವನ್ನ ಮಾಡ್ತಾನೆ. ಇದನ್ನ ನೋಡಿದಂತಹ ಹರಿಸಿಂಗ್ರು, ಒಂದ್ ವೇಳೆ ನಾನು ಪಾಕಿಸ್ತಾನ ಜೊತೆ ಸೇರಿದ್ರೆ ಮುಂದೊಂದು ದಿವಸ ಕಾಶ್ಮೀರದ ಪರಿಸ್ಥಿತಿ ಹಿಂಗೆ ಆಗ್ಬೋದು, ನಾನು ಸ್ವತಂತ್ರವಾಗಿ ಉಳಿದ್ರೆ ನನ್ನನ್ನು ಇವರು ಸುಮ್ಮನೆ ಬಿಡೋದಿಲ್ಲ ಅಂತ ವಿಚಾರ ಮಾಡಿ ಅವನು ತನ್ನ ತಿಳುವಳಿಕೆ ಬಂದು ಅವನಿಗೆ ಜ್ಞಾನೋದಯ ಆಗಿ ಅವನೇನ್ ಮಾಡ್ತಾನಂದ್ರೆ, ನಾನು ಭಾರತದ ಜೊತೆಗೆ ಸೇರ್ಕೊಳ್ತೀನಿ ಅಂತ ಹೇಳಿ ಒಪ್ಪಂದವನ್ನ ಮಾಡಿ ಅದಕ್ಕೆ ಸಹಿಯನ್ನ ಹಾಕಿಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಆ ಪಾಕಿಸ್ತಾನದ ಸೈನಿಕರು, ಈ ಪಠಾಣರು ಮತ್ತು ಕಾಶ್ಮೀರಿ ಆಜಾದ್ ಫೋರ್ಸ್ ನ ಸಾಕಷ್ಟು ಜನರು ಸೇರ್ಕೊಂಡು ಏನ್ ಮಾಡ್ತಾರಂದ್ರೆ, ಕಾಶ್ಮೀರದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವನ್ನ ಮಾಡಿ, ದರೋಡೆಯನ್ನ ಮಾಡಿ, ಸಾಕಷ್ಟು ರೀತಿಯಾದಂತಹ ಹಾನಿಯನ್ನ ಅವರು ಮಾಡಿಬಿಟ್ಟಿರ್ತಾರೆ. ಅದೇ ಸಂದರ್ಭಕ್ಕೆ ಭಾರತದ ಜೊತೆಗೆ ಸೇರ್ಕೊಳ್ಬೇಕು ಅಂತ ಹರಿ ಸಿಂಗ್ ವಿಚಾರವನ್ನ ಮಾಡಿದಾಗ, ಅವನು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ತಿಳಿಸಿದ ತಕ್ಷಣವೇ ಕೆ ಎಸ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಜನರಲ್, ಅವತ್ತಿನ ಕಾಲಕ್ಕೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರುವಂತವರು, ತಿಮ್ಮಯ್ಯ ಎನ್ನುವಂಥವ್ರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ರು. ಅವರನ್ನ ಸೇರಿಸಿಕೊಂಡು 90,000 ಜನರನ್ನ ಸೇರಿಸಿಕೊಂಡು ಆ ಒಂದು ಕಾಶ್ಮೀರದ ಮೇಲೆ ಬಂದಂತಹ ಪಠಾಣರನ್ನ, ಕಾಶ್ಮೀರ ಆಜಾದಿ ಫೋರ್ಸ್ನವರನ್ನ, ಪಾಕಿಸ್ತಾನಿ ಸೈನಿಕರನ್ನ ಸದೆ ಬಡಿಯೋದಕ್ಕಾಗಿ, ಅವರವರಿಂದ ಹೋರಾಟವನ್ನು ಮಾಡೋದಕ್ಕಾಗಿ 90,000 ಸೈನಿಕರನ್ನ ಯಾರು ಕಳಿಸ್ತಾರಂದ್ರೆ, ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಭಾರತೀಯ ಸೈನಿಕರನ್ನ ಕಳಿಸ್ತಾರೆ. ಕೆಚ್ಚದೆಯಿಂದ ಹೋರಾಟವನ್ನ ಮಾಡಿ ಅಲ್ಲಿರುವಂತವ್ರು ಎಲ್ಲರನ್ನು ಹೊಡೆದೋಡಿಸಿ ಕಾಶ್ಮೀರವನ್ನ ಮತ್ತೆ ಭಾರತದ ತಕ್ಕೆಗೆ ತಗೊಳ್ತಾರೆ. ಅಷ್ಟೊತ್ತಿಗಾಗಲೇ ಮೂರನೆಯ ಒಂದು ಭಾಗದಷ್ಟು ಕಾಶ್ಮೀರವನ್ನ ಪಾಕಿಸ್ತಾನಿಗರು ಆಕ್ರಮಿಸಿಕೊಂಡಿರ್ತಾರೆ. ಇವತ್ತಿಗೂ ಸಹಿತ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಭಾರತದ ಭೂಪಟದ ಮೇಲ್ಭಾಗದಲ್ಲಿ ಒಂದಿಷ್ಟು ಭಾಗವನ್ನ ಯಾರು ಪಾಕಿಸ್ತಾನಿಗರು ಆಕ್ರಮಣವನ್ನು ಮಾಡಿದ್ದಾರೆ, ಅದನ್ನ ಪಾಕಿಸ್ತಾನ ಅಂತ ನಾವು ಇವತ್ತಿಗೂ ಹೇಳೋದಿಲ್ಲ. ಅದಕ್ಕೆ ಹೇಳೋದೇನಂದ್ರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕಿಸ್ತಾನ ಅವತ್ತಿಗೆ ಆಕ್ರಮಿಸಿಕೊಂಡಿರುವಂತಹ ಆ ಒಂದು ಸ್ಥಾನವನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೀತಾರೆ. ಅದನ್ನ ಒಂದಲ್ಲ ಒಂದು ದಿವಸ ನಮ್ಮ ಭಾರತೀಯ ಕೆಚ್ಚದ ಯೋಧರು ಮುಂದೊಂದು ದಿವಸ ಅದನ್ನ ಮರಳಿ ನಮ್ಮ ದೇಶಕ್ಕೆ ಪಡ್ಕೊಳ್ತಾರೆ ಎನ್ನುವಂತ ವಿಶ್ವಾಸವನ್ನ ನಾವು ಇಟ್ಕೊಳ್ಬೇಕು. ಕಾಶ್ಮೀರದ ನಂತರ ಮತ್ತೆ ಅದ್ಭುತವಾಗಿ ಹೋರಾಟವನ್ನ ಮಾಡಿ ಮತ್ತೆ ಈ ದೇಶವನ್ನ ಕಟ್ಟಿದಂತ ಮತ್ತೊಂದು ಸಂಸ್ಥಾನ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಅಂತ ಹೇಳಿ, ಈ ದೇಶ 1947 ಆಗಸ್ಟ್ 15ಕ್ಕೆ ಈ ದೇಶ ಸ್ವತಂತ್ರಗೊಂಡ್ರೂ ಸಹಿತ ಹೈದರಾಬಾದ್ ಎನ್ನುವಂತಹ ಸಂಸ್ಥಾನ ಸ್ವತಂತ್ರಗೊಂಡಿರಲಿಲ್ಲ. ಬಹಳ ವಿಶೇಷವಾದಂತಹ ರೋಚಕವಾಗಿರುವಂತಹ ಹಲವಾರು ಹೋರಾಟಗಳು ಇಲ್ಲಿ ನಡೆದಿದ್ದಾವೆ. ತಮ್ಮೆಲ್ಲರ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಇದೆ, ಮತ್ತೊಂದಿದೆ, ತಾವೆಲ್ಲರೂ ಹೋಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯಾಗಿ ಹೈದರಾಬಾದ್ ನಿಜಾಮನ ಕ್ರೌರ್ಯ ಇತ್ತು, ಅವನು ಯಾವ ರೀತಿ ಕೊಲೆ, ಸುಲಿಗೆ, ಅತ್ಯಾಚಾರಗಳನ್ನ ಮಾಡ್ತಿದ್ದ, ಇದೆಲ್ಲವನ್ನೂ ಸಹಿತ ತಾವು ತಿಳ್ಕೊಳ್ಳಿ. ಬಹಳ ರೋಚಕ ಇತಿಹಾಸ
ಹೈದರಾಬಾದಿನ ಸಂಸ್ಥಾನದ ಇತಿಹಾಸ ಇದೆ. ಹೈದರಾಬಾದ್ ಸಂಸ್ಥಾನದ ಇತಿಹಾಸ ಹೆಂಗಿತ್ತು ಅಂದ್ರೆ, ಈ ದೇಶದ ಮೇಲೆ ಮೊಘಲರು ಒಬ್ಬ ಹೈದರಾಬಾದ್ ನಿಜಾಮನನ್ನ ಈ ದೇಶವನ್ನ ದಕ್ಷಿಣ ಭಾರತದಲ್ಲಿ ನೋಡ್ಕೊಳ್ಳೋದಕ್ಕಾಗಿ ಇಡ್ತಾರೆ. ಅವರೇ ಹೈದರಾಬಾದ್ ನಿಜಾಮರಾಗಿ ಮುಂದುವರೆದು ಆಳ್ವಿಕೆ ನಡೆಸ್ತಾರೆ. ಹೈದರಾಬಾದ್ ಸಂಸ್ಥಾನ ಬಹಳ ಶ್ರೀಮಂತವಾಗಿರುವಂತಹ ಎಲ್ಲಾ ಸೌಲಭ್ಯ

ಸೌಕರ್ಯಗಳು ಕೂಡಿದ್ವು. ಹೈದರಾಬಾದ್ ನಿಜಾಮ ಬ್ರಿಟಿಷರ ಜೊತೆಗೆ ಕೈಗೂಡಿಸಿ ಅಲ್ಲಿ ರೈಲ್ವೆಯನ್ನ ಮಾಡಿದ್ದ, ಸಾರಿಗೆಯನ್ನ ಮಾಡಿದ್ದ, ಅಂಚೆಯನ್ನ ಮಾಡಿದ್ದ, ಎಲ್ಲವನ್ನ ಮಾಡಿಕೊಂಡು ಅದ್ಭುತವಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ ಮಾಡ್ತಿದ್ದ. ಸಣ್ಣ ಸಣ್ಣ ಮಕ್ಕಳನ್ನು ಸಹಿತ ಯುದ್ಧಕ್ಕೆ ಬಳಸ್ಕೊಳ್ತಾ ಇದ್ದ ಹೈದರಾಬಾದ್ ನಿಜಾಮ. ಇವನ ಜೊತೆಗಿದ್ದಂತಹ ದಿವಾನ, ಇದನ್ನೆಲ್ಲವನ್ನ ನೋಡ್ಕೊಳ್ಳುವಂತವನು ಒಬ್ಬ ದಿವಾನ ಇದ್ದ. ಹೈದರಾಬಾದ್ ನಿಜಾಮ ಬರೀ ಹೆಸರಿಗೆ ಮಾತ್ರ, ಎಲ್ಲ ಅಧಿಕಾರವನ್ನ ಯಾರು ಚಲಾಯಿಸ್ತಿದ್ರು ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವನು ಚಲಾಯಿಸ್ತಾ ಇದ್ದ. ಇಲ್ಲಿ ಬಹಳ ವಿಶೇಷವಾಗಿ ಬಹಳ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಹೈದರಾಬಾದ್ ಸಂಸ್ಥಾನದಲ್ಲಿ 83% ನಷ್ಟು ಹಿಂದೂಗಳಿದ್ರು. ಹಿಂದೂಗಳು ಇದ್ದಾಗಲೂ ಸಹಿತ ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥವನು ಮುಸ್ಲಿಂ ರಾಜನಾಗಿದ್ದ. ಅದ್ಯಾವುದು ತೊಂದರೆ ಇರಲಿಲ್ಲ. ಅದ್ರ ಜೊತೆಗೆ ಅಲ್ಲಿ ಇದ್ದಂತಹ ದಿವಾನ ಯಾರು, ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವ್ನು ಏನಿದ್ನಲ್ಲ, ಅವನು ಸಹಿತ ಮುಸ್ಲಿಮನಾಗಿದ್ದ. 83% ಹಿಂದೂಗಳಿಗೆ ಅವನು ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಮುಸ್ಲಿಮರು ಆಳ್ವಿಕೆ ಮಾಡಿದ್ರು, ಯಾರು ಸಹಿತ ಅದಕ್ಕೆ ವಿರೋಧವನ್ನ ಮಾಡಿರಲಿಲ್ಲ. ಆದ್ರೆ ವಿರೋಧ ಬಂದಿದ್ದೆಲ್ಲ ಅಂದ್ರೆ, 100 ಜನರನ್ನ ಹೈದರಾಬಾದ್ ಸಂಸ್ಥಾನದಲ್ಲಿ 1947 ಹೊತ್ತಿಗೆ ನಿಲ್ಲಿಸಿದ್ರೆ ಅದರಲ್ಲಿ 83 ಜನ ಹಿಂದೂಗಳೇ ಇರ್ತಾ ಇದ್ರು. ಆದ್ರೆ ಅವತ್ತಿನ ನಿಜಾಮ ಏನ್ ಮಾಡ್ತಿದ್ದ ಅಂದ್ರೆ, 90% ಸರ್ಕಾರಿ ಹುದ್ದೆಗಳನ್ನ ಮುಸ್ಲಿಮರಿಗೆ ಕೊಡ್ತಿದ್ದ. ಇದರ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ಎತ್ತೋದಕ್ಕೆ ಆರಂಭ ಮಾಡ್ತಾರೆ. ಇವರ ಕ್ರೌರ್ಯದ ಭಾಗವಾಗಿದ್ದಂಥವ್ರು ಅಂದ್ರೆ ಹೈದರಾಬಾದಿನ ನಿಜಾಮರ ರಜಾಕರು ಅಂತ ಕರೀತಾರೆ. ಕಾಸಿಂ ರಿಜ್ವಿ ಎನ್ನುವಂತಹ ಒಬ್ಬ ಕ್ರೌರ್ಯದಿಂದ ಕೂಡಿರುವ ಬಹಳ ಕ್ರೂರವಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನದೊಂದು ಪಡೆ ಇತ್ತು, ರಜಾಕಾರರ ಪಡೆ ಅಂತ ಕರೀತಾ ಇದ್ರು. ಈ ರಜಾಕಾರರ ಪಡೆಯ ಕೆಲಸ ಏನಂದ್ರೆ, ಯಾರು ಹೈದರಾಬಾದ್ ನಿಜಾಮನ ವಿರುದ್ಧ ಮಾತಾಡ್ತಾರೋ, ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಾರೋ, ಅವ್ರನ್ನ ಹೋಗೋದು, ಕೊಲ್ಲೋದು, ಬರೋದು, ಇದು ರಜಾಕಾರರ ಕೆಲಸ. ಅದ್ರ ಜೊತೆಗೆ ಇವ್ರು ಏನೇನು ಮಾಡ್ತಿದ್ರು ಅಂದ್ರೆ, ಇಡೀ ಹೈದರಾಬಾದ್ ಸಂಸ್ಥಾನದಲ್ಲಿ ಇದ್ದಂತ ಒಂದ್ ಕಡೆ ಬಹಳ ಬರೀತಾರೆ ಅದನ್ನ, ಎಷ್ಟು ಅವರು ಕ್ರೌರ್ಯವನ್ನ ಮಾಡ್ತಿದ್ರು, ಎಷ್ಟು ಅವರು ಕೊಲೆ ಸುಲಿಗೆಗಳನ್ನ ಮಾಡ್ತಿದ್ರು ಅಂದ್ರೆ, ಯಾರಾದ್ರೂ ಒಂದಿಷ್ಟು ಅದ್ಭುತವಾಗಿ ಜೀವನವನ್ನು ನಡೆಸ್ತಾ ಇದ್ರೆ ಅವ್ರು ಅದ್ಭುತವಾಗಿ ಜೀವನವನ್ನು ನಡೆಸಬಾರ್ದು. ಅವರನ್ನ ಕೊಲೆ ಮಾಡಿ, ಸುಲಿಗೆ ಮಾಡಿ, ದರೋಡೆಯನ್ನ ಮಾಡಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ನಡೆಸಿಕೊಳ್ಳುವಂತಹ ವಿಚಾರವನ್ನ ಕಾಸಿಂ ರಿಜ್ವಿ ಮಾಡ್ತಿದ್ದ. ಇಷ್ಟೆಲ್ಲಾ ನಡೀತಾ ಇದ್ರು, ಇಷ್ಟೆಲ್ಲ ಭ್ರಷ್ಟಾಚಾರ, ಇಷ್ಟೆಲ್ಲ ಘೋರತೆಗಳು, ಕ್ರೌರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ವು. ಯಾವುದೇ 83% ಹಿಂದೂಗಳಿದ್ರು ಸಹಿತ ಯಾವುದೇ ಹಿಂದೂಗಳಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇರಲಿಲ್ಲ. ಬರೀ 17% ಇದ್ದಂತಹ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇದ್ರು, ಎಲ್ಲವನ್ನು ಕೊಡ್ತಾ ಇದ್ರು. ಇದರ ವಿರುದ್ಧ ಧ್ವನಿಯನ್ನ ಎತ್ತದಂತವ್ರು ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರು ಅಂತ. ನಾವು ಅಹಿಂಸೆಯ ಹೋರಾಟವನ್ನು ನೋಡುವಾಗ ಕೆಲವರ ಹೆಸರು ನಮಗೆ ನೆನಪಿಗೆ ಬರ್ತವೆ. ಆದ್ರೆ ಸ್ವಾಮಿ ರಮಾನಂದ ತೀರ್ಥರು ಅವರು ಸಹಿತ ಹೈದರಾಬಾದ್ ರಜಾಕರ ಆ ಒಂದು ಕ್ರೌರ್ಯದ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಯಾವ ರೀತಿಯಾದಂತಹ ಹೋರಾಟ ಅಂದ್ರೆ, ಕತ್ತಿಯನ್ನು ಹಿಡ್ಕೊಳ್ಳೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಹೋರಾಟವನ್ನು ಮಾಡೋದಕ್ಕೆ ನಿಲ್ತಾರೆ. ನಿಂತ ಸಂದರ್ಭದಲ್ಲಿ ನಾವು ಬಹಳ ಖುಷಿ ಪಡಬೇಕಾಗಿರುವಂತಹ ವಿಚಾರ ಏನಂದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ, ಮಾಲಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಕುರಿಗಳನ್ನ ಮಾರಿ ಆ ದುಡ್ಡಿನಿಂದ ಮಾರಿ ಬಂದಂತಹ ದುಡ್ಡಿನಿಂದ ಆ ದುಡ್ಡನ್ನ ತಗೊಂಡು ಹೋಗಿ ಸ್ವಾಮಿ ರಮಾನಂದ ತೀರ್ಥರಿಗೆ ಕೊಟ್ಟು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾನೆ. ಸ್ವಾಮಿ ರಮಾನಂದ ತೀರ್ಥರನ್ನ ಹೈದರಾಬಾದ್ ಸಂಸ್ಥಾನದ ಗಾಂಧಿ ಅಂತ ಕರೆದ್ರೆ, ಈ ಕುರಿಗಾಯಿಯನ್ನ ಇವತ್ತಿಗೂ ಸಹಿತ ಕಲ್ಯಾಣ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹಿಂಗೆ ಹೋರಾಟ ನಡೀತಿರ್ಬೇಕಾದ್ರೆ ಅಹಿಂಸೆಯ ಮೂಲಕ ಹೋರಾಟವನ್ನ ಸ್ವಾಮಿ ರಮಾನಂದ ತೀರ್ಥರು ಮಾಡಿದ್ರೆ, ಅವರ ಹೋರಾಟವನ್ನ ಕುಗ್ಸೋದಕ್ಕಾಗಿ, ಅವರ ಹೋರಾಟವನ್ನ ಕೆಳಗಡೆ ಇಳಿಸೋದಕ್ಕಾಗಿ ಹಿಂಸೆಯ ಮಾರ್ಗವನ್ನ ರಜಾಕರು ಅನುಸರಿಸ್ತಾರೆ. ಅವರನ್ನ ಹೊಡಿತಾರೆ, ಬಡಿತಾರೆ, ಬೇಕಾದಷ್ಟು ಹಿಂಸೆಗಳನ್ನ ಕೊಡ್ತಾರೆ. ಯಾವುದಕ್ಕೂ ಸಹಿತ ರಮಾನಂದ ತೀರ್ಥರು ಬಗ್ಗೋದಿಲ್ಲ. ಇದೆಲ್ಲವನ್ನ ನೋಡಿದಂತಹ ನಮ್ಮ ಭಾರತದ ಉಕ್ಕಿನ ಮನುಷ್ಯರಾಗಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ವಿಚಾರವನ್ನ ಮಾಡಿ, ಏನಾದ್ರೂ ಮಾಡಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ಹೈದರಾಬಾದ್ ಸಂಸ್ಥಾನ ಹೆಂಗ್ ವಿಚಾರ ಮಾಡಿತ್ತು ಅಂದ್ರೆ, ನಾವು ಭಾರತದ ಜೊತೆಗೆ ಸೇರಬಾರದು, ಬದಲಿಗೆ ಸ್ವತಂತ್ರವಾಗಿ ಉಳಿಬೇಕು ಅಂತ ವಿಚಾರ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಒಂದ್ ವೇಳೆ ನಾವೇನಾದ್ರೂ ಹೈದರಾಬಾದ್ ಸಂಸ್ಥಾನವನ್ನ ಸ್ವತಂತ್ರವಾಗಿ ಉಳಿಯೋದಕ್ಕೆ ಬಿಟ್ರೆ, ಅದು ಸಹಿತ ಮುಂದೊಂದು ದಿವಸ ಮತ್ತೊಂದು ಪಾಕಿಸ್ತಾನ ಆಗ್ತದೆ, ನಮಗೆ ಅದು ಮುಳ್ಳಾಗ್ತದೆ ಎನ್ನುವಂಥದ್ದನ್ನ ಬಹಳ ದೂರದೃಷ್ಟಿಯಿಂದ ಮನಗಂಡಿದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಒಂದಿಷ್ಟು ದೂರದ ವಿಚಾರವನ್ನ ಮಾಡಿ, ಒಂದಿಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಲಿ ಹೋರಾಟವನ್ನ ಮಾಡದೆ ಹೋಗಿದ್ರೆ, ಇವತ್ತಿಗೆ ಮತ್ತೊಂದು ಪಾಕಿಸ್ತಾನವಾಗಿ ಹೈದರಾಬಾದ್ ಮಾರ್ಪಾಡಾಗ್ತಿತ್ತು. ಅದೇ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಅಲ್ಲಿಗೆ ಹೋರಾಟಕ್ಕಾಗಿ ಹೋಗ್ತಾರೆ, ಭಾರತೀಯ ಸೈನಿಕರನ್ನ ತಗೊಂಡು ಹೋಗ್ತಾರೆ. ಎಂತಹ ಸವಾಲು ಇತ್ತಂದ್ರೆ, ಹೈದರಾಬಾದ್ ಸಂಸ್ಥಾನದ ಸೈನಿಕರು ಎಷ್ಟಿದ್ರೋ ಅಷ್ಟೇ ಸೈನಿಕರು ಭಾರತೀಯ ಸೇನೆಯಲ್ಲಿದ್ರು. ಭಾರತೀಯ ಸೇನೆಗೆ ಸರಿ ಸಮನಾದಂತ ಸೈನಿಕರು ಹೈದರಾಬಾದ್ ಸಂಸ್ಥಾನದಲ್ಲಿದ್ರು. ಆ ಹೈದರಾಬಾದ್ ಸಂಸ್ಥಾನವನ್ನ ವಶಪಡಿಸಿಕೊಳ್ಬೇಕಂತೇಳಿ ಆಪರೇಷನ್ ಪೋಲೋ ಅಂತ ಹೆಸರಿಡ್ತಾರೆ. ಆಪರೇಷನ್ ಪೋಲೋ ಎನ್ನುವಂತ ಹೆಸರನ್ನ ಯಾಕಿಟ್ರು? ಬೇರೆ ಹೆಸರನ್ನ ಇಡಬಹುದಿತ್ತಲ್ಲ. ಪೋಲೋ ಎನ್ನುವಂಥದ್ದು ಯಾವ್ದಂದ್ರೆ ಆಟ.
ಆಟದ ಹೆಸರಿಗೆ ಪೋಲೋ, ಒಂದು ಬಹಳ ಜಗತ್ ಪ್ರಸಿದ್ಧ ಆಟ, ಮೈದಾನದಲ್ಲಿ ಆಡುವಂತಹ ಆಟ.

ಆ ಪೋಲೋ ಎನ್ನುವಂತಹ ಆಟವನ್ನ ನೀವು ಗೂಗಲ್ ನಲ್ಲೋ ಯೂಟ್ಯೂಬ್ ಅಲ್ಲೋ ಆಮೇಲೆ ನೋಡಿ, ಆ ಪೋಲೋ ಎನ್ನುವಂತಹ ಆಟದ ಗ್ರೌಂಡ್ ಗಳು ಬಹಳ ಹೆಚ್ಚಾಗಿದ್ದಂಥದ್ದು. ಹೈದರಾಬಾದಿನ ಸಂಸ್ಥಾನದಲ್ಲೇ ಸಾಕಷ್ಟು ಗ್ರೌಂಡ್ ಗಳಿದ್ವು. ಆ ಕಾರಣದಿಂದಾಗಿ ಆಪರೇಷನ್ ಪೋಲೋ ಎನ್ನುವಂತಹ ಹೆಸರನ್ನ ಇಟ್ಟು ಹೋರಾಟಕ್ಕೆ ಇಳಿತಾರೆ. ಆ ಹೋರಾಟದ ಭಾಗವಾಗಿ ಸಾಕಷ್ಟು ಭಾರತೀಯ ಸೈನಿಕರು ರಜಾಕರ ವಿರುದ್ಧ, ಕಾಸಿಂ ರಿಜ್ವೆ ವಿರುದ್ಧ, ಆ ಉಸ್ಮಾನ್ ಎನ್ನುವಂತಹ ದಿವಾನನ ವಿರುದ್ಧ ಸಾಕಷ್ಟು ಹೋರಾಟವನ್ನ ಮಾಡಿ ಅಲ್ಲಿರುವಂತಹವರನ್ನ ರಕ್ಷಣೆಯನ್ನ ಮಾಡಿ ಆ ಒಂದು ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡಂತವ್ರು ಅಂದ್ರೆ ಜಯಂತೋನಾಥ್ ಚೌಧರಿ ಅನ್ನುವಂಥವ್ರು. ಬಹಳ ದಿಟ್ಟತನದ ಮೂಲಕ, ಬಹಳ ಧೈರ್ಯದ ಮೂಲಕ ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡು ಆ ನಿಜಾಮನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆಗಸ್ಟ್ 15 1947ಕ್ಕೆ ಹೈದರಾಬಾದ್ ನಿಜಾಮ ಎಷ್ಟು ಮುಂದುವರೆದಿದ್ದ ಅಂದ್ರೆ, ಅವನು ರೇಡಿಯೋ ಸ್ಟೇಷನ್ ಅನ್ನು ಸಹಿತ ಆರಂಭ ಮಾಡಿರ್ತಾನೆ. ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅನ್ನು ಆರಂಭ ಮಾಡಿ ಅದೇ ರೇಡಿಯೋದ ಮೂಲಕ ಏನ್ ಹೇಳ್ತಾನೆ ಅಂದ್ರೆ, ನಾವು ಪಾಕಿಸ್ತಾನ ಜೊತೆಗೂ ಸೇರೋದಿಲ್ಲ, ಭಾರತದ ಜೊತೆಗೂ ಸೇರೋದಿಲ್ಲ, ನಾವು ಸ್ವತಂತ್ರವಾಗಿ ಉಳಿತೇವೆ ಅನ್ನುವಂತ ಘೋಷಣೆಯನ್ನು ಮಾಡ್ತಾನೆ. ಅದೇ ಹೈದರಾಬಾದ್ ನಿಜಾಮ ಸೆಪ್ಟೆಂಬರ್ 17 1947 ಹೊತ್ತಿಗೆ ಸರ್ದಾರ್ ವಲ್ಲಭಾಯಿ ಪಟೇಲರ ಆ ಒಂದು ಹೋರಾಟದ ಕಾರಣಕ್ಕಾಗಿ, ಆ ಒಂದು ವ್ಯವಸ್ಥಿತವಾದಂತಹ ಕಾರ್ಯಾಚರಣೆಯ ಭಾಗವಾಗಿ ಅವನು ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಶರಣಾಗ್ತಾನೆ. ನಾವು ಸೋತಿದ್ದೀವಿ ಅಂತ ಹೇಳ್ತಾನೆ. ಅದೇ ರೇಡಿಯೋ ಸ್ಟೇಷನ್ ನ ಮೂಲಕ ಹೈದರಾಬಾದ್ ನ ನಿಜಾಮ ಸರ್ದಾರ್ ವಲ್ಲಭಾಯಿ ಪಟೇಲರು ಹೇಳದಂತೆ ನಾವು ಭಾರತದ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಅಲ್ಲಿ ಹೋರಾಟ ಮಾಡಿರ್ಬೇಕು ಸರ್ದಾರ್ ವಲ್ಲಭಾಯಿ ಪಟೇಲರು ಅಂತ ನಾವೆಲ್ಲರೂ ವಿಚಾರ ಮಾಡಬೇಕು. ಹೈದರಾಬಾದ್ ಸಂಸ್ಥಾನ ಅಂದ್ರೆ ಬರೀ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಇಷ್ಟು ದಿವಸ ಅದನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಯಾವುದು ಬೀದರ್, ಗುಲ್ಬರ್ಗಾ, ಯಾದಗಿರಿ, ಕೊಪ್ಪಳ, ರಾಯಚೂರು ಈ ಎಲ್ಲಾ ಜಿಲ್ಲೆಗಳಿದಾವೋ ಈ ಎಲ್ಲಾ ಜಿಲ್ಲೆಗಳನ್ನು ಸಹಿತ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಹೇಳಿ ಸೆಪ್ಟೆಂಬರ್ 17 ಆಚರಣೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾನೆ ಇರ್ತಾರೆ. ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನೆ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕವನ್ನ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಎಲ್ಲಾ ಸಂಸ್ಥಾನಗಳನ್ನ, ಈ ಹೈದರಾಬಾದ್ ಸಂಸ್ಥಾನಗಳ ಇದ್ದಂತಹ ಸಂಸ್ಥಾನಗಳು, ಜಿಲ್ಲೆಗಳು, ಇವತ್ತಿನ ಜಿಲ್ಲೆಗಳು ಯಾವ ಅಂದ್ರೆ ಬೀದರ್, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಈ ಎಲ್ಲಾ ಜಿಲ್ಲೆಗಳು ಸಹಿತ ಹೈದರಾಬಾದ್ ಕರ್ನಾಟಕದ ಭಾಗವಾಗಿದ್ದು ಅವುಗಳು ಸಹಿತ ಆ ನಿಜಾಮನ ಕ್ರೌರ್ಯಕ್ಕೆ ಇವತ್ತು ಸಾಕಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಸಾಕಷ್ಟು ಜನರು ಆ ಹೈದರಾಬಾದ್ ನಿಜಾಮನ ಕ್ರೌರ್ಯವನ್ನು ಅನುಭವಿಸಿದಂತವರಿದ್ದಾರೆ. ಇದೆಲ್ಲವನ್ನ ಮನಗೊಂಡು ಅವರು ಅವತ್ತಿನ ಕಾಲಕ್ಕೆ ಭಾರತ ಜೊತೆಗೆ ವಿಲೀನ ಆಗುವುದಕ್ಕಾಗಿ ಹೈದರಾಬಾದ್ ಸಂಸ್ಥಾನವನ್ನ ಸೇರಿಸಿಕೊಳ್ತಾರೆ. ಇನ್ನು ಮೂರನೇದಾಗಿರುವಂತಹ ಸಂಸ್ಥಾನ ಅಂದ್ರೆ ಜುನಾಗಢ ಸಂಸ್ಥಾನ. ಯಾವುದು ಜುನಾಗಢ ಸಂಸ್ಥಾನ ಅಂದ್ರೆ ಗುಜರಾತ್ನ ಪ್ರಾಂತ್ಯದಲ್ಲಿ ಬರುವಂತಹ ಸಂಸ್ಥಾನ. ಬಹಳ ಸಂಪತ್ ಭರಿತವಾದಂತಹ ಸಂಸ್ಥಾನ ಇದಾಗಿತ್ತು. ಇದು ಏನು ವಿಚಾರ ಮಾಡ್ತು ಅಂದ್ರೆ, ಪಾಕಿಸ್ತಾನ ಜೊತೆಗೆ ನಾವು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡಿತು. ಇದರ ರಾಜ ಯಾರಾಗಿದ್ದಾರೆ ಅಂದ್ರೆ ಮೊಹಬ್ಬತ್ ಸಾಬತ್ ಖಾನ್ ಎನ್ನುವಂಥವನು. ಈ ರಾಜ, ಈ ಸಾಬತ್ ಖಾನ್ ಎನ್ನುವಂಥವನು ಮುಸ್ಲಿಂ ರಾಜನಾಗಿದ್ದ. ಆದ್ರೆ ಜುನಾಗಢ ಸಂಸ್ಥಾನದ ತುಂಬಾ 90% ಹಿಂದೂಗಳೇ ಇದ್ರು. ಆದ್ರೆ ಆ ರಾಜನ ಯಾವುದೇ ಆಳ್ವಿಕೆಗೂ ಸಹಿತ ಅವ್ರು ಏನೂ ಅಂದಿರ್ಲಿಲ್ಲ, ರಾಜನ ಆಳ್ವಿಕೆನ ಒಪ್ಕೊಂಡು ಹೊರಟಿದ್ರು. ಯಾವಾಗ ಈ ರಾಜ ಸ್ವತಂತ್ರ ಸಿಕ್ಕ ನಂತರ ನಾನು ಪಾಕಿಸ್ತಾನ ಜೊತೆಗೆ ಸೇರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ನೋ, ಅದೇ ಸಂದರ್ಭಕ್ಕೆ ಅಲ್ಲಿರುವಂತಹ ಜನರೆಲ್ಲರೂ ಸೇರ್ಕೊಂಡು ದಂಗೆಯನ್ನ ಇದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಅವನು ಜುನಾಗಢವನ್ನ ಏನಾದ್ರೂ ಪಾಕಿಸ್ತಾನ ಜೊತೆಗೆ ಸೇರಿಸಿದ್ರೆ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ರೀತಿ 90% ಇದ್ದಂತ ಹಿಂದೂಗಳನ್ನ ಕೊಂದು ಬಿಡ್ತಿದ್ರು. ಇದರ ಪ್ರತಿರೋಧವನ್ನ ನೋಡಿ, ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ಕೊಂಡು ಸಾಕಷ್ಟು ಜನ ಆ ರಾಜನ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ದೊಡ್ಡ ಪ್ರಮಾಣದ ದಂಗೆಗಳು ಕೂಡ ಆಗ್ತವೆ. ಒಂದ್ ವೇಳೆ ಅದು ಪಾಕಿಸ್ತಾನಕ್ಕೆ ಸೇರಿದ್ರೆ ಅದು ಪ್ರಮುಖವಾದಂತಹ ಸ್ಥಾನ ಆಗಿತ್ತು. ಯಾಕಂದ್ರೆ ಅಲ್ಲಿ ಸಾಗರ, ಯಾವುದು ನಮ್ಮ ಸಾಗರದ ಮೂಲಕ ವಹಿವಾಟು ನಡೆಯುತ್ತೋ, ಯಾವುದು ಸಾಗರದ ಮೂಲಕ ವ್ಯಾಪಾರ ನಡೆಯುತ್ತೋ, ಅದು ಕೂಡ ಜುನಾಗಢ ಸಂಸ್ಥಾನದಲ್ಲಿತ್ತು. ಇನ್ನು ಎರಡನೆಯದಾಗಿ ಸೋಮನಾಥ ದೇವಾಲಯ. ಯಾವುದು ಹಿಂದೂಗಳಿಗೆ ಬಹಳ ಪವಿತ್ರವಾದಂತಹ ಪ್ರಮುಖವಾದಂತಹ ದೇವಾಲಯ ಇದೆಯೋ ಆ ಸೋಮನಾಥ ದೇವಾಲಯ ಇದ್ದದ್ದು ಕೂಡ ಜುನಾಗಢ ಸಂಸ್ಥಾನದಲ್ಲಿ. ಮೂರನೇದು ಗಿರ್ನಾಡ್ ಎನ್ನುವಂಥದ್ದು ಜೈನರಿಗೆ ಬಹಳ ಪವಿತ್ರವಾಗಿರುವಂತಹ, ಜೈನರು ಬಹಳ ಅದ್ಭುತವಾಗಿ ನಡ್ಕೊಳ್ಳುವಂತಹ ದೇವಸ್ಥಾನ. ಅವ ಬಸೀದಿ ಕೂಡ ಅಲ್ಲೇ ಇತ್ತು. ಆ ಬಸ್ತಿಯು ಕೂಡ ಆ ಜುನಾಗಢ ಸಂಸ್ಥಾನದಲ್ಲಿತ್ತು. ಜುನಾಗಢ ಸಂಸ್ಥಾನ ಒಂದ್ ವೇಳೆ ಕೈ ತಪ್ಪಿ ಹೋಗಿದ್ರೆ ಇವೆಲ್ಲವೂ ಸಹಿತ ಪಾಕಿಸ್ತಾನದ ಪಾಲಾಗ್ತಿದ್ದು. ಅಲ್ಲಿರುವಂತಹ ಸಾಕಷ್ಟು ಜನ ದಂಗೆಯನ್ನು ಎದುರು ಹೋರಾಟವನ್ನು ಮಾಡಿದ್ರು. ಈ ಹೋರಾಟಕ್ಕೆ ಅಲ್ಲಿರುವಂತಹ ಮೊಹಮ್ಮದ್ ಸಾಬತ್ ಖಾನ್ ಎನ್ನುವಂತ ರಾಜ ಬೆಚ್ಚಿ ಬಿದ್ದುಬಿಟ್ಟ. ಅದೇ ಸಂದರ್ಭಕ್ಕೆ ಗಾಂಧೀಜಿಯವರ ಒಬ್ಬ ಸಂಬಂಧಿಕರು ಏನ್ ಮಾಡಿದ್ರು ಅಂದ್ರೆ, ತಾತ್ಕಾಲಿಕವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ರಚನೆ ಮಾಡಿ ಅವರೇ ಕುರ್ಚಿ ಮೇಲೆ ಕುತ್ಕೊಂಡು ಬಿಟ್ರು. ಆದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಒಂದು ವಿಚಾರವನ್ನ ಮಾಡ್ತಾರೆ. ಯಾವ ರೀತಿಯಾದಂತಹ ವಿಚಾರ ಅಂದ್ರೆ, ಇಲ್ಲಿರುವಂತಹ ಜನರ ಕಡೆಯಿಂದ ಜನಮತ ಗಣಿಕೆಯನ್ನ ಮಾಡೋಣ,

ಜನ ಮತವನ್ನ ಕೇಳೋಣ. ಪಾಕಿಸ್ತಾನಕ್ಕೆ ಸೇರಿಸಿರೋ ಭಾರತದ ಜೊತೆಗೆ ಇರ್ತಿರೋ ಅಂತ ಎಲ್ಲರನ್ನು ಕೇಳ್ಕೊಂಡು ಬರೋಣ. ಯಾವ ಕಡೆಗೆ ಜಾಸ್ತಿ ಜನರ ಒಲವಿರುತ್ತೋ ಅದೇ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಜನಮತಗಣನೆಯನ್ನ 1948 ಮಾಡ್ತಾರೆ. ಆ ಒಂದು ದೇಶದಲ್ಲಿ ಇದ್ದಂತ 91% ಜನರು ಭಾರತದ ಜೊತೆಗೆ ಇರೋದಕ್ಕಾಗಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಅವತ್ತಿಗೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ

ಸಿಕ್ಕ ನಂತರ 2 ವರ್ಷಗಳ ನಂತರ ಜುನಾಗಢ ಸಂಸ್ಥಾನವನ್ನ ಭಾರತದ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಭಾರತದ ಸಂಸ್ಥಾನದಲ್ಲಿ ಸಾಕಷ್ಟು ರೀತಿಯಾದಂತ ವಿಚಾರಗಳನ್ನು ನಾವು ನೋಡ್ಕೊಂಡು ಬರ್ತೀವಿ. ಜೊತೆಗೆ ಕೊನೆಯದಾಗಿ ಸೇರ್ಕೊಂಡಿರುವಂತದ್ದು ಅಂದ್ರೆ ಗೋವಾ. ಗೋವಾವನ್ನ ಭಾರತೀಯ ಯಾವ ರಾಜರು ಆಳ್ವಿಕೆಯನ್ನು ಮಾಡ್ತಿರಲಿಲ್ಲ. ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಪೋರ್ಚುಗೀಸರು ಆಳ್ವಿಕೆಯನ್ನು ಮಾಡ್ತಿದ್ರು. ಆ ಪೋರ್ಚುಗೀಸರ ಹಿಡಿತದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅದನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡಿದ್ರು. ಗೋವಾ ಬಹಳ ಪ್ರಮುಖವಾದಂತಹ ಸ್ಥಾನ ಆಗಿತ್ತು, ಯಾಕಂದ್ರೆ ಭಾರತಕ್ಕೆ ಆರ್ಥಿಕವಾಗಿ ಆದಾಯ ಬರ್ತಿತ್ತು, ಅಲ್ಲಿ ಬೇರೆ ಬೇರೆ ವಿದೇಶಿ ಪ್ರವಾಸಿಗರು ಬರ್ತಿದ್ರು, ಸಾಕಷ್ಟು ರೀತಿಯಾದಂತಹ ಸಾಗರ ಉತ್ಪನ್ನಗಳನ್ನ ಬಹಳಷ್ಟು ವ್ಯಾಪಾರಗಳು ಅಲ್ಲಿ ನಡೀತಾ ಇದ್ವು, ಸಾಕಷ್ಟು ರೀತಿಯಾದಂತಹ ಸಂಪತ್ ಭರಿತ ಸಾಹಿತ್ಯ ಸಂಸ್ಕೃತಿ ಕಲೆಗಳು ಎಲ್ಲವೂ ಕೂಡ ಅಲ್ಲಿದ್ವು. ಅದಕ್ಕಾಗಿ ಗೋವಾನ ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ಮಾಡಿ ಆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅದನ್ನ ಭಾರತ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಅದು ಕೊನೆಯದಾಗಿ ಭಾರತದೊಂದಿಗೆ ವಿಲೀನಗೊಂಡಂತಹ ಸಂಸ್ಥಾನ ಪ್ರದೇಶ ಅಂತ ಕರೀತಾರೆ. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದೇನೆಂದ್ರೆ ಭಾರತದ ಸಂಸ್ಥಾನದಲ್ಲಿ ಭಾರತದ ಒಕ್ಕೂಟದಲ್ಲಿ ಕೊನೆಯದಾಗಿ ಸೇರ್ಪಡೆಗೊಂಡಿರುವಂತಹ ಸಂಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಗೋವಾ ಸಂಸ್ಥಾನ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟಾರೆ ಭಾರತ ಸ್ವತಂತ್ರಗೊಂಡ ನಂತರ ಸಾಕಷ್ಟು ರಾಜಮನೆತನಗಳ ಹೋರಾಟದ ನಡುವೆ, ಸಾಕಷ್ಟು ರಾಜಮನೆತನಗಳ ವಿರೋಧದ ನಡುವೆ ಗಟ್ಟಿಯಾಗಿ ಈ ದೇಶವನ್ನ ಸಮರ್ಥವಾಗಿ ಕಟ್ಟಿದಂಥವ್ರು ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಸರ್ದಾರ್ ವಲ್ಲಭಾಯಿ ಪಟೇಲ್ರು 1875 ಅಕ್ಟೋಬರ್ 31 ಅಂದ್ರೆ ನಾಡಿದ್ದು ಅಕ್ಟೋಬರ್ 31ಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಜನ್ಮದಿನ. ಇವರು ಗುಜರಾತ್ನ ಮೂಲದವರು. ಇವರು ಬಹಳ ಅದ್ಭುತವಾಗಿ ಬಹಳ ದೊಡ್ಡ ಮನೆತನದಲ್ಲೂ ಜಲಿಸಿದ್ರು ಸಹಿತ ಭಾರತಕ್ಕೋಸ್ಕರ ಏನನ್ನಾದ್ರೂ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿ ಗಾಂಧೀಜಿಯವರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಿಯಾಗಿ ಕೆಲಸವನ್ನ ಮಾಡ್ತಾರೆ. ಭಾರತದ ಮೊದಲ ಗೃಹ ಮಂತ್ರಿ ಯಾರಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ರು. ಉಪ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ರು. ಇವರಿಗಿರುವಂತಹ ಸಾಕಷ್ಟು ಬಿರುದುಗಳನ್ನ ಕೊಟ್ಟಿದ್ದಾರೆ. ಉಕ್ಕಿನ ಮನುಷ್ಯ ಅಂತ ಕೊಟ್ಟಿದ್ದಾರೆ. ಭಾರತದ ಏಕೀಕರಣದ ಶಿಲ್ಪಿ ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಇವರಿಗೆ ಬಿರುದುಗಳಿದ್ದಾವೆ. ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ನರ್ಮದಾ ನದಿಯ ದಂಡೆಯ ಮೇಲೆ ಉಕ್ಕಿನ ಮೂಲಕ ತಯಾರಾಗಿರುವಂತಹ 182 ಮೀಟರ್ ಅಡಿ ಅಲ್ಲ, 182 ಮೀಟರ್ ಎತ್ತರದಲ್ಲಿ ಅವರ ಪ್ರತಿಮೆಯನ್ನ ಮಾಡಿದ್ದಾರೆ. ಎಷ್ಟು ಎತ್ತರದ ಪ್ರತಿಮೆ ಅಂದ್ರೆ 182 ಮೀಟರ್. ನಾವು ಹೋಗಿ ನಿಂತ್ಕೊಂಡ್ರೆ ಆ ಪ್ರತಿಮೆಯ ಕೆಳಗಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರ ಹೆಬ್ಬರಳಿಗಿಂತನೂ ಸಹಿತ ನಾವು ಚಿಕ್ಕರಾಗಿ ಕಾಣ್ತೀವಿ. ಅಷ್ಟು ಎತ್ತರದ ಪ್ರತಿಮೆಯನ್ನು ಮಾಡಿದ್ದಾರೆ. 182 ಮೀಟರನ್ನೇ ಅವ್ರು ಯಾಕೆ ಬಳಸಿದ್ರು ಅಂದ್ರೆ ಗುಜರಾತ್ನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಇರುವಂತದ್ದು 182 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದಕ್ಕಾಗಿ ಅದನ್ನ 182 ಮೀಟರ್ನಿಂದ ಯಾವುದೇ ಸಿಮೆಂಟ್ನಿಂದ ಮತ್ತೊಂದರೆಲ್ಲ ಕಟ್ಟಿಲ್ಲ, ಅದನ್ನ ಕಟ್ಟಿರುವಂತದ್ದು ಉಕ್ಕಿನ ಮೂಲಕ. ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ರಾಗಿರೋದ್ರಿಂದಾಗಿ ಉಕ್ಕಿನ ಮೂಲಕವೇ 182 ಮೀಟರ್ ಎತ್ತರದ ಪ್ರತಿಮೆಯನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ರದನ್ನ ಕಟ್ತಾರೆ. ಬಹಳ ರೋಚಕವಾಗಿ ಭಾರತದ ಏಕೀಕರಣವನ್ನ ಸಮರ್ಥವಾಗಿ ಮಾಡಿ ಇವತ್ತಿಗೂ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಯೋದಕ್ಕಾಗಿ ಕಾರಣೀಕರ್ತರು ಅಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು. ಹೀಗೆ ಭಾರತದ ಸ್ವತಂತ್ರದುದ್ದಕ್ಕೂ ಸಹಿತ ಹೋರಾಟವನ್ನ ಮಾಡಿ ಈ ದೇಶವನ್ನ ಇಷ್ಟು ಅದ್ಭುತವಾಗಿ ಏಕೀಕರಣದ ಮೂಲಕ ನಮಗೆ ನಮ್ಮ ಹಿರಿಯರು ಉಳಿಸಿಕೊಟ್ಟು ಹೋಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿಯೂ ಸಹಿತ ಇವತ್ತಿಗೆ ಈ ಪ್ರದೇಶ ಇದೆ. ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ರಚನೆ ಆಗಿರುವಂತಹ ಸಂಗಚದ್ವಂ ಸಂವದದ್ವಂ ಸಂಭೋಮನಾಂಸಿ ಜಾನತ ದೇವಾಭಾಗಂ ಯಥಾ ಪೂರ್ವೇ ಸನ್ಯಾನಾನ ಉಪಾಸತೆ ಎನ್ನುವಂತಹ ಶ್ಲೋಕ, ಒಂದೇ ಅಕ್ಷರ ಆ ಕಡೆ ಈ ಕಡೆ ಆಗದಂತೆ ನಮ್ಮ ಹಿರಿಯರು ಹೋರಾಟ ಮಾಡಿ ಬಲಿದಾನವನ್ನ ಮಾಡಿ ಏನೇನೋ ಸಾಹಸಗಳನ್ನ ಮಾಡಿ ಅಂತಹ ಶ್ಲೋಕಗಳನ್ನ ವಚನಗಳನ್ನ ಎಲ್ಲವನ್ನೂ ಸಹಿತ ನಮಗೆ ಬಳುವಳಿಯಾಗಿ ಕೊಟ್ಟು ಇಷ್ಟು ಸಂಪತ್ ಭರಿತ ದೇಶವನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾವೆಲ್ಲರೂ ವಿಚಾರವನ್ನ ಮಾಡಿ ಈ ದೇಶವನ್ನ ಹೆಂಗ್ ಕಟ್ಟಬೇಕು, ನಾವು ಹೆಂಗ್ ಉಳಿಸ್ಕೊಳ್ಬೇಕು, ದೇಶಭಕ್ತರಾಗಿ ನಾವು ಹೆಂಗ್ ಮುಂದುವರಿಬೇಕು ಅನ್ನೋದನ್ನ ವಿಚಾರ ಮಾಡಬೇಕು. ಇವತ್ತಿನ ಕಾಲಕ್ಕೆ ನಮ್ಗೆ ಯಾರಿಗೂ ನೇಣಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಗಲ್ಲಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೀದಿಗಿಳಿಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತಿನ ಕಾಲದ ದೇಶ ಸೇವೆ ಯಾವ್ದಂದ್ರೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದ್ರೆ ಆ ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಸೇಡಿಗಿಡೋದು ದೇಶ ಸೇವೆ. ನಾವು ಬಸ್ ನಲ್ಲಿ ಹೋಗುವಾಗ ಯಾರಾದ್ರೂ ವೃದ್ಧರು ಇದ್ರೆ ಆ ವೃದ್ಧರಿಗೆ ಏನ್ ನಾವು ಸೀಟನ್ನು ಬಿಟ್ಕೊಡೋದು ಕೂಡ ದೇಶ ಸೇವೆಯೇ. ನಮ್ಮ ದೇಶದ ಪರವಾಗಿ ನಾವು ಧ್ವನಿಯನ್ನ ಎತ್ತಿ ನಮ್ಮ ಯೋಧರಿಗೆ ನಮ್ಮ ರೈತರಿಗೆ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೊಟ್ಟು ಬದುಕುವಂತದ್ದು ಕೂಡ ದೇಶ ಸೇವೆಯೇ. ನಾವು ಒಗ್ಗಟ್ಟಿನಿಂದ ಬದುಕಬೇಕಾಗಿದೆ. ಯಾಕಂದ್ರೆ ಇಷ್ಟು ಹರಿದು ಹಂಚಿ ಹೋಗಬೇಕಾಗಿರುವಂತ ಈ ಪ್ರದೇಶವನ್ನ ಬಹಳ ಅದ್ಭುತವಾಗಿ ರೋಚಕ ಹೋರಾಟವನ್ನು ಮಾಡಿ ಸಾಕಷ್ಟು ವಿಚಾರಗಳ ಮೂಲಕ ಉಳಿಸಿಕೊಂಡು ಬಂದಿರುವಂತಹ ಹೆಮ್ಮೆಯ ಪರಂಪರೆ ಆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಒಗ್ಗಟ್ಟಿನ ಮೂಲಕ ನಮ್ಗೆಲ್ಲರೂ ಕೊಟ್ಟು ಹೋಗಿದ್ದಾರೆ. ಈ ಒಗ್ಗಟ್ಟನ್ನು ನಾವು ಉಳಿಸ್ಕೊಳ್ಬೇಕು. ಒಬ್ಬ ಮನೆಯಲ್ಲಿ ಬಹಳ ಶ್ರೀಮಂತನಾದಂತಹ ತಂದೆ ಇದ್ದ.
ಆ ತಂದೆಗೆ 4 ಜನ ಮಕ್ಕಳಿದ್ರು, ಬಹಳ ಸಂಪತ್ತಿತ್ತು, ಬಹಳ

0: ದುಡ್ಡು ಇತ್ತು, ಬಹಳ ಆಸ್ತಿ ಕೂಡ ಇತ್ತು. ಆದ್ರೆ ಆ ನಾಲ್ಕು ಜನ ಯಾವಾಗ್ಲೂ ಸಹಿತ ಕಿತ್ತಾಡ್ತಾ ಇದ್ರು, ಯಾವಾಗ್ಲೂ ಸಹಿತ ಹೊಡೆದಾಡ್ತಾ ಇದ್ರು. ಏನನ್ನಾದ್ರೂ ಮಾಡಿ ಇದನ್ನ ನಾವು ತಡಿಬೇಕು, ಇದಕ್ಕೊಂದು ಲಗಾಮನ್ನ ಹಾಕ್ಬೇಕು ಅಂತ ವಿಚಾರವನ್ನ ಮಾಡಿ ಅವನು ಏನ್ ಮಾಡ್ತಾನೆ ಅಂದ್ರೆ, ನಾಲ್ಕು ಜನ ಮಕ್ಕಳನ್ನ ಕರೀತಾನೆ, ಕರೆದು ಹೇಳ್ತಾನೆ, ನನಗೆ ಬಹಳ ಮೈಯಲ್ಲಿ ಹುಷಾರಿಲ್ಲ, ನಾನು ಇನ್ನೊಂದೆರಡು ದಿವಸಕ್ಕೆ ಸತ್ತು ಹೋಗ್ತೀನಿ, ನೀವು ಹೊಡೆದಾಡಬಾರ್ದು, ನೀವು ಜಗಳವನ್ನ ಆಡಬಾರ್ದು, ನೀವು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ತಾನೆ. ಆಯ್ತು ಅಂತ ತಲೆ ಆಡಿಸಿ ಹೋಗ್ತಾರೆ. ಮತ್ತೂ ಅವರು ಅದೇ ಕೆಲಸವನ್ನು ಮಾಡ್ತಾ ಜಗಳಾಡ್ಕೊಂಡು ತಮ್ ತಮ್ಮ ನಡುವೆ ಕಿತ್ತಾಡ್ಕೊಳ್ತಾರೆ. ಮತ್ತೊಂದು ದಿವಸ ಅವ್ರ ತಂದೆ ಕರೀತಾರೆ, ಕರೆದು ಒಂದು ಕಡ್ಡಿಯ ತುಂಡನ್ನ ತರೋದಕ್ಕಾಗಿ ಹೇಳ್ತಾರೆ. ತಗೊಂಡು ಬರ್ತಾರೆ, ಬಂದು ಇದನ್ನ ಮುರಿರಿ ಅಂತ ಹೇಳ್ತಾರೆ. ಮುರಿದ ನಂತರ ಹೇಳ್ತಾರೆ, ಇದನ್ನ ಹೆಂಗ್ ಮುರಿದ್ರಿ ಅಂತ ಕೇಳಿದಾಗ, ಬಹಳ ಸರಿಸಾಗಿ ಮುರಿದು ಬಿಟ್ವಿ ಅಂತ ಹೇಳ್ತಾರೆ. ಇನ್ನೊಂದು ಎರಡು ಕಟ್ಟಿಗೆಗಳನ್ನು ತಗೊಂಡು ಬರ್ರಿ ಅಂತ ಹೇಳ್ತಾರೆ. ಎರಡು ಕಟ್ಟಿಗೆಗಳನ್ನ ತಂದು ತಂದೆ ಮುಂದೆ ನಿಂತಾಗ ಮುರಿರಿ ಅಂತ ಹೇಳಿದಾಗ ನಾಲ್ಕು ಜನ ಸರಿಸಾಗಿ ಮುರಿದು ಬಿಡ್ತಾರೆ. ಮೂರು ಕಟ್ಟಿಗೆಗಳನ್ನ ತಗೊಂಡು ಬರ್ರಿ ಅಂತ ಕೇಳಿದಾಗ ಮೂರು ಕಟ್ಟಿಗೆಗಳನ್ನ ಒಮ್ಮೆಲೆ ಮುರಿಬೇಕು ಅಂತ ಹೇಳಿದಾಗ ಮೂರು ಕಟ್ಟಿಗೆಗಳನ್ನ ಜೋಡಿಸಿ ಮತ್ತೆ ಮುರಿತಾರೆ, ಸಲೀಸಾಗಿ ಮುರಿದು ಬಿಡ್ತದೆ. ನಾಲ್ಕು ಕಟ್ಟಿಗಳನ್ನ ತಗೊಂಡು ಬಂದು ಮುರಿರಿ ಅಂತ ಕೇಳಿದಾಗ ಏನೇ ತಿಪ್ಪರ್ಲಗ ಹಾಕಿದ್ರು, ಏನೇ ಮಾಡಿದ್ರು ಸಹಿತ ಅದು ಮುರಿಯೋದಿಲ್ಲ, ನಾಲ್ಕು ಕಟ್ಟಿಗಳನ್ನ ಒಟ್ಟಿಗೆ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ತಂದೆಗೆ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ನೀವು ಒಬ್ಬೊಬ್ಬರಾಗಿ ಬದುಕಿದ್ರೆ ನಿಮ್ಮನ್ನ ಸುಲಭವಾಗಿ ಮುರಿದು ಬಿಡ್ಬೋದು, ನೀವು ನಾಲ್ಕು ಜನ ಒಟ್ಟಿಗೆ ಬದುಕಿದ್ರೆ ನಿಮ್ಮನ್ನ ಯಾರಿಂದನೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನೀವು ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕು ಅಂತ ಅವ್ರ ತಂದೆ ಅವ್ರಿಗೆ ಸಲಹೆಯನ್ನ ಕೊಡ್ತಾರೆ. ಎಷ್ಟು ಅದ್ಭುತವಾಗಿ ಸಲಹೆಯನ್ನ ಕೊಟ್ರು ಅಂದ್ರೆ, ಇವತ್ತಿಗೂ ಸಹಿತ ನಾವು ಜಾತಿ ಮತ ಭೇದ ಪಂಥ ಪಕ್ಷ ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ಒಡೆದು ಹೋಗಿಬಿಟ್ಟಿದ್ದೀವಿ, ಭಾಷೆ ಹೆಸರಲ್ಲಿ ಒಡೆದು ಹೋಗಿಬಿಟ್ಟಿದ್ದೀವಿ. ನಮ್ಮ ದೇಶದ ಸೈನಿಕರು ನಮಗಾಗಿ ಅಲ್ಲಿ ನಿಂತುಕೊಂಡು ಗಡಿಯಲ್ಲಿ ಹೋರಾಟವನ್ನು ಮಾಡಿ ಶತ್ರುವಿನ ಎದೆಗೆ ಗುಂಡನ್ನ ಕೊಟ್ಟು ಅವ್ರು ಹೋರಾಟವನ್ನು ಮಾಡಿ ಉಳಿಸ್ಕೊಳ್ತಿದ್ದಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ನಾವು ದೇಶದ ಒಳಗಡೆ ಇದ್ದು ನಾವು ಒಗ್ಗಟ್ಟಿನಿಂದ ಬದುಕಿದ್ರೆ ಸಾಕು, ಅದೇ ಅವರಿಗೆ ದೊಡ್ಡದಂತ ಶಕ್ತಿ. ನಾವೆಲ್ಲರೂ ಜಾತಿ ಮತ ಸಂಪ್ರದಾಯ ಭೇದಗಳನ್ನ ಮರೆತು ಒಂದಾಗಬೇಕು. ಈ ರೀತಿಯಾಗಿ ಏಕೀಕರಣಗೊಂಡಿರುವಂತಹ ಇದನ್ನು ನಾವು ಸ್ಮರಣೆಯನ್ನ ಮಾಡಬೇಕು. ಇದು ಯಶೋಗಾಥೆಯ ಜೊತೆಗೆ ಕಣ್ಣೀರಿನ ಕತೆ ಕೂಡ ಹೌದು. ಯಾಕಂದ್ರೆ ಸಾಕಷ್ಟು ರೀತಿಯಾಗಿ ಸಾಕಷ್ಟು ಜನರ ಪ್ರಾಣ ಮಾನ ಹಾನಿಗಳಾಯ್ತು. ಸ್ವಾತಂತ್ರ್ಯ ಬಂದದ್ದರ ಜೊತೆಗೆ ಸಾಕಷ್ಟು ರೀತಿಯಾದಂತಹ ದುಃಖಗಳನ್ನು ಕೂಡ ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಇದರ ವಿಶೇಷವಾದಂತಹ ವಿಚಾರಗಳನ್ನು ಹೇಳ್ಕೊಂಡು ಹೋದ್ರೆ ಸಾಕಷ್ಟು ವಿಚಾರಗಳಿದಾವೆ. ಶಾಂತ ರೀತಿಯಿಂದ ಆಲಿಸಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಸರ್ವೇ ಜನ ಸುಖಿನೋಭವಂತು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಭಾರತ ಏಕೀಕರಣದ ಯಶೋಗಾಥೆ ಕುರಿತು ಲೇಖಕರು ಅಮೋಘ ಭಾರತ ಸಾಮಾಜಿಕ ಜಾಲತಾಣ ಹಾಗೂ ಯುವ ವಾಗ್ಮಿಗಳಾದ ಶ್ರೀ ಅಮೋಘ ಎಸ್ ಹಿರೇಮಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚೆಗೆ ಹಲವರು ಸಕ್ಕರೆಯನ್ನ ತರುವುದನ್ನ ನಿಲ್ಲಿಸಿ ಅದರ ಬದಲು ಬೆಲ್ಲವನ್ನ ತಂದಿಟ್ಟುಕೊಂಡಿದ್ದಾರೆ. ಟೀ, ಕಾಫಿ, ಪಾಯಸ, ಎಲ್ಲದಕ್ಕೂ ಬೆಲ್ಲ. ನಾವು ಬೆಲ್ಲ ಬಳಸುತ್ತೇವೆ, ನಮಗೆ ಡಯಾಬಿಟಿಸ್ ಬರಲ್ಲ, ಇದು ಶೇಕಡ 100% ಆರೋಗ್ಯಕರ ಎಂದು ಅನೇಕರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಆದರೆ ಇದು ವಾಸ್ತವವೇ ಅಥವಾ ಕೆಲವು ಒಂದು ಸಿಹಿ ಭ್ರಮೆಯೇ ಗೊತ್ತಿಲ್ಲ. ಸಕ್ಕರೆ ಕಾಯಿಲೆ ಎಂಬುದು ಹೆಸರಿನ ಗೊಂದಲ. ಮಧುಮೇಹವನ್ನು ನಾವು ಆಡುವ ಭಾಷೆಯಲ್ಲಿ ಸಕ್ಕರೆ ಕಾಯಿಲೆ ಎಂದು ಕರೆಯುತ್ತೇವೆ. ಈ ಹೆಸರಿನಿಂದಾಗಿಯೇ ಜನರಲ್ಲಿ ಇದು ಕೇವಲ ಸಕ್ಕರೆ ತಿಂದರೆ ಬರುವ ಕಾಯಿಲೆ, ಹಾಗಾಗಿ ಬೆಲ್ಲ ತಿಂದರೆ ಸುರಕ್ಷಿತ ಎಂಬ ತಪ್ಪು ಕಲ್ಪನೆ ಮೂಡಿದೆ. ಇದಕ್ಕೆ ಮಧುಮೇಹ ಎಂದು ಸಹ ಹೇಳುತ್ತಾರೆ. ಇಂದ ಮಾತ್ರಕ್ಕೆ ಇದು ಜೇನು ತಿಂದು ಬರುವುದು ಎಂಬ ಅರ್ಥ ಕಾಲ್ಪನಿಕ ಮಾತ್ರವಲ್ಲ. ಕಾಯಿಲೆಯ ಹೆಸರು ಸಕ್ಕರೆ ಕಾಯಿಲೆ ಎಂದು ಮಾತ್ರಕ್ಕೆ ಬೆಲ್ಲ ನಮಗೆ ವಿನಾಯಿತಿ ನೀಡುವುದಿಲ್ಲ. ವೈಜ್ಞಾನಿಕವಾಗಿ ಇದನ್ನು ನೋಡುವುದಾದರೆ ಸಕ್ಕರೆ ಮತ್ತು ಬೆಲ್ಲ ಎರಡರ ಒಳಗಿರುವುದು ಸುಕ್ರೋಸ್ ಆಗಿದೆ. ನೀವು ಸಕ್ಕರೆ ತಿಂದರೂ ಬೆಲ್ಲ ತಿಂದರೂ ಅದು ಜೀರ್ಣವಾದ ನಂತರ ಅವುಗಳಿರುವ ಸುಕ್ರೋಸ್ ಅಂಶ ಗ್ಲೂಕೋಸ್ ಆಗಿಯೇ ಪರಿವರ್ತನೆಯಾಗಿ ರಕ್ತಕ್ಕೆ ಸೇರತೊಡಗುತ್ತದೆ. ಎರಡರ ಗ್ಲೈಕಮಿಕ್ ಇಂಡೆಕ್ಸ್ ಸಹ ಹೆಚ್ಚು ಕಡಿಮೆ ಒಂದೇ ಆಗಿರುವುದರಿಂದ ಇವೆರಡೂ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಒಂದೇ ವೇಗದಲ್ಲಿ ಏರಿಸುತ್ತದೆ. ಇದನ್ನು ನಿಯಂತ್ರಿಸಲು ನೀವು ನಿಮ್ಮ ದೇಹದ

0: ಮೆದು ಜೀರಕ ಗ್ರಂಥಿ ಅಷ್ಟೇ ಪ್ರಮಾಣದ ಇನ್ಸುಲಿನ್ ಅನ್ನು ಉತ್ಪಾದಿಸಬೇಕು. ಆದ್ದರಿಂದ ಯಾವುದೇ ರೂಪದ ಸಿಹಿ ತಿಂದರೂ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗುತ್ತದೆ. ಮಧುಮೇಹ ಇರುವವರಿಗೆ ಬೆಲ್ಲವು ಕೂಡ ಸಕ್ಕರೆಯಷ್ಟೇ ಅಪಾಯಕಾರಿಯಾಗಿದೆ. ಇದರಲ್ಲಿ ಪೋಷಕಾಂಶಗಳ ಭ್ರಮೆಯನ್ನು ನೋಡುವುದಾದರೆ ಬೆಲ್ಲದಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಮತ್ತು ಮೆಗ್ನೀಷಿಯಂ ಇದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಕೆಲವರು ಹೇಳುತ್ತಾರೆ. ಹೌದು, ಬೆಲ್ಲವನ್ನು ರಿಫೈನ್ ಮಾಡುವುದರಿಂದ ಅದರಲ್ಲಿ ಕಬ್ಬಿನ ಹಾಲಿನ ಒಂದಷ್ಟು ನೈಸರ್ಗಿಕ ಖನಿಜಗಳು ಉಳಿದುಕೊಂಡಿರುತ್ತವೆ. ಆದರೆ ನಿಮ್ಮ ಒಂದು ಕಪ್ ಟೀಗೆ ಹಾಕುವ ಒಂದು ಚಮಚ ಬೆಲ್ಲದಲ್ಲಿ ಸಿಗುವ ಈ ಖನಿಜಗಳ ಪ್ರಮಾಣ ವೈದ್ಯಕೀಯವಾಗಿ ತೀರಾ ನಗಣ್ಯ. ಬೆಲ್ಲದಲ್ಲಿರುವ ಖನಿಜಾಂಶಗಳಿಂದ ನಿಮ್ಮ ದೇಹದ ದೈನಂದಿನ ಅಗತ್ಯ ಪೂರೈಸಬೇಕೆಂದರೆ ನೀವು ಪ್ರತಿದಿನ ಅಪಾರ ಪ್ರಮಾಣದ ಬೆಲ್ಲ ತಿನ್ನಬೇಕಾಗುತ್ತದೆ. ಆ ಪ್ರಮಾಣದ ಬೆಲ್ಲ ತಿಂದರೆ ಅದರಲ್ಲಿರುವ ಅಗಾಧವಾದ ಕ್ಯಾಲೋರಿಗಳು ನಿಮ್ಮ ತೂಕವನ್ನು ಹೆಚ್ಚಿಸಿ ಅನಾರೋಗ್ಯದ ಅಪಾಯವನ್ನು ತಂದೊಡ್ಡುತ್ತದೆ ಹೊರತು ಆರೋಗ್ಯವನ್ನಲ್ಲ. ಹಾಗಾದರೆ ನಮ್ಮ ತಪ್ಪು ಕಲ್ಪನೆಗಳನ್ನು ನೋಡುವುದಾದರೆ ಮಧುಮೇಹ ಇದ್ದವರು ಸಕ್ಕರೆ ಬದಲು ಬೆಲ್ಲವನ್ನು ತಿನ್ನಬಹುದು. ವಾಸ್ತವ ನಿಮ್ಮ ಪ್ರಾಕ್ಟೀಸಿಯಸ್ ಅಂದರೆ ಮೆದುಜೀರಕ ಗ್ರಂಥಿಗೆ ನೀವು ತಿಂದ ಸಿಹಿ ಬಿಳಿ ಬಣ್ಣದ್ದು ಅಥವಾ ಕಂದು ಬಣ್ಣದ್ದು ಎಂದು ಗೊತ್ತಾಗುವುದಿಲ್ಲ. ಸಕ್ಕರೆ ಶ್ರೀ ವೇಗವಾಗಿ ಬೆಲ್ಲವು ಗ್ಲೂಕೋಸ್ ಮಟ್ಟವನ್ನು ಏರಿಸುತ್ತದೆ. ಮಧುಮೇಹ ಇರುವವರಿಗೆ ಸಕ್ಕರೆಯಾಗಲಿ ಅಥವಾ ಬೆಲ್ಲವಾಗಲಿ ಆರೋಗ್ಯಕ್ಕೆ ಎರಡು ಸೂಕ್ತವಲ್ಲ. ಬೆಳಗ್ಗೆ ಎದ್ದು ಬಿಸಿ ನೀರಿಗೆ ಬೆಲ್ಲ ಹಾಕಿಕೊಂಡು ಕುಡಿದರೆ ಹೊಟ್ಟೆಯ ಬುಚ್ಚು ಕರಗುತ್ತದೆ. ವಾಸ್ತವ ಸಕ್ಕರೆಯಲ್ಲಿ ಇರುವಷ್ಟೇ ಕ್ಯಾಲೋರಿಗಳು ಬೆಲ್ಲದಲ್ಲೂ ಇವೆ. 100 ಗ್ರಾಂ ಕ್ಯಾಲೋರಿಗೆ ಸುಮಾರು 380 ಕ್ಯಾಲೋರಿ. ತೂಕ ಇಳಿಸಲು ಕ್ಯಾಲೋರಿ ಕಡಿಮೆ ಮಾಡಿ ಪ್ರಯತ್ನ ಮಾಡಬೇಕೇ ಹೊರತು ಬೆಲ್ಲದ ನೀರನ್ನು ಕುಡಿದು ಕ್ಯಾಲೋರಿ ಇನ್ನೂ ಹೆಚ್ಚು ಮಾಡಿಕೊಳ್ಳುವುದಲ್ಲ. ಬೆಲ್ಲ ನಮ್ಮ ದೇಹದ ಕಲ್ಮಶಗಳನ್ನು ಹೊರಹಾಕುತ್ತದೆ. ವಾಸ್ತವ ನಿಮ್ಮ ದೇಹವನ್ನು ಡಿಯಾಕ್ಟ್ ಮಾಡಲು ತಮ್ಮದೇ ಯಕೃತ್ ಅಂದರೆ ಲಿವರ್ ಮತ್ತು ಕಿಡ್ನಿಗಳಿವೆ. ನಾವು ಸೇವಿಸುವಂತಹ ಯಾವುದೇ ಪದಾರ್ಥ ದೇಹವನ್ನು ಶುದ್ಧೀಕರಿಸುವುದಿಲ್ಲ. ಹಾಗಾದರೆ ಸಕ್ಕರೆಗಿಂತ ಬೆಲ್ಲ ಶ್ರೇಷ್ಠವೇ? ಕೇವಲ ಒಂದೇ ಒಂದು ಸಣ್ಣ ಕಾರಣಕ್ಕೆ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಉತ್ತಮ. ಬಿಳಿ ಸಕ್ಕರೆಯನ್ನು ಬೆಳ್ಳಿಗಾಗಿಸಲು ಸಲ್ಫರ್ ಡೈಆಕ್ಸೈಡ್ನಂತಹ ರಾಸಾಯನಿಕ ಬಳಸಿ ಬ್ಲೀಚ್ ಮಾಡುತ್ತಾರೆ. ಬೆಲ್ಲದಲ್ಲಿ ಆ ಕೆಮಿಕಲ್ ಪ್ರಕ್ರಿಯೆ ಇರುವುದಿಲ್ಲ. ಅಷ್ಟೇ ಹೊರತು ಬೆಲ್ಲ ತಿಂದ ತಕ್ಷಣ ಆರೋಗ್ಯ ವೃದ್ಧಿಯಾಗುತ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಸರಿಯಿಲ್ಲದ ಪ್ರಶ್ನೆ. ಬೆಲ್ಲವನ್ನು ಒಂದು ಔಷಧಿ ಅಥವಾ ಹೆಲ್ತ್ ಫುಡ್ ಎಂದು ಭಾವಿಸಬೇಡಿ. ಅದು ಕೂಡ ಒಂದು ಸಿಹಿ ತಿನಿಸು ಅಷ್ಟೇ. ಹಬ್ಬ ಹರಿದಿನಗಳಲ್ಲಿ ಮಿತವಾಗಿ ಬಳಸಿ ಆನಂದಿಸಬೇಕು. ಬೆಲ್ಲ ತಾನೇ ಎಂದು ಅತಿಯಾಗಿ ತಿಂದರೆ ಅದರ ಪರಿಣಾಮ ಸಕ್ಕರೆ ತಿನ್ನಂತೆಯೇ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬುದರ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಪರಾಧಕ್ಕೆ ಶಿಕ್ಷೆ ಕೊಡುವ ದಂಡ ಸಂಹಿತೆಯಲ್ಲೂ ಬಾಲಾಪರಾಧಿಗಳ ಬಗ್ಗೆ ಕನಿಕರ ತೋರುವುದು ನಮಗೆಲ್ಲ ತಿಳಿದ ವಿಷಯ. ಆದರೆ ಮಹಾಭಾರತದ ಕಾಲದಲ್ಲೂ ಪಾಪ ಪುಣ್ಯಗಳ ವಿಚಾರದಲ್ಲಿ ಎಳೆ ಮಕ್ಕಳು ಅರಿವಿಲ್ಲದೆ ಮಾಡುವ ಪಾಪ ಕಾರ್ಯಗಳ ಪರವಾಗಿ ಯಮನಲ್ಲಿ ವಾದ ಮಂಡಿ

ಸಾಧಿಸಿದ್ದಲ್ಲದೆ ತಪ್ಪು ಮಾಡಿದ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಋಷಿಯ ಕಥೆಯು ನಿಜಕ್ಕೂ ನೀತಿ ತತ್ವಗಳನ್ನೊಳಗೊಂಡ ಸ್ಫೂರ್ತಿದಾಯಕ ಕಥೆ. ಇದು ಮಹಾಭಾರತದ ಆದಿ ಪರ್ವದ ಸಂಭವ ಪರ್ವದ 107 ಹಾಗೂ 108 ಅಧ್ಯಾಯಗಳಲ್ಲಿ ಬರುವ ವಿದುರನ ಜನನಕ್ಕೆ ಸಂಬಂಧಿಸಿದ ಅಣಿಮಾಂಡ್ಯವನೆಂಬ ಋಷಿಯ ಕಥೆ. ಸದಾ ಕಠೋರ ತಪಸ್ಸಿನಲ್ಲಿ ನಿರತನಾಗಿರುತ್ತಿದ್ದ ಧರ್ಮಜ್ಞನಾದ ಮಾಂಡ್ಯವ ಋಷಿಯು ಒಮ್ಮೆ ದೀರ್ಘಕಾಲ ಮೌನವ್ರತದಲ್ಲಿದ್ದು ಒಂಟಿ ಕಾಲಿನಲ್ಲಿ ನಿಂತು ಕೈಗಳನ್ನೆತ್ತಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಕಳ್ಳರ ಗುಂಪಂದು ಕೊಳ್ಳೆ ಹೊಡೆದ ಗಂಟುಗಳ ಸಮೇತ ಋಷಿಯ ಆಶ್ರಮದ ಒಳಗೆ ಓಡಿ ಬಂದು ಅಡಗಿ ಕುಳಿತಿತ್ತು. ಕಳ್ಳರ ನರೆಸಿ ಬಂದ ರಾಜಭಟರು ಕದ್ದ ಮಾಲುಗಳ ಸಮೇತ ಸಿಕ್ಕ ಕಳ್ಳರ ಜೊತೆಗೆ ಅಲ್ಲಿದ್ದ ಮಾಂಡ್ಯವ ಋಷಿಯು ಕಳ್ಳರ ನಾಯಕನೆಂದು ಭ್ರಮಿಸಿ ರಾಜನಲ್ಲಿಗೆ ಕರೆದೊಯ್ದರು. ರಾಜನು ವಿಚಾರಣೆ ನಡೆಸಿ ಎಲ್ಲರನ್ನು ಶೂಲಕ್ಕೆರಿಸುವಂತೆ ಆಜ್ಞೆ ಮಾಡಿದ. ರಾಜಭಟರು ಕಳ್ಳರೊಂದಿಗೆ ಮೌನ ತಪದಲ್ಲಿದ್ದ ಮಾಂಡ್ಯವನನ್ನು ಸೇರಿಸಿ ಶೂಲಕ್ಕೇರಿಸಿ ನಡೆದರು. ಮಾರನೆಯ ಬೆಳಗ್ಗೆ ಹತ್ತ ಹೋದ ರಾಜಭಟರು ಶೂಲಕ್ಕೆರಿಸಲ್ಪಟ್ಟ ಕಳ್ಳರೆಲ್ಲರೂ ಮರಣ ಹೊಂದಿದ್ದರು. ಮಾಂಡ್ಯವ್ಯ ಮುನಿಯು ಶೂಲದ ಮೇಲೆ ಕುಳಿತೇ ತಪೋಮಗ್ನರಾಗಿರುವುದನ್ನು ಕಂಡು ಭಯ ಚಕಿತರಾಗಿ ರಾಜನಲ್ಲಿ ವರದಿ ಮಾಡಿದರು. ರಾಜನು ಶೂಲಕ್ಕೇರಿಸಲ್ಪಟ್ಟ ಕಠಿಣ ತಪಸ್ವಿ ಮಾಂಡ್ಯವ್ಯನು ಯೋಗ ಶಕ್ತಿಯಿಂದ ಇನ್ನು ಬದುಕುಳಿದಿರುವುದನ್ನು ಕಂಡು ನಿಜ ವಿಚಾರ ತಿಳಿದು ನಿರಪರಾಧಿಯನ್ನು ಶೂಲಕ್ಕೆರಿಸಿದ್ದರಿಂದ ಶಾಪಭೀತನಾಗಿ ಋಷಿಯಲ್ಲಿ ಕ್ಷಮೆ ಯಾಚಿಸಿ ಅವನ ದೇಹದಲ್ಲಿ ಒಕ್ಕಿದ ಶೂಲವನ್ನು ತೆಗೆಸಲು ಪ್ರಯತ್ನಿಸಿದನಾದರೂ ಸಾಧ್ಯವಾಗದೆ ಕೊನೆಗೆ ಶೂಲವನ್ನೇ ಕತ್ತರಿಸಲಾಯಿತು. ಶೂಲದ ಮನೆಯನ್ನು ದೇಹದಲ್ಲಿರಿಸಿಕೊಂಡೇ ಜೀವಿಸಿದ್ದರಿಂದ ಅವನು ಅಣಿಮಾಂಡ್ಯವನೆಂದೇ ಪ್ರಖ್ಯಾತನಾದನು. ಆದರೆ ತಾನು ಏನು ಮಾಡದೆ ಶೂಲದ ವೇದನೆಯನ್ನು ಅನುಭವಿಸಬೇಕಾಗಿ ಬಂದಿದ್ದರಿಂದ ಇದರ ಕಾರಣ ತಿಳಿಯಲು ಯೋಗ ಶಕ್ತಿಯಿಂದ ಪಾಪ ಪುಣ್ಯಗಳ ಲೆಕ್ಕವಿಡುವ ಯಮನನ್ನೇ ನೇರವಾಗಿ ಭೇಟಿ ಮಾಡಿ ತಾನು ಶೂಲ ಶಿಕ್ಷೆ ಅನುಭವಿಸಿದ್ದಕ್ಕೆ ಕಾರಣ ತಿಳಿಯಬಯಸುತ್ತಾನೆ. ಅದಕ್ಕೆ ಯಮನು ಉತ್ತರಿಸುತ್ತಾ, ಮಾಂಡವ್ಯನು ಬಾಲ್ಯದಲ್ಲಿ ಒಂದು ಸಣ್ಣ ಚಿಟ್ಟೆಯ ಹೊಟ್ಟೆಗೆ ಹರಿತವಾದ ಮನೆಯಿಂದ ಚುಚ್ಚಿ ಹಿಂಸಿಸಿದ್ದಕ್ಕೆ ಈ ಶಿಕ್ಷೆಯನ್ನುತ್ತಾನೆ. ಆದರೆ ಮಾಂಡವ್ಯನು ಅದಕ್ಕೊಪ್ಪದೆ ಎಳೆ ವಯಸ್ಸಿನಲ್ಲಿ ತಿಳಿಯದೆ ಮಾಡಿದ ಅಷ್ಟು ಸಣ್ಣ ತಪ್ಪಿಗೆ ಇಂತಹ ಘೋರ ಶಿಕ್ಷೆ ಸರಿಯೇ ಎಂದು ವಾದಿಸಿ 12 ವಯಸ್ಸಿನ ಒಳಗಿನವರು ಮಾಡುವ ತಪ್ಪಿಗೆ ಕಠಿಣ ಶಿಕ್ಷೆ ನೀಡಬಾರದೆಂಬ ನಿಯಮವನ್ನು ಯಮನಿಗೆ ನೆನಪಿಸುತ್ತಾನೆ. ಯಮನು ಮಾಂಡವ್ಯನಿಗೆ ಉತ್ತರಿಸುತ್ತಾ, ಅಲ್ಪ ಪುಣ್ಯಕ್ಕೆ ಅಧಿಕ ಫಲವಿರುವಂತೆಯೇ ಅಲ್ಪ ಪಾಪಕ್ಕೂ ಅಧಿಕ ಶಿಕ್ಷೆಯನ್ನು ಅನುಭವಿಸಬೇಕಲ್ಲವೇ ಎಂದು ಉತ್ತರಿಸುತ್ತಾನೆ. ಆದರೆ ಈ ಉತ್ತರದಿಂದ ತೃಪ್ತನಾಗದ ಯೋಗಿ ತಪಸ್ವಿ ಅಣಿಮಾಂಡ್ಯವ್ಯನು ಇಂತಹ ಕ್ಷುಲ್ಲಕ ತಪ್ಪಿಗೆ ಘೋರ ಶಿಕ್ಷೆಯನ್ನು ನೀಡಿದ ತಪ್ಪಿಗಾಗಿ ನೀನು ಭೂಮಿಯಲ್ಲಿ ಮನುಷ್ಯ ಜನ್ಮತಾಳು ಎಂದು ಯಮನಿಗೆ ಶಾಪ ನೀಡಿದಲ್ಲದೆ ಇನ್ನು ಮುಂದೆ 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮುಗ್ಧ ಮಕ್ಕಳು ಗೊತ್ತಿಲ್ಲದೆ ಮಾಡುವ ಪಾಪಕ್ಕೆ ಕಠಿಣ ಶಿಕ್ಷೆ ನೀಡಬಾರದೆಂಬ ಹೊಸ ನಿಯಮವನ್ನು ತರುವಂತೆ ನಿರ್ದೇಶಿಸುತ್ತಾನೆ. ಇದನ್ನು ಓದುವಾಗ ಮುಗ್ಧ ಮನಸ್ಸಿನ ಎಳೆಯರ ಬಗ್ಗೆ ವಾದಿಸಿ ಯಮನನ್ನೇ ಸೋಲಿಸಿದ ಅಣಿಮಾಂಡ್ಯವನ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಅಣಿಮಾಂಡ್ಯವನ ಶಾಪದ ದೆಸೆಯಿಂದ ಯಮನು ವಿದುರನಾಗಿ ಭೂಲೋಕದಲ್ಲಿ ಜನ್ಮ ತಳೆಯಬೇಕಾಯಿತು ಎಂಬಲ್ಲಿಗೆ ಅಣಿಮಾಂಡ್ಯವನ ಕಥೆ ಮುಕ್ತಾಯಗೊಳ್ಳುತ್ತದೆ. ಯಮನನ್ನು ಎದುರಿಸಿದ ಸಾವಿತ್ರಿ, ನಚಿಕೇತ, ಶೂನ್ಯಶೇಪ ಮುಂತಾದವರ ಸಾಲಿಗೆ ಅಣಿಮಾಂಡ್ಯವನು ಸೇರುತ್ತಾನೆ. ಕೇಳುಗರೆ, ಕೇಳುದಲ್ಲಷ್ಟೊತ್ತು ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವ ಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು.

0: ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ಧತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ಧವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟ್ರದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡ 88.6 ರಿಂದ ಶೇಕಡ 90.6 ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡ 95.9 ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡ 70 ರಿಂದ 76.2 ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ TFR 2 ಉಳಿದಿದೆ. ಲಸಿಕೆ ಪಡೆದ 12 ರಿಂದ 23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡ 96 ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡ 33.3 ರಿಂದ ಶೇಕಡ 64.3 ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ಧಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ

ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು ಎರಡನೇ ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ. ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತಿದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಇನ್ನು ಮುಂದೆ ಕೇಳಿ ಬರೋಣ. ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮ.
1: ಮೊದಲು ನನ್ಗೆ ಒಪ್ಪಿಕೆತನ ಇರ್ಲಿಲ್ಲ, ಯಾವುದೇ ಆಗ್ಲಿ ಯಾರೇ ಏನೇ ಹೇಳಿದ್ರು ನನ್ಗೆ ಒಪ್ಪಿಕೆತನ ಇರ್ಲಿಲ್ಲ. ಯಾಕೆಂದ್ರೆ ನಾನು ಹೇಳಿದ ತರ ಹೇಳ್ತಾ ಇರ್ಲಿಲ್ಲ ಅವರು, ಅವರು ಬೇರೆ ತರ ಹೇಳ್ತಾ ಇದ್ರು, ಆದ್ರೆ ಅದು ಸರಿ ಇದ್ರು ನಾನು ಒಪ್ಕೋತಾ ಇರ್ಲಿಲ್ಲ. ಮೊದ್ಲು ನನ್ಗೆ ಈ ಒಪ್ಪಿಕೆತನ ಅನ್ನೋದು ಪೂರ್ತಿ ಒಂಥರ ತಿರಸ್ಕಾರ ಇತ್ತು. ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಈಗ ನಂದು ಕುಡ್ತು ಜೀವನ ಯಾವ ತರ ಅಂದ್ರೆ, ನನ್ನ ಕುಡ್ತಾನ ಬಂದು ಸಂತೋಷಕ್ಕೆ ಮತ್ತೆ ಚಾಲೆಂಜಸ್ಗೋಸ್ಕರ ಶುರು ಮಾಡಿದೆ. ಯಾವ ತರ ಅಂದ್ರೆ, ಈಗ ನನ್ಗೇನೋ ಒಂದ್ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಚೆನ್ನಾಗಿತ್ತು, ಮನೆಯಿಂದ ದೂರ ಇದ್ದೆ, ಏನೋ ಒಂದು ಜವಾಬ್ದಾರಿಯುತವಾಗಿ ಹೊರಗಡೆ ದುಡಿಯೋಕೆ ಅಂತ ಹೋಗಿರೋ ಟೈಮಲ್ಲಿ ನನ್ಗೆ ಯಾವಾಗ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸುಗಮವಾಗಿ ಒಂದು ಹಂತ ತಲುಪದೆ, ಆ ಟೈಮಲ್ಲಿ ಯಾವ ರೀತಿ ಖರ್ಚು ಮಾಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾಗ ಸೋಕಿಗೋಸ್ಕರ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಆ ಸೋಕಿಗೋಸ್ಕರ ಕುಡಿಯೋಕೆ ಸ್ಟಾರ್ಟ್ ಮಾಡಿದವನು. ನೆಕ್ಸ್ಟು ಏನಾದರೂ ಸಮಸ್ಯೆಗಳು ಬಂತು, ತೊಂದರೆಗಳು ಬಂತು, ನೋವು ಉಂಟಾಯಿತು ಅಂದರೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಫ್ಯಾಮಿಲಿ ಬಂದು ಇದೆಲ್ಲ ವಿರುದ್ಧ, ಈ ಥರ ಎಲ್ಲ ಮಾಡಬಾರ್ದು ಈ ಥರ ಎಲ್ಲ ಅಂತ ಬೆಳೆಸಿದ್ರು. ನನಗೂ ಅದೇ ಥರ ಇದ್ದಿದ್ದು ಸಣ್ಣ ವಯಸ್ಸಲ್ಲಿ, ನಾನು ಕುಡಿಬಾರ್ದು, ಕುಡಿಯೋದ್ರಿಂದ ದೂರ ಇರಬೇಕು, ಸಿಗರೇಟ್ ಸೇರ್ಬಾರ್ದು, ಅವರಿಂದ ದೂರ ಇರಬೇಕು ಅಂದ್ಕೊಂಡು ನನ್ನ ಜೀವನ ಸ್ಟಾರ್ಟ್ ಮಾಡಿದವನು, ನನ್ನ ಬುದ್ಧಿ ತಿಳುವಳಿಕೆ ಬಂದಾದ್ಮೇಲೆ. ಆದರೆ ನಾನು ಯಾವ ಥರ ಅಂದರೆ, ಒಂದು ದಿಮಾಗಲ್ಲಿ ಇದನ್ನ ಕುಡ್ತಾನ ಮೈಗೆ ಅನ್ಕೊಂತಾ ಹೋದೆ. ಅದು ಯಾವ ರೀತಿ ಆಯಿತು ಅಂದ್ರೆ, ಕೆಲಸದ ತೊಂದರೆ ಆಯಿತು, ನಾನು ಗಳಿಸಿದ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಆಯಿತು, ನಾನು ಎಷ್ಟು ಕಷ್ಟಪಟ್ಟು ನನ್ನ ಸುತ್ತಮುತ್ತ ಒಂದು ಒಳ್ಳೆತನವಾಗಿ ಜನಗಳು ಸಂಪಾದನೆ ಮಾಡಿದ್ರು, ಜನಗಳು ದೂರ ಆದ್ರು, ಒಂದು ಸಂಬಂಧಗಳು ಹಾಳಾಯ್ತು. ನಾನು ಬರ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಎಷ್ಟೋ ಜನ ಪಾಪ ಇವನು ಕುಡ್ದು ಬಂದು ತೊಂದರೆ ಮಾಡ್ತಾನೆ ಅಂತ ಅಲ್ಲಿ ಬರ್ತಾನೆ ಇರ್ಲಿಲ್ಲ, ಮತ್ತೆ ತಿರ್ಗಾ ಕರೀತಾನೆ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಕುಡ್ದು ಇಲ್ಲಿ ಬಂದು ಸಮಸ್ಯೆ ಮಾಡಿ ನಮ್ಮನ್ನೆಲ್ಲ ಅಟ್ಮಾಸ್ಫಿಯರೇ ಹಾಳು ಮಾಡಿದ್ದಲ್ಲಿ ಅವ್ನ ಯಾಕೆ ಕರಿಬೇಕು ಅನ್ನೋ ಒಂದು ಲೆಕ್ಕಾಚಾರ ಹೋಯ್ತು. ಆ ಕುಡ್ತ ನಿಲ್ಸಕ್ಕೆ ಆಗ್ತಾನೆ ಇಲ್ಲ, ಆಗ್ತಾನೆ ಇಲ್ಲ. ಮನೇಲಿ ನನ್ನ ತಾಯಿ ಬೇಡದೇ ಇರೋ ದೇವ್ರಿಲ್ಲ, ಎಲ್ಲ ದೇವ್ರ ಹತ್ರ ಅಕ್ಕೆ ಕಟ್ಕೊಳ್ಳೋದು, ಉಪವಾಸ ಇರೋದು, ವ್ರತ ಮಾಡೋದು, ಆ ದೇವ್ರಿಗೆ ಮಾಡಿದ್ರೆ ಒಳ್ಳೇದಾಗುತ್ತೇನೋ. ಕೊನೆಗೆ ನನ್ನ ತಂದೆನೂ ಪಾಪ ಅವರು ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಮಾಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಯಾವುದೋ ಒಂದು ಹಂತದಲ್ಲಿ ನನಗೆ ಒಂದ್ಸಲ ಅನ್ನಿಸ್ತು, ಕುಡ್ತಾ ನಿಲ್ಸ್ಬೇಕಪ್ಪ, ನಿಲ್ಸ್ಬೇಕು, ಇಲ್ಲ ಅಂದ್ರೆ ನನ್ನ ಬದುಕಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಈ ಕುಡ್ತದಿಂದ ಎಷ್ಟು ಡ್ಯಾಮೇಜಸ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ,

ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ಟೆ. ಏ ಆಗಲ್ಲ, ಏಕೆಂದ್ರೆ ನನ್ನ ಒಂದು ಘಟದಿಂದ ನನ್ನೊಬ್ಬನ್ನ ಜೀವನಲ್ಲ ಹಾಳಾಗ್ತಾ ಇರೋದು. ಇಡೀ ನನ್ನ ಕುಟುಂಬ ನನ್ನನ್ನು ಯಾರು ನಂಬಿದ್ರು, ಅವ್ರ ಕುಟುಂಬ ಅವ್ರದ್ದು ಮನಸ್ಸೆಲ್ಲ ಹಾಳಾಗಿ ಅವ್ರ ಮರ್ಯಾದೆ ಎಲ್ಲ ಕಳೆದು ಏನ್ ನಾನು ಬದುಕಬೇಕು ಇನ್ನೋ ಒಂದು ಲೆಕ್ಕಾಚಾರದಲ್ಲಿ ನೀನು ಸಾಯದೆ ಸರಿ ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆದ್ರೂ ಸತ್ತಿಲ್ಲ ಸತ್ತಿಲ್ಲ, ಮತ್ತೆ ಕುಡ್ತಾ ಹೋಗ್ತಾ ಇಲ್ಲ. ಒಂದು ದಿನ ಬಿಡ್ತೀನಿ, ಮತ್ತೆ ತಿರ್ಗಾ ಒಂದು ತಿಂಗಳು ಬಿಟ್ರೆ ಒಂದು ತಿಂಗಳದೆಲ್ಲ ಎರಡೇ ದಿನ ಕುಡಿತಾ ಇದ್ದೀನಿ. ಏನ್ ಮಾಡೋಣ ಏನ್ ಮಾಡೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಈ ನನಗೆ ಕಾರ್ಯಕ್ರಮ ಯಾವ ಥರ ಸಿಕ್ತು ಅಂದರೆ, ನನ್ನ ತಂದೆ ಯಾವುದೋ ಒಂದು ರಿಯಾಬಿಲಿಟೇಷನ್ ಸಂಘ ಹಾಕಿದ್ರು. ಅಲ್ಲಿ ನಮಗೆ ಏ ಮೀಟಿಂಗ್ ಬಗ್ಗೆ ಹೇಳ್ಕೊಡ್ಲಿಲ್ಲ, ಏ ಸದಸ್ಯರುಗಳ ಹತ್ರ ಅಂತ ಆ ಥರ ತಿಳುವಳಿಕೆ ಸಿಗಲಿಲ್ಲ. ಏನೋ ಒಂದು 3 ತಿಂಗಳು ಒಂದು ಜಾಗದಲ್ಲಿ ಕೂಡ ಹಾಕಿದ್ರು, ಅದಾದ್ಮೇಲೆ ಈಚೆ ಬಿಟ್ರು. ಮತ್ತೆ ಒಂದು 6 ತಿಂಗಳು ಏನೋ ಡ್ರೈ ಸೋಬ್ರಿಟಿ ಇದ್ದೆ. 6 ತಿಂಗಳಿಂದ ಒಂದು ವರ್ಷ ತಿರ್ಗಾ ಮತ್ತೆ ಕೊಡ್ದೆ, 1.5 ವರ್ಷ. ಅಂದ್ರೆ ಅಣ್ಣವ್ರು ಹೇಳಿದ್ರು ನನ್ನ 12 ವರ್ಷ ಡ್ಯಾಮೇಜಸ್ ಬರೀ 1.5 ವರ್ಷದಲ್ಲಿ ಡಬಲ್ ಮಾಡ್ಕೊಂಡೆ ಅಂತ. ಅದಂತೂ 100ಕ್ಕೆ 100 ಸತ್ಯ. ಏಕೆಂದ್ರೆ

ಒಂದು ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದ್ದಾನೋ, ತಂದೆಗೇನೆ ತಿರುಗಿಸಿ ಮಾತಾಡೋದು, ಮತ್ತೆ ಅವ್ರ ಕೈ ಎತ್ತಕ್ ಹೋಗೋದು, ತಾಯಿಗೇನೆ ಬೈಯೋದು, ಇನ್ ಸಂಬಂಧಿಕರುಗಳಿಗೆಲ್ಲ ಗೊತ್ತಾಗ ಹೋಗೈತೆ ನಾನು ಕುಡಿಯೋದು ಅಂದ್ಬಿಟ್ಟು ಕುಡಿದ್ಬಿಟ್ಟು ಅವ್ರ ಮನೆ ಮುಂದೆನೆ ಹೋಗಿ ಜಗಳ ಮಾಡೋದು, ಮತ್ತೆ ತಿರ್ಗಿ ಅವ್ರ ಹತ್ರ ಜಗಳ ಮಾಡೋದು, ಯಾರೋ ಕಣ್ಕೊಂಡವ್ರ ಹತ್ರೆಲ್ಲ ಹೊಡ್ಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಈ ಲೆಕ್ಕಾಚಾರ ಆಗೋಯ್ತು. ಏನಿದು ನಮ್ಮ ಹೆಸರಿಟ್ಟು ಕರೆದು ಮಾತಾಡೋ ಅಂತ ಜನಗಳೆಲ್ಲ ಎದುರೋ ಅಂತ ಜನಗಳೆಲ್ಲ ಇವತ್ತೆಲ್ಲ ನಮ್ ಬೈತವ್ರೆ, ಎದುರುಗಡೆ ಬೈತವ್ರೆ, ಹೊಡಿತಾ ಇದಾರೆ, ಕೆಟ್ಟ ತುಂಬಿಸ್ಕೊತಾಯಿದ್ನಲ್ಲ ಅಂತ ತಿರ್ಗಾ ಮತ್ತೆ ಯಾವ್ದೋ ಒಂದ್ ದೇವರು ಬೇಡದ್ದು ಕೇಳಿಸ್ಕೊಂಡು ಮತ್ತೆ ತಿರ್ಗಾ ರಿಹಾಬಿಲಿಟೇಷನ್ ಹೋದೆ. ಅಲ್ಲಿಂದ ಬಂದು ಡೈರೆಕ್ಟ್ ಮೊದಲನೇ ಸಲ ರಿಹಾಬಿಲಿಟೇಷನ್ ಮುಗಿಸ್ಕೊಂಡು ಈ ತರ ಒಂದು ಗೃಹದಿಂದ ಆಚೆ ದೇವಸ್ಥಾನ ಕರ್ಕೊಂಡು ಹೋಗಿ ಅಲ್ಲಿದ್ದ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಇಲ್ಲಿಂದ ಸರಿ ಹೋಗಪ್ಪ ಅಂತ ಕೇಳಿದ್ರು. ಎರಡನೇ ಸಲಿಗೂ ಅದೇ ತರ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ರು. ದೇವಸ್ಥಾನ ಬೇಡ ಪಜಿ, ನಂಗೆ ಈ ತರ ಒಂದು ಮೀಟಿಂಗ್ ಇದೆಯಂತೆ, ನೀನ್ ಹಾಕ್ತಾ ಇರೋ ಶ್ರಮಕ್ಕೆ, ಯಾಕಂದ್ರೆ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾರೆ ಇವಾಗ ನನ್ನ 3 ತಿಂಗಳಲ್ಲಿ ಬಿಟ್ಟಿರ್ತಾರೆ ಅಂದ್ರೆ ಅವ್ರ ಅಲ್ಲಿ ಮಾಂಸ ತಿನ್ನಲ್ಲ, ಒಂದ್ ಒಳ್ಳೆ ಊಟ ತಿನ್ನಲ್ಲ, ಒಂದು ದಿನ ನಿದ್ದೆ ಮಾಡಿರಲ್ಲ, ಯಾಕಂದ್ರೆ ನನ್ ಮಗ ಅಲ್ಲಿರ್ತಾನೆ, ಏನ್ ಮಾಡ್ತಾ ಇದನು, ಏನ್ ಕತೆನೋ, ಈ ರೀತಿ ಯೋಚನೆ ಮಾಡ್ಕೊಂಡೆ ಜೀವನ ಸಾಗಿಸ್ತಾ ಇರ್ಬೇಕಂದ್ರೆ ಆಚೆ ಹೋಗೋ ಮಧ್ಯ ತಿರ್ಗಿ ಅದೇ ಕೊಡಿದ್ರೆ ಏನು ಸಂಬಂಧ ಏನು ಇಲ್ಲ, ನಾನು ಅದಕ್ಕೆ 0% ನಾನು ವ್ಯಾಲ್ಯೂ ಕೊಟ್ಟಂಗೆ ಆಯ್ತದೆ ಅಂದ್ಬಿಟ್ಟು ಮೀಟಿಂಗ್ ಹೋಗ್ತೀನಿ ಅಪ್ಪ ಹಿಂದೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಅಲ್ಲೇ ಇಳಿಸ್ಬಿಟ್ಟು ನಮ್ಮ ತಂದೆ ಮನೆಗೆ ಹೋದ್ರು, ಮೀಟಿಂಗ್ ಹೋದೆ. ಮೀಟಿಂಗ್ ಹೋದ ತಕ್ಷಣನೇ ಕ್ಲಾಪ್ಸ್ ಹೊಡಿದ್ರು, ಏನಪ್ಪ ನನ್ನ ಮನೆ ಬಾಗ್ಲು ಯಾಕೆ ಬರ್ತಾನೆ ಇವನು, ಏನ್ದಕ್ ಒಳಗಡೆ ಬರ್ತಾವನೆ ಇವ್ನು, ಏನ್ದಕ್ ಬಂದವನೇ ಅನ್ನೋ ಲೆಕ್ಕಾಚಾರ ಇರ್ಬೇಕಾದ್ರೆ ಯಾರೋ ನಂಗೆ ಗೊತ್ತಿಲ್ಲ ಒಳ್ಳೆ ಬಟ್ಟೆಗಳು ಹಾಕಿದ್ದಾರೆ, ನೋಡೋದಕ್ಕೆ ಒಳ್ಳೆ ಸಖತ ಕಾಣ್ತಾ ಇದ್ದಾರೆ, ಇವರೆಲ್ಲ ನನ್ನ ಕ್ಲಾಸ್ ಹೊಡ್ಬಿಟ್ಟು ಒಳಗಡೆ ಕರ್ಕತ್ತವ್ರಲ್ಲ, ಕ್ಲಾಸ್ ಮಾಡಿದ್ರು ಒಳಗಡೆ ಹೋಗಿ ಕುಂದ್ಕೊಂಡ್ರೆ ಬರ್ತಾ ಇರಿ ಕೆಲಸ ಮಾಡುತ್ತೆ ಅಂತ ಹೇಳಿ ಬರ್ತಾ ಇರಿ, ಒಂದಿನ ಮಟ್ಟಿಗೆ ಅರ್ಥ ಆಗಲ್ಲ, ಬರ್ತಾ ಇರಿ ಅರ್ಥ ಆಗುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿ ನಾನು ಒಪ್ಪಿಗೆ ತಾನೆ ಅಲ್ಲಿಂದ ಶುರುವಾಯ್ತು. ಒಪ್ಪದೆ ಇಷ್ಟು ದಿನ 23 ವರ್ಷ ನಾನು ಕುಡ್ತಾ ಬಿಟ್ಟಾಗ 23 ವರ್ಷದಿಂದ ಒಪ್ಪಿಗೆ ಇಲ್ದೇ ಇರೋದನ್ನ, ಸರಿ ಇನ್ಮೇಲಿಂದ ಒಪ್ಪಿಗೆ ಮಾಡೋಣ, ಏನೋ ನನ್ನ ತಂದೆ ತಾಯಿಗೋಸ್ಕರ ಅವ್ರ ಒಂದು ನಗೋಕ್ಕೋಸ್ಕರ ನಾನು ಕುಡ್ತದಿಂದ ದೂರ ಇರಬೇಕು ಅಂತ ನನಗಿಚ್ಛೆ ಬಂತು. ನನಗಿಚ್ಛೆ ಇಲ್ಲ ಅಂದ್ರೆ ಒಪ್ಕೋತಾ ಇರಲಿಲ್ಲ, ಒಪ್ಕೊಂಡೆ ಬರ್ತಾ ಇರಿ ಕೆಲಸ ಮಾಡುತ್ತೆ, ಒಂದಿನಕ್ಕೇನು ಅರ್ಥ ಆಗಲ್ಲ ಅಂದ್ರಲ್ಲ ಮೀಟಿಂಗಲ್ಲಿ, ಸರಿ ಆಯ್ತು ಒಪ್ಕೊಂಡೆ. ಮತ್ತೆ ಪ್ರಾಮಾಣಿಕವಾಗಿರ್ಬೇಕು, ಇಲ್ಲಿಂದ ಹೋಗಿ ನಾನು ಮತ್ತೆ ತಿರ ಒಂದೊಳ್ಳೆ ಹಳೆ ಜಾಗ ಜನ ಸಂದರ್ಭ ಜೊತೆ ಇತ್ತು ಅಂದ್ರೆ ಮತ್ತೆ ಕುಡಿಯೋ ಸಂಭವಗಳು ಬರ್ತವೆ ಅಂದ್ರು. ಹೌದಲ್ವಾ, ಇದು ನಾನು ತಪ್ಪಿಸ್ಬೇಕು, ಯಾಕಂದ್ರೆ ಹಳೆ ಜಾಗ ಜನ ಸಂದರ್ಭ ಎಲ್ಲ ನನಗೆ ಈ ಬಾರು ಮತ್ತೆ ತಿರ್ಗಾ ಕುಡಿಯೋರೇನೆ ಮತ್ತೆ ತಿರ್ಗಾ ಗಾಂಜಾ ಸೇದೋರೇನೆ ಅದೆಲ್ಲ ನನ್ ಮುಂದೆನೆ ಓಡಾಡ್ತಾ ಇರ್ತದೆ, ಸಿಗರೆಟ್ ಸ್ಮೆಲ್ಲು ಮುಂದೆನೆ ಹೋಗ್ತಾ ಇರ್ತದೆ. ಅವಾಗ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಹಳೆ ಜಾಗ ಜನ ಸಂದರ್ಭನ ದೂರ ಇದ್ದೆ, ಮತ್ತೆ ತಿರ್ಗಾ ಅದನ್ನ ಪಾಲಿಸ್ತಾ ಹೋದೆ. ಹೋಗ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತು ನಾನು ಏನ್ ಕಳ್ಕೊಂಡಿದ್ದೆ ಅದು ವಾಪಸ್ ಮತ್ತೆ ಶುರುವಾಗ ಸ್ಟಾರ್ಟ್ ಆಯ್ತು. ನಾನೇನೇನಿಲ್ಲೇನು ಇವ್ರಿಗೇನು ಕಾಸು ಕೊಡ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರನ್ನೇನು ಒಗ್ಳುತ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರ ಮನೆ ಕೆಲಸ ಏನು ಮಾಡ್ತಾ ಇಲ್ಲ, ಏನಪ್ಪ ಅವರು ಇಷ್ಟು ಸಪೋರ್ಟಿವ್ ಆಗಿ ನನ್ನ ಕೆಲಸ ನನ್ನ ಒಂದು ಕುಡ್ತದಿಂದ ದೂರ ಇರ್ಸೋಕೆ ಇಷ್ಟೊಂದು ಸಹಾಯ ಮಾಡ್ತಾವ್ರಲ್ಲ ಅಂತ ನನಗೆ ಒಂಥರ ಹೆಮ್ಮೆ ಆಗ್ತಾ ಇತ್ತು ಎಲ್ಲರನ್ನೂ ನೋಡೋದು. ಯಾಕೆಂದ್ರೆ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲು ಇಷ್ಟು ದಿನ ಬಾಳಿದ ಜೀವನದಲ್ಲಿ

ಮಗ ನೀನು ಕುಡಿಯೋ 4 ಬಿಯರು 5 ಬಿಯರು 1 ಕ್ವಾರ್ಟ್ರು 2 ಕ್ವಾರ್ಟ್ರು 3 ಕ್ವಾರ್ಟ್ರು ಎಲ್ಲ ಪ್ರಾಬ್ಲಮ್ಮು, ನಿನ್ ಮೊದಲನೇ ಹನಿ ನಾನು ಇವತ್ತು ಒಂದು ದಿನ ಒಂದು ಬಿಯರ್ ಕುಡ್ಕೊ ಬರೋಣ ಅಂತ ಹೋದನು, ಯಾವತ್ತು ಒಂದು ಬಿಯರ್ ಗೀಚೆನೆ ಬಂದಿಲ್ಲ. ಫುಲ್ ಟೈಟ್ ಆಗಿ ಜೋಬಲ್ಲಿರೋ ಕಾಸು ಖಾಲಿ ಆಗಬೇಕು, ಇಲ್ಲಾಂದ್ರೆ ನನಗೆ ಜ್ಞಾನನೇ ಇರಬಾರ್ದು, ನಾನು ನಾನಾಗಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರಬಾರ್ದು. ಇಲ್ಲ ನನಗೇನಾದ್ರು ಅನಾರೋಗ್ಯ ಬಂದು ಹಾಸ್ಪಿಟ್ಲ್ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು, ಅದು ಪ್ರಾಬ್ಲಮ್ ಅನ್ಕೋಬಿಟ್ಟಿದೆ. ಅದೆಲ್ಲ ಪ್ರಾಬ್ಲಮ್ ಮೊದಲನೇ ಹನಿ ನನ್ನ ಬಾಯೊಳಗಡೆ ಹೋಗ್ತಾ ಇದೆ ಅಂದರೆ ಅದು ಮುಗೀತು. ಯಾಕೆಂದರೆ ನಾನು 2ನೇ ಸಲ ಸ್ಟಿಪ್ ಆಗಿದ್ದಾಗಲೂ ಅಷ್ಟೇ 6 ತಿಂಗಳು ನಾನು ಸೊಬ್ರಿಟಿಲಿ ಇದ್ಬಿಟ್ಟಿದ್ದೀನಿ, ನಾನು 6 ತಿಂಗಳು ಕುರ್ತಾ ಬಿಟ್ಬಿಟ್ಟಿದ್ದೀನಿ, ಇವಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಒಂದು ಸ್ನೇಹಿತ ಕರ್ದ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ರೆಡ್ ಬುಲ್ಲಲ್ಲಿ ಸ್ಟಾರ್ಟ್ ಮಾಡಿದೆ. ಒಂದು ರೆಡ್ ಬುಲ್ ತರಿಸಿದ್ರು ಅವರು ಬಲವಂತ ಮಾಡಿ ಅದು ಕುಡಿ ಕುಡಿ ಅಂತ, ಒಂದು ರೆಡ್ ಬುಲ್ ಹೋಗಿ 5 ರೆಡ್ ಬುಲ್ ಆಯಿತು. ಅದಾದಮೇಲೆ ಬ್ರೀಜರು, ಬ್ರೀಜರ್ ಆದಮೇಲೆ ಬಿಯರು, ಬಿಯರ್ ಆದಮೇಲೆ ಎಣ್ಣೆ, ಎಣ್ಣೆ ಆದಮೇಲೆ ಮತ್ತೆ ತಿರ್ಗ ಗಾಂಜಾ, ಮತ್ತೆ ತಿರ್ಗ ರಿಯಾಬಿಟೇಷನ್ನು. ಆದರೆ ಡ್ಯಾಮೇಜಸ್ ಮಾತ್ರ ನಾನು 5 ವರ್ಷದ ಕುಡ್ತದನ್ನ ಬರೀ 5 ರಿಂದ 6 ತಿಂಗಳಲ್ಲೇ ಮಾಡ್ಕೊಂಡ್ಬಿಟ್ಟೆ. ಏಕೆಂದರೆ ಸ್ನೇಹಿತರೆ ಇಲ್ಲಿ ನಂಬಿಕೆ

0: ವಿಚಾರವಂತರು ಬರ್ತಾರೆ, ಅಮಲ್ ರೋಗದಿಂದ ಯಾವ ತರ ದೂರ ಇರಬೇಕು ಅನ್ನೋದೆಲ್ಲ ತಿಳಿಸ್ತಾರೆ. ದಯವಿಟ್ಟು ಈಗ, ಯಾಕಂದ್ರೆ ನಿಮ್ಮ ಮನೆಯವರು, ನಿಮ್ಮ ಗಾರ್ಡಿಯನ್ಸ್ ಅಂದ್ರೆ ನಿಮ್ಮ ಪೋಷಕರು ಏನಿರ್ತಾರೆ ಇಲ್ಲಿ ಹಾಕಿರ್ತಾರೆ, ಅದ್ರ ಮೇಲೆ ಕೆಲಸ ಮಾಡಿ. ಯಾಕಂದ್ರೆ ನಾವು ಇಲ್ಲಿಂದ ಹಾಕಿ ಹೋದ್ಮೇಲೆ ಅಣ್ಣವ್ರು ನಾವು ಹೇಳ್ದಂಗೆ ನಾವೆಲ್ಲ ಸಾಮಾನ್ಯರಲ್ಲ, ಒಂಥರ ಅಸಾಮಾನ್ಯ. ಒಂದಿಬ್ರು ಮಾಡೋ ಯೋಜನೆಗಳು, ಇಬ್ರು ಮಾಡೋ ಕೆಲಸಗಳನ್ನ ನಾವು ಒಬ್ಬೊಬ್ಬರೇ ಮಾಡೋ ಲೆಕ್ಕಾಚಾರದಲ್ಲಿ ಇರ್ತೀವಿ. ಅದನ್ನ ಒಳ್ಳೆತನ ಬಳಸ್ಕೋಬೇಕು ಅಂದ್ರೆ ನಾವು ಎ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಎ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದೊಳ್ಳೆ ನಮ್ಮ ಜೀವನ ನಡೆಸೋ ದಾರಿನೂ ತಿಳಿಸ್ಕೊಡುತ್ತೆ, ಕುರ್ತದಿಂದ ದೂರ ಇರಬೇಕಾಗಿರೋ ವಿಷಯಗಳನ್ನು ತಿಳಿಸ್ಕೊಡುತ್ತೆ. ಮತ್ತೆ ತಿರ್ಗಾ ನಮ್ಗೆ ಮಿಗಿಲಾದ ಶಕ್ತಿ, ಒಂದೊಳ್ಳೆ ಒಂದು ಉಡುಗೊರೆಗಳನ್ನು ಕೊಡಕ್ ಸ್ಟಾರ್ಟ್ ಮಾಡ್ತದೆ. ಈ ತರ ಸ್ನೇಹಿತರೆ ಇಲ್ಲಿ ಇಷ್ಟು ಹೊತ್ತು ನಮ್ಗೆ ಮಾತಾಡಕ್ ಅವಕಾಶ ಕೊಟ್ಟಂತ ಈ ಸಂಸ್ಥೆಯವ್ರಿಗೆ, ಮತ್ತೆ ತಿರ್ಗಾ ಕೇಳಿದಂತ ನಿಮ್ಮವ್ರಿಗೆ, ಮತ್ತೆ ತಿರ್ಗಾ ನಮ್ಮನ್ನ ಇಲ್ಲಿಗೆ ಕರ್ಕೊಬಂದ ನಮ್ಮ ಹಿರಿಯ ಬಂಧುಗಳಿಗೆ ಎಲ್ಲರೂ
1: ಹೇಳಿ ನಾನು ಮಾಡ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ಅಮಲುತನ ನನಗೂ ನಿಮ್ಮಾಗೆ ಮುಂಚೆ ಕುತೂಹಲದಿಂದನೇ ಸ್ಟಾರ್ಟ್ ಆಗಿದೆ. ಕುತೂಹಲದಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಆ ಕುತೂಹಲ ಹಂಗೆ ಹೋಗ್ತಾ ನನಗೆ ಇದು ಅಮಲಿಗೆ ತಿಳ್ಕೊಂಡು ನಾನು ಅದರಿಂದ ಇಲ್ಲದೆ ಜೀವನ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸ್ನೇಹಿತರೆ, ಕುಡಿಯೋದು ಶುರುವಾಗಿದ್ದು ಈ ಕಾರಣ ಅಂದರೆ ಇದನ್ನು ನಾವು ಬೆಳೆಸ್ಕೊತಾ ಬಂದೆ. ಅಂದರೆ ಇದನ್ನು ನಾನು ತುಂಬಾ ಇಷ್ಟಪಟ್ಟೆ ಕುಡಿದಿದ್ದೆ. ಯಾರೇನು ಬೇಜಾರು ಮಾಡ್ಕೊಂಡಂತ ಕುಡಿಬೇಕು ಅಂತಲೇ ಇಷ್ಟಪಟ್ಟು ಹೋಗಿ ಕುಡ್ತನ ಮಾಡ್ತಾ ಇದ್ದೆ. ಬಟ್ ನನಗೆ ಕುಡಿದು ನನಗೆ ಜೀವನ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇದೆ. ಯಾರ್ಯಾರು ಕುಡಿಯಲ್ಲ, ಎಲ್ಲರೂ ಕುಡಿತಾರೆ. ಬಾರ್ಗಳಿದೆ, ಎಲ್ಲೂ ಹೋಗಲ್ಲ. ನಾವು ಕುಡಿಲಿ ಕುಡಿದಲ್ಲಿ ಬಾರ್ ಓಪನ್ ಆಗುತ್ತೆ. ಕುಡಿಯೋರು ಎಲ್ಲ ಥರದವರು ಇದ್ದಾರೆ. ಬಟ್ ನಾವು ಕುಡ್ದಿದ್ದು ಅವರಂಗೆ ನಾವು ಕುಡಿದು ಕಮ್ಮಿ ಕುಡಿದು ಮನೆಗೆ ಹೋಗಿ ಜೀವನ ಮಾಡ್ತೇವೆ. ನಮ್ಮದು ಅಮಲುತನ ಹೆಚ್ಕೊಳ್ತಾ ಹೋಯಿತು. ಕುಡ್ಕೊಂಡು ನಾವು ಹೋಗಿ ಮನೇಲಿ ಅಥವಾ ಹೊರಗಡೆ ಕೆಲಸದಲ್ಲಿ ನಾವು ಸರಿಗೆ ನಡವಳಿಕೆ ಇರಲಿಲ್ಲ. ನಾವು ಬೇರೆ ಒಂದು ಮನುಷ್ಯನಾಗಿ ಟರ್ನ್ ಮಾಡ್ತಿದ್ವಿ ಕುಡ್ದಾಗ. ಏನಕ್ಕೆ ಅಂದರೆ ನಾವು ಕಮ್ಮಿಗೆ ನಮಗೆ ಕುಡಿಯೋಕ್ಕಾಗ. ಸೊ ಕುಡ್ತಾನ ಇಲ್ಲ, ನಾನು ಫುಲ್ ಕುಡಿದು ನಾನು ಫುಲ್ಲು ಪ್ರಜ್ಞೆ ತಪ್ಪಿ ಹೋಗ್ಬೇಕಿತ್ತು, ಇಲ್ಲ ಅಂದರೆ ನಾನು ಕುಡಿದೇ ಸುಮ್ಮನಿರ್ಬೇಕಿತ್ತು. ನನ್ನ ಹತ್ರ ಇರೋದು ಇದೆರಡೇ ಆಪ್ಷನ್. ಕಮ್ಮಿ ಕುಡಿತೀನಿ, ಬ್ರ್ಯಾಂಡ್ನ ಚೇಂಜ್ ಮಾಡ್ತೀನಿ. ಅಯ್ಯೋ ಈಗ ಬೇಡ ವಿಸ್ಕಿ, ಬೇಡ ಜಿನ್ಗೆ ಹೋಗ್ತೀನಿ, ಜಿನ್ ಬೇಡ ಬ್ರ್ಯಾಂಡಿಗೆ ಹೋಗ್ತೀನಿ. ಈ ಥರದ್ದು ಪ್ರಯತ್ನ ನಾನು ಮಾಡಿದೆ. ಯಾಕೆಂದರೆ ನನಗೆ ಕುಡಿಯೋದಂದರೆ ಭಾರಿ ಇಷ್ಟ. ಎಷ್ಟು ಇಷ್ಟ ಅಂದರೆ ನನಗೆ ಕುಡಿಯೋದು, ನನಗೆ ಅದನ್ನು ಬಿಡಬೇಕಲ್ಲ ಅನ್ನೋದೇ ಒಂದು ಮನಸ್ಸಲ್ಲಿ ಒಂದು ಇದು. ಇದು ಬಿಟ್ಟು ಹೆಂಗಪ್ಪ ಬದುಕಲಿ, ಯೋಚಿಸ್ದಾಗೆಲ್ಲ ಯಪ್ಪ ಇದು ಬಿಟ್ಟು ಬದುಕಕ್ಕಾಗುತ್ತಾ ನನಗೆ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಏನು ಮಾಡ್ತಾ ಇದ್ದೆ, ಬೇರೆಯವ್ರನ್ನ ನೋಡ್ಬಿಟ್ಟು ಇವತ್ತು ಬರೀ 90 ಹೊಡ್ಬಿಟ್ಟು ಹೋಗೋಣ ಅಂತ ಒಂದು ದಿವಸ 90 ಹೊಡಿತಾನೆ. ಮತ್ತೆ ಓ 90 ಹೊಡೆದೆ, ಚೆನ್ನಾಗಿ ಮಲ್ಕೊಂಡೆ ಅಂತ ಈ ನೆಕ್ಸ್ಟ್ ದಿವಸಕ್ಕೆ ಏನಾಗುತ್ತೆ, ಮತ್ತೆ 90 ಹೊಡೆಯೋಣ ಅಂತ ಹೋಗ್ತೀನಿ. ಅಲ್ಲೋಗಿ 90 ಹೇಳ್ತಾ ಇಲ್ಲ ಸ್ನೇಹಿತರೆ, 90 ಮೇಲೆ 90. ಕೊನೆಗೆ ನನ್ನ ಪ್ರಜ್ಞೆ ತಪ್ಪೋವರೆಗೂ ನಾನು ಕುಡಿತಾ ಇದ್ದೆ. ಕೊನೆಗೆ ಏನು ಮಾಡಿದೆ, ಬ್ರ್ಯಾಂಡ್ ಚೇಂಜ್ ಮಾಡಿದೆ. ಇದು ಯಾವುದು ಈ ಥರ ಸುಮಾರು ಪ್ರಯತ್ನಗಳನ್ನ ಮಾಡಿ ಮಾಡಿ ಮಾಡಿ ಮಾಡಿ ನಾನೇ ನನಗೆ ಹೊಡೆಸ್ಕೊಂಡು ಬಂದೆ. ಮೊದಲನೇದಾಗಿ ನಮಗೆ ಈ ಕುಡ್ತದಿಂದ ಫಸ್ಟ್ ಹಾಳಾಗೋದು ನಮಗೇ ಗೊತ್ತಿಲ್ಲದಂಗೆ ದೇಹ. ಆ ದೇಹದ ಫೀಲಿಂಗು ನಿಮಗೆ ಈಗ ಅರ್ಥ ಆಗುತ್ತೆ, ಮತ್ತು ಟ್ರೀಟ್ಮೆಂಟ್ ಸೆಂಟ್ರಿಗೆ ಹೋದಾಗ ಅರ್ಥ ಆಗುತ್ತೆ. ನಿಮಗೆ ಚೇಂಜಸ್ ಆಗ್ತಾನೆ ಇರುತ್ತೆ, ಟೇಸ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ, ಮುಖದಲ್ಲಿ ಚೇಂಜ್ ಆಗುತ್ತೆ, ನಡವಳಿಕೆಯಲ್ಲಿ ಚೇಂಜ್ ಆಗುತ್ತೆ. ಫಸ್ಟು ನಮಗೆ ಅನುಕೂಲ ಆಗೋದು ನಮ್ಮ ದೇಹ, ನಾವು ನಮ್ಮಿಂದ. ನೆಕ್ಸ್ಟ್ ನಮ್ಮಲ್ಲಿ ಚೇಂಜಸ್ ಬರೋದು ನಾವು ಕುಡಿತದಿಂದ ದೂರ ಇದ್ದಾಗ ನಮ್ಮ ನಡವಳಿಕೆಗಳು. ನಾವು ಇವತ್ತು ನಾವು ಅಮಲುತನ ಅನ್ನೋದು ಸ್ನೇಹಿತರೆ ನಮ್ಮ ಬಾಲ್ಯದಿಂದನೇ ಬೆಳೆಸ್ಕೊಂಡು ಬಂದಿರ್ತೀವಿ. ಹೆಂಗೆ ಬೆಳೆಸ್ಕೊಂಡು ಬಂದಿರ್ತೀವಿ ಅಂದರೆ ಬಾಲ್ಯದಿಂದ ಕುಡ್ಕೊಂಡು ಇಳಕ್ಕಿಂತ ನಮ್ಮ ಗುಣದೋಷಗಳು ನಾವು ಚಿಕ್ಕದ್ರಿಂದನೇ ನೀವು ನೋಡ್ಕೊಳ್ತಾ ಬಂದರೆ ನಾವು ಬೇರೆಯವ್ರಂಗೆ ಕಾಮನ್ ಆಗಿ ಇರಲಿಲ್ಲ. ಅವ್ರ ಥರ ನಾವು ಇದ್ದವರೇ ಅಲ್ಲ, ನಾವು ಒಬ್ಬ ಡಿಫ್ರೆಂಟ್ ಪರ್ಸನ್ ಆಗೇ ಬೆಳೆದಿದ್ದು ಚಿಕ್ಕದಿಂದಲೂ ಡಿಫ್ರೆಂಟ್ ಪರ್ಸನ್. ಕ್ಲಾಸು ಒಂದು ತರಗತಿಯಲ್ಲಿ ಓದಬೇಕಾದ್ರೂ ನಾವು 15-30-40 ಜನ ಇದ್ದರೆ ನಾನೊಬ್ಬ ಡಿಫ್ರೆಂಟ್. ನಾನೇ ಯಾಕೆ ಯಾವಾಗಲೂ ಮೇಸ್ಟರ್ ಕೇಳಿ ಬೀಸ್ಕೊತಾ ಇದ್ದೆ, ನಾನೇ ಯಾವಾಗ ಪನಿಷ್ಮೆಂಟ್ ತಗೋತಾ ಇದ್ದೆ, ನಾನೇ ಯಾಕೆ ಗಲಾಟೆ ಮಾಡುವೆ ನಮ್ಮ ತಂದೆ ತಾಯಿಗಳಿಗೆ. ಸೊ ನಾನು ಅಲ್ಲಿಂದನೇ ನಂದು ಕ್ಯಾರೆಕ್ಟರು, ನಂದು ಡಿಫ್ರೆಂಟ್ ಕ್ಯಾರೆಕ್ಟರು, ನಾನು ಬೇರೆಯವ್ರಿಗಿಂತ ವಿಭಿನ್ನ ಅನ್ನೋದು ಗೊತ್ತಾಗೋಯ್ತು. ಸೊ ಅಲ್ಲಿಂದನೇ ಬೆಳವಣಿಗೆ ಬಂದಿರೋದು ನಾವು ಅಂಥವ್ರು. ಸೊ ಅದನ್ನೇ ಬೆಳೆಸ್ಕೊಂಡು ನಾವು ಬಂದಾಗ ಅದಕ್ಕೆ ನಮಗೆ ಬೇರೆ ಒಂದು ಏನೋ ಒಂದು ಹೊಸದಂದಾಗ ಫಸ್ಟ್ ನಾವು ಕಾಲಾಕಿರ್ತೀವಿ. ಈಗ ನೀವು ಯೋಚನೆ ಮಾಡಿದ್ರೆ ಫಸ್ಟ್ ಕುಡ್ತಕ್ಕೆ ನಾವಾಗೇ ಇಲ್ಲ, ಯಾರೋ ಒಬ್ರು ಕುಡಿಯೋದು ನೋಡಿ ಇದು ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋಗಿದ್ದು. ಹೌದಾ ಅದು ನಶ ಕೊಡುತ್ತೆ, ಏನು ನಶ, ಇದು ಹೆಂಗಿರುತ್ತೆ, ಇದು ಅದನ್ನು ಅನುಭವಿಸೋದು ಹೆಂಗೆ ಅಂತ ನಮಗೆ ಕುತೂಹಲದಿಂದ ನಾವು ಹೋಗಿದ್ದು. ಹಿಂಗೆ ನಮಗೆ ಕುತೂಹಲನ ಇಟ್ಕೊಳಕ್ಕಾಗಲ್ಲ, ಅದು ನಮ್ಮದು ಚಿಕ್ಕ ವಯಸ್ಸಿಂದನೂ ಬಂದಿರುತ್ತೆ. ಸೊ ಇದ್ರ ಮೂಲಕ ನಾವು ಬಂದು ಕೊನೆಗೆ ನಾವು

ಕುಡಿತದಿಂದ ನಾವು ಜೀವನ ಮಾಡದೇ ಇರಂಗೆ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಮನೇಲೆಲ್ಲ ಕುಡಿತಾ ಇದ್ದ ನೋಡ್ತಾ ಇರ್ತೀವಿ, ಅಕ್ಕಪಕ್ಕದವ್ರು ಕುಡಿತಾ ಇರೋದು ನೋಡ್ತಾ ಇರ್ತೀವಿ. ಓಕೆ, ಕುಡಿತಾರೆ ಹೋಗ್ತಾರೆ, ನಾವೇನು ಮಾಡ್ತಿದ್ವಿ ಸ್ನೇಹಿತರೆ? ನಾವು ಕುಡಿತದಿಂದ ಏನೆಲ್ಲ ಹಾಳು ಮಾಡ್ಕೊಂಡಿಂತ ನಮ್ಮ ಇನ್ವೆಂಟ್ರಿ ನಾವು ಮಾಡಕ್ಕೆ ಹೋದ್ರೆ ಡ್ಯಾಮೇಜಸ್ಗಳು ಮನೆಗೆ ಮಾಡಕ್ಕೆ ಹೋದ್ರೆ ಫಸ್ಟ್ ಮನೇಲಿ ಡ್ಯಾಮೇಜ್ ಮಾಡ್ತೀವಿ. ಯಾರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲಿ ಫಸ್ಟ್ ಡ್ಯಾಮೇಜ್. ಸ್ನೇಹಿತರೆ, ನಾವು ಡ್ಯಾಮೇಜ್ ಸುಮಾರು ಸಲ ಮಾಡಿದ್ದೀವಿ, ಎಂತೆಂತ ಡ್ಯಾಮೇಜ್ ಮಾಡಿದ್ದೀವಿ. ಬಟ್ ಹೇಳ್ತೀನಿ, ಸಣ್ಣದಾಗಿ ಅವ್ರನ್ನ ಮನ್ಸ್ ನೋವಿಸೋದು ಒಂದು ಡ್ಯಾಮೇಜ್. ಸ್ನೇಹಿತರೆ, ನಮಗೆ ಯಾವುದೇ ರೀತಿ ಹಕ್ಕಿಲ್ಲ, ನಮ್ಮ ಎತ್ತವ್ರಿಗೆ, ನಮ್ಮ ಅಣ್ಣ ತಮ್ಮದಿರಿಗೆ, ನಮ್ಮ ಸಹೋದರ ಸಹೋದರಿಗೆ ಮನ್ಸು ನೋವಿಸೋದು ದೊಡ್ಡ ತಪ್ಪು. ಯಾವ್ರಿಗೆ ಆಲೋಚನೆ ಬರ್ಸಿದ್ದೀವಿ, ಯಾಕಾದ್ರೂ ಹುಟ್ಟಿದ್ನಪ್ಪ ಈ ನನ್ನ ಮಗ ಸತ್ಗಿತ್ತೋದ್ರಾದ್ರೂ, ಹೆಂಗಾರು ಆಕ್ಸಿಡೆಂಟ್ ಅಲ್ಲಿ ಸತ್ಗಿತ್ತೋಗಾದ್ರೂ ಹೆಂಗೋ ಒಂದು 11 ದಿವಸನ 10 ದಿವಸನ ಹತ್ಬಿಟ್ಟು ಸುಮ್ಮನೆ ಬಿಡ್ತೀವಿ. ಆ ಮಟ್ಟಿಗೆ ಅವ್ರಿಗೆ ಯೋಚನೆ ಬರಂಗೆ ನಾವು ಮಾಡಿದ್ವಿ. ಯಾಕೆಂದ್ರೆ ನಾವು ಕುಡ್ತಾರ ಸುಮ್ಮನೆ ಕುಡಿದ್ಬಿಟ್ಟು ಅವ್ರು ಮಲಗಿದವರಲ್ಲ, ಮಲಗಿದ್ರೆ ನಾವು ಇವತ್ತು ಇಲ್ಲಿ ಬರ್ತಾ ಇರ್ತೀವಿ. ನಾವು ಡ್ಯಾಮೇಜಸ್ ಮಾಡಿರೋದ್ರಿಂದನೇ ನಮ್ಮ ಡ್ಯಾಮೇಜಸ್ ನಾವು ಸರಿಪಡಿಸ್ಕೋಬೇಕು. ಅಲ್ಲಿಂದ ನಾವು ಕುಡ್ತಾನ ನಾವು ದೂರ ಏನಕ್ಕೆ ಇಡಬೇಕು ಅಂದರೆ ಅದಾದ್ಮೇಲೆ ಮಾಡೋ ಡ್ಯಾಮೇಜಸ್ಗಳು ನಮಗೆ ನಮ್ಗೆ ಅರಿವಿರಲ್ಲ. ಬೆಳಿಗ್ಗೆ ಎದ್ದಿದ್ದಂಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತೀವಿ. ಎಷ್ಟೋ ಸಲ ನಾವು ಕುಡ್ದ

ಯಾಕೆಂದ್ರೆ ನಾವು ಒಂದು ಜೀವನ ಕರ್ಕೊಬಂದು ಮನೆಗೆ ಇನ್ನೊಂದು ಜೀವನ ಹುಟ್ಟಿಸಿದ್ವಿ, ಅದಕ್ಕೆ ನಾವು ಅಷ್ಟೇ ಜವಾಬ್ದಾರಿ ಇರಬೇಕು. ಮಕ್ಕಳು, ಇವತ್ತು ನನ್ನ ಮಗ 8ನೇ ಕ್ಲಾಸ್ ಓದ್ತಿದ್ದಾನೆ, ಅವನು ಈಗ ಹೋದ ವರ್ಷ ಹಾಸ್ಟೆಲ್ಗೆ ಸೇರ್ಕೊಂಡ. ಹಾಸ್ಟೆಲ್ಗೆ ಯಾಕೆ ಸೇರ್ಕೊಂಡ? ಆಗ್ತಿಲ್ಲ ಅವನಿಗೆ, ಅಪ್ಪ ಅಮ್ಮ ಜಗಳ, ನಾ ಕುಡ್ದು ಬಂದು ಗಲಾಟೆ ಮಾಡೋದು ಅವ್ನಿಗೆ ಈಗಲೇ ಅನಿಸ್ಬಿಟ್ಟಿದೆ. 13-14 ವಯಸ್ಸಿಗೆ ಮಕ್ಕಳಿಗೆ ನಮಗೆ ಅಪ್ಪನ ಜೊತೆ ಇರೋಕ್ಕಾಗಲ್ಲ ಅಂತ ಅಂದಮೇಲೆ ಅದಕ್ಕಿಂತ ಕೆಟ್ಟದ ತಂದೆಗಿನ ಯಾವುದೂ ಇಲ್ಲ ಸ್ನೇಹಿತರೆ. ಯಾವತ್ತೂ ತಂದೆ ಮಗನಿಗೆ ಒಂದು ಹೀರೋ ಆಗಿರ್ತಾನೆ. ಓಕೆ, ಅವನನ್ನ ನೋಡಿ ಮಕ್ಕಳು ನಮ್ಮ ಅಪ್ಪ ಹೀರೋ, ನಮ್ಮ ಅಪ್ಪ ಹೀರೋ, ಎಲ್ಲ ಹಾಡುಗಳಲ್ಲೂ ಅಪ್ಪಂದಿರು ಹೋಗುತ್ತಾರೆ. ನಾ ಯಾವ ಮಕ್ಕಳಿಗೆ ನಿಮಗೆ ನಾನು ಹೀರೋ ಅಲ್ಲ ಅಂದಮೇಲೆ ನನ್ನ ಜೀವನ ಬದುಕಿದ್ದು ವೇಸ್ಟ್. ನನ್ನ ಮಕ್ಕಳಿಗೆ ನಾನು ಹೀರೋ ಅಲ್ಲ ಅಂದಮೇಲೆ ನಾನು ಇನ್ನೇನಕ್ಕೆ ಬದುಕಿದ್ದು, ಇನ್ನೇನಕ್ಕೆ ನನ್ನ ಜೀವನ ಮಾಡಿ ಅಷ್ಟು ಇಲ್ಲಿದ್ರೆ ನನ್ನ ಮಕ್ಕಳನ್ನ ಯಾಕೆ ಮಾಡ್ಕೋಬೇಕಿತ್ತು? ಇಷ್ಟೆಲ್ಲ ಭಾವನೆಗಳು ಬರುತ್ತೆ. ಓಕೆ, ಕುಡ್ತಾನ ನಿಜವಾಗ್ಲೂ ಸ್ನೇಹಿತರೆ ಸರಿ ಇಲ್ದಂಗೆ ಇಲ್ಲಿ ಇದ್ದಾಗಷ್ಟೇ ನಮ್ಗೆ ಅದ್ರದ್ದು ಗೊತ್ತಾಗುತ್ತೆ. ರಿಯಲ್ ಚಾಲೆಂಜು, ನಮ್ಮ ರಿಯಲ್ ಇದು ಬರೋದೇ ನಾವು ಹೊರಗಡೆ ಹೋದ್ಮೇಲೆ ಕುಡ್ತದಿಂದ ದೂರ ಹೇಗಿರ್ತೇನೆ ಅನ್ನೋದು ದೊಡ್ಡ ಸಾಹಸ. ತುಂಬಾನೇ ಕಷ್ಟ, ತುಂಬಾನೇ ಕಷ್ಟ ಇದೆ. ಅದಕ್ಕೆ ಸ್ನೇಹಿತರೆ ನಮಗೆ ಸಹಾಯ ಇಲ್ಲದೆ ನಾವು, ಇಲ್ಲ ಇನ್ನೊಬ್ಬರನ್ನ ನಾವು ಹೆಲ್ಪ್ ಕೇಳದೆ ನಾವು ಖಂಡಿತ ಕುಡ್ತದಿಂದ ದೂರ ಇರೋಕ್ಕಾಗಲ್ಲ ಸ್ನೇಹಿತರೆ. ಅದು ಖಚಿತ, ಬರ್ದಿ ಶಾಸನದಲ್ಲಿ ಬರೆದು ಇಟ್ಕೋಬಿಡಿ ಗ್ರಂಥದಲ್ಲಿ. ನಾವೊಬ್ಬರೇ, ನಾವು ನೀವೇ ಯೋಚಿಸಿ, ನೀವೇ ಡಿಸೈಡ್ ಮಾಡಿ, ನೀವೊಬ್ಬರೇ ಡಿಸಿಷನ್ ತಗೊಂಡು ಯಾವ್ದಾರು ನೀವು ಪೂರ್ಣ ಮಾಡಿದ್ದೀರಾ? ಯಾವ್ದಾರು ನಾವು ಕುಡುಕರು, ನಾವು ಅಮಲು ರೋಗಿಗಳು ಒಂದಾರು ಕೆಲಸ ಪೂರ್ತಿ ಮಾಡಿದೀವ? ಮಾಡಿಲ್ಲ ಸ್ನೇಹಿತರೆ. ಎಲ್ಲ ಅರ್ಧಂಬರ್ಧ ಕೆಲಸ, ಇಲ್ಲೊಂದ್ ಸ್ವಲ್ಪ, ಇಲ್ಲೊಂದ್ ಸ್ವಲ್ಪ, ಇಲ್ಲೊಂದು ನಿರ್ಧಾರ ಯಾವತ್ತೂ ಸರಿ ಹೋಗಿಲ್ಲ. ಓಕೆ, ನನ್ಗೆ ಯಾವುದೂ ನಾನು ಕರೆಕ್ಟಾಗಿ ನನ್ನ ಜವಾಬ್ದಾರಿಗಳನ್ನ ಮುಗಿಸಿಲ್ಲ. ಸೊ ನನ್ಗೆ ಈ ತರ ಇದ್ದಾಗ ನನಗೆ ಸಹಾಯ ಬೇಕೇ ಬೇಕು. ನನಗೆ ಸಹಾಯ ಯಾಕೆ ಬೇಕು? ನಮ್ಮ ತಂದೆ ತಾಯಿಯಿಂದನೂ ಸಹಾಯ ಸಿಗಲ್ಲ, ನನಗೆ ಹೆಂಡತಿಯಿಂದನೂ ಸಿಗಲ್ಲ, ಮಕ್ಕಳಿಂದನೂ ಸಿಗಲ್ಲ, ಯಾಕೆಂದ್ರೆ ಅವರು ಆ ಅಮಲು ತಂದಲ್ಲಿಲ್ಲ. ಸೊ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಯಾರು? ನಿಮ್ಮಂತ ಇನ್ನೊಬ್ಬ ಅಮಲು, ಇನ್ನೊಬ್ಬ ಅಮಲು ರೋಗಿನೇ ಇನ್ನೊಬ್ಬ ಅಮ್ಗೆ ಅರ್ಥ ಮಾಡ್ಕೊಳಕ್ಕಾಗೋದು, ಯಾಕೆಂದ್ರೆ ಅವನು ಆ ಸ್ಥಾನದಲ್ಲಿ ಇರ್ತಾನೆ, ಅದೇ ಭಾವನೆಗಳು, ಅದೇ ಯೋಚನೆಗಳು ಅವನಿಗಿರುತ್ತೆ. ಸೊ ಈ ಸಹಾಯ ತಗೊಳಕ್ಕೇನೆ ನಾವು ಇಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ ಎಎ ಅಂತ ಇರೋದು. ಇದು ಜಗತ್ತಲ್ಲಿ ಪ್ರೂವ್ ಆಗೋದಿದೆ. ಇದು ಒಂದೇ ನಮ್ಗೆ ದಾರಿ, ನಮಗೆ ನಾವು ಕುಡಿತದಿಂದ ದೂರ ಇಟ್ಕೊಳಕ್ಕೆ. ಯಾಕೆ ಇದಕ್ಕಿಂತ ಮುಂಚೆ ನೀವು ಎಷ್ಟು ಸಲಿ ಬಿಟ್ಟಿಲ್ಲ? ಟ್ಯಾಬ್ಲೆಟ್ ತಗೊಂಡು ಬಿಟ್ಟಿದ್ದೀವಿ, ಬಿಟ್ವಾ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ದು ಪವರ್ ಕಮ್ಮಿ ಆಗ್ತಿದ್ದಂಗೆ ಹೋಗಿ ಕುಡ್ದಿದ್ವಿ. ಸಾವಿರಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ, ನಮ್ಮ ತಂದೆ ತಾಯಿಗಳು ಬೇಕಾದ ದೇವಸ್ಥಾನ ತಾಯ್ತ ಕಟ್ಸಿದ್ದಾರೆ. 1 ತಿಂಗಳು ಬಿಟ್ಟಿದ್ದೀವಿ. ಭಯದಿಂದ ನಾವು ದೂರ ಇರಬೇಕು, ನಮ್ಮ ಇಚ್ಛೆಯಿಂದ ದೂರ ಇರಬೇಕು, ಇದೆರಡೆ. ಈಗಲೂ ನಮಗೆ ಕುಡಿಬೇಕು ಅಂತ ಕುಡಿಯೋದ್ರಿಂದ ದೂರ ಇದ್ದೀವಿ ಅಂದರೆ ನನಗೆ ಆಗೋ ಭಯ, ಭಯ ಏನು ಅಂದರೆ ನಾನು ಮತ್ತೆ ಕುಡಿದ್ರೆ ನಾನು ಏನಾಗ್ತೀನಪ್ಪ ಅಂತ ಕಣ್ಣು ಮುಚ್ಚಿದ್ರೆ ಹಿಂಗೆ ಕಾಣುತ್ತೆ. ಆ ಭಯ ಹೆಂಗೆ ಕಾಡುತ್ತೆ ಅಂದರೆ, ಅಯ್ಯೋ ಈ ಸದ್ಯ ನನಗೆ ಇನ್ನು ಜೀವಂತವಾಗಿ ನನ್ಗೆ ಉಳಿಸಿರೋದೇ ದೊಡ್ಡ ದೇವ್ರದ್ದು ಒಂದು ದೊಡ್ಡ ಭಿಕ್ಷೆ, ಅದು ಜೀವಂತವಾಗಿ ಉಳಿದಿರೋದು. ಯಾವತ್ತೂ ಸತ್ತೋಗ್ಬಿಡ್ಬೇಕಿತ್ತು, ಇಲ್ಲ ಯಾವುದೋ ಉಚ್ಚಾಸ್ಪತ್ರೆಯಲ್ಲಿ ನಾನು ಇರಬೇಕಿತ್ತು, ಇಲ್ಲ ಎಲ್ಲೋ ಒಂದು ಮೂಲೆಲ್ಲೋ ರೈಲ್ವೆ ಸ್ಟೇಷನಲ್ಲೋ ಬಸ್ ಸ್ಟ್ಯಾಂಡಲ್ಲೋ. ಬಟ್ ಇವತ್ತು ನಾನು ಜೀವಂತವಾಗಿ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಗಿಫ್ಟು ಭಗವಂತನ ಕಡೆಯಿಂದ ಬಂದಿರೋದು. ಅದಕ್ಕೆ ನಾವು ಇದನ್ನು ದೂರ ಇಡಬೇಕು ಅಂದರೆ ನಾವು ಖಂಡಿತ ನಾವು ಇನ್ನೊಬ್ಬರ ಸಹಾಯ ಪಡೀಲೇಬೇಕು. ಆ ಸಹಾಯ ಎಎಲ್ ಸಿಗುತ್ತೆ, ಯಾಕೆ ಅಂದರೆ ಅಲ್ಲಿ ನಮ್ಮಂಥ ಅಮಲು ರೋಗಿಗಳೇ ಇರ್ತಾರೆ, ಅವರು ಬಂದು ಅವರ ಅನುಭವಗಳನ್ನೆಲ್ಲ ಶೇರ್ ಮಾಡ್ತಾರೆ. ಓಕೆ, 10 ವರ್ಷ 15 ವರ್ಷ ಸರ್ ಅವರೆಲ್ಲ ಇರಬೇಕಾದ್ರೆ ಗಾಬರಿ ಆಗುತ್ತೆ ನಿಜವಾಗ್ಲೂ ನಾವು ಕುಡ್ತದಿಲ್ಲ ಅಷ್ಟು ವರ್ಷ ದೂರ ಇರ್ತೀವ ಅಂತ. ಅದಕ್ಕೆ ನಾವು ತುಂಬಾ ದೂರಾಲೋಚನೆ ಮಾಡಕ್ ಹೋಗ್ಬಾರ್ದು. ಇವತ್ತು ಒಂದು ದಿವಸ ನಾನು ಕುಡ್ತದಿಂದ ದೂರ ಇರಬೇಕು, ಒನ್ ಡೇ ಅಟ್ ಅ ಟೈಮ್. ಇವತ್ತು ಒಂದು ದಿವಸ ಇರಬೇಕು, ನಾಳೆ ನೋಡೋಣ. ಇವತ್ತು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಇವತ್ತು ನಾನು ಕುಡ್ತದಿಂದ ದೂರ ಇರಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು? ಅದಕ್ಕೆ ಇರದೇ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹುಡುಕಿ, ಯಾವ ಡಾಕ್ಟ್ರೂ ಅಲ್ಲ, ಯಾವ ದೇವಸ್ಥಾನನೂ ಅಲ್ಲ, ಯಾವುದೂ ಇಲ್ಲ, ನೀವು ನಾವು ಸೇರುವಂತ ಜಾಗನೇ ಅದೇ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ಗೆ ನೀವು ಹೋದಾಗ ಅಲ್ಲಿಂದ ಅವರ ಭಾವನೆ ಯೋಚನೆಗಳಿಂದ ಇದು ಕಾಯಿಲೆ ಅಂತ ಎಲ್ಲರಿಗೂ ಗೊತ್ತು ಹೇಳಿದರೆ, ಇದು ಕಾಯಿಲೆ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಮತ್ತೆ ಕುಡ್ತಾನ ನಾವು ಕುಡುಕ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಎಷ್ಟೊಂದು ವರ್ಷ ಅಂತ ಹೋದೆ ಸ್ನೇಹಿತರೆ. ನಾನು 12-13 ವರ್ಷ ಕುಡ್ತದ ಜೀವನ ನಾನು ಅಕ್ಸೆಪ್ಟೇ ಮಾಡಿರಲಿಲ್ಲ. ಓಕೆ, ನಾನು ಕುಡುಕ ಅಂದ್ರೆ ನಾನು ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲ ಯಾರು ಕುಡಿಯೋದು ನಿಲ್ಸು ಅಂತ ಹೇಳಿದ್ರೆ ಅವ್ರನ್ನ ಫಸ್ಟ್ ದೂರ ಇಡ್ತಾರೆ. ನಾನು ಎಲ್ಲೋಗಿ ಸೇರ್ತಾ ಇದ್ದೆ, ನನಗೆ ಇದ್ದಿದ್ದು ಸ್ನೇಹಿತರೆ ಯಾರು ಕುಡಿಯೋಕೆ ಕರೆಯೋರು, ಓಕೆ ಬಾರಲ್ಲಿರೋರು, ಓಕೆ ನನ್ನ ಪ್ರಾಬ್ಲಮ್ಗಳನ್ನ ನಾನು ಮನೆ ಮುಂದೆ, ಮನೆಯಲ್ಲಿ ಯಾವಾಗ್ಲಾರು ನಾವು ತಂದೆ ತಾಯಿ ಮುಂದೆನೋ ಇಲ್ಲ ನನ್ನ ಹೆಂಡತಿ ಮುಂದೆನೋ. ಸೊ ನಮ್ಮ ಇದು ನಮ್ಗೆ ಸ್ಥಾನ, ಒಂದು ಜಾಗ ಬೇಕು. ಈಗ ನಾನು ಹೆಂಗೆ ಕುಡ್ತಕ್ಕೆ ನಾನು ಎದ್ದು ಬೆಳಗ್ಗೆ ಎದ್ದು ಬಾರ್ಗೆ ಹೋಗ್ತೀನೋ ಹಂಗೆ ನಾನು ಕುಡ್ತಾನಿಂದ ದೂರ ಇರಕ್ಕೂ ನಾನು ಎದ್ದು ಒಂದು ಕಡೆ ಹೋಗ್ಬೇಕು ಸ್ನೇಹಿತರೆ. ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋದು ಆ ಜಾಗ, ಆ ಜಾಗಕ್ಕೆ ನಾನು ಹೋದಾಗ ನನ್ನ

0: ಮನಸ್ಸು ನನ್ನ ಪ್ರಶಾಂತತೆ ಕಾಪಾಡ್ಕೊಳ್ಳೋಕೆ ಅದು ಒಂದು ಒಳ್ಳೆ ವೇದಿಕೆ, ಒಳ್ಳೆ ಫೆಲೋಶಿಪ್ ಅದು. ಇನ್ಯಾವುದೂ ಆಪ್ಷನ್ ಇಲ್ಲ ಸ್ನೇಹಿತರೆ. ನಾವು ಕುರ್ತದಿಂದ ದೂರ ಒನ್ ಡೇ ಅಟ್ ಅ ಟೈಮ್ ಪಾಲಿಸಿದ್ರೇನೆ ನಾವು ಕುರ್ತದಿಂದ ದೂರ ಇರಬೇಕು. ಇಲ್ಲ, ಇದಕ್ಕೆ ನಾನು ಗಾಂಚಲಿ ತೋರಿಸಿದ್ನ ಸ್ನೇಹಿತರೆ, ಇದೇ ಪ್ರೋಗ್ರಾಮ್ಗೆ ನಾನು ಒದ್ದೋಗಿ ಇದೇನು ಇವ್ರು ಹೇಳ್ತಾರೆ ಕುರ್ತಾ ಇವ್ರೇನು ಬಿಡ್ಸೋದು ನನ್ನ ಮನಸ್ಸಿಗಿಂತ ಗ್ರೇಟ ಅಂತ ಇದೇ ಕಾರ್ಯಕ್ರಮಕ್ಕೆ ನಾನು ಬೈದು ಒದ್ದಿ ಆಚೆ ಹೋಗಿ ನಾನೇನು 12 ವರ್ಷದ ಕುರ್ತ ಜೀವನದಲ್ಲಿ ನಾನು ಹಾಳು ಮಾಡಿದ್ದೀನಿ. ಓಕೆ, ನನ್ನ ಮಾನಸಿಕ ದೈಹಿಕ ಮತ್ತೆ ನನ್ನ ಹಣ ಸಾಲ ಮತ್ತೆ ಮನೆ ಹಿಂಸೆ ಅದರದ್ದು 1.5 ವರ್ಷದಲ್ಲಿ ಹಾಳು ಮಾಡಿದ್ದೀನಿ ಸ್ನೇಹಿತರೆ. 12 ವರ್ಷದ ಕುರ್ತದ ಕರಾಳ ಜೀವನ ಅದರದ 10 ಪಟ್ಟು ಬರೀ 1.5 ವರ್ಷದಲ್ಲಿ ಹಾಳು ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ತಿರಸ್ಕರಿಸಿ ನನಗೆ ಎಲ್ಲ ಗೊತ್ತೋ ನಾನು ಹ್ಯಾಂಡಲ್ ಮಾಡ್ಕೋತೀನಿ, ನನಗೆ ನಾನು ಕಾಪಾಡ್ಕೋತೀನಿ ಅಂತ ಹೋಗಿ ಬಂದಿದ್ದೀನಿ. ಖಂಡಿತ ಸ್ನೇಹಿತರೆ, ಇದು ಈ ಕಾರ್ಯಕ್ರಮನ ಪಾಲಿಸ್ಕೊಂಡು ಇದರಲ್ಲಿರೋ ಫೆಲೋಶಿಪ್ನಲ್ಲಿ ಮುಂದೆ ಹೋದ್ರೆ ನಾವು ಕುರ್ತದಿಂದ ದೂರ ಇರ್ಬೋದು, ಸಾಯೋವರೆಗೂ ಇರುತ್ತೆ ನಮಗೆ. ಇದು ಕಾಯಿಲೆ ಅಂತ ನಾವು ಅನ್ಕೋಬೇಕು, ಇದೊಂಥರ ನಾವು ನಮ್ಮ ಜೊತೆನೆ ಇದು ಹೋಗ್ಬೇಕು. ಅದಕ್ಕೆ ನಾವು ಇವತ್ತಿಗೂ ಏನ್ ಹೇಳ್ತೀವಿ, ಆಲ್ಕೋಹಾಲಿಕ್ ಅಂತಾನೆ ನಾವು ನಮ್ಮನ್ನು ನಾನು ಪರಿಚಯ ಮಾಡ್ಕೊಳ್ಳೋದು. ನಾನು ಸದಾ ಆಲ್ಕೋಹಾಲಿಕ್ ಆಗೆ ಇರ್ತೀನಿ, ಯಾಕೆಂದ್ರೆ ನಮ್ಮದು ಕೆಲಸನೇ ತಗೊಳ್ಳಿ ಸ್ನೇಹಿತರೆ. ನಮ್ಮ ನಮ್ಮ ಕೆಲಸಗಳಲ್ಲೂ ನಾವು ಅಷ್ಟೆಲ್ಲ ಟ್ಯಾಲೆಂಟ್ ಇದ್ರು, ಆ ಟ್ಯಾಲೆಂಟ್ ಹಾಳು ಮಾಡಿಕೊಂಡು ನಮ್ಮ ದುಡಿಮೆ ಹಾಳು ಮಾಡ್ಕೊಂಡು ಎಷ್ಟೆಲ್ಲ ಮಾಡಿದ್ದೀವಿ. ಯಾರು ಯಾರಿಗಿಲ್ಲ ಟ್ಯಾಲೆಂಟ್, ಎಲ್ಲರಿಗೂ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಮಾಡ್ತೀವಿ, ಬಟ್ ಆ ಕೆಲಸನ ಮಾಡೋಕ್ಕಾಗಲ್ಲ. ಕುರ್ತದಿಂದ ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ತಂದು ಹಾಕೋಕ್ಕಾಗಲ್ಲ, ಮನೆಯವ್ರಿಗೆ ಒಂದು ಒಂದು ಊಟ ಹಾಕೋಕ್ಕಾಗಲ್ಲ. ಇದೆಲ್ಲ ಅನುಭವಿಸಿ ಕೊನೆಗೆ ಅವರು ತಿರಸ್ಕರಿಸ್ತಾರೆ, ಎಲ್ಲ ಎಷ್ಟು ಅಂತ ನೋಡ್ತಾರೆ ಸ್ನೇಹಿತರೆ. ಅವ್ರು ನಮ್ಮನ್ನ ಇನ್ನೂ ಮನೇಲಿ ಇಟ್ಕೊಂಡು ನಮ್ಮನ್ನ ಅಷ್ಟು ವರ್ಷ ಸಾಕಿದಾರಲ್ಲ, ಇಷ್ಟಕ್ಕೆ ಅವ್ರು ಇನ್ನೂ ಇಟ್ಕೊಂಡಿರೋದೇ ಒಂದು ದೊಡ್ಡ ಸಹಾಯ. ಇಲ್ದವ್ರೆ ಯಾವತ್ತೋ ನಾವು ಬೀದಿ ಪಾಲು ಇಲ್ಲ ಯಾರಿಗೋ ಪಾಲಾಗಬೇಕಿತ್ತು. ಸೊ ಕುಡ್ತದಿಂದ ದೂರ ಇರೋಕ್ಕೆ ಸ್ನೇಹಿತರೆ, ನನ್ನ ಜೀವನದಲ್ಲಿ ಆಗಿರೋದು ಈ ಕಾರ್ಯಕ್ರಮ ಒಂದೇ, ನನಗೆ ಕೊನೆಗೆ ಉಳಿದಿರೋದು ಇದನ್ನು. ನಾನು ಕೈ ಬಿಟ್ಟರೆ ನಾನಿಲ್ಲ ಸತ್ತೋಗಿರ್ತೀನಿ, ಇಲ್ಲ ಅಂದರೆ ಯಾವ್ದಾದ್ರು ಉಚ್ಚ ಆಸ್ಪತ್ರೆಯಲ್ಲಿ ಇರ್ತೀನಿ. ಓಕೆ, ದಯವಿಟ್ಟು ಕುರ್ತಾನ ರಿಯಲ್ ಚಾಲೆಂಜು ಇಲ್ಲಿಂದ ಹೋದ್ಮೇಲೆ ಇರೋದು ಸ್ನೇಹಿತರೆ, ಏನೂ ಅನಿಸಲ್ಲ. ಇಲ್ಲೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಎಲ್ಲ ಊಟ ತಿಂಡಿ ಮಾಡ್ತೀರಾ. ನಿಜವಾದ ಪ್ರಪಂಚ ಫೇಸ್ ಮಾಡೋದು, ಯಾಕೆಂದರೆ ನಾವು ಹೊರಗಡೆ ಹೋದರೆ ಭಾರಿ ಕ್ಲೋಸ್ ಆಗಿರಲ್ಲ, ನಾನು ಅದೇ ರೋಡಲ್ಲಿ ಹೋಗಬೇಕು ಭಾರಿ ತೆಗ್ದೇ ಇರುತ್ತೆ, ಏನೂ ಚೇಂಜ್ ಆಗಿರಲ್ಲ. ಮನೇಲೂ ಅಷ್ಟೇ ಸ್ನೇಹಿತರೆ, ನಾವು ಕಲಿಯೋದು ಬಿಟ್ವಿ ಅಂತ ಮನೇಲೇನು ನನ್ನ ಹೂವಿನ ಸುಪ್ಪಗೆಲೇನು ಕರೆಯಲ್ಲ, ನನಗೇನು ಎಕ್ಸ್ಟ್ರಾ ಇದು ನೋಡಲ್ಲ. ಯಾಕೆಂದ್ರೆ ಅವ್ರಿಗೆ ನಾವು ಅಷ್ಟು ಹಿಂಸೆ ಕೊಟ್ಟಿದ್ದೀವಿ, ಕುರ್ತಾ ಬಿಟ್ಟು ಬಂದ ತಕ್ಷಣ ನಾವೇನು ಅನ್ಕೋತೀವಿ, ಓ ನಾನು ಕುರ್ತಾನೇ ಬಿಟ್ಟಿದ್ದೀನಲ್ಲ ನಾನು ಇನ್ನೂ ಸಖತ್ತಾಗಿರ್ಬೋದು, ಓ ನನಗಿನ್ನೆಲ್ಲ ಮರ್ಯಾದೆ ಕೊಡ್ತಾರೆ. ಖಂಡಿತ ಆಗಲ್ಲ ಸ್ನೇಹಿತರೆ, ಯಾಕೆಂದ್ರೆ ನಾವು ಮಾಡಿರೋ ಡ್ಯಾಮೇಜಸ್ಗಳು ಇದೆಲ್ಲ ನಾವು ನೋಡಿದ್ರೆ ನಮಗೆ ಖಂಡಿತ ಅವ್ರು ಯಾರೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದು ಯಾವುದೂ ಬೇಕಾಗೂ ಇಲ್ಲ, ಯಾಕೆಂದ್ರೆ ನಾನೊಬ್ಬ ಕುರ್ತಿದಿಂದ ದೂರ ಇದ್ರೆ ಮನೇಲಿ ನಿಜ ಅದು ಒಂದು ಇದೇ ಇದೆ, ಎಷ್ಟೋ ಒಂದು 16-18 ಜೀವ ಉಳ್ಕೊಳ್ಳುತ್ತೆ ನಾವು ಕುರ್ತಿದಿಂದ ದೂರ ಇದ್ರೆ. ಇದನ್ನ ಹೇಳಿ ಸ್ನೇಹಿತರೆ, ಒಂದೆರಡು ಮಾತು ಮುಗಿಸ್ತೀನಿ, ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ, ಏ ವೇದಿಕೆ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಇದು ಎಲ್ಲಾರ್ಗು ಸಹಾಯ ಮಾಡುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.
1: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸೋಗ್ತಾನೆ
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ?

0: ಇದೇನಪ್ಪ ಇದು, ಬೀದಿಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ಧಣ್ಣ ಅಂದ್ರೆ, ನಮ್ಮ ಸಿದ್ಧಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚಿ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು.

0: ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ 6:00 ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು

0: ಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮೆಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ.
5: ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ಕೇಳುಗರೇ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
6: ತಮಗೂ ಕೂಡ ಆತ್ಮೀಯವಾದ ಸ್ವಾಗತ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
6: ಸರ್, ನನ್ನ ಹೆಸರು ಬಂದು ಹೇಮಾಜಿ ನಾಯಕ್ ಅಂತೇಳಿ. ನಾನು ಕಾಡಬೇಗೂರು ಕಾಲೋನಿ ಗ್ರಾಮದ ನಿವಾಸಿ. ಪ್ರಸ್ತುತ ಈಗ ಕಳೆದ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಈಗ ಆಲ್ರೆಡಿ ಅವಧಿ ಮುಗಿದಿದೆ. ನಾನು ಕೂಡ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ದು. ಸುಮಾರು 1995 ನಾನು ಈ ಗ್ರಾಮಕ್ಕೆ ಬಂದೆ. ಬಂದ ನಂತರ ತದನಂತರದಲ್ಲಿ ಗ್ರಾಮದ ಏಳಿಗೆಗಾಗಿ ಒಂದಷ್ಟು ರಾಜಕೀಯವಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅನ್ನೋ ಹಂಬಲ ನನ್ನಲ್ಲಿತ್ತು. ಹಾಗಾಗಿ ನಾನು ಗ್ರಾಮದ ಅಭಿವೃದ್ಧಿ ಬಗ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ನಾನೊಬ್ಬ ರೈತ, ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಅಡಿಕೆ, ತೆಂಗು, ಶುಂಠಿ, ಕಾಫಿ ಈ ಥರದ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ರೈತಾಪಿ ವರ್ಗದಲ್ಲಿ ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲರ ಜೊತೆ ಸಹಕಾರವಾಗಿ ಜೀವನ ಆರಂಭಿಸ್ತಾ ಇದ್ದೀನಿ.
4: ಸರ್, ತಮ್ಮ ಗ್ರಾಮಕ್ಕೆ ಈ ಕಾಡ್ಬೇಗೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಬಗ್ಗೆ, ಜೊತೆಗೆ ನಿಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಒಂದು ಅಂಕಿಅಂಶದ ಬಗ್ಗೆ ನಮ್ಮ ಜೊತೆ

0: ಹೇಳಿಸ್ಕೊಳ್ಳೋದಾದ್ರೆ
1: ಕಾಡು ಬೇಗೂರು ಅನ್ನೋದು ಇದು ಮೂಲತಃ ಬೇಗೂರು. ಬೇಗೂರು ಅನ್ನೋ ಗ್ರಾಮಗಳು ನಮ್ಮ ತಾಲೂಕಿನಲ್ಲಿ ಎರಡು ಮೂರು ಗ್ರಾಮಗಳಿವೆ. ಇದು ಕಾಡಿನ ಅಂಚಿನ ಬಂಡೀಪುರ ಕಾಡಿನ ಅಂಚಿನಲ್ಲಿರುವಂಥ ಗ್ರಾಮ, ಹಾಗಾಗಿ ಇದನ್ನು ಕಾಡುಬೇಗೂರು ಅಂತ ಕರೀತಾರೆ. ಜೊತೆಯಲ್ಲಿ ನೈಸರ್ಗಿಕವಾಗಿ ಇಲ್ಲಿ ನುಗು ಹೊಳೆ ಹರಿತಾ ಇದೆ. ನಮಗೆ ಕೇರಳದಿಂದ ನುಗು ಹೊಳೆ ಅಟ್ಯಾಚ್ ಆಗಿದೆ, ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ ಆಗಿದೆ. ತುಂಬಾ ಅತಿ ಕಾಡಲ ಅಂಚಲಲ್ಲಿರುವಂಥ ಗ್ರಾಮ. ಈ ಗ್ರಾಮ ಬಂದು ಕಾಡುಬೇಗೂರು, ಕಾಡುಬೇಗೂರು ಕಾಲೋನಿ, ಎರಡು ಮೂರು ಗ್ರಾಮಗಳು ಅಟ್ಯಾಚ್ ಆಗಿ ಒಂದೇ ಗ್ರಾಮ, ಇದನ್ನು ಕಾಡುಬೇಗೂರು ಅಂತ ಕರಿತೀವಿ. ಇಲ್ಲಿನ ಜನಸಂಖ್ಯೆ ಬಂದು ಸುಮಾರು 500-550 ಜನಸಂಖ್ಯೆ ಹೊಂದಿದಂಥ ಗ್ರಾಮ. ಹಾಗಾಗಿ ಇಲ್ಲಿ ಎರಡು ಮೂರು ಕೆಟಗರಿ ಜನಗಳು ವಾಸ ಮಾಡ್ತೀವಿ. ಕಾಡುಬೇಗೂರು ಲಂಬಾಣಿಸು, ಜೊತೆಯಲ್ಲಿ ನಾಮದಾರಿ ಗೌಡಾಸು, ಟ್ರೈಬಲ್ಸು ಎಲ್ಲ ಕೂಡ ಈ ನನ್ನ ಕಾನ್ಸ್ಟಿಟ್ಯುಯೆನ್ಸಿ ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತೀವಿ. ಟೋಟಲ್ ಜನಸಂಖ್ಯೆ ನನಗೆ 500-600 ಜನಸಂಖ್ಯೆ ವಾಸ ಮಾಡ್ತಾ ಇದೆ ಓವರಾಲ್ ಆಗಿ.
2: ಸರಿ, ಪ್ರಸ್ತುತ ತಾವು ಮಾತಾಡ್ತಾ ತಿಳಿಸಿದ್ರಿ ನಿಮ್ಮ ಒಂದು ಗ್ರಾಮ ಒಂದು ಕಾಡಂಚಿನ ಹಂಚಿನಲ್ಲಿರುವಂತಹ ಗ್ರಾಮ ಅಂತ.
3: ನಿಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
1: ನಮ್ಮ ಗ್ರಾಮ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿದೆ. ಗ್ರಾಮ ಪೂರ್ವದಲ್ಲಿ ಬಂದು ಗ್ರಾಮದ ಪೂರ್ವದಲ್ಲಿ ನುಗು ಹೊಳೆ ಹರಿತಾ ಇದೆ. ಆ ಹೊಳೆ ಬಂದು ನಮಗೆ ಅರಣ್ಯದಿಂದ ನಮಗೆ ಕೇರಳ ಅರಣ್ಯದಿಂದ ನಮಗೆ ಆ ಹೊಳೆ ಬಂದು ಸೇರುತ್ತೆ. ಹೋಗಿ ನಮ್ಮಿಂದ ಮುಂದೆ ಹೋದ್ರೆ ನುಗು ಡ್ಯಾಮ್ಗೆ ಹೋಗಿ ಅದು ತಲುಪುತ್ತೆ. ನಮ್ಮ ಈ ಪೂರ್ವದಲ್ಲಿ ನಾವು ಏನು ಮಾಡ್ತಾ ಇದ್ದೋ ಅಂತಂದರೆ ಆ ಹೊಳೆಯಲ್ಲೇ ಏನಿದೆ ನದಿ ಇದೆ, ಆ ನದಿ ನೀರನ್ನೇ ನಾವು ಅವಲಂಬಿತವಾಗಿದ್ದೀವಿ. ಕುಡಿಯೋ ನೀರಿಂದಾಗಲಿ ಸ್ನಾನಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಎಲ್ಲ ನಮ್ಮ ಗ್ರಾಮದ ಜನರು ಅದನ್ನೇ ಅವಲಂಬಿತವಾಗಿದ್ವಿ. ಅದನ್ನು ಬಿಟ್ಟರೆ ನಮಗೆ ನಮ್ಮ ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ನಮಗೆ ಅರಣ್ಯ ಇದೆ, ದಟ್ಟವಾದ ಅರಣ್ಯ. ನಮಗೇನು ಈ ಬಂಡೀಪುರ ಹುಲಿ ಯೋಜನೆ ಅಂತ ಕರಿತೀವಿ, ದಟ್ಟವಾದ ಅರಣ್ಯ ಇದೆ. ಅದನ್ನು ಬಿಟ್ಟರೆ ಈಗ ಇತ್ತೀಚೆಗೆ ಅರಣ್ಯದಲ್ಲಿ ನಮಗೆ ಈ ಕಡೆ ಉತ್ತರದಲ್ಲಿ ರಸ್ತೆಗಳು, ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ರಸ್ತೆಗಳೆಲ್ಲ ಆಗಿದೆ. ಮೂಲತಃ ನಮಗೆ ಇರುವಂಥ ಸಮಸ್ಯೆಗಳಿರೋ ಅಂದರೆ ಕಾಡು ಪ್ರಾಣಿಗಳ ಸಮಸ್ಯೆ, ಕಾಡು ಪ್ರಾಣಿಗಳದೇ ಅತಿಯಾದ ಸಮಸ್ಯೆ. ಹಂದಿ, ಆನೆ, ನವಿಲುಗಳು, ಈಗ ನೋಡಿ ಗೊತ್ತಿರ್ಬೋದು ನಿಮಗೆ, ಚಿರತೆಗಳಿಗೆ ಅಕ್ಕಪಕ್ಕ ಆಲ್ರೆಡಿ ಒಂದು ಎರಡು ಮೂರು ಬೋನ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಷ್ಟೊಂದು ಕಾಳಿ, ಇಬ್ಬರು ಮೂರು ಜನ ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಈ ಥರದ ಸಮಸ್ಯೆಗಳೇ ತುಂಬಾ ಇರೋದು ನಮಗೆ. ಹಂಗಾಗಿ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿರುವಂತಾನೆ ಗ್ರಾಮ, ತುಂಬಾ ಇದಾಗಿದೆ ಗ್ರಾಮ. ಒಟ್ಟಲ್ಲಿ ಕಾಡು ಪ್ರಾಣಿಗಳಿಂದ ನಮಗೆ ಅತಿಯಾದ ತೊಂದರೆಗಳಾಯ್ತಾ ಇರೋದು. ತುಂಬಾ ಮಳೆ ಆಗುತ್ತೆ, ಕೆಲವು ಸರಿ ಇದಾಗುತ್ತೆ, ಹಂಗಾಗಿ ನಮ್ಮ ಮಳೆ ತುಂಬಾ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ಹೊಳೆ ಇರೋದ್ರಿಂದ ಡ್ಯಾಮ್ ಇದೆ, ಉತ್ತರದಲ್ಲಿ ಡ್ಯಾಮ್ ಇದೆ, ನುಗು ಡ್ಯಾಮ್ ಇದೆ, ದಕ್ಷಿಣದಲ್ಲಿ ಅರಣ್ಯ, ದಟ್ಟವಾದ ಅರಣ್ಯ ಇದೆ. ತುಂಬಾ ಬೆಟ್ಟ ಗುಡ್ಡ ಪ್ರದೇಶದಿಂದ ತುಂಬಿರುವಂಥ ಗ್ರಾಮ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ಮಳೆನೂ ಕೂಡ ಅದೇ ರೀತಿ, ಇದನ್ನು ನಾವು ಏನು ಅರೆಮಲ್ನಾಡು ಅಂತ ಕರಿಬೋದು, ಅರೆಮಲ್ನಾಡು ಅಂತ ಕರೀತಾರೆ ಆಲ್ರೆಡಿ ಅದನ್ನು. ತುಂಬಾ ಚೆನ್ನಾಗಿದೆ ಗ್ರಾಮ ನೋಡೋದು.
3: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ,
1: ಮೂಲಭೂತ ಸೌಕರ್ಯಗಳು ಬಂದು ನಮಗೆ ಗ್ರಾಮದಲ್ಲಿ ಇದು 2-3 ಗ್ರಾಮ ಸೇರುತ್ತೆ ಇಲ್ಲಿ. ಒಂದು ಕಾಡುಬೇಗೂರು ಅಂತಂದಾಗ ಒಂದು ಸಣ್ಣ ಪುಟ್ಟ ಒಂದು 2 ಗ್ರಾಮಗಳು, ಆಗ ಜೊತೆಯಲ್ಲಿ ಕಾಡುಬೇಗೂರು ಕಾಲೋನಿ, ಕಾಡುಬೇಗೂರು ಅಂತ ಬರುತ್ತೆ. ಕಾಡುಬೇಗೂರಲ್ಲಿ ಈಗ ನಮಗೆ ರಸ್ತೆಗಳ ಸಮಸ್ಯೆ ತುಂಬಾ ಇತ್ತು. ಇತ್ತೀಚೆಗೆ ಮಾನ್ಯ ಶಾಸಕರ ಒಂದು ಸಹಯೋಗದೊಂದಿಗೆ ಒಂದಷ್ಟು ರಸ್ತೆಗಳಾಗಿದೆ. ಇನ್ನೂ ಗ್ರಾಮದಲ್ಲಿ ನಮಗೆ ಕೆಲವು ಡ್ರೈನೇಜ್ಗಳಾಗಬೇಕು. ಕಾಡುಬೇಗೂರು ಗ್ರಾಮದಲ್ಲಿ ಒಂದು ಡ್ರೈನೇಜ್ ನಾನು ನರೇಗಾ ಯೋಜನೆಯಲ್ಲಿ ಹಾಕ್ಸಿದ್ದೆ. ಕೆಲವು ಆ ನರೇಗಾ ಯೋಜನೆ ಕೆಲವು ಬರ್ತಾ ಬರ್ತಾ ಅದರ ಒಂದು ಇದು ತುಂಬಾ ಮಾಡೋಕ್ಕೆ ಕಷ್ಟ ಆಯಿತು, ಹಾಗಾಗಿ ಕೆಲವು ಕೆಲಸಗಳಾಗಿಲ್ಲ. ಇನ್ನೂ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಈ ನಮಗೆ ಕಾಡಂಚಿನಲ್ಲಿ ಕೆಲವು ಜಮೀನುಗಳಿದ್ದು ಆ ಜಮೀನುಗಳಿಗೆ ಹೋಗೋಕ್ಕೆ ರಸ್ತೆಗಳು ಇರಲಿಲ್ಲ. ನಾನು ಚುನಾಯಿತರಾಗಿ ನಾವು ಮೊದಲನೇ ಇದರಲ್ಲಿ ಅದನ್ನು ತಗೊಂಡು ನರೇಗಾ ಯೋಜನೆಯಲ್ಲಿ ರಸ್ತೆನ ಮಾಡಿಸ್ಕೊಟ್ಟಿದ್ದೀನಿ. ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿರೋ ತುಂಬ ಇದೆ. ಒಂದು ಅಂಗನವಾಡಿ ಆಗಿದೆ, ಅಂಗನವಾಡಿ ಇನ್ನೂ ಓಪನ್ ಆಗಿಲ್ಲ ಆಗ್ತಿದ್ದೀವಿ. ಶಾಲೆಗೆ ಇನ್ನೊಂದು ಒಂದು ಅಡುಗೆ ಕೋಣೆ ಬೇಕು, ಒಂದು ಕೊಠಡಿ ಬೇಕು. ಜೊತೆಯಲ್ಲಿ ಏನಾಗಿದೆ ಅಂದರೆ ಒಂದು ನಮಗೆ ಮುಖ್ಯವಾಗಿ ಒಂದು ಆಸ್ಪೆಟ್ಲ್ ಮಿನಿ ಆಸ್ಪತ್ರೆ ಆಗಿತ್ತು, ಈಗಲೂ ಕೂಡ ಅದು ಇದರಲ್ಲಿದೆ. ಜಾಗದ ಕೊರತೆ, ಜಾಗ ಸಿಕ್ಕಿಲ್ಲ, ಸೂಕ್ತವಾದ ಜಾಗ ಸಿಕ್ಕಿಲ್ಲ, ಅದು ಕೂಡ ಪ್ರಸ್ತುತ ಇದರಲ್ಲಿದೆ. ಕೆಲವು ಇನ್ನೊಂದು ಸ್ವಲ್ಪ ಶೌಚಾಲಯಗಳು, ನನ್ನ ಇದರಲ್ಲಿ ಒಂದು 34 ಶೌಚಾಲಯಗಳನ್ನ ನಾನು ಮಾಡಿಸಿದ್ದೀನಿ. ಇನ್ನೂ ಒಂದಷ್ಟು ಶೌಚಾಲಯಗಳಾಗಬೇಕಾಗಿದೆ, ಕೆಲವ್ರಿಗೆ ಆಗಿಲ್ಲ. ಜೊತೆಯಲ್ಲಿ ಇನ್ನೊಂದು 2-3 ಬೀದಿಗಳು ಡ್ರೈನೇಜ್ಗಳಾಗಬೇಕಾಗಿದೆ, ಮಧ್ಯ ಬೀದಿ ರಸ್ತೆಗಳು ಡ್ರೈನೇಜ್ಗಳಾಗಬೇಕಾಗಿದೆ, ಕೆಲವನ್ನು ಮಾಡಿಸಿದ್ದೀನಿ ಆಗಿದೆ. ಹಾಗೆ ಮನೆ ವಿಚಾರಗಳು ಅಂತ ಬಂದಾಗ ನಾನು ಚುನಾಯಿತನಾದ ಮೊದಲನೇ ವರ್ಷದಲ್ಲಿ ಫ್ಲಡ್ ಮನೆಗಳು

ಇಂದ ಹಾನಿಯಾದ ಮನೆಗಳಲ್ಲಿ ಒಂದು 7-8 ಮನೆಗಳು ಮಾಡಿಸ್ಕೊಟ್ಟಿದ್ವಿ. ಅದಾದ ನಂತರ ಪಂಚಾಯತಿ ನಾವು ಚುನಾಯಿತರಾದ್ಮೇಲೆ ಈ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆ, ಈ ಯೋಜನೆಗಳಲ್ಲಿ ಮನೆಗಳೇ ಬರಲಿಲ್ಲ. ಒಂದು 3 ಮನೆಗಳೇನೋ ಕೊಟ್ಟಿದ್ರು ಅಷ್ಟೇ, ಅಷ್ಟು ಬಿಟ್ಟರೆ ನಮಗೆ ಮನೆಗಳೇ ಬರಲಿಲ್ಲ. ಜೊತೆಯಲ್ಲಿ ಈ ನಮ್ಮ ಕೆಲವು ಮನೆಗಳನ್ನು ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಒಂದಷ್ಟು ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ. ಟೋಟಲಾಗಿ ಬಂದು ಒಂದು 20-25 ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ. ಹಾಗೆ ಬೀದಿ ದೀಪಗಳ ನಿರ್ವಹಣೆಗಳು, ಬೀದಿ ದೀಪಗಳ ಸಮಸ್ಯೆ ಏನು ಹೊಂದಿದೆ

0: ಇನ್ನು ಈಗ ಚುನಾಯಿತ ಪ್ರತಿನಿಧಿಗಳಿಲ್ಲ, ನೋಡಲ್ ಅಧಿಕಾರಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅದನ್ನು ಕ್ರಮವಹಿಸಿ ಮಾಡ್ಕೊಬೇಕು.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಯಾವ ರೀತಿಯಾಗಿ ಜರುಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಕಸ ವಿಲೇವಾರಿ ವ್ಯವಸ್ಥೆದು ತುಂಬಾ ಸಮಸ್ಯೆ ಇದೆ. ಇದೇನಾಗಿದೆ ಅಂತಂದ್ರೆ, ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ತುಂಬಾ ದೂರ ಇರೋದ್ರಿಂದ ಕಸ ವಿಲೇವಾರಿ ಘಟಕಗಳು ಇನ್ನೂ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಿಲ್ಲ, ಅದಿನ್ನೂ ಪ್ರಸ್ತುತ ಇದರಲ್ಲಿದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಕ್ಲೀನಿಂಗ್ ಅಂತ ಮಾಡಿಕೊಂಡು ಆವಾಗವಾಗ ಡ್ರೈನೇಜ್ಗಳನ್ನ ಕ್ಲೀನ್ ಮಾಡಿಸಿ ಸಣ್ಣ ಪುಟ್ಟ ಕಸಗಳನ್ನ ತೆಗೆಸಿ ಹೊರಗಡೆ ಒಂದು ಎರಡು ಮೂರು ಸಾರಿ ಮಾಡಿಸ್ಕೊಟ್ಟಿದ್ದೀನಿ. ಅದು ದೊಡ್ಡ ಸಮಸ್ಯೆ ಇದೆ. ಅದು ಕಸ ವಿಲೇವಾರಿಗೆ ಅದು ಅದಕ್ಕೆ ಶಾಶ್ವತವಾದ ಪರಿಹಾರ ಬೇಕು. ಯಾಕೆಂತಂದರೆ ಗಾಡಿಗಳಿದೆ, ಈಗ ಕಸ ವಿಲೇವಾರಿ ಗಾಡಿಗಳಿದೆ, ಅದು ಗ್ರಾಮಕ್ಕೆ ಬಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾದ್ರು ಬಂದು ಕಸ ವಿಲೇವಾರಿಯನ್ನು ಮಾಡಬೇಕು. ಕಸ ವಿಲೇವಾರಿ ಘಟಕ ಮಾಡಬೇಕು, ಅದನ್ನು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ತುಂಬಾ ಪಂಚಾಯತಿ ವ್ಯಾಪ್ತಿನಲ್ಲಿ ಇದಾಯಿತು. ಅದಿನ್ನೂ ಘಟಕ ಆಗಿಲ್ಲ. ಅದಾದ ನಂತರದಲ್ಲಿ ಈ ರೀತಿ ನಡೆದ್ರೆ ಸರೋಗುತ್ತೆ, ಅನುಕೂಲ ಆಗುತ್ತೆ. ನೈರ್ಮಲ್ಯದ ಬಗ್ಗೆ ನಾವೇನು ಅನ್ಕೋತೀವಿ ಅಂತಂದರೆ, ಈಗ ಅದೇ ದೊಡ್ಡ ಸಮಸ್ಯೆ. ಏನು ಮಾಡ್ತಾರೆ ಅಂದರೆ, ಮನೆ ಮುಂದೆ ಒಂದು ಡ್ರೈನೇಜ್ ಇರುತ್ತೆ, ಈ ಮನೆ ಕಸಗಳನ್ನೆಲ್ಲ ತಗೊಂಡ ಡ್ರೈನೇಜ್ಗೆ ಹಾಕಿದಾಗ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗುತ್ತೆ. ಅದನ್ನು ಪ್ರತಿಯೊಬ್ಬರು ಗ್ರಾಮಸ್ಥರು ಅದನ್ನು ಅರಿವಿನಲ್ಲಿ ಅರಿವು ತಿಳ್ಕೊಬೇಕು ಅದನ್ನು ಮುಖ್ಯವಾಗಿ. ಆಮೇಲೆ ಡ್ರೈನೇಜ್ ಬ್ಲಾಕ್ ಆದಾಗ ಕರೆಸಿ ನಮಗೆ ಕಂಪ್ಲೇಂಟ್ಗಳು ಬರ್ತಿದ್ದು, ಬಂದು ಡ್ರೈನೇಜ್ ಕ್ಲೀನ್ ಮಾಡಿಸಿ, ಇವರೇ ಕಸಗಳನ್ನ ಡ್ರೈನೇಜ್ಗೆ ಹಾಕಿ ಅದನ್ನು ಇದು ಮಾಡೋವಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂತ, ಕಸ ವಿಲೇವಾರಿ ಒಂದು ಇದನ್ನು ಇಟ್ಕೊಂಡು ಜೊತೆನಲ್ಲಿ ಅದರಲ್ಲಿ ಕಸನೆಲ್ಲ ಹಾಕಿ ಅದು ಒಂದು ಸರಿ ಡಂಪ್ ಮಾಡಿದಾಗ ಅದನ್ನ ಇದಾಗುತ್ತೆ. ಅದೇ ಇದೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಗ್ರಾಮದಲ್ಲಿ, ಆ ಥರ ಸಮಸ್ಯೆಗಳು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ?
0: ನಿಜ, ನಾವು ಬಂದು 1983 ನಾವಾಗ ನಮ್ಮ ಶಿಕ್ಷಣ ಹೇಗಿತ್ತು ಅಂತಂದರೆ, ಒಂದೇ ಒಂದು ಸ್ಕೂಲು ಕಾಡಬೇಕೂರಲ್ಲಿ ಪ್ರೈಮರಿ ಸ್ಕೂಲು, ಸ್ಕೂಲ್ ಬಂದು ಅನಿವಾರ್ಯ ಕಾರಣಗಳಿಂದ ಮುಚ್ಚೋಗಿತ್ತು. ಮುಚ್ಚೋಗಿ ಆಗ ನಮ್ಮ ಈಗಲೂ ನೆನ್ಕೋಬೇಕು ನಮ್ಮ ಮಾಸ್ಟರ್ನ, ನಂಜಯ್ಯ ಮಾಸ್ಟರ್ ಅಂತೇಳಿ, ಅವ್ರು ಬಂದಾಗ ನಾವೊಂದು ಇಬ್ಬರು ಮಾತ್ರ ಸ್ಕೂಲ್ಗೆ ಹೋಗ್ತಿದ್ವಿ. ಕೂಡಗಿ ಕುರ್ನೆಗಾಲದಿಂದಲೂ ಕೂಡ ಆ ಸ್ಕೂಲಿಗೆ ಬರ್ತಿದ್ರು ಕಾಡಬೇಕು, ತುಂಬ ಹಳೆ ಸ್ಕೂಲ್ ಅದು. ಅದಕ್ಕೆ ಜಾಗ ಕೊಟ್ಟವರು ನಮ್ಮ ದೇವೇಗೌಡರು ಅಂತೇಳಿ ನಮ್ಮ ಗ್ರಾಮದ ಮುಖಂಡರು, ಅವರು ಹಿರಿಯರು, ಅವರು ಜಾಗ ಕೊಟ್ಟಿದ್ರು. ಆ ಜಾಗದಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ತದನಂತರದಲ್ಲಿ ನಾವು ಮಿಡ್ಲ್ ಸ್ಕೂಲ್ ಏನು ನಾವು ಅಂತೀವಿ ಮಾಧ್ಯಮಿಕ ಶಿಕ್ಷಣ, ನಾವು ಅದಕ್ಕೆ ಮುತ್ಕೆವಂಡಿಗೆ ಹೋಗ್ತಿದ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಆಗುತ್ತೆ, 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ಆವಾಗ ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ. ಇವಾಗ ಶಾಲೆಗೆ ಇಲ್ಲಿ ಕಾಡಬೇಕೂರಿಗೆ ಈಗ ಇಲ್ಲೇ ಮಾಧ್ಯಮಿಕ ಶಾಲೆ ಇದೆ, ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ. ಮಕ್ಕಳನ್ನ ಇಲ್ಲಿ ಸೇರಿಸಿ ಅಂದರೆ ಇವಾಗ ಅದೇನೋ ಮಠಕರೆ ಕಡೆ ಹೋಗಿ ಅದೇನೋ ಇದ್ರ ಸ್ಕೂಲ್ಗಳು ಅಂತಾರೆ, ಅಲ್ಲಿಗೆಲ್ಲ ಕಾರ್ಮೆಂಟ್ಗಳು ಪಬ್ಲಿಕ್ ಸ್ಕೂಲು ಅಲ್ಲೆಲ್ಲ ಆಗ್ತಾ ಇದ್ದಾರೆ. ನನಗನ್ಸೋದು ಏನು ಅಂದರೆ, ಪ್ರಾಥಮಿಕ ಶಿಕ್ಷಣ ತಂದೆ ತಾಯಿಗಳ ಜೊತೆಯಲ್ಲಿದ್ದು ಹತ್ತಿರದ ಸ್ಕೂಲಲ್ಲಿ ಆದರೆ ಅನುಕೂಲ. ಈಗ ಸಾರಿಗೆ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ಅದರದ್ದೇನು ಸಮಸ್ಯೆ ಇಲ್ಲ, ರಸ್ತೆ ಇದೆ. ಅಂದರೆ ಇಲ್ಲೇನಾಗಿದೆ ಅಂದರೆ, ನಮ್ಮಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಕಾಡಬೇಕೂರಿಗೆ 1 ಕಿಲೋಮೀಟರ್ ದೂರ ಆಗುತ್ತೆ, ಸ್ವಲ್ಪ ಕಾಡಂಚಿ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ ಮಕ್ಕಳು ನಡೆದಾಡೋಕ್ಕೆ. ಅದು ಬಿಟ್ಟರೆ ಮುಖ್ಯ ರಸ್ತೆಯಿಂದ ಮಟ್ಕೆರೆಗೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ಹೋಗಿದ್ದು ಹೋಗಿದ್ದು ಬರ್ತಾರೆ, ಏನು ಸಮಸ್ಯೆ ಇಲ್ಲ. ಆವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತು ನಾವೇನು ಬಂದು ಇಲ್ಲಿ 94ರಲ್ಲಿ ನಾನು 94-95ರಲ್ಲಿ ನಾನು PUC ಮಾಡಿ ಇಲ್ಲಿ ಬಂದೆ, ಆವತ್ತಿನ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಗ್ರಾಮದ ವ್ಯತ್ಯಾಸ ತುಂಬಾ ಇದೆ. ಡೆವಲಪ್ ಆಗಿದೆ, ಇನ್ನೂ ಡೆವಲಪ್ ಆಗಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಮುಂದಿನ ಹಂತದಲ್ಲಿ ಹಂತವಾಗಿ ಅದು ಆಗಲಿ ಅನ್ನೋದು ನನ್ನ ಆಶಯ. ಇಲ್ಲೊಬ್ರು ಇದ್ದಾರೆ, ಈಗ ಒಬ್ಬರನ್ನ ನರ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ, ಅವ್ರು ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೀಗ ಇರೋದಕ್ಕೆ ಸೂಕ್ತವಾದ ಜಾಗ ಇಲ್ಲ, ಪಾಪ ಹೊರಗಡೆಯಿಂದ ಬಂದು ಮಾಡ್ತಾ ಇದ್ದಾರೆ. ನಮ್ಗನ್ಸಿದ್ದು ಏನು ಅಂದರೆ, ಗ್ರಾಮದಲ್ಲಿ ಒಂದು ಜಾಗ ಅಂತ ಸಿಕ್ಕಿದ್ರೆ ಆಸ್ಪತ್ರೆಯಾಗಿ ಅವ್ರು ಇರೋದಕ್ಕೆ ವ್ಯವಸ್ಥೆನೂ ಆಗ್ಬೋದಾಗಿತ್ತು. ಈಗ ಅವ್ರು ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ, ಅಪಾಯಿಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೇ ಸ್ವಲ್ಪ ಒಂದು ವ್ಯವಸ್ಥೆಯುತವಾಗಿ ಈಗ ಅಲ್ಲಿ ಇಲ್ಲೇ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಆದಾಗ ಯಾರಿಗೇ ಆಗಿರಲಿ ಫಸ್ಟು ಪ್ರೈಮರಿನೇ ಮುಖ್ಯ. ಈಗ ಒಂದು ಹಾರ್ಟ್ ಅಟ್ಯಾಕ್ ನೀವು ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ದೂರದ ಹಾಸ್ಪಿಟಲ್ಗಳಿಗೆ ಹೋಗ್ಬೇಕು. ಈ ಆ ಸಮಸ್ಯೆ ಪ್ರತಿ ಗ್ರಾಮಗಳಲ್ಲೂ ಇದ್ದದ್ದೇ. ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಈಗ ನಿಮ್ಮ ವಿವೇಕಾನಂದ ಆಸ್ಪತ್ರೆ ಇರ್ಬೋದು, ಕೋಟೆ ಇರ್ಬೋದು, ಸರ್ಗೂರು ಇರ್ಬೋದು ಸರ್ಕಾರಿ, ನನಗನ್ಸಿದ್ದು ಏನು ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಡೆವಲಪ್ಮೆಂಟ್ ಮಾಡ್ಬೋದು. ಹತ್ತಿರದಲ್ಲಿ ಮುತ್ಕೆವಂಡಿ ಗಿರಿಜನ ಸಂಚಾರಿ ಆಸ್ಪತ್ರೆ ಅಂತ ಇತ್ತು, ಮುತ್ಕೆವಂಡಿನಲ್ಲಿ ಇವಾಗಲೂ ಇದೆ. ಅದು ತುಂಬಾ ಬಿಲ್ಡಿಂಗ್ಗಳೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ ಡಾಕ್ಟರ್ಗಳು ಕರೆಕ್ಟಾಗಿ ಬರಲ್ಲ. ನಾನು ಸರಿ ಅದು ವಿಡಿಯೋ ಮಾಡಿ ಕೂಡ ಹಾಕಿದೆ. ನಾನು ಏನಾಗಿದೆ ಅಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದಾಗ ಯಾರೂ ಪ್ರೈವೇಟ್ಗಳಿಗೆ ಹೋಗಲ್ಲ, ಯಾರ ಹತ್ರನೂ ದುಡ್ಡಿಲ್ಲ, ಅಷ್ಟೊಂದು ಡೆವಲಪ್ಮೆಂಟ್ ಯಾರು ಆಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆ ಫೆಸಿಲಿಟಿ ಹುಡ್ಕೊಂಡು ಹೋಗ್ತಾರೆ. ಸರ್ಕಾರಿ ಬಿಲ್ಡಿಂಗ್ಗಳಿದೆ, ಒಳ್ಳೊಳ್ಳೆ ನನಗನ್ಸಿದ್ದು ಏನೋ ಅಂತಂದರೆ, ಸೂಕ್ತವಾದ ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿ ಎಲ್ಲರೂ ತಿಳ್ಕೊಬೇಕು. ಸರ್ಕಾರಿ ಕೆಲಸ ತುಂಬ ಬೇಡಿಕೆ ಇದೆ ಅಂದರೆ ಇರುವಂಥ ಕೆಲಸಗಳು. ನನಗನ್ಸಿದ್ದು ಏನೋ ಅಂತಂದರೆ, ಆಸ್ಪತ್ರೆಗಳಲ್ಲಿ ಸೂಕ್ತವಾದ ವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡುವಂಥ ಸಿಬ್ಬಂದಿಗಳು ಕರೆಕ್ಟಾಗಿದ್ದಾಗ ಯಾವುದೂ ತೊಂದರೆಗಳಾಗಲ್ಲ.

0: ಅದ್ರ ಕೊರತೆ ಇದೆ ನಮ್ಮ ತುಂಬಾ ಮಡಿಕೇರಿ ಭಾಗದಲ್ಲಿ. ಆರೋಗ್ಯದ ಸಮಸ್ಯೆ ಬಗ್ಗೆ ತುಂಬಾ ತೊಂದರೆ ಇದೆ. ಹಂಗಾಗಿ ಕೆಲವರೆಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಸರ್ಕಾರಿ ಆಸ್ಪತ್ರೆ ಇದ್ರು ನೋಡಿ, ಸರ್ಗೂರಲ್ಲೂ ಇದೆ, ಸರ್ಗೂರಲ್ಲಿ ಇದ್ರೂ ಕೂಡ ಅಷ್ಟು ಫೆಸಿಲಿಟಿಗಳು ಸಿಗಲ್ಲ. ಈಗ ನೆನೆ ಯಾವುದೋ ಹುಡುಗನಿಗೆ ಒಂದು ಕಾಲು ನೋವಾಗಿತ್ತು, ನಮ್ಮಲ್ಲಿ ತೊಡೆನೆ ಮಾಂಸ ಟ್ರ್ಯಾಕ್ಟರ್ಸ್ಗೆ ಹಾಕೊಂಡು ಮಾಂಸ ಹೋಗಿ, ಇಲ್ಲೆಲ್ಲೂ ಆಗಲಿಲ್ಲ. ಲಾಸ್ಟಲ್ಲಿ ಕೊನೆಯಲ್ಲಿ ವಿವೇಕಾನಂದದಲ್ಲೂ ಆಗಲ್ಲ ಅಂತಂದ್ಬಿಟ್ಟು ಹಂಗೆ ಮೈಸೂರಲ್ಲಿ ತೊಗೊಂಡೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಈ ಥರದ ವ್ಯವಸ್ಥೆಗಳು ನಮ್ಮ ಭಾಗದಲ್ಲಿ ಆಗಬೇಕು. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು. ಈ ಕೊರೋನಾ ಟೈಮಲ್ಲಿ ಎಂಥ ಸಮಸ್ಯೆಗಳಾದವು, ಡಾಕ್ಟರ್ಗಳೇ ದೂರದಿಂದ ಮಾತ್ರೆಗಳು ಕೊಡ್ತಿದ್ರು, ಈ ಥರ ಅವೆಲ್ಲ ಪ್ರೈವೇಟ್ಗಳನ್ನ ಅವಲಂಬಿಸ್ತಿದ್ರು ಜನ, ಸುಮಾರು ಜನ ಪ್ರಾಣ ತೆತ್ತರು. ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಮಟ್ಟದಲ್ಲಿ ಇದ್ದಾಗ ಜನ ಯಾಕೆ ಹೊರಗಡೆ ಹೋಗ್ತಾರೆ ಅಲ್ವಾ? ಅದ್ರ ಬಗ್ಗೆ ಗಮನ ವಹಿಸ್ಬೇಕು. ನಾನು ಇನ್ನು ಈ ಮುಖಾಂತರ ಶಾಸಕರಲ್ಲೂ ಒಂದು ಮನವಿಗಳನ್ನ ಮಾಡ್ತೀನಿ, ಈ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆ ಅಂತಂದರೆ ಈ ಜನ ನೀವು ತಿಳ್ಕೊಂಡಿರೋಷ್ಟು ತುಂಬಾ ಶ್ರೀಮಂತರೇನಲ್ಲ, ತುಂಬಾ ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲ. ಸರ್ಕಾರಿ ಆಸ್ಪತ್ರೆ ಇದ್ದಾಗ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೋಗ್ತೀವಿ? ಸರ್ಕಾರಿ ಶಾಲೆ ಇದ್ದಾಗ ಒಳ್ಳೆಯ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಪಾಠ ಮಾಡಿದಾಗ ನಾವ್ಯಾಕೆ ಹೊರಗಡೆ ಪ್ರೈವೇಟ್ಗಳಿಗೆ ಹಾಕ್ತಾರೆ? ನಮ್ಗೆ ಸಿಕ್ಕುವಂಥ ಫೆಸಿಲಿಟಿಗಳು ಸರ್ಕಾರ ಮಟ್ಟದಲ್ಲಿ ಸಿಕ್ಕಿದಾಗ ಎಲ್ಲನೂ ವೇಸ್ಟ್ ಆಗ್ತಾ ಇದೆ ಅಲ್ವಾ? ಈಗ ಒಬ್ಬ ಸರ್ಕಾರಿ ಮೇಷ್ಟ್ರಿಗೆ ಸಂಬಳ ಎಷ್ಟು? 70,000 80,000 ಸಂಬಳ ಇರುತ್ತೆ. ಆ ಪ್ರೈವೇಟಲ್ಲಿ ಮಾಡೋರು ಯಾರೋ ಒಬ್ಬರು 10,000 20,000 ಎಲ್ಲ ಕೆಲಸ ಮಾಡ್ತಾರೆ ಅಲ್ವಾ? ಸರ್ಕಾರಿ ಶಾಲೆ ಅಭಿವೃದ್ಧಿ ಮಟ್ಟದಲ್ಲಿದ್ದಾಗ ನಾವು ಪ್ರೈವೇಟ್ಗೆ ಹೋಗೋ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಪ್ರೈವೇಟ್ಗೆ ಹೋಗೋ ಅವಶ್ಯಕತೆಗಳಿರಲ್ಲ. ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು.
1: ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ,
0: ಈವಾಗಿನ ಜನರೇಷನು ಪ್ರತಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೊದಲನೇ ಬ್ರ್ಯಾಂಡ್ ನಾನು ನಮ್ಮ ಅಣ್ಣ ಒಬ್ಬರು ಶಿವಾಜಿ ನಾಯ್ಕರು ಅಂತಿದ್ದಾರೆ. ಮೊದಲು ಎಸ್ ಎಲ್ ಸಿ ಮಾಡಿದ್ದು ನಾವೇ ಅನಿಸುತ್ತೆ ನನ್ನ ಒಂದು ಇದರಲ್ಲಿ, ಅಲ್ಲಿ ತನಕ ಯಾರು ಎಸ್ ಎಲ್ ಸಿ ಮಟ್ಟಕ್ಕೆ ಹೋಗಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತೀವಿ ಮಕ್ಕಳಿಗೆ. ನಾನು ಈಗಲೂ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರ್ತೀನಿ, ದಿನಾಚರಣೆ ಆಗಿರ್ಬೋದು, ಕೆಲವು ಪ್ರೋಗ್ರಾಮ್ಗಳು ಕರೀತಾ ಇರ್ತಾರೆ. ಹೋದಾಗ ನಮ್ಮ ಮಕ್ಕಳಿಗೆ ಬೋಧನೆ ಮಾಡೋದು ಅದನ್ನೇ, ಮೊದಲು ವಿದ್ಯೆ ಪಡೀರಿ. ನಮ್ಮ ಬಾಬಾ ಸಾಹೇಬ್ರು ಹೇಳ್ದಂಗೆ ಈ ದೇವಸ್ಥಾನಗಳ ಮುಂದೆ ನಾವೇನು ಕ್ಯೂ ನಿಲ್ತೀವಿ, ಅದ್ರ ಬದಲು ಲೈಬ್ರರಿ ಮುಂದೆ ಕ್ಯೂ ನಿಲ್ತೀವಿ. ಸಾಕ್ಷರತೆ ತುಂಬಾ ಮುಖ್ಯ. ಇವತ್ತು ನಾವೇನಾದರೂ ನಾನು ಯುವ ಒಬ್ಬ ಮೆಚ್ಯೂರ್ಡ್ ವ್ಯವಸಾಯಕಾರನಾಗಿದ್ದೀನಿ ಅಂತಾರೆ ಅದು ಕಾರಣನೇ ಸಾಕ್ಷರತೆ. ಇವತ್ತು ನಾವು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇರ್ಬೋದು, ಬರೀ ಸರ್ಕಾರಿ ಕೆಲಸ ತೊಗೋಬೇಕು, ಇನ್ನೊಂದಾಗಬೇಕು, ಕಂಪ್ನಿಗಳಿಗೆ ಹೋಗ್ಬೇಕು ಅನ್ನೋದಕ್ಕೆ ಅಷ್ಟಕ್ಕೆ ಮಾತ್ರ ಎಜುಕೇಷನ್ ಅಲ್ಲ. ಎಜುಕೇಷನ್ ಅನ್ನೋದೇನು ಅಂತಂದರೆ ಅವನ ವ್ಯವಸಾಯದಲ್ಲೂ ಕೂಡ ಒಂದು ಇದನ್ನು ಅಳವಡಿಸ್ಕೋಬೋದು, ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಬೋದು. ಈ ರೀತಿ ಈ ನಿಟ್ಟಿನಲ್ಲಿ ನಾವು ಎಜುಕೇಷನ್ ತೊಗೋಬೇಕು. ನಮ್ಮ ಗ್ರಾಮದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ, ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳು ಮಾತ್ರ ಹೋಗ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಈಗ ತುಂಬ ಮಕ್ಕಳು ನಮ್ಮಲ್ಲಿ ಡಿಗ್ರಿಗಳು ಮಾಡಿದ್ದಾರೆ, ಡಿಗ್ರಿ ಮಾಡಿ ಕೆಲವರು ಕೆಲಸನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಪರ್ಸನ್. ಯಾಕಂದರೆ ಇದು ಅಂತೀನಿ ನಾನು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿದ್ಯೆ ಅನ್ನೋದು ತುಂಬಾ ಮುಖ್ಯ. ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ಮೊದಲಿನ ಜನ್ರೇಷನಲ್ಲಿ ಕಡಿಮೆ ಇದ್ರೂ ಕೂಡ ಇವಾಗೆಲ್ಲ ಮಕ್ಕಳು ಓದಿಸ್ತಾ ಇದ್ದಾರೆ, ಎಲ್ಲರೂ ಓದಿಸ್ತಾ ಇದ್ದಾರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈಕ್ವಾಲಿಟಿನಲ್ಲಿ ಓದಿಸ್ತಾ ಇದ್ದಾರೆ. ನಾನು ತುಂಬ ಖುಷಿಯಾದ ವಿಚಾರ.
1: ಸರ್, ಜೆ ಜೆ ಎಂ ತಮ್ಮ ಒಂದು ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದರ ಬಗ್ಗೆ ತಿಳಿಸೋದಾದರೆ
0: ನೋಡಿ, ನಾವೇನೋ ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕೆ ಕೆಲವು ಅಡೆತಡೆಗಳು ಬರ್ತವೆ. ನಾವೇನು ಮಾಡಿದ್ವಿ, ಜೆ ಜೆ ಎಂ ವತಿಯಿಂದ ಒಂದು ಟ್ಯಾಂಕ್ ಬೇಕಾಗಿತ್ತು ಗ್ರಾಮಕ್ಕೆ, ಒಂದು 25,000 ಲೀಟರ್ ಒಂದು ಟ್ಯಾಂಕ್ ಸಾಕಾಗುತ್ತೆ ಅಂತ ಹೇಳಿ ನಾವು ಅದನ್ನು ಜಾಗ ಗುರುತಿಸಿ ನಾವು 3 ಗ್ರಾಮ ಇದೆ ಈ ಕಾಡ್ಬೇಗೂರು ಅಂತಂದರೆ ಕಾಡ್ಬೇಗೂರು ಕಾಲೋನಿ ಸಿದ್ದಪ್ಪಾಜಿ ಕಾಲೋನಿ ಕಾಡ್ಬೇಗೂರು ಅಂತೇಳಿ 3 ಗ್ರಾಮಕ್ಕೂ ಒಂದು ಟ್ಯಾಂಕ್ ಮಾಡಬೇಕು ಅಂತ ಮಾಡಿದ್ವಿ ನಾವು. ಅದನ್ನು ಅರಣ್ಯ ಇಲಾಖೆಯವರು ತಕರಾರು ಮಾಡಿದ್ರು. ಈಗ ಆಲ್ರೆಡಿ ಈ ಜಾಗಗಳು ನಮ್ಮಲ್ಲಿ ಇವೆಲ್ಲ ಆರ್ ಟಿ ಸಿ ಇರುವಂಥ ಜಾಗಗಳೇನವೆಲ್ಲ ಇದರಲ್ಲಿ ಇದ್ದೀವಿ. ಇದು ನಮ್ಮ ಕನ್ಸರ್ವೇಷನ್ಗೆ ಬರುತ್ತೆ, ಇದು ಅರಣ್ಯ ಇಲಾಖೆ ಇದಕ್ಕೆ ಬರುತ್ತೆ ಅಂಥೇಳಿ ಅದನ್ನು ತಡೆ ಒಡೆದ್ರು. ಕಾಮಗಾರಿ ಅರ್ಧದಲ್ಲಿ ನಿಲ್ತು. ಶಾಸಕರನ್ನು ಕರೆದ್ವಿ, ಕರೆದ್ಬಿಟ್ಟು ಎಲ್ಲ ರೀತಿಯಲ್ಲೂ ಇದು ಮಾಡಿದ್ವಿ ನಾವು, ಬಟ್ ಆ ಪ್ರಗತಿ ಆಗಲಿಲ್ಲ. ಅದು ನಾನೇನು ಮಾಡಿದೆ, ಸ್ವಲ್ಪ ಇಂಜಿನಿಯರ್ ಜೊತೆಲೆಲ್ಲ ಮಾತಾಡಿ, ನೋಡ್ರಪ್ಪ ಈಗ ಸದ್ಯಕ್ಕೆ ನಮ್ಮಲ್ಲಿ ನೀರೇ ಇಲ್ಲ, ತುಂಬಾ ಸಮಸ್ಯೆ ಆಗಿದೆ. ನಿಮ್ಮ ಜೆ ಜೆ ಎಮ್ ನಿಮ್ಮ ಜಲಜೀವನ ಮಿಷಿನಿಂದ ಏನು ಫಿಲ್ಟರ್ ವಾಟರ್ ಬರುತ್ತೆ, ಅದಕ್ಕೆ ಮುಂಚೆ ನಮಗೆ ಒಂದು ಸ್ವಲ್ಪ ಡೈರೆಕ್ಟಾಗಿ ನೀರು ಕೊಟ್ಟು ನಮಗೆ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಮಾಡಿ ಅಂಥೇಳಿ ಪೈಪ್ಲೈನ್ ಎಲ್ಲ ಮಾಡಿಸಿ ಈಗೆಲ್ಲ ಗ್ರಾಮಕ್ಕೂ ನಲ್ಲಿ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಏನಿದೆ ಅಂತಂದರೆ ಬೋರ್ ಆನ್ ಮಾಡಿದ್ರೆ ನಲ್ಲಿ ನೀರು ಬರುತ್ತೆ, ಅದು ಯಾವಾಗ ಹೊಡೆದೋಗುತ್ತೆ ಏನೋ ಗೊತ್ತಿಲ್ಲ. ಆ ಟ್ಯಾಂಕ್ ವ್ಯವಸ್ಥೆ ಒಂದು ಆಗಿದ್ದರೆ ನಮಗೆ ತುಂಬಾ ಅನುಕೂಲ ಆಗಿರೋದು. ಆಲ್ರೆಡಿ ಬಂಡೀಪುರ ಇದಕ್ಕೆ ನಾವು ಇದನ್ನು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಪ್ರಗತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈ ಪರ್ವೇಸ್ ಆಪರಲ್ಲಿ ಅರ್ಜಿಗಳನ್ನ ಹಾಕ್ಸಿದ್ದೀವಿ.

0: ಅದು ಮುಂದಿನ ದಿನಗಳಲ್ಲಿ ಟ್ಯಾಂಕ್ ಆಗ್ಬೋದು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಮೊನ್ನೆ ಫೋನ್ ಮಾಡಿದ್ದೆ ನಾನು, ಮಾಡಿ ಕೇಳಿದೆ ಸರ್ ಹಿಂಗಾಗಿದೆ ಏನಾಗಿದೆ ಅಂತೇಳಿ. ನಮ್ಮ ಅರಣ್ಯ ಇಲಾಖೆ ಅವ್ರು ಮಾಡಿದ್ದು ಸರ್ ಪ್ರಗತಿನಲ್ಲಿದೆ, ಕಳಿಸಿದ್ದೀವಿ, ಈಗ ಬಂಡೀಪುರಕ್ಕೆ ಹೋಗಿದೆ, ಅಲ್ಲಿಂದ ನಿಮ್ಮ ಪರ್ಮಿಷನ್ ಆದಮೇಲೆ ನಿಮ್ಮ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೊಂದು ಆಯಿತು ಅಂತಂದರೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಆಗುತ್ತೆ. ಈಗ ಅಲ್ಲಿ ತನಕ ಏನಿದೆ ಅಂತಂದರೆ ಅದೇ ಬೋರ್ಗಳ ಮೇಲೆ ಡಿಪೆಂಡು, ಬೋರಲ್ಲಿ ನೀರು ಇತ್ತು ಅಂತಂದರೆ ಡಂಪ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಈ ಥರ ನಡೀತಾ ಇದೆ. ನಲ್ಲಿ ವ್ಯವಸ್ಥೆ ಇದೆ, ಆದರೆ ನೇರವಾಗಿ ಮಾಡ್ತಿದ್ದೀವಿ, ಟ್ಯಾಂಕ್ ಇಲ್ಲ.
1: ಸರ್, ನರೇಗಾ ಚಟುವಟಿಕೆಗಳ ಕುರಿತು ತಿಳಿಸೋದಾದರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ನರೇಗಾ ಬಂದು ಏನಾಗಿದೆ ಅಂತಂದರೆ ನಾವೇನು ಕೇಳ್ತೀವಿ ಅಂತಂದರೆ, ಎಲ್ಲಿ ಎರಡು ಥರದ ಕೆಟಗರಿ ಬರುತ್ತೆ ನರೇಗಾದಲ್ಲಿ, ರೈತರಿಗೆ ಅನುಕೂಲವಾಗೋ ಅಂಥ ಕೆಲವು ಕೆಲಸಗಳು, ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಕೆಲಸಗಳು. ಪರ್ಸ್ನಲ್ ಇದೇನಿದೆ ರೈತರಿಗಾಗುವಂಥ ಕೆಲಸಗಳಿಗೆ ಜಾಸ್ತಿ ಆದ್ಯತೆ ಸಿಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಮೆಟೀರಿಯಲ್ ಕಾಸ್ಟು, ಎನ್ ಎಮ್ ಆರು, ಎರಡು ಥರ ಬರುತ್ತೆ. ಯಾವುದು ನಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸದಲ್ಲಿ, ಈಗ ಒಂದು ಡ್ರೈನೇಜ್ ಮಾಡ್ತೀನಿ ನಾನು ಅಂತಂದರೆ 60-40, 60 ಬಂದು ಇದಾಗುತ್ತೆ ಏನೋ ಮೆಟೀರಿಯಲ್ ಆಗುತ್ತೆ, 40 ಬಂದು ಎನ್ ಎಮ್ ಆರ್ ಆಗುತ್ತೆ. ಇದು ಮುಖ್ಯವಾಗಿ ಆ ಗ್ರಾಮದ ಚುನಾಯಿತ ಪ್ರತಿನಿಧಿಗೆ ಬರೋ ತೊಂದರೆ ನೋಡು ಅದೇನೆ. ಈ ಕಂಪ್ಲೀಟ್ ಆದ ಎನ್ ಎಮ್ ಆರ್ ಆಗಿದ್ದಿದ್ರೆ ನಾವೇನೋ ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ನಾವು ಮಾಡ್ಕೊಬೋದಾಗಿತ್ತು, ಜಾಬ್ ಕಾರ್ಡ್ಗಳಲ್ಲಿ ಮೇಂಟೈನ್ ಮಾಡಿ ಮಾಡ್ಕೋಬೋದಾಗಿತ್ತು. ಇದನ್ನು 2-3 ವರ್ಷದ ಬರೋ ತನಕ ಕಾಯ್ಬೇಕು ಮೆಟೀರಿಯಲ್ಸ್ನ, ತುಂಬ ಸಮಸ್ಯೆ ಆಗಿದೆ. ಯಾರೂ ಬಂಡವಾಳದಾರರೇನಲ್ಲ, ಹಾಗಾಗಿ ನಾನು ಕಾಡಬೇಕು ಒಂದು ಡ್ರೈನೇಜ್ 3 ಲಕ್ಷದ ಒಂದು ಕಾಮಗಾರಿನ ಮಾಡೇ ಇಲ್ಲ. ಇದು ಈ ಥರ ಸಮಸ್ಯೆಗಳು, ಫೈನಾನ್ಸ್ ಬಂಡವಾಳ ಹಾಕಬೇಕು, ತುಂಬ ದಿವಸ ಕಾಯಬೇಕು, ನಾವೇನು ಕಾಂಟ್ರಾಕ್ಟ್ದಾರೇನು ಆಗಿರಲ್ಲ. ಅಭಿವೃದ್ಧಿಗೆ ಊರಿಗೊಂದು ಕೆಲಸ ಮಾಡಿಸ್ತೀವಿ, ಆ ಕೆಲಸನ ನಾವು ಮಾಡಿಸ್ಬೇಕು ಅಂತಂದಾಗ ಈ ಥರ ಸಮಸ್ಯೆಗಳು ಬರ್ತವೆ. ಜೊತೆಯಲ್ಲಿ ಕೆಲವು JCBಗಳು ಯೂಸ್ ಮಾಡೋಂಗಿಲ್ಲ ಆ ಥರದ ಇದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆ ಲೇಬರ್ ಬಂದು ಅಲ್ಲಿ GPS ಮಾಡಿದ್ಮೇಲೇ ಕೆಲಸಗಳಾಗುವಂಥದ್ದು. ಈಗ ನಾವು ಪ್ರತಿದಿನ ಅದನ್ನ ಕಾದು ಬೆಳಿಗ್ಗೆ 7 ಗಂಟೆಗೆ ಎದ್ದು ಆ ಲೇಬರ್ಗಳನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿ ಅವ್ರನ್ನ GPS ಮಾಡಿಸಿ ಅದ ನಂತರ NMR ಆಗುತ್ತೆ. ಅದು ಎಷ್ಟೊಂದು ರಿಸ್ಕಿ ಕೆಲಸ ಅಂತಂದರೆ ಯಾರು ಆ ಥರ ಇದಾಗಿ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಹಂಗಾಗಿ ಕೆಲವು ಕೆಲಸಗಳು ಪೆಂಡಿಂಗ್ ಆಗ್ತವೆ ನರೇಗಾ. ನರೇಗಾ ತುಂಬ ಅನುಕೂಲವಾದ ಕೆಲಸನೇ. ಕೆಲವು ನನಗೆ ಶಾಲೆಗೆ ಹಾಕ್ಕೊಂಡಿದ್ದೆ ನಾನು, ಶಾಲೆ ಅಭಿವೃದ್ಧಿಗೆ ಹಾಕ್ಕೊಂಡಿದ್ದೆ. ಅದೆಲ್ಲ ಎಲ್ಲ ಮಣ್ಣು ಹೊಡಿಸಿ ಹೊರಗಡೆಯಿಂದೆಲ್ಲ ಮಟ್ಟ ಮಾಡಿಸಿ ಅವೆಲ್ಲ ಮಾಡಿಸ್ಕೊಟ್ಟೆ, ನರೇಗಾ ಕೆಲಸದಲ್ಲೇ ಮಾಡಿಸ್ಕೊಟ್ಟೆ ಅದನ್ನೆಲ್ಲ. ಅವೆಲ್ಲ ಓಕೆ, ಈ ಪರ್ಸ್ನಲ್ ಕೆಲಸಗಳು ಬಿಡಿ, ಈ ಕೃಷಿ ಹೊಂಡಗಳು, ಡ್ರೈನೇಜ್ಗಳು, ಜಮೀನಲ್ಲಿ ನೀರುಗಾಲುವೆಗಳು ಅವೆಲ್ಲ ಅವರೇ ಜಮೀನು ಅವರೇ ಮಾಡ್ಕೋಬೋದು. ಅವೇನು ಮೆಂಬರ್ಗಳೇ ಮಾಡಬೇಕು ಅಂತ ಏನೂ ಇಲ್ಲ, ಜಮೀನ್ದ ಇವರೇ ಸಾಗುಳಿದಾರೆ ಮಾಡ್ಕೋಬೋದು ಅದನ್ನ, ಅದರದ್ದೇನು ಸಮಸ್ಯೆ ಇಲ್ಲ. ಈ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಮಾತ್ರ ಇದು ಸ್ವಲ್ಪ ಈ ಥರ ಸಮಸ್ಯೆಗಳಿದೆ, ಅದು ಬಿಟ್ಟರೆ ಓಕೆ ಮಾಡ್ಬೋದು.
1: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಖಂಡಿತ ಇನ್ನೂ ತುಂಬಾ ಸಮಸ್ಯೆಗಳಿದೆ ಕೆಲವು ಗ್ರಾಮಗಳಲ್ಲಿ. ಇನ್ನೂ ಅದೇ ನಾನು ಹೇಳಿದ್ನಲ್ಲ, ಡ್ರೈನೇಜ್ಗಳು ಆಗಬೇಕಾಗಿದೆ. ಕೆಲವು ವ್ಯವಸ್ಥಿತವಾದ ಡ್ರೈನೇಜ್ಗಳು ಮಾಡಿಲ್ಲ. ಕಾಡಬೇಕರಲ್ಲಿ ಏನಾಗಿದೆ ಅಂದರೆ, ಹೊರಗಡೆ ನೀರು ಬಂದು ಮಧ್ಯ ಊರು ಮಧ್ಯನೇ ನಿಲ್ಲುತ್ತೆ ಅಲ್ಲಿ ಡ್ರೈನೇಜಲ್ಲಿ. ಆ ರಸ್ತೆ ಮಾಡಿದಂಥವರು ಕಾಂಟ್ರಾಕ್ಟ್ದವರು ಸರಿಯಾಗಿ ಅದನ್ನ ಮಾಡಿಲ್ಲ, ಅದನ್ನ ಕಿತ್ತು ಮಾಡೋಕ್ಕೂ ಆಗಲ್ಲ. ಈಗ ಅದೊಂದು ವ್ಯವಸ್ಥೆ ಇದೆ. ಕಿನ್ನು ಈಗ ಆ ಕಡೆ ನಮ್ಮ ನಾಗರಾಜು ಅವ್ರ ಮನೆ ಕಡೆ ಒಂದು ಡ್ರೈನೇಜ್, ಅದೇ ನಾನು ಹೇಳಿದ್ನಲ್ಲ ನರೇಗಾ, ಅದು ಪೆಂಡಿಂಗ್ ಆಯಿತು ಉಳಿತು ಅಂತೇಳಿ ಅದೊಂದು ಡ್ರೈನೇಜ್ ಇದೆ. ಅದು ಬಂದು ಕಾಡಬೇಕೂರು ಕಾಲೋನಿ ಗ್ರಾಮದಲ್ಲಿ ಬಂದು ಒಂದು ಇನ್ನೊಂದೆರಡು ಡ್ರೈನೇಜ್ಗಳಿದೆ, ಇನ್ನೊಂದೆರಡು ಮುಖ್ಯ ರಸ್ತೆಗಳಿದೆ, ಅದಾಗಬೇಕಾಗಿದೆ. ಅದ್ರ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮುಖ್ಯವಾಗಿ ನಮ್ಗೆ ಟ್ಯಾಂಕ್ ಆಗಿ, ಟ್ಯಾಂಕಿಂದ ನಮಗೆ 3 ಗ್ರಾಮಕ್ಕೂ ಆದಾಗ ಅದು ನಾವು ಮಾಡೋ ಕೆಲಸಕ್ಕೂ ವ್ಯವಸ್ಥಿತವಾಗಿ ಸರಿ ಹೋಗುತ್ತೆ. ಈ ಥರದ ಇವೆ. ಆಮೇಲೆ ಆಕಿನೂ ರಸ್ತೆಗಳು ನಾವು ಮೊದಲೇ ಮಾಡಿರೋಂಥ ರಸ್ತೆಗಳು, ಈಗ ನಾನು ಇರೋಂಥ ಗ್ರಾಮದಲ್ಲಿ ಡ್ರೈನೇಜ್ ಇಲ್ಲ. ಅದು ಇರೋದು 15 ಮನೆ ಆದರೂ ತುಂಬ ಲಾಂಗ್, 300 ಮೀಟ್ರ್ ಇದೆ ಅದು. ಅದು ಎರಡು ಕಡೆನೂ ಡ್ರೈನೇಜ್ ಆಗಬೇಕು, ಪುನಃ ರಸ್ತೆ ಆಗಿ ಒಂದು 10-12 ವರ್ಷ ಆಗೋಗಿದೆ ಆಲ್ರೆಡಿ. ಬೀದಿ ರಸ್ತೆ ಆಗಬೇಕು, ಈ ಥರ ಸಮಸ್ಯೆಗಳಿದೆ ಗ್ರಾಮದಲ್ಲಿ.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಜೊತೆಗೆ ಅವರ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಒಂದು ಗ್ರಾಮದ ಅಭಿವೃದ್ಧಿ ಯಾವತ್ತೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿರಲಿ, ಚುನಾಯಿತ ಪ್ರತಿನಿಧಿ ಆಗಿರಲಿ, ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮದ ಯುವಕರ ಬೆಂಬಲ ಬೇಕು. ಜೊತೆಯಲ್ಲಿ ಗ್ರಾಮಸ್ಥರು ಎಷ್ಟು ಕೋಆಪರೇಷನ್ ಕೊಡ್ತಾರೋ ಅಷ್ಟು ಮುಖ್ಯವಾಗಿ ನಾವು ಅಭಿವೃದ್ಧಿಯನ್ನು ಕಾಣಬಹುದು ಪ್ರತಿ ಗ್ರಾಮಗಳಲ್ಲೂ ಅಷ್ಟೇ. ಇಲ್ಲೇನಾಗ್ತೀವಿ ಅಂದರೆ ಚುನಾವಣೆ ಮುಗಿದ ತಕ್ಷಣ ಇಲ್ಲೇನು ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ್ರೆ ನಮಗೇನು ಅನ್ನೋ ಭಾವನೆಗಳು ಇರಬಾರ್ದು. ಅವರ ಏನು ನಮಗೆ ಬೆಂಬಲಗಳು ಇರುತ್ತವೋ, ಕೋಆಪರೇಷನ್ ಇರುತ್ತೋ, ಖಂಡಿತವಾಗಲೂ ಅಭಿವೃದ್ಧಿನಲ್ಲಿ ಸಹಕಾರಿಯಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಅವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಆಗಿರಲಿ, ಚುನಾವಣೆನೇ ಸೈಡ್, ಚುನಾವಣೆ ಒಂದು ಕಡೆ ಆದರೆ ಚುನಾಯಿತ ಪ್ರತಿನಿಧಿಯ ಮನೋಭಾವನೆ ಇರುತ್ತೆ ನೋಡಿ, ಎಲ್ಲರನ್ನೂ ಸರಿಸಮನಾಗಿ ನೋಡುವಂಥದ್ದು, ಯಾರಿಗೆ ಆಗಿರಲಿ, ಈಗ ನನಗೆ ಯಾರೋ ಮತ ಹಾಕಿದ್ದಾರೆ.

0: ಬರೀ ಒಂದು ಕಡೆ ಓಲೈಕೆ ಮಾಡುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಸರಿಸಾಮಾನ್ಯವಾಗಿ ಈಗ ನಾವು ಒಂದು ಶೌಚಾಲಯ ಹಂಚೋದ್ರಲ್ಲಿರಲಿ, ಮನೆಗಳು ಹಂಚೋದ್ರಲ್ಲಿರಲಿ, ಈಗ ಅವರ ಮನೆ ಹತ್ರ ಕೆಲವು ಕಾಮಗಾರಿಗಳನ್ನ ಮಾಡೋದಿರಲಿ, ಈಗ ನನಗೇನು ನನ್ನ ಮನೆ ಹತ್ರ ನಾನು ಮಾಡ್ಕೊಳ್ಳುವಂಥದ್ದು, ಆ ಥರದ ಭಾವನೆಗಳು ಇರಬಾರ್ದು. ಯಾವುದೇ ಚಿನ್ನದ ಪ್ರತಿನಿಧಿಗೂ ಇರಬಾರ್ದು, ಆ ಗ್ರಾಮದ ಯುವಕರಲ್ಲೂ ಆ ಭಾವನೆಗಳು ಬರಬಾರ್ದು. ಆ ಥರ ಇದ್ದಾಗ ಗ್ರಾಮದ ಅಭಿವೃದ್ಧಿ ಖಂಡಿತ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದರೆ, ನಾನೊಂದು 60-70% ನಾನು ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಸಾಕ್ಷಿ ಇದೆ. ಮುಂದಿನ ತೀರ್ಮಾನಗಳೇ ನನ್ನ ಕೈಲಿ ಆಗದೇ ಇರೋಂಥ ಕೆಲಸ ನಾನು ಇವಾಗ ಆಲ್ರೆಡಿ ಯುವಕರ ಜೊತೆಲೆಲ್ಲ ಮಾತಾಡಿದ್ದೀನಿ, ನೋಡ್ರಪ್ಪ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಉಳಿದಿದ್ದನ್ನು ಮುಂದೆ ಬರೋ ನೀವು ಇದು ಮಾಡ್ಕೊಂಡು ಹೋಗಿ. ನನಗೆ ಉದ್ದೇಶ ಇದ್ದಿದ್ದೆ ಅಷ್ಟು. ಅಟ್ಲೀಸ್ಟ್ ಗ್ರಾಮನ ಎಲ್ಲ ಗ್ರಾಮದ ಥರನೂ ನಮ್ಮ ಗ್ರಾಮನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ನನ್ನ ಒಂದು ಕೆಪಾಸಿಟಿ ಏನಿತ್ತು, ನನ್ನ ಒಂದು ಇದಿತ್ತು, ಇದರಲ್ಲಿ ಲೇಡಿ ಬಾಡಿ ಆಗಿತ್ತು ನಮ್ಮದು. ನಾನು ಮೀಟಿಂಗ್ಗಳಲ್ಲಿ ಭಾಗಿಯಾಗೋಂಗಿಲ್ಲ, ಹೊರಗಡೆ ಕೂತ್ಕೆ ಕೇಳಬೇಕು ನಾನು ಅಷ್ಟೇ. ಇವತ್ತಿನ ತೀರ್ಮಾನಗಳಲ್ಲಿ ಯಾರೇ ಆಗಿರಲಿ ಚುನಾಯಿತ ಪ್ರತಿನಿಧಿನೇ ಅದನ್ನು ಇದು ಮಾಡಬೇಕೇ ಹೊರತು ಅವರ ಯಜಮಾನರಾಗಲಿ ಅವ್ರ ಮಕ್ಕಳಾಗಲಿ ಆ ಅಧಿಕಾರದಲ್ಲಿ ಭಾಗವಹಿಸುವ ಅಧಿಕಾರ ಇಲ್ಲ. ನನ್ನ ಗ್ರಾಮಸ್ಥರಿಗೆ ನಾನು ಹೇಳೋದಿಷ್ಟ, ನಿಮ್ಮ ಮುಖಾಂತರ ಕೇಳ್ಕೊತೀನಿ, ನಿಮ್ಮ ಅಭಿಮಾನಕ್ಕೆ ನಾನು ಚಿರುಣಿ ಅವಕಾಶ ಕೊಟ್ಟಿದ್ದೀರಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಕೆಲವ್ರು ಯಾರು ಬೆನ್ಸಲ್ಲಿ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಸರಿಸಮನಾಗಿ ನೋಡಿದ್ದೀನಿ. ಕೆಲವ್ರಿಗೆ ಆಗದೇ ಇರ್ಬೋದು, ಶೌಚಾಲಯಗಳಾಗಲಿ ಇನ್ನೊಂದಾಗಲಿ, ಮುಂದಿನ ದಿನಮಾನಗಳಲ್ಲಿ ನಾವು ಸದಸ್ಯರಾಗದೇ ಇದ್ದರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಗೆ ಆಗದೇ ಇರೋ ಕೆಲಸಗಳಲ್ಲಿ ಭಾಗಿಯಾಗ್ತೀನಿ ಅನ್ನೋದು ನಾನು ಸರಿ ಮತ್ತೊಮ್ಮೆ ಹೇಳ್ತೀನಿ. ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಮಾತ್ರ ನಾನು ಹೇಳೋದಿಷ್ಟೇ, ಒಂದು ಒಳ್ಳೆ ಎಜುಕೇಟೆಡು, ಒಳ್ಳೆ ವಿದ್ಯಾವಂತ, ಜೊತೆಯಲ್ಲಿ ನಿಮ್ಗೆಲ್ರಿಗೂ ಸ್ಪಂದಿಸ್ಬೇಕು, ಆ ಥರದ ವ್ಯಕ್ತಿನ ಮೊದಲು ಆಯ್ಕೆ ಮಾಡ್ಕೊಳ್ಳಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ನಮ್ಮ ಜನಧ್ವನಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ, ನಾವು ಕೇಳಿಸ್ಕೋತಾ ಇರ್ತೀವಿ ಆವಾಗವಾಗ. ನಮ್ಮ ಸದಸ್ಯರು ಕೂಡ ತುಂಬ ಜನ ಮಾತಾಡಿದ್ದಾರೆ, ಒಳ್ಳೆ ಅಭಿಪ್ರಾಯ ಇದೆ. ಈ ಜನಧ್ವನಿಯಿಂದ ನನಗನ್ಸೋದೇನು ಅಂತಂದರೆ, ಈಗ ನಾನೊಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈಗ ನನ್ನ ಸೈಡ್ ಈಗ ಮನಸ್ಸಲ್ಲಿ ಎಷ್ಟೋ ಮಡಿಕೊಂಡಿರ್ತೀವಿ. ನನಗೆ ನನ್ನ ಇದ್ರ ಬಗ್ಗೆ ಕೆಲವರೆಲ್ಲ ಕಮೆಂಟ್ ಹಾಕ್ಬೋದು, ಇನ್ನೊಂದು ಮಾಡ್ಬೋದು, ಮಾಡಿದಾಗ ನನಗೆ ಏನು ಮಾಡಿದ್ದೀನಿ ಅನ್ನೋದು ನನಗೆ ಅರಿವಾಗುತ್ತೆ. ನಾನು ಅನಿಸೋ ಅನ್ನೋದಿಷ್ಟೇ, ನಮ್ಮ ತಾಲೂಕಿನ ಜನ, ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಮುಂದೇನೂ ನಡೀಲಿ. ಯಾವುದೇ ಜನಪ್ರತಿನಿಧಿ ಪರವಾಗಿರೋದು ವಿರೋಧವಾಗಿರೋದು ಬೇಡ, ನಾನು ಅನಿಸೋದಿಷ್ಟೇ, ಅಭಿವೃದ್ಧಿ ಪರವಾಗಿರಿ ಪ್ರತಿಯೊಬ್ಬರು ಅಷ್ಟೇ. ನಾನೇನೋ ಮಾಡ್ತೀನಿ, ನನ್ನ ಕ್ರಮಕ್ಕೆ ಏನಾದ್ರು ಆಗೋದು ಅನ್ನೋದಾದರೆ ನಾನು ಏನು ಮಾಡಿದ್ರು ತಪ್ಪಿಲ್ಲ. ಈ ಥರದಲ್ಲಿ ನಾನು ಈಗ ಯಾವುದೇ ಜನಪ್ರತಿನಿಧಿಗೆ ಎಷ್ಟಾದರೂ ಪರವಾಗಿಲ್ಲ, ನನ್ನ ಗ್ರಾಮ ಕೆಲಸ ಆಗಬೇಕು, ನನ್ನ ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಾವು ಕೆಲಸ ಮಾಡ್ಬೋದು. ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಯುವಕರಿಗಾಗಿ ನಾನು ಹೇಳೋದಿಷ್ಟೇ, ಮೊದಲು ನಿಮ್ಮ ಗ್ರಾಮನ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನೀವು ಕೆಲಸ ಮಾಡಿ, ತಾಲೂಕು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಜನಪ್ರತಿನಿಧಿ ಹಿಂಬಾಲಕರಾಗಿ ಹೋಗೋದು ಬೇಡ, ಇನ್ನೊಂದಾಗಡೋದು ಬೇಡ. ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕಾ, ನೀವು ಗ್ರಾಮ ಪಂಚಾಯತಿ ಸದಸ್ಯನೇ ಆಗಬೇಕು ಅಂತ ಏನೂ ಇಲ್ಲ. ಪರ್ಸ್ನಲಾಗಿ ಏನು ಇಟ್ಕೊಳ್ಳದೆ ಮನಸ್ಸನ್ನು ನಿಷ್ಕಲ್ಮಿಸುವಾಗ ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಖಂಡಿತ ಗ್ರಾಮ ಅಭಿವೃದ್ಧಿ ಆಗುತ್ತೆ, ಪ್ರತಿಯೊಬ್ಬರಿಗೂ ನಾನು ಇದನ್ನೇ ಹೇಳಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮಗೂ ಕೂಡ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.

0: ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
1: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ

0: ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಚರ್ಚಿಸಲಿದ್ದೇವೆ. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
4: ನನ್ನ ಹೆಸರು ಸಿ ವಿ ಕೇಶವಮೂರ್ತಿ ಅಂತ. ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕಾನೂನು ಪದವಿ ಅಲ್ಲದೆ ಹೆಚ್ಚುವರಿ ಕಾನೂನಿನ ಕ್ಷೇತ್ರದಲ್ಲೇ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಆ ನಂತರ ಕಾನೂನು ಕಾಲೇಜಿನ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲನಾಗೂ ಕೂಡ ಸೇವೆ ಸಲ್ಲಿಸಿದ್ದೀನಿ. ಈ ಕಾನೂನು ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ ಸೇವೆಗೆ ಮಾನ್ಯತೆ ನೀಡಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2021 ಈ ಕ್ಷೇತ್ರದ ಗಣನೀಯ ಸೇವೆಗೆ ಅಂತ ನೀಡಿದ್ದಾರೆ. ಅದಕ್ಕೂ 1 ವರ್ಷ ಹಿಂದೆ 2021 ಹಿರಿಯ ನಾಗರಿಕರ ಸೇವಾ ಪ್ರಶಸ್ತಿ ಅಂತ 8 ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರನ್ನು ಗೌರವಿಸ್ತಾರೆ. ಅದರಲ್ಲೂ ಕೂಡ ಕಾನೂನು ಕ್ಷೇತ್ರದಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಇದು ವೃತ್ತಿಯಲ್ಲಿ ನಾನು ಸೇವೆ ಸಲ್ಲಿಸಿರ್ತಕ್ಕಂಥ ಈ ಸೇವೆಗೆ ಮಾನ್ಯತೆ. ಇದನ್ನು ನನ್ನ ಹಿನ್ನೆಲೆ ಅಂತ ಗಮನಿಸಿ ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಇಲ್ಲಿ ಕರೆದಿದ್ದಾರೆ. ಒಂದೇ ಒಂದು ಮೊದಲೇ ಕಾಷನ್ ಕೊಡ್ತಾ ಇದ್ದೀನಿ. ಈಗ ನಾನು ಕೊಡ್ತಾ ಇರೋದೆಲ್ಲ ಯಾವುದೋ ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಳ್ಬೇಡಿ. ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಷ್ಟೇ ಅನ್ಕೋತೀನಿ. ಅಂದರೆ ನನ್ನ ಮನಸ್ಸಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ಭಾವನೆಗಳು ಸೇರಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ. ಅದು ಬೇರೆಯವ್ರ ಕಿವಿ ಮೇಲೂ ಬೀಳ್ತಾ ಇದೆ. ಇದನ್ನೇ ನೀವು ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಂಡು ನಿಮ್ಮ ನಿಮ್ಮ ಪ್ರಕರಣಕ್ಕೆ ಅನ್ವಯ ಮಾಡೋಕ್ಕೆ ಹೋದರೆ ತುಂಬ ಅಪಾಯ ಇದೆ. ಯಾಕೆಂದರೆ ಒಂದೊಂದು ಪ್ರಕರಣದಲ್ಲೂ ಕೂಡ ಬೇರೆ ಬೇರೆ ಸೂಕ್ಷ್ಮ ವಿಚಾರಗಳಿರ್ತವೆ. ಅದನ್ನು ಟ್ಯಾಕಲ್ ಮಾಡಬೇಕಾದರೆ ಕಾನೂನು ತಜ್ಞರ ಸಲಹೆ ಬೇಕೇ ಬೇಕು. ಅದರಿಂದ ಇದನ್ನು ಕಾನೂನು ಸಲಹೆ ಅಂತ ಬೇಡ, ಕಾನೂನು ಸಂಬಂಧಿ ಚರ್ಚೆ ಅಥವಾ ಸಂವಾದ ಅಂತ ಅಂದ್ಕೊಂಡು ಮುಂದುವರಿಯೋಣ. ಮೊಟ್ಟ ಮೊದಲನೇದಾಗಿ ಇದು ಇವತ್ತು ನಾನು ಮಾತಾಡ್ತಾ ಇರೋದು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂಥ ವಿಷಯ. ಯಾರೇ ಎಲ್ಲೇ ಏನೇ ಮಾತಾಡಿದಾಗಲೂ ಕೂಡ ನಮ್ಮನ್ನು ಫಸ್ಟು ಪ್ರಶ್ನೆ ಕೇಳೋದೇನು ಅಂದರೆ ಸಂವಿಧಾನದಲ್ಲಿ ಏನಿದೆ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಅಂದರೆ ಈ ದೇಶಕ್ಕೆ ಮೂಲಭೂತ ಕಾನೂನೇ ಸಂವಿಧಾನ ಅಲ್ವಾ? ಈ ಸಂವಿಧಾನ 1950 ಜನವರಿ 26 ಚಾಲ್ತಿಗೆ ಬಂದಾಗ ಆಸ್ತಿಯ ಹಕ್ಕು ಅನ್ನೋದು ಒಂದು ಮೂಲಭೂತ ಸ್ವಾತಂತ್ರ್ಯವಾಗಿ ಅಡಕವಾಗಿತ್ತು. ಓ, ಇದೇನೋ ಹೇಳ್ತಾ ಇದ್ದೀರಲ್ಲ ಹೊಸದಾಗಿ ನೀವು. ಇಲ್ಲಿ ನಾನು ಹೊಸದಲ್ಲ ಹೇಳ್ತಾ ಇರೋದು, ಅಲ್ಲಿ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. 19(1)(f) ಅಂತಕ್ಕಂಥ ವಿಧಿ ಅಡಿಯಲ್ಲಿ 3 ಅಂಶಗಳಿತ್ತು. ರೈಟ್ ಟು ಅಕ್ವೈರ್,

ಗಳಿಸಿಕೊಳ್ಳುವುದು, ಹೋಲ್ಡ್ ಉಳಿಸಿಕೊಳ್ಳುವುದು, ಡಿಸ್ಪೋಸ್ ಆಫ್ ವಿಲೇ ಮಾಡುವುದು. ನೋಡಿ, ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಮೂರು ಗಳಿಸ್ಕೋಬಹುದು. ಉಳಿಸ್ಕೊಂಡು ಅಂದರೆ ಅನುಭವಿಸ್ಬೋದು, ಬೇಡ ಅಂದರೆ ವಿಲೇ ಮಾಡ್ಬೋದು. ಈ ಮೂರು ಅಂಶಗಳನ್ನು ಸೇರಿಸಿ ಸಂವಿಧಾನದ 19(1)(f) ಅನ್ನುವ ವಿಧಿಯಲ್ಲಿ ಮೂಲಭೂತ ಸ್ವಾತಂತ್ರ್ಯವಾಗಿ ಕೊಟ್ಟಿದ್ರು. ಮೂಲಭೂತ ಸ್ವಾತಂತ್ರ್ಯಕ್ಕೇನು ಮಹತ್ವ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ವ್ಯಕ್ತಿ ವ್ಯಕ್ತಿಯಿಂದ ಏನೋ ಚ್ಯುತಿ ಬರಬಹುದು, ಅದಕ್ಕೆ ಕಾಯ್ದೆ ಇದೆ ನೋಡ್ಕೊಳ್ಳುತ್ತೆ. ಸರ್ಕಾರದಿಂದಲೇ ಚ್ಯುತಿ ಬಂದಾಗ, ಆಡಳಿತಾರೂಢ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರಿಂದ ಚ್ಯುತಿ ಬಂದಾಗ ನಿಮಗದಕ್ಕೇನು ಪರಿಹಾರ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬಂದಿದೆ ಅಂದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನಿಮ್ಮೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೋ, ಜಿಲ್ಲಾ ಕೋರ್ಟ್ಗೋ, ಮತ್ತೊಂದು ಕೋರ್ಟ್ಗೋ ಹೋಗಬೇಕಾದಿಲ್ಲ. ನೇರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗ್ತಕ್ಕಂಥ ವಿಶೇಷವಾದ ಇನ್ನೊಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅದು ಮೂಲಭೂತ ಹಕ್ಕುಗಳನ್ನು ಚಾಲ್ತಿಗೊಳಿಸುವ, ಚಲಾಯಿಸುವ ಒಂದು ಸ್ವಾತಂತ್ರ್ಯ. ಸೊ ಈ 19(1)(f) ಅಂತ ನಾನೇನು ಹೇಳಿದ್ನಲ್ಲ, ನಿಮ್ಮದು ರೈಟ್ ಟು ಹೋಲ್ಡ್, ಎಕ್ವೈರ್, ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಅಂತ, ಅದು ಮೂಲಭೂತ ಹಕ್ಕಾಗೇ ಇತ್ತು. ಮೂಲಭೂತ ಹಕ್ಕಾಗಿತ್ತು ಅಂದಾಗ ನೀವು ಖುಷಿಯಾಗ್ಬಿಟ್ರಿ, ನೀವು ಹೌದು ನಮಗೆ ಮೂಲಭೂತ ಹಕ್ಕೇ ಇತ್ತಲ್ರಿ ಸಂವಿಧಾನದಲ್ಲಿ ಅಂತ. ಆದರೆ ಹಂತ ಹಂತವಾಗಿ ಸರ್ಕಾರ ಆಡಳಿತ ನಡೆಸ್ತಾ ಈ ಮೂಲಭೂತ ಹಕ್ಕು, ಇನ್ ಪರ್ಟಿಕ್ಯುಲರ್ ಇದೊಂದು ಹಕ್ಕು, ಅವರಿಗೆ ತುಂಬ ಅಡೆತಡೆಗಳನ್ನು ಹಾಕ್ತಾ ಇತ್ತು. ಏನು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ, ಜಮೀನ್ದಾರಿ ಹಕ್ಕನ್ನು ರದ್ದು ಮಾಡಬೇಕು. ಲಕ್ಷಾಂತರ ಎಕರೆ ಜಮೀನುಗಳನ್ನು ಇಟ್ಕೊಂಡಿದ್ರು. ಆ ಜಮೀನ್ದಾರರ ಜಮೀನನ್ನು ತಗೋಬೇಕು. ತಗೊಂಡು ಅದನ್ನು ಯಾರು ಉಳುವವನಿಗೆ ಭೂಮಿ, ರೈತ ಯಾರು ಉಳ್ತಾ ಇದ್ದಾನೆ ಅವನಿಗೆ ಭೂಮಿ ಕೊಡಬೇಕು. ಅಥವಾ ಒಂದು ಸೀಲಿಂಗ್ ಹಾಕೋದು. ಒಬ್ಬ ಮನುಷ್ಯ ಏನ್ರಿ 5 ಎಕರೆ ಇಟ್ಕೋಬೋದು, 10 ಎಕರೆ ಇಟ್ಕೋಬೋದು, 50 ಎಕರೆ ಇಟ್ಕೋಬೋದು, 50,000 ಎಕರೆ ಇಟ್ಕೋಬೋದಾ? ಇವನಿಗೆ ಸೀಲಿಂಗ್ ಹಾಕೋಣ, ಒಂದು 5 ಎಕರೆಗೆ ಹಾಕೋಣವಾ, 10 ಎಕರೆಗೆ ಹಾಕೋಣವಾ? ಸೊ ಸೀಲಿಂಗ್ ಆನ್ ಲ್ಯಾಂಡ್ಸ್, ಎರಡನೇದು ಲ್ಯಾಂಡ್ ಫಾರ್ ದಿ ಟಿಲ್ಲರ್, ಉಳುವವನಿಗೆ. ಇಂಥ ಕಾಯ್ದೆ ಅನುಷ್ಠಾನ ಮಾಡಬೇಕು. ತಕ್ಷಣ ಶುರುವಾಯಿತು ಜಮೀನ್ದಾರ ಕಡೆಯಿಂದ ತಗದೆ, ನನ್ನ ಆಸ್ತಿ ಹಕ್ಕನ್ನು ನೀವು ಕಿತ್ಕೋತಾ ಇದ್ದೀರಲ್ಲ, ಐ ಹ್ಯಾವ್ ಎ ರೈಟ್ ಟು ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್ ಪ್ರಾಪರ್ಟಿ. ನಾನು ಐ ವಾಂಟ್ ಟು ಹೋಲ್ಡ್ ಇಟ್, ವೈ ಡು ಯು ವಾಂಟ್ ಟು ಅಕ್ವೈರ್ ಇಟ್? ನೀವು ಅಕ್ವೈರ್ ಮಾಡ್ಕೊಳ್ಳೋದೇ ತಪ್ಪು. ಅಕ್ವೈರ್ ಮಾಡಿಕೊಂಡ್ರೆ ನಮಗೆ ಕಾನೂನುಬದ್ಧವಾದ ಪರಿಹಾರ ಕೊಡಬೇಕು. ಏನು ಪರಿಹಾರ ಕೊಡೋದು? ಅದಕ್ಕೆ ಇವತ್ತು ಮಾರ್ಕೆಟ್ನಲ್ಲ ಜಮೀನನ್ನ ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಹಣ ಸಿಗ್ತಾ ಇತ್ತು ಅಷ್ಟನ್ನ ಪರಿಹಾರ ರೂಪದಲ್ಲಿ ಕೊಡಿ, ನನ್ನ ಜಮೀನೆಲ್ಲ ತಗೊಳ್ಳಿ, ತಗೊಂಡು ಯಾರಿಗೆ ಬೇಕು ಹಂಚಿರಿ. ಓಹೋ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಪದ ಬಳಸಿದ್ರು ಅವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಮುಂದೆ ವಾದ ನಡೀತಾ ಇದ್ದಾಗ, ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್. ತಿರ್ಗಾ ಉದಾಹರಣೆ ರಿಪೀಟ್ ಮಾಡ್ತೀನಿ, ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್ ದ ಇನ್ಫ್ಲೇಟೆಡ್ ವ್ಯಾಲ್ಯೂ ಆಫ್ ಹಿಸ್ ಪ್ರಾಪರ್ಟಿ. ಯಾರೋ ತಾತನೋ ಮುತ್ತಾತನ ಕಾಲದಲ್ಲೋ ಇವನ ಕೈಗೆ ಸಿಕ್ಕಿದ್ದಂಥ 50,000 ಎಕರೆ ಭೂಮಿಗೆ ಇವತ್ತೊಂದು ದಿವಸ ಶ್ರೀಸಾಮಾನ್ಯ ತೆರಿಗೆದಾರನ ಹಣವನ್ನು ತೆಗೆದುಕೊಂಡು ಆ ತೆರಿಗೆದಾರನ ದುಡ್ಡಲ್ಲಿ ಇವನ ಆಸ್ತಿಗೆ ಇವತ್ತೊಂದು ದಿವಸ ಮೌಲ್ಯ ಹೆಚ್ಚಾಗಿದೆಯಲ್ಲ, ಆ ಮೌಲ್ಯನ ಕೊಡು. ಹಾಗಾದ್ರೆ ಏನು ಅರ್ಥ ಇದು? ಏನು ಸುಧಾರಣೆ ತರೋದು ನಾವು? ಎಲ್ಲಿಂದ ತರೋದು ಇವ್ರಿಗೆ ಪರಿಹಾರ ಕೊಡೋದಕ್ಕೆ? ಓ, ಅದಕ್ಕಾಗಿ 16 ರೀತಿ ತಿದ್ದುಪಡಿಗಳಾಯಿತು. ನಾನು ಜಾಸ್ತಿ ವಿವರಣೆ ಕೊಡ್ತಾ ಇಲ್ಲ. ಕೊನೆಗೆ ಸಂವಿಧಾನದಿಂದ 19(1)(f) ಅನ್ನೋ ವಿಧಿನೇ ತೆಗೆದುಹಾಕಿದ್ರು. ಅದಲ್ಲಿದ್ದರೆ ತಾನೆಪ್ಪ ಇಷ್ಟೆಲ್ಲ ತಗದೆ, ತುಂಬ ಇದೆ ಆ ತಗದೆ, ನಾನು ಜಾಸ್ತಿ ವಿವರ ಕೊಡ್ತಾ ಇಲ್ಲ. ಒಟ್ಟಾರೆ 19(1)(f) ತೆಗೆದುಹಾಕಿದ್ರು. ಹಾಗಾದರೆ ನಮಗೆ ಸಂವಿಧಾನದಡಿಯಲ್ಲಿ ಆಸ್ತಿ ಹಕ್ಕೇ ಇಲ್ವೇನ್ರಿ? ಇದೆ, 300A ಅಂತ ಇದೆ. ಮೂಲಭೂತ ಹಕ್ಕಲ್ಲ ಈ, ಮೂಲಭೂತ ಹಕ್ಕುಗಳು ಅನ್ನೋ ಚಾಪ್ಟರ್ನಲ್ಲಿ ಇತ್ತಲ್ಲ 19(1)(f), ಅದಲ್ಲ ಇದು, ಒಂದು ಸಾಧಾರಣ ಹಕ್ಕು. ಕಾಯ್ದೆಯ ಅನುಮತಿ ಇಲ್ಲದೆ ಯಾರೊಬ್ಬನ ಆಸ್ತಿಯ ಹಕ್ಕನ್ನು ಕಸಿದುಕೊಳ್ಳಲಾಗದು. ಆರ್ಡಿನರಿ ರೈಟ್, ಡೆಡ್ಲಿ ಆರ್ಡಿನರಿ ರೈಟ್. ನೀವು ಯು ಕಾನ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಆಸ್ತಿ ಕೇಸ್ ಮೇಲೆ. ಇದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅದರ ಪರಿಣಾಮ ಏನು ಅಂದರೆ, ಈ ಸೋಷಿಯಲಿಸಮ್ ಅಂತೀವಲ್ರಿ ನಾವು, ಆ ತತ್ವಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಬೇಕಾದಂಥ ಕ್ರಮಗಳನ್ನು ಈ ಆಸ್ತಿಯ ಹಕ್ಕಿನ ಅಡೆತಡೆ ಇಲ್ಲದೆ ಕೈಗೊಳ್ಳೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನು ಫಸ್ಟು ನಾವು ಗಮನಿಸಬೇಕು. ಈಗ ಒಂದು ಮುಂದಕ್ಕೊಂದು ಹೆಜ್ಜೆ ಬರ್ತಾ ಇದ್ದೀನಿ ನಾನು. ಈ ಆಸ್ತಿ ಹಕ್ಕಿನ ಬಗ್ಗೆ ಮೊದಲು ಇತ್ತಲ್ವೇ, ಸಂವಿಧಾನ ಪೂರ್ವದಲ್ಲೂ ಇತ್ತು, ಸಂವಿಧಾನ ಬಂದ ಮೇಲೂ ಇದೆ.

ಉಳುಮೆ ಮಾಡೋದು ಲೈಫ್ ಎಸ್ಟೇಟ್ ಅಷ್ಟೇ. ನನಗೆ ನನ್ನ ಮೊಮ್ಮಗನಿಗೆ ವಿಲ್ ಬರಿತೀನಿ, ಇನ್ನೊಂದು ಬರಿತೀನಿ, ದಾನ ಪತ್ರ ಬರಿತೀನಿ ಅನ್ನೋಗಿಲ್ಲ. ನಿನಗೆ ವ್ಯವಸಾಯಕ್ಕೆ ನಿನ್ನ ಜೀವಿತ ಕಾಲದ ಅನುಭವಕ್ಕೆ ಇಷ್ಟೇ ಕಡೆ ಜಾಗ ಕೊಡ್ತೀನಿ, ಇಂಥ ಕಟ್ಟಡ ಕೊಡ್ತೀನಿ, ನೀನೇನು ವಾಸ ಮಾಡ್ಕೊಂಡಿರು, ವ್ಯವಹಾರ ಮಾಡ್ಕೊಂಡಿರು. ಸೊ ಲೈಫ್ ಎಸ್ಟೇಟ್ ಕ್ರಿಯೇಟ್ ಮಾಡ್ತಾ ಇದ್ದ. ನಿಮ್ಮ ಲೈಫ್ ಟೈಮ್ ಮುಗಿದಟ್ಗೆ ರಾಜನ್ಗೆ ವಾಪಸ್ ಹೋಗುತ್ತೆ, ಇಟ್ ರಿವರ್ಟ್ಸ್ ಬ್ಯಾಕ್ ಟು ದಿ ಕಿಂಗ್. ನೋಡ್ರಿ ಎಂಥ ವ್ಯವಸ್ಥೆ ಅವ್ರದ್ದು. ಆ ನಂತರದ ಕಾಲದಲ್ಲಿ ಮಾತ್ರ ಇದನ್ನು ನಿನಗೆ ಸೇರುತ್ತೆ, ನೀನದನ್ನು ಇಟ್ಕೋ. ಮೂರು ಆಸ್ಪೆಕ್ಟ್ ಹೇಳಿದ್ದೆ ಆಗಲೇ, ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ಈ ಮೂರು ರೈಟ್ ಇರಲಿಲ್ವಲ್ಲ, ಯು ಕ್ಯಾನ್ ಓನ್ಲಿ ಗೆಟ್ ಇಟ್ ಗ್ರಾಂಟೆಡ್. ಅವನು ಮಂಜೂರು ಮಾಡ್ತಾನೆ, ನೀನು ಅಕ್ವೈರ್ ಮಾಡ್ಕೊಂಡಿದ್ದಲ್ಲ. ಆ ಮಂಜೂರು ಮಾಡಿದ್ದನ್ನು ಎಂಜಾಯ್ ಮಾಡಿದೆ, ನಿನ್ನ ಲೈಫ್ ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಸರೆಂಡರ್ ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಜಂಪ್ ಆಗಿದ್ದೀವಿ ಈಗ ನಾವು. ಈ ಮೂರು ಅಂಶಗಳು ಈಗಲೂ ಇದೆ. ಯು ಹ್ಯಾವ್ ಎ ರೈಟ್ ಟು ಅಕ್ವೈರ್, ಯು ಹ್ಯಾವ್ ಎ ರೈಟ್ ಟು ಎಂಜಾಯ್, ಯು ಹ್ಯಾವ್ ಎ ರೈಟ್ ಟು ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟಿ. ಈ ಹಿನ್ನೆಲೆಯಲ್ಲಿ ನಾನು ಮುಂದಕ್ಕೆ ಬರ್ತಾ ಇದ್ದೀನಿ. ಏನು ಈ ಡಿಸ್ಪೋಸಲ್ ಆಫ್ ದ ಪ್ರಾಪರ್ಟಿ ಇರುವಾಗ ಎರಡು ರೀತಿ ಇದೆ. ಭಾರತ ದೇಶದಲ್ಲಂತೂ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಏನು ಮಾಡ್ಬೋದು, ಸತ್ತ ನಂತರ ಏನಾಗುತ್ತೆ, ಎರಡು ಅಂಶ. ಫಸ್ಟು ಸತ್ತ ನಂತರಕ್ಕೆ ಬಂದ್ಬಿಡ್ತೀನಿ ಬಿಡಿ. ಬದುಕಿದ್ದಾಗ ಅವನು ಎಂಜಾಯ್ ಮಾಡ್ತಾನೆ, ಸತ್ತ ನಂತರ ಏನಾಗುತ್ತೆ, ವಾರಸ ಹಕ್ಕು ಅಂತ ಇದೆ. ವಾರಸ ಹಕ್ಕು, ಸಕ್ಸೆಷನ್. ಹಿಂದೂಗಳಿಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ, ಮುಸಲ್ಮಾನರಿಗೆ ಶರಿಯಾ ಕಾನೂನು ಅಂತ ಇದೆ, ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ, ಪಾರ್ಸಿಗಳಿಗೂ ಕೂಡ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲೇ ಬೇರೆ ಪ್ರತ್ಯೇಕ ಭಾಗ ಇದೆ. ಪಾರ್ಸಿಗಳಿಗೆ ಯಾವ ಕಾಯಿದೆ, ಅದರ್ ದ್ಯಾನ್ ಪಾರ್ಸಿಗೆ ಯಾವ ಕಾಯಿದೆ, ಈ ರೀತಿ ಅವರ ವೈಯಕ್ತಿಕ ಕಾನೂನುಗಳಿದೆಯಲ್ಲ, ಆ ವೈಯಕ್ತಿಕ ಕಾನೂನೇ ಇವತ್ತಿಗೂ ಕೂಡ ವಾರಸ ಹಕ್ಕನ್ನು ನಿರ್ಧಾರ ಮಾಡ್ತದೆ. ಇವತ್ತು ನಾನು 2026 ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, 2005 ಇವತ್ತುವರೆಗೆ ಹಿಂದೂ ವಾರಸ ಕಾನೂನಿನಲ್ಲಿ ಬಂದಂಥ ಒಂದು ತಿದ್ದುಪಡಿ ಬಗ್ಗೆ ಈಗಲೂ ನ್ಯಾಯಾಲಯದಲ್ಲಿ ಚರ್ಚೆಗಳಾಗ್ತಾ ಇದ್ದಾರೆ. ಈಗಲೂ ಸಮಪಾಲು ಕೊಟ್ರಲ್ಲ ಹೆಣ್ಮಗಳಿಗೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಅಂತ ಇವ್ರಿಗರ್ಧ ಅವ್ರಿಗರ್ಧ ಅಂತ ಕೊಟ್ರಲ್ಲ, ಎಲ್ಲದರಲ್ಲೂ ಸಮ ಅಂತ ನೋಡಿ ಎಷ್ಟು ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತು. ನಿಜ ಅಂದರೆ ಈ ಮಗನಿಗೆ ಕೊಟ್ಟಂಥ ಜವಾಬ್ದಾರಿಗೆ ತಕ್ಕಷ್ಟು ಆಸ್ತಿ ಅದು ಮೊದಲು ಕೊಟ್ಟಿದ್ದು. ಜವಾಬ್ದಾರಿನೂ ಇದೆ ಒಂದು, ಸುಮ್ಮನೆ ಅಲ್ಲ. ಈಗ ಜವಾಬ್ದಾರಿನೂ ನಾನು ತಗೋತೀನಿ ಅಂತಳೆ ಹೆಣ್ಮಗಳು. ಹನ್ನೊಂದು ಪ್ರಕಾರ ಅವಳಿಗೂ ಸಂವಾದ ಹಕ್ಕು ಬಂದಮೇಲೆ ಜವಾಬ್ದಾರಿನೂ ತಗೋಬೇಕಾ? ಧರ್ಮಶಾಸ್ತ್ರದಲ್ಲಿ ಆ ಜವಾಬ್ದಾರಿ ಮಗಳ ಮೇಲೆ ವಿಧಿಸಿಲ್ಲ, ಮಗನ ಮೇಲೆ ಮಾತ್ರ. ಆದರೆ ಕಾನೂನು ಸೆಕ್ಯುಲರ್ ಅಂಶಗಳನ್ನು ಇಟ್ಕೊಂಡು ಇಬ್ಬರಿಗೂ 21 ಈಗಲೂ ಚರ್ಚೆ ನಡೀತಾ ಇದ್ದಾರೆ. ಎಷ್ಟೋ ಕೇಸ್ಗಳಲ್ಲಿ ನಾನು ಕೇಳ್ತೀನಿ, ಲಾಯರ್ ಅಲ್ವಾ ನಾನು, ಸರ್ ಈಗಲೂ ನಮ್ಮ ಮ್ಯಾಟ್ರ್ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ ಸರ್ ಈ ಅಂಶದ ಮೇಲೆ ಅಂತಾರೆ. ಇಲ್ಲೆಲ್ಲ ದಾಟ್ಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಸುಪ್ರೀಂ ಕೋರ್ಟ್ ಎಷ್ಟೋ ಘನವಾದ ತೀರ್ಪುಗಳನ್ನು ಕೊಟ್ಟರು ಕೂಡ ಅದು ವಾರಸ. ಸೊ ಈ ವಾರಸ ಹಕ್ಕನ ವಿಷಯಕ್ಕೆ ಬಂದಾಗ ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಎಲ್ಲರಿಗೂ ಒಂದೇ ರೀತಿ, ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು, ಪಾರ್ಸಿಗಳಿಗೊಂದು ಕಾನೂನು, ಕ್ರಿಶ್ಚಿಯನ್ರಿಗೊಂದು ಕಾನೂನು ಅಲ್ಲ, ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಸಂವಿಧಾನದಲ್ಲೇ ಹೇಳಿದೆ ಆ ಮಾತು, ನಾನೆಲ್ಲ ಹೊಸದಾಗಿ ಹೇಳ್ತಾ ಇರೋದು. ಅಂದರೆ ಯಾವತ್ತು ತರಬೇಕು, ಯಾವ ರೀತಿ ತರಬೇಕು, ಯಾವಾಗ ತರಬೇಕು, ಅದು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟದ್ದು. ತರ್ಬೋದು, ಎಷ್ಟೋ ಕಡೆ ತಂದಿದ್ದಾರೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂದರೆ ವಿವಾಹ, ದತ್ತಕ ಅಷ್ಟೇ ಅಲ್ಲ, ವಾರಸ ಹಕ್ಕುಗೂ ಅನ್ವಯ ಆಗುತ್ತೆ. ಆ ಥರ ಬಂದ್ಬಿಟ್ಟಾಗ ನಾವು ಈ 5-6 ಬಗೆ ಕಾನೂನು ಇಟ್ಕೊಂಡು ಒಂದೊಂದು ಪ್ರಕರಣ ಬಂದಾಗ ನೀ ಹಿಂದೂನಾ ಮುಸ್ಲಿಮ್ಮಾ, ನೀವು ಕ್ರಿಶ್ಚಿಯನ್ನಾ ಪಾರ್ಸಿನಾ ಅಂತ ಕೇಳ್ತಾ ಕೂತ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಏಕರೂಪ ನಾಗರಿಕ ಸಂಹಿತೆಯ ಅಡಿಯಲ್ಲಿ ನಾವು ಇದನ್ನು ಹಂಚಿಕೊಂಡು ಹೊರಟೋಗ್ಬೋದು. ಈಗ ಹಂಚೋ ಪ್ರಶ್ನೆ ಬಂತು. ಈಗ ಎರಡು ಥರ ಆಸ್ತಿ ಇದೆ, ಒಂದು ಟ್ಯಾಂಜಿಬಲ್ ಪ್ರಾಪರ್ಟಿ, ಇನ್ನೊಂದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಗೋಚರವಾಗ್ತಕ್ಕಂಥ ಅನುಭವಕ್ಕೆ ಕೈಗೆ ನಿಲುಕುವ ಸ್ವತ್ತುಗಳು. ಈ ಟೇಬಲ್ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ತಲುಪುತ್ತೆ. ಕನ್ನಡಕ ಇದೆ ನಂದು, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ನಿಲುಕುತ್ತೆ. ಇದೆಲ್ಲ ಟ್ಯಾಂಜಿಬಲ್. ಈ ಮನೆ ನನಗೆ ಕೂತಿದ್ದೀನಲ್ಲ, ನಮ್ಮ ಮನೆ ಇದು, ನಮ್ಮ ಮನೆ ಇದು ಟ್ಯಾಂಜಿಬಲ್ ಪ್ರಾಪರ್ಟಿ ಇದು, ಹೌದಾ? ಇನ್ನೊಂದು ಇಂಟ್ಯಾಂಜಿಬಲ್ ಅಂತ. ಏನದು ಇಂಟ್ಯಾಂಜಿಬಲ್ ಅಂದರೆ, ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಆ ಪುಸ್ತಕನ ಒಬ್ಬರು ಪಬ್ಲಿಷ್ ಮಾಡಿದ್ದಾರೆ, ಅದಕ್ಕೊಂದು 100 ಬೆಲೆ ಇಟ್ಟಿದ್ದಾರೆ. ಆ ಪುಸ್ತಕ ಮಾರಾಟ ಆಗುತ್ತೆ 1,000 ಕಾಪಿ, ಅವಾಗ ನನಗೇನೋ ಒಂದು ಗೌರವಧನ ಕೊಡ್ತಾರೆ. ನನಗೆ
ರಾಯಧನ ಅಂತ ಕರೀತಾರೆ ಅದನ್ನು, ರಾಜಧನ ಅಥವಾ ರಾಯಧನ. ರಾಜರು ಇಲ್ವಲ್ಲ ಅದಕ್ಕೆ ರಾಯ.

ಕಳ್ಳತನ ಅಂತ ಕರೀತಾರೆ. ತಿರ್ಗಾ ಇನ್ನೊಂದು 1000 ಕಾಪಿ ಪ್ರಿಂಟ್ ಆಗುತ್ತೆ, ಆಗ ನಂಗೆ ದುಡ್ಡು ಕೊಡಬೇಕು ಅಂತ ತಿರ್ಗಾ ರೀ ಅವತ್ತೇ ಕೊಟ್ಟನಲ್ರಿ ನಿಮ್ಗೇನು ಹಾಗಿಲ್ಲ. ಈ ಒಂದು ನಿಗದಿ ಅದಕ್ಕೊಂದು ಇಷ್ಟು ಕಾಲ ಅಂತ ನಿಗದಿ ಮಾಡ್ತಾರೆ ಕಾನೂನಲ್ಲಿ. ಅಷ್ಟು ಕಾಲ ಅದರ ಮರುಮುದ್ರಣ ಆಗ್ತಾ ಮರು ಮಾರಾಟ ಆಗ್ತಾ ಇದ್ದಾಗಲ್ಲ ನನಗೆ ರಾಯಧನ ಕೊಡಬೇಕು. ಈ ಪುಸ್ತಕಕ್ಕೆ ಲೇಖಕರ ಸ್ವಾಮ್ಯ, ಕಾಪಿರೈಟ್ ಅಂತ, ಲೇಖಕರ ಸ್ವಾಮ್ಯ. ಕಣ್ಣು ಕಾಣುತ್ತೆ ನಿಮಗೆ, ಪುಸ್ತಕ ಕಾಣುತ್ತೆ, ಪ್ರಿಂಟಿಂಗ್ ಕಾಣುತ್ತೆ, ರಟ್ ಕಾಣುತ್ತೆ, ಅದ್ರ ಮೇಲೆ ಕ್ಯೂ ಆರ್ ಕೋಡ್ ಕಾಣುತ್ತೆ ನಿಮಗೆ. ಆದರೆ ಲೇಖಕರ ಸ್ವಾಮ್ಯ ಅಂತಕ್ಕಂಥ ಕಾಪಿರೈಟ್ ಕಣ್ಣಿಗೆ ಕಾಣೋದಿಲ್ಲ. ಇಂಟ್ಯಾಂಜಿಬಲ್, ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್. ಇನ್ನೂ ಸುಲಭವಾದ ಹೇಳ್ತೀನಿ ಉದಾಹರಣೆ. ಒಬ್ಬ ಒಂದು ಔಷಧಿ ಕಂಡುಹಿಡಿತಾನಪ್ಪ, ಯಾವುದೋ ಜ್ವರಕ್ಕೆ ಇದಕ್ಕೋ ನೆಗಡಿಗೋ ಕೆಮ್ಮಿಗೋ ಪ್ರಯೋಜನ ಆಗ್ತಕ್ಕಂಥ ಔಷಧಿ, ಬಹಳ ಚೆನ್ನಾಗಿದೆ, ತುಂಬ ಪರಿಣಾಮಕಾರಿಯಾದ ಔಷಧಿ. ಅವನು ಕಂಡುಹಿಡಿದವನು ಏನು ಮಾಡ್ತಾನೆ, ಅದಕ್ಕೆ ಪೇಟೆಂಟ್ ತಗೋತಾನೆ. ಏನು ಈ ಪೇಟೆಂಟ್ ಅಂದರೆ, ಅದಕ್ಕೊಂದು ಸಂಬಂಧಿತ ಅಧಿಕಾರಿ ಇದ್ದಾನೆ, ಆ ಅಧಿಕಾರಿ ಹತ್ರ ಹೋಗ್ತಾನೆ, ನಾನು ಇಷ್ಟು ವರ್ಷ ಸಂಶೋಧನೆ ಮಾಡಿದೆ, ಇಂಥ ಔಷಧಿ ಕಂಡುಹಿಡಿದೀನಿ, ಇನ್ನು ಮುಂದೆ ಈ ಔಷಧಿಯನ್ನು ಈ ಹೆಸರಿನಲ್ಲಿ ಮಾರಾಟ ಮಾಡಬಹುದು. ಅವನ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಬಿಟ್ರು. ಆ ಔಷಧಿನ ಯಾರೂ ತಯಾರು ಮಾಡಿ ಮಾರ್ಬೋದು, ಫಾರ್ಮುಲಾ ಇವೊಂದು, ಯಾರೇ ತಯಾರು ಮಾಡಿ ಮಾರಾಟ ಮಾಡ್ತಾರಲ್ಲ ಇವನಿಗೆ ಗೌರವಧನ ಕೊಡಬೇಕು. ಆ ಪೇಟೆಂಟ್ ಅನ್ನೋದು ನಿಮ್ಮ ಕಣ್ಣು ಕಾಣುತ್ತಾ, ಔಷಧಿ ಕಾಣುತ್ತೆ ನಿಮಗೆ, ಔಷಧಿ ಪ್ಯಾಕೆಟ್ ಕಾಣುತ್ತೆ, ಅವ್ನು ನಿಮ್ಗೆ ಗೌರವಧನ ಕೊಟ್ಟರೆ ಚೆಕ್ ಕಾಣುತ್ತೆ, ಪೇಟೆಂಟ್ ಕಣ್ಣು ಕಾಣೋದಿಲ್ಲ. ಇದು ಇಂಟ್ಯಾಂಜಿಬಲ್. ಸೊ ಈ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಎರಡೂ ಕೂಡ ಆಸ್ತಿಯ ಹಕ್ಕನ ವ್ಯಾಪ್ತಿಯಲ್ಲೇ ಬರುತ್ತೆ, ಆದರೆ ಬೇರೆ ಬೇರೆ ಕಾಯ್ದೆ ಅನ್ವಯ ಅದನ್ನು ವಿಲೆ ಮಾಡಬಹುದು. ಆ ವರ್ಗಾವಣೆ ಮಾಡ್ಬೋದಾ, ಅವ್ರ ಸತ್ ಮೇಲೆ ಯಾರಿಗೆ ಹೋಗುತ್ತೆ, ಇವೆಲ್ಲ ಪ್ರಶ್ನೆಗಳು ಅಲ್ಲೂ ಬರುತ್ತೆ, ಇಂಟ್ಯಾಂಜಿಬಲಲ್ಲೂ ಬರುತ್ತೆ, ಟ್ಯಾಂಜಿಬಲಲ್ಲೂ ಬರುತ್ತಲ್ಲ, ಅದಕ್ಕಾಗಿ ನಾವು ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಇಟ್ಕೊಳ್ತೀವಿ. ಈಗ ನಾನು ಟ್ಯಾಂಜಿಬಲ್ ಪ್ರಾಪರ್ಟಿ, ವಿಶೇಷವಾಗಿ ಮೋಬಲ್ ಆ್ಯಂಡ್ ಇಮೋಬಲ್. ಮೋಬಲ್ ಅಂದರೆ ಏನಪ್ಪ, ಚರಮಾಲುಗಳು. ಇಮೋಬಲ್ ಪ್ರಾಪರ್ಟಿ ಅಂದರೆ ಏನಪ್ಪ, ಸ್ಥಿರ ಆಸ್ತಿ. ಏನು ರೀ ಚರಮಾಲು ಅಂದರೆ ಏನ್ರಿ, ಏನ್ರಿ ಏನು ಬೆಳಿ ನೀವು, ನಾನು ವಿಲ್ ಬರೆದಿದ್ದೀನಿ ಎಷ್ಟೋ ಸರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳನ್ನು ಮರಣಶಾಸ್ತ್ರದ ಒಳಗೆ ಅಳವಡಿಸಿದ್ದೀನಿ ನಾನು. ವಿಶೇಷವಾಗಿ ಡೈಮಂಡ್ ಇಟ್ಕೊಂಡವರಿದ್ದಾರೆ, ಚಿನ್ನ ಬೆಳ್ಳಿ ಆಭರಣಗಳು ಇದ್ದಾರೆ, ತುಂಬ ಅಮೂಲ್ಯವಾದ ಆಭರಣಗಳನ್ನು ಇಟ್ಕೊಂಡಿದ್ದಾರೆ. ಒಂದು ನಾಗರ ಹೆಡೆ ಡಾಬು ಅಂತ ಒಂದು, ಈ ಕಡೆ ನಮ್ಮ ಗ್ರಾಮೀಣ ಪ್ರದೇಶದವ್ರು ಗೊತ್ತಿರ್ಬೋದೋ ಏನೋ, ಬಹುಶಃ ಅವಾಗ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬರದೆ ಅವತ್ತಿಗೆ ಅದು 30 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಈಗ ನನಗೆ 75 ವರ್ಷ ಅಂದ್ರೆ ನಾನು ಚಿಕ್ಕ ಹುಡುಗ ಲಾಯರ್ ಆಗಿದ್ದಾಗ ಬರ್ದಲ್ಲ ವಿಲ್ಲಲ್ಲಿ ನಾಗರ ಹೆಡೆ ಗೆಜ್ಜೆ ಡಾಬು ಅಂತ ಕರೀತಾರೆ. ಇನ್ನೊಂದು ಸರಿ ಅಂಥದ್ದೇ ಇಲ್ಲೊಂದು ಜಗಳ ಬಂದಿತ್ತು ಮೈಸೂರಲ್ಲಿ, ಕೊನೆಗೆ ಇವನು ಅಡ ಇಟ್ಕೊಂಡ, ಅಡ ಇಟ್ಕೊಂಡು ಅವನು ಇನ್ನೊಬ್ಬರಿಗೆ ಅಡ ಇಟ್ಬಿಟ್ಟ, ತಗೊಂಡೋಗ್ಬಿಟ್ಟ, ಅವ್ನು ದುಡ್ಡು ರೈಸ್ ಮಾಡೋಕೆ ಇವೆಲ್ಲ ತಂತ್ರ ನಡೆಯುತ್ತೆ. ಆ ಇನ್ನೊಬ್ಬ ಅಡ ಇಸ್ಕೊಂಡಲ್ಲ ಅವನು ಓಡೋಗ್ಬಿಟ್ಟ ಮೈಸೂರಲ್ಲಿ, ಆ ಡಾಬು ತೊಗೊಂಡು ಹೊರಟೋಗ್ಬಿಟ್ಟ. ಇವನಿಗೆ ಅವ್ನು ಡಾಬ್ ಹಿಂದಿರ್ಸೋಕ್ಕಾಗ್ತಾ ಇಲ್ಲ, ಇವನು ಸಾಲ ವಾಪಸ್ ಕೊಡ್ತೀನಿ ಡಾಬ್ ಕೊಡು. ಕೊನೆಗೆ ಎಲ್ಲ ಪಂಚಾಯತಿ ಸೇರಿ ಈ ನಾಗರ ಹೆಡೆ ಗೆಜ್ಜೆ ಡಾಬ್ಗೆ 17 ಲಕ್ಷ ರೂಪಾಯಿ ಪರಿಹಾರ ನೀನು ಕೊಡಬೇಕು. ಸಾಲ ಕೊಟ್ಟಿದ್ದವನೇ ಸಾಲ ದುಡ್ಡು ಹೋಗಲಿ, ಅದಲ್ಲದೆ 17 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವತ್ತಿಗೆ ತೀರ್ಮಾನ. ನಾನು ಹೇಳ್ತಾ ಇರೋದು ಚರಮಾಲುಗಳು ಅಂದರೆ ನಿಕೃಷ್ಟ ಅಂತ ತಕ್ಕೋಬೇಡಿ, ತುಂಬ ಬೆಲೆ ಬಾಳ್ತಕ್ಕಂಥದ್ದು, ಮನೆಗಿಂತಲೂ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳು ಇರುತ್ತದೆ. ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದೆ, ಚರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದ್ದಾವೆ. ನಾನೀಗ ಬರ್ತಾ ಇರೋದು ಏನಪ್ಪ ಅಂದರೆ, ಮುಖ್ಯವಾಗಿ ನಿಮ್ಮ ಚರ್ಚೆಯ ವಿಷಯ ಇವತ್ತೊಂದು ದಿವಸ ಮರಣಶಾಸನದ ಬಗ್ಗೆ ಹೇಳಬೇಕಾಗಿದೆ. ಅಂದರೆ ಮರಣಶಾಸನವಿಲ್ಲದೆ ವರ್ಗಾವಣೆ, ಮರಣಶಾಸನದ ಮೂಲಕ ವರ್ಗಾವಣೆ. ಇಲ್ಲಿಗೆ ಬಂದ್ಬಿಡ್ತೀನಿ, ಮುಖ್ಯ ವಿಷಯಕ್ಕೆ ಬಂದ್ಬಿಟ್ಟೆ. ಈಗ ನಾನು ಈಗ ಮರಣಶಾಸನವನ್ನೇ ಬರೀದೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಏನಾಗಲ್ಲ, ವಾರಸಾ ಹಕ್ಕಿನ ಪ್ರಕಾರ ವಿತರಣೆ ಆಗುತ್ತೆ. ಈಗಾಗಲೇ ಹೇಳಿದ್ನಲ್ಲಪ್ಪ, ಹಿಂದೂಗಳಿಗೆ ಹಿಂದೂ ವಾರಸಾ ಕಾನೂನು ಇದೆ, ಮುಸಲ್ಮಾನರಿಗೆ ಶರಿಯಾ ಕಾನೂನು ಇದೆ, ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇದೆ, ಪಾರ್ಸಿಗಳಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇನ್ನೊಂದು ಭಾಗ ಇದೆ. ಈ ಕಾನೂನು ಅನ್ವಯ ಮೋಬಲ್ ಇರಲಿ ಇಮೋಬಲ್ ಇರಲಿ ಅದು ಹಂಚಿಕೆ ಆಗಬೇಕು ಅಥವಾ ವಿತರಣೆ ಆಗಬೇಕು ಅಥವಾ ಅದರ ಕಾನೂನು ಪ್ರಕಾರ ಏನಾಗಬೇಕು ಆಗುತ್ತೆ. ನಾನೀಗ ಬರ್ತಾ ಇರೋದು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮರಣ ಶಾಸನದ ಮೂಲಕ ಸ್ವತ್ತುಗಳನ್ನು ವಿಲೆ ಮಾಡೋದು. ಬದುಕಿದ್ದಾಗ ನಮ್ಮ ಸ್ವತ್ತನ್ನು ವಿಲೆ ಮಾಡಬಹುದು, 3 ರೈಟ್ ಆಫ್ ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ದಿಸ್ ರೈಟ್ ಆಫ್ ಡಿಸ್ಪೋಸಲ್ ಬದುಕಿದ್ದಾಗಲೇ ಮಾಡಿಬಿಡ್ಬೋದು. ಇವತ್ತು ನನಗಿದೆ ಪೆನ್ ನನ್ನ ಜಾಬಲ್ಲಿ, ನನಗೆ ಬೇಡ ನಿಮ್ಗೆ ಎಂಟಾಣಿಗೆ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಜಾಬ್ ಇಟ್ಕೊಂಡ್ರೆ ಹೋಗ್ತಾ ಇದ್ರಿ ಎಂಟಾಣಿಗೆ ಕೊಟ್ಟರು ಮುಗ್ದೋಯ್ತಲ್ರಿ. ಅಲ್ಲಿಗೆ ನಾನು ಬದುಕಿದ್ದಾಗ

ನನ್ನ ಕೈಯಾರೆ ನಾನು ನಿಮಗೆ ಈ ಚರಾಸ್ತಿ ಮೇಲಿನ ಹಕ್ಕನ್ನು ವರ್ಗಾವಣೆ ಮಾಡಿಕೊಟ್ಬಿಟ್ಟೆ. ಸ್ಥಿರಾಸ್ತಿ ನನ್ನ ಮನೆ, ನಾನು ಇಲ್ಲೇ ವಾಸ ಮಾಡ್ಕೊಂಡಿದ್ದ ಮನೆ, ನೀವು ಕೊಂಡ್ಕೋತೀನಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರಿ. ನಾನು ಬಂದೆ, ಕ್ರಯ ಪತ್ರ ಬರ್ಕೊಟ್ಟೆ, ಕ್ರಯದ ಮೊತ್ತ ಏನಿದೆ ಅದನ್ನು ನಿಮ್ಮ ಹತ್ರ ಇಸ್ಕೊಂಡೆ, ಸೈನ್ ಮಾಡಿದೆ, ರಿಜಿಸ್ಟರ್ ಮಾಡಿಸ್ಕೊಟ್ಟೆ, ನಿಮ್ದಾಯ್ತು. ನಾ ಬದುಕಿದ್ದಂಗೆ ಕಣ್ಣಾರೆ, ಹೌದಾ? ಇದರಲ್ಲಿ ಯಾವುದು ಮರಣಶಾಸನ ಏನು ಬರಲಿಲ್ಲ. ನನ್ನ ಕಾಲಾನಂತರ ಜಾರಿಗೆ ಬರುವಂತಹ ವರ್ಗಾವಣೆ ಇವತ್ತು ಬರಲ್ಲ. ಅದು ನಮ್ಮ ಮಾಸ್ಟರ್ ಯಾವಾಗಲೂ 3 ಪಾಯಿಂಟ್ ಹೇಳ್ತಾ ಇದ್ರು ಯಾವತ್ತು ಕಾಲೇಜಲ್ಲಿ ಇದ್ದಾಗ. ವಿಲ್ ಅಂದ್ರೆ ಏನು ಅಂದಾಗ 3 ಪಾಯಿಂಟ್ ಪ್ಲಸ್ 3 ಪಾಯಿಂಟ್ ಬಹಳ ಬೋಲ್ಡಲ್ಲಿ ಒಂದು ಮೂಲಲ್ಲಿ ಹಿಂಗೆ ಬರೀತಾ ಇದ್ರು. ಏನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಬರವಣಿಗೆಯಲ್ಲಿ ಇರಬೇಕು. ಎರಡನೇದು ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ. ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ಇನ್ನೇನು ಸಂಗೀತ ಹಾಡೋ ಬರ್ಕೊಂಡೋದ್ರೆ ಅದು ಪ್ರಯೋಜನ ಅಲ್ಲ. ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಆಸ್ತಿಯನ್ನು ವಿಲೇ ಮಾಡ್ತಕ್ಕಂಥದ್ದು. ಮೂರನೇದು ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನಾನು ಬರೆದ್ನಲ್ಲ, ನನ್ನ ಕಾಲಾನಂತರ ಜಾರಿಗೆ ಬರೋದು. ಎಷ್ಟಲ್ವೋ ರೀ, 71ನೇ ಇಸ್ವಿ ನಾನು ಲಾ ಕಾಲೇಜ್ ಓದ್ತಾ ಇದ್ದು. ನಮ್ಮ ಮಾಸ್ಟ್ರಿ 3 ಪಾಯಿಂಟ್ ಹೇಳಿದರು. ಏನಂತ? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಇದೇ ವಿಲ್ ಅಂದರೆ ಇಷ್ಟೇ. ಈ 3 ಪಾಯಿಂಟನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ವಿಲ್ ಅನ್ನೋದು ಅರ್ಥ ಆಗುತ್ತೆ. ಇನ್ನು 3 ಪಾಯಿಂಟ್ ಹೇಳ್ತಾ ಇದ್ರು ಯಾವಾಗಲೂ. ಆ 3 ಪಾಯಿಂಟು ಔಪಚಾರಿಕ ಕ್ರಿಯೆ, ಇದು ಸಬ್ಸ್ಟ್ಯಾಂಟಿವ್. ಆ 3 ಏನಪ್ಪ ಅಂತಂದರೆ, ರಿಜಿಸ್ಟ್ರೇಷನ್ ಬೇಕಾ, ಅಟೆಸ್ಟೇಷನ್ ಸಾಕ್ಷಿಯ ಅಗತ್ಯ ಇದೆಯಾ, ಸ್ಟ್ಯಾಂಪ್ ಡ್ಯೂಟಿ. ನೋಡಿ ಈ 3 + 3 ಜ್ಞಾಪಕ ಇಟ್ಕೊಡ್ರಿ. ವಿಲ್ ಬಗ್ಗೆ ಮಾಸ್ಟರ್ ಆಗಿ ಹೋಗ್ತೀರಿ ನೀವು. ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ, ಈ 3 ಏನದು? ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಲಾಸ್ಟಲ್ಲಿ ನಮ್ಮ ಮಾಸ್ಟರ್ ಭಾಳ ಜೋಕು, ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಹಾಂ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಮಾಮೂಲು ಕೊಡಬೇಕಲ್ಲ, ಅದಕ್ಕಾಗಿ ಲಾಸ್ಟಲ್ಲಿ ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಅದಿಲ್ಲದೆ ಆಗೋದೇ ಇಲ್ಲ ಕೆಲಸ. ತಮಾಷೆಗಾಗಿ ಕ್ಲಾಸ್ ರೂಮ್ನಲ್ಲಿ ಆ ಥರ ಹೇಳ್ತಾ ಇದ್ದೀನಿ. ಈಗ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಅಂತ ಎಲ್ಲ ವಿಲ್ಲು ಬರವಣಿಗೆಯಲ್ಲ ಇರಬೇಕಾ? ಹೌದು. ಬರವಣಿಗೆ ಇಲ್ಲದೆ ಬಾಯಿ ಮಾತಲ್ಲಿ ವಿಲ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ನಮ್ಮ ಬಹಳ ಜನ ಕಲ್ಪನೆಯೇ ಇಲ್ಲ. ಅದು ಕಲ್ಪನೆ ಇಲ್ಲ ಅಂದರೆ ನಿಮ್ಗೆ ಅದನ್ನು ತಿಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ, ನೀವು ಓದ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ಪ್ರಿವಿಲೇಜ್ಡ್ ವಿಲ್ಸ್ ಅಂತ ಕರೀತೀವಿ. ಏನು, ಯಾವ ಸಂದರ್ಭದಲ್ಲಿ ಪ್ರಿವಿಲೇಜ್ ಇದೆ ಅವನಿಗೆ ಅಂದರೆ, ಒಬ್ಬ ಯೋಧ ಯುದ್ಧದಲ್ಲಿ ತೊಡಗಿದ್ದಾನೆ. ಬರೀ ಯೋಧ ಅಲ್ಲ, ಇಂಡಿಯನ್ ಆರ್ಮಿಲಿ ಇರೋನು ಯೋಧ, ಇಂಡಿಯನ್ ನೇವಿಲಿ ಇರೋನು ನೇವಿ ಮ್ಯಾನ್, ಇಂಡಿಯನ್ ಏರ್ಫೋರ್ಸಲ್ಲಿ ಇರೋದು ಏರ್ಮನ್, ಇವರೆಲ್ಲ ಯೋಧರೇ. ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ತೊಡಗಿರುವ ಯೋಧ ಅವನಿದ್ದಾನೆ. ಇವತ್ತಿನ ದಿವಸ ಪಹಲ್ಗಾಮ್ ಗಲಾಟೆ ಆಯಿತು ಮೊನ್ನೆ, ಅದಕ್ಕೆ ಹೋದ್ರು ನಮ್ಮ 100 ಯೋಧರು ಹೋದ್ರು ಅಲ್ಲಿಗೆ, ಆ ಯುದ್ಧ ರಂಗದಲ್ಲೇ ಇದ್ರು. ಆಗ ಅವನಿಗೆ ಅನಿಸುತ್ತೆ, ನಾನು ವಿಲ್ ಬರೆದ್ಬಿಡ್ಬೇಕಾಗಿತ್ತು, ಗುಂಡೆಟ್ ಬಿದ್ದಿದ್ಯೋ ಬಿದ್ದಿಲ್ವೋ, ತನ್ನ ಮರಣ ಪತ್ರ ಬರ್ತಾ ಇದೆ, ನಾನೇನಾದರೂ ಮಾಡಬೇಕಾಗಿತ್ತು. ಆಗ ಯಾವ ಲಾಯರ್ ನೋಡ್ಕೊಂಡು ಹೋಗ್ತಾನೆ, ಯಾವ ಪೇಪರ್ ತೆರೀತಾನೆ, ಯಾವ ಪೇಪರಲ್ಲಿ ಬರೆಸ್ತಾನೆ, ಓರಲ್ ವಿಲ್ಲು ಅವ್ನು ಮಾಡಬಹುದು. ನೋಡ್ರಿ, ಎ ಸೋಲ್ಜರ್ ಎಂಗೇಜ್ಡ್ ಇನ್ ವಾರ್ಫೇರ್, ಎ ನೇವಿ ಮ್ಯಾನ್ ಎಂಗೇಜ್ಡ್ ಇನ್ ಹಿಸ್ ವರ್ಕ್, ಅಂಡ್ ಎ ಏರ್ಮನ್ ಎಂಗೇಜ್ಡ್ ಇನ್ ಹಿಸ್ ಡ್ಯೂಟಿ ಕ್ಯಾನ್ ಮೇಕ್ ಎ ಓರಲ್ ವಿಲ್. ಜಾಸ್ತಿ ವಿವರ ಹೇಳಕ್ಕೆ ಹೋಗಲ್ಲ. ಪ್ರಸ್ತುತ ನಮ್ಮಂಥವ್ರಿಗೆ ಅದರ ವಿಶೇಷ ತಿಳ್ಕೊಳ್ಕೆ ಬೇಡ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂಥ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಬಾಯಿ ಮಾತಿನಲ್ಲೂ ಅವರ ಅಭಿಲಾಷೆ ಏನಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಕೂಡ ವಿಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅದಾದ್ಮೇಲಿಂದ ಅವರು ಸೈನ್ಯಕ್ಕೆ ಈಚೆ ಬರ್ತಾರೆ, ಬಂದು ಎಷ್ಟು ದಿವಸದಲ್ಲಿ ಅದಕ್ಕೊಂದು ಔಪಚಾರಿಕ ಕ್ರಿಯೆಗಳು ಮಾಡಿ ಅದನ್ನು ದಾಖಲೆ ಮಾಡಿ ಇಡಬೇಕು. ಅವೆಲ್ಲ ಮುಂದಕ್ಕಿದೆ. ಒಟ್ಟು ಯಾವಾಗಲೂ ರೈಟಿಂಗಲ್ಲೇ ಇರಬೇಕು ಅಂತೇನಲ್ಲ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಬಾಯಿ ಮಾತಲ್ಲೂ ಮಾಡಬಹುದು. ಈಗ ಹಂಗಾರೆ ಬಂದೇ ಬಿಡ್ತೀನಿ, ಮಾಮೂಲಿ ನಮ್ಮ ಕೆಲಸ ಯಾವುದಪ್ಪ ಇಲ್ಲಿ? ಮಾಮೂಲಿ ಅಂದರೆ ಸಹಜವಾದ, ಯಾರು ವಿಲ್ಲನ್ನು ಮಾಡಬಹುದು ಪ್ರಶ್ನೆ. ಏನೇ ಒಂದು ಕಾನೂನು ಪ್ರಕಾರ ಒಂದು ಕರಾರು ಅಥವಾ ಒಂದು ಏನಾದರೂ ಒಂದು ಕ್ರಿಯೆ ಕಾನೂನಲ್ಲಿ ಎನ್ಫೋರ್ಸ್ ಮಾಡ್ತಕ್ಕಂಥ ಕ್ರಿಯೆ ಮಾಡಬೇಕು ಅಂದರೆ ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಪ್ರಾಪ್ತ ವಯಸ್ಸು ಅಂದರೆ ಏನು? ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಅಂತ ಇದೆ, ಅದರಡಿಯಲ್ಲಿ 18 ವರ್ಷ ತುಂಬಿರೋವನ್ನ ಮೇಜರ್ ಅಂತ ಕರೀತಾರೆ. ಅದರಿಂದ ವಿಲ್ ಬರೀಬೇಕು ಅಂತಂದ್ರೂ ಕೂಡ ಅವನು ಕೂಡ ಹಿ ಶುಡ್ ಹ್ಯಾವ್ ಅಟೈನ್ ದಿ ಏಜ್ ಆಫ್ ಮೆಜಾರಿಟಿ, ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು.
ಬರೀ ಪ್ರಾಪ್ತ ವಯಸ್ಸಿಗೆ ಬಂದರೆ ನಾವೆಲ್ಲ ಬೈತೀವಲ್ಲ.

0: ಸರಿ ಕತ್ತೆಗೆ ವಯಸ್ಸಾದಂಗೆ ಆಗಿದೆ, ಏನು ಬುದ್ಧಿ ಬರಲಿಲ್ಲ. ಸೌಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್, ಬುದ್ಧಿ ಶಕ್ತಿ ಚುರುಕಾಗಿರಬೇಕು, ವಿವೇಚನೆ ಬಳಸುವ ತಕ್ಕತ್ತಿರಬೇಕು, ಅಷ್ಟು ತಿಳುವಳಿಕೆ ಅವನಿಗಿರಬೇಕು. ಇನ್ಯಾವುದೇ ರೀತಿ ನಿಷೇಧ ಅವನ ಮೇಲೆ ಇಲ್ಲ ಅಂದಾಗ ಒಬ್ಬ ಏಜ್ ಆಫ್ ಮೆಜಾರಿಟಿಗೆ ಬಂದವನು ಸೌಂಡ್ ಡಿಸ್ಪೋಸಿಂಗ್ ಮೈಂಡ್. ವಾಟ್ ಈಸ್ ದಿ ಸೌಂಡ್ ಡಿಸ್ಪೋಸಿಂಗ್ ಮೈಂಡ್ ಅಂದರೆ, ನಾನು ಏನು ಮಾಡ್ತಾ ಇದ್ದೀನಿ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇರಬೇಕು. ಈಗ ನೀವು ಬಂದರೆ ಆ ಕಡೆಯಿಂದ ಒಂದು ಖಾಲಿ ಪೇಪರ್ ಹಿಡ್ಕೊಂಬಂದು ಸೈನ್ ಹಾಕಿ ಸರ್ ಅಂದರೆ ಹಾಕ್ಬಿಡ್ತೀನ, ಸೈನ್ ಹಾಕಿದ್ರೆ ಅದರ ಪರಿಣಾಮ ಏನು? ಜನಧ್ವನಿಯವರು ಬಂದಿದ್ದಾರೆ ಇಲ್ಲಿ, ನನ್ನ ಹತ್ರ ಖಾಲಿ ಕಾಗ್ದಕ್ಕೆ ಕೊಡಿ ಸರ್, ಸೈನ್ ಹಾಕ್ಕೊಡಿ ಸರ್, ಆಮೇಲೆ ನಾನು ಮಾಡ್ಕೊತ ಇಲ್ಲಪ್ಪ ಹಾಕೋದಿಲ್ಲ. ಏತಕ್ಕೆ ಹೇಳ್ರಿ ಇದು? ಇನ್ನೇನಿಲ್ಲ ಸರ್, ಇಲ್ಲಿಗೆ ನಾನು ಬಂದಿದ್ದೆ ಅಂತ ಸರ್ ಲೆಟ್ರು. ನೀವು ಬಂದಿದ್ರೆ ಬರ್ಕೊಳ್ರಿ ಲೆಟ್ರು, ಆಮೇಲೆ ನಾನು ಸೈನ್ ಹಾಕ್ಕೊಡ್ತೀನಿ. ಅದಕ್ಕೇನಂತೆ, ನನ್ನ ಕ್ರಿಯೆಯ ಪರಿಣಾಮ ಏನಾಗಬಹುದು ಅನ್ನುವಷ್ಟು ಬುದ್ಧಿಶಕ್ತಿ ಇದೆ ನನಗೆ. ಎ ಪರ್ಸನ್, ನೋಡಿ ಇಂಗ್ಲೀಷಲ್ಲಿ ವಾಕ್ಯ ಚೆನ್ನಾಗಿದೆ, ಹೂ ಈಸ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಆ್ಯಕ್ಟ್ಸ್. ಹೇಗಿದೆ ಮಜಾ? ಯು ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್. ಸೈನ್ ಹಾಕಿದ್ರೆ ಇದಕ್ಕೆಲ್ಲ ಒಪ್ಕೊಂಡೆ ನ್ಯಾಚುರಲ್ ಅಲ್ಬನ್ರಿ. ಪ್ರಾಬಬಲ್, ಸೈನ್ ಹಾಕದೆ ಖಾಲಿ ಕಾಗ್ದಕ್ಕೆ ಹಾಕಿದ್ರೆ ಪ್ರಾಬಬಲ್ ಏನಾಗ್ಬೋದು, ದುರುಪಯೋಗ ಆಗೋದು ಸಾಧ್ಯತೆ ಇದೆ. ಇದರ ಪರಿಣಾಮ ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ. ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್, ನನ್ನ ಸಹಿಯ ಸಹಜವಾದ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೈನ್ ಹಾಕಬೇಕು. ಅಷ್ಟು ಬುದ್ಧಿಶಕ್ತಿನಾದರೂ ಇದ್ದವನು ವಿಲ್ಲನ್ನು ಮಾಡಬಹುದು. ಬಹಳ ಇಂಪಾರ್ಟೆಂಟ್, ವಿಲ್ ಮಾಡೋದು ಅಂದರೆ ಏನು ಅನ್ನೋದಕ್ಕಾದರೆ, ಏನಪ್ಪ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ಗೆ ಬಿಟ್ಬಿಟ್ರೆ ನಾನು ಸತ್ತ ಮೇಲೆ ನಾರ್ಮಲ್ ಕೋರ್ಸಲ್ಲಿ ಹೋಗುತ್ತೆ, ವಿಲ್ ಯಾಕೆ ಮಾಡಬೇಕು? ಸೊ ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್, ರೈಟ್? ನೋಡ್ರಿ, ನನಗೆ 7 ಜನ ಮಕ್ಕಳಿದ್ದಾರೆ, ನಾನು 7 ಜನಕ್ಕೂ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಎಲ್ಲ 7 ಪಾಲಾಗುತ್ತೆ. ಅಥವಾ ನನ್ನ ಹೆಂಡತಿನ ಅವತ್ತು ಬದುಕಿದ್ರೆ 8 ಪಾಲಾಗುತ್ತೆ, ನನ್ನ ಹೆಂಡತಿ ಮಕ್ಕಳು, ಮಕ್ಕಳು 8. ನನಗನ್ಸುತ್ತೆ ಒಂದು ಕ್ಷಣ, ಈ 7 ಮಕ್ಕಳ ಪೈಕಿ 3 ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಭಾರಿ ಚೆನ್ನಾಗಿದ್ದಾರೆ, ತುಂಬ ಅನುಕೂಲವಾಗಿದ್ದಾರೆ, ಲಕ್ಷ ಲಕ್ಷ ರೂಪಾಯಿ ಸಂಬಳ ಇವತ್ತು ಎಲ್ಲರಿಗೂ ಗೊತ್ತಿದೆ ಅಲ್ವೇ. ಇನ್ನು 4 ಜನ ಸಾಧಾರಣವಾದ ಕೆಲಸ, ಒಬ್ಬರಂತೂ ವ್ಯವಸಾಯ ಗೊತ್ತು, ನಮ್ಮ ವ್ಯವಸಾಯದ ಅನ್ಸರ್ಟನಿಟಿಗಳು, ಒಂದು ವರ್ಷ ಬೆಳೆ ಬರುತ್ತೆ, ಒಂದು ವರ್ಷ ಮಳೆ ಇಲ್ಲ, ಕೋಟೆ ತಾಲೂಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಷ್ಟ ಏನು ಅಂತ ಅಲ್ವೇ. ಆ ಥರ ಸ್ಥಿತಿಲಿದ್ದಾರೆ. ನನ್ನ ಆಸ್ತಿಯಲ್ಲಿ ಎಲ್ರಿಗೂ ಸಮಪಾಲು ಬೇಡ. ಈ ಮೊದಲನೇ 4 ಜನ ಅಂತ ಹೇಳಿದ್ನಲ್ಲ ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೇನು ಕೊಡದಿದ್ರು ಆಯಿತು. ಈ 3 ಜನ ಇದಾರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡೋಣ ನನಗನ್ಸುತ್ತೆ. ನನ್ನ ಹೆಂಡತಿಗಂತೂ ಅಯ್ಯೋ, ನನ್ನ ಕಾಲಾನಂತರ ಏನು ನನ್ನ ಮಕ್ಕಳು ನೋಡ್ಕೊಂಡೇ ನೋಡ್ಕೋತಾರಂತ ಯಾವ ಖಾತ್ರಿ? ಸೊ ನನ್ನ ಹೆಂಡತಿಯ ಹಿತಾಸಕ್ತಿಯನ್ನು ಕಾಪಾಡಬೇಕು, ಈ 3 ಮಕ್ಕಳಿಗೆ ಆದ್ಯತೆ ಕೊಡಬೇಕು. ದಟ್ ಈಸ್ ಹೌ ಐ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಹಾಗೆ ಬಿಟ್ಟರೆ ಎಂಟು ಪಾಲು, ಅವನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ, ಗವರ್ನರ್ ಆಗಿರಲಿ, ಅವನಿಗೂ ಒಂದು ಪಾಲು, ನನ್ನ ಹೆಂಡತಿಗೂ ಒಂದು ಪಾಲೇ ಅಲ್ವೇ. ಆ ಒಂದು ಪಾಲು ಸಾಲದೆ ಹೋಗ್ಬೋದು ಅವಳು ಜೀವನಕ್ಕೆ, ಅಷ್ಟೇ ಕಾನೂನು ಪ್ರಕಾರ ಬರೋದಷ್ಟೇ. ಹೆಚ್ಚು ಕೊಡಬೇಕು, ಬಡವರಿಗೆ ಜಾಸ್ತಿ, ಶ್ರೀಮಂತರು ಕಮ್ಮಿ, ಆ ಥರ ಎಲ್ಲೂ ಇಲ್ವೇ ಇಲ್ವಲ್ಲ. ಆದ್ದರಿಂದ ನಾನೇ ಅನ್ಕೋತೀನಿ, ಲೆಟ್ ಮೀ ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎಕ್ಸಿಕ್ಯೂಟಿಂಗ್ ಎ ವಿಲ್. ಆ ವಿಲ್ಲಲ್ಲಿ ಯಾವಾಗಲೂ ಈ ಪದಗಳನ್ನು ಬರ್ತೀವಿ, ನನ್ನ ಕಾಲಾನಂತರ. ಈ ಪದ ಯಾವುದೇ ವಿಲ್ ತೆಗೆದು ನೋಡಿ, ನನ್ನ ಕಾಲಾನಂತರ, ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ. ನೋಡಿ ಚೆನ್ನಾಗಿದೆ, ನನ್ನ ಕಾಲಾನಂತರ ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ, ನನ್ನ ಇಚ್ಛೆ ಏನು ಅಂದರೆ ಈ 3 ಜನಕ್ಕೆ ಪ್ರಿಯಾರಿಟಿ, ನನ್ನ ಹೆಂಡತಿಗೆ ರಕ್ಷಣೆ, ಅವ್ರಿಗೆ ಪರವಾಗಿಲ್ಲ ಇರಲಿ, ಇದು ನನ್ನ ಇರಾದೆ ಅಂದರೆ ಅಭಿಪ್ರಾಯ, ನನ್ನ ಆಶಯ ಆ ಪ್ರಕಾರ ಇರಬೇಕು ಅಂತ ಈ ಮರಣ ಶಾಸನವನ್ನು ಬರೆಸುತ್ತಿದ್ದೇನೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ

0: ಇದೇ ಜೀವನದ ಗುರಿಯು.
1: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
0: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
0: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 28 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
6: ಪುಸಿಯ ನೀಂ ಪುಸಿಗೈದು,
7: ಪುಸಿಯ ನೀಂ ಪುಸಿಗೈದು,
6: ದಿಟವ ಕಾಣ್ಬವೊಲ್ ಎಸಗೆ,
7: ದಿಟವ ಕಾಣ್ಬವೊಳ್ ಎಸೆಗೆ,
6: ಮುಸುಕ ತಳೆದಿಹನು,
7: ಮುಸುಕ ತಳೆದಿಹನು,
6: ಪರಬೊಮ್ಮನೆನ್ನುವೊಡೆ,
7: ಪರಬೊಮ್ಮನೆನ್ನುವೊಡೆ,
6: ಒಸದೇತ ಕವನೀವನ್,
7: ಒಸದೇತಕ್ಕೆ ಅವನೀವನ್,
6: ಯಮಗೊಂದು ನಿಜ ಕುರುಹ,
7: ಯಮಗೊಂದು ನಿಜ ಕುರುಹ,
6: ನಿಶೆಯೊಳ್ ಉಡುಕರದವೊಲು ಮಂಕುತಿಮ್ಮ,
7: ನಿಶೆಯವೊಳ್ ಉಡುಕರದ,
6: ನಿಶೆಯೊಳ್ ಉಡುಕರದ ಒಲು ಮಂಕುತಿಮ್ಮ,
7: ನಿಶೆಯೊಳ್ ಉಡುಕರದ ಒಲು ಮಂಕುತಿಮ್ಮ.
5: ಸೊ ಇಲ್ಲಿ ಪುಸಿಯ ನೀಂ ಪುಸಿಗೈದು, ಇವಾಗ ಕಣ್ಣು ಕಾಣಿಸ್ತಾ ಇರುವಂಥದ್ದು ಅದು ಸತ್ಯ ಅಲ್ಲ ಅಂತ ಫಸ್ಟ್ ನೀನು ಅರ್ಥ ಮಾಡ್ಕೊಳ್ಬೇಕು. ಏನು ಕಣ್ಣು ಕಾಣ್ತಾ ಇದೆಯೋ, ಈಗ ಮರೀಚಿಕೆ ಆ ಉದಾಹರಣೆಯನ್ನು ನಾವು ತಗೊಂಡ್ವಿ, ಮರೀಚಿಕೆ ಅದು ಕೇವಲ ಮರೀಚಿಕೆ, ಅದು ನೀರಲ್ಲ ಅನ್ನೋಂಥದ್ದು ನಮಗೆ ಫಸ್ಟ್ ಗೊತ್ತಾಗಬೇಕು. ಅಂದರೆ ಸುಳ್ಳು, ಅದು ಸುಳ್ಳು ಅಂತ ನಮಗೆ ಮೊದಲು ಅರ್ಥ ಆಗಬೇಕು. ಅದು ಅರ್ಥವಾದಾಗ ನಮಗೆ ನಿಜವನ್ನು ಹುಡುಕೋಂಥ ಮನಸ್ಸು ಬರುತ್ತೆ. ನಿಜ ಯಾವುದು? ಇದು ಸುಳ್ಳು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇದಲ್ಲದೆ ಬೇರೆ ಏನೋ ಒಂದು ಸತ್ಯ ಇದೆ, ಆ ಸತ್ಯವನ್ನು ನಾನು ಹುಡುಕಬೇಕು ಅಂತ ಮೊದಲು ನನಗೆ ಗೊತ್ತಾಗಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ನನ್ನ ಕಣ್ಣು ಕಾಣೋದೆಲ್ಲ ಸತ್ಯ, ಅದೇ ಸತ್ಯ ಅನ್ನೋಂಥ ಭ್ರಮೆಯಲ್ಲಿ ನಾನು ಇರ್ತೀನಿ. ಸೊ ಹಾಗಾಗಿ ಏನೋ ಹೊಸ ವಿಷಯ, ಅಂದರೆ ಸತ್ಯವಾದಂಥ ಒಂದು ಹೊಸ ವಿಷಯ ನನಗೆ ತಿಳಿಯೋ ಅಂಥ ಅವಕಾಶ ಸಿಕ್ಕಿದ್ರೂ ಕೂಡ ನನ್ನ ಬುದ್ಧಿಯಲ್ಲಿ ಜಾಗ ಇರಲ್ಲ. ಈಗ ಒಂದು ಕಪ್ಪು ನೀರಿನ ಬಟ್ಲಿದೆ ಅಂದ್ಕೊಳ್ಳೋಣ, ಆ ನೀರಿನ ಬಟ್ಲಲ್ಲಿ ಗಲೀಜು ನೀರು ತುಂಬಿಸ್ಬಿಟ್ಟಿದ್ದೀವಿ. ನಮಗೆ ಬೇಕಾದ್ದೇನು? ಸ್ವಚ್ಛವಾದಂಥ ಕುಡಿಯುವ ನೀರು. ಆದರೆ ಇವಾಗ ಅದರೊಳಗಡೆ ಗಲೀಜು ನೀರಿದೆ. ಹೊರಗಡೆಯಿಂದ ನನಗೆ ಸ್ವಚ್ಛವಾದಂಥ ನೀರು ಸಿಕ್ಕಿದರೂ ಕೂಡ ಎಲ್ಲಿವರೆಗೆ ನಾನು ಈ ಬಟ್ಟಲಲ್ಲಿರುವಂಥ ಗಲೀಜು ನೀರನ್ನು ಖಾಲಿ ಮಾಡಲ್ವೋ ಅಲ್ಲಿವರೆಗೂ ಸ್ವಚ್ಛವಾದಂಥ ನೀರನ್ನು ಅದರಲ್ಲಿ ತುಂಬಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಮಾಡಬೇಕಾಗಿರೋದು ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯವಲ್ಲ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನಾನು ನಿಜವಾದಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಅದು ಮೊದಲನೇ ಹಂತ. ಸೊ ಈಗ ನಿಜವನ್ನು ನಾನು ಅರ್ಥ

0: ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊರಟೆ ಅಂತಂದ್ರೆ ಭಗವಂತ ನನ್ನ ಎದುರು ಕಾಣಿಸ್ತಾ ಇದ್ದಾನ ಅಂತಂದ್ರೆ ಇಲ್ಲವಂತೆ, ಒಂದು ಮುಸುಕು ಹಾಕೊಂಡ್ಬಿಟ್ಟಿದ್ದಾನೆ. ಸೊ ನನಗೆ ಕಾಣಿಸೋದೇನು? ಬರೀ ಮುಸುಕು. ಅದರೊಳಗಡೆ ಭಗವಂತ ಇದ್ದಾನೆ, ಕಣ್ಣಿಗೆ ಕಾಣ್ತಾ ಇರೋದು ಅದು ಸುಳ್ಳು, ಅದು ಸತ್ಯವಲ್ಲ ಅಂತ ನಾನು ಫಸ್ಟ್ ಅರ್ಥ ಮಾಡಿಕೊಂಡೆ. ಈಗ ಸತ್ಯವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆದರೆ ನನಗೆ ಕಾಣ್ತಾ ಇರೋವಂಥದ್ದು ಬರೀ ಮುಸುಕು, ಬೇರೆ ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಒಳಗಡೆ ಇರೋದನ್ನು ನಾನು ಹುಡುಕ್ಬೇಕೀಗ. ಸೊ ಆಗ ನಮ್ಮಲ್ಲಿ ಈ ಟ್ರೆಷರ್ ಹಂಟ್ ಅಂತ ನಾವು ಮಾಡ್ತೀವಿ ಅಲ್ವಾ, ನಿಧಿಯನ್ನು ಹುಡುಕೋವಂಥದ್ದು ಅಂತ. ಆ ನಿಧಿ ಹುಡುಕೋವಂಥ ಆಟದಲ್ಲಿ ಕೆಲವೆಲ್ಲ ಕ್ಲೂಸ್ ಕೊಟ್ಟಿರ್ತಾರೆ, ತಂಡಗಳನ್ನು ಮಾಡಿಬಿಟ್ಟು, ಒಂದು ಐದಾರು ತಂಡಗಳು ಮಾಡಿಬಿಟ್ಟು, ಅದರಲ್ಲಿ ಹೇಗೆ ಅಂತಂದರೆ ನೇರವಾಗಿ ಇಂಥ ಜಾಗಕ್ಕೆ ಹೋಗಿ ಅಂತ ಹೇಳಿರಲ್ಲ, ಆ ಜಾಗದ ಒಂದು ಸುಳಿವು ಕೊಟ್ಟಿರ್ತಾರೆ ಅಲ್ವಾ, ಸುಳಿವು ಕೊಡ್ತಾರೆ. ಆ ಸುಳಿವನ್ನು ಅರ್ಥ ಮಾಡಿಕೊಂಡು ನಾವು ಆ ಜಾಗವನ್ನು ಮುಟ್ಟಿದರೆ ಆ ಜಾಗದಲ್ಲಿ ನಮಗೆ ಇನ್ನೊಂದು ಸುಳಿವು ಸಿಕ್ಕತ್ತೆ, ಆ ಸುಳಿವನ್ನಿಟ್ಕೊಂಡು ಇನ್ನೊಂದಕ್ಕೆ ಹೋಗ್ತೀವಿ. ಸೊ ಹಾಗೆ ಆ ಟ್ರೆಷರ್ ಹಂಟ್ನಲ್ಲಿ ನಾವು ಹೇಗೆ ಒಂದು ಸುಳಿವನ್ನು ಉಪಯೋಗಿಸ್ಕೊಂಡು ಒಂದು ಸ್ಥಳವನ್ನು ಮುಟ್ಟಿ ಆ ಸ್ಥಳದ ಇನ್ನೊಂದು ಸುಳಿವನ್ನು ತೆಕ್ಕೊಂಡು ಮತ್ತೊಂದು ಜಾಗವನ್ನು ಮುಟ್ಟಿ, ಸೊ ಹಂತ ಹಂತವಾಗಿ ನಾವು ಸತ್ಯದ ಅನ್ವೇಷಣೆಯನ್ನು ನಾವೀಗ ಮಾಡ್ತಿದ್ದೀವಿ, ನಿಧಿಯ ಅನ್ವೇಷಣೆಯನ್ನು ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ನಮಗೆ ಒಂದೊಂದು ಸುಳಿವುಗಳು ಸಿಗ್ತಾ ಇದೆ, ಒಂದು ಕ್ಲೂ ಸಿಗ್ತಾ ಇದೆ, ಕುರುಹು ಸಿಗ್ತಾ ಇದೆ. ಈ ಮುಸುಕು ಹಾಕ್ಕೊಂಡಿರುವಂಥ ಪರಬ್ರಹ್ಮ ನಮಗೆ ಆ ಥರ ಸುಳಿವನ್ನಾದರೂ ಕೊಡಬಹುದಲ್ವಾ, ಇಂಥ ಜಾಗಕ್ಕೆ ಹೋಗಪ್ಪ ಅಂತ ಒಂದು ಸುಳಿವಾದರೂ ಕೊಡಬಹುದಲ್ವಾ ಅಂತ ಡಿ ವಿ ಜಿ ಅವ್ರು ಕೇಳ್ತಾ ಇರೋವಂಥದ್ದು. ಅದು ಹೇಗೆ ಅಂತಂದರೆ, ಸಂಪೂರ್ಣ ಕತ್ತಲೆಯಾಗಿರುವಂಥ ಸಂದರ್ಭದಲ್ಲಿ ನಮಗೆ ದಾರಿಯನ್ನು ತೋರಿಸುವಂಥದ್ದು ಸೂರ್ಯ ಇಲ್ಲದೆ ಇರುವಂಥ ಸಮಯದಲ್ಲಿ ಉಡುಕರ ಅಂದರೆ ಚಂದ್ರ, ಚಂದ್ರನ ಬೆಳಕು ನಮಗೆ ದಾರಿಯನ್ನು ತೋರಿಸುತ್ತೆ. ಸೂರ್ಯನ ಬೆಳಕಿನಷ್ಟು ಪ್ರಖರವಾಗಿ ಎಲ್ಲವನ್ನೂ ಬೆಳಗಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ಚಂದ್ರ ಸಾಧ್ಯವಾದಷ್ಟು ಮಟ್ಟಿಗೆ ನಮಗೆ ಒಂದು ಐಡಿಯಾ ಕೊಡ್ತಾನೆ, ಓಕೆ ಇದು ರೋಡು, ಈ ರೋಡಲ್ಲೇ ನೀನು ಮುಂದುವರಿ, ಇನ್ನೊಂದು 10 ಅಡಿ ಆ ಕಡೆಗೆ ಹೋದರೆ ಮೂರಿಗೆ ಬಿದ್ದುಬಿಡ್ತೀಯಪ್ಪ, ಬೇಡ ಈ ಕಡೆನೇ ಇರು. ಸೊ ಹಾಗೆ ಒಂದು ಕುರುಹನ್ನು ಕೊಡ್ತಾನೆ. ಸಂಪೂರ್ಣ ಪ್ರಖರವಾದಂಥ ಜ್ಯೋತಿ ಅಲ್ಲಿ ಇಲ್ಲದೆ ಹೋದ್ರೂ ಉಡುಕರ ನಮಗೆ ದಾರಿಯನ್ನು ತೋರಿಸ್ಕೊಡ್ತಾನೆ. ರಾತ್ರಿಯ ಸಮಯದಲ್ಲಿ ಏನೂ ಕಾಣಿಸದೇ ಇರುವಂಥ ಸಮಯದಲ್ಲಿ ನಮಗೆ ಈ ಉತ್ತಮವಾದಂಥ ಸಹಾಯ ಹೇಗೆ ಚಂದ್ರ ಮಾಡ್ತಾನೋ, ನಾವು ಟ್ರೆಷರ್ ಹಂಟ್ಗೆ ಹೊರಟಿದ್ದೀವಿ, ಆ ಟ್ರೆಷರ್ ಹಂಟ್ಗೆ ಭಗವಂತ ನಮ್ಗೆ ಕೆಲವೊಂದು ಕುರುಹುಗಳನ್ನು ಕೊಡ್ಬೋದಲ್ವಾ, ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಅಂತ ಡಿ ವಿ ಜಿ ಅವ್ರು ಕೇಳ್ತಾ ಹಾಗೆ ಮುಂದುವರಿಸ್ತಾರೆ. ರಾತ್ರಿಯ ಭಾವವನ್ನು ಡಿ ವಿ ಜಿ ಅವರು ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧ ವಿಮೋಚನೆ ದೇಶದ ಹಿತವು ಇರಬೇಕು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ವಿವೇಚನೆ ಜೊತೆ ದೇಶದ ಹಿತವು ಇರಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮೆಲ್ಲರ ಸಹಜ ಗುಣವೆಂದರೆ ನಾವು ಆದಷ್ಟು ನೆಮ್ಮದಿಯಾಗಿ ಬಾಳಬೇಕು, ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು. ಮುಂದೆ ಬರಬಹುದಾದ ಕಷ್ಟಗಳನ್ನು ಎದುರಿಸಲು ಈಗಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದೇ ಆಗಿರುತ್ತದೆ. ಈಗ ಮಳೆಗಾಲದ ಆರಂಭದ ಸಮಯ. ಮಳೆ ಬರುವಾಗ ಹೊರಗೆ ಹೋಗಲಾಗುವುದಿಲ್ಲ ಎಂಬ ಕಾರಣದಿಂದ ಹಲವು ತಿಂಗಳಿಗೆ ಆಗುವಷ್ಟು ಸಾಮಗ್ರಿಗಳನ್ನು ಖರೀದಿಸಿ ಇಟ್ಟುಕೊಂಡರೆ ಒಳ್ಳೆಯದು ಎಂದು ಭಾವಿಸಿ ಖರೀದಿಸುತ್ತೇವೆ. ಇದನ್ನು ಮುಂಜಾಗೃತ ಕ್ರಮ ಎಂದು ಭಾವಿಸುತ್ತೇವೆ. ಇದು ಸಹಜವಾದದ್ದು, ಇದು ತಪ್ಪು ಎಂದೇನಲ್ಲ. ಆದರೆ ಎಷ್ಟನ್ನು ಖರೀದಿಸಬೇಕು ಎಂಬ ಬಗ್ಗೆ ವಿವೇಚನೆ ಬೇಕಾಗುತ್ತದೆ. ಹಾಗೆಯೇ ನಾಳೆ ಬರಬಹುದಾದ ಆರ್ಥಿಕ ಸಂಕಷ್ಟಗಳ ಸಮಯದಲ್ಲಿ ಅನುಕೂಲವಾಗಲಿ ಎಂದು ಮೊದಲಿನಿಂದಲೂ ಕೂಡಿಡುವುದು ಸಹ ನಮ್ಮಲ್ಲಿ ಸಹಜವಾಗಿ ಬಂದಿರುವಂತಹದ್ದು. ಇದು ಎಷ್ಟು ಉಪಕಾರಿ ಕ್ರಮ ಎಂದರೆ, ಈ ಹಿಂದೆ ಅನೇಕ ದೇಶಗಳು ಆರ್ಥಿಕ ಸಮಸ್ಯೆಯಿಂದ ಬಳಲುವಂತಾದಾಗ ನಮ್ಮ ದೇಶಕ್ಕೆ ಅದು ಅಂತಹ ಸಮಸ್ಯೆ ಆಗಲಿಲ್ಲ. ಮುಂದೆ ಇಂತಹ ಸಮಸ್ಯೆ ದೇಶಕ್ಕೆ ಆಗಬಾರದು ಎಂದು ನಮ್ಮ ದೇಶವು ಸಹಜ ಸ್ಥಿತಿಯಲ್ಲಿದ್ದಾಗ ಕೇಂದ್ರ ಸರ್ಕಾರವೇ ಚಿನ್ನ ಖರೀದಿಸುತ್ತದೆ. ಇದರಿಂದಾಗಿ ನಮ್ಮ ದೇಶದಲ್ಲಿ ಅರಾಜಕತೆ ಉಂಟಾಗುವುದಿಲ್ಲ. ಇದು ಸರಿಯಾದ ಕ್ರಮವೇ. ಇದನ್ನು ನಾವು ಬಹಳ ವರ್ಷಗಳಿಂದ ಪಾಲಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಈಗ ಇಡೀ ವಿಶ್ವದಲ್ಲಿ ಆರ್ಥಿಕ ಸಂಕಷ್ಟ ಒದಗಿದೆ. ಈ ಸಮಯದಲ್ಲಿ ನಡೆಯುತ್ತಿರುವ ಅನವಶ್ಯಕವಾದ ಯುದ್ಧಗಳು ಮತ್ತೆ ಪ್ರಪಂಚದ ಆರ್ಥಿಕ ಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿದೆ. ಕೆಲವು ದೇಶಗಳು ನೇರವಾಗಿ ಯುದ್ಧದಲ್ಲಿ ಭಾಗಿಯಾದರೆ ಕೆಲವು ದೇಶಗಳು ಪರೋಕ್ಷವಾಗಿ ಯುದ್ಧ ಮಾಡುವ ದೇಶಗಳಿಗೆ ಬೆಂಬಲ ನೀಡುತ್ತಿವೆ. ನಮ್ಮ ದೇಶ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗದಿದ್ದರೂ ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ಹೊಡೆತ ಕಂಡುಬರುತ್ತಿದೆ. ಹೀಗಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿರವರು ದೇಶದ ಆರ್ಥಿಕ ಸ್ಥಿತಿಯು ಸುಧಾರಿಸುವ ತನಕ ಕೆಲವು ಕ್ರಮಗಳನ್ನು ಕೈಗೊಳ್ಳುವಂತೆ ದೇಶದ ಜನರಿಗೆ ಕರೆ ನೀಡಿದ್ದಾರೆ. ನಮ್ಮ ದೇಶ ಕೆಲವು ವಿಷಯಗಳಲ್ಲಿ ಸ್ವಾವಲಂಬಿಯಾದರೂ ಅನೇಕ ವಿಷಯಗಳಲ್ಲಿ ಪರಾವಲಂಬಿಯಾಗಿದೆ. ಉದಾಹರಣೆಗೆ ಇಂಧನ ಕ್ಷೇತ್ರ. ನಮ್ಮ ದೇಶದಲ್ಲಿನ ಇಂಧನ ಉತ್ಪಾದನೆ ಬಹಳ ಕಡಿಮೆ. ಇದು ದೇಶಾದ್ಯಂತ ದಿನದಿಂದ ದಿನಕ್ಕೆ ಇಂಧನ ಬಳಕೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಅದನ್ನು ಪೂರೈಸುವುದಕ್ಕಾಗಿ ನಾವು ವಿದೇಶಗಳಿಂದ ಅದನ್ನು ಆಮದು ಮಾಡಿಕೊಳ್ಳಬೇಕಾಗಿದೆ. ಈಗಂತೂ ಮಧ್ಯಪ್ರಾಚ್ಯ ದೇಶದಲ್ಲಿನ ಪ್ರಕ್ಷುಬ್ಧ ಪರಿಸ್ಥಿತಿಯಿಂದಾಗಿ ಹಣ ನೀಡುತ್ತೇವೆ ಎಂದರೂ ಇಂಧನ ತರಿಸಲು ಕಷ್ಟವಾಗುತ್ತಿದೆ. ಎಲ್ಲೆಡೆಯ ವ್ಯಾಪಾರಿ ಮನೋಭಾವದಂತೆ ಇಂಧನಕ್ಕೆ ಅದನ್ನು ಪೂರೈಸುವ ದೇಶಗಳು ಹೆಚ್ಚು ಹಣ ವಿಧಿಸುತ್ತಿವೆ. ಇಂಧನ ಬೇಕು ಎಂದಾದರೆ ಹೆಚ್ಚು ಹಣ ನೀಡಿ ಖರೀದಿಸಲಿ ಎಂಬುದು ಅವುಗಳ ಧೋರಣೆ. ನಮಗೆ ಇಂಧನ ಬೇಕೇ ಬೇಕು, ಅದು ಅಗತ್ಯಗಳಲ್ಲಿ ಒಂದಾಗಿದೆ. ಹಾಗಾಗಿ ದುಬಾರಿ ಬೆಲೆ ನೀಡಿಯಾದರೂ ಇಂಧನ ಖರೀದಿಸಬೇಕು, ಅದು ಅನಿವಾರ್ಯ. ಕೆಲವು ದಿನಗಳು ದೇಶದಲ್ಲಿ ಇಂಧನ ಸಿಗುವುದಿಲ್ಲ ಎಂದು ಭಾವಿಸಿದರೆ ದೇಶದ ಸ್ಥಿತಿ ಹೇಗಿರುತ್ತದೆ ಎಂದು ಕಲ್ಪಿಸುವುದು ಕಷ್ಟವಾಗುತ್ತದೆ. ಹಾಗಾಗಿ ದುಬಾರಿ ಬೆಲೆ ನೀಡಿಯಾದರೂ ಹೊರ ದೇಶಗಳಿಂದ ಇಂಧನ ಖರೀದಿಸಬೇಕಾಗಿದೆ. ಇದರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಬಿಗಡಾಯಿಸುತ್ತಿದೆ. ಹಾಗೆಯೇ ನೋಡಿದರೆ ನಮ್ಮ ದೇಶ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಅದರಂತೆ ದೇಶದ ಜನರು ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಆದರೂ ಯುದ್ಧದ ಪರಿಣಾಮ ಎಲ್ಲರನ್ನು ಕಾಡುತ್ತಿದೆ. ಈ ಕಾರಣದಿಂದಾಗಿ ಇಂಧನವನ್ನು ಅಗತ್ಯದಷ್ಟು ಮಾತ್ರ ಉಪಯೋಗಿಸಿ ಎಂದು ನಮ್ಮ ದೇಶದ ಪ್ರಧಾನಮಂತ್ರಿ ದೇಶದ ಜನರನ್ನು ಕೈಮುಗಿದು ಬೇಡಿಕೊಂಡಿದ್ದಾರೆ.

ಇದರ ಭಾಗವಾಗಿ ಇಂಧನ ದರ ಹೆಚ್ಚಿಸಿದ್ದಾರೆ. ಇದು ಹಣ ಮಾಡುವ ದಂಧೆಯಾಗಿ ಕಂಡುಬರುವುದಿಲ್ಲ. ಆದರೆ ದರ ಹೆಚ್ಚಾದಾಗ ಜನರು ಅನಗತ್ಯವಾಗಿ ಖರೀದಿಸುವುದನ್ನು ಕಡಿಮೆ ಮಾಡಬಹುದು. ಇಂಧನ ಖರೀದಿ ದೇಶದಲ್ಲಿ ಕಡಿಮೆಯಾದರೆ ಹೊರಗಿನಿಂದ ಖರೀದಿಸುವುದನ್ನು ಕಡಿಮೆ ಮಾಡಬಹುದು. ಆಗ ದೇಶದ ಹಣ ದೇಶದಲ್ಲಿ ಉಳಿಯುತ್ತದೆ ಎಂಬುದು ಇದರ ಆಶಯ. ಆದರೆ ಕೆಲವರು ಇದರಲ್ಲೂ ರಾಜಕೀಯ ಮಾಡಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ದೇಶದ ಸಂಕಷ್ಟದ ಸ್ಥಿತಿಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳು ಒಂದಾಗಿ ನಿಲ್ಲಬೇಕಾಗುತ್ತದೆ. ಹಾಗೆಯೇ ಜನರು ಸಹಕರಿಸಬೇಕಾಗುತ್ತದೆ. ದೇಶ ಉಳಿದರೆ ಮಾತ್ರ ನಾವೆಲ್ಲ ಕ್ಷೇಮವಾಗಿ ಉಳಿಯಬಹುದು. ಇಂತಹ ಸಮಯದಲ್ಲಿ ನಾವು ನಮ್ಮ ವಿವೇಚನೆ ಉಪಯೋಗಿಸಬೇಕಾಗುತ್ತದೆ. ದೇಶದ ಪ್ರಧಾನಿಯವರು ಕೋರಿರುವ ಮತ್ತೊಂದು ಕೋರಿಕೆ ಎಂದರೆ ಚಿನ್ನವನ್ನು ಅನಗತ್ಯವಾಗಿ ಖರೀದಿಸಬೇಡಿ ಎಂದು. ನಿಮಗೆ ತಿಳಿದಿರುವಂತೆ ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿ ಆ ದೇಶದಲ್ಲಿರುವ ಚಿನ್ನದ ಸಂಗ್ರಹದ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಯಾವ ದೇಶದಲ್ಲಿ ಚಿನ್ನದ ಸಂಗ್ರಹ ಹೆಚ್ಚಾಗಿರುವುದೋ ಅಂತಹ ದೇಶ ಆರ್ಥಿಕವಾಗಿ ಸದೃಢ ಎಂಬುದು ಕಂಡುಬರುತ್ತದೆ. ನಮ್ಮ ದೇಶದಲ್ಲೂ ಚಿನ್ನದ ಉತ್ಪಾದನೆಯಾಗುತ್ತದೆ. ಆದರೆ ಅದು ನಮಗೆ ಸಾಲದಾಗಿದೆ. ಇದರಿಂದಾಗಿ ವಿದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ನಾಗಲೋಟದಿಂದ ಹೆಚ್ಚಾಗುತ್ತಿದೆ. ನಮ್ಮಲ್ಲಿ ಮೊದಲಿನಿಂದಲೂ ಚಿನ್ನದ ವ್ಯಾಮೋಹ ಜಾಸ್ತಿ. ಮೊದಲೆಲ್ಲ ಚಿನ್ನದ ಆಭರಣ ಧರಿಸುವುದು ಘನತೆಯ ವಿಷಯವಾಗಿತ್ತು. ಮದುವೆ, ಮುಂಜಿ, ಗೃಹ ಪ್ರವೇಶದಂಥ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚು ಚಿನ್ನದ ಆಭರಣ ಧರಿಸಿ ತಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಿದ್ದರು. ಈಗ ಆಭರಣಕ್ಕೆ ಎಂದು ಅಲ್ಲದಿದ್ದರೂ ದೇಶದಲ್ಲಿ ಚಿನ್ನದ ಖರೀದಿ ಮುಂದುವರಿದಿದೆ. ಈಗ ಚಿನ್ನದ ಖರೀದಿ ಉಳಿತಾಯದ ಮಾರ್ಗವಾಗಿ ಬದಲಾಗಿದೆ. ಇಂದು ಲಕ್ಷ ಕೊಟ್ಟು ಚಿನ್ನ ಖರೀದಿಸಿದರೆ ಅದು ಕೆಲವೇ ದಿನಗಳು ಅಥವಾ ವರ್ಷಗಳಲ್ಲಿ ಎರಡು ಪಟ್ಟು ಆಗಬಹುದು ಎಂದು ಜನರು ಚಿನ್ನ ಖರೀದಿಸುತ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಕ್ಷೇಮವಲ್ಲ ಎಂದು ಅದನ್ನು ಬ್ಯಾಂಕ್ನ ಲಾಕರ್ಗಳಲ್ಲಿ ಇಡುತ್ತಾರೆ. ಅಂದರೆ ಅದಕ್ಕೆ ಹೂಡಿಕೆ ಮಾಡಿರುವ ಹಣ ಮತ್ತೆ ಚಲಾವಣೆಗೆ ಬರುವುದಿಲ್ಲ. ಇದು ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಅದರ ಬದಲು ಕಡಿಮೆಯಾದರೂ ಸರಿ ಸ್ವಲ್ಪ ಬಡ್ಡಿ ಬರುವಂತೆ ಬ್ಯಾಂಕುಗಳಲ್ಲಿ ಠೇವಣಿ ಇರಿಸಿದರೆ ಆ ಠೇವಣಿ ಹಣವನ್ನು ಬ್ಯಾಂಕಿನ ಮೂಲಕ ದೇಶ ಉಪಯೋಗಿಸಬಹುದು. ಆ ಹಣವನ್ನು ಅಗತ್ಯವಿದ್ದವರಿಗೆ ಸಾಲವಾಗಿ ನೀಡಬಹುದು. ಹೀಗೆ ಸಾಲ ಪಡೆದವರು ಹೊಸ ಉದ್ಯಮ ಸ್ಥಾಪಿಸಬಹುದು. ಇದರಿಂದ ಒಂದಷ್ಟು ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುವುದಲ್ಲವೇ? ದೇಶದ ಅಗತ್ಯವನ್ನು ಪೂರೈಸಿಕೊಳ್ಳಬಹುದು. ನಮ್ಮ ಅಗತ್ಯ ನಮ್ಮಲ್ಲಿ ಈಡೇರಿದಾಗ ವಿದೇಶದಿಂದ ಅಂಥವುದನ್ನು ಆಮದು ಮಾಡಿಕೊಳ್ಳುವ ಸ್ಥಿತಿ ಕಡಿಮೆಯಾಗಬಹುದು. ಈ ಕಾರಣದಿಂದಲೂ ಅಗತ್ಯಕ್ಕಿಂತ ಹೆಚ್ಚು ಚಿನ್ನ ಖರೀದಿ ಮಾಡಬೇಡಿ ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಇದನ್ನು ಕೆಲವರು ಅಪೇಕ್ಷಿಸುತ್ತಿದ್ದಾರೆ. ಹಾಗಿದ್ದರೆ ಮದುವೆ ಮುಂತಾದ ಶುಭ ಕಾರ್ಯಗಳಲ್ಲಿ ಅಗತ್ಯವಾದ ಚಿನ್ನವನ್ನೇ ಖರೀದಿಸಬಾರದೆ ಎಂಬ ಪ್ರಶ್ನೆ ಎನ್ನುತ್ತಿದ್ದಾರೆ. ಪ್ರಧಾನಮಂತ್ರಿ ಹಾಗೆ ಹೇಳಲಿಲ್ಲ. ಅಗತ್ಯವಿರುವಷ್ಟು ಮಾತ್ರ ಚಿನ್ನ ಖರೀದಿಸಿ ಉಳಿತಾಯದ ನೆಲೆಯಲ್ಲಿ ಹೆಚ್ಚು ಖರೀದಿಸಬೇಡಿ ಎಂದಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ವರಿವಿಗೆ ಇಂತಹ ಕರೆ ನೀಡದೆ ಈಗ ಏಕೆ ಹೀಗೆ ಹೇಳುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಿಸ್ಥಿತಿ ಹೀಗೆ ಇರುವುದಿಲ್ಲ. ಪ್ರಧಾನಿಯವರ ಕರೆ ಒಂದು ವರ್ಷಕ್ಕೆ ಮಾತ್ರ ಎಂದು ಹೇಳಿರುವುದನ್ನು ಗಮನಿಸಬೇಕು. ದೇಶದ ಆರ್ಥಿಕ ಸ್ಥಿತಿ ನಿಯಂತ್ರಣಕ್ಕೆ ಬಂದ ನಂತರ ಹೀಗೆ ಯಾರೂ ಕರೆ ನೀಡುವುದಿಲ್ಲ. ಇದನ್ನು ಸಹ ಗಮನಿಸಬೇಕು. ನಿಮ್ಮ ಮನೆಯ ಹೆಂಗಸರಂತೂ ಮನೆ ಖರ್ಚಿಗಾಗಿ ಪತಿ ನೀಡುವ ಹಣದಲ್ಲಿ ಒಂದಷ್ಟು ಉಳಿತಾಯ ಮಾಡುತ್ತಾರೆ. ಇದಕ್ಕೆ ಮೊದಲಿನಿಂದಲೂ ಕ್ಷೇಮವಾದ ಜಾಗ ಸಾಸಿವೆ ಡಬ್ಬಿ ಎಂದು ಹೇಳಲಾಗುತ್ತದೆ. ಏಕೆಂದರೆ ಸಾಸಿವೆ ಸುಲಭವಾಗಿ ಕೆಡುವುದಿಲ್ಲ. ಅದಕ್ಕೆ ಇರುವೆಯಂತಹ ಕ್ರಿಮಿಗಳು ಅದರ ಮೇಲೆ ದಾಳಿ ಮಾಡುವುದಿಲ್ಲ ಇತ್ಯಾದಿ ಕಾರಣಗಳಿವೆ. ನಮ್ಮ ಅನೇಕ ಹಿಂದಿನ ಕಥೆಗಳಲ್ಲಿ ನಾನು ಕಷ್ಟಪಟ್ಟು ಉಳಿಸಿದ್ದ ಹಣವನ್ನು ಸಾಸಿವೆ ಡಬ್ಬಿಯಿಂದ ತೆಗೆದುಕೊಟ್ಟಳು ಎಂಬ ಮಾತನ್ನು ಕೇಳುತ್ತೇವೆ. ಇದು ಸಂಸಾರದ ಯಶಸ್ಸಿನ ಗುಟ್ಟು ಹೌದು. ಈ ರೀತಿ ಸಂಗ್ರಹಿಸಿದ ಹಣ ನಮ್ಮ ಉಪಯೋಗಕ್ಕೆ, ತನ್ಮೂಲಕ ದೇಶದ ಉಪಯೋಗಕ್ಕೆ ಬರಬೇಕು. ಅದನ್ನು ಮಾರುಕಟ್ಟೆಯಲ್ಲಿ ಮತ್ತೆ ಚಲಾವಣೆಗೆ ತರಬೇಕು. ಆಗ ಅದು ಸಮರ್ಪಕವಾದ ನಿರ್ಧಾರ ಎನಿಸುತ್ತದೆ.

ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ವಿವೇಚನೆ ಜೊತೆ ದೇಶದ ಹಿತವು ಇರಬೇಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ವಿಮೋಚನೆ ದೇಶದ ಹಿತವೂ ಇರಬೇಕು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಶಕುನಿಯ ಆವಾಸನ ದುರ್ಯೋಧನನ ಸರೋವರ ಪ್ರವೇಶ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಇಂದ ಮುಂದೆ ಭೀಮ ದುರ್ಯೋಧನರ ಯುದ್ಧ ಆಗುವವರೆಗೂ ರಣರಂಗದ ಭೀಕರ ದರ್ಶನವನ್ನು ವ್ಯಾಸಭಾರತವೂ ಸರಿ, ಕುಮಾರವ್ಯಾಸನ ಭಾರತವೂ ಸರಿ, ರನ್ನನ ಗದಾಯುದ್ಧ, ಪಂಪನ ವಿಕ್ರಮಾರ್ಜುನ ವಿಜಯ, ಇವೆಲ್ಲ ಆ ಯುದ್ಧ ಭೂಮಿಯ ಭೀಕರ ದರ್ಶನವನ್ನು ನಮಗೆ ವಿವಿಧ ರೀತಿಯಲ್ಲಿ ಮಾಡಿಸ್ತವೆ. ಇದರ ಮೂಲಕ ಕವಿಗಳು ಯುದ್ಧ ಮತ್ತು ಅದರ ಭೀಕರ ಪರಿಣಾಮಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಡೋಕ್ಕೆ ಪ್ರಯತ್ನಿಸ್ತವೆ. ಇಲ್ಲಿ ಕೂಡ ಅಂಥದ್ದೇನೆ. ಇಲ್ಲಿ ಸಂಜಯ ರಣರಂಗಕ್ಕೆ ಬರುವಂತಹ ಒಂದು ವಿವರಣೆ ಬರುತ್ತೆ. ಹಾಗೆಯೇ ದುರ್ಯೋಧನ ಯುದ್ಧ ಭೂಮಿಯಿಂದ ಹೊರಟು ಹೋಗ್ತಾ ದಾರಿಯಲ್ಲೆಲ್ಲ ನೋಡ್ಕೊಂಡು ಬರುವಂತಹ ವಿವರಣೆಗಳು ಇದೆ. ಈಗೇನಾಗಿದೆ, ದುರ್ಯೋಧನನ ಕಡೆ ಉಳಿದವರು ಅಂತ ಹೇಳೋದು ಆದರೆ ದುರ್ಯೋಧನನೇ ಒಬ್ಬ, ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ ಇಂಥವರು ಕೆಲವರು ವೀರರು. ಅದು ಬಿಟ್ಟರೆ ಅಳಿದುಳಿದ ಸೈನ್ಯ. ಇಲ್ಲೂ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ್ನ, ಎಷ್ಟು ಜನ ಉಳಿದ್ರಪ್ಪ ಅಂತ. ವ್ಯಾಸಭಾರತದಲ್ಲೂ ಕೇಳ್ತಾನೆ, ನನ್ನ ಸೈನ್ಯದಲ್ಲಿ ಎಷ್ಟು ಉಳಿಯಿತು ಅಂತ ಅವನು ಕೇಳ್ತಾನೆ. ಅವನಿಗಿನ್ನೂ ನನ್ನದು ಅನ್ನುವಂತಹ ಮೋಹ ಹೋಗಿಲ್ಲ ಧೃತರಾಷ್ಟ್ರನಿಗೆ. ಅದಕ್ಕೆ ಸಂಜಯ ಒಂದು ಪಟ್ಟಿ ಕೊಡ್ತಾ ಹೋಗ್ತಾನೆ, ಇಷ್ಟು ಜನ ಉಳಿದಿದ್ದಾರೆ, ಇಷ್ಟು ಸೈನಿಕರು, ಇಷ್ಟು ಆನೆ, ಇಷ್ಟಿದು ಅಂದ್ಕೊಂಡು ಇರೋದು ಎಲ್ಲ ಇದೆ. ಅರ್ಜುನ ಏನು ಮಾಡ್ತಾನೆ, ಈಗ ಕೌರವನ ಸೈನ್ಯ ಕಡಿಮೆ ಆಗಿದೆ, ಮುಖ್ಯ ವೀರರೆಲ್ಲ ಹೋಗಾಗಿ ಹೋಗಿದೆ, ಹಾಗಾಗಿ ರಭಸದಿಂದ ಎಲ್ಲರನ್ನೂ ಕೊಲ್ತಾ ಮುಂದಕ್ಕೆ ಬರ್ತಾನೆ. ಆದರೆ ಕೌರವರ ಸೈನ್ಯ ಏನು ಕಡಿಮೆ ಇಲ್ಲ, ಅವರೆಲ್ಲ ಸೇರಿಕೊಂಡು ಅರ್ಜುನನನ್ನು ಮುತ್ತು ಬಿಡ್ತಾರೆ. ಆದರೆ ಏನೇ ಆಗಲಿ ಅರ್ಜುನ ಮಹಾವೀರ, ಅವನ ಹತ್ರ ಅಸ್ತ್ರಗಳು ಎಲ್ಲ ಇವೆ, ಅವನನ್ನು ಎದುರಿಸೋದು ಇವುಗಳಿಗೆ ಸಾಧ್ಯವೇ? ಬಹಳ ಸುಲಭವಾಗಿ ಅವನ ಎಲ್ಲರನ್ನೂ ಕತ್ತರಿಸಿ ಹಾಕಿಬಿಡ್ತಾನೆ. ಕ್ರಿಕೆಟ್ ಪಂದ್ಯಗಳಲ್ಲಿ ಕೊನೆಯ ವಿಕೆಟ್ಗಳು ತಪ್ಪ ತಪ್ಪನೆ ಉದುರು ಹೋಗೋ ಹಾಗೆ ಅದು. ಇವತ್ತು ಕಡಿಮೆ, ಯಾಕೆಂದರೆ ತುದಿ ತನಕನೂ ಆಡ್ತಾನೆ ಇರ್ತಾರೆ 10ನೇ ವಿಕೆಟ್ ತನಕ. ಹಿಂದಿನ ಒಂದು 30-40 ವರ್ಷಗಳ ಹಿಂದಿನ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊನೆಯ 3-4 ವಿಕೆಟ್ ಅಂದರೆ ಲೆಕ್ಕಕ್ಕಿಲ್ಲ ಅಂತ. ಅವರೆಲ್ಲ ಬರೀ ಬೌಲರ್ಸ್, ಒಂದೇ ಬಾಲಿಗೆ 2 ಬಾಲಿಗೆ ಔಟ್ ಆಗಿಬಿಡ್ತಾರೆ ಅಂತ ಆವಾಗ ಹಾಗಿತ್ತು. ಆ ರೀತಿ ಈ ಸೈನಿಕರನ್ನ ಒಂದು ಕಡೆಯಿಂದ ಗುಡಿಸ್ತಾ ಹೋಗ್ತಾನೆ ಅರ್ಜುನ. ಭಯ ಆಗಿ ಸಹಜವೇ ಅವರುಗಳೆಲ್ಲ ಓಡೋಕ್ಷ ಮಾಡ್ತಾರೆ. ಅದನ್ನು ನೋಡಿ ದುರ್ಯೋಧನ ಅವರನ್ನು ಹಂಗ್ಸೋಕೆ ಶುರು ಮಾಡ್ತಾನೆ. ಅಲ್ಲ, ನೀವು ಬಂದಿರೋದು ಯಾತಕ್ಕೆ? ಯುದ್ಧ ಮಾಡೋದಕ್ಕೆ, ಕ್ಷಾತ್ರ ಬುದ್ಧಿಯಿಂದ. ಇದು ಒಂಥರ ದೀಕ್ಷೆ. ಯಜ್ಞವನ್ನು ಶುರು ಮಾಡೋನು ದೀಕ್ಷೆ ಮಾಡ್ಕೋಬೇಕು, ಯಜ್ಞ ದೀಕ್ಷೆ ಅಂತ ಹೆಸರು ಅದಕ್ಕೆ. ಇದು ರಣದೀಕ್ಷೆ, ಅದು ಯಜ್ಞ ದೀಕ್ಷೆ. ಈ ರಣದೀಕ್ಷೆ ಹೇಗೆ ಅಂದರೆ ಯಜ್ಞ ದೀಕ್ಷೆ ಥರ, ಹೋಮದ ಥರನೇ, ಯಜ್ಞ ಥರನೇ. ಅದರಲ್ಲಿ ಏನೇನು ಇರಬೇಕು ಯಜ್ಞದಲ್ಲಿ, ಅವೆಲ್ಲ ಯುದ್ಧದಲ್ಲೂ ಇರ್ತಾವೆ ಅಂತ ಆ ರೀತಿಯ ವರ್ಣನೆಯನ್ನು ದುರ್ಯೋಧನ ಮೂಲಕ ಕವಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಅವನು ಹೇಳ್ತಾ

ರಕ್ತನಾಳಗಳೇ ದರ್ಭೆಗಳು, ರಕ್ತನಾಳಗಳು ದರ್ಭೆಗಳು ಬೇಕು ಯಜ್ಞದಲ್ಲಿ, ಅದಕ್ಕೆ ರಕ್ತನಾಳ. ಮಿದುಳುಗಳೇ ಚರು, ಚರು ಅಂತ ಹವಿಸನ್ನು ಹಾಕೋದಕ್ಕೆ ಅಗ್ನಿಯಲ್ಲಿ ಹಾಕೋದಕ್ಕೆ ಮಾಡ್ಕೊಡ್ತಾರೆ, ಅದು ಚರು ಮಿದುಳುಗಳಂತೆ. ಇನ್ನು ಸಮಿತ್ತುಗಳು ಅಂದರೆ ಸೌದೆ ಉರಿಸೋದಕ್ಕೆ ಬೇಕಲ್ಲ, ಅದು ಮೂಳೆಯಂತೆ ಇಲ್ಲಿ. ಇನ್ನು ವೇದಘೋಷ, ಹೋಮ ಮಾಡಬೇಕಾದ್ರೆ ವೇದಘೋಷ ಆಗಬೇಕು, ಅದು ಯಾವುದು ಅಂದರೆ ಇಲ್ಲಿ ಬಿಲ್ಲಿನ ಝಂಕಾರ ಮತ್ತು ಸೈನ್ಯದ ಶಬ್ದ, ಇದೇ ವೇದಘೋಷ. ತುಪ್ಪ ಬೇಕು ಅಗ್ನಿಯೊಳಗೆ ಸುರಿಯೋದಕ್ಕೆ, ಅದಕ್ಕೆ ಇಲ್ಲಿ ಯುದ್ಧದಲ್ಲಿ ರಕ್ತವೇ ತುಪ್ಪ. ಅದನ್ನು ಹಾಕೋದಕ್ಕೆ ಸೌಟ್ ಬೇಕು, ಅದಕ್ಕೆ ಸ್ರುವ ಅಂತ ಹೆಸರು. ಅದಕ್ಕೆ ಇದು ಇಲ್ಲಿ ತಲೆಬುರುಡೆ ಅಂತೆ, ತಲೆಬುರುಡೆಯ ಸ್ರುವ. ಇಂಥ ಯಜ್ಞ ದೀಕ್ಷೆ ಇದರದ್ದು, ಈ ಯಜ್ಞ ದೀಕ್ಷೆಯನ್ನು ನೀವು ಮರೆತು ಬಿಟ್ರಲ್ಲ ಅಂತ ಸೈನ್ಯದವರನ್ನ ಹಂಗಿಸ್ತಾನೆ. ಈ ಮಾತನ್ನು ಕೇಳಿ ಸ್ಫೂರ್ತಿ ಪಡೆದು ಅವರು ತಮ್ಮಂತಾವೇ ಧಿಕ್ಕರಿಸ್ಕೊಂಡು, ಥೂ ನಾವು ನಮ್ಮಂಥ ಹೇಡಿಗಳು ಇರಬಾರ್ದು ಅಂತ ಹೇಳಿಕೊಂಡು ತಿರುಗಿ ಬಂದ್ರಂತೆ. ಭಯಂಕರ ಯುದ್ಧ ನಡೀತಾ, ಯುದ್ಧದ ಬುದ್ಧಿ ನೋಡಿ ಹೇಗೆ ಅಂತ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಮಾಡ್ತಾ ಇದ್ರೆ ಎಂಥವನಿಗೂ ಒಂದು ಆ ಕಿಚ್ಚು ಕೆಚ್ಚು ಎಲ್ಲ ಬಂದುಬಿಡುತ್ತೆ, ರಕ್ತ ಅನ್ನೋದು ಏನು ಅನಿಸೋದೇ ಇಲ್ಲ, ರಕ್ತಸ್ರಾವ ಹಾಗಾಗ್ಬಿಡುತ್ತೆ. ಆದರೆ ಅರ್ಜುನನ ಹೊಡೆತ ಬಹಳ ಜೋರು, ಆ ಸೈನ್ಯದವರ ಕವಚ, ಮುಖಕ್ಕೆ ಹಾಕ್ಕೊಂಡಿರೋಂಥ ಕವಚ, ಶಿರಸ್ತ್ರಾಣ ಎಲ್ಲ ಹರಿದು ಹೋಯ್ತಂತೆ. ಕುದುರೆಗಳ ಕಾಲುಗಳು ಮುರಿದು ಹೋದವು, ರಥಗಳು ನಾಶವಾಗಿ ಹೋಗ್ಬಿಟ್ವು ಪುಡಿಪುಡಿ. ಇಷ್ಟೆಲ್ಲ ಹೇಳಿದ ಸಂಜಯ ಹೀಗಾಯ್ತು ಅಂತ ಅವನು ತಾನೇ ಹೇಳ್ತಿರೋದು ಧೃತರಾಷ್ಟ್ರನಿಗೆ. ಆಮೇಲೆ ಹೇಳ್ತಾನೆ, ಈ ಕಾಲಾಳುಗಳಿದಾರಲ್ಲ ಸೈನಿಕರು, ಅವ್ರು ಹೇಗೆ ನಾಶ ಆದರೂ ನನಗೆ ಗೊತ್ತೇ ಆಗಲಿಲ್ಲ ಅಂತಂತಾನೆ. ಈ ರೀತಿ ಕೊನೆಗೆ ಅರ್ಜುನ ದುರ್ಯೋಧನ ಎದುರು ಬದರು ಬರೋ ಹಾಗಾಗತ್ತೆ ಹತ್ರ ಬಂದಂಗೆ. ಆವಾಗ ಅರ್ಜುನ ಹೇಳ್ತಾನೆ, ದುರ್ಯೋಧನ ನಿನ್ನ ಸಾಯಿಸಬಹುದು ನಾನು, ಆದರೆ ನಾನು ನಿನ್ನನ್ನು ಮುಟ್ಟೋಲ್ಲ. ಜಾತಕ್ಕೆ ನಿನ್ನ ಮುಟ್ಟೋಲ್ಲ ಅಂದರೆ ನಿನ್ನ ದೇಹ ಭೀಮನಿಗೆ ಮೀಸಲಾಗಿರುವಂಥದ್ದು, ಭೀಮ ಪ್ರತಿಜ್ಞೆ ಮಾಡಿದ್ದಾನೆ ನಿನ್ನನ್ನು ತೊಡೆ ಮುರಿದು ಸಾಯಿಸ್ತೀನಿ ಅಂತ, ಹಾಗಾಗಿ ನಿನ್ನನ್ನು ನಾನು ಕೊಲ್ಲೋದಿಲ್ಲ. ನೀನು ಎಷ್ಟು ಬೇಕಾದ್ರೂ ನನ್ನ ಮೇಲೆ ಬಾಣ ಹೊಡಿ, ನಿನ್ನನ್ನು ನಾನು ಮುಟ್ಟೋಲ್ಲ. ಯಾಕೆಂದ್ರೆ ನಾನು ಅಸ್ತ್ರ ತೊಗೊಂಡು ಹೊಡೆದು ಬಿಟ್ಟರೆ ದುರ್ಯೋಧನ ಉಳಿಯೋದಿಲ್ಲ ಆಮೇಲೆ, ಅದಕ್ಕೋಸ್ಕರ ಆ ದುರ್ಯೋಧನ ಯುದ್ಧ ಮಾಡಿಕೊಂಡು ಹೋಗ್ತಾನೆ ಅವನು. ಹಾಗೆ ಸರಿ, ಅಲ್ಲಿ ಭೀಮ ಬರ್ತಾನೆ ಎದುರಿಗೆ. ಇದೇನು ಮುಖ್ಯ ಯುದ್ಧ ಅಲ್ಲ, ಅವರಿಬ್ಬರ ಮಧ್ಯೆ ಯುದ್ಧ ಆಮೇಲೆ ನಡೆಯೋದು. ಆದರೂ ಅವನು ಹಾಸ್ಯ ಮಾಡ್ತಾನೆ, ಸಿಕ್ಕಿದೆಯೇನೋ ರಣಪಂಡಿತ ಅಂತ, ಯುದ್ಧದ ಪಂಡಿತ ನೀನು, ಸಿಕ್ಕಿದೆಯೇನೋ ನೋಡು ಹೇಗೆ ಮಾಡ್ತೀನಿ ಅಂತ. ದುರ್ಯೋಧನನಿಗೆ ಒಬ್ಬನೇ ಬರ್ತಾ ಇದ್ದಾನೆ ಅಂತ, ಅವನ ಸೈನ್ಯ ಎಲ್ಲ ಅವನ ಸುತ್ತಲೂ ಬಂದುಬಿಡುತ್ತೆ. ಏನು ಸೈನ್ಯ ಇದೆಯೋ ಅದೇನೆ ಅವನ ರಕ್ಷಿಸೋಕೆ, ರಾಜ ಅವನು ಏನೇ ಆಗಲಿ. ಆನೆಗಳ ಮೇಲೆ ವೀರರು ಬಂದುಬಿಡ್ತಾರೆ. ಭೀಮ ಏನು ಕೇಳಬೇಕೆ, ಗದೆಯಿಂದ ಹೊಡೆದು ಬಿಲ್ಲಿಂದ ಹೊಡೆದು ಬಾಣಗಳನ್ನು ಹೊಡೆದು ಆ ವೀರರುಗಳನ್ನೆಲ್ಲ ಚದುರಿಸ್ಬಿಡ್ತಾನೆ, ಆ ಆನೆಗಳನ್ನೆಲ್ಲ ಓಡಿಸ್ತಾನೆ, ಸಾಯಿಸ್ತಾನೆ. ಹೀಗೆ ಎಷ್ಟು ಮಟ್ಟಿಗೆ ಭೀಮ ಭಯಂಕರವಾಗಿ ಯುದ್ಧ ಮಾಡ್ತಾನೆ ಅಂದರೆ ದುರ್ಯೋಧನಿಗೆ ಕೂಡ ಒಂದು ಸ್ವಲ್ಪ ಒಂದು ಕ್ಷಣ ಭಯ ಆಗಿಬಿಡುತ್ತೆ, ಯುದ್ಧಕ್ಕೆ ಬೆನ್ನು ತೋರಿಸಿ ಹೊರಡೋಕ್ಷ ಮಾಡಿಬಿಡ್ತಾನವನು. ಇದು ವೀರರು ಸರ್ವಾಧಿಕಾರಿಗಳು ಅಧಿಕಾರ ಇದ್ದಾಗ ಭಾರಿ ದೊಡ್ಡ ಅಧಿಕಾರವನ್ನು ತೋರಿಸುವಂಥವ್ರು ಇವರೆಲ್ಲರಿಗೂ ಜೀವನದ ತುದಿಯಲ್ಲಿ ಬಂದೇ ಬರುವಂತಹ ಒಂದು ಏಕಾಕಿತನ, ಸರ್ವಾಧಿಕಾರಿಯ ಪಾಡು ಇದು. ಶೇಕ್ಸ್ಪಿಯರ್ ಅಂಥವ್ರು ಮ್ಯಾಕ್ಬೆತ್ ಅಂತ ಪಾತ್ರಗಳಲ್ಲಿ ಅದನ್ನು ತೋರಿಸಿದ್ದಾರೆ. ಪ್ರಪಂಚದಲ್ಲಿ ಎಲ್ಲೇ ಹಿಟ್ಲರು ಯಾರೇ ಇರಲಿ, ಸರ್ವಾಧಿಕಾರ ಎಲ್ಲ ಮಾಡಿದವರು ಕೊನೆಗೆ ಇಂತಹ ಸ್ಥಿತಿಗೆ ಬರೋದು, ಏಕಾಕಿಗಳಾಗ್ತಾರೆ ಇಲ್ಲ ತಮಗೆ ತಾವು ಗುಂಡಾರಿಸ್ಕೊಂಡು ಸತ್ತಿರ್ತಾರೆ, ಹಿಟ್ಲರ್ ಸತ್ತಂಗೆನೆ. ಇಲ್ಲಿ ದುರ್ಯೋಧನ ಏನು ಮಾಡ್ತಾನೆ, ಸ್ವಲ್ಪ ಉಪಾಯ ಮಾಡಿಕೊಂಡು ಎಡಗಡೆ ಜಾರಿಕೊಂಡು ಸೈನ್ಯದಿಂದ ಹೊರಟೋಗ್ಬಿಡ್ತಾನೆ. ಹೇಳೋದು ಸುಲಭ, ಬೇರೆಯವರಿಗೆ ಯುದ್ಧ ಮಾಡಬೇಕು ವೀರರಾಗಬೇಕು ಅಂತ, ತಮಗೆ ಕಷ್ಟ ಬಂದಾಗ ಕಷ್ಟವೇ ಅದು. ದುರ್ಯೋಧನ ವೀರ ನಿಜ, ಆದರೂ ಜಾರ್ಕೊಂಡು ಹೋದ. ಇದನ್ನ ಶಕುನಿ ನೋಡ್ತಾನೆ, ಅವನಿಗೆ ಬಹಳ ದುಃಖವಾಗುತ್ತೆ. ಎಂತಹ ವೀರ, ಎಂತಹ ಧೀರ, ತನ್ನ ಅಕ್ಕನ ಮಗ ಇಂತಹ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ದುಃಖ ಆಗುತ್ತೆ ಅವನಿಗೆ. ದುಃಖ ಆಗಿ ಅವನಿಗೆ ಧೈರ್ಯ ತುಂಬುತ್ತಾನೆ, ಧೈರ್ಯ ಕೆಡಬೇಡ ದುರ್ಯೋಧನ, ಯೋಚನೆ ಮಾಡಬೇಡ, ನಾನು ಮಾಡ್ತೇನೆ ಯುದ್ಧವನ್ನ ಅಂತ ಹೇಳ್ತಾನೆ. ಈ ಸೈನ್ಯದವರಿಗೆ ಚಿಂತೆ ಹತ್ತುಬಿಡುತ್ತೆ, ಎಲ್ಲರೂ ಅವ್ರ ಮೇಲೆ ಬಂದು ಹೊಡಿತಾ ಇದ್ದಾರೆ, ಎಲ್ಲಿ ಹೋದರು ವೀರರು. ಸೈನ್ಯದವರ ಸ್ವಭಾವ ಏನು ಅಂದರೆ ಅವರಿಗೆ ನಾಯಕರು ಇರಬೇಕು, ಮಾಡೋಣ ಬಂದರೂ ಯುದ್ಧ ಅಂತ ಸ್ಫೂರ್ತಿ ತುಂಬಿಸಿದ್ರೆ ಯುದ್ಧ ಮಾಡ್ತಾರೆ, ಇಲ್ಲದವರು ಪಾಪ ಓಡೋಗ್ತಾರೆ. ಅದಕ್ಕೆ ಅವರು ಯೋಚನೆ ಮಾಡಿದ್ರಂತೆ, ಅಯ್ಯೋ ಎಲ್ಲಿದ್ದಾರೆ ಇವರು, ದುರ್ಯೋಧನ ಎಲ್ಲಿ, ಅಶ್ವತ್ಥಾಮ ಎಲ್ಲಿ, ಕೃಪಾಚಾರ್ಯರಲ್ಲಿ, ಕೃತವರ್ಮ ಎಲ್ಲಿ, ಇವರೇನು ಇದ್ದಾರೋ ಸತ್ರೋ, ಎಲ್ಲಿ ಸತ್ರು ಅಂದ್ಕೊಂಡು
ಹೀಗೆ ಮಾಡಿಕೊಂಡು ಅವರು

ಸೈನ್ಯ ಮತ್ತೆ ಪಾಂಡವರ ಮೇಲೆ ಯುದ್ಧಕ್ಕೆ ಬರುತ್ತೆ. ಭೀಮನಿಗೆ ಸಾಕಾಗೋಯ್ತಂತೆ, ಅಯ್ಯೋ ಭಯವಲ್ಲ ಅದು ಬೇಜಾರು, ಅಯ್ಯೋ ಈ ಹರ್ಕ್ ಮುರ್ಕ ಸೈನ್ಯವನ್ನ ಪುಡಿ ಸೈನಿಕರನ್ನ ಎಷ್ಟು ಹೊಡೆಯೋದು, ಅವ್ರನ್ನೇನು ಇದು ಮಾಡೋದು ಅಂದ್ಕೊಂಡು ಈ ಸೈನ್ಯ ಸಹವಾಸ ಸಾಕು, ದುರ್ಯೋಧನ ಎಲ್ಲೋದ ಹುಡ್ಕೋಣ ಅಂತ. ಯಾಕಂದ್ರೆ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆವಾಗ ಭೀಮ ಹೇಳ್ತಾನೆ, ಬನ್ನಿ ದುರ್ಯೋಧನ ಹುಡ್ಕೋಣ ಅಂತ. ಅವರು ನಿಜವಾಗಿಯೂ ಅವರು ಹೌದು ಹೌದು ದುರ್ಯೋಧನ ಹುಡುಕಬೇಕು ಅಂತ ಪಾಂಡವರು ಸೇರ್ಕೋತಾರೆ. ಉಳಿದ ಆ ಸೈನ್ಯವನ್ನ ಧೃಷ್ಟದ್ಯುಮ್ನ ಇತ್ಯಾದಿಗಳು, ಸೃಂಜಯ ಇತ್ಯಾದಿ ವೀರರಿರುತ್ತೆ, ಅವರು ನಾಶ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ ಮುಗಿಸ್ಕೊಂಡು. ಪಾಂಡವರಿಗೆ ಇರೋಂಥ ಗುರಿ ಏನು ಅಂದರೆ ದುರ್ಯೋಧನ ಹುಡುಕೋದು. ಏಕೆ ಅಂತಂದರೆ ಏನೇ ಸೋಲ್ ಬಂದಿರಬಹುದು, ಕೊನೆಯ ವಿಕೆಟ್ ಬೀಳೋ ತನಕ ಮುಗಿಯೋಲ್ವಲ್ಲ ಪಂದ್ಯ, ಹಾಗೆ ದುರ್ಯೋಧನ ಮುಗಿಸ್ಬೇಕು. ಅವನೇನು ಕೊನೆಯವನಾದರೂ ವೀರನೇವನು ಇರಲಿ. ಈ ಕಡೆ ಸಂಜಯ ಧೃತರಾಷ್ಟ್ರನ ಕಥೆ ಹೇಳ್ತಾ ಇದ್ದಾನೆ. ಇದೆಲ್ಲವನ್ನು ಕಥೆ ಹೇಳ್ತಾ ಇರುವಂತಹ ಸಂಜಯ ಧೃತರಾಷ್ಟ್ರಂತ, ನಾನು ಯುದ್ಧ ಭೂಮಿಗೆ ಸ್ವತಃ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅವನ ಅನುಮತಿಯನ್ನು ಪಡ್ಕೊಂಡು ಹೊರಡ್ತಾನೆ. ನಮ್ಮ ಎಸ್ ಎಲ್ ಭೈರಪ್ಪನವರು ಪರ್ವ ಬರೆದಿದ್ದಾರೆ, ಅದರಲ್ಲಿ ಸಂಜೆಯ ದಿನ ಹೋಗಿ ಬರೋ ಹಾಗೇನೆ ಅಲ್ಲಿ ಏರ್ಪಾಡು, ದಿವ್ಯ ದೃಷ್ಟಿ ಏನು ಅಲ್ವಲ್ಲ, ಹಾಗಾಗಿ ಅವನ ದಿನ ಬೆಳಿಗ್ಗೆ ಹೋಗಿ ಯುದ್ಧವನ್ನೆಲ್ಲ ನೋಡಿಕೊಂಡು ಎಲ್ಲಾದ್ರದ್ದು ವಿಷಯ ಸಂಗ್ರಹ ಮಾಡ್ಕೊಂಡು ಬಂದು ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸೋದು, ಆ ಕ್ರಮ ಅಲ್ಲಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಮೀಡಿಯಾಗಳು ಇದ್ದ ಹಾಗೆ ಬೇರೆ ಬೇರೆ ಚಾನೆಲ್ಗಳು ಇರ್ತಾವಲ್ಲ, ನ್ಯೂಸ್ ಚಾನೆಲ್ಸ್ ಅಂತೀವಿ ನಾವು, ಅವರು ಸುದ್ದಿ ಸಮಾಚಾರ ಕೊಡೋರು ಆ ರೀತಿ. ಅದಕ್ಕೆ ಅವರು ಯಾವ್ಯಾವ ರೀತಿಯ ಲಕ್ಷಣಗಳನ್ನು ಗುಣಗಳನ್ನು ಯಾವ ರೀತಿಯ ಅವರು ನಡವಳಿಕೆ ಕಾಣಿಸುತ್ತೋ ಹಾಗೆ ಸಂಜಯನಲ್ಲೂ ಅವರು ತೋರಿಸ್ತಾರೆ. ಇರಲಿ, ಭೀಮಾರ್ಜುನರು ದುರ್ಯೋಧನ ಹುಡುಕೊಂಡು ಹೋಗ್ತಾರೆ ಅವರು ಎಲ್ಲ ಕಡೆ. ಧರ್ಮರಾಜ ಹೇಳ್ತಾನೆ, ನೋಡಪ್ಪ ಅವನು ಎಲ್ಲಿದ್ದಾನೆ ಹುಡುಕಿ, ಅವನು ಸಿಗದೇನೆ ನಾವು ಯುದ್ಧವನ್ನು ಗೆದ್ದಂತೆ ಆಗೋದಿಲ್ಲ. ಪಾಪ ಹುಡುಕ್ತಾರವರು ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಅದಕ್ಕೆ ಕೋಪ ಬಂದ್ಬಿಡುತ್ತೆ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಎದುರುಗಡೆ ಶಕುನಿಯ ಸೈನ್ಯ ಬಂತು. ಶಕುನಿ ಬಿಡ್ತಾನ, ದುರ್ಯೋಧನ ಆಮೇಲೆ ಹುಡುಕಿರಂತೆ, ಮೊದಲು ನನ್ನ ಜೊತೆ ಯುದ್ಧ ಮಾಡಿ ಅಂತಾನ. ಅವನು ಅವನೇ ಸೇನಾಧಿಪತಿ ಅಂತೇನಲ್ಲ, ಆದರೆ ಯುದ್ಧ ಮಾಡ್ತಾನೆ. ಸಹದೇವ ಮತ್ತೆ ಶಕುನಿಗೆ ಯುದ್ಧ ಶುರು ಆಗ್ಬಿಡುತ್ತೆ. ಸಹದೇವ ಹೇಳ್ತಾನೆ, ಜ್ಞಾಪಿಸ್ಕೊಳ್ಳೋ, ನಾನು ಮರೆಯೋದಿಲ್ಲ, ನೀನು ಅವತ್ತು ಆಡಿದಂತಹ ಆ ಮೋಸದ ದ್ಯೂತ ನಾನದನ್ನು ಮರೆಯೋದಿಲ್ಲ. ಆಮೇಲೆ ನಿನಗೆ ಪತತ್ರಿ ಅನ್ನೋದು ಇನ್ನೊಂದು ಹೆಸರು ಅಂತಾನೆ. ಪತತ್ರಿ ಅಂತಂದರೆ ರೆಕ್ಕೆ ಇರುವಂಥದ್ದು ಅಂತ. ರೆಕ್ಕೆ ಇರೋದು ಅಂದರೆ ಪಕ್ಷಿ, ಹಕ್ಕಿ. ಶಕುನಿ ಅಂದ್ರೂ ಒಂದರ್ಥ ಪಕ್ಷಿನೇ, ಶಕನ ಹೇಳುವ ಪಕ್ಷಿಗೆ ಶಕುನಿ ಅಂತ ಹೆಸರು. ಅದಕ್ಕೆ ನಿನಗೆ ಮತ್ತೊಂದು ಹೆಸರು ಪತತ್ರಿ ಅಂತ ಅವನು ಹೇಳ್ತಾನೆ. ಸಹದೇವ ಕೋಪದಿಂದ, ಸಹದೇವ ಬಹಳ ಕೋಪಿಷ್ಠನೇ ಹೌದು, ಅವನು ಅವತ್ತೇ ಪ್ರತಿಜ್ಞೆ ಮಾಡಿರ್ತಾನೆ ಶಕುನಿ ನಾನು ಸಾಯಿಸ್ತೀನಿ ಅಂತ. ಇವಾಗ ಅಸ್ತ್ರ ಪ್ರಯೋಗ ಮಾಡಿ ಅವನ ರಥವನ್ನು ಧ್ವಂಸ ಮಾಡ್ತಾನೆ. ಅವರವರ ಮಟ್ಟಕ್ಕೆ ತಕ್ಕಂತಹ ಪಾಂಡವರಿಂದ ವೀರರು ಅವರನ್ನು ಸಾಯಿಸೋದು ಆ ಥರ. ಭೀಮ ದುರ್ಯೋಧನಿಗೆ, ಕರ್ಣನಿಗೆ ಅರ್ಜುನ, ಆ ಮಟ್ಟದವ್ರದ್ದು. ಈಗ ಶಕುನಿಗೆ ಸಹದೇವ. ಆಗ ಶಕುನಿ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋಕೆ ಶುರು ಮಾಡ್ತಾನೆ, ರಥ ಹೋದ್ರೆ ಹೋಯ್ತು ಅಂತ. ಆವಾಗ ಅವನು ಹೇಳ್ತಾನೆ, ಓ ಪರವಾಗಿಲ್ಲ ಕಣು, ಸಹದೇವ ವ್ಯಂಗ್ಯ ಮಾಡ್ತಾನೆ, ಜೂಜ್ ಬಿಟ್ಟು ಯುದ್ಧ ಬೇರೆ ಮಾಡ್ತೀಯ ನೀನು, ಓ ಪರವಾಗಿಲ್ಲ ಅಂತ. ಹೀಗೆ ಇವರಿಬ್ಬರ ಮಧ್ಯೆ ಯುದ್ಧ ಆಗ್ತಿರ್ಬೇಕಾದ್ರೆ ಸಹದೇವ ಒಂದು ಶಕ್ತಿಯ ಆಯುಧ ಅವನ ಹತ್ರ ಇರುತ್ತೆ, ಆ ಶಕ್ತಿಯ ಆಯುಧದಿಂದ ಹೊಡೆದು ಬಿಡ್ತಾನೆ. ಅದು ಎಷ್ಟು ಜೋರು ಅಂತಂದರೆ ಶಕುನಿಗೆ ಅದನ್ನು ತಡೆಯೋಕೆ ಆಗೋದೇ ಇಲ್ಲ, ಅವನ ಎದೆಯನ್ನು ಇರಿದುಕೊಂಡು ಅದು ಹೊರಗಡೆ ಬಂದುಬಿಡುತ್ತೆ. ಅಲ್ಲಿಗೆ ಶಕುನಿಯ ಕಥೆ ಮುಗೀತು. ಆಮೇಲೆ ಅವನ ಸೈನ್ಯ ಒಂದಿಷ್ಟಿತ್ತಲ್ಲ ಅದನ್ನೆಲ್ಲ ಇವನು ಮುಗಿಸ್ತಾನೆ. ಹಂಗೆ ಮುಗಿಸ್ತಿದ್ದಾಗ ಇವರುಗಳೇನೋ ದುರ್ಯೋಧನ ಹುಡುಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಿದ್ದಾರೆ, ಆದರೆ ಈ ಸೈನ್ಯದವರು ದುರ್ಯೋಧನ ಹುಡುಕೊಂಡು ಹೋಗಿ ಭಯಕ್ಕೆ ಅಲ್ಲಿ ದುರ್ಯೋಧನ ಆ ಕಡೆ ಎಲ್ಲೋ ಇರ್ತಾನೆ. ಅವನು ಅವನನ್ನ ನೋಡಿ ಶರಣಾಗಿ ಅವನಿಗೆ ದಯವಿಟ್ಟು ನಮ್ಮನ್ನ ಕಾಪಾಡು ಅಂತಂತಾರೆ. ಹಾಗಾಗಿ ದುರ್ಯೋಧನ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಅವನು ಎಷ್ಟು ಕೋಪದಲ್ಲಿ ಯುದ್ಧ ಮಾಡ್ತಾನೆ ಅಂತಂದ್ರೆ ಸಹದೇವ ಕೂಡ ಹಿಂದಕ್ಕೆ ಹೋಗ್ಬೇಕಾಗತ್ತೆ, ಸಹದೇವನಿಗೆ ಅವನ ಎದುರು ನಿಲ್ಲೋಕಾಗೋದಿಲ್ಲ. ಈ ಕೋಪದಿಂದ ಅಲ್ಲಿ ಬಂದಂತಹ ಭೀಮ ಆನೆಗಳನ್ನೆಲ್ಲ ಮೆಟ್ಟಿ ಆನೆಗಳನ್ನೆಲ್ಲ ಮುಗಿಸಿ ಶತ್ರು ಸೈನ್ಯವನ್ನೇ ಮುಗಿಸ್ತಾ ಹೋಗ್ಬಿಡ್ತಾನೆ. ಆಯ್ತು, ಹೀಗಾಗ್ತಾ ಇಂತಹ ಭಯಂಕರ ಯುದ್ಧ ಆಗೋದ್ರಿಂದ ಕೊನೆಗೆ ಸೈನ್ಯ ಅನ್ನೋದು ಏನೂ ಉಳಿಯೋದೇ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಸೈನ್ಯದ ಯಾವುದೂ ಉಳಿಯೋಲ್ಲ. ಈಗ ದುರ್ಯೋಧನ
ಒಬ್ಬಂಟಿಯಾಗಿ

ಇದ್ದಾನೆ, ಇವನು ಅಶ್ವತ್ಥಾಮ ಆ ಕಡೆ ಎಲ್ಲೋ ಇದ್ದಾನೆ, ಇವನು ಗೊತ್ತಿಲ್ಲ, ಕೃತವರ್ಮ ಅಲ್ಲೆಲ್ಲೋ ಇದ್ದಾನೆ, ಕೃಪಾಚಾರ್ಯ ಎಲ್ಲೋ ಇದ್ದಾರೆ. ಹೀಗಾಗಿ ದುರ್ಯೋಧನ ತನ್ನ ರಾಜವೈಭವವನ್ನೆಲ್ಲ ಮರೆತು ಬಿಟ್ಟು ಅಲ್ಲಿ ಎಲ್ಲಿದೆ ರಾಜವೈಭವವೂ ಇಲ್ಲ, ಒಬ್ಬನೇ ಪೂರ್ವ ದಿಕ್ಕಿನಲ್ಲಿ ಹೋಗೋಕೆ ಶುರು ಮಾಡ್ತಾನೆ. ನಾತಿ ತೂ ದೂರಂ ತಥೋ ಗತ್ವಾ ಪದ್ಭ್ಯಾಮೇವ ನರಾಧಿಪ. ಇದು ವ್ಯಾಸರ ಮಾತು. ನರಾಧಿಪ ರಾಜ, ರಾಜ ರಾಜನಾದವನು ಹೇಗೆ ಹೋಗಬೇಕು, ಇಲ್ಲಿ ಹೇಗೆ ಹೋಗ್ತಿದ್ದಾನೆ, ಪದ್ಭ್ಯಾಮೇವ ಬರಿಗಾಲಲ್ಲಿ ಹೋಗ್ತಾ ಇದ್ದಾನೆ, ಕಾಲು ನಡಿಗೆ ಅವನಿಗೆ ಈಗೇನೂ ಇಲ್ಲ. ಅದಕ್ಕೆ ರಾಜವೈಭವ ಬಿಟ್ಟು ಅದಷ್ಟನ್ನು ಪದ್ಭ್ಯಾಮೇವ ಅನ್ನೋ ಒಂದೇ ಶಬ್ದದಲ್ಲಿ ವ್ಯಾಸರು ತಿಳಿಸ್ತಾ ಇದ್ದಾರೆ. ನ ಅತಿ ದೂರಂ ತಥೋಗತ್ವ, ನ ಅತಿ ದೂರಂ, ಬಹಳ ದೂರ ಏನು ಹೋಗಿಲ್ಲ, ಸ್ವಲ್ಪ ದೂರ. ಪಂಪನಲ್ಲಾಗಲಿ ಕುಮಾರವ್ಯಾಸನಲ್ಲಾಗಲಿ ರನ್ನನಲ್ಲಿ ವಿಶೇಷವಾಗಿ ಅವನು ಹೋಗುವಂತಹ ವಿವರಣೆ ಅದ್ಭುತವಾಗಿದೆ. ಯಾಕೆಂತಂದರೆ ರನ್ನನ ಗದಾಯುದ್ಧ ಹಳೆದ ನೆನೆಸ್ಕೊಳ್ಳೋ ಕ್ರಮದಲ್ಲಿ, ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್, ಸಿಂಹಾವಲೋಕನ ಕ್ರಮ ಅದರಲ್ಲಿರೋದ್ರಿಂದ ಇವನು ಹೋಗ್ತಾ ಎಲ್ಲನೂ ನೆನೆಸ್ಕೊಳ್ಳೋದು ಎಲ್ಲ ಬರುತ್ತೆ. ಅವನು ಹೃದಯ ವಿದ್ರಾವಕ ವಿವರಣೆ ಅದು. ಅವನಿಗೆ ಮರಳುಗಳು ಅಂದರೆ ಪಿಶಾಚುಗಳು ಸಿಗ್ತವೆ, ಅವುಗಳು ಆ ಮಾಂಸವನ್ನು ಕಿತ್ತು ತಿನ್ನೋದಕ್ಕೆ ಜಗಳ ಮಾಡಿಕೊಂಡು ಎಲ್ಲ ಇರ್ತವೆ, ಅವುಗಳು ಇವನನ್ನು ಬೇರೆ ಗೇಲಿ ಮಾಡೋದು. ಇವನು ಒಬ್ಬೊಬ್ಬರನ್ನಾಗಿ ಗುರುವಿನ ದ್ರೋಣರ ದೇಹವನ್ನು ನೋಡ್ತಾನೆ, ತನ್ನ ತಮ್ಮಂದಿರ ದೇಹಗಳನ್ನು ನೋಡ್ತಾನೆ, ಕರ್ಣನ ದೇಹವನ್ನು ನೋಡ್ತಾನೆ. ಕರ್ಣನ ನೋಡಿದ ಮೇಲೆ ಹತ್ತಾರು ಪದ್ಯಗಳಲ್ಲಿ ಕರ್ಣನ ವಿಷಯ ವಿವರಿಸ್ತಾನೆ. ದುಶ್ಯಾಸನ ನೋಡ್ತಾನೆ, ಏನು ದುಶ್ಯಾಸನದಲ್ಲಿ ಎದೆಯೆಲ್ಲ ಬಗದ್ ತೆಗೆದು ಬಿಟ್ಟಿದ್ದಾನೆ, ಅಲ್ಲಿ ಏನು ಉಳಿದೇ ಇಲ್ಲ, ಕರುಳಿಲ್ಲ, ಇದಿಲ್ಲ, ರಕ್ತ ಅಂತೂ ಹೊತ್ತೆ ಹೋಗಿದೆ, ಏನೂ ಇಲ್ಲ. ಅದೊಂದು ಪದ್ಯವನ್ನು ನೋಡಬಹುದು ಆ ಸೊಗಸಿಗೆ. ಅವನು ಹೇಳ್ತಾ, ಅಯ್ಯೋ ದುಶ್ಯಾಸನ, ನನ್ನ ತಮ್ಮ, ಏನೋ ಇದು, ನೀನು ಪಂಚತ್ವವನ್ನು ಹೊಂದಬಿಟ್ಟಿಯಲ್ಲಪ್ಪ ಅಂತಾನೆ. ಪಂಚತ್ವ ಹೊಂದೋದು ಅಂದರೆ ಮರಣ ಹೊಂದೋದು ಅಂತ ಒಂದರ್ಥ. ಇವನು ಇನ್ನೊಂಥರ ದುರ್ಯೋಧನ ಅದನ್ನು ವರ್ಣಿಸ್ತಾನೆ. ಹೇಗೆ ಅಂತಂದರೆ, ನಿಜ ಜೀವಂ ಪರಲೋಕದೊಳ್, ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್, ನಿಜ ರಕ್ತಂ ರಿಪು ಕುಕ್ಷಿಯೊಳ್, ನಿಜ ಶಿರಂ ನಕ್ತಂಚರೀ ಹಸ್ತದೊಳ್, ನಿಜ ಕಾಯಂ ಕುರುಭೂಮಿಯೊಳ್, ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ಭೀಮ ಗದೈಂ ಪಂಚತ್ವಮಂ ವರ್ದಿದೈ. ನಿನ್ನ ನಿಜ ಅಂದರೆ ತನ್ನ ಅಂತ, ಇಲ್ಲಿ ನಿನ್ನ ಅನ್ನೋ ಅರ್ಥದಲ್ಲಿ. ನಿನ್ನ ಜೀವ ಪರಲೋಕಕ್ಕೆ ಹೋಯಿತು, ನಿನ್ನ ದೇಹದ ಮಹಾಮಾಂಸ ಪಿಶಾಚಿಯ ಬಾಯೊಳಗೆ ಹೋಯಿತು, ನಿಜ ರಕ್ತ ನಿನ್ನ ರಕ್ತ ಶತ್ರುವಿನ ಹೊಟ್ಟೆಗೆ ಅಂದರೆ ಭೀಮನ ಹೊಟ್ಟೆಗೆ ಹೋಯಿತು, ನಿನ್ನ ತಲೆ ಪಿಶಾಚಿಗಳ ಕೈಗೆ ನಕ್ತಂಚರಿ ರಾತ್ರಿಯೊಳು ಓಡಾಡು ಅವರ ಕೈಗೆ ಹೊರಟೋಯ್ತು, ನಿಜ ಕಾಯಂ ನಿನ್ನ ದೇಹ ಕುರುಭೂಮಿಯೊಳ್, ಈ ಭೂಮಿಯಲ್ಲಿ ಕುರುಭೂಮಿಯಲ್ಲಿ ನೆಲೆಸಿದ್ರೆ ಏನಾಯಿತು, ಗಾಂಧಾರಿಯ ಮಗನಾದಂತಹ ದುರ್ಯೋಧನ ತಮ್ಮನಾದಂತಹ ದುಶಾಸನ ಭೀಮನ ಭೀಮಗದೆ, ಭೀಮ ಅಂದರೆ ಭಯಂಕರ ಗದೆ, ಭೀಮನ ಭಯಂಕರ ಗದೆಯಿಂದ ನೀನು ಪಂಚತ್ವವನ್ನು ಪಡೆದು ಬಿಟ್ಟೆ ಅಂತ ಹೇಳ್ತಾನೆ. ಹೀಗೆ ಒಳ್ಳೆಯ ಅದ್ಭುತವಾದ ಪದ್ಯಗಳಲ್ಲಿ ರನ್ನ ಆ ವರ್ಣನೆಯನ್ನು ಮಾಡ್ತಾನೆ, ಅವನಿಗೆ ಆಗುವಂಥ ದುಃಖ ನೋವು ಎಲ್ಲ. ಕಥೆ ಹೇಳ್ತಾ ಇರುವಂತಹ ವೈಶಂಪಾಯನರು ಜನ್ಮೇಜಯ ಮಹಾರಾಜನಿಗೆ ಹೇಳ್ತಿದ್ದಾರೆ, ನೋಡು ಈಗ ದುರ್ಯೋಧನ ಸೇನೆಯಲ್ಲಿ ಉಳಿದಿರೋರು ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ, ದುರ್ಯೋಧನ ಒಬ್ಬ ಇದ್ದಾನೆ. ಇದು ನೋಡಪ್ಪ, ಇದೇನೆ ಯಾರಿಗೆ ದೈವಿ ಕೃಪೆ ಇಲ್ಲವೋ ಅವರ ಗತಿ ಇಷ್ಟೇ. ಎಂಥ ಹಣೆಬರ, ಅದು ಹೇಳಿದ್ರು ನಿಜ, ಪಾಂಡವರಿಗೆ ದೈವ ಕೃಪೆ ಇದೆ ಅದು ನಿಜ, ಕೃಷ್ಣನ ಕೃಪೆ ಇದೆ, ಆದರೆ ಅವರು ತಾನೇ ಏನು ಸಂತೋಷವಾಗಿರೋಕೆ ಸಾಧ್ಯ? ಈಗಲ್ದಿದ್ರು ನಾವು ಆಮೇಲೆ ನೋಡ್ತೀವಿ ಯುದ್ಧದ ಭೀಕರ ಪರಿಣಾಮ ಅಂಥದ್ದು, ಆಮೇಲೆ ಅವ್ರ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರಲ್ಲ, ರಾಜ್ಯ ಸಿಕ್ತು ಸರಿ, ಎಲ್ಲ ಮಕ್ಕಳನ್ನು ಕಳ್ಕೊಂಡು ಎಷ್ಟು ಸಮಾಧಾನವಾಗಿರೋಕೆ ಸಾಧ್ಯ ಇರಲಿ. ಆ ಕಡೆ ಸಂಜಯ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ನಾನೇನು ಸ್ವಂತ ನೋಡಿ ಬರ್ತೀನಿ ಬಂದ್ಬಿಟ್ಟ. ಆದರೆ ಬಂದರೆ ಹೆಂಗಾಯ್ತಂತೆ ಅಂದರೆ, ಮೃತ್ಯುವೇ ಸಂಜಯನನ್ನು ಇಲ್ಲಿ ಕರ್ಕೊಂಡು ಬಂದಂಗೆ ಆಯ್ತಂತೆ. ಒಂದೊಂದ್ಸಲ ಹೇಳೋದುಂಟು, ಯಾವುದಾದ್ರೂ ಅಪಘಾತದಲ್ಲಿ ಹೋದರೆ ಆ ಬಸ್ಸಲ್ಲೋ ಇನ್ನೊಂದರಲ್ಲೋ ಹೋದರೆ, ಅಯ್ಯೋ ಮೃತ್ಯುವೇ ಕರ್ಕೊಂಡು ಹೋಗ್ಬಿಡ್ತು ಆ ವಾಹನದಲ್ಲಿ ಅಂತ ಹೇಳೋ ಹಾಗೆ ಇಲ್ಲಿ ಮೃತ್ಯುವೇ ಕರ್ಕೊಂಡು ಬಂದಂಗೆ ಆಗೋಯ್ತು. ಧೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಇವನನ್ನು ನೋಡ್ಬಿಡ್ತಾನೆ, ಯಾರು ಏನು ಅಂತೇನು ಗೊತ್ತಾಗೋದಿಲ್ಲ, ಸಾತ್ಯಕಿಗೆ ಅವನು ಹೇಳ್ಬಿಡ್ತಾನೆ, ದೃಷ್ಟಿ ನೋಡಿ ಇವನು ಯಾರು, ಯುದ್ಧದಲ್ಲಿ ಶತ್ರುಪಕ್ಷನ ಉಳಿಸೋ ಕ್ರಮ ಇಲ್ಲ ಯಾವಾಗ್ಲೂ, ಅದು ಸಹಜ. ಅದು ಅದಕ್ಕೆ ಅವನು ಹೇಳ್ತಾನೆ, ಮುಗಿಸೋ ಅವನನ್ನು ಯಮನ ಊರಿಗೆ ಕಳಿಸೋ ಅಂತ. ತಕ್ಷಣ ಸಾತ್ಯಕಿ ಕತ್ತಿ ತೊಗೊಂಡ್ಬಿಡ್ತಾನೆ, ಸಾತ್ಯಕಿ ಸ್ವಲ್ಪ ಆ ಥರ ಮಾಡೋನೇನೆ,
ಇವನ ತಲೆ ಹಿಂದೆ ಕತ್ತಿ ಇಟ್ಕೊಂಡು

ಕೊಟ್ಟು ಅವನನ್ನ ಕಡಿಯೋದಕ್ಕೆ ಹೋಗ್ಬಿಡ್ತಾನೆ. ಪಾಪ ಸಂಜಯ ಯುದ್ಧ ಮರವನ್ನೆಲ್ಲ, ಕೈಯಲ್ಲಿ ಕತ್ತಿ ಇಲ್ಲ, ಎಂಥದ್ದು ಇಲ್ಲ ಅವನಿಗೆ, ಯುದ್ಧದವನು ಅಲ್ಲ ಅವನು. ಅವನೇನೇ ಆಗಲಿ ಅವನು ಸುದ್ದಿ ಕೊಡೋವನು ಅಷ್ಟೇನೆ, ಪ್ರಾಣವೇ ಹೋಗ್ಬಿಡುತ್ತೆ ಅವನಿಗೆ. ಅಷ್ಟರಲ್ಲಿ ವ್ಯಾಸರು ಸರಿಯಾಗಿ ಬಂದ್ಬಿಟ್ಟು ಇವನ ಕತ್ತಿನ ಎಳ್ಕೊಂಡ್ಬಿಟ್ಟು, ಅಯ್ಯೋ ಏನೋ ಸಂಜೆಯ ದುಷ್ಟನೇನು, ಅಲ್ಲಪ್ಪ ನನ್ನ ಶಿಷ್ಯ ಅವನು, ಅವನನ್ನು ಕೊಲ್ಲಬಹುದೇನಪ್ಪ ನೀವು ಅಂದಾಗ, ಓ ಹೌದಾ.

ಸಾಂತ್ವನ ಮಾಡಿದ್ದು ಅಂದ್ಬಿಟ್ಟು ಬಿಟ್ಟಂತೆ ಪುಣ್ಯ. ಆ ಕ್ಷಣದಲ್ಲಿ ಬಂದರೂ ಕಾಪಾಡಿದ್ರು. ಅದಕ್ಕೆ ಅವನಿಗೆ ನೋವಾಯಿತು, ಮನಸ್ಸಿಗೆ ಭಯ ಭೀತಿ ಮತ್ತೆ ಮನಸ್ಸಿಗೆ ನೋವು ದುಃಖ ಎಲ್ಲ ಆಯಿತು. ಆವಾಗ ಅವರು ಹೇಳಿದ್ರೆ ವ್ಯಾಸರು ಸಮಾಧಾನ ಮಾಡಿ, ಇಲ್ಲಪ್ಪ ಹೋಗಪ್ಪ ನೀನು ಪರವಾಗಿಲ್ಲ, ಯುದ್ಧದ ವೀಕ್ಷಕ ವಿವರಣೆ ಎಲ್ಲ ಕೊಡೋದು ನಿಜ ಸುಲಭ, ಆದರೆ ಯುದ್ಧ ಭೂಮಿಯಲ್ಲಿ ಇರೋದು ಅಷ್ಟು ಸುಲಭವಲ್ಲ. ಸಂಜೆಯ ಹುಡುಕೊಂಡು ಹೋಗ್ತಾನೆ. ಅದು ಕುರುಧರೆಯೊಳ್ ಕುರುಪತಿಯನ್ ಅರಸಿದಂ ಅಂತ ಒಂದು ಮಾತು ಬರುತ್ತೆ, ಅದ್ಭುತವಾದ ಮಾತು. ಕುರುಧರೆ ಕೌರವನ ದೇಶ, ಅದೋ ಕೌರವನ ಜಾಗ, ಕೌರವಂದ ಕೌರವನ ರಾಜ್ಯದಲ್ಲಿ ರಾಜನನ್ನು ಹುಡುಕೋದು ಕಷ್ಟ ಆಗಬಾರ್ದು, ಇದ್ದೇ ಇರಬೇಕು. ಆದರೆ ಕುರುಧರೆಯೊಳ್ ಕುರುಪತಿಯನ್ ಅದರಲ್ಲೇ ಕುರುಗಳ ರಾಜನನ್ನು ಹುಡುಕಬೇಕಾಯ್ತು ಅಂತಂದರೆ ರಾಜನ ಪರಿಸ್ಥಿತಿ ಏನಾಗಿದೆ ನೋಡಿ, ಅವನನ್ನು ಹುಡುಕಬೇಕು, ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಅವನ ರಾಜ್ಯದಲ್ಲೇ ಅವನನ್ನು ಹುಡುಕಬೇಕು. ಸಂಜೆ ಮುಂದೆ ಹುಡುಕೊಂಡು ಹೋಗ್ತಾನೆ. ದೂರದಲ್ಲಿ ಯಾರೋ ಒಬ್ಬ ಏಕಾಂಗಿಯಾಗಿ ಹೋಗ್ತಿರೋದನ್ನು ನೋಡ್ತಾನೆ. ದೂರದಲ್ಲಿ ವ್ಯಾಸರು ಹೇಳ್ತಾರೆ, ದುಃಖ ಸಂತಪ್ತ ಹೃದಯೋ ದೃಷ್ಟ್ವಾ ರಾಜನ್ ಬಲಕ್ಷಯಂ. ರಾಜ ಬಲಕ್ಷಯಂ, ಬಲ ಅಂದರೆ ಸೈನ್ಯ, ಸೈನ್ಯ ಕರಗೆ ಹೋಗ್ಬಿಟ್ಟಿದೆ. ಅದನ್ನು ನೋಡಿ ದುಃಖ ಸಂತಪ್ತ ಹೃದಯೋ, ಬಹಳ ದುಃಖ ಮತ್ತು ನೋವು ಆಗಿ ಅಂತಹ ಮನಸ್ಸಾಗಿ ಅವನು ಹೋಗ್ತಿದ್ದ ಅಂತ. ಅಂಥವನು ಹೋಗ್ತಾ ಇರೋ ನೋಡ್ತಾನೆ, ಹೇಗೆ ಹೋಗ್ತಿದ್ದಾನೆ ಅನ್ನೋದನ್ನ ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಯುದ್ಧ ಭೂಮಿಯ ಭೀಕರ ದೃಶ್ಯ ಅದು, ಅಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ, ಅವರ ಹೊಟ್ಟೆಯಿಂದ ಕರುಳೆಲ್ಲ ಹೊರಗೆ ಬಂದ್ಬಿಟ್ಟಿದೆ, ಅದು ಅವನ ಕಾಲಿಗೆ ಸುತ್ತಕೋತಾ ಇತ್ತಂತೆ. ಆಮೇಲೆ ಎಲ್ಲ ಕಡೆ ಮಾಂಸ ರಕ್ತ, ಮಾಂಸದಿಂದ ಬಂದಂಥ ಕೊಬ್ಬು ಎಲ್ಲ ಇರುತ್ತೆ, ಅವುಗಳ ಮಾಂಸದ ತುಂಡ ಮೇಲೆ ಕಾಲು ಜಾರತಾ ಇದೆಯಂತೆ. ಅದ್ರ ಮೇಲೆ ಆ ಕಡೆ ಆನೆಗಳ ದೇಹಗಳು, ಆನೆ ರಾಶಿ ಮೇಲೆ ಅಲ್ಲೂ ಜಾರಬಂಗಾಗುತ್ತೆ. ಅದಕ್ಕೆ ತನ್ನ ಗದೆಯನ್ನೇ ಊರೇ ಗೋಲ್ತರ ಹೀಗೆ ವಾಕಿಂಗ್ ಸ್ಟಿಕ್ ಅಂತೀವಲ್ಲ ಹಾಗೆ ಅದನ್ನು ಇಟ್ಕೊಂಡು ಇಟ್ಕೊಂಡು ಸಾಗ್ತಾ ಇದ್ದಾನೆ, ಮುಂದಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ನೋಡಿದ್ರೆ ಆ ಹೆಣಗಳ ಮೇಲೆಲ್ಲ ತಿನ್ನೋದಕ್ಕೆ ಅವುಗಳನ್ನು ಹದ್ದು ನರಿ ಕಾಗೆಗಳು ಬಂದು ಕೂತ್ಕೋತಾ ಇವೆ. ಅವುಗಳೆಲ್ಲ ಇದ್ರೆ ಆ ಮಧ್ಯೆ ಹೋಗೋದಾಗೆ ಗದೇನ ಬೀಸಿ ಬೀಸಿ ಅವುಗಳನ್ನು ಹಾರಿಸ್ಕೊಂಡು ಆ ಕಡೆ ಈ ಕಡೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಬೇಕಾದಷ್ಟು ರಣ ಪಿಶಾಚಿಗಳು, ಅದೊಂದು ಕಲ್ಪನೆ, ಯುದ್ಧ ಭೂಮಿಯಲ್ಲಿ ಪಿಶಾಚಿಗಳು ಬಂದಿರ್ತಾವೆ ಅಂತ ರಕ್ತ ಕುಡಿಯೋದಕ್ಕೆ ಎಲ್ಲಾನು, ಅವುಗಳು ಬಂದಿವೆ, ಅವುಗಳು ಕುಡಿಯೋಕೆ ಬಂದಿವೆ, ಅವುಗಳನ್ನು ನೋಡ್ತಾನೆ ಅವನು. ಇಲ್ಲಿ ಆನೆಗಳು ಕೆಲವು ಕುಟುಕು ಜೀವ ಉಳಿದ್ಬಿಟ್ಟಿದೆ, ಏಟು ಬಿದ್ದಿದೆ ಕುಟುಕು ಜೀವ, ಅವುಗಳು ಕುಣಿತಾ ಇವೆ, ಆ ಆನೆಗಳು ತಲೆಗಳು ಕುಣಿತಾ ಇವೆ, ಇವನು ಆ ತಲೆಗಳನ್ನು ಹೊಡೆದು ಇದು ಮಾಡಬೇಕು. ಆಮೇಲೆ ಅಲ್ಲಿ ಕೊಳೆತ ಹೆಣಗಳು, ಮುಂದೆ ಮಾಳ ದಿನಗಳ ಹಿಂದೆ ಸತ್ತವ್ರದ್ದು ಏನು ಮಾಡೋದು, ಅವುಗಳು ಕೊಳೆತ ಹೆಣಗಳು, ಆಗ ಅಸಹ್ಯ ಪಡ್ತಾ ಹೋಗ್ತಾ ಇದ್ದಾನೆ ಅವನು. ಮೊಣಕಾಲಿಗೆ ಗಾಯ ಆಗ್ಬಿಟ್ಟಿದೆ ಅಲ್ಲಿ ಅವನಿಗೆ ನೋವು ಆ ಪರಿಸ್ಥಿತಿ. ಅದಕ್ಕೆ ಅಲ್ಲಿ ಬಿದ್ದಂತಹ ಏನು ಮೀನು ಥರ ಬಂದಿರುತ್ತಲ್ಲ ಕೊಬ್ಬು, ಕೆಲವು ಬಿದ್ದಿರುತ್ತೆ ಮನುಷ್ಯರದ್ದು, ಅದನ್ನೇ ಹಚ್ಕೊಂಡು, ಅನ್ನೆಣ ಅಂತಾರೆ, ಅದನ್ನು ಹಚ್ಕೊಂಡು ಆಯಾಸದಿಂದ ಬೆವತ್ಕೊಂಡು ಬೆವರ್ತಾ ಬೆವರ್ತಾ ಬೆವರ್ತಾ ಹೋಗ್ತಾ ಇದ್ದಾನೆ. ಇಂತಹ ಸಂಜಯನನ್ನ ಇವನು, ಇಂತಹ ದುರ್ಯೋಧನನನ್ನ ಸಂಜಯ ನೋಡ್ತಾನೆ. ಭೂತ ಪಿಶಾಚಿಗಳನ್ನು ನೋಡ್ತಾ ಅವನು ಇದು ಅಯ್ಯೋ ಸದ್ಯ ಇದು ಭೂತ ಅಷ್ಟೇ ಅಂದ್ಕೊಂಡು, ಆ ಮುಂದೆ ನೋಡ್ತಿರೋ ಗೌರವನ್ನು ನೋಡಿ, ಅರೇ ಇವನು ಯಾರು, ದುರ್ಯೋಧನ ಥರಾನೇ ಇದ್ದಾನಲ್ಲ ಅಂತ ನೋಡಿದ್ರೆ ಹೆಂಗೆ ಗುರುತಿಡಿಯೋದು, ಛತ್ರ ಇಲ್ಲ ಚಾಮರ ಇಲ್ಲ ಸೇವಕರು ಇಲ್ಲ ಸುತ್ತಲೂ, ಇವನು ಕೌರುಪತಿನ ಇವನು ಅಂತ ಯೋಚನೆ ಮಾಡ್ತಾನೆ. ಹತ್ರ ಬಂದು ನೋಡಿದ್ರೆ ದುರ್ಯೋಧನನ್ನೇ, ಅವನು ಹೇಳ್ತಾನೆ, ಅಯ್ಯೋ ಅಪ್ಪ ದುರ್ಯೋಧನ ಏನು ಇದು, ಸಮುದ್ರದ ದಂಡೆಯವರೆಗೂ ಇರುವ ರಾಜರ ಸಮೂಹದಲ್ಲಿ ನೀನೊಬ್ಬನೇ ಅಂತ ಮುಂಚೆ ಹೇಳೋರು ಅಂದರೆ ಇಡೀ ಸಾಮ್ರಾಜ್ಯದಲ್ಲಿ ನೀನೊಬ್ಬನೇ ರಾಜ, ಎಷ್ಟು ರಾಜರಿದ್ರು ನೀನೇ ರಾಜ ಅಂತ ಹೇಳ್ತಿದ್ರು, ಈಗ ನಿಜವಾಗಿಯೂ ನೀನು ಒಬ್ಬನೇ ರಾಜ ಆಗ್ಬಿಟ್ಟಿಯಲ್ಲಪ್ಪ, ಅಂದರೆ ಒಬ್ಬನೇ ಏಕಾಂಗಿ ಆಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾನೆ. ಎಂಥ ಅರ್ಥ ಆಗ್ಬಿಡ್ತು ಇವತ್ತು, 11 ಅಕ್ಷೋಹಿಣಿ ಸೈನ್ಯ ಹೋಗ್ಬಿಡ್ತೀನಿ ಅಂತ, ಗಾಯಾದಿಗಳನ್ನೆಲ್ಲ ಸಾಯಿಸಿದ ಆ ಪಾಪ ಧರ್ಮರಾಯನಿಗೆ ಬರಲಿ, ಅದ್ರ ಫಲವನ್ನು ಉಣ್ಣಲಿ ಅವನು ಅಂಥೇಳಿ. ಆದರೆ ಒಂದಪ್ಪ, ದೈವದ ವಿರುದ್ಧ ನೀನು ಹೋರಾಡ್ಬಿಟ್ಟೆ, ಕೃಷ್ಣ ಅವ್ರ ಪರ ಅವನ ವಿರುದ್ಧ ಆದೆ ನೀನು, ಅರ್ಧ ರಾಜ್ಯ ಕೊಡು ಅಂದರೆ ಕೇಳಲಿಲ್ಲ ನೀನು, ಅದನ್ನು ಕೊಡದೆ ಈ ನಿಮ್ಮ ರಾಜವಂಶವನ್ನು ಕಲ್ಪ ವೃಕ್ಷವನ್ನು ಕತ್ತರಿಸ್ಬಿಟ್ಟಿಯಲ್ಲಪ್ಪ, ಚಂದ್ರನ ತಂಪು ಬೆಳಕನ್ನು ನೀನು ತಾಳ್ತಿರ್ಲಿಲ್ಲ, ಚಂದ್ರನ ಬೆಳಕನ್ನು ಸಹಿಸೋಕಾಗ್ತಿರ್ಲಿಲ್ವಂತ ಅಂತಹ ತಲೆ ಬಿಸಿಲಿನ ಶಾಖವನ್ನು ತಡೆಯುವಾಗ ಆಯ್ತಲ್ಲಪ್ಪ, ಸುಗಂಧವನ್ನು ಸವಿಯುತ್ತಿದ್ದಂಥ ನಿನ್ನ ಮೂಗು ಈ ಕೊಳತ ಈ ಹಳೆ ಹೆಣಗಳ ವಾಸನೆಯನ್ನು ನೋಡೋ ಹಂಗಾಯ್ತಲ್ಲಪ್ಪ, ತಗೊಳ್ಳೋ ಹಂಗಾಯ್ತಲ್ಲಪ್ಪ, ಅಂತಹ ಒಳ್ಳೆಯ ಕಲೆಗಾರಿಕೆ ಸಂಗೀತ

ಸಂಗೀತವನ್ನು ಕೇಳುತ್ತಿದ್ದಂತಹ ನಿನ್ನ ಕಿವಿ ಈಗ ಈ ನರಿ ಹದ್ದುಗಳ ಕಿರ್ಚಾಟವನ್ನು ಕೂಗಾಟವನ್ನು ಕೇಳೋ ಹಂಗಾಯ್ತಲ್ಲಪ್ಪ. ಬೇಕಾದಷ್ಟು ಪದ್ಯಗಳಿವೆ, ತುಂಬ ಸೊಗಸಾಗಿ ಆ ದುಃಖವನ್ನು ಹೇಳ್ತಾನೆ. ಇದೆಲ್ಲ ವಿಧಿಯ ಆಟಪ್ಪ. ನಿನ್ನ ಕಡೆ ಇರುವಂತಹ ಹೆಸರಾಂತ ವೀರರು ಎಲ್ಲರೂ ಹೊರಟೋದ್ರಲ್ಲಪ್ಪ, ಈ ಕೊನೆ ಉಳಿದವ ನೀನೊಬ್ಬನೇ. ನೀನೇ ಕೆಟ್ಟೆ, ನೀನು ಯಾಕೆ ಕೆಟ್ಟೆ ಅಂತೀನಿ ಅಂತಾನೆ ಅಂದರೆ, ಆ ಕಡೆ ಮರಣ ಆಗ್ಲೂ ಇಲ್ಲ, ವೀರ ಮರಣವೂ ಬಂದಿಲ್ಲ ನಿನಗೆ, ಈ ಕಡೆ ಗೆದ್ದೂ ಇಲ್ಲ, ಯಾವುದೂ ಇಲ್ಲ ನಿನಗೆ. ಆದರೆ ನಿಮ್ಮ ಕಡೆ ನೀನೊಬ್ಬನೇ ಉಳಿದು ಬಿಟ್ಟೆ. ಪಾಂಡವರ ಕಡೆ ನೋಡಿದ್ರೆ 5 ಜನ ಪಾಂಡವರು ಉಳಿದಿದ್ದಾರೆ, ಅವರಲ್ಲಿ ಒಂದು ಒಬ್ಬರು ಹೋಗಿಲ್ಲ, ಬೇರೆಯವ್ರು ಹೋಗಿರ್ಬೋದು, ಆದ್ರೆ ವೀರರು ಪಾಂಡವರು ಹೋಗಿಲ್ಲ, ಉಳಿದು ಬಿಟ್ಟಿದ್ದಾರೆ. ನಿನ್ನ ಅಣ್ಣ ತಮ್ಮಂದ್ರಲ್ಲಿ ಅಂದರೆ ತಮ್ಮಂದ್ರು ಅವನಿಗೆ, ನಿಮ್ಮವರಲ್ಲಿ ನೀನೊಬ್ಬನೇ ಉಳಿದಿದೀಯ. ನಾನು ಹೋಗ್ಬಿಟ್ಟು ಏನಪ್ಪ ಹೇಳಲಿ, ನಿನ್ನ ಪತ್ನಿಯರಿಗೆ, ನಿನ್ನ ತಂದೆಗೆ, ನಿನ್ನ ತಾಯಿಗೆ ಏನಪ್ಪ ಹೇಳಲಿ, ಗೆದ್ದಾನ್ಲೆ ಅಥವಾ ತಲೆ ಉಳಿಸ್ಕೊಂಡು ಓಡೋದಾನ್ಲೆ. ದ್ರೌಪದಿಯನ್ನು ಅವತ್ತು ಅವಮಾನ ಪಡಿಸ್ದೆ, ಕೃಷ್ಣ ಬಂದು 5 ಊರು ಕೇಳಿದರೆ ಅವನಿಗೆ ಕೊಡದೇನೆ ಕೋಪ ತರಿಸ್ದೆ. ಈಗ ಯುದ್ಧದಲ್ಲಿ ನೀನೊಬ್ಬ ಜೀವಚ್ಛವವಾಗಿ ಉಳಿದಿದ್ದೀಯಲ್ಲಪ್ಪ, ಜೀವಂತ ಶವವಾಗಿ. ಅದಕ್ಕೆ ದುರ್ಯೋಧನ ಉತ್ತರ ಕೊಡ್ತಾನೆ, ಸಂಜಯ ಯಾಕಪ್ಪ ಇದನ್ನೆಲ್ಲ ಹೇಳ್ತೀಯ, ಪೂರ್ವ ಜನ್ಮದ ಪುಣ್ಯ ಬತ್ತಿಯೇ ಹೋದರೆ ಏನು ಮಾಡಬೇಕು, ಹೋಯ್ತು ಪುಣ್ಯವಿಲ್ಲ ಹೋಯ್ತು ಎಲ್ಲಾನು. ಹಾಗೆ ಅವನು ಹೇಳ್ತಾನೆ, ಆಯಿತು ಇಷ್ಟೆಲ್ಲ ಇವನು ಹೇಳಿದರೂ ಅವನ ಪರಾಕ್ರಮ ಹೋಗಿಲ್ಲ. ಅವನು ಹೇಳ್ತಾನೆ, ಹಿಂದಿನದು ಯಾಕೆ ಈಗ ಸಂಜಯ, ನನಗೆ ಆ ವೈರ ಹೋಗಿಲ್ಲ ಇನ್ನೂ. ದುಶ್ಯಾಸನನ್ನು ನನ್ನ ತಮ್ಮನಾದ ದುಶ್ಯಾಸನ ತಿಂದು ತೇಗಿದಾನಲ್ಲ ಆ ಬಕವೈರಿ, ಆ ಬಕವೈರಿ ಆ ಬಕಾಸುರ ವಿಪರೀತ ತಿನ್ನೋನು, ಇವನ ವೈರಿ ಅವನು ಭೀಮ ಇನ್ನೂ ಚೆನ್ನಾಗಿ ತಿನ್ನೋನು. ಆ ಬಕವೈರಿಯನ್ನ ಅವನಿಂದ ಅವನ ಹೊಟ್ಟೆಯಿಂದ ನನ್ನ ತಮ್ಮನ್ನ ಹೊರಗೆ ತೆಗಿತೀನಿ, ತಮ್ಮನ ಉದರದಲ್ಲಿ ತೆಗೆವೆನು, ವಿಚಿತ್ರವ ನೋಡು ನೀನೆಂದ, ನನ್ನ ತಮ್ಮನನ್ನು ಹೊಟ್ಟೆಯಿಂದ ತೆಗಿತೀನಿ ನೋಡು ವಿಚಿತ್ರವನ್ನ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಶಕ್ತಿಶಾಲಿಯಾದಂತಹ ಗದೆ ನನ್ನ ಬಳಿ ಇರಬೇಕಾದ್ರೆ, ಅಂದರೆ ನನ್ನ ಪರಾಕ್ರಮ ಇರಬೇಕಾದ್ರೆ ಈ ಕುಂತಿ ಮಕ್ಕಳನ್ನ ನಾನು ಹೆದರ್ತೀನಿಯಾ, ಇಲ್ಲ, ನನ್ನ ಕೋಪ ಕಡಿಮೆ ಆಗೋದಿಲ್ಲ, ನನ್ನ ಧೈರ್ಯ ಕುಗ್ಗೋದಿಲ್ಲ, ನನ್ನ ಶತ್ರುತ್ವ ಒಂದು ಚೂರು ಕ್ಷೀಣಿಸೋದಿಲ್ಲ. ಇವನು ಹೇಳ್ತಾನೆ, ಆಯಿತು ಏನು ಹೇಳಪ್ಪ, ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಲಿ ಹೇಳು ಅಂತಂದ್ರೆ ಹೇಳ್ತಾನೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ಒಂದು ದಿನ ಮುಳುಗ್ತೀನಿ, ಮುಳುಗಿದ್ದು ನಾನು ವಿಶ್ರಾಂತಿ ತಗೊಂಡು ನಾಳೆ ಬಂದು ಪಾಂಡವರನ್ನ ಕೊಲ್ತೀನಿ ಅಂತ ಹೇಳು ಅಂತ. ಸಂಜಯನ ಜೊತೆ ಅಲ್ಲಿಗೆ ಬರ್ತಾನೆ. ಮಹಾ ಸರೋವರ, ಪಕ್ಷಿಗಳು ತಾವರೆಗಳು ಎಲ್ಲ ಇವೆ, ಆ ತಾವರೆಗಳ ಸುಗಂಧ, ಪಕ್ಷಿಗಳ ಕೂಗು. ದಡಕ್ಕೆ ಬಂದು ಸಂಜಯನ ಕರೆದು ಹೇಳ್ತಾನೆ, ಇವತ್ತು ಈ ಕೊಳದ ಮಧ್ಯದಲ್ಲಿ ನಾನು ಕಲಿತೀನಿ, ಜಲಸ್ತಂಭ ವಿದ್ಯೆ ಅಂತ ಹೆಸರು ಅದಕ್ಕೆ. ಈ ಮುಂದೆ 5 ಜನರನ್ನು ಗೆದ್ದು ಹಸ್ತಿನಾಪುರಕ್ಕೆ ಬರ್ತೀನಿ ಅಂತ ಹೇಳು ನಮ್ಮ ಅಪ್ಪ ಅಮ್ಮಂಗೆ ಅಂತ. ಹೇಗೆ ಪೂರ್ಣ ಹೋದರೂ ಹೇಗೆ ಧೈರ್ಯ ಇದೆ ಅವನಿಗೆ. ಸಂಜೆ ಅಳತಾ ಕೂತ್ಕೋತಾನೆ, ಏ ನೀನು ಅಳತಾ ಕೂತ್ಕೋಬೇಡ ಕಣೋ ಮಾರಾಯ, ಮೊದಲು ಹೋಗು ನೀನು. ನೀನು ಅಳತಾ ಕೂತ್ರೆ ಅವ್ರಿಗೆ ಪಾಂಡವ್ರು ಹುಡುಕೊಂಬಂದ್ರೆ ಸಿಕ್ಕೇ ಬಿಡ್ತೀನಿ ನಾನು. ಇಲ್ಲಿ ನೀನು ಇಲ್ಲಿ ಅಳ್ತಿದ್ಯಾ, ನೀನು ಇಲ್ಲಿದ್ಯಾ ಅಂತ ಗೊತ್ತಾಗ್ಬಿಡುತ್ತೆ, ನಾನಿದ್ದೀನಿ ಏನು ಗೊತ್ತಾಗುತ್ತೆ, ಹೋಗು ಅಂತ. ನಾಲ್ ಹೋಗು, ಪಾಳೆಯ ಶಿಬಿರನ್ನೆಲ್ಲ ಖಾಲಿ ಮಾಡಿಸಿ ರಾಣಿಯರನ್ನೆಲ್ಲ ಕರ್ಕೊಂಡು ಹೊರಟ್ಬಿಡು. ಆದರೆ ಪಾಂಡವ್ರು ಗೆಲ್ಲೋಗಿ ಬಂದಿದ್ದಾರೆ ಅನ್ನೋದನ್ನೆಲ್ಲ ಹೇಳಬೇಡ, ಭಾನುಮತಿಗೆ ಸಮಾಧಾನ ಮಾಡು ಅಂತಂತಾನೆ. ಸಂಜೆ ಅದೇ ಥರ ಎಲ್ಲರನ್ನೂ ಕರ್ಕೊಂಡು ಸಮಸ್ತ ವಸ್ತುಗಳನ್ನು ಹೇರಿಸ್ಕೊಂಡು ಹಸ್ತಿನಾವತಿ ಕಡೆ ಹೋಗ್ತಾನೆ. ಎಂಥ ಪರಿಸ್ಥಿತಿ ನೋಡಿ, ಅವರೆಲ್ಲ ಹಿಂದೆ ಹೋದ್ರಂತೆ. ಹೆಂಗೆ ಹೋದ್ರು ಅಂತ ವ್ಯಾಸರು ಹೇಳ್ತಾರೆ, ಸಂಭ್ರಾಂತಾ ಭೀಮಸೇನ ಭಯಾರ್ಧಿತಾ, ಭೀಮನ ಭಯದಿಂದ ಅವರುಗಳು ಹೋದ್ರಂತೆ. ಈ ಕಡೆ ದುರ್ಯೋಧನ ಕೈಕಾಲು ತೊಳೆದು ಆಚಮನ ಮಾಡಿ ಓಂಕಾರ ಜಪಿಸಿ ದೇವತೆಗಳನ್ನು ನಮಸ್ಕರಿಸಿ ಎಲ್ಲ ಮಾಡಿ ಕೊಳದಲ್ಲಿ ಇಳಿದು ಮಂಡಿ ಸೊಂಟ ಹೃದಯ ಮುಖ ನೆತ್ತಿಯವರೆಗೆ ನೀರು ಹೋಗೋ ಹಾಗೆ ಮಾಡಿ ಕೊಳದ ಮಧ್ಯದಲ್ಲಿ ಮಲ್ಕೊಂಡಂತೆ ದುರ್ಯೋಧನ. ಇತ್ತ ಸಂಜಯ ಈಗ ಆಗಿರೋದ್ನಲ್ಲಿ ನೆನೆಸ್ಕೊಂಡು ವ್ಯಾಸರನ್ನ ಗ್ಯಾಪ್ಸ್ಕೊಂಡು ಬಾ ಅವರಿಂದ ಬದುಕದೆ ಅಂದ್ಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ಅಶ್ವತ್ಥಾಮ ಕೃಪಾಚಾರ್ಯ ಕೃತವರ್ಮರು ಕಾಣ್ತಾರೆ. ಅಯ್ಯೋ ಇವ್ರ ಶತ್ರುಗಳೆಲ್ಲ ತಾನೇ ಅಂತ ಹೆದರ್ಕೊಂಡಂತೆ ಒಂದು ಕ್ಷಣ. ಅಲ್ಲಿಗೆ ಒಂದು ಹಂತ, ಮುಂದಿನ ಆಮೇಲೆ ನೋಡೋಣ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಮಳೆಗಾಲದಲ್ಲಿ ಮನಸೆಳೆವ ಲಿಲ್ಲಿ ಹೂವು ಮತ್ತು ವೀಳ್ಯದೆಲೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮನ ಸೆಳೆವ ಲಿಲ್ಲಿ ಹೂಗಳು ಹಾಗೂ ಬಣ್ಣದ ಚಿಟ್ಟೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಮಳೆಗಾಲದಲ್ಲಿ ಮನಸೆಳೆವ ಲಿಲ್ಲಿ ಹೂಗಳು. ಮಳೆಗಾಲವೆಂದರೆ ಪ್ರಕೃತಿಗೆ ನವ ಚೈತನ್ಯ ತುಂಬುವ ಪರ್ವಕಾಲ. ಬೇಸಿಗೆಯ ಬಿಸಿಲಿಗೆ ಬಾಡಿ ಬಸವಳಿದ ಪ್ರಕೃತಿಯು ಮಳೆಯ ತುಂತುರು ಸ್ಪರ್ಶದಿಂದ ಹಸಿರಿನ ಹೊದಿಕೆಯನ್ನು ಹೊಂದಿಕೊಳ್ಳುವ ರಂಗಿನ ಕಾಲ. ಮಳೆಹನಿಯ ಸ್ಪರ್ಶಕ್ಕೆ ಬೆಟ್ಟ ಗುಡ್ಡಗಳು, ಹೊಲ ಗದ್ದೆಗಳು, ಕಾಡು ಕಾನನಗಳು ಎಲ್ಲವೂ ಹೊಸ ಚೈತನ್ಯದಿಂದ ಕಂಗೊಳಿಸುತ್ತವೆ. ಈ ಕ್ಷಣ ಮತ್ತಷ್ಟು ಮೆರುಗು ನೀಡುವಂತೆ ಮಳೆಗಾಲದಲ್ಲಿ ಅರಡುವ ಹೂಗಳು ಮಳೆಯ ಹನಿಗಳ ಸಾನ್ನಿಧ್ಯದಲ್ಲಿ ನಲಿತು ನಗುತ್ತಾ ಪ್ರಕೃತಿಯ ಮುಖದಲ್ಲಿ ಮೂಡುವ ಮಧುರ ನಗುವಿನಂತೆ ಕಾಣಿಸತೊಡಗುತ್ತವೆ. ತಮ್ಮ ಮನಮೋಹಕ ಬಣ್ಣ, ಮಧುರ ಪರಿಮಳ ಮತ್ತು ಮನಸೆಳೆವ ಸೊಬಗಿನಿಂದ ಮನಸ್ಸಿಗೆ ಹರ್ಷ ನೀಡುವ ಇವು ಪ್ರಕೃತಿಯ ಅದ್ಭುತ ಕಲಾಕೃತಿಗಳೇ ಸರಿ. ಅದರಲ್ಲೂ ಮಳೆಯ ಹನಿ ಭೂಮಿಯ ಸೋಕಿದ ತಕ್ಷಣ ಅರಳಿ ನಲಿಯುವ ಲಿಲ್ಲಿ ಹೂಗಳು ಪ್ರಕೃತಿಯ ಅತ್ಯಂತ ಸುಂದರ ಮತ್ತು ಮನಮೋಹಕ ಹೂಗಳಲ್ಲಿ ಪ್ರಮುಖವಾದವು. ಇದರ ವೈಜ್ಞಾನಿಕ ಹೆಸರು ಲೀಲಿಯಂ. ಇದು ತನ್ನ ಆಕರ್ಷಕ ಬಣ್ಣ, ಸೊಗಸಾದ ಆಕಾರ ಮತ್ತು ಮಧುರ ಪರಿಮಳದಿಂದ ಎಲ್ಲರ ಮನಸೆಳೆಯುತ್ತದೆ. ಮುಖ್ಯವಾಗಿ ಶೀತ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುವ ಲಿಲ್ಲಿ ಹೂವಿನ ಗಿಡಗಳನ್ನು ಇಂದು ಅಲಂಕಾರಿಕ ಗಿಡಗಳಾಗಿ ಎಲ್ಲೆಡೆ ಬಳಸಲಾಗುತ್ತದೆ. ಲಿಲ್ಲಿ ಹೂಗಳು ಬಿಳಿ, ಗುಲಾಬಿ, ಹಳದಿ, ಕಿತ್ತಳೆ, ಕೆಂಪು ಮುಂತಾದ ಹಲವು ಬಣ್ಣಗಳಲ್ಲಿ ದೊರೆಯುತ್ತದೆ. ಲಿಲ್ಲಿ ಹೂಗಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇದೆ. ಕೆಲವು ದೇಶಗಳಲ್ಲಿ ಈ ಹೂವನ್ನು ಶುಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದರಲ್ಲಿ ಬಿಳಿ ಲಿಲ್ಲಿ ಹೂವನ್ನು ಶುದ್ಧತೆ ಮತ್ತು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಲಿಲ್ಲಿ ಹೂಗಳಿಗೆ ಮಧುರವಾದ ಸುಗಂಧವಿದ್ದು ಅವು ಮನೆ ಮತ್ತು ತೋಟಗಳಿಗೆ ವಿಶೇಷವಾದ ಸೌಂದರ್ಯವನ್ನು ನೀಡುತ್ತವೆ. ಮದುವೆ, ಪೂಜೆ ಹಾಗೂ ವಿವಿಧ ಸಮಾರಂಭಗಳಲ್ಲಿ ಲಿಲ್ಲಿ ಹೂಗಳನ್ನು ಅಲಂಕಾರಕ್ಕಾಗಿ ಬಳಸತೊಡಗುತ್ತಾರೆ. ಗಡ್ಡೆಯ ಮೂಲಕ ಬೆಳೆಸಲಾಗುವ ಇವು ಮೆದುಮಣ್ಣು ಮತ್ತು ಕಡಿಮೆ ಬಿಸಿಲಿನಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಲಿಲ್ಲಿ ಹೂಗಳು ಪರಿಸರಕ್ಕೂ ಉಪಯುಕ್ತವಾಗಿದೆ. ಜೇನುನೊಣಗಳು ಮತ್ತು ಚಿಟ್ಟೆಗಳನ್ನು ಆಕರ್ಷಿಸುವ ಮೂಲಕ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುವ ಈ ಲಿಲ್ಲಿ ಕೇವಲ ಅಲಂಕಾರಿಕ ಸಸ್ಯಗಳಾಗಿರದೆ ಪ್ರಕೃತಿಯ ಚೈತನ್ಯ ಹೆಚ್ಚಿಸುವ ಅವಿಭಾಜ್ಯ ಅಂಗಗಳಾಗಿವೆ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವೀಳ್ಯದೆಲೆ ಆರೋಗ್ಯಕ್ಕೆ ಆಪ್ತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕರಾವಳಿಯಲ್ಲಿ ಹಾಗೂ ಮಲೆನಾಡಿನ ಇವೆರಡುಗಳಲ್ಲಿ ಕವಳ ಜನಪ್ರಿಯ ಹಾಗೂ ವ್ಯಾಪಕ. ಇದಕ್ಕೆ ವೀಳ್ಯದೆಲೆಯಿಂದೇ ಮೂಲ ವಸ್ತು. ವೀಳ್ಯದೆಲೆ ಬೆಳೆಯು ಅದರದೇ ಆದ ವಾತಾವರಣ ಬೇಕು. ನೆರೆಯ ಜಿಲ್ಲೆಯಿಂದ ಪ್ರತಿನಿತ್ಯವೂ ಜಿಲ್ಲೆಯ ಮಾರುಕಟ್ಟೆಗೆ ವೀಳ್ಯದೆಲೆ ಪಿಂಡಿ ಬರುತ್ತದೆ. ಹೊನ್ನಾವರದಿಂದ ನೆರೆಯ ರಾಜ್ಯದ ವೀಳ್ಯದೆಲೆ ರವಾನೆಯಾಗುತ್ತದೆ. ಹೀಗಾಗಿ ಮಾರುಕಟ್ಟೆಯ ಬೇಡಿಕೆಯಂತಹ ಪೂರೈಕೆ ಇದೆ. ಭಾರತಕ್ಕೆ ವೀಳ್ಯದೆಲೆ ಬಂದಿದ್ದು ಪುರಾತನ ಕಾಲದಲ್ಲಿ ಇಂಡೋನೇಷ್ಯಾದ ದ್ವೀಪಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತದೆ. ಇದನ್ನು ಗುಪ್ತ ರಾಜರ ಅವಧಿಯಲ್ಲಿ ಬಂತು ಎಂದು ಕರೆಯಲಾಗುತ್ತದೆ. ಬನಾರಸ್ ಪಾನ್ಗೆ ಬಳಸುವ ತೆಳ್ಳಗೆ ಇರುವ ಎಲೆಗೆ ವ್ಯಾಪಕ ಬೇಡಿಕೆ ಇದೆ. ಅಂಬಾಡಿ ಎಲೆ, ನಾಗಬಳ್ಳಿ ಎಲೆ, ಯತಪ್ತ್ಯಾದಿ ತಳಿಯ ಎಲೆಗಳಿಗೆ ತುಂಬ ಹಾಗೂ ಎಲ್ಲ ಕಾಲದಲ್ಲಿಯೂ ಬೇಡಿಕೆ ಇರುತ್ತದೆ. ನೂರಾರು ಬಗೆಯ ಪಾನ್ಗಳು ಪ್ರಾದೇಶಿಕತೆಯ ಬೇಡಿಕೆ ಇದೆ.

0: ವಿವಿಧ ಸಮಾರಂಭಗಳಲ್ಲಿ ಊಟದ ನಂತರ ಇದು ಬೇಕೇ ಬೇಕಾಗುತ್ತದೆ. ಬೇಡಿಕೆಯ ಅನ್ವಯ ಪೂರೈಕೆದಾರರು ಇದ್ದಾರೆ. ಗಾಯ ಹಾಗೂ ಇತರೆ ದೈಹಿಕ ಸಮಸ್ಯೆಗಳಿಗೆ ಔಷಧವಾಗಿ ಬಳಕೆಯಾಗಿ ಹೀಗಾಗಿ ನಮ್ಮ ಬದುಕಿನಲ್ಲಿ ಇದು ಹಾಸು ಹೊಕ್ಕಾಗಿ ಬಿಟ್ಟಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮನಸೆಳೆಯುವ ಲಿಲ್ಲಿ ಹೂಗಳು ಮತ್ತು ವೀಳ್ಯದೆಲೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮನಸ್ಸೆಳೆವ ಲಿಲ್ಲಿ ಹೂವು ಮತ್ತು ವೀಳ್ಯದೆಲೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
7: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು

0: ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಹೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತಾಪಡಿಸುವ ಕರುಣಾಳುಬಾ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಘಟನೆ ನನ್ನ ಮನಸ್ಸನ್ನು ಬಹಳಷ್ಟು ಚಿಂತನೆಗೆ ಹಚ್ಚಿದಂಥ ಘಟನೆ. ಗಾಂಧೀಜಿಯವರ ಹಿರಿಯ ಮಗ ಹರಿಲಾಲ್, ಆತ ಕೊನೆಗೆ ತನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ಳಾರದೆ ಹಾಗೆ ಸತ್ತೋದ. ಎಷ್ಟೋ ಜನ ಒರಟಾಗಿ ಕೇಳೋದುಂಟು ಗಾಂಧೀಜಿ ಬಗ್ಗೆ, ಸ್ವಲ್ಪ ಕೋಪ ಇರುವಂಥವ್ರು ಕೇಳೋದು ಮಾತು, ಮಗನಿಗೆ ತಂದೆ ಆಗಲಾರದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದವರುಂಟು ನನಗೆ. ನಾ ಹೇಳಿದೆ, ಹರಿಲಾಲ್ ಯಾರು ಗೊತ್ತಾ? ಮೊದಲನೇ ಮಗ. ಇವರು ಜೊತೆಗಿದ್ದಂಥವನು. ಇವರು ದಕ್ಷಿಣ ಆಫ್ರಿಕಾಗೆ ಹೋದಾಗ ಇವರು ಜೊತೆಗೆ ಹೋಗಿ ಇವರು ಸತ್ಯಾಗ್ರಹದ ಸೇನಾನಿಯಾಗಿದ್ದಂಥವನು. ಬೇಕಾದಷ್ಟು ಕಡೆ ಕೆಲಸ ಮಾಡಿದ ಹುಡುಗ. ಅವನಿಗೊಂದು ಆಸೆ ಇತ್ತು, ತಾನು ಬ್ಯಾರಿಸ್ಟರ್ ಆಗಬೇಕು ಅಂತ ಆಸೆ. ಆ ಶಕ್ತಿ ಇಲ್ಲ, ಆ ಬುದ್ಧಿವಂತಿಕೆ ಇಲ್ಲ, ಗಟ್ಟಿತನ ಇತ್ತು, ಬುದ್ಧಿವಂತಿಕೆ ಇರಲಿಲ್ಲ. SSLC ಫೇಲ್ ಆಗಿದ್ದಂಥ ಹುಡುಗ ಮೊದಲು. ಅವನಿಗೊಂದು ಆಸೆ ಏನು ಅಂದರೆ, ಗಾಂಧೀಜಿ ಸ್ನೇಹಿತರಾದಂಥ ಪ್ರಾಣಜೀವನ್ ಮೆಹ್ತಾ ಅನ್ನೋರು ಒಂದಿಷ್ಟು ದುಡ್ಡನ್ನು ಕೂಡಿಸಿಟ್ಟು ಗಾಂಧೀಜಿಗೆ ಕೊಟ್ಟಿದ್ರು. ನಿಮ್ಮಲ್ಲಿ ಯಾರಾದರೂ ಬ್ಯಾರಿಸ್ಟರ್ ಆಗೋದಿದ್ರೆ ಈ ಹಣವನ್ನು ಬಳಸ್ಕೊಳ್ಳಿ ಅಂತ ದುಡ್ಡು ಕೊಟ್ಟಿದ್ದು ಎಲ್ಲರೂ ಗೊತ್ತಿತ್ತು, ಹರಿಲಾಲ್ಗೂ ಗೊತ್ತಿತ್ತು. ಒಂದು ಅಪೇಕ್ಷೆ, ನಮ್ಮಪ್ಪ ಆ ದುಡ್ಡಿನಿಂದ ನನ್ನ ಇಂಗ್ಲೆಂಡಿಗೆ ಕಳಿಸಿದರೆ ನಾನು ಬ್ಯಾರಿಸ್ಟರ್ ಆಗಿ ಬರಬಹುದು ಅಂತ ಆಸೆ ಇತ್ತು. ಕೇಳೋಕೆ ಧೈರ್ಯ ಇಲ್ಲ. ಒಂದು ದಿವಸ ಆಟ ಆಡ್ತಿದ್ರು ಆಶ್ರಮದಲ್ಲಿ, ಹುಡುಗ ಹರಿಲಾಲ್ ಬಿದ್ದ, ಮೊಳಕಾಲು ಕೆತ್ತಿ ಹೋಯ್ತು. ಆಗಿನ ಕಾಲದಲ್ಲಿ ಬೇರೆ ಔಷಧಿ ಇಲ್ಲ, ಟಿಂಕ್ಚರ್ ಅಯೋಡಿನ್ ಅಂತ ಹಚ್ಚಬೇಕು. ಭಾರಿ ಉರಿತಿತ್ತು ಹಚ್ಚಿದಾಗ. ಗಾಂಧೀಜಿ ತಂದರು ಅಯೋಡಿನ್ ತಂದರು, ಒಂದು ಕಡ್ಡಿ ಹತ್ತಿ ಸುತ್ತಿ ಟಿಂಕ್ಚರ್ಲಿ ಎದ್ದಿ ಅವನ ಕಾಲಿಗೆ ಗಾಯಲು ಹಚ್ಚಿದ್ರು. ಉರಿತದಲ್ಲ ಅಪ್ಪನ ಕರಳು, ತಾವು ಮೊಳಕಾಲು ಉರಿ ಹಚ್ಚಿ ಉಫ್ ಅಂತ ಊದ್ತಾ ಇದ್ರು, ತಂಪಾಗಲಿ ಸ್ವಲ್ಪ ಅಂತ. ಆಗ ಹರಿಲಾಲ್ ನೋಡಿದ, ಅಪ್ಪನ ಮನಸ್ಸು ಸ್ವಲ್ಪ ಮೃದು ಆಗಿದೆ, ಕೇಳಿದ್ರೆ ಹೀಗೆ ಕೇಳಿಬಿಡಬೇಕು ಅಂತ ಹೇಳಿ, ಬಾಪು ಪ್ರಾಣಜೀವನ್ ಮೆಹ್ತಾ ಅವ್ರು ಕೊಟ್ಟಿದ್ದಾರಲ್ಲ ದುಡ್ಡು, ಅದರಿಂದ ಯಾರನ್ನು ಕಳಿಸ್ಬೇಕಂತ ಮಾಡಿದ್ದೀರಿ ಬ್ಯಾರಿಸ್ಟರ್ ಪರೀಕ್ಷೆಗೆ ಅಂತ ಕೇಳಿದ. ಗಾಂಧೀಜಿ ವಿಚಾರ ಮಾಡಲಿಲ್ಲ, ತಕ್ಷಣ ಹೇಳಿದ್ರು, ಆ ಮಗನ್ಲಾಲ್ ಇದ್ದಾನಲ್ಲ ಅವನು ಕಳಿಸ್ತೀನಿ ಅಂದರು. ಇವನ್ ಮುಖ ಹೇಳಿದು ಬಿಡ್ತು, ಅಯ್ಯೋ ನಾನು ಕಳಿಸ್ತಾರೆ ಅನ್ಕೊಂಡಿದ್ದೆ, ಇನ್ ಯಾರನ್ನೋ ಕಳಿಸೋ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅಪ್ಪನ ಮುಂದೆ ಜಗಳಾಡೋಕ್ಕಾಗಲ್ಲ, ಅವಾಗ ಮನೆಗೆ ಬಂದು ಅಮ್ಮನ ಮುಂದೆ ಹೇಳಿ ಹತ್ಕೊಂಡ, ಅಮ್ಮ ನೋಡು ನಾನು ಕಳಿಸ್ಬಿಟ್ಟು ಅವನು ಕಳಿಸ್ತಾರಂತೆ, ನಾನು ಕಳಿಸೋಕೆ ಹೇಳು. ಅಮ್ಮನ ರಾಯಭಾರಿ ರಾತ್ರಿ ಊಟ ಕೂತ್ಕೊಂಡಾಗ ಕಸ್ತೂರ್ಬಾ ಹೇಳಿದ್ರಂತೆ, ಹುಡುಗ ಅಪೇಕ್ಷೆ ಪಡ್ತಾನೆ, ಕಳಿಸ್ಬಿಡಿ, ನಿಮ್ಮ ದುಡ್ಡೇನೂ ಅಲ್ಲಲ್ಲ, ನೀವಂತೂ ಕೊಡಲ್ಲ, ಯಾರೋ ಪುಣ್ಯಾತ್ಮ ಕೊಟ್ಟಿದ್ದಾನೆ, ಆ ದುಡ್ಡಲ್ಲಿ ಕಳಿಸಿ, ಮಗನಿಗೆ ಆಸೆ ಪೂರೈಸ್ತದೆ, ಬ್ಯಾರಿಸ್ಟರ್ ಆಗಲಿ ಅವನು. ತಕ್ಷಣ ಗಾಂಧಿ ಕೇಳುವಂಥ ಮಾತು, ಸ್ವಾಮಿ ಕಸ್ತೂರ್ಬಾ, ಹರಿಲಾಲ್ ಮಾತ್ರ ನನ್ನ ಮಗ ಅನ್ನೋದನ್ನು ಯಾವತ್ತಿಂದ ಅಭ್ಯಾಸ ಮಾಡಿಕೊಂಡೆ ನೀನು? ಆ ಆಶ್ರಮದಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳೇ ಅವರು. ಆ ಮಗನ್ಲಾಲಿದ್ದಾನಲ್ಲ ಹುಡುಗ ಬುದ್ಧಿವಂತ, ಚೆನ್ನಾಗಿ ಓದಿದ್ದಾನೆ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ, ಅವನು ಬ್ಯಾರಿಸ್ಟರ್ ಆಗೋ ಶಕ್ತಿ ಇದೆ, ನನ್ನ ಮಗನಿಗೆ ಇಲ್ಲ ಶಕ್ತಿ, ನನ್ನ ಮಗನ ಕಳಿಸ್ಬೋದು. ಆದರೆ ನಾಳೆ ಆ ಹುಡುಗ ಬಂದು ಮಗನ್ಲಾಲ್ ಯಾಕೆ ಬಾಪು ನನ್ನ ಕಳಿಸ್ಲಿಲ್ಲ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಾ ತಿರುಗಿ ನೋಡೋಕ್ಕೆ ಸಾಧ್ಯ ಇದೆಯಾ? ಅವನು ಏನು ಅಂತ ಉತ್ತರ ಕೊಡಲಿ? ಆದ್ದರಿಂದ ದಯವಿಟ್ಟು ಆ ಮಕ್ಕಳು ನನ್ನ ಮಕ್ಕಳು ಬೇರೆ ಅನ್ಬೇಡ, ಯಾರಿಗೆ ಶಕ್ತಿ ಇದೆಯೋ ಅವರಾಗಲಿ ಅಂಥೇಳಿ ಅವನು ಬ್ಯಾರಿಸ್ಟರ್ ಪದವಿ ಕಳಿಸಿದರು. ಹರಿಲಾಲನಿಗೆ ಬೆಂಕಿ ಹತ್ತಿಬಿಡ್ತು, ಛೇ ನನ್ನ ಅಪ್ಪ ಅನ್ಯಾಯ ಮಾಡಿದರು ನನಗೆ.

ಅಂತ ಕೋಪದಿಂದ ತಿರುಗಿ ಬಂದ. ಎಷ್ಟರ ಮಟ್ಟಿಗೆ ತಂದೆ ಮೇಲೆ ದ್ವೇಷ ಬಂದ್ಬಿಡ್ತು ಅಂದ್ರೆ, ವಾಪಸ್ ಬಂದು ಯಾವುದೋ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಮಿಲ್ಲಲ್ಲಿ ಬಟ್ಟೆಯನ್ನು ಮಾರ್ಕೊಳ್ಳೋಕೆ ಶುರು ಮಾಡಿದ. ಕುಡಿತ ಚಟ ಬಿದ್ದುಬಿಡ್ತು, ವೈಶ್ಯರ ಸಂಘ ಆಯಿತು, ಎಲ್ಲ ಆಗ್ಬಿಡ್ತು. ಆಗ ಆ ಕಂಪ್ನಿ ಮಾಲಕರು ಗಾಂಧೀಜಿ ಹೇಳ್ತಾರೆ, ಗಾಂಧೀಜಿ ನಿಮ್ಮ ಮಗ ಅಂತ ಕೆಲಸ ಕೊಟ್ಟಿದ್ದೀವಿ, ಆದರೆ ಹಿಂಗೆ ಮಾಡಿದ್ದಾನೆ, ಏನು ಮಾಡಬೇಕು ಅಂತ. ತಕ್ಷಣ ಗಾಂಧೀಜಿ ಹೇಳಿದ್ರು, ನನ್ನ ಮಗ ಅಂತ ಏನು ಸ್ಪೆಷಲ್ ಮಾಡಬೇಕಾಗಿಲ್ಲ, ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನು ಖಂಡಿತ ಕೊಡಿಸಿ, ನಾನು ಅಡ್ಡ ಬರಲ್ಲ ಅಂದರು. ಆಗ ಮಗನಿಗೂ ಹೇಳಿದರು, ಹರಿಲಾಲ್ ನೀ ಬಾಪ, ನೀ ಬ್ಯಾರಿಸ್ಟರ್ ಆಗೋದಿದ್ರೆ ನಾನು ಕಳಿಸ್ತೀನಿ, ನಾನು ಹೇಗೋ ವ್ಯವಸ್ಥೆ ಮಾಡಿ ಕಳಿಸ್ತೀನಿ, ನಾನು ಬ್ಯಾರಿಸ್ಟರ್ ಆಗು, ಆದರೆ ಒಂದು ಕಂಡೀಷನ್ ಮೇಲೆ, ನೀನು ದುಡ್ಡು ಮಾಡೋದು ನಿಂತ್ಕೊಳ್ಳೋಂಗಿಲ್ಲ, ನನ್ನ ಜೊತೆಗೆ ಇದೇನು ಕೆಲಸ ಮಾಡ್ತಿದ್ದೀನಿ ಸಮಾಜ ಕೆಲಸದಲ್ಲಿ ನೀನು ಬರೋದಾದರೆ ನಾನು ನಿನ್ನ ಬ್ಯಾರಿಸ್ಟರ್ ಮಾಡ್ತೀನಿ ಅಂದರು. ಆದರೆ ದ್ವೇಷದ ಹೊಳೆಯಲ್ಲಿ ಕೊಚ್ಚಿಕೊಂಡು ದೂರ ಹೋಗ್ಬಿಟ್ಟಿದ್ದ ಹರಿಲಾಲ್ ಆವಾಗ ಬರಲಿಲ್ಲ ಮುಂದೆ. ಈ ಮಾತನ್ನು ತಾವು ಗಮನಿಸಬೇಕು. ಮತ್ತೊಬ್ಬ ತಂದೆ ಇದ್ರೆ ಏನು ಮಾಡ್ತಾ ಇದ್ರು, ತನ್ನ ಮಗನಿಗೆ ಕೊಡಿಸ್ತಿದ್ರು ಅವಕಾಶಗಳನ್ನು. ಗಾಂಧಿ ಹಾಗೆ ಮಾಡಿದರೆ ಅವರು ನಮ್ಮ ನಿಮ್ಮ ಹಾಗೆ ಸಾಮಾನ್ಯರಾಗ್ತಿದ್ರೆ ಹೊರತಾಗಿ ಆದರ್ಶ ವ್ಯಕ್ತಿಯಾಗಿ ನಿಂತ್ಕೋತಿರ್ಲಿಲ್ಲ. ತನ್ನ ಮಗ ಬೇರೆ ಮಗ ಅಂತ ಚಿಂತೆ ಮಾಡಲಿಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವ್ರು ಹೋಗಬೇಕಾದದ್ದು, ಅರ್ಹತೆ ಇಲ್ಲದವ್ರು ಹೋಗೋ ಕಾರಣ ಇಲ್ಲ ಅಂತ ನಿಷ್ಠುರತೆಯಿಂದ ಆ ಧರ್ಮವನ್ನು ಪಾಲಿಸಿದವರು ಗಾಂಧಿ. ಇದನ್ನು ನಾನು ಗಾಂಧಿ ಧೂಪ ಅಂತ ಕರೀತೇನೆ. ಈ ಸಾಂಬ್ರಾಣಿ ಇದೆಯಲ್ಲ, ಸಾಂಬ್ರಾಣಿ ಸುಗಂಧ ಬರೋದು ಬೆಂಕಿಯಲ್ಲಿ ಹಾಕಿದಾಗಲೇ, ಬೆಂಕಿಯಲ್ಲಿ ಹಾಕಿದಾಗಲೇ ಧೂಪ ಬರೋದು. ಗಾಂಧೀಜಿ ಬದುಕೆ ಹಾಗೆ ಪೂರ್ತಿ ಬೆಂಕಿಯಲ್ಲೇ ಬಂದಂಥ ಬದುಕು. ತನ್ನ ವೈಯಕ್ತಿಕ ಇಷ್ಟಾನಿಷ್ಟಗಳನ್ನು ಬದಿಗಿಟ್ಟು ಯಾವುದು ಸರಿಯೋ ಯಾವುದು ಧರ್ಮವೋ ಅದನ್ನು ಮಾತ್ರ ಪಾಲಿಸಬೇಕು ಅಂತಂದದ್ದು. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದು, ರಾಮ ಭಕ್ತ ಆಗೋದು ಬಹಳ ಸುಲಭ, ರಾಮನ ಜೊತೆ ಬದುಕೋದು ಕಷ್ಟ. ಸೀತೆಯನ್ನು ಕೇಳಿ ನೋಡಿ ಗೊತ್ತಾಗತ್ತೆ. ಕೃಷ್ಣ ಭಕ್ತ ಆಗೋದು ಸುಲಭ, ಕೃಷ್ಣನ ಜೊತೆ ಬದುಕೋದು ಕಷ್ಟ. ಅದೇ ರೀತಿ ಗಾಂಧಿ ಭಕ್ತ ಆಗಿ ಅವರ ಚಿತ್ರಕ್ಕೆ ಚೌಕಟ್ಟು ಹಾಕಿ ನಮಸ್ಕಾರ ಮಾಡೋದು ಸುಲಭ, ಗಾಂಧಿ ಜೊತೆ ಬದುಕೋದು ಕಷ್ಟ ಸ್ವಾಮಿ. ಹಾಗೆ ಬೆಂಕಿಯಲ್ಲಿ ಬದುಕಿದಂಥವರು ಗಾಂಧಿ ಅಂಥವ್ರು. ಅದಕ್ಕೆ ಕಣ್ಣು ಮುಂದೆ ಆದರ್ಶ ಆಗಿ ನಿಂತ್ಕೊಳ್ಳುವಂಥವ್ರು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರ್ನಾಳುಬ ಬೆಳಿಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಹಾಡು ಹೊಸ ಆ್ಯಂಡ್ ಪೋಸ್ಟ್ನ ಶ್ರೀಯುತ ಪ್ರಕಾಶ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಹಾಡುವಸ್ತೆ ಕಾರ್ಯಕ್ರಮದಲ್ಲಿ ಆಂಡ್ ಪೋಸ್ಟ್ನ ಶ್ರೀಯುತ ಪ್ರಕಾಶ್ ರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ.
6: ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
7: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
8: ಹ್ಞೂ ಕಣೆ, ಆಯ್ತು ತರ್ತೇನೆ.
7: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
8: ಮತ್ತಿನ್ನೇನ್ ಮಾಡ್ಲೆ?
7: ಬ್ಯಾಗ್ ಕೊಡ್ತೀನಿ ಇರಿ.
8: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
7: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
8: ಹಾ, ಹೋಗಿದ್ದು.
7: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
8: ಹಾ ಹೇಳಿದ್ರು.
7: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
8: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
7: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
8: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
9: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಗೂರು ತಾಲೂಕಿನ ತೆರಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತಿರುಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರಾಗಿರುವ ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಹಾಗೂ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ತಮ್ಮೆಲ್ಲರಿಗೂ ಸುಸ್ವಾಗತ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನಾನು ವಾಸ ಕಿತ್ತೂರು ಭಾಸ್ಕರ್ ಅಂತ. ಅಣೆಕಟ್ಟೆ ಕಟ್ಟಿ ಮುಳುಗಡೆ ಆದ್ಮೇಲೆ ತೆರಣಿಮುಂಟಿ ಆಯಿತು. ಈಗ ನಾನು ತೆರಣಿಮುಂಟಿನಲ್ಲೇ ವಾಸ ಇದ್ದೀನಿ. ಇಲ್ಲಿ ಬಹಳ ಪುರಾತನವಾದ ದೇವಾಲಯ ಜೀರ್ಣೋದ್ಧಾರ ಆಗಿದೆ. ಅಲ್ಲಿಯ ಪ್ರಧಾನ ಅರ್ಚಕರಾಗಿದ್ದೀವಿ ಹಾಗೂ ಶ್ರೀ ಶಂಕರೇಶ್ವರ ಸೇವಾ ಸಮಿತಿಯಲ್ಲಿ ಒಬ್ಬ ಸದಸ್ಯನಾಗಿದ್ದೇನೆ.
0: ಸರ್, ಮೊದಲನೇದಾಗಿ ಈ ದೇವಾಲಯಕ್ಕೆ ಶಂಕರೇಶ್ವರ ಎಂಬ ಹೆಸರು ಹೇಗೆ ಬಂತು, ಅದರ ಒಂದು ಪೌರಾಣಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
1: ಶಂಕರ ಅಂತಂದರೆ ಶಿವ. ಶಿವನಿಗೆ ತಮಗೆಲ್ಲರಿಗೂ ಗೊತ್ತಿದೆ, ಬಹಳಷ್ಟಿದೆ. ಯಾಕೆಂದರೆ ಶಂಕರೇಶ್ವರ, ಬಸವೇಶ್ವರ, ಸೋಮೇಶ್ವರ, ಮಂಜುನಾಥೇಶ್ವರ, ಮಲ್ಲಿಕಾರ್ಜುನೇಶ್ವರ, ಮಹದೇಶ್ವರ, ನಂಜುಂಡೇಶ್ವರ, ಶ್ರೀಕಂಠೇಶ್ವರ ಅಂತೆಲ್ಲ ಕರಿತೀವಿ. ಆದರೆ ನಮ್ಮೂರಲ್ಲಿರ್ತಕ್ಕಂಥ ಶ್ರೀ ಶಂಕರೇಶ್ವರ ಸ್ವಾಮಿಗೆ ಆ ಹೆಸರು ಯಾಕೆ ಬಂತು ಅಂದರೆ, ಇಲ್ಲಿ ಕಿತ್ತೂರು ಉಂಡಿ ಅಂತ ಹೇಳ್ಬೋದು. ಕಿತ್ತೂರು ಉಂಡಿಯಲ್ಲಿ ಮೂಲ ದೇವಸ್ಥಾನ ಇತ್ತು. ಅದಕ್ಕಿಂತನೂ ಮೂಲ ಇರುವಂಥ ದೇವಸ್ಥಾನ ಎಲ್ಲಿದೆ ಅಂದರೆ, ಸಂತೆಮರಳ್ಳಿ ಹಾಗೂ ಚಾಮರಾಜನಗರದ ಮಧ್ಯ ಒಂದು ಶಂಕರ ಬೆಟ್ಟ ಅಂತ ಇದೆ. ಆ ಶಂಕರ ಬೆಟ್ಟಕ್ಕೆ ಹೋಗಿ ಸೇವೆ ಸಲ್ಲಿಸ್ತಾ ಇದ್ದ ಭಕ್ತಾದಿಗಳೆಲ್ಲ ಅಷ್ಟು ದೂರ ಕಠಿಣವಾಗಿ ಹೋಗೋದು ಬೇಡ ಅಂತ ಹೇಳಿ ಕಿತ್ತೂರುಂಡಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿಕೊಂಡು ಪೂಜಾ ಕೈಂಕರ್ಯ ಮಾಡೋಕ್ಕೆ ಶುರು ಮಾಡಿದ್ರು. ಹಂಗಾಗಿ ಇದಕ್ಕೆ ಶಂಕರೇಶ್ವರ ಅಂತ ಕರೀತಾರೆ. ಈ ಒಕ್ಕಲಿನವರೆಲ್ಲರೂ ಸಹ ಶಂಕರೇಶ್ವರ ಅಂತಲೇ ಕರೀತಾರೆ. ಇದಕ್ಕೆ ಈ ಹೆಸರು ಶಂಕರೇಶ್ವರ ಅಂತ ಬಂತು. ಹಿನ್ನೆಲೆ ಅಂದರೆ, ಕಿತ್ತೂರು ಬಗ್ಗೆ ಬಹಳ ಇತಿಹಾಸ ಇದೆ. ಪುನ್ನಾಟ ರಾಜಧಾನಿಯಾಗಿತ್ತು. ಕದಂಬ, ಪಲ್ಲವ, ಚೋಳ, ರಾಷ್ಟ್ರಕೂಟ ಎಲ್ಲರೂ ಆಳ್ವಿಕೆ ಮಾಡಿದ್ರು ಅಂತ. ಅದಾದ ನಂತರ ಮೈಸೂರು ಯದುವಂಶಜರಿಗೆ ಸೇರಿ ಇನಾಮ್ ಗ್ರಾಮ ಆಗಿ ಜಹಾಗೀರ್ದಾರಾಗಿದ್ದರು. ಕಿತ್ತೂರಿಗೆ ಹತ್ತೂರು ಕೊಟ್ಟರು ಕಿತ್ತೂರು ಕೊಡಲ್ಲ ಎಂಬ ನಾಣ್ಣುಡಿ ಇತ್ತು. ಆ ಒಂದು ಕಿತ್ತೂರು ದೊಡ್ಡೂರು, ಅಲ್ಲಿಗೆ ಬೇರೆ ಕಡೆಯಿಂದ ವಲಸೆ ಬರ್ತಾರೆ ವೀರಶೈವ ಲಿಂಗಾಯತ ಜನಾಂಗದವರು. ಅದರಲ್ಲಿ 16 ಮಾದೇಗೌಡರು, 16 ಮಲ್ಲೇಗೌಡರು ಅಂತ ಹೇಳಿ ಅವರು ಮುಡುಗುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಒಕ್ಕಲಿನವರು, ಮಾನಿ ಬಸಪ್ಪ ದೇವರು ಒಕ್ಕಲಿನವರು, ಈ ಶಂಕರೇಶ್ವರ ಒಕ್ಕಲಿನವರು, ಹೀಗೆ ಮತ್ತು ವೀರಭದ್ರೇಶ್ವರ ಒಕ್ಕಲಿನವರು, ಇವರೆಲ್ಲರೂ ಬಂದು ನೆಲೆಸ್ತಾರೆ. ಅವರಿಗೆ ಫಲವತ್ತಾದ ಕೆಬ್ಬೆ

ತಟ್ಟು ಅಂತ. ಆ ಒಂದು ಕೆಬ್ಬೆ ತಟ್ಟು ಅಂದರೆ ಕೆಮ್ಮಣ್ಣಿರ್ತಕ್ಕಂಥ ಭೂಮಿಗಳು, ಅವುಗಳನ್ನೆಲ್ಲ ಸಾಗುವಳಿ ಮಾಡಿಕೊಂಡು ಹಾಗೂ ಹೆಚ್ಚಿನ ರೀತಿಯಲ್ಲಿ ಬ್ರಾಹ್ಮಣ ಜನಾಂಗ ಕಿತ್ತೂರಲ್ಲಿದ್ದರು. ಅವರ ಜಮೀನುಗಳನ್ನೆಲ್ಲ ಜಿರಾಯಿತು ಕಸುಬು ವ್ಯವಸಾಯ ಮಾಡಿಕೊಡೋ ಅಂಥವರೆಲ್ಲರೂ ಆಗಿರ್ತಾರೆ. ಅವರೆಲ್ಲರೂ ಕಿತ್ತೂರು ಹುಂಡಿ ಅಂತ. ಅದಕ್ಕೊಂದು ಹಿನ್ನೆಲೆ ಇದೆ. ಕಿತ್ತೂರು ಪಕ್ಕದಲ್ಲೇ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ದ ಕಿತ್ತೂರು ಹುಂಡಿ ಅನ್ನೋ ಗ್ರಾಮ ಬ್ರಿಟಿಷ್ ಮ್ಯಾಪ್ನಲ್ಲಿ ಮಜರೆ ಅಂತ ಇದೆ. ಈಗಲೂ ಆ ಮ್ಯಾಪಲ್ಲಿ ಮಜರೆ ಅಂತ ಇದೆ. ಆ ಒಂದು ಕಿತ್ತೂರುಂಡಿ ಬಹಳ ಹಳ್ಳದಲ್ಲಿತ್ತು. ಈಗ ಅದು ನೀರು ಕಡಿಮೆ ಆದಾಗ ಕಾಣುತ್ತೆ. ಅಂದರೆ ಡ್ಯಾಮ್ ಎದುರುಗಡೆನೇ ಇದೆ. ಮೊದಲನೇ ಮುಳುಗಡೆ ಆಗಿದ್ದೆ ಕಿತ್ತೂರುಂಡಿ. ಆ ಕಿತ್ತೂರುಂಡಿನಲ್ಲಿ ಬಹಳ ಜನ ವೀರಶೈವ ಇದ್ದರು, ಜೊತೆಗೆ ಗಾಣಿಗೆ ಶೆಟ್ಟರು ಇದ್ದರು. ಎರಡೇ ಜನಾಂಗ ಬಿಟ್ಟರೆ ಮುಖ್ಯವಾಗಿ ಅಲ್ಲಿ ಅಂಥ ಜನಾಂಗದವರು ಇದ್ದಂಥ ಶಂಕರೇಶ್ವರ ದೇವಸ್ಥಾನ ಅದು ಉತ್ಸವ ಮೂರ್ತಿ. ಅದು ಮೂಲ ವಿಗ್ರಹ ಇರಲಿಲ್ಲ, ಅದಕ್ಕೆ ಒಂದು ಲೋಹದ ವಿಗ್ರಹ ಮಾಡಿಕೊಂಡು ಅದನ್ನು ನಮ್ಮ ದೇವರನ್ನು ನಾವಿಲ್ಲಿ ಒಂದು ಗದ್ದಿಗೆ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಮಂಗಳೇಗೌಡರ ಉಂಡಿ ಅಂತ ಕರೀತಾ ಇದ್ರು. ಮೂಲತಃ ಕಿತ್ತೂರುಂಡಿಗೆ ಹೆಸರು ಮಂಗಳೇಗೌಡರ ಉಂಡಿ. ಅದು ಮಂಗಳೇಗೌಡರು ಅನ್ನೋ ವಂಶದವರು ಈಗಲೂ ಇದ್ದಾರೆ. ಕೆ ಎಂ ನಾಗಪ್ಪ, ಕೆ ಎಂ ಶಿವಲಿಂಗಯ್ಯ ಅಂತ. ಕೆ ಎಂ ಶಿವಲಿಂಗಯ್ಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಕೆ ಎಂ ನಾಗಪ್ಪ ಅನ್ನೋರು ಆ ಮಕ್ಕಳುಗಳೆಲ್ಲರೂ ಈಗಲೂ ಶಂಕರೇಶ್ವರ ನೊಕ್ಕಲ್ನವರು ಇದ್ದಾರೆ. ಈ ಗ್ರಾಮದಿಂದ ಬೇರೆ ಕಡೆ ವಾಸ ಇದ್ದಾರೆ. ಹಾಗಾಗಿ ಕಿತ್ತೂರುಂಡಿನಲ್ಲಿದ್ದಂಥ ಶಂಕರೇಶ್ವರ ದೇವಸ್ಥಾನ ಮುಳುಗಡೆ ಆದಾಗ ಅದನ್ನು ಸ್ಥಾನ ಪಲ್ಲಟ ಮಾಡಿ ತೆರಣಿಮಂಟಿಗೆ ಹೆಚ್ಚಿಗೆ ಜನ ವೀರಶೈವ ಜನ ಇದ್ದರು. ಅವರೆಲ್ಲ ಸೇರಿ ಆವಾಗ ಹಣ ಇಲ್ಲ ದೇವಸ್ಥಾನ ಕಟ್ಟೋದಕ್ಕೆ, ಸರ್ಕಾರದಿಂದನೂ ಯಾವುದು ಪ್ರೋತ್ಸಾಹ ಇಲ್ಲ. ಆಗೇನು ಮಾಡಿದ್ರು, ಸರ್ಕಾರ 75-50 ಸೈಟ್ಗಳು ಮಾಡಿಬಿಟ್ಟು ಒಂದೆರಡು ದೇವಸ್ಥಾನ ಥರ ಸುಮ್ಮನೆ ಕಟ್ಟಡ ಕಟ್ಟಿದ್ರು ಅವರೇ, ಸರ್ಕಾರನೇ 72ನೇ ಇಸ್ವಿನಲ್ಲಿ. ಆ ದೇವಸ್ಥಾನ ಇದರಲ್ಲೇ ತಂದು ಎಲ್ಲನೂ ತುಂಬಿಕೊಂಡ್ರು. ಏನು ತುಂಬ್ಕೊಳ್ಳೋದು, ದೇವಸ್ಥಾನದ ಪರಿಕರಗಳು, ದೇವರ ಗದ್ದಿಗೆ ಇರ್ಬೋದು, ಮೂಲ ವಿಗ್ರಹ, ಅದೇ ಒಂದು ಉತ್ಸವ ಮೂರ್ತಿ ಇರ್ಬೋದು, ಮುಖಮಂಡಲ ಇರ್ಬೋದು, ಅವೆಲ್ಲವನ್ನು ತಂದು ಜೋಡಿಸ್ಕೊಂಡ್ರು. ಅದೇ ಸನ್ನಿವೇಶದಲ್ಲಿ ಏನಾಯಿತು, ಬಸವೇಶ್ವರ ದೇವರೊಂದಿತ್ತು, ಅದರದ್ದು ಸಹ ಪಳವಳಿಕೆಗಳು ಮತ್ತು ಅಲ್ಲಿರೋ ವಿಗ್ರಹಗಳು ಎಲ್ಲವನ್ನು, ಬಸವ ಹಳೆ ಊರಲ್ಲಿದ್ದಂಥ ಒಂದು ಬಸವ ಅದನ್ನು ತಂದು ಅಲ್ಲೇ ಇಟ್ಟರು. ಇದನ್ನೆಲ್ಲ ನೋಡಿಕೊಂಡು ಸೋಮೇಶ್ವರ ದೇವಸ್ಥಾನದ ಪರಿಕರಗಳನ್ನು ಒಂದೇ ಕಡೆ ಇಟ್ಟರು. ಹಂಗಾಗಿ 72-75ನೇ ಇಸ್ವಿನಲ್ಲಿ ತೆರಣಿಮಂಟಿನಲ್ಲಿ ಮೂರು ದೇವರುಗಳು ಒಂದೇ ಕಡೆ ತುಂಬಿ ತುಳುಕ್ತಾ ಇತ್ತು. ಅಂದರೆ ಅಲ್ಲಿ ಜಾಗನೇ ಇಲ್ಲ, ಪಕ್ಕದಲ್ಲಿ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಅಲ್ಲಿ ಒಂದು ಪಕ್ಕದಲ್ಲೊಂದು ಕಟ್ಟಡ ಇದೆ, ಗೌರ್ಮೆಂಟ್ದು ಸರ್ಕಾರಿ ಕಟ್ಟಡ. ಆ ಕಟ್ಟಡದೊಳಗಡೆ ಬಸವೇಶ್ವರ, ಸೋಮೇಶ್ವರ, ಶಂಕರೇಶ್ವರ ಎಲ್ಲ ದೇವ್ರನ್ನೂ ಅಲ್ಲೇ ತುಂಬಿಕೊಂಡಿದ್ರು. ಒಂದು ಗಣಪತಿನೂ ಸಹ ಇತ್ತು. ಆಮೇಲೆ ಊರು ಅಭಿವೃದ್ಧಿಯಾಗಿ ಮನೆಗಳನ್ನೆಲ್ಲ ಕಟ್ಕೊಂಡ್ಮೇಲೆ ಸ್ವಲ್ಪ ಹಣಕಾಸನ್ನು ಸಂಗ್ರಹಣೆ ಮಾಡಿಕೊಂಡು ಈಗ ಮುಳ್ಳು ಸೀಮೆ ಅಂತ ಇದೆ, ಅಲ್ಲಿಗೆಲ್ಲ ಗದ್ದೆ ಬಯಲಿಗೆ ಹೋಗಿ ಒಂದು ಸ್ವಲ್ಪ ವರಿ ಅಂತ ಹೇಳ್ತಾರೆ, ಹಣ ಸಂಗ್ರಹಣೆಯನ್ನು ಮಾಡ್ಕೊಂಡು ಬಂದು ಕೆ ಎಂ ನಾಗಪ್ಪನವರು ಅದಕ್ಕೆ ಮುಂದಾಳಾಗಿ ನಿಂತ್ಕೊಂಡು ನಾವು ಶಂಕರೇಶ್ವರನದು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಈಗ ಇತ್ತೀಚೆಗೆ ಕೇವಲ ಒಂದು 15 ವರ್ಷ ಆಗಿದೆ ಅಷ್ಟೇ, ಗುಡಾರ್ಗಟ್ಟು ಅಂತಾರೆ ಮಂಗಳೂರು ಹೆಂಚಿನ ಗೋಪುರಾಕೃತಿಯಲ್ಲಿರುವ ಶಂಕರೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದಕ್ಕೆ ಪ್ರದಕ್ಷಿಣೆ ಒಳಗಡೆಯಿಂದ ಬರ್ಬೋದು, ಹೊರಗಡೆಯಿಂದನೂ ಪ್ರದಕ್ಷಿಣೆ ಬರ್ಬೋದು. ಹಿಂಗಾಗಿ ಶಂಕರೇಶ್ವರನೇ ಪ್ರತ್ಯೇಕ ಮಾಡಿಕೊಂಡ್ರು, ಅದ್ರ ಜೊತೆ ಬಸವೇಶ್ವರನೂ ಇದೆ. ಆದರೆ ಸೋಮೇಶ್ವರ ಮಾತ್ರ ಪಕ್ಕದಲ್ಲಿ ಬೇರೆ ಕಡೆ ಇದೆ. ಅದಕ್ಕೂ ಸಹ ಅನಿಲ್ ಚಿಕ್ಕಮಾದೂರ್ ಅವರು ಗುದ್ದಲಿ ಪೂಜೆ ಮಾಡಿ ಈಗ ಕಟ್ಟಬೇಕು ಅಂತ ಇದ್ದಾರೆ. ಈಗ ನಾವು ಶಂಕರೇಶ್ವರನ ಒಕ್ಕಲಿನವರೆಲ್ಲರೂ ವರ್ಷಕ್ಕೆ 2 ಬಾರಿ ದೊಡ್ಡ ಪೂಜೆಗಳೆಲ್ಲ ನಡೆಯುತ್ತೆ. ಆ ಟೈಮ್ನಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರೆ. ಶಂಕರೇಶ್ವರ ಅಂದರೆ ಹೇಗಿದೆ ಅಂದರೆ, ಮುಖಮಂಡಲ ಒಂದು ಮುಖವಾಡ ಇದೆ ದೊಡ್ಡದು, ಅದನ್ನು ಊರು ಸುತ್ತ ಮೆರವಣಿಗೆ ಮಾಡೋ ಕೆಲಸ ಇದೆ, ಜೊತೆಗೆ ಒಳಗೆ ನದಿಗೆ ಹೋಗಿ ತೊಗೊಂಬರೋ ಕೆಲಸ ಇದೆ, ಜೊತೆಗೆ ಈ ಶಂಕರೇಶ್ವರನ ಪೂಜಾ ಕೈಂಕರ್ಯಗಳು ಎಲ್ಲ ಒಂದು ಸಮಿತಿ ಮಾಡಿದ್ದಾರೆ. ಶ್ರೀ ಶಂಕರೇಶ್ವರ ಸೇವಾ ಸಮಿತಿಯನ್ನು ಮಾಡಿಕೊಂಡು ಇದು ಲೆಕ್ಕಾಚಾರದ ಪ್ರಕಾರ 86ನೇ ವರ್ಷದ ಹೂವಿನ ಪಲ್ಲಕ್ಕಿ ಉತ್ಸವ ನಡೀತು. ಈ 86 ವರ್ಷ ಅಂದರೆ ಈ ಗ್ರಾಮಕ್ಕೆ ಬಂದೇ ನಾವು 55 ವರ್ಷ ಆಗಿದೆ. ಇನ್ನು ಉಳಿದ ವರ್ಷಗಳು ಎಲ್ಲಿ ನಡೀತು ಅಂದರೆ ಕಿತ್ತೂರುಂಡಿನಲ್ಲಿ ಶಂಕರೇಶ್ವರ ಹೂವಿನ ಪಲ್ಲಕ್ಕಿ ಉತ್ಸವ ನಡೀತು. ಈ ಒಂದು ಪಲ್ಲಕ್ಕಿ ಉತ್ಸವ ಹೇಗೆ ನಡೀತು ಆವಾಗ ನಾನು ನೋಡಿದ್ದೆ ಅದನ್ನ. ಈಗ ನನಗೆ 65 ಆಗ್ತಾಯಿದೆ ವಯಸ್ಸು. ನಾನು ಆ ಒಂದು ಪುಷ್ಪ ಪಲ್ಲಕ್ಕಿ ಉತ್ಸವ ಹೇಗೆ ಅಂದರೆ, ಹೆಗಲ ಮೇಲೆ ಹೊತ್ಕೊಂಡು ಎಲ್ಲರೂ ಗುಜ್ಜು ಅಂತ ಅದರ ಮೇಲೆ ಬಾಳೆಪಟ್ಟೆನಲ್ಲಿ ಆ ಒಂದು ಪಲ್ಲಕ್ಕಿಯನ್ನು ಕಟ್ಟಿ ಅದಕ್ಕೆಲ್ಲ ಹೂವೆಲ್ಲ ಸಿಕ್ಕಿಸಿ ಕಿತ್ತೂರುಂಡಿನಲ್ಲಿ ಅದನ್ನು ಮೆರವಣಿಗೆ ಮಾಡ್ಕೊಂಡು ಬರೋದನ್ನು ನೋಡಿದ್ವಿ ನಾವು. ಕಿತ್ತೂರುಂಡಿಗೆ ಮಾತ್ರನೇ ಸೀಮಿತ ಆಗಿತ್ತು.

ಜಾಸ್ತಿ ಕಿತ್ತೂರ್ವರೆಗೂ ಬರ್ತಿರ್ಲಿಲ್ಲ. ಹೆಚ್ಚಿನ ದಿನದಲ್ಲಿ ಜನಸಂಖ್ಯೆ ಜಾಸ್ತಿ ಆದ್ಮೇಲೆ ಕಿತ್ತೂರ್ಗೂ ಬಂದು ಉತ್ಸವ ನಡೀತಾ ಇತ್ತು. ಇಲ್ಲೂ ವರಿ ಒಟ್ಟ ಅಂತ ತಗೋತಾರೆ, ವರಿ ಎಲ್ಲ ತಗೋತಾ ಇದ್ರು ಕಿತ್ತೂರ್ನಲ್ಲೂ. ಈಗ ಚೆನ್ನಾಗಿದೆ. ಈ ತರಣಿಮುಂಟಿಗೆ ಬಂದ್ಬಿಟ್ಮೇಲೆ ಹೊಸ ಗ್ರಾಮ ಆದ್ಮೇಲೆ ಏನು ಬದಲಾವಣೆ ಆಯಿತು ಅಂದರೆ, ಶಂಕರೇಶ್ವರನ ಒಕ್ಕಲಿನವರು ಅವರ ಮನೆ ದೇವರು ಶಂಕರ ಬೆಟ್ಟ ದೂರದಲ್ಲಿ ಇದ್ದಿದ್ದು ಗೊತ್ತು ಅವ್ರಿಗೆ. ಆದರೆ ತೆರಣಿಮಂಟಿಯಲ್ಲೇ ಪೂಜಾ ಕೈಂಕರ್ಯ ಎಲ್ಲ ಮಾಡಿ ಸೌಕರ್ಯಗಳನ್ನು ಮಾಡಿ ವಿಶೇಷ ಪೂಜೆಗಳನ್ನೆಲ್ಲ ಮಾಡಲಿಕ್ಕೆ ಇಷ್ಟಪಟ್ಟಾಗ ಸುತ್ತಮುತ್ತಲಿನ ನಾಮದಾರಿ ಗೌಡರು ಅಂತ ಹೇಳ್ತೀವಿ, ಅದು ಒಂದು ಜನಾಂಗ. ಅವ್ರಿಗೆಲ್ಲರಿಗೂ ಮನೆ ದೇವರು ಯಾವುದು ಅಂದರೆ, ಕೆಲವರಿಗೆ ಶಂಕರೇಶ್ವರ ಸ್ವಾಮಿ ಮನೆ ದೇವರು. ಅವರು ಯಾವ್ಯಾವ ಊರಿಂದ ಬರ್ಬೋದು ಅಂದರೆ, ಕಾಳಿಹುಂಡಿ, ನಿಲುವಾಗಲು, ಮತ್ತು ನೇರಳೆ ಮಾಗುಡಿಲು, ಜೊತೆಗೆ ಕೂಲ್ಯ, ಇಲ್ಲಿಂದ ಎಲ್ಲ ಬರ್ತಾರೆ. ಮತ್ತು ಕೆಲವರು ದೂರ ದೂರದಿಂದನೂ ಬರ್ತಾರೆ, ನಾಮದಾರಿಗೌಡರೆಲ್ಲ. ಎಲ್ಲೆಲ್ಲಿ ವಾಸ ಇದ್ದಾರೋ, ಈಗ ಹಿರೇಹಳ್ಳಿ ಅಂತಾರೆ, ಮತ್ತು ಪೆಂಜಹಳ್ಳಿ ಅಂತಾರೆ, ಅಲ್ಲಿಂದನೆಲ್ಲ ಶಂಕರೇಶ್ವರನ ಒಕ್ಕಲು ಎಲ್ಲೆಲ್ಲಿದ್ದಾರೆ ಅಲ್ಲಿಗೆಲ್ಲ ಪ್ರಿಂಟು ಅಂದರೆ ಈ ಒಂದು ಆಹ್ವಾನ ಪತ್ರಿಕೆ ಹೋಗುತ್ತೆ, ಜೊತೆಗೆ ಫೋನ್ ಕಾರ್ಯಕ್ರಮ ಇರುತ್ತಲ್ಲ, ಎಲ್ಲರಿಗೂ ಫೋನ್ ಮಾಡಿ ಕರೀತಾರೆ. ಹೆಚ್ಚಿನ ರೀತಿಯಲ್ಲಿ ಈಗ ಶಂಕರೇಶ್ವರ ಸ್ವಾಮಿ ನಾಮದಾರಿಗೌಡರ ಭಕ್ತಾದಿಗಳಿಂದ ಬಹಳ ವೈಭವವಾಗಿ ನಡೀಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ತೆರಣಿಮಂಟಿಲಿ ಇರುವಂಥ ವೀರಶೈವ ಲಿಂಗಾಯತ ಜನಾಂಗದವರಿಗೆ ಸೀಮಿತವಾಗಿತ್ತು, ಆವಾಗ ಹೆಚ್ಚಿಗೆ ವೈಭವವಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ವಿಶೇಷವಾಗಿ ಅನ್ನದಾನನೇ ಒಬ್ಬರು ವಹಿಸ್ಕೋತಾರೆ. ಜೊತೆಗೆ ಏನಪ್ಪ ಅಂದರೆ, ಅನ್ನದಾನದ ಜೊತೆಗೆ ಕೆಲವು ಸೇವೆಗಳಿದೆ. ಆ ಸೇವೆಗಳು ಆ ದೇವಸ್ಥಾನದಲ್ಲಿ ಯಾವುದೆಲ್ಲ ಸೇವೆಗಳಿದೆ ಅಂತಂದರೆ, ಅನ್ನದಾನ ಮತ್ತು ಆಹ್ವಾನ ಪತ್ರಿಕೆ ಪ್ರಿಂಟ್ ಮಾಡಿಸೋರು ಕೆಲವರೆಲ್ಲ ಇದ್ದಾರೆ. ಈ ಒಂದು ಶಂಕರೇಶ್ವರ ಸ್ವಾಮಿ ಉತ್ಸವ ವಿಜೃಂಭಣೆಯಾಗಿ ನಡಿಬೇಕಾದ್ರೆ ವಾದ್ಯಗೋಷ್ಠಿ ಭಾಳ ಮುಖ್ಯ. ಅದಕ್ಕೆ ನೋಡಿ, ಕೋಟೆಕೆರೆ ಅಂತ ಅಲ್ಲಿಂದ ವಾದ್ಯಗೋಷ್ಠಿಯನ್ನು ಕರೆಸುವಂಥ ಸೇವಾಕರ್ತರೆಲ್ಲ ಇದ್ದಾರೆ. ಮತ್ತು ಪಟಾಕಿ ಸೇವಾರ್ಥ, ಮದ್ದು ಗುಂಡು ಪಟಾಕಿಯನ್ನು ಸೇವೆಯನ್ನು ಮಾಡಿಸೋವಂಥವ್ರದ್ದೇ ಒಂದು ಗುಂಪಿದೆ ಸೇವಾದಾರರದು. ಮತ್ತು ಜೊತೆಗೆ ಈ ಒಂದು ಶಂಕರೇಶ್ವರ ಸ್ವಾಮಿ ಉತ್ಸವಕ್ಕೆ ಕಳೆಗೂಡೋದು ಅಂತಂದರೆ ವೀರಗಾಸೆ. ಆ ವೀರಗಾಸೆ ಅನ್ನೋದು ಬಹಳ ಬಹಳ ಕಳೆಗಟ್ಟುತ್ತೆ. ಇದು ವೀರಭದ್ರನ ಅವತಾರ ಕುಣಿತ. ಈ ಯಾರಿಗೆ ಆಗಲಿ ನೃತ್ಯ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಂಗೆ ಅದರಲ್ಲೂ ವಾದ್ಯಕ್ಕೆ ತಕ್ಕಂಗೆ ಕುಣಿಯುವಂಥ ವೀರಗಾಸೆ ಕುಣಿತವನ್ನು ಇಲ್ಲಿ ಬಹಳ ವಿಶೇಷವಾಗಿ ನಡೆಸ್ತಾರೆ. ಆದರೆ ಒಕ್ಕಲಿನವರೇನೆ, ತಮ್ಮಡಿಗಳ ಒಕ್ಕಲಿನವರೇನೆ, ಶಿವಾರ್ಚಕರ ಗುಂಪೇನೆ ವೀರಗಾಸೆಯನ್ನು ಕುಣಿತಾರೆ. ಅದು ಅವ್ರದ್ದೇ ಒಂದು ಕುಟುಂಬನೂ ಸಹ ಇದೆ ವೀರಗಾಸೆದು. ಅದರ ಬಗ್ಗೆ ಒಂಚೂರು ಹೇಳೋದು ಅಂದರೆ, ಶಿವ ಕೋಪ ಬಂದು ವೀರಭದ್ರನ ಅವತಾರ ತಾಳಿದ ಅವತಾರವೇ ಈ ಒಂದು ವೀರಗಾಸೆ. ಕಾಸ ಕಟ್ಟೋದು ಅಂತಲೂ ಕರೀತಾರೆ ಅದಕ್ಕೆ. ಯಾವುದೇ ಮದುವೆ ಸಮಾರಂಭದಲ್ಲಿ, ಗೃಹಪ್ರವೇಶ ಸಮಾರಂಭದಲ್ಲಿ ಅವರು ಬಂದು ಕುಣಿತವನ್ನು ಕುಣಿದು ಎರಡು ಖಡ್ಗ ಹೇಳಿ ಆ ಒಂದು ಪ್ರವೇಶ ಮನೆಗೆ ಅಥವಾ ದೇವಾಲಯಕ್ಕೆ ಪ್ರವೇಶ ಮಾಡಿದ್ರೆ ಅದು ಶುದ್ಧಿ ಆಯಿತು ಅಂತ ಅರ್ಥ. ಹಂಗಾಗಿ ಆ ವೀರಗಾಸೆ ಅವರಿಗೆ ಪಾದ ಪೂಜೆ ಮಾಡ್ತಾರೆ, ಅವರಿಗೆ ಎಲ್ಲ ಪಡಿ ಎಲ್ಲ ಕೊಡ್ತಾರೆ. ಇದು ನಡೀತಾ ಇದೆ. ಒಂದು ಇಷ್ಟೊಂದು ಭಕ್ತಾದಿಗಳು ಹೆಚ್ಚು ಹೆಚ್ಚು ಆಗ್ತಾ ಇದ್ದಂಗೆ ಎಲ್ಲರಿಗೂ ಅಂಗಾಂಗಗಳಲ್ಲಿ ಮಂಡಿ ನೋವು, ಕಾಲು ನೋವು ಇರುತ್ತೆ ಅಲ್ವೇ. ಅದರಿಂದ ಶಾಮಿಯಾನ, ಕುರ್ಚಿಗಳ ಟೇಬಲ್ಗಳ ವ್ಯವಸ್ಥೆಗಳೆಲ್ಲ ಆಗ್ತಾ ಇದೆ. ಈಗ ಅದಕ್ಕೂ ಸಹ ಸೇವಾಕರ್ತರು ವಹಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಲೈಟಿಂಗ್ಸು, ಇದು ಬಹಳ ಬಹಳ ಆಕರ್ಷಕವಾದದ್ದು. ಶಂಕರೇಶ್ವರನ ಜಾತ್ರೆಯಲ್ಲಿ ಶಂಕರೇಶ್ವರನ ಉತ್ಸವ, ಪಲ್ಲಕ್ಕಿ ಉತ್ಸವದ ಜಾತ್ರೆ ಒಂದೇ ದಿನ ಆದರೂ ಸಹ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಹೇಗೆ ಅಂದರೆ, ಆರ್ಚು ವೆಲ್ಕಮ್ಮು, ಮತ್ತು ಜೊತೆಗೆ ಈ ಬಸವೇಶ್ವರರ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಇರುವಂಥ ಚಿತ್ರ, ಜೊತೆಗೆ ಲಿಂಗ ಇರುವಂಥ ಚಿತ್ರ, ಇವೆಲ್ಲವನ್ನು ಮಳವಳ್ಳಿ ಲೈಟಿಂಗ್ಸ್ನವ್ರನ್ನ ಕರ್ಕೊಂಡು ಬಂದು ಭಾಳ ಭಾಳ ಅದಕ್ಕೆ ಹಣ ಖರ್ಚಾಗುತ್ತೆ. ಆದರೂ ಸಹ ಖರ್ಚೆಲ್ಲ ಮಾಡಿ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅದಕ್ಕೂ ಎಲ್ಲರೂ ಸೇವಾಕರ್ತರು ವಹಿಸ್ಕೊಂಡು ಮಾಡ್ತಾರೆ. ಜೊತೆಗೆ ನೋಡಿ, ದೇವರಿಗೆ ಹೂವಿನ ಅಲಂಕಾರ, ಪುಷ್ಪ ಫಲಪುಷ್ಪ ಫಲಂತೋಯಂ ಅಂತ ಹೇಳ್ತಾರೆ. ದೇವರು ಏನನ್ನೂ ಇಷ್ಟಪಡಲ್ಲ, ಹಣ್ಣು ಕಾಯಿ ಪ್ರಸಾದ ಎಲ್ಲ ನಮಗೆ, ಗಂಧದ ಕಡ್ಡಿ ಕರ್ಪೂರ ಧೂಪ ದೀಪ ನೈವೇದ್ಯ ಆದ್ರೂ ಹೂವಿನ ಸೇವೆ ಅವ್ರಿಗೆ, ದೇವರಿಗೆ. ಅಂಥ ಹೂವಿನ ಅಲಂಕಾರದ ಸೇವೆಗೇನೆ 8-10 ಜನ ಸೇವಾಕರ್ತರು ವಹಿಸ್ಕೊಂಡಿರ್ತಾರೆ. ಜೊತೆಗೆ ಈ ಒಂದು ಶಂಕರೇಶ್ವರನ ಉತ್ಸವ ನಡೀಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಅವ್ರಿಗೆಲ್ಲ ಫಲಹಾರ ಊಟ ವ್ಯವಸ್ಥೆ ನಡೀಬೇಕು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ,
ಶಂಕರೇಶ್ವರ, ನಾನು ಮೊದಲೇ ಹೇಳ್ದಂಗೆ ಗೌರ್ಮೆಂಟ್ ರೂಮ್ನಲ್ಲೇ

ಒಂಥರ ಕೊಟ್ಟಿಗೆ ಥರ ಕೂಡ್ದಂಗಿತ್ತು ಅದು ದೇವರು. ಪ್ರತ್ಯೇಕವಾದಿ ದೇವರು ಆದಮೇಲೆ ಹಿಂದ್ಗಡೆ ಸಾಕಷ್ಟು ಜಾಗ ಇತ್ತು, ಅಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದಾರೆ. ಈ ಸಮುದಾಯ ಭವನ ಏನಕ್ಕೆ ಕಟ್ಟಿದ್ದಾರೆ ಅಂದರೆ, ಬಂದವರೆಲ್ಲರೂ ಸಹ ಆಹಾರ ಅಂದರೆ ತಿಂಡಿ ಊಟ ಜೊತೆಗೆ ಶೌಚಾಲಯ ಇವೆಲ್ಲವನ್ನು ಸ್ನಾನದ ಮನೆ ಎಲ್ಲನೂ ಮಾಡಿದ್ದಾರೆ. ಇವೆಲ್ಲ ಮಾಡಿದವರು ಯಾರಪ್ಪ ಅಂದರೆ ಶಂಕರೇಶ್ವರ ಸ್ವಾಮಿ ಸೇವಾ ಸಮಿತಿಯಿಂದನೇ ಆಗಿದೆ. ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅಂತಲೇ ಒಂದು ಸೇವಾಕರ್ತರಿದ್ದಾರೆ. ಜೊತೆಗೆ ವಿದ್ಯುತ್ ಕಡಿತ ಆಗ್ಬೋದು, ವಿದ್ಯುತ್ ಕಡಿತ ಆದಾಗ ಈ ಒಂದು ತೆರಣಿಮಂಟಿ ಗ್ರಾಮದಲ್ಲಿ ಪವರ್ ಕಟ್ ಆದಾಗ ಕತ್ತಲೆ ಆಗ್ಬಿಡುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ, ಜನರೇಟರ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಈಗ ಆ ಜನರೇಟರ್ ವ್ಯವಸ್ಥೆಗೂ ಸಹ 8-10 ಜನ ಭಕ್ತಾದಿಗಳು ಒಂದು ಗ್ರೂಪ್ ಮಾಡಿಕೊಂಡು ಅದನ್ನು ಸೇವೆಯನ್ನು ವಹಿಸ್ಕೋತಾರೆ. ಜೊತೆಗೆ ಉತ್ಸವಕ್ಕೆ ಟ್ರಾಕ್ಟ್ರು ಅಂದರೆ ಎಲ್ಲರೂ ಹೆಗಲ ಮೇಲೆ ಹೊರ್ತಾಯಿದ್ರು, ಚಪ್ಪಲ್ ಹಾಕ್ಕೊಳ್ದೇ ಓಡಾಡೋದು ಕಷ್ಟ ಈಗಿನ ಒಂದು ಆರೋಗ್ಯ ದೃಷ್ಟಿನಲ್ಲಿ. ಅದಕ್ಕೆ ಏನು ಮಾಡ್ತಾರೆ, ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು ಕಷ್ಟ ಅಂತ ಹೇಳಿ ಟ್ರಾಕ್ಟ್ರ್ ಮೇಲೇ ಶಂಕರೇಶ್ವರನ ಉತ್ಸವ ಪಲ್ಲಕ್ಕಿ ಉತ್ಸವವನ್ನು ಇಟ್ಟು ಮೆರವಣಿಗೆ ಮಾಡಿ ನದಿಯಿಂದ ಬರೋದು ಉತ್ಸವ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಡೀಸೆಲ್ ಖರ್ಚಾಗುತ್ತೆ, ಆ ಡೀಸೆಲ್ಗೂ ಸಹ ಒಂದು 5-6 ಜನ ಸೇವಾಕರ್ತರು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ಆಗಬೇಕಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೀಚನಹಳ್ಳಿ ಶಾಖೆಯಲ್ಲಿ ಶಂಕರೇಶ್ವರ ಸೇವಾ ಸಮಿತಿದು ಒಂದು ಅಕೌಂಟ್ ಸಹ ಇದೆ. ಇದು ಯಾಕೆ ಅಂದರೆ ಭಕ್ತಾದಿಗಳಿಗೆ ಪಾರದರ್ಶಿಕೆಯಿಂದ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬಹಳ ಪಾರದರ್ಶಿಕೆಯಿಂದ ಕೂಡಿದೆ. ಅದಕ್ಕಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೀಚನಹಳ್ಳಿ ಶಾಖೆಯಲ್ಲಿ ಒಂದು ಅಕೌಂಟ್ ಸಹ ಹೊಂದಿದೆ. IFSC ಕೋಡು ಹಾಗೂ QR ಕೋಡನ್ನು ಸಹ ಒಂದು ಹೊಂದಿದೆ. ಯಾರೂ ಸಹ ಹುಂಡಿ ಒಳಗಡೆ ಹಾಕಿ ಅದು ಕಳ್ಳತನ ಆಗುತ್ತೆ ಅನ್ನೋ ಭಯ ಪಡಬೇಕಾಗಿಲ್ಲ, QR ಕೋಡು ಬ್ಯಾಂಕ್ ಮೂಲಕ ಕಟ್ಬೋದು. ಹಾಗೆಯೇ ನಾವೆಲ್ಲ ಕಮಿಟಿಗೆ ಸೇರಿದ್ಮೇಲೆ ನಮ್ಮ ರವಿರಾಮೇಶ್ವರದಲ್ಲಿ ಇದ್ದಂಗೆನೇ ಇಲ್ಲೂ ಶಾಶ್ವತ ನಿಧಿ ಮಾಡಿ ಅಂತ ಹೇಳಿದ್ವಿ ನಾವು. ಇದು FD ಇರಲಿ ಅಂತ ನಾನೇ ಮೊದಲನೇದಾಗಿ ಒಂದು 10,000 ರೂಪಾಯಿನ ಅಲ್ಲಿಗೆ ಶಾಶ್ವತ ನಿಧಿಗೆ ಕೊಟ್ಟಾಗ ವರ್ಷದಲ್ಲಿ ಅದರ ಬಡ್ಡಿ ಹಣದಲ್ಲಿ ಎಣ್ಣೆಗೆ ಖರ್ಚು ಮಾಡಿ ಅದು ನಮ್ಮ ಸೇವೆ ಇರಲಿ ಅಂತೆಲ್ಲ ಹೇಳಿದ್ವಿ. ನಾನು ಕೊಟ್ಟ ತಕ್ಷಣವೇ ಇನ್ನೂ ಒಂದು 2-3 ಜನ ಕಟ್ಟಿದ್ದಾರೆ. ಎಲ್ಲ ಒಂದು 25,000 FD ಆಗುವ ಮಟ್ಟದಲ್ಲಿ ಇದೆ ಅದು. ಅದು ಸಹ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಈ ಶಂಕರೇಶ್ವರ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಒಕ್ಕಲು ತಮ್ಮಡಿಗಳ ಒಕ್ಕಲಿದೆ, ಅವರು ಸರದಿ ಪ್ರಕಾರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರಃ ಅಂತ ಒಂದು ಶ್ಲೋಕ ಇದೆ. ಅರ್ಚಕರು ನಗುನಗುತ್ತಾ ಪೂಜೆಯನ್ನು ಮಾಡಿದಾಗ ಅವರ ಮುಖದಲ್ಲೇ ಭಗವಂತನನ್ನು ಕಾಣಬಹುದಂತೆ ನಾವು. ಆದ್ದರಿಂದ ಇಲ್ಲಿ ಶಂಕರ ಲಿಂಗಪ್ಪ ಅಂತ ಇದ್ದರು, ಅವರು ಸರ್ಗೂರಿನಲ್ಲಿ ವಾಸ ಇದ್ದರು. ಅವರು ಈ ಯಂತ್ರ ಬರೆಯೋದು, ಈ ಬಾಲಗ್ರಹಕ್ಕೆ ಚೀಟ್ ಬರೆಯೋದು ಎಲ್ಲ ಮಾಡ್ತಾಯಿದ್ರು. ಅವರು ಸಹ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿದ್ರು. ಅವರ ಬ್ರದರ್, ಅವರ ಅಣ್ಣನೋ ತಮ್ಮನೋ ಒಬ್ಬರು ಕೆಂಪಣ್ಣ ಅಂತ, ಅವರು ಸಹ ಪೂಜೆ ಮಾಡ್ತಾಯಿದ್ರು. ಅವರು ಶಂಕರೇಶ್ವರನ ಒಕ್ಕಲಿನವರೇ, ಪೂಜೆ ಅವರೇ ನಡೆಸ್ಕೊಂಡು ಹೋಗ್ತಾಯಿದ್ರು. ಹೀಗೆ ಮಾಡ್ತಾ ಇದ್ದಂಗೆ ತೆರಣಿಮಂಟಿಗೆ ಬಂದಮೇಲೆ ಈಗಲೂ ನಾಗರಾಜು ಪಾಪಣ್ಣ ಅಂತ ಇದ್ದಾರಿಬ್ಬರು, ಅವರು ಜೈಶಂಕರ ಅಂತ ಅವ್ರ ಹೆಸರು. ನಾಗರಾಜು ಜೈಶಂಕರ ಇಬ್ಬರೂ ಸರದಿ ಪ್ರಕಾರ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ನಾನು ಮೊದಲೇ ಹೇಳ್ದಂಗೆ ಇನ್ನೊಂದೆರಡು ದೇವ್ರನ್ನ ಕೂಡ್ಬಿಟ್ಟಿದಾರಲ್ಲ, ಬಸವೇಶ್ವರ ಹಾಗೂ ಸೋಮೇಶ್ವರ, ಆ ದೇವ್ರಿಗೆ ಪೂಜೆ ಮಾಡೋ ಅಂಥವ್ರು ಸಹ ಅದೇ ದೇವಾಲಯದಲ್ಲಿ ಆ ಕಡೆ ಪಕ್ಕದಲ್ಲಿದೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಅರ್ಚಕರ ಕುಟುಂಬ ದೇವಣ್ಣ ಅಂತಿದ್ರು, ಅವ್ರ ಮಗ ಗಣೇಶ್ ಅಂತ ಇದ್ದರು, ಅವ್ರ ಮಕ್ಕಳುಗಳು ಗಣೇಶ್ ಅರ್ಚಕ ಗಣೇಶ್ನವರ ಮಕ್ಕಳುಗಳು ಆ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಶಂಕರೇಶ್ವರನಿಗೆ ಮಾತ್ರ ಕೆಂಪಣ್ಣವರ ಮಕ್ಕಳು ನಾಗರಾಜು ಹಾಗೂ ಜೈಶಂಕರ್ ಅವರು ಪೂಜಾ ಕೈಂಕರ್ಯ ನಡೆಸ್ಕೊಂಡು ಹೋಗ್ತಾರೆ. ನಿತ್ಯ ಪೂಜೆ ನಡೀತಾ ಇದೆ. ಈ ಶಂಕರೇಶ್ವರ ಅನ್ನೋ ಹೆಸರು ಮತ್ತೊಂದು ಸತಿ ಯಾಕೆ ಅಂತಂದರೆ, ಶಿವನಿಗೆ ನಾನಾ ಹೆಸರುಗಳಿದೆ. ವಿಷವನ್ನು ಕುಡಿದ್ರಿಂದ ಅವನು ವಿಷಕಂಠ, ಆ ಒಂದು ವಿಷ ಕತ್ತಿನಲ್ಲೇ ಅದು ಅಲ್ಲೇ ನಿಂತು ಬಿಡುತ್ತೆ, ಅದರಿಂದ ಶ್ರೀಕಂಠ. ಹಾಗೆ ನಂಜು ಅಂದರೆ ವಿಷ, ಆ ನಂಜನ್ನು ಕುಡಿದಿದ್ದರಿಂದ ನಂಜುಂಡೇಶ್ವರ ಅಂತ ಹೆಸರು ಬಂತು. ಆದ್ದರಿಂದ ಸೋಮೇಶ್ವರ, ಬಸವೇಶ್ವರ, ಅವನಿಗೆ ಬಸವನೇ ಆಯುಧ ಈ ವಾಹನ, ಆದ್ದರಿಂದ ವಾಹನ ವೃಷಭ ವಾಹನವಾದ್ದರಿಂದ ಬಸವೇಶ್ವರ ಅಂತ ಕರೀತಾರೆ. ಹಂಗಾಗಿ ಶಂಕರೇಶ್ವರ ಸ್ವಾಮಿಗೆ ನಾನು ಮೊದಲೇ

ಹೇಳಿದ ಹಾಗೆ ಆ ಒಂದು ಉತ್ಸವ ಮೂರ್ತಿ ಮುಖಮಂಡಲವನ್ನು ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಮುಂದುವರೆದಿರುವಂತಹ ಭಕ್ತಾದಿಗಳು ಒಂದೊಂದೊಂದೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಕಿತ್ತೂರುಂಡಿ ಪಾಪಣ್ಣ ಅಂತ ಇದ್ದರು, ಅವರ ಮಕ್ಕಳು ಮುತ್ತು ಅಂತ ಇದ್ದಾರೆ ತೆಲುಗು ಮಸಳಿನಲ್ಲಿ, ಅವರು ಮುಖಮಂಡಲವನ್ನೇ ಮಾಡಿಸ್ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಹಾಗೆ ದೇವಾಲಯಕ್ಕೆ ಕೆಲವರು ದೀಪಗಳನ್ನು ಕೊಟ್ಟಿದ್ದಾರೆ, ಸಮುದಾಯ ಭವನಕ್ಕೆ ಫ್ಯಾನ್ಗಳನ್ನೆಲ್ಲ ದಾನವಾಗಿ ಕೊಟ್ಟಿದ್ದಾರೆ. ಈಗೇನಪ್ಪ ಅಂದರೆ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಪಾತ್ರೆ, ಸ್ಟವ್ವು ಮತ್ತು ಟೇರು, ಕುರ್ಚಿ ಎಲ್ಲ ಬೇಕಲ್ಲ, ಅವೆಲ್ಲವನ್ನು ಶಂಕರೇಶ್ವರ ಸೇವಾ ಸಮಿತಿನಲ್ಲೇ ಸ್ವಂತವಾಗಿ ಅದನ್ನು ಇಡೋ ಥರ ಆಗಿದ್ದಾರೆ. ಇವಾಗ ಯಾರಾದರೂ ಶಂಕರೇಶ್ವರನ ಒಕ್ಕಲಿನವರಾಗಲಿ ಅಥವಾ ವೀರಶೈವ ಲಿಂಗಾಯತ ಜನಾಂಗದಲ್ಲಿ ಒಂದು ಅಸೆಮಣೆ ಶಾಸ್ತ್ರ ಇರ್ಬೋದು, ಒಂದು ನಾಮಕರಣ ಇರ್ಬೋದು, ಒಂದು ಯಾವುದಾದ್ರೂ ಒಂದು ಆರ್ತಕ್ಷತೆ ಕಾರ್ಯಕ್ರಮ ಇರ್ಬೋದು, ಅದಕ್ಕಾಗಿ ದುಂದು ವೆಚ್ಚ ಮಾಡಿಕೊಂಡು ಛತ್ರಕ್ಕೆ ಹೋಗಬೇಕಾಗಿಲ್ಲ, ಇಲ್ಲೇ ಶಂಕರೇಶ್ವರನ ಸನ್ನಿಧಿಯಲ್ಲೇ ಮಾಡೋ ಥರ ಇದೆ. ನಾನು ಸಹ ಶಂಕರೇಶ್ವರ ಕಾಳಿ ಉಂಡಿಯವ್ರದ್ದು ಯಾವುದೋ ಒಂದು ಮದುವೆ ಕಾರ್ಯಕ್ರಮನೂ ಸಹ ಶಂಕರೇಶ್ವರ ದೇವಾಲಯದಲ್ಲೇ ಮಾಡಿದ್ವಿ ನಾವು, ಅವರ ಒಂದು ಮದುವೆ ಕಾರ್ಯಕ್ರಮನೂ ಇಲ್ಲೇ ನಡೀತು. ಆದ್ದರಿಂದ ಈ ಸರಳವಾದ ಕೆಲವು ಉತ್ಸವ ಕಾರ್ಯಕ್ರಮಗಳ ನಡೆಯುತ್ತೆ. ಶಂಕರೇಶ್ವರ ಸ್ವಾಮಿಗೆ ವಿಶೇಷ ಯಾವಾಗ ಅಂತ ನಾವು ಕೇಳೋದಾದರೆ, ನಾವು ಯುಗಾದಿ ಹಬ್ಬದ ಸಮಯದಲ್ಲಿ ವಿಶೇಷವಾದ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ. ಇದು ವಿಶೇಷವಾಗಿ ಬಹಳ ವಿಜೃಂಭಣೆಯಾಗಿರುತ್ತೆ. ಒಂದೇ ದಿನ ನಡೆದರೂ ಸಹ ವಿದ್ಯುತ್ ಅಲಂಕೃತವಾದ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ, ಮನರಂಜನಾ ಕಾರ್ಯಕ್ರಮ ಇರುತ್ತೆ. ಈಗ ಬದನವಾಳು ಕಥೆ ಮಾಡೋವಂಥವ್ರೊಬ್ಬರು ಇದ್ದಾರೆ, ಬದನವಾಳಿನಿಂದ ಬರ್ತಾರವರು, ಬದನವಾಳ್ ಶಿವಕುಮಾರ್ ಶಾಸ್ತ್ರಿ ಅಂತ, ಅವರು ಸಹ ಈ ಮನರಂಜನಾ ಕಾರ್ಯಕ್ರಮವನ್ನು ಆಧುನಿಕ ಮಾಡ್ಕೊಂಡಿದ್ದಾರೆ. ಈಗ ಹಿಂದೆ ಶಿವಕತೆ ಹರಿಕತೆ ಥರನೇ ಮಾಡ್ತಾ ಬೇಜಾರಾಗಲ್ಲ, ಬೋರ್ ಹೊಡೆಯಲ್ಲ, ಹೊಸ ಹೊಸ ಚಲನಚಿತ್ರ ಗೀತೆಗಳನ್ನೆಲ್ಲ ಮಾಡಿಕೊಂಡು ಹೊಸ ಸಂಗೀತ ಗೋಷ್ಠಿಯನ್ನು ಮಾಡಿಕೊಂಡು ಒಳ್ಳೆ ಥರ ಮನರಂಜನೆಯನ್ನು ಕೊಡ್ತಾರೆ. ಅಂಥ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಜೊತೆಗೆ ರುದ್ರಾಭಿಷೇಕ ನಡೆಯುತ್ತೆ, ಶಂಕರೇಶ್ವರ ಉತ್ಸವದ ರುದ್ರಾಭಿಷೇಕ, ಬಿಲ್ಪತ್ರೆ ಅರ್ಚನೆ, ರುದ್ರಾಭಿಷೇಕ ಎಲ್ಲ ಮಾಡಿ, ಜೊತೆಗೆ ಆ ಉತ್ಸವದ ಆದಮೇಲೆ ಶಂಕರೇಶ್ವರ ಜಾಗದ ಸನ್ನಿಧಿಯಲ್ಲೇ ಬಸವೇಶ್ವರ ಕೊಂಡ ಸಹ ಮಾಡ್ತಾರೆ. ಎಲ್ಲ ಗ್ರಾಮದವರು ಸೇರಿಕೊಂಡು ಸೌದೆ ಕಗ್ಲಿ ಮರನೇ ತರ್ತಾರೆ, ತಂದು ಕೊಂಡದ ಗುಳಿಯನ್ನು ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಅದೆಲ್ಲ ಕೆಂಡ ಆದಮೇಲೆ ವ್ರತ ಇರೋರು ಪೂಜೆ ಮಾಡಿಕೊಂಡು ಕೊಂಡವನ್ನು ಆಯ್ತಾರೆ. ಅದರಲ್ಲಿ ಅರ್ಚಕರು ಸಹ ಭಾಗವಹಿಸ್ತಾರೆ, ಆ ಒಕ್ಕಲಿನವರು ಸಹ ಆರಿಸಿ ಕೊಂಡವನ್ನು ಮಾಡ್ತಾರೆ. ಬಸವೇಶ್ವರ ಕೊಂಡ ಶಂಕರೇಶ್ವರ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ, ಇದು ಎರಡೂ ಅದೇ ಜಾಗದಲ್ಲಿ ನಡೆಯುತ್ತೆ. ಬಸವೇಶ್ವರನಿಗೆ ಪ್ರತ್ಯೇಕವಾದ ದೇವಾಲಯ ಮಾಡಿಲ್ಲ, ಸೋಮೇಶ್ವರನಿಗೆ ಈಗ ಬೇಸ್ಮಠ ಆಗಿ ನಡೀತಾ ಇದೆ ನಮ್ಮ ಊರಿನಲ್ಲಿ. ಆದ್ದರಿಂದ ನಮ್ಮೂರಿನಲ್ಲಿ ಇದು ದೇವಾಲಯಗಳ ಊರು ಅಂತ ಹೇಳ್ಬೋದು ತೆರಣಿಮಂಟಿ, ಯಾಕೆಂದರೆ ಕಿತ್ತೂರಿಂದ ಬಂದಂಥ ದೇವರುಗಳು ಮಾಂಕಾಳಮ್ಮ, ರವಿ ರಾಮೇಶ್ವರ, ಮಹದೇಶ್ವರ, ಸಿದ್ದಪ್ಪಾಜಿ ದೇವಸ್ಥಾನ, ಜೊತೆಗೆ ಆಂಜನೇಯನ ದೇವಸ್ಥಾನ, ಜೊತೆಗೆ ಮಾರಮ್ಮನ ದೇವಸ್ಥಾನ, ಮತ್ತು ಕಾಳಮ್ಮನ ದೇವಸ್ಥಾನ, ಮಾಸ್ತಮ್ಮನ ಗುಡಿ, ಹೀಗೆ ಗುಜ್ಜಮ್ಮನ ಗುಡಿ, ಜೊತೆಗೆ ಈ ಶಂಕರೇಶ್ವರ, ಬಸವೇಶ್ವರ, ಸೋಮೇಶ್ವರ, ಇಷ್ಟೆಲ್ಲ ದೇವರುಗಳು ಇಲ್ಲಿ ನೆಲೆಸಿದೆ. ಜೊತೆಗೆ ಈ ದೇವಾಲಯ ಇಷ್ಟಕ್ಕೆಲ್ಲ ಒಂದು ಸೌಲಭ್ಯ ಹೇಗೆ ಸಿಗುತ್ತೆ ಅಂದರೆ 18 ಕೋಮು, ಇದು ಕಿತ್ತೂರಿಂದನೂ 18 ಕೋಮು ಅಂತ ಕರೀತಾರೆ. 18 ಕೋಮು, 18 ಜಾತಿ ಕೋಮುನು ಇರೋವಂಥ ಊರು ಕಿತ್ತೂರು. ಅದರಲ್ಲಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಯಿತು, ಮುಳುಗಡೆ ಆಗಿ ಮುಳುಗಡೆ ಆದಾಗ ಹೊಸ ಹೊಸ ಗ್ರಾಮಗಳಾಯಿತು, ಬಸಾಪುರ, ನಂಜಿನಾಥ್ಪುರ, ಕಳಸೂರು, ತಿಲಗಮಸಳ್ಳಿ, ಎಲ್ಲ ಕಡೆಗೂ ಊರು ಬದಲಾವಣೆಗಳಾಯಿತು. ಆದರೂ ಸಹ ತೆರಣಿಮಂಟಿನಲ್ಲಿ ಮಾತ್ರ ಎಲ್ಲ ಜನಾಂಗ ಇದ್ದಾರೆ, ಭಾಳ ವಿಶೇಷವಾಗಿದೆ ಈ ಊರು. ಮೂರು ಕಡೆ ಪರ್ಯಾಯ ದ್ವೀಪ ಇದ್ದರೂ ಈ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ. ಹೇಗೆ ಅಂದರೆ ವೀರಶೈವ ಲಿಂಗಾಯತರು ಮತ್ತು ಆದಿ ಕರ್ನಾಟಕ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಪರಿವಾರ ನಾಯಕರು ಇದ್ದಾರೆ, ಕುಂಬಾರರ ಜನಾಂಗದವರು ಇದ್ದಾರೆ, 24 ಮನೆ ತೆಲುಗು ಶೆಟ್ಟರ ಜನಾಂಗದವರು ಇದ್ದಾರೆ, ಮುಸ್ಲಿಮ್ಸು ಸಹ ಒಂದು 8-10 ಮನೆಗಳಿವೆ, ಜೊತೆಗೆ ಕುರುಬಗೌಡರು ಅಂತಾರೆ ಆಲ್ಮತ ಗೌಡರು ಸಹ ಇದ್ದಾರೆ, ಜೊತೆಗೆ ಗಾಣಿಗ ಶೆಟ್ಟರು ಇದ್ದಾರೆ, ಬ್ರಾಹ್ಮಣ ವರ್ಣದವರು ಒಂದೆರಡು ಒಕ್ಕಲು ಇದ್ದಾರೆ, ಜೊತೆಗೆ ಇಲ್ಲಿ ಮಡಿವಾಳ ಶೆಟ್ಟರು ಬಟ್ಟೆಯನ್ನು ಮಡಿ ಮಾಡುವಂಥ ಜನಗಳು ಇದ್ದಾರೆ. ಹೀಗೆ ಅಕ್ಕಸಾಲಿಗರು ಅಂದರೆ ಚಿನ್ನ ಬೆಳ್ಳಿ ಕೆಲಸ ಮಾಡುವಂಥ ವಿಶ್ವಕರ್ಮ ಜನಾಂಗದವರು ಇದ್ದಾರೆ, ಜೊತೆಗೆ ಮರಗೆಲಸ ಮಾಡುವಂತಹ ಶಿವಾಚಾರ್ಯರು ಅಂತ ಹೇಳ್ತಾರೆ, ಅವರು ಲಿಂಗ ಮತ್ತು ಜನಿವಾರ ಎರಡನ್ನು ಅನ್ವಯ ಮಾಡ್ತಾರೆ, ಅವರು ಸಹ ಒಂದಷ್ಟು ಒಕ್ಕಲುಗಳಿದ್ದಾರೆ. ಜೊತೆಗೆ ಇನ್ನೊಂದು
ಕಬ್ಬಿಣ ಕೆಲಸ ಮಾಡುವ

0: ಬಡಗಿಗಳು, ಇವು ಕಮ್ಮಾರರು ಅಂತ ಹೇಳ್ತೀವಿ, ಅವರು ವಿಶ್ವಕರ್ಮ ಜನಾಂಗದವರು, ಓಜಿಗಳು ಅಂತ ಕರೀತಾರೆ. ಅವರು ಸಹ ಆಚಾರ್ಯರು, ಒಂದಷ್ಟು ಒಕ್ಕಲುಗಳಿದ್ದಾರೆ. ಇಷ್ಟೆಲ್ಲ ಜನಾಂಗದಿಂದ ಕೂಡಿ 3,000 ಪ್ರಜಾಸಂಖ್ಯೆನೇ ಬಂದಿದೆ ಇವಾಗ ಈ ಊರಿಗೆ. ಅಷ್ಟೊಂದು ಮನೆ 350-400 ಮನೆಗಳೆಲ್ಲ ಆಗಿವೆ. ಇದು 80 ಎಕರೆ ಜಾಗದಲ್ಲಿ ಗ್ರಾಮ ಠಾಣ ಭಾಳ ದೊಡ್ಡದಾಗಿದೆ. ಅದರಲ್ಲಿ 60 ಎಕರೆ ಅಷ್ಟು ಮನೆಗಳೆಲ್ಲ ಆಗಿದೆ. ಇನ್ನೂ 20 ಎಕರೆ ಜಾಗಗಳು ಖಾಲಿ ಇವೆ. ಅಲ್ಲೂ ಸಹ ಮನೆಗಳನ್ನು ಮಕ್ಕಳುಗಳು ಒಂದು ಏನು ಅಂದರೆ ಜನಸಂಖ್ಯೆ ಬೆಳೀತಾ ಇದ್ದಂಗೆ ಮನೆಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಶಂಕರೇಶ್ವರನ ಪವಾಡಗಳೇನಪ್ಪ ಅಂತಂದರೆ, ಶಂಕರೇಶ್ವರನ ಒಕ್ಕಲಿನವರು ಪೂಜೆಗೆ ಎಲ್ಲೇ ಇದ್ದರೂ ಸಹ ಟ್ರಾಕ್ಟ್ರುಗಳು ವಾಹನ ಮಾಡ್ಕೊಂಡು ಬಂದುಬಿಡ್ತಾರೆ. ನಮ್ಮ ಮನೆ ದೇವರು ಇದು, ಅದರಲ್ಲೂ ನಾಮದಾರಿಗೌಡರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು ಅದಕ್ಕೆ ಪಾಲ್ಗೊಳ್ತಾರೆ, ಎಲ್ಲ ಬಂದು ಮಾಡ್ತಾರೆ. ಈಗ ನಾವು ಶಂಕರೇಶ್ವರ ಶಿವ ಅಂದಾಗ, ಶಿವ ಬಡವರಿಗೆ ಬಹಳ ಆರಾಧ್ಯ ದೈವ. ಯಾಕೆ ಅಂದರೆ ಶಿವನ ಬಗ್ಗೆ ನಾವು ಹಲವಾರು ಮೂಲ ಕಥೆಗಳಿದೆ. ಅವನು ಮೇಲ್ಜನ ಕೀಳ್ಜನ ಅಂತ ಇಲ್ಲ. ಇಲ್ಲಿ ಇಲ್ಲಿ ವಿಶ್ವ ಮಾನವ ಸಂಕೇತವನ್ನು ಸಾರುತ್ತೆ ಶಿವ. ಶಿವ ಅಂತಂದರೆ ಅರ್ಥ ಶುಭ ಅಂತ. ಆ ಶಿವ ಅನ್ನೋ ಪದಕ್ಕೆ ಶುಭ ಅಂದಾಗ ಬೇಡರ ಕಣ್ಣಪ್ಪನಿಗೇ ಅವನು ಒಲಿದ. ಹಾಗೆ ಮತ್ತು ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ ಇವರೆಲ್ಲ ಶಿವನ ಭಕ್ತರಾಗಿದ್ದಾರೆ. ಅದರಿಂದ ಮಲ್ಲಮ್ಮನ ಪವಾಡ ಅಂತಲೇ ಕತೆ ಇದೆ. ಹಾಗೆ ಶಿವನಿಗೆ ಹಲವಾರು ಹೆಸರುಗಳಿದೆ, ತುಂಬಾ ಹೆಸರುಗಳಿದೆ. ಅವನು ಭಾಳ ಸರಳವಾದ ಉಡುಗೆ ಶಿವಂದು, ಚರ್ಮಾಂಬರ, ಮೈಗೆಲ್ಲ ವಿಭೂತಿ ಬೂದಿಯನ್ನು ಬಳ್ಕೊಂಡಿರ್ತಾನೆ. ಸ್ಮಶಾನದಲ್ಲಿ ಸದಾ ಅಲ್ಲೇ ವಾಸ ಇದ್ದಾನೆ ಅಂತಾರೆ. ಯಾಕೆ ಅಂದರೆ ಗಿರಿಜಾ ಕಲ್ಯಾಣದಲ್ಲಿ ಬರುತ್ತೆ. ಗಿರಿಜೆ ಅವಳು ನನ್ನನ್ನು ಮದುವೆ ಆಗದೇ ಇರಲಿ ಅಂತ ಬೇಕಾದಷ್ಟು ಶಿವ ಅಡಚಣೆಗಳನ್ನು ತೋರಿಸ್ತಾನೆ. ನಾನೇನು ಪೀತಾಂಬರ ಯಾವುದು ಒಡವೆಗಳನ್ನು ಹಾಕ್ಕೊಂಡಿಲ್ಲ ನಾನು ಅಂತೆಲ್ಲ ಹೇಳ್ತಾನೆ. ಆದರೂ ನಾನು ಶಿವನ್ನೇ ಮದುವೆ ಆಗಬೇಕು ಅಂತಾಳು ಅವಳು. ಆದ್ದರಿಂದ ಶಿವ ಭಕ್ತರಿಗೆ ಅನುಗ್ರಹ ಕೊಡ್ತಾನೆ. ಅದರಿಂದ ಸ್ತೋತ್ರ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ ಶಿವ, ಭಕ್ತಿ ಪ್ರಿಯ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ.
1: ಸರ್, ಇಲ್ಲಿಯವರೆಗೂ ಈ ಒಂದು ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ, ವಿಶೇಷ ಪೂಜೆ ಪುನಸ್ಕಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಮತ್ತೊಮ್ಮೆ ತಮಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತಿರುಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳ ಕುರಿತು ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರಾಗಿರುವ ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತೆರಣಿಮುಟ್ಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರೆ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ.

0: ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದ್ಬಿಟ್ನ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ. ನಾನು ಈ ಒಂದು ಬದುಕನ್ನ, ನನ್ನ ಕಟ್ಟಿರುವಂಥ ಮನೆಯನ್ನ, ನಾನು ಗಳಿಸಿರುವಂಥ ಚಿನ್ನವನ್ನ ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನ ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನ ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನ ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನ ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದ್ರು ಕೆಲವರು ಕೇಡನ್ನ ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗ್ಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನ ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನ ಚಿಂತನೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನ ಚಿಂತನೆ ಮಾಡಬೇಕು ಅನ್ನುವಂತ ಒಂದು ಮೂಲ ರಹಸ್ಯವನ್ನ ಅಡಗಿಸಿಕೊಂಡಿರುವಂತ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನ ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನ್ ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತ ಹೇಳಂದ್ರೆ ಸಾಧ್ಯ ಇಲ್ಲ. ಸದಾಕಾಲ ನಾವು ಏನ್ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನ ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನ ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದ್ರೆ ಅದು ಕೇಳುತ್ತಾ?

0: ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂಥೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನು ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ, ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ, ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು, ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ. ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನು ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರಿಗೆ ಗೊತ್ತು? ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ ಎಂಬ ಸಂದೇಹ ನಮ್ಮನ್ನು ಕಾಡಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ಧೈರ್ಯದಿಂದ ಈ ಮಾತನ್ನು ಹೇಳ್ತೇನೆ. ಈ ಮಾತು ಆಧ್ಯಾತ್ಮಿಕ ಸತ್ಯ. ಹೇಗೆ ವೈಜ್ಞಾನಿಕ ಪ್ರಪಂಚದಲ್ಲಿ ನಿಯಮಗಳಿವೆಯೋ ಹಾಗೆ ಪ್ರಯೋಗಶಾಲೆಯಲ್ಲಿ ಇದರ ಸತ್ಯವನ್ನು ಕಂಡುಹಿಡಿದಿರುವರೋ ಹಾಗೆಯೇ ಸಾಧು ಸಜ್ಜನರು, ಯೋಗಿಗಳು ಶ್ರೀಕೃಷ್ಣ ಹೇಳಿದ ಸತ್ಯವನ್ನು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿಕೊಂಡಿದ್ದಾರೆ. ಹೇಗೆ ಅಂದರೆ, ಈಗ ಯಾವುದೋ ಒಂದು ವಿಜ್ಞಾನದ ನಿಯಮಗಳಿರುತ್ತೆ, ನ್ಯೂಟನ್ಸ್ ಲಾ, ಆಲ್ಬರ್ಟ್ ಐನ್ಸ್ಟೈನ್ಸ್ ಲಾ ಅಂಥೇಳಿ ಬಹಳಷ್ಟು ನಿಯಮಗಳು, ಲಾ ಆಫ್ ಮೋಷನ್ಸ್ ಅಂತೆಲ್ಲ ಇದೆ. ಅದನ್ನೆಲ್ಲ ನಾವು ಹೇಗೆ ನಂಬಬಹುದು ಅಂಥೇಳಂದ್ರೆ, ಶಾಲೆಗಳಲ್ಲಿ ಇರುವಂತಹ ಪ್ರಯೋಗಾಲಯಗಳಲ್ಲಿ ಪ್ರಯೋಗ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದನ್ನು ಖಚಿತಪಡಿಸ್ಕೊಡ್ತಾರೆ. ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸ್ಪರಿಮೆಂಟ್ಗಳು, ನಮಗೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂಥ ಒಂದು ಉತ್ಕೃಷ್ಟದ ಮಟ್ಟದಲ್ಲಿ ಪ್ರಯೋಗಗಳಿರುತ್ತೆ. ಅದನ್ನು ನಾವು ಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ಹೀಗೆ ನಡೆಸಿದ್ರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅದನ್ನು ಪ್ರಯೋಗ ನಡೆಸಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಓದಬೇಕು, ಇದನ್ನು ಕಲ್ತ್ಕೊಳ್ಬೇಕು, ಇದನ್ನು ನಂಬಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಕೂಡ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ನಾವೇ ಮಾಡಿ ಖಚಿತಪಡಿಸಿಕೊಳ್ಳಲಾಗದಿದ್ರೂ ಕೂಡ ದೊಡ್ಡವ್ರು ಮಾಡಿದ್ದಾರೆ, ಅವರಿಗದು ನೋಡಿದ್ದಾರೆ, ಆ ರಿಸಲ್ಟನ್ನು, ಫಲಿತಾಂಶವನ್ನು ಅವರು ಅನುಭವಿಸಿದ್ದಾರೆ, ಹಾಗಾಗಿ ಅದನ್ನು ಓದೋಣ ಅಂಥೇಳಿ ನಾವು ಓದ್ತೀವಿ. ಅದೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಇದನ್ನು ಋಷಿಮುನಿಗಳು ಕಲ್ತ್ಕೊಂಡಿದ್ದಾರೆ, ಋಷಿಮುನಿಗಳು ಇದನ್ನು ಅನುಭವಿಸಿದ್ದಾರೆ, ಋಷಿಮುನಿಗಳು ಇದನ್ನು ಸಾಕ್ಷೀಕರಿಸ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನು ಪರಿಪಾಲಿಸಬೇಕು ಅಂತಂದಾಗ ಮಾತ್ರ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೇವೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಋಷಿ ಮುನಿಗಳು, ಸಾಧು ಸಜ್ಜನರು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಹೀಗೆ ಇದನ್ನು ಪರೀಕ್ಷಿಸಿಕೊಂಡಿರುತ್ತಾರೆ. ಯಾರು ಬದುಕಿರುವಾಗ ಭಗವಂತನೆಂಬ ಧ್ರುವತಾರೆಯನ್ನ ಮನದ ಮುಂದಿಟ್ಟುಕೊಂಡು ಬಾಳುತ್ತಿರುವರೋ ಅವರಿಗೆ ಮರಣ ಇದ್ದಕ್ಕಿದ್ದಂತೆ ನಿರೀಕ್ಷಿಸದೆ ಇರುವಾಗ ಬಂದರೂ ಕೂಡ ಅವರು ಅದಕ್ಕೆ ಸಿದ್ಧರಾಗಿರ್ತಾರೆ. ಗಾಂಧೀಜಿಯು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ಗುಂಡಿನ ಏಟಿಗೆ ತುತ್ತಾದರು. ತಕ್ಷಣವೇ ಅವರ ಬಾಯಿಂದ ಹೇ ರಾಮ್ ಎಂಬ ನುಡಿ ಹೊರಟು ಬಂದು ಪ್ರಾಣ ಪಕ್ಷಿ ಹಾರಿಹೋಯಿತು. ಇದಕ್ಕೆ ಗಾಂಧೀಜಿಯವರು ತುಂಬ ಮುಂಚೆಯಿಂದಲೇ ತಯಾರಿ ನಡೆಸಿದ್ರು. ಸದಾಕಾಲ ರಾಮ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು.

0: ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು. ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು, ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1ರಂದು ಸೋಮವಾರ ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48ರ ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈಋತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್

0: ಈ ಬಾತ್ನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ವಾರಗಳಿಂದ ಸೈನಿಕ ತರಬೇತಿ ಪಡೆದ 7 ತಂಡದ 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತಾಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನ ತಿಳಿಸಿದ್ದಾರೆ. ನಾಳೆ ಬೆಳಿಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಮಂದಿ ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ 100 ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವ ಜನಾಂಗ, ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ 1 ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ 1-2 ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 cm ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 cm ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ 1-2 ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು SVYM ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮಗಳ ನಿರ್ದೇಶಕರಾದ ಶ್ರೀ KR ಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ.

ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನು ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿನ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಶೇಷಚೇತನರಿಗಾಗಿ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ ಕೆ ಆರ್ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ರಾಜರೇ.
0: ಸರ್, ಈಗ ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಹೊಸದಾಗಿ ಈ ಒಂದು ಸಮರ್ಥ ಯೋಜನೆ ಪ್ರಾರಂಭ ಆಗಿದೆ. ಏನು ಸರ್ ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು, ಪ್ರಮುಖ ಗುರಿ ಉದ್ದೇಶಗಳೇನು ಸರ್?
1: ಮೊದಲನೇದಾಗಿ ನಾನು ಜನಧ್ವನಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದಂಥ ಧನ್ಯವಾದಗಳು ಮತ್ತು ಸ್ವಾಗತ ಎರಡೂ ಸಹ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಕಾರಣ ಏನಂದರೆ, ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ದೀರಿ. ನಾವು ಈ ಪ್ರಾಜೆಕ್ಟ್ ಸಮರ್ಥ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಭಾಳ ವರ್ಷಗಳಿಂದ ವಿಶೇಷ ಚೇತನ ವ್ಯಕ್ತಿಗಳಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅನುಷ್ಠಾನ ಮಾಡಿ ಅವರ ಒಂದು ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಸೊ ಇದನ್ನ ಒಂದಷ್ಟು ಮತ್ತಷ್ಟು ವೇಗಗೊಳಿಸುವಂತ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಈ CCST ಅಂದ್ರೆ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸೆ ಎಂಬ ಈ ನಾಲ್ಕು ಆಯಾಮಗಳಲ್ಲಿ ನಾವು 2018 ನಾವು ಈ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನ ಬಹಳ ನಿರ್ದಿಷ್ಟವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡ್ತಾ ಬಂದಿದ್ದೇವೆ. ಸೊ ಇದರ ಅಡಿಯಲ್ಲಿ ಈಗ ನಾವು ಪ್ರಾಜೆಕ್ಟ್ ಸಮರ್ಥ ಅಂತೇಳಿ ನಾವು ಈ ಆರ್ಥಿಕ ಸಾಲಿನಿಂದ ನಾವು ಜಾರಿಗೆ ತಂದಿದ್ದೇವೆ. ಈ ಪ್ರಾಜೆಕ್ಟ್ ಸಮರ್ಥ ಅಂತಕ್ಕಂಥ ಒಂದು ಏನು ಕಾರ್ಯಕ್ರಮ ಏನಿದೆ, ಇದರಲ್ಲಿ ನಮ್ಮ ವಿಶೇಷಚೇತನ ವ್ಯಕ್ತಿಗಳ ಒಂದು ಸಮಗ್ರ ಅವರ ಆರೈಕೆ ಇರ್ಬೋದು, ಅವರಿಗೆ ಬೇಕಾಗ್ತಕ್ಕಂತಹ ಬೆಂಬಲದ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಮತ್ತು ಚಿಕಿತ್ಸೆ, ಅದು ಮೂರನೇ ಭಾಗದಲ್ಲಿ ನಾವು ನೋಡುವಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳನ್ನ ತಲುಪುವಂಥ ನಿಟ್ಟಿನಲ್ಲಿ ಅದು ಎರಡು ಜಿಲ್ಲೆಗಳು, ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳ ಒಂದು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಇರಿದ್ದಾರೆ, ಅವರಿಗೆ ತಲುಪುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನ ನಾವು ಒಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯೊಂದಿಗೆ ನಯಾರಾ ಎನರ್ಜಿ ಲಿಮಿಟೆಡ್ ಅಂತೇಳಿ ಒಂದು ಸಂಸ್ಥೆ ಏನಿದೆ, ಅಂದ್ರೆ ತಾವೆಲ್ಲರೂ ನಮ್ಮ ವೀಕ್ಷಕರು ಅಥವಾ ಏನು ನಮ್ಮ ಕೇಳುಗರಿದ್ದಾರೆ, ಸೊ ಗಮನಿಸಿರ್ತೀರಿ ತಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಬಂಕ್ಗಳನ್ನ ತಾವು ಗಮನಿಸಿರ್ತೀರಿ, ನಯಾರಾ ಅಂತೇಳಿ ಕಂಪನಿ. ಸೊ ಆ ಕಂಪನಿಯವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಹಯೋಗವನ್ನು ಮಾಡಿದ್ದಾರೆ. ಸೊ ಅವರ ಮೂಲಕ ಈ ಕಾರ್ಯಕ್ರಮವನ್ನು ಒಂದಷ್ಟು ವೇಗವನ್ನು ಗೊಳಿಸ್ತಾ ಇದ್ದೀವಿ. ಸೊ ಇದ್ರ ಮೂಲಕ ನಮ್ಗೇನು ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನ ಗುರುತಿಸುವಂಥದ್ದು, ಅವರು ಎಲ್ಲಿ ಈಗ ಉದಾಹರಣೆಗೆ ನಮ್ಮ ಒಂದು ಯೋಜನೆ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯವರು ವತಿಯಿಂದ ಸೊ 2018 ನಾವು ಒಂದು ಅಂದಾಜು ಲೆಕ್ಕಾಚಾರವನ್ನು ಮಾಡಿದಾಗ, ಸಮೀಕ್ಷೆಯನ್ನು ಮಾಡಿದಾಗ ಎರಡು ಜಿಲ್ಲೆಗಳಲ್ಲಿ ನಮಗೆ ಒಂದು ಅರಿವಿಗೆ ಬಂದಿದ್ದು ಒಂದು 37,000 ಜನ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ವಿಭಿನ್ನವಾದಂತಹ ಒಂದು ಏನು ವೈಕಲ್ಯಗಳನ್ನ ಹೊಂದಿದ್ದಾರೆ. ಈಗ ಸರ್ಕಾರನೇ ಗುರುತಿಸಿದೆ ಒಂದು 21 ರೀತಿಯಾದಂತಹ ಒಂದು ಏನು ಅಂಗವಿಕಲ ವೈಕಲ್ಯತೆಗಳನ್ನ ಗುರುತಿಸಿದ್ದಾರೆ. ಈ 21 ವಿಭಾಗಗಳಲ್ಲಿ ನೋಡಿದಾಗ ನಮ್ಮಲ್ಲಿ ಬೇರೆ ಬೇರೆ ಜನ ಕಂಡು ಬಂದಿದ್ದಾರೆ.
0: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನನ್ನ ಹೆಸರು ಭಾಸ್ಕರ್.
0: ಭಾಸ್ಕರ್ ಸರ್, ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನಾವು ಮೋದೂರಿಂದ ಮಾತಾಡ್ತಾ ಇದ್ದೀವಿ ಸರ್, ಹುಣಸೂರು ತಾಲೂಕು ಮೋದೂರು.
0: ಮೋದೂರಿಂದ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ನಾನು ಡಿಸಬಿಲಿಟಿನೇ.
0: ಓಕೆ, ಹಾ ಹೇಳಿ.
2: BHO.
0: ಹಾ,
2: ಹಾಗಾಗಿ
1: ಯಾವ ತರ ಅಂಗಡಿ ಮಾಡ್ತಾ ಇದ್ರಿ ಭಾಸ್ಕರ್ ಅವರೇ? ತಾವು
2: ಸ್ವಲ್ಪ ನನಗೆ ಒಂದು ನಿಮ್ಮ ಸಂಸ್ಥೆ ಕಡೆಯಿಂದ ಸಹಾಯ ಅಥವಾ ನೆರವು.
1: ಖಂಡಿತ ಭಾಸ್ಕರ್ ಅವರೇ, ನಾನು ನೀವು ಏನು ಹೇಳ್ತಾ ಇದ್ರಿ ಇದ್ರ ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥದ್ದು, ಅಂಗಡಿ ಇದೆ, ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಅನ್ಸಿದ್ದು ತಾವು ಚಿಲ್ಲರೆ ಅಂಗಡಿ ಏನಾದ್ರು ಇಟ್ಕೊಂಡಿದ್ದೀರಾ, ಪ್ರಾವಿಷನ್ ಸ್ಟೋರ್ ಅಥವಾ ಬೇರೆ ಏನಾದ್ರು ವ್ಯಾಪಾರ ಮಾಡ್ತಾ ಇದ್ದೀರಾ?
2: ಓಕೆ, ಹೌದು ಸರ್,
1: ಚಿಲ್ಲರೆ ಅಂಗಡಿ. ಓಕೆ, ಖಂಡಿತ ಭಾಸ್ಕರ್ ಅವರೇ, ನಾವು ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಈಗಾಗಲೇ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಗಡಿಗಳನ್ನ ನಡೆಸ್ತಾ ಇದ್ದಾರೆ. ಸೊ ಅಂಥವರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರನ್ನ ಆ ಉದ್ದಿಮೆಯನ್ನ ಅಥವಾ ವ್ಯಾಪಾರವನ್ನ ಇನ್ನಷ್ಟು ಹೇಗೆ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದು, ಅಂದ್ರೆ ಈಗ ಆದಾಯ ಗಳಿಸ್ತಾ ಇದಾರೆ, ಕೆಲವರು ಒಂದು 500 ರೂಪಾಯಿ ವ್ಯಾಪಾರ ಮಾಡ್ತಾ ಇದಾರೆ ಪ್ರತಿದಿನ, ಅದ್ರಲ್ಲಿ ಲಾಭ ಅಂತ ನೋಡಿದಾಗ ಒಂದು 50-100 ರೂಪಾಯಿ ಬರ್ಬಹುದು. ಕೆಲವು ಅಂಗಡಿಯವರು ವಿಶೇಷ

0: ವ್ಯಕ್ತಿಗಳು ಒಂದ್ 1,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದಾರೆ, 1,200 ರೂಪಾಯಿ ಲಾಭ ಗಳಿಸುವಂತದ್ದು, ಈ ತರದ ಒಂದು ವ್ಯವಸ್ಥೆನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾನು
1: ನಮ್ದು ಕೂಡ ಒಂದು ದಿನಕ್ಕೆ ಒಂದು 400-500 ರೂಪಾಯಿ ಒಂದು ಲಾಭ ಬರುತ್ತೆ ಸರ್.
0: ಲಾಭ ಬರ್ತದೆ ನಮ್ದು 1-2 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾ ಇದೀವಿ.
1: 2-3 ಗಂಟೆ ವ್ಯಾಪಾರ ಮಾಡ್ತೀವಿ.
0: ವೆರಿ ಗುಡ್, ವೆರಿ ಗುಡ್. ಓಕೆ, ನಮ್ಮ ಉದ್ದೇಶ ಏನಂತಂದ್ರೆ, ಈಗ ನಮ್ಮ ಸಂಸ್ಥೆ ಕಡೆಯಿಂದ ಈ ತರ ಯಾರು ವ್ಯಾಪಾರ ಮಾಡ್ತಾ ಇದಾರೆ ಅದನ್ನ ಮತ್ತಷ್ಟು ಹೇಗೆ ಬಲಗೊಳಿಸೋದು ಅಂತ. ಈಗ ನೀವು 500 ರೂಪಾಯಿ ಲಾಭ ಗಳಿಸ್ತಾ ಇದ್ದೀರಿ, ಸೊ ಅದನ್ನ ಮತ್ತಷ್ಟು ಉತ್ತಮ ಪಡಿಸಿ ಒಂದು 700 ರೂಪಾಯಿ ಅಥವಾ 1,000 ರೂಪಾಯಿ ಪ್ರತಿದಿನ ಲಾಭ ಬರೋದಕ್ಕೆ ಹೇಗೆ ಮಾಡಬಹುದು, ಮತ್ತೆ ನಿಮ್ಮಿಂದ ಒಂದು ಈಗ ನಾವು ಈ ಕಾರ್ಯಕ್ರಮಕ್ಕೆ ಪೂರ್ವದಲ್ಲಿ ನಾವು ಪ್ರತಿ ತಾಲೂಕಿನಲ್ಲೂ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಂಘಗಳನ್ನ ರಚನೆಯನ್ನ ಮಾಡಿದ್ದೀವಿ, ಒಕ್ಕೂಟಗಳನ್ನ ರಚನೆಯನ್ನ ಮಾಡಿದ್ದೀವಿ, ನೀವು ಅದರಲ್ಲಿ ಸದಸ್ಯರಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮೋದೂರು ಅಂತ ಹೇಳಿದ್ದೀರಿ, ನಿಮ್ಮನ್ನ ನಾವು ಭೇಟಿ ಮಾಡಿ ಒಂದು ಒಕ್ಕೂಟಕ್ಕೆ ಅಥವಾ ಸಂಘಕ್ಕೆ ನೋಂದಣಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಸೊ ಇದ್ರ ಮೂಲಕ ಏನಂತಂದ್ರೆ, ನಿಮ್ಮಿಂದ ನಾವು ಹೇಗೆ ಬಲಗೊಳಿಸ್ತಕ್ಕಂಥದ್ದು, ಅದನ್ನು ಇನ್ನೂ ಉತ್ತಮ ಪಡಿಸೋದು ಹೇಗೆ, ನಿಮ್ಮ ವ್ಯಾಪಾರ ಮಾಡೋದ್ರಲ್ಲಿ ಚಿಲ್ಲರೆ ಅಂಗಡಿ ಜೊತೆಗೆ ಇನ್ನೇನಾದ್ರೂ ಹೆಚ್ಚುವರಿಯಾಗಿ ಮಾಡ್ಲಿಕ್ಕೆ ಅವಕಾಶಗಳಿದೆ ವ್ಯಾಪಾರ ಮಾಡುವಂಥದ್ದು. ಸೊ ಇದನ್ನ ಈಗ 4,000 ವ್ಯಾಪಾರ ಮಾಡ್ತಿದ್ರಿ, ಈಗಾಗಲೇ 3-4,000 ಪ್ರತಿದಿನ ಅನ್ನೋದನ್ನ ನಾವು ಅದನ್ನ ಹೇಗೆ ಇನ್ನೂ ಒಂದು 5-6,000 ರೂಪಾಯಿವರೆಗೂ ವ್ಯಾಪಾರ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು, ಮತ್ತೆ ನಿಮ್ಮಿಂದ ಈಗ ನೀವು ಆಗ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ಸ್ವಲ್ಪ ಅಂಗಡಿ ನಡೆಸ್ತಾ ಇದ್ರಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ, ನಿಮ್ಮಿಂದ
1: ಅದನ್ನ ಅಭಿವೃದ್ಧಿ ಮಾಡ್ಕೊಡಕ್ಕೆ ನಿಮ್ ಕಡೆಯಿಂದ ಒಂದ್ ಏನಾದ್ರೂ ನೆರವು?
0: ಖಂಡಿತ ಖಂಡಿತ, ನಮ್ಮಲ್ಲಿ ಒಂದು ತರಬೇತಿಗಳನ್ನ ನಾವು ಕೊಡ್ತೇವೆ. ತರಬೇತಿಗಳು ಯಾವ್ಯಾವ ತರ ತರಬೇತಿಗಳನ್ನ ನಾನು ಹೇಳ್ತೀನಿ. ನಾನು ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಈಗಲೇ ಹೇಳ್ತಿದ್ದೀನಿ. ಉದ್ಯಮಶೀಲತಾ ತರಬೇತಿ ಅಂತ ಮಾತನಾಡ್ತೀವಿ, ಸೊ EDP ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಈ ಉದ್ಯಮಶೀಲತಾ ತರಬೇತಿ ಈಗಾಗಲೇ ನೀವು ಉದ್ಯಮ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಇನ್ನೊಂದಷ್ಟು ಹೇಗೆ ಬಲಪಡಿಸೋದು, ಹೆಚ್ಚಿನ ಮಟ್ಟದಲ್ಲಿ ಹೇಗೆ ತೆಗೆದುಕೊಂಡು ಹೋಗುವಂಥದ್ದು, ನೆಟ್ವರ್ಕ್ ಬಿಸ್ನೆಸ್ ಹೇಗೆ ಮಾಡುವಂಥದ್ದು. ಈಗ ಉದಾಹರಣೆಗೆ ಒಂದ್ ಅಂಗಡಿ ನಡೆಸ್ತಾ ಇದ್ದೀರಿ, ಅಥವಾ ಇದನ್ನ ನೀವು ಬೇರೆ ನಿಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಹಕಾರ ಪಡ್ಕೊಂಡ್ಬಿಟ್ಟು ಬೇರೆ ಬೇರೆ ಗ್ರಾಮಗಳಲ್ಲಿ ನಿಮ್ಮ ಉದ್ದಿಮೆಯನ್ನ ಹೇಗೆ ಪ್ರಾರಂಭ ಮಾಡುವಂಥದ್ದು, ಅದ್ರ ಮೂಲಕ ಲಾಭ ಹೇಗೆ ಗಳಿಸುವಂಥದ್ದು. ಮೂರನೇ ಭಾಗದಲ್ಲಿ ನೋಡೋದಾದಾಗ ನಿಮ್ಮಿಂದ ನಿಮ್ಮಂತ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವ್ರಿಗೆ ನೀವ್ ಹೇಗೆ ನೆರವನ್ನ ಕೊಡ್ತೀರಿ, ನೀವ್ ಹೇಗೆ ಮಾರ್ಗದರ್ಶಕರಾಗಿ ಅವ್ರಿಗೆ ಕಾರ್ಯನಿರ್ವಹಿಸ್ತೀರಿ, ಸೊ ನಿಮ್ಮನ್ನ ನಾವು ಹೇಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬಳಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಆಯಾಮಗಳಲ್ಲಿ ನಾವು ಸಂಸ್ಥೆ ಕಡೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಸೊ ಈಗ ಅದು ಪ್ರಾರಂಭ ಆಗ್ತಾ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮನ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಯೋಜನೆಗಳನ್ನ ಪ್ರಯೋಜನಗಳನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಸೊ ಖಂಡಿತವಾಗಿಯೂ ನಿಮ್ಮ ಮೊಬೈಲ್ ನಂಬರ್ ಈಗ ನಮ್ಮ ಹತ್ರ ರೆಕಾರ್ಡ್ ಆಗಿರ್ತದೆ, ನಿಮ್ಮನ್ನ ನಂಬರ್ಗೆ ನಾವು ಸಂಪರ್ಕ ಮಾಡಿ ನಿಮ್ಮ ಅಗತ್ಯಗಳನ್ನ ವೈಯಕ್ತಿಕವಾಗಿ ಚರ್ಚೆಯನ್ನ ಮಾಡ್ತೀವಿ ಭಾಸ್ಕರ್ ಅವರೇ.
2: ಓಕೆ, ಧನ್ಯವಾದಗಳು ಭಾಸ್ಕರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಪ್ರಾಜೆಕ್ಟ್ ಸಮರ್ಥ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿ ಮಾತನಾಡ್ತೀವಿ.
0: ಸೊ ಒಂದು ನಾನು ಆಗ್ಲೇ ಹೇಳಿದಾಗೆ ಈ ಕಾರ್ಯಕ್ರಮನ ನಾವು ನಯಾರಾ ಎನರ್ಜಿ ಲಿಮಿಟೆಡ್ ಅಂತ ಏನೊಂದು ಸಂಸ್ಥೆ ಇದೆ, ಅವರ ಒಂದು ಪಾಲುದಾರಿಕೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಗುರಿ ಏನು ಅಂತ ಅಂದ್ರೆ, ಈಗ ನಮ್ಮಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಹಳ್ಳಿಗಳಲ್ಲಿ, ವಿಶೇಷವಾಗಿ ನಾವು ಗ್ರಾಮೀಣ ಪ್ರದೇಶವನ್ನು ನಾವು ಹೆಚ್ಚು ಗಮನ ಕೇಂದ್ರೀಕರಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅವ್ರನ್ನ ನಾವು ಸಂಘಟನೆ ಮಾಡ್ತಕ್ಕಂಥದ್ದು ಅಂದ್ರೆ ಈ ಮಾನವ ಸಂಪನ್ಮೂಲ, ಈಗ ಭಾಸ್ಕರ್ ಅವ್ರು ಮಾತನಾಡ್ತಾ ಇದ್ರಲ್ಲ, ನಾವು ಮಾತನಾಡ್ತಾ ಇದ್ದೀವಿ, ಈಗ ಒಬ್ಬೊಬ್ಬ ವ್ಯಕ್ತಿ ಮಾತ್ರ ಇಷ್ಟರ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಸೊ ಆದ್ರೆ ಈ ಇದೇ ತರದ ವಿಶೇಷ ಚೇತನ ವ್ಯಕ್ತಿಗಳು ಹಲವಾರು ಜನ ಇದ್ದಾರೆ ನಮ್ಮ ಪ್ರತಿ ತಾಲೂಕಿನಲ್ಲೂ. ಅಂದಾಜು 3-4.5 ಸಾವಿರ ಜನಸಂಖ್ಯೆ ಈ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ. ಆದ್ರೆ ಭಾಸ್ಕರ್ ಅಂತ ವ್ಯಕ್ತಿಗಳು ಕಾಣೋದು ನಾವು ಒಂದು ಬೆರಳೆಣಿಕೆ, ಒಂದು 8-10 ಜನ 15 ಜನ ಈ ತರ ಕಾಣಿಸ್ಬಹುದು. ಸೊ ನಮ್ಮ ಉದ್ದೇಶ ಏನಂತಂದ್ರೆ, ಈ ತರ ಎಲ್ಲಾ ಜನ ಯಾರಿದ್ದಾರೆ ವಿಶೇಷ ಚೇತನ ವ್ಯಕ್ತಿ, ಅವ್ರನ್ನ ಒಂದು ಒಗ್ಗೂಡಿಸಿ ಮಾನವ ಸಂಪನ್ಮೂಲವನ್ನ ಬಲಗೊಳಿಸ್ತಕ್ಕಂಥದ್ದು, ಅದ್ರ ಮೂಲಕ ಸಾಮಾಜಿಕವಾಗಿ ಅವರನ್ನ ಹೇಗೆ ಒಳಗೊಳ್ಳುವಿಕೆ ಅಂದ್ರೆ ಎಲ್ಲಾ ಒಂದು ಪ್ರಕ್ರಿಯೆಗಳಲ್ಲೂ ಅವರನ್ನ ಒಳಗೊಳ್ಳುವಿಕೆಯನ್ನ ತರೋದು ಹೇಗೆ, ಅದು ಪಂಚಾಯತಿಯ ಚಟುವಟಿಕೆಗಳಲ್ಲಿರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ದೈನಂದಿನ ಒಂದು ಬದುಕಿನಲ್ಲಿರುವಂತದ್ದು, ಈ ತರ ಅವ್ರನ್ನ ಸಾಮಾಜಿಕವಾಗಿ ಮತ್ತು ಮಾನವವಾಗಿ ಅವ್ರನ್ನ ಬಂಡವಾಳವನ್ನ ಅವ್ರನ್ನ ಕ್ರೋಢೀಕರಣ ಮಾಡುವಂತದ್ದು, ಬಲಗೊಳಿಸ್ತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ. ಸೊ ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರನ್ನ 3 ವಿಭಾಗಗಳಲ್ಲಿ ನೋಡ್ತಾ ಇದೀವಿ.
2: ಓಕೆ ಸರ್, ಅದು ಬನ್ನಿ ಮುಂದುವರೆಣ. ಒಂದು ಕರೆ ಇದೆ. ಹಲೋ,
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾಗರಾಜ್ ಅವ್ರೆ,
2: ಹೇಳಿ ನಾಗರಾಜ್ ಅವ್ರೆ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
1: ತರಬೇತಿ ಯಾವ್ಯಾವ ತರಬೇತಿ.

0: ಮಾಹಿತಿ
1: ಬೇಕಾಯ್ತು. ಉದ್ಯಮಶೀಲ ತರಬೇತಿಗಳು ಸಂಬಂಧಪಟ್ಟಂತೆ ಮಾಹಿತಿ ಬೇಕಿತ್ತು ತಮಗೆ? ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಖಂಡಿತ, ನಾಗರಾಜರು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಕುಟುಂಬದ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ. ಸೊ ಒಂದು, ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ, ಪ್ರಾಜೆಕ್ಟ್ ಸಮರ್ಥ ಕಾರ್ಯಕ್ರಮದ ಅಡಿಯಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶವನ್ನು ನಾವು ಗುರಿಯಾಗಿ ಇಟ್ಕೊಂಡು ಕಾರ್ಯಕ್ರಮ ರೂಪಿಸ್ತಿರ್ತದ್ರಿಂದ ಅತಿ ಹೆಚ್ಚು ಕಾರ್ಯಕ್ರಮಗಳು ಹೇಗಿರ್ತದೆ ಅಂತಂದರೆ, ಒಂದು ಕೃಷಿ ಆಧಾರಿತವಾಗಿ ಕಾರ್ಯಕ್ರಮಗಳು ಉದ್ಯಮಶೀಲತಾ ತರಬೇತಿಗಳಲ್ಲಿ ನಾವು ನೋಡತಕ್ಕಂಥದ್ದು ಒಂದು ಕೃಷಿ ಆಧಾರಿತವಾಗಿ, ಕೃಷಿಗೆ ಪೂರಕವಾಗಿ, ಅಂದರೆ ಅದು ವ್ಯವಸಾಯ ಮಾಡೋದಾಗಿರ್ಬೋದು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅಥವಾ ಇತರಕ್ಕೆ ಕೃಷಿ ಮತ್ತು ಅದಕ್ಕೆ ಪೂರಕವಾದಂತಹ ಒಂದು ಚಟುವಟಿಕೆಗಳು, ಇದು ಒಂದು ವಿಭಾಗದಲ್ಲಿ ಮಾಡುವಂಥದ್ದು. ಎರಡನೇದು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದೆ ಆ ಥರದ ಒಂದು ಕಾರ್ಯಕ್ರಮಗಳು. ಸೊ ಮೂರನೇ ಭಾಗ ಬಂದು ಉತ್ಪಾದನೆ. ಈಗ ನಾವು ಒಂದು ಕೃಷಿ ಮೂಲಕವಾಗಿ ಉತ್ಪಾದನೆ ಮಾಡುವಂತದ್ದು ಇರ್ತದೆ. ಎರಡನೇ ಉತ್ಪಾದನೆ ಏನಂತಂದ್ರೆ, ಜನರಿಗೆ ಬೇಕಾಗುವಂತಹ ದಿನಬಳಕೆ ವಸ್ತುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಅದನ್ನು ನಾವು ಹೇಗೆ ಉತ್ಪಾದನೆ ಮಾಡಬಹುದು ಅಂತ. ಈಗ ಉದಾಹರಣೆಗೆ, ಈಗ ಕೃಷಿನಲ್ಲಿ ನಾವು ಈಗ ಕೋಟೆ ಅಥವಾ ಎಚ್ ಡಿ ಕೋಟೆ ಸರ್ಗೋ ಭಾಗವನ್ನು ನೋಡಿದಾಗ ಕಾಳುಗಳು ಬೆಳೀತಾರೆ, ರಾಗಿಗಳನ್ನು ಬೆಳೀತಾರೆ, ಜೋಳವನ್ನು ಬೆಳೀತಾರೆ. ಸೊ ಇದನ್ನು ನಾವು ಹೇಗೆ ಅದನ್ನ ಒಂದಷ್ಟು ಮೌಲ್ಯವನ್ನು ವರ್ಧಿಸಿ, ಅಂದ್ರೆ ಮೌಲ್ಯ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ಆ ಬರೀ ಕಾಳುಗಳನ್ನು ನೇರವಾಗಿ ಎಪಿಎಂಸಿಗೂ ಮಾರ್ಕೆಟಿಗೂ ಮಾರಾಟ ಮಾಡೋದ್ರ ಬದಲಾಗಿ ಅದನ್ನ ಪೌಡರ್ ಆಗಿ ನಾವು ತಯಾರು ಮಾಡಿ ಹಿಟ್ಟನ್ನಾಗಿ ಪರಿವರ್ತನೆ ಮಾಡುವಂಥದ್ದು, ಅದ್ರ ಮೂಲಕ ನಾವು ಹೆಚ್ಚು ಜನರಿಗೆ ತಲುಪಿದ್ದೀವಿ. ಇದಂದ್ರೆ ಉತ್ಪಾದನೆಯ ಒಂದು ಮಾರ್ಗದಲ್ಲಿ ಅವರಿಗೆ ಕೊಡುವಂತದ್ದು. ಅದೇ ತರ ಬೇರೆ ಬೇರೆ ರೂಪದ ಉತ್ಪಾದನೆಗಳಾಗಿರ್ಬೋದು. ಸೊ ಇದಕ್ಕೆ ಪೂರಕವಾಗಿ ಯಾರಾದ್ರೂ ವಿಶೇಷ ಚೇತನ ವ್ಯಕ್ತಿಗಳು, ನಾವು ಸ್ವಲ್ಪ ತಾಂತ್ರಿಕವಾಗಿ ಚೆನ್ನಾಗಿದ್ದೀವಿ ಅಂತ ಅಂದ್ರೆ ಅವ್ರಿಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಒಂದು ಮೋಟಾರ್ ರಿಪೇರಿಂಗ್ ಇರ್ಬೋದು. ಅಂದ್ರೆ ಅಗೇನ್ ನಾನು ಹೇಳೋದೇನಂತಂದ್ರೆ, ಇವೆಲ್ಲ ಚಟುವಟಿಕೆಗಳು ನಮ್ಮ ಗ್ರಾಮೀಣ ಪ್ರದೇಶದ ಅಗತ್ಯತೆಗಳನ್ನ ಪೂರೈಸುವಂತಹ ಕೌಶಲ್ಯಗಳೇ. ಒಂದು ಪ್ಲಂಬಿಂಗ್ ಇರ್ಬೋದು, ಅಥವಾ ನಮ್ಮ ಮೋಟರ್ಗಳ ರಿಪೇರ್ ಮಾಡುವಂತದ್ದಿರ್ಬೋದು, ಮನೆ ಬಳಕೆಗಳ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕ್ ಐಟಮ್ಗಳನ್ನ ರಿಪೇರಿ ಮಾಡುವಂತದ್ದಾಗಿರ್ಬೋದು, ಮೊಬೈಲ್ಗಳಿಗೆ ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಾರೆ, ಪ್ರತಿ ಮನೆಯಲ್ಲೂ ಎರಡು ಮೂರು ಮೊಬೈಲ್ಗಳಿದೆ, ಆ ಮೊಬೈಲ್ ರಿಪೇರಿ ಮಾಡುವಂತದ್ದು, ಯಾರು ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಾರೆ, ಓದ್ಕೊಂಡಿದ್ದಾರೆ, ಅಂಥವರಿಗೆ ಈ ತರದ ತರಬೇತಿಗಳನ್ನ ಕೊಡುವಂತದ್ದು. ಸೊ ಇದು ಮುಂದುವರೆದ ಭಾಗವಾಗಿ ಯಾರಾದ್ರೂ ನಾವು ಕೆಲಸವನ್ನ ಮಾಡ್ತೀವಿ, ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಆ ತರದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು SSLC PUC ಟೈಪಿಂಗ್ ಎಲ್ಲ ಬರುತ್ತೆ ಅಂತವ್ರಿಗಿದ್ರೆ, ಆ ತರದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಕ್ಕೆ ಅಗತ್ಯ ಇರತಕ್ಕಂತಹ ಕೌಶಲ್ಯಗಳು ಅಲ್ಲಿ ಸಹಾಯಕರಾಗಿ, ಸೊ ಈ ತರದ ಒಂದು ಚಟುವಟಿಕೆಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ವಿಶೇಷವಾಗಿ ಇವತ್ತು ಎಲ್ಲ ಕಡೆ ವೈಯಕ್ತಿಕ ಬೇಕಾಗಿರ್ತಕ್ಕಂತಹ ಒಂದಷ್ಟು ಕೆಲಸಗಳಿದೆ. ಅದು ಉದಾಹರಣೆಗೆ ನಮಗೆ ಬೇಕಾಗತಕ್ಕಂತಹ ಉಡುಪುಗಳನ್ನ ಸಿದ್ಧಪಡಿಸುವಂತದ್ದಿರ್ಬೋದು, ಅಥವಾ ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಅಂದ್ರೆ ಪರ್ಸನಲ್ ಕೇರ್ ಅಂತೇಳಿ ವೈಯಕ್ತಿಕವಾಗಿ ಬೇಕಾಗುವಂತಹ ಒಂದು ಚಟುವಟಿಕೆಗಳು. ಸೊ ಈ ತರದನ್ನು ಸಹ ಮಾಡುವಂತದ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಇದು ಉತ್ಪಾದನೆ ಅಂತ ನಾವು ನೋಡಿದಾಗ, ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಈಗ ಏನೋ ಬ್ಯಾಗ್ಗಳಿರ್ಬೋದು, ಬಟ್ಟೆ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ನಮ್ಮ ಪೇಪರ್ ಬ್ಯಾಗ್ಗಳಾಗಿರ್ಬೋದು, ಯಾಕಂದ್ರೆ ಪ್ಲಾಸ್ಟಿಕ್ ಇವತ್ತು ಪರಿಸರದ ಮೇಲೆ ಬಹಳ ಪರಿಣಾಮವನ್ನು ಮಾಡ್ತಾ ಇದೆ. ಸೊ ಅದನ್ನು ನಾವು ಹೇಗೆ ನಾವು ಸರ್ಗೂರ್ ಆಗಿರ್ಬೋದು, ಎಚ್ ಡಿ ಕೋಟೆ ಟೌನ್ ಆಗಿರ್ಬೋದು, ಅಥವಾ ಹ್ಯಾಂಡ್ ಪೋಸ್ಟಲ್ಲಿ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ, ಅಲ್ಲಿ ಏನೋ ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗ್ ಬದಲಾಗಿ ಪ್ಲಾಸ್ಟಿಕ್ ಅನ್ನು ತೆಗೆದುಕೊಂಡೋಗಿ ನಮ್ಮ ನಮ್ಮ ಶುದ್ಧವಾಗಿರತಕ್ಕಂಥ ಗ್ರಾಮಗಳು ಇವತ್ತು ಕೊಳಕಾಗ್ತಾ ಇದೆ. ಸೊ ಅದನ್ನು ಹೇಗೆ ತಡೆಗಟ್ಟೋದು ಈ ಮೂಲಕ ಅನ್ನೋದ್ರ ಬಗ್ಗೆ ಈ ಉತ್ಪಾದನೆಯನ್ನು ಕೊಡುವಂತಹ ಒಂದು ತರಬೇತಿಗಳನ್ನು ಸಹ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ.
1: ನಾಗರಾಜರು ಬೇರೆ ಏನೋ ಪ್ರಶ್ನೆ ಇದೆಯಾ?
0: ನಾವು ಮೌಲ್ಯವರ್ಧನೆ ಮಾಡಬೇಕಂತ ಯೋಜನೆ ಇದೆ ನಮ್ ಬಾಲಕ್ಕೆ. ಏನಂದ್ರೆ ನಮ್ಮ ರೈತರು ಬೆಳೆದಂತ ಪದಾರ್ಥಗಳನ್ನೇ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡ್ಬೇಕು ಅಂತ ಯೋಜನೆ ಇದೆ. ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಸಪೋರ್ಟ್ ಆಗ್ಬೇಕು, ವ್ಯವಸ್ಥೆಗಳು ಸಿಗ್ಬೇಕು ಅಂತ ನನ್ನ ಕೋರಿಕೆ ಇದೆ ಸರ್.
2: ಖಂಡಿತ, ನಿಮ್ಮ ಏನ್ ಮೌಲ್ಯವರ್ಧನೆ ಮತ್ತೆ ಸಪೋರ್ಟ್ ಅಂತ ಏನ್ ಎರಡು ಮಾತು ಹೇಳಿದ್ರಿ. ಸೊ ಈಗ ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ನಾವು ಏನು ಸಂಘಗಳನ್ನ ರಚನೆಯನ್ನ ಮಾಡಿದ್ದೇವೆ, ಅದು ಗ್ರಾಮ ಮಟ್ಟದಲ್ಲಿ. ಸೊ ಅದಾದ ನಂತರದಲ್ಲಿ ಈಗ ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳನ್ನ ರಚನೆಯನ್ನ ಮಾಡ್ತಾ ಇದ್ದೀವಿ. ಈಗ ನಾಲ್ಕು ತಾಲೂಕುಗಳ ರಚನೆ ಆಗಿದೆ, ಮೈಸೂರು, ಎಚ್ ಡಿ ಕೋಟೆ, ಸರಗೂರು ಮತ್ತು ಹುಣಸೂರು. ಈ ನಾಲ್ಕು ತಾಲೂಕುಗಳಲ್ಲಿ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳದೇ ಪ್ರತ್ಯೇಕವಾದಂತಹ ಒಕ್ಕೂಟ ಇದೆ. ಈ ಒಕ್ಕೂಟದ ಮೂಲಕ ನಾವು ಈಗೇನು ನಮ್ಮ ಭಾಸ್ಕರ್ ಅವರು ಏನಿಂದೆ ಪ್ರಶ್ನೆ ಕೇಳಿದ್ರು, ಮೋದೂರ್ನವರು ಅಥವಾ ನಮ್ಮ ಏನು ವಿಶೇಷ ಚೇತನ ವ್ಯಕ್ತಿಗಳಿಗೆ ಆಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಕ್ಕೂಟದ ಮೂಲಕ ಪ್ರತಿಯೊಂದು ಆ ಗ್ರಾಮ ಅಥವಾ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಏನು ಉತ್ಪಾದನೆ ಆಗ್ತಾ ಇದೆ, ಕೃಷಿ ಬೆಳೆಗಳಿದೆ, ಅವುಗಳನ್ನು ನಾವು ಹೇಗೆ ಮೌಲ್ಯವರ್ಧನೆ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತದ್ದು, ಇದ್ರ ಮೂಲಕ ಒಕ್ಕೂಟ ತನ್ನ ಸಮರ್ಥವನ್ನ ಹೆಚ್ಚು ಮಾಡ್ಕೊಳತ್ತೆ.

0: ಅದ್ರ ಮೂಲಕ ಜನರ ಏನು ವಿಶೇಷ ಚೇತನ ವ್ಯಕ್ತಿಗಳ ಒಂದು ಆರೋಗ್ಯಕ್ಕೆ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಮತ್ತೆ ನಮ್ಮ ಸಾಮಾಜಿಕ ಸವಲತ್ತುಗಳನ್ನ ಕೊಡುವಂತದ್ದು ಇರ್ಬೋದು, ಬಹಳ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಬಲಪಡಿಸುವಂತದ್ದು. ಈ ನಾಲ್ಕು ವಿಭಾಗಗಳಲ್ಲಿ ಈ ಒಕ್ಕೂಟ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾವು ಈ ಬೆಂಬಲ ವ್ಯವಸ್ಥೆಯನ್ನ ನಾವೀಗ ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಪೂರಕವಾಗಿ ತಾಂತ್ರಿಕ ಸಲಹೆಗಳನ್ನ ಕೊಡುವಂತದ್ದು ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಮಾಡುತ್ತೆ. ನಮ್ಮಲ್ಲಿ ಸಿಬ್ಬಂದಿಗಳಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ. ಇವು ನಾವು ಏನು ಈ ತಂಡ ಏನಿದೆ ಆ ತಾಂತ್ರಿಕ ತಂಡಕ್ಕೆ ನಾವು ಏನು ಒಕ್ಕೂಟದ ಜೊತೆ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿನ ಪಡಿಸುವಂತ ನಿಟ್ಟಿನಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ, ಧನ್ಯವಾದ.
0: ಸೊ ಆಗ್ಲೇ ನಾನು ಮಾತಾಡ್ತಾ ಇದ್ದೆ, ನಮ್ಮ ಇದು ಏನು ಎರಡು ಮೂರು ಅಂಶಗಳು. ಒಂದು ಮನುಷ್ಯರನ್ನ ನಮ್ಮ ಏನು ಮಾನವ ಸಂಪನ್ಮೂಲವನ್ನ ಮತ್ತು ಸಾಮಾಜಿಕ ಸಂಪನ್ಮೂಲವನ್ನ ಬಂಡವಾಳವನ್ನ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಈಗ ನಾನೀಗೇನು ಮಾತನಾಡಿದೆ ಈಗ ಒಕ್ಕೂಟ ನಾವೇನು ನೋಡ್ತಾ ಇದ್ದೀವಿ ಅಂತ. ಸೊ ಮೂರು ಅಂಶ, ಒಂದು ಆರ್ಥಿಕವಾಗಿ, ಎರಡನೇದು ಸಾಮಾಜಿಕವಾಗಿ, ಮೂರನೇದು ಆರೋಗ್ಯವಾಗಿ. ಸೊ ಇದು ಬಹಳ ಅಗತ್ಯ ಇರತಕ್ಕಂಥದ್ದು, ಯಾಕಂದ್ರೆ ವಿಶೇಷ ಚೇತನ ವ್ಯಕ್ತಿಗಳು ತುಂಬಾ ಜನ ಕೆಲವರು ಬೇರೆ ಬೇರೆ ಹಂತಗಳಲ್ಲಿ, ಕೆಲವರು ಹುಟ್ಟಿನಿಂದ ವಿಶೇಷ ಚೇತನರಾಗಿ ಇದ್ದಾರೆ, ಕೆಲವರು ಮಧ್ಯಂತರದಲ್ಲಿ ಅದಕ್ಕೆ ಪರಿವರ್ತನೆ ಆಗಿದ್ದಾರೆ. ಸೊ ಇವು ಎರಡೂ ವಿಭಾಗಗಳನ್ನು ನೋಡಿದಾಗ ಇವರನ್ನ ಬಲಪಡಿಸೋದು ಹೇಗೆ ಅನ್ನೋದು ಬಹಳ ಪ್ರಮುಖ ಆಗ್ತದೆ. ಸೊ ಹಾಗಾಗಿ ನಾವು ಇವ್ರನ್ನ ಆರೋಗ್ಯಕರವಾಗಿ ಇರಲಿಕ್ಕೆ ಮತ್ತೆ ಸಾಮಾಜಿಕವಾಗಿ ಅವ್ರನ್ನ ಒಳಗೊಳ್ಳುವಂತದ್ದು ಹೇಗೆ, ಮೂರನೇದು ಆರ್ಥಿಕವಾಗಿ ಅವ್ರನ್ನ ಉತ್ಪಾದನಾಶೀಲರನ್ನಾಗಿ ಮಾಡುವಂತದ್ದು ಹೇಗೆ, ಈಗೇನು ನಾವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಸೊ ಈ ಇಷ್ಟು ಪ್ರಯತ್ನಗಳು ಈ ನಮ್ಮ ಗುರಿಯಾಗಿರ್ತಕ್ಕಂಥದ್ದು.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಡಿಕೇರಿಯಿಂದ. ತಮ್ಮ ಹೆಸರು? ಹೇಳಿ ತಮ್ಮ ಪ್ರಶ್ನೆ ಏನಂತ ಬಬಿತಾ ಅವರೇ. ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಓಕೆ, ಯಾವ ಗ್ರಾಮ ಬಬಿತಾ ಅವರೇ ತಾವು? ಯಾವ ಹಳ್ಳಿ? ಐರಿಗೆ ಮಟ್ಕೆಯವರು. ಓಕೆ, ಬಬಿತಾ ಅವರು. ಓಕೆ, 15 ದಿನ ಆಗಿದೆ ಮದುವೆಯಾಗಿ, ನಿಮ್ಗೆ ಶುಭಾಶಯಗಳು ಮಹಾ ಮೊದಲನೇದಾಗಿ. ಸೊ ಇದರಲ್ಲಿ ಸರ್ಕಾರದಿಂದ ಅಂತ ಅಂದ್ರೆ ಒಂದು ನೋಡೋಣ ಅದಕ್ಕೆ ಯಾವ್ಯಾವ ಯೋಜನೆಗಳಲ್ಲಿ ಅವಕಾಶಗಳಿದೆ ಅಂತ ಗಮನಿಸ್ಬೇಕಾಗ್ತದೆ ಅಮ್ಮ. ಒಂದು ನಮ್ಮ ಇಲಾಖೆಗಳಿದೆ, ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತೆ ಬುಡಕಟ್ಟು ವಿಭಾಗದ ಇಲಾಖೆ ಆಗಿರ್ಬೋದು, ಅದೇ ತರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು. ಈ ಮೂರು ಇಲಾಖೆಗಳಿದೆ, ಆ ಮೂರು ಇಲಾಖೆಗಳು ಮತ್ತು ಜೊತೆಗೆ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಏನು ದುರ್ಬಲ ಇದು ಬರ್ತದೆ, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ಒಂದು ಇಲಾಖೆಗಳು ಬರ್ತದೆ, ಈ ನಾಲ್ಕು ಇಲಾಖೆಗಳಲ್ಲಿ ನಾವು ನಿಮ್ಗೆ ಯಾವ್ಯಾವ ತರದ ಯೋಜನೆಗಳಿದೆ, ಏನು ನಿಮ್ಗೆ ಅಲ್ಲಿಯ ಸವಲತ್ತುಗಳನ್ನ ನಿಮ್ಗೆ ಒದಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ಬೇಕಾಗ್ತದೆ. ಸೊ ಒಂದು ನಾನು ಆಗ್ಲೇ ಹೇಳಿದಾಗ ಈ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ ಬುಡಕಟ್ಟು ಇಲಾಖೆ ಆಗಿದ್ರೆ, ನೀವು ಆ ಒಂದು ಸಮುದಾಯಕ್ಕೆ ಸೇರ್ಪಡೆ ಆಗುವಂಥವ್ರು ಏನಾರು ಆಗಿದ್ರೆ ಖಂಡಿತವಾಗಿಯೂ ಅಲ್ಲಿ ಒಂದಷ್ಟು ಹಣಕಾಸಿನ ಬೆಂಬಲಗಳಿಗೆ ಅವಕಾಶ ಇದೆ. ಎರಡನೆಯದು, ನೀವು ಏನಾದರೂ ಈಗ ವಿಶೇಷ ಚೇತನ ವ್ಯಕ್ತಿ ಆಗಿದ್ರೆ, ಐರಿಗೆ ಮಟ್ಕೇರಿಯವರು ನಾವು ಅಲ್ಲಿ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ ಆ ಥರದ್ದು ಏನಾರು ಇತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಆ ಇಲಾಖೆಯಿಂದ ನಾವು ಸಹಕಾರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು, ನಿಮಗೆ ಸಮನ್ವಯತೆಯನ್ನು ಮಾಡ್ಬೋದು. ಇನ್ನು ಮೂರನೇ ಭಾಗವಾಗಿ ನಾವು ನೋಡಿದಾಗ ನಮ್ಮ ಸಂಸ್ಥೆಯ ವತಿಯಿಂದ ಈಗಾಗಲೇ ನಾನು ಹೇಳಿದಾಗೆ ಒಂದಷ್ಟು ಸವಲತ್ತುಗಳನ್ನು ನಾನು ಕೊಡ್ತಾ ಇದ್ದೀವಿ, ತರಬೇತಿಗಳಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಸಾಧನ ಸಲಕರಣೆಗಳಾಗಿರ್ಬೋದು ಇವುಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಸೊ ಈ ಥರದ್ದು ಏನಾದರೂ ಅಂಶಗಳಿತ್ತು ಅಂತಂದರೆ ನಿಮ್ಮ ಅಗತ್ಯತೆಗಳು ಏನಿದೆ ಅನ್ನೋದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ, ಸದಾಶಿವ ಅಂತೇಳಿ ಮೋಸ್ಟ್ಲಿ ನಿಮಗೆ ಹೆಚ್ಚಿನ ಪಾಲ್ ಪರಿಚಯ ಇರ್ತದೆ ಅಂತ ನಾನು ಭಾವಿಸ್ತೀನಿ, ನಮ್ಮ ಎಚ್ ಡಿ ಕೋಟೆ ಭಾಗದವರು. ಸೊ ಅವರು ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತಾರೆ, ನಿಮ್ಮ ವೈಯಕ್ತಿಕ ಅಗತ್ಯತೆಗಳು ಏನಿದೆ ಅನ್ನೋದನ್ನು ಪ್ರತ್ಯೇಕವಾಗಿ ಗುರುತು ಮಾಡಿ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಸ್ಥೆಯಲ್ಲಿ ಏನೆಲ್ಲ ಅವಕಾಶಗಳಿದೆ ಆ ಯೋಜನೆ ಜೊತೆ ನಿಮ್ಮನ್ನ ಸಮನ್ವಯತೆ ಮಾಡಿ ಸೇರ್ಪಡೆ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಬಬಿತಾ ಅವರೇ. ತುಂಬಾ ಧನ್ಯವಾದಗಳು.
1: ಧನ್ಯವಾದಗಳು ಬಬಿತಾ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಒಂದು ಸಮರ್ಥ ಯೋಜನೆಯ ಒಂದು ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಉದ್ದೇಶಗಳನ್ನ ಪೂರೈಸತಕ್ಕಂತ ನಿಟ್ಟಿನಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಿ ಸರ್?
0: ಒಂದು ನಾನು ಆಗ್ಲೇ ಹೇಳ್ದಾಗೆ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಮೂರು ರೀತಿಯಲ್ಲಿ ನಾನು ನೋಡ್ತಾ ಇದ್ದೇವೆ. ಒಂದು ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆರೋಗ್ಯ ಅಂತಂದರೆ ಈಗ ವಿಶೇಷ ಚೇತನ ವ್ಯಕ್ತಿಗಳಿಗೆ ಪ್ರಥಮ ಹಂತದಲ್ಲಿ ಸಾಕಷ್ಟು ಅಗತ್ಯತೆಗಳನ್ನು ನಾವು ಈ ವಿಭಾಗದಲ್ಲಿ ನೋಡ್ತೀವಿ.

0: ಆರೋಗ್ಯ ವಲಯದಲ್ಲಿ. ಸೊ ಈ ಆರೋಗ್ಯ ವಲಯದಲ್ಲಿ ನಾವು ನೋಡಿದಾಗ ನಾವು ಅವ್ರಿಗೆ ಏನೆಲ್ಲ ಕೊಡ್ಬೋದು ಪ್ರಥಮ ಹಂತದಲ್ಲಿ ಅಂತಕ್ಕಂಥದ್ದನ್ನು ಗಮನಿಸಿದಾಗ, ಒಂದು ಅವರ ವೈದ್ಯಕೀಯ ಸವಲತ್ತುಗಳಲ್ಲಿ ಬಹಳ ಪ್ರಮುಖವಾಗಿ ಏನಂತಂದ್ರೆ ಥೆರಪಿಗಳಾಗ್ಬಹುದು. ಈಗ ಚಿಕಿತ್ಸೆ ಬೇಕಾಗತ್ತೆ, ಈಗ ಸಣ್ಣ ಒಂದು ಚಿಕಿತ್ಸೆ ಕೊಟ್ಟಾಗ ಅವ್ರಿಗೆ ಫಿಸಿಯೋಥೆರಪಿ ಅಂತ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಅಥವಾ ಸ್ಪೀಚ್ ಥೆರಪಿ ಮಾತು ಬರ್ಲಿಕ್ಕೆ ಸ್ವಲ್ಪ ಕೊರತೆ ಇದೆ ಮಕ್ಕಳಲ್ಲಿ ಅಂತಂದಾಗ ಅದನ್ನ ಹೇಗೆ ಕಲಿಕೆಯನ್ನು ಮಾಡುವಂಥದ್ದು, ಅದನ್ನ ಹೇಗೆ ಉತ್ತಮ ಪಡಿಸ್ಕೊಳ್ಳುವಂಥದ್ದು, ಅದೇ ತರ ಯಾವ್ದಾದ್ರು ಈ ಫಿಸಿಯೋಥೆರಪಿ ಮೂಲಕ ಅವರ ಒಂದು ದೈಹಿಕ ಚಟುವಟಿಕೆಗಳನ್ನ ಹೇಗೆ ಬಲಿಷ್ಠಗೊಳಿಸ್ತಕ್ಕಂಥದ್ದು. ಸೊ ಈ ತರ ನಾವು ಪ್ರಾಥಮ ಹಂತದಲ್ಲಿ ನಾವು ಗುರುತಿಸ್ಲಿಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ಅಸೆಸ್ಮೆಂಟ್ ಕ್ಯಾಂಪ್ ಅಂತ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಅವರನ್ನ ನಾವು ನಮ್ಮ VMH ಆಸ್ಪತ್ರೆಯಲ್ಲಿ ಸರ್ಗೂರಿನ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲೂ ಸಹ ಪರಿಶೀಲನೆ ಮಾಡಿ ಅವರ ಅಗತ್ಯತೆಯನ್ನ ಗುರುತಿಸ್ತಾ ಇದೀವಿ. ಎರಡನೆಯದು ಕ್ಯಾಂಪ್ಗಳ ಮೂಲಕ ಅಲ್ಲಲ್ಲೇ ತಾಲೂಕು ಮಟ್ಟಗಳಲ್ಲಿ ಒಂದೊಂದು ಕ್ಯಾಂಪ್ ಮಾಡಿ ಅಲ್ಲಿ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ವಿಶೇಷ ತಜ್ಞರುಗಳು ಬರ್ತಾರೆ, ಆ ತಜ್ಞರ ಏನು ಸಲಹೆಗಳನ್ನ ಕೊಡ್ತಾರೆ ಅದರ ಆಧಾರದಲ್ಲಿ ಅವರ ವೈದ್ಯಕೀಯ ಸವಲತ್ತುಗಳನ್ನ ಅಗತ್ಯತೆಗಳನ್ನ ಗುರುತಿಸ್ತಾ ಇದೀವಿ. ಮೂರನೇ ಭಾಗ ಬಂದು ನಾವು ನಮ್ಮ ತಜ್ಞರುಗಳನ್ನೇ ಎಲ್ಲರೂ ನಮ್ಮ ಕೇಂದ್ರ ಸ್ಥಾನಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅವರಿರೋ ಪ್ರದೇಶಗಳಿಗೆ, ಅವರ ಗ್ರಾಮಗಳಿಗೆ ಅಥವಾ ಒಂದು ಹತ್ತಿರದ ಪ್ರದೇಶಗಳಿಗೆ ಕೇಂದ್ರ ಸ್ಥಾನಗಳಿಗೆ ತೆರಳಿ ಅಲ್ಲಿ ಅವರ ವೈದ್ಯಕೀಯ ಅಗತ್ಯತೆಗಳನ್ನು ಗುರುತಿಸ್ತಾ
1: ಇದ್ದೀವಿ. ಮುಂದುವರ್ಸೋಣ, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರೆ? ಪುಟ್ರಾಜ್ ಅವ್ರು ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ, ತಮ್ಮ ಪ್ರಶ್ನೆ ಏನಂತ?
0: ಖಂಡಿತ ಪುಟ್ರಾಜ್ ಅವರೇ, ಖುಷಿ ಆಯ್ತು ನೀವು ಈಗಾಗ್ಲೇ ಏನು ಕೆಂಚನಹಳ್ಳಿಗೆ ಹೋಗಿ EDP ತರಬೇತಿಯನ್ನ ತೆಗೆದುಕೊಂಡಿದ್ದೀರಿ, ಭಾಗವಹಿಸಿದ್ದೀರಿ 3 ದಿವಸದ ತರಬೇತಿ ಅಂತ ಹೇಳಿ. ಒಂದು ನಿಮ್ಗೆ ಈಗ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಈಗ ಏನು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಸವಲತ್ತುಗಳು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ಒಂದು ಸವಲತ್ತುಗಳು. ಇದು ನಾನು ಆಗ್ಲೇ ಹೇಳಿದಾಗೆ, ಹಿಂದೆ ಬಬಿತಾ ಅವರ ಒಂದು ಪ್ರಶ್ನೆಗೆ ಹೇಳಿದಾಗೆ, ಹಣಕಾಸಿನ ಬೆಂಬಲಗಳನ್ನ ನಾವು 3 ಇಲಾಖೆಗಳಲ್ಲಿ ಮತ್ತೆ ನಿಗಮ ಅದಕ್ಕೆ ಸಂಬಂಧಪಟ್ಟಂತ ನಿಗಮಗಳಿವೆ. ಪರಿಶಿಷ್ಟ ಜಾತಿಯಲ್ಲಿ ಅಂಬೇಡ್ಕರ್ ನಿಗಮ ಇದೆ, ಅದೇ ತರದಲ್ಲಿ ವಾಲ್ಮೀಕಿ ನಿಗಮಗಳು ಬರ್ತದೆ, ಅದೇ ತರದಲ್ಲಿ ದೇವರಾಜ ಅರಸು ಇದರಲ್ಲಿ ನಿಗಮಗಳಿದೆ. ಸೊ ಅದೇ ತರದಲ್ಲಿ ಬೇರೆ ಇನ್ನು ಹಲವಾರು ನಿಗಮಗಳು ಬರ್ತದೆ. ಸೊ ಅಲ್ಲಿ ಏನಂತಂದ್ರೆ, ಈ ಉದ್ಯೋಗಕ್ಕೆ ಪೂರಕವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಬೇಕಾಗುವಂತದ್ದು ನಿಮ್ಮ ನಿಮ್ಮ ಸಮುದಾಯಕ್ಕೆ ಅನ್ವಯಿಸುವಂತಲ್ಲಿ ಒಂದೊಂದು ಈಗಾಗಲೇ ನಿಗಮ ಮಂಡಳಿಗಳಿದೆ, ಅದ್ರ ಮೂಲಕ ನಾವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಒಂದು ಪ್ರಸ್ತಾವನೆಯನ್ನ ಸಿದ್ಧಪಡಿಸಬೇಕಾಗತ್ತೆ, ಒಂದು ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಯಾವ ತರದ ವ್ಯಾಪಾರ, ಅದರಿಂದ ಹಣ ಎಷ್ಟು ಬೇಕಾಗತ್ತೆ ಬಂಡವಾಳ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಅದರಿಂದ ಎಷ್ಟು ಲಾಭ ಗಳಿಸ್ತೀರಿ ಪ್ರತಿದಿನ, ಈ ತರದ್ದೆಲ್ಲ ನಾವು ಇದು ತಯಾರು ಮಾಡಿ ಸಿದ್ಧಪಡಿಸಿ ನಮ್ಮ ಸಂಸ್ಥೆಯಿಂದ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ. ಸೊ ಅದನ್ನ ಸಿದ್ಧಪಡಿಸ್ಬಿಟ್ಟು ಸಂಬಂಧಪಟ್ಟ ಈ ಇಲಾಖೆಗಳ ಜೊತೆ ಅಥವಾ ನಿಗಮ ಮಂಡಳಿಗಳ ಜೊತೆ ನಾವು ಅದನ್ನ ಕೊಟ್ಟರೆ ಅವರು ಬ್ಯಾಂಕಿಗೆ ಶಿಫಾರಸು ಮಾಡ್ತಾರೆ, ಬ್ಯಾಂಕ್ ಮೂಲಕನೂ ನಾವು ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ಥರದಲ್ಲಿ DIC ಅಂತ ಹೇಳಿ ಒಂದು ಮೈಸೂರಿನಲ್ಲಿ ಇದಕ್ಕೆ ವ್ಯಾಪಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಲಾಖೆ ಇದೆ, ಸೊ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದೇ ಥರ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತೇಳಿ ಇನ್ನೊಂದು ವಿಭಾಗ ಇದೆ ನಿಗಮ. ಸೊ ಅಲ್ಲೂ ಸಹ ನೀವು ಖಾದಿ ಗ್ರಾಮೋದ್ಯೋಗಕ್ಕೆ ಮಾಡುವಂಥದ್ದು ಏನಾದರೂ ಚಟುವಟಿಕೆಗಳಿದ್ರೆ ಅಲ್ಲಿಗೂ ಸಹ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಅಲ್ಲಿಂದನೂ ಸಹ ನಾವು ಸಾಲದ ಒಂದು ವ್ಯವಸ್ಥೆಯನ್ನು ಪಡ್ಕೊಳ್ಬಹುದು. ಯಾವುದು ಬೇಡ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಕ್ಕೂಟಗಳಿವೆ, ಈಗಾಗಲೇ ನಿಮ್ದು ಒಕ್ಕೂಟ ಇದೆ, ಅದೇ ತರದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಜೀವಿನಿ NRLM ಅಂತ ಹೇಳ್ತೀವಿ, ಆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಮ ಹತ್ರ ಒಕ್ಕೂಟಗಳು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳು ರಚನೆ ಆಗಿದೆ. ನಾವೇನ್ ಮಾಡ್ತಾ ಇದೀವಿ, ಪ್ರತಿ ಸ್ವಸಹಾಯ ಸಂಘಗಳನ್ನ ವಿಶೇಷಚೇತನ ವ್ಯಕ್ತಿಗಳ ಸ್ವಸಹಾಯ ಸಂಘಗಳನ್ನು ಆ ಒಕ್ಕೂಟದಲ್ಲಿ ನೋಂದಣಿ ಮಾಡ್ತಾ ಇದೀವಿ. ಸೊ ನೋಂದಣಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮುದಾಯ ಬಂಡವಾಳ ನಿಧಿ ಅಂತೇಳಿ ಸರ್ಕಾರದಿಂದ GPLF ಸಿಗುತ್ತೆ. ಅದೇ ಬಂಡವಾಳವನ್ನು ನಾವು ನಮ್ಮ ಈ ಸ್ವಸಹಾಯ ಸಂಘದವರಿಗೆ ಅಥವಾ ಏನು ಪುಟ್ಟರಾಜ್ ಅವ್ರಿಗೆ ಕೇಳಿದ್ರು, ಇಂಥ ಸಂಘಗಳಿಗೆ ನಾವು ಹೊಂದಾಣಿಕೆಯನ್ನು ಮಾಡಿ ಕೊಡಬಹುದು, ಅಲ್ಲಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಈ ರೀತಿಯಾಗಿ ಅವರ ಹಣಕಾಸಿನ ಪ್ರಯೋಜನವನ್ನು ಪಡ್ಕೋಬಹುದು.
1: ಓಕೆ, ಧನ್ಯವಾದಗಳು ಪುಟ್ಟರಾಜ್ ಅವರಿಗೆ ಕರೆ ಮಾಡಿದ್ದಕ್ಕೆ. ತಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ, ಈಗ ಅದೇ ರೀತಿ ಸಾಮಾಜಿಕವಾಗಿ ಏನೇನು ಅವಕಾಶಗಳು ಅಥವಾ ಚಟುವಟಿಕೆಗಳನ್ನ ಯೋಜನೆ ಮಾಡ್ಕೊಂಡಿದ್ದೀವಿ?
0: ಓಕೆ, ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು 2 ಅಂಶಗಳನ್ನು ಮುಂದುವರಿಸ್ಬಿಡ್ತೇನೆ. ಏನು ಈಗ ಅಸೆಸ್ಮೆಂಟ್ ಅಂತ ನಾವು ಏನು ಶಿಬಿರಗಳ ಮೂಲಕ ಅವ್ರನ್ನ ಅಗತ್ಯತೆಗಳನ್ನ ಗುರುತಿಸ್ತೇವೆ, ಇದ್ರ ಮುಂದುವರೆದ ಭಾಗವಾಗಿ ನಾವು ಅವರಿಗೆ ತಜ್ಞರ ಸಲಹೆ ಮೇರೆಗೆ ಅವರಿಗೆ ಔಷಧಿಗಳು ಬೇಕಾ, ಶಸ್ತ್ರ

0: ಚಿಕಿತ್ಸೆಗಳ ಅಗತ್ಯ ಇದೆಯಾ ಅಥವಾ ಸಾಧನ ಸಲಕರಣೆಗಳ ಅಗತ್ಯತೆಗಳಿದೆಯಾ, ಈ ತರ ನಾವು ಗುರುತನ್ನ ಏನು ಮಾಡಿಕೊಡ್ತಾರೆ ಅದರ ಆಧಾರದಲ್ಲಿ ನಮ್ಮ ಏನು ಈ ಕಾರ್ಯಕ್ರಮದ ಅಡಿಯಲ್ಲಿದೆ. ನಾನು ಈಗಾಗಲೇ ಹೇಳಿದೆ ನಯಾರ ಅಂತ ಒಂದು ಸಂಸ್ಥೆ ನಮಗೆ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ. ಸೊ ಅದರ ಒಂದು ಅನುದಾನವನ್ನು ಬಳಸ್ಕೊಂಡ್ಬಿಟ್ಟು ನಾವು ಇವರಿಗೆ ಯಾರು ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ನಾವು ಸೌಲಭ್ಯಗಳನ್ನು ಕಲ್ಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇದು ಜೊತೆಗೆ ಇನ್ನೊಂದು ನಾವು ವೈದ್ಯಕೀಯ ಇದರಲ್ಲಿ ಥೆರಪಿಗೆ ವಿಶೇಷವಾಗಿ ನಾವು ಒಂದು ಗಮನ ಹರಿಸ್ತಿರ್ತಕ್ಕಂಥದ್ದು ಏನಂದ್ರೆ, ಪ್ರತಿ ತಾಲೂಕಲ್ಲೂ ಒಂದು ಮೂರು ದಿನ, ಪ್ರತಿ ತಾಲೂಕಿನಲ್ಲಿ ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ 8 ತಾಲೂಕಿದೆ. ಸೊ ಪ್ರತಿ ತಾಲೂಕಿಗೂ ಮೂರು ದಿವಸ ನಮ್ಮ ಈ ಫಿಸಿಯೋಥೆರಪಿಗಳನ್ನ ತಜ್ಞರನ್ನ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಯಾರಿಗೆ ಅಗತ್ಯ ಇದೆ ಅವರಿಗೆ ಫಿಸಿಯೋಥೆರಪಿಗಳನ್ನ ಅವರ ಹಂತದಲ್ಲೇ ಮಾಡುವಂತದ್ದನ್ನು ಕಾರ್ಯಕ್ರಮ ರೂಪಿಸಿದ್ದೇವೆ.
1: ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಏನು ಮಾತನಾಡ್ತಾ ಇದ್ದೀರಾ? ಹಲೋ
2: ಹಲೋ ಸರ್, ಕೇಳಿಸ್ತಾರೆ ಸರ್?
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುಣ್ಕಲ್ಮುಟ್ಟಿಂದ. ಕುಮಾರ್ ಅಂತನಾ?
2: ಕುಮಾರ್ ಸರ್.
1: ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಕುಮಾರ್ ಅವರೇ?
2: ಸರ್, ನಾವು ಅಂದು ಮಾಡಿದ್ವಿ
1: ಸರ್, ಮಾತಾಡ್ತಾರೆ ಕೇಳಿಸ್ಕೊಂಡು.
0: ಹಾ ಖಂಡಿತ ಕುಮಾರ್ ಅವರೇ, ನಿಮ್ ಪ್ರಶ್ನೆ ಅರ್ಥ ಆಯ್ತು ನನಗೆ. ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಬ್ಯಾಂಕಿಗೆ ಹೋದ್ರೆ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ಖಂಡಿತವಾಗಿಯೂ ಈ ಬ್ಯಾಂಕ್ ಅಥವಾ ಯಾವುದೇ ಹಣಕಾಸಿನ ಸಂಸ್ಥೆಗಳು ಏನಿದೆ ಅಷ್ಟು ಸುಲಭವಾಗಿ ನಮಗೆ ಸಾಲದ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡು ಅಂಶಗಳನ್ನ ಗಮನಿಸ್ತಾರೆ. ಈಗ ನೀವು ಅಂಗಡಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಈ ಅಂಗಡಿ ಯಾವ ಮಟ್ಟಕ್ಕೆ ಮಾಡಿದ್ದೀರಿ ಅನ್ನೋದು ಬೇಕಾಗ್ತದೆ. ಅವ್ರು ಗಮನಿಸ್ತಾರೆ ನಿಮ್ಮ ವಹಿವಾಟು ಎಷ್ಟು, ಪ್ರಾವಿಷನ್ ಸ್ಟೋರ್ ಇದೆ, ಈಗ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಿಮ್ಮ ವಹಿವಾಟು ಪ್ರತಿದಿನ ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ, ಅದರಿಂದ ನೀವೆಷ್ಟು ಲಾಭ ಗಳಿಸ್ತಾ ಇದ್ರಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವೀಗ ಒಂದಷ್ಟು ದುಡ್ಡನ್ನ ಸಾಲ ಬೇಕು ಅಂತ ಕೇಳಿ, ಉದಾಹರಣೆಗೆ 1 ಲಕ್ಷ ಸಾಲ ಕೊಡಿ ಸರ್ ನನಗೆ ಅಂಗಡಿ ಮಾಡ್ಲಿಕ್ಕೆ ಅಂತ. ಸೊ ಈ 1 ಲಕ್ಷ ಸಾಲವನ್ನ ಅವ್ರು ಕೊಡ್ಬೇಕು ಅಂತ ಅಂದ್ರೆ ನೀವು ಅದನ್ನ ಮರುಪಾವತಿಯ ನಿಮ್ಮ ಸಾಮರ್ಥ್ಯವನ್ನು ಅವ್ರು ಗಮನಿಸ್ತಾ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಆದಾಯ ಈಗ ಒಂದು 500,000 ರೂಪಾಯಿ ಇದ್ರೆ ವ್ಯಾಪಾರ ಪ್ರತಿದಿನ, ಅದರಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಅವ್ರಿಗೆ ಕೊಡೋ ಬಂಡವಾಳಕ್ಕೆ, ಯಾಕಂದ್ರೆ ಅವ್ರ ಬ್ಯಾಂಕ್ನವ್ರು ಕೊಡೋದು ಸಾಲ ದುಡ್ಡು ಯಾವುದು, ಸಾರ್ವಜನಿಕರ ಹಣ. ಸೊ ಆ ಹಣವನ್ನು ನಾವು ಒಬ್ಬರಿಗೆ ಸಾಲ ಕೊಡ್ತಾ ಇದ್ದೀವಿ ಅಂತಂದಾಗ ಅದು ಮರುಪಾವತಿಯ ಸಾಮರ್ಥ್ಯ ಮತ್ತು ಮರುಪಾವತಿಯ ವೇಗವನ್ನು ಅವ್ರು ಗಮನಿಸ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಕೆಲವು ಹಣಕಾಸಿನ ಸಂಸ್ಥೆಗಳು ಸಾಲಗಳನ್ನು ಕೊಡೋದಕ್ಕೆ ತಿರಸ್ಕಾರವನ್ನು ಮಾಡ್ತಾರೆ. ಸೊ ಅದಕ್ಕೆ ಒಂದು ನಾವೇನು ಹೇಳ್ತಿದ್ದೀವಿ, ಈಗ ಇಂದಿನ ಒಂದೆರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಟಿವಿ. ಒಂದು ನಿಮ್ಮ ಏನು ಬಿಸ್ನೆಸ್ ಪ್ಲಾನ್ ಏನಿದೆ, ನಿಮ್ಮ ಈಗ ಅಂಗಡಿ ಮಾಡ್ತಾ ಇದ್ರಿ, ಇದನ್ನ ಒಂದು ಅವರಿಗೆ ಮನವರಿಕೆಯನ್ನು ಮಾಡ್ಕೊಡ್ಬೇಕಾಗತ್ತೆ. ನಾನು ಈಗ ಏನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಎಷ್ಟು ಹಣ ಗಳಿಸ್ತಾ ಇದ್ದೀನಿ, ನಾನು ಎಷ್ಟು ನನ್ನ ಕುಟುಂಬದ ಅಗತ್ಯತೆಗಳಿಗೆ ಖರ್ಚನ್ನು ಮಾಡ್ತಾ ಇದ್ದೀನಿ, ಎಷ್ಟು ಹಣವನ್ನು ಉಳಿತಾಯ ಮಾಡಿ ನಿಮ್ಮ ಸಾಲವನ್ನು ನಾನು ತೀರಿಸ್ಬೋದು, ಈ ತರದ ಅಂಶಗಳನ್ನು ನಾವು ಆ ಒಂದು ಪ್ರಸ್ತಾವನೆಯಲ್ಲಿ ಸಿದ್ಧಪಡಿಸ್ಬಿಟ್ಟು ಬ್ಯಾಂಕ್ನವರಿಗೆ ಅಥವಾ ಹಣಕಾಸಿನ ಸಂಸ್ಥೆಗಳಿಗೆ ಅವರ ಗಮನವನ್ನು ಸೆಳೆದಾಗ ಖಂಡಿತವಾಗಿಯೂ ಸಿಗುತ್ತೆ. ನೀವು ನಮ್ಮ ಕ್ಷೇತ್ರ ಮಟ್ಟದ ಯಾರು ಸಿಬ್ಬಂದಿಗಳಿದ್ದಾರೆ ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಸಮನ್ವಯತೆಯನ್ನು ಮಾಡೋಣ. ನಿಮ್ಮ ನಂಬರ್ ಇದೆ, ನಾವು ಕಮ್ಯುನಿಕೇಟ್ ಮಾಡ್ತೀವಿ, ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತೇವೆ. ಸೊ ನೀವು ಯಾವ ಥರದ ಈ ಉದ್ಯಮ ಮಾಡ್ತಾ ಇದ್ದೀರಿ, ಅದಕ್ಕೆ ಏನೆಲ್ಲ ಸಹಕಾರವನ್ನು ನಾವು ಕೊಡ್ಬೋದು ನಮ್ಮ ಸಂಸ್ಥೆ ಕಡೆಯಿಂದ ಅನ್ನೋದನ್ನು ಪ್ರಯತ್ನವನ್ನು ಮಾಡ್ತೀವಿ ಕುಮಾರ್ ಅವರೇ.
1: ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಾನು ಹಾಗೆ ಹೇಳಿದಾಗೆ ಇದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು. ಎರಡನೇ ಪ್ರಶ್ನೆ ಕೇಳಿದ್ರೆ ಸಾಮಾಜಿಕವಾಗಿ ಅಂತ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಈಗಾಗಲೇ ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಸಾಮಾಜಿಕ ಸವಲತ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ವಿಶೇಷಚೇತನ ವ್ಯಕ್ತಿಗಳಿಗೆ ಹಲವಾರು ಸರ್ಕಾರಿ ದಾಖಲೆಗಳ ಅಗತ್ಯಗಳಿದೆ. ಉದಾಹರಣೆಗೆ ಪಿಂಚಣಿ ಬೇಕು, ಅದಕ್ಕೊಂದು ಅವರ ಅಂಗವಿಕಲರೇ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಕಾರ್ಡ್ ಅನ್ನ ಕೊಡ್ತಾರೆ, UDID ಕಾರ್ಡ್ ಅಂತೇಳಿ. ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ ಬೇರೆ ತರದ ಒಂದು ಡ್ರೈವಿಂಗ್. ಈಗ ತುಂಬಾ ಜನ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೋಗ್ತಾರೆ, ಆದ್ರೆ ಗಾಡಿಗಳು ಓಡಿಸ್ಬೇಕು, ಆದ್ರೆ ಲೈಸೆನ್ಸ್ ಇರೋದಿಲ್ಲ, ಆ ಲೈಸೆನ್ಸ್ ಕೊಡಿಸುವಂತದ್ದು, ಅಥವಾ ಕೆಲವು ಸರ್ಟಿಫಿಕೇಟ್ಗಳು ಬೇಕಾಗತ್ತದೆ ಜಮೀನಿಗೆ ಸಂಬಂಧಪಟ್ಟಂತದ್ದೇ ಆಗಿರ್ಬೋದು. ಈಗ ಉದಾಹರಣೆಗೆ ನಾನು ಒಂದು ಮೇಕೆ ಶೆಡ್ ಮಾಡಬೇಕು ಅಂತ ಹೇಳ್ತಾರೆ, ಆದ್ರೆ ಭೂಮಿ ಅವ್ರ ಹೆಸರಲ್ಲಿರಲ್ಲ, ಅವರ ತಂದೆನೋ ತಾಯಿನೋ ಅವ್ರ ಯಾರದೋ ಒಂದು ಕುಟುಂಬದ ಹೆಸರಿನಲ್ಲಿ ಇರ್ತದೆ, ಸದಸ್ಯರಲ್ಲಿ. ಇವ್ರ ಹೆಸರಲ್ಲಿಲ್ಲ ಅಂತಂದ್ರೆ ಅವರಿಗೆ ಯಾವುದೇ ತರದ ಪ್ರಯೋಜನಗಳು ಸಿಗೋದಿಕ್ಕಿಲ್ಲ. ಸೊ ಹಾಗಾಗಿ ಈ ತರದ ಒಂದು ಏನು ಸರ್ಕಾರಿ ದಾಖಲೆಗಳೇನಿದೆ, ಆ ಜಾತಿ ಪ್ರಮಾಣ ಪತ್ರ ಇರ್ಬೋದು, ಅಥವಾ ಕೃಷಿಕರ ಅಂತದಾಗಿರ್ಬೋದು, ಅಥವಾ ವಾಸ ದೃಢೀಕರಣ ಪತ್ರಗಳಾಗಿರ್ಬೋದು, ಈ ತರದ ಒಂದು ಸವಲತ್ತುಗಳನ್ನ ನಾವು, ಅಥವಾ ಬಸ್ ಪಾಸ್ಗಳಾಗಿರ್ಬೋದು, ಈ ತರದ ಏನು ಜನ ಸಾಮಾನ್ಯವಾಗಿ ನಮ್ಮ ವಿಶೇಷ ವ್ಯಕ್ತಿಗಳು ಸರಳವಾಗಿ ಎಲ್ಲಾ ಕಡೆ ಓಡಾಡೋದಕ್ಕೆ ಬೇಕಾಗುತ್ತೆ.

0: ಇರತಕ್ಕಂತಹ ಕಾನೂನಾತ್ಮಕ ಏನು ತುಣುಕುಗಳೇನಿದೆ ಅವುಗಳನ್ನ ಹೋಗಲಾಡಿಸೋದಕ್ಕೆ ಸವಲತ್ತುಗಳನ್ನ ಒಂದು ಕೊಡ್ತಾ ಇದ್ದೇವೆ. ಎರಡನೇದು ಒಂದು ಬೆಂಬಲ ವ್ಯವಸ್ಥೆಗಳು. ಈಗ ನಾನು ಆಗ್ಲೇ ಹೇಳಿದೆ, ಪ್ರತಿ ಹಳ್ಳಿಗಳಲ್ಲೂ ನಾವು ಒಬ್ಬರೇ ಆಗಿ ಯೋಚನೆ ಮಾಡಬೇಕು, ಒಂದು ಸಂಘಟಿತ ಪ್ರಯತ್ನ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಹಾಗಾಗಿ ನಾವು ಅವ್ರನ್ನ ಈ ಸ್ವಸಹಾಯ ಸಂಘಗಳು, ಈ ಒಕ್ಕೂಟಗಳ ಮಾಡೋದ್ರ ಮೂಲಕ ಅವರ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜೀವನೋಪಾಯಕ್ಕೆ ಪೂರಕವಾಗಿ ಇವೆಲ್ಲದಕ್ಕೂ ಬೆಂಬಲ ವ್ಯವಸ್ಥೆಯನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ. ಮೂರನೇ ಭಾಗ ಬಂದು ಕೌಶಲ್ಯ ಅಭಿವೃದ್ಧಿ. ನಾನು ಆಗ್ಲೇ ಹೇಳಿದ್ದೀನಿ, ಸೊ ನಮ್ಮಲ್ಲಿ ನಮ್ಮ ಸಂಸ್ಥೆ ಕೆಂಚನಹಳ್ಳಿಯಲ್ಲಿ ತರಬೇತಿ ಸಂಸ್ಥೆಗಳಿದೆ, ಅಥವಾ ಇತರ ಇನ್ನಿತರೆ ಅವರಿಗೆ ವಿಶೇಷವಾದಂತಹ ತರಬೇತಿಗಳು ಬೇಕಂದಾಗ ಅವರಿಗೆ ಕೌಶಲ್ಯ ಅಭಿವೃದ್ಧಿಗಳನ್ನು ಕೊಡುವಂತದ್ದು, ತಾಂತ್ರಿಕತೆಯನ್ನ ಹೆಚ್ಚು ಮಾಡುವಂತದ್ದು, ಅದನ್ನ ಕೊಡುವಂತದ್ದು. ಸೊ ಹಾಗೆ ಉದ್ಯೋಗವನ್ನು ಒದಗಿಸೋದಕ್ಕೆ ನಮ್ಮ ಉದ್ದೇಶ ಏನಂದ್ರೆ, ತರಬೇತಿ ಕೊಟ್ಟ ನಂತರ ಅವ್ರನ್ನ ಹಾಗೆ ಸುಮ್ಮನೆ ಬಿಡುವಂತದ್ದಲ್ಲ, ತರಬೇತಿ ಪಡೆದಂತ ಪ್ರತಿಯೊಬ್ಬರೂ ಸಹ ಏನಾದರೂ ಒಂದು ಆದಾಯವನ್ನು ಗಳಿಕೆ ಮಾಡುವಂತದ್ದು ಆಗ್ಬೇಕು. ಇದು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಯಲ್ಲಿ ಮಾಡ್ತಕ್ಕಂತಹ ಒಂದು ಚಟುವಟಿಕೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
2: ನಮಸ್ಕಾರ ಸರ್.
0: ನಮಸ್ಕಾರ ನಾಗರಾಜ್ ಅವರೇ.
2: ಈ ವಯಸ್ಸು ಮತ್ತು ಲಿಂಗ ಏನು, ಎಷ್ಟು ವಯಸ್ಸಿನವ್ರು ಸೇರ್ಕೋಬಹುದು ನಿಮ್ಮ ಸಂಸ್ಥೆ?
0: ಒಳ್ಳೆ, ಬಹಳ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದಿರಿ ನಾಗರಾಜ್ ಅವರೇ. ನಮ್ಮಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದು ಯಾವುದೇ ನಮ್ಮಲ್ಲಿ ಅಡೆತಡೆಗಳಿಲ್ಲ, ಯಾವುದೇ ಅವರ ಹಿನ್ನೆಲೆಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇಲ್ಲ. ವಯಸ್ಸಿನ ಮಿತಿ ಇಲ್ಲ. ಈಗ ಸಣ್ಣ ಮಕ್ಕಳಿಂದ 2 ವರ್ಷ 3 ವರ್ಷ ಆಗಿರ್ತದೆ, ಸೊ ಅಂತ ಮಕ್ಕಳು ಬರುವ ಸರ್. ಆ ಸಣ್ಣ ಮಕ್ಕಳಿಗೆ ನೋಡ್ತೀರಿ ಅಂತಂದ್ರೆ ಅವರ ಆರೈಕೆದಾರರು ಅಂತ ಹೇಳ್ತೀವಿ, ಅವರ ಪೋಷಕರಾಗಿರ್ತಾರೆ. ಸೊ ಆ ಪೋಷಕರನ್ನ ನಾವು ಬಲಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಮಿದುಳು ವಾತ ಅಥವಾ ಸೆರೆಬ್ರಲ್ ಪಾಲಿಸಿ ಅಂತ ಹೇಳ್ತೀವಿ, ಸಣ್ಣ ಮಕ್ಕಳ ವಯಸ್ಸಿನಲ್ಲೇನೆ ಅವರಿಗೆ ಆರೋಗ್ಯದ ಒಂದು ನ್ಯೂನತೆಗಳು ಬರ್ತದೆ. ಸೊ ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಜವಾಬ್ದಾರಿ ಆಗಿರ್ತಾರೆ? ಅವರ ಪೋಷಕರು, ಅವರ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಯಾರೋ ಒಬ್ಬರು ಸಂಬಂಧಿಕರು ಇರ್ತಾರೆ. ಸೊ ಅವರನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಆರೈಕೆದಾರರು ಅಂತ ಏನಿರ್ತೀವಿ, ಆ ಮಕ್ಕಳು ಮತ್ತು ಆರೈಕೆದಾರರು. ಹಾಗಾಗಿ ವಿಶೇಷ ಚೇತನ ವ್ಯಕ್ತಿಗಳೇ ನಮ್ಮ ಈ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಎಲ್ಲ ವಯೋಮಾನದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು, ಸವಲತ್ತುಗಳನ್ನ ಪಡ್ಕೋಬಹುದು. ಇದು ವಯಸ್ಸಿಗೆ ಸಂಬಂಧಪಟ್ಟ. ಎರಡನೇದು, ತಾವು ಲಿಂಗವನ್ನ ಕೇಳಿದ್ರೆ ಯಾವ ಪುರುಷ ಅಥವಾ ಮಹಿಳೆ, ನಮ್ಮಲ್ಲಿ ಆ ತರದ ಯಾವುದೇ ತರದ ಭೇದ ಭಾವಗಳು, ಯಾಕಂದ್ರೆ ಇಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಮಾನವ ಒಂದು ಸಂಪನ್ಮೂಲವನ್ನ ಕ್ರೋಢೀಕರಣವನ್ನು ಮಾಡ್ತೇವೆ, ಸಾಮಾಜಿಕ ಕ್ರೋಢೀಕರಣವನ್ನು ಮಾಡ್ತಾ ಇದ್ದೀವಿ, ಬೆಂಬಲ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಯಾರೂ ಸಹ ತಾರತಮ್ಯದಿಂದ ಒಳಗಾಗಬೇಕು ಅನ್ನೋದು ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಇಲ್ಲ. ಯಾರೂ ಸಹ ತಾರತಮ್ಯದಿಂದ ಬಳಲದ ರೀತಿಯಲ್ಲಿ ಹೊರಗಡೆ ಬರಬೇಕು ಅನ್ನೋದು ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಯಾವುದೇ ಲಿಂಗ ತಾರತಮ್ಯವನ್ನು ಇಟ್ಕೊಂಡಿಲ್ಲ. ಪ್ರತಿಯೊಬ್ಬರೂ ಸಹ, ಯಾರೆಲ್ಲ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ, ಪ್ರತಿಯೊಬ್ಬರೂ ಸಹ ನಮ್ಮ ಈ ಕಾರ್ಯಕ್ರಮದ ಒಂದು ಭಾಗಿಯಾಗಲಿಕ್ಕೆ ಅವಕಾಶಗಳಿದೆ. ನಾಗರಾಜ್ ಅವರೇ,
2: ಒಳ್ಳೊಳ್ಳೆ ಪ್ರೋಗ್ರಾಮ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸರ್.
0: ಖಂಡಿತ ಖಂಡಿತ, ಎಲ್ಲ ನಿಮ್ ಸಹಕಾರಗಳು, ನಿಮ್ಮಂತ ಜನ ಬಂದು ಭಾಗವಹಿಸಬೇಕು, ಅದರ ಪ್ರಯೋಜನ ಪಡ್ಕೊಂಡಷ್ಟು ಆ ಕಾರ್ಯಕ್ರಮದ ಇಮ್ಮಡಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ನೀವು ಹಲವಾರು ಜನರಿಗೆ ತಿಳಿಸಿ ಆ ಕಾರ್ಯಕ್ರಮದ ಬಗ್ಗೆ, ಕೆಂಚನಹಳ್ಳಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ, ಇನ್ನಷ್ಟು ಪ್ರಯೋಜನ ಹೆಚ್ಚಿನ ಜನರಿಗೆ ಸಿಗ್ತದೆ. ಖಂಡಿತ ಖಂಡಿತ, ನಾವು ಇಲ್ಲಿ ಏನಂದ್ರೆ ಇಲ್ಲಿ ಸಂಘಟಿತ ಪ್ರಯತ್ನ ನೋಡ್ತಾ ಇದ್ದೀವಿ. ಇಲ್ಲಿ ಕೇವಲ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ, ನಾವು ಎಲ್ಲ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಸರ್ಕಾರದೊಟ್ಟಿಗೆ ಎಲ್ಲ ಇಲಾಖೆ, ಸರ್ಕಾರದಲ್ಲಿ 43 ಇಲಾಖೆಗಳು ಬರ್ತದೆ, ಪ್ರತಿಯೊಂದು ಇಲಾಖೆ ಜೊತೆ ನಾವು ಕೈ ಜೋಡಿಸಿ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹಳ ಪ್ರಮುಖ ಏನಂತಂದ್ರೆ ತಾವುಗಳು, ಸಮುದಾಯ. ಇವಿಲ್ಲದೆ ಯಾವುದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮುದಾಯ, ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು, ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕೇವಲ ಒಂದು ಏನೋ ಒಂದು ಸೇತುವೆಯಾಗಿ, ಒಂದು ಸೇತು ಬಂಧವಾಗಿ ಕಾರ್ಯವನ್ನು ನಿರ್ವಹಿಸುವಂತ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದ್ದೀವಿ. ಬಹಳ ಬಹಳ ಒಳ್ಳೆಯ ಅಭಿಪ್ರಾಯ ನಾಗರಾಜ್ ಅವರೇ. ತಾವು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮಂಥವ್ರು ನಮಗೆ ಕೈ ಜೋಡಿಸ್ಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬದಲಾವಣೆಯನ್ನು ತರಬೇಕಾಗ್ತದೆ. ಸೊ ಬಹಳ ವಿಶೇಷವಾಗಿ ಅದರಲ್ಲಿ ಏನಂತಂದ್ರೆ, ಯಾರು ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರ ಆರೈಕೆ ಮಾಡ್ತಾರಲ್ಲ, ಅವರು ಸಾಮಾಜಿಕವಾಗಿ ಹಲವಾರು ಏನು ಈ ತಾವೇನು ಹೇಳಿದ್ರಿ, ಅವರನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ, ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕುಟುಂಬದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಹೋಗಿ ಭಾಗಿಯಾಗದ ಇರತಕ್ಕಂಥ

0: ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೇವೆ. ಸೊ ಅದನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ತಮ್ಮಂತವರು ನಮ್ಮ ಜೊತೆ ಕೈ ಜೋಡಿಸಿ ಏನು ಸಮಾಜದಲ್ಲಿ ಎಲ್ಲರೂ ಸಹ ಏನು ಬಾಳುವುದಕ್ಕೆ ಅರ್ಹತೆ ಇರ್ತಕ್ಕಂಥವ್ರು, ಅಗತ್ಯತೆಗಳನ್ನು ನಾವು ಕೊಡಬೇಕಾಗ್ತದೆ, ಆ ಸೌಕರ್ಯವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬಂದ್ಬಿಟ್ರೆ ನೀವು ತಾವು ಹೇಳ್ದಂಗೆ ಸಮಾಜದಲ್ಲಿ ಆ ತಾರತಮ್ಯ ಅನ್ನೋಂಥ ಮನಸ್ಥಿತಿ ಹೋಗ್ಲಾಡಿಸ್ಬೋದು ನಾಗರಾಜ್ ಅವರೇ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ವಿಶೇಷ ಚೇತನರ ಒಂದು ಸ್ವಸಹಾಯ ಸಂಘಗಳ ಒಂದು ಬಲವರ್ತನೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಅಂದ್ರೆ ಈ ಸಂಘಗಳ ಮೂಲಕವೇ ಎಲ್ಲವನ್ನ ಪೂರೈಸಲು ಸಾಧ್ಯ ಅಥವಾ ವೈಯಕ್ತಿಕವಾಗೂ ಕೂಡ ಅವರು ಸೌಲಭ್ಯಗಳನ್ನು ಪಡಿಬಹುದಾ ಅಥವಾ ಹೇಗೆ ಸರ್?
0: ಬಹಳ ಒಳ್ಳೆ ಪ್ರಶ್ನೆ ನಿಕರಾಜ್ ಅವರೇ. ಸೊ ಇಲ್ಲಿ ಎರಡು ವಿಭಾಗದಲ್ಲಿ ನೋಡ್ತಾ ಇದ್ದೀವಿ. ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನ ಮೊದಲು ಸ್ವಸಹಾಯ ಸಂಘಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಅವರ ವೈಯಕ್ತಿಕ ಅಗತ್ಯತೆಗಳನ್ನ ಗುಂಪಿನಲ್ಲಿ ಚರ್ಚೆಯನ್ನ ಮಾಡಿ ಆ ಪ್ರಯೋಜನವನ್ನ ಪಡ್ಕೊಳ್ತಕ್ಕಂಥದ್ದು, ಅದು ವೈದ್ಯಕೀಯಕ್ಕೆ ಸಂಬಂಧಿಸಿದಿರ್ಬೋದು, ಆರೋಗ್ಯಕ್ಕೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದ್ದಾಗಿರ್ಬೋದು. ಸೊ ಈಗ ಕೆಲವರು ಆ ಸಂಘಗಳಲ್ಲಿ ಬಂದಾಗ ಅವ್ರು ಕೆಲವರು ಹೂ ಕಟ್ಟುವಂಥದ್ದಾಗಿರ್ಬೋದು, ಯಾವ್ದಾದ್ರು ಒಂದು ಆಹಾರ ಪದಾರ್ಥವನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಸಾಂಬಾರ್ ಪುಡಿ ಇರ್ಬೋದು, ಹಪ್ಪಳ ಇರ್ಬೋದು, ಇದು ಎಲ್ಲ ವೈಯಕ್ತಿಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಆದ್ರೆ ಮಾರುಕಟ್ಟೆ ಅಂತ ಬಂದಾಗ ಅವರಿಗೆ ತೊಡಕಾಗ್ತದೆ, ಸ್ವಂತವಾಗಿ ಉತ್ಪಾದನೆಯನ್ನ ಮಾಡಬಹುದು, ಆದ್ರೆ ಮಾರುಕಟ್ಟೆ ಅಂತ ಬಂದಾಗ ಒಂದು ಬೆಂಬಲ ವ್ಯವಸ್ಥೆ ಬೇಕು. ಆಗ ನಮ್ಗೆ ಈ ಸ್ವಸಹಾಯ ಸಂಘ ಪ್ರಥಮ ಹಂತದ ಒಂದು ಮಾರುಕಟ್ಟೆ ವ್ಯವಸ್ಥೆ. ಎರಡನೇದು ಒಕ್ಕೂಟ. ಈ ಒಕ್ಕೂಟದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಒಂದೋ ಎರಡೋ ಎಸ್ ಎಜ್ಗಳು ಇರ್ತದೆ ಸ್ವಸಹಾಯ ಸಂಘಗಳು. ಇಡೀ ತಾಲೂಕಿಗೆ ಬಂದಾಗ ಒಂದು 30-35 ಸಂಘಗಳು. ಈ ಎಲ್ಲ ಒಕ್ಕೂಟವನ್ನಲ್ಲಿ ಬರೋದ್ರಿಂದ ಈ ಒಕ್ಕೂಟ ನಾವು ಆ 4 ವಿಭಾಗಗಳಲ್ಲಿ ಬಲಪಡಿಸಬೇಕು ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಒಂದು ಅವ್ರನ್ನ ಈ ಒಕ್ಕೂಟವೇ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನ ಸಂಸ್ಥೆ ಜೊತೆಗೂಡಿ ಅವರ ಆರೋಗ್ಯದ ಇರ್ಬೋದು, ನಾನಾಗ್ಲಿ ಮಾತನಾಡಿದೆ ಮತ್ತೊಮ್ಮೆ ಹೇಳ್ತಾ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಅದನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಾಗಿರ್ಬೋದು, ಮತ್ತೆ ಸಾಮಾಜಿಕ ಸವಲತ್ತುಗಳಿಗಿರ್ಬೋದು, 4 ಆರ್ಥಿಕ ಚಟುವಟಿಕೆ, ಇವೆಲ್ಲವನ್ನ ಬಲಪಡಿಸುವಂತದನ್ನ ನಾವು ಈಗ ಒಕ್ಕೂಟದಲ್ಲಿ ತರ್ತಾ ಇದ್ದೀವಿ. ಒಕ್ಕೂಟದಲ್ಲಿ ಈ 4 ವಿಭಾಗಗಳಿಗೆ ಒಂದು ಉಪ ಸಮಿತಿಗಳನ್ನ ರಚನೆಯನ್ನ ಮಾಡ್ತಾ ಇದೆ. ಈ ಉಪ ಸಮಿತಿಗಳು ಈ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನ ಗುರುತಿಸುವಂತಹ ಮತ್ತು ಅದನ್ನ ಪೂರೈಸುವಂತಹ ಪ್ರಯತ್ನ ಈ ಒಕ್ಕೂಟವೇ ಮುಂದುವರಿಸ್ತಾ ಹೋಗುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಮತ್ತೆ ಕರೆ ಇದೆ. ಹಲೋ,
2: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
0: ಓಕೆ, ಅವರು ಸಂಪರ್ಕ ಮೋಸ್ಟ್ಲಿ ಇದಾಗಿರ್ಬೋದು.
1: ಮಾತನಾಡ್ತಾ ಇದ್ರೆ ಅಂದ್ರೆ ಸಂಘಗಳಲ್ಲದೆ ವೈಯಕ್ತಿಕವಾಗಿ ಕೂಡ ಹೀಗೆ ಸಹಕಾರವನ್ನು ನೀಡಬಹುದು, ಒಕ್ಕೂಟದ ಮೂಲಕ ಯಾವ ತರ ನಾವು ಆರ್ಥಿಕವಾಗಿ ಬೆಂಬಲವನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ
0: ಇದ್ದೀವಿ. ಖಂಡಿತ. ಈಗ ಒಂದು ಏನಂತಂದ್ರೆ, ಈಗ ನಮ್ದು ಏನು ಒಕ್ಕೂಟಗಳು ಏನಾಗಿದೆ, ಈ ಒಕ್ಕೂಟಗಳನ್ನ ನಾವೀಗ ಒಂದು 4 ಉಪ ಸಮಿತಿಗಳಾಗಿ ಒಂದು ರಚನೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ತಾಂತ್ರಿಕವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಸ್ಥೆ ಮತ್ತು ಸಿಬ್ಬಂದಿಗಳು ಅದಕ್ಕೆ ಕೆಲಸವನ್ನ ನಿರ್ವಹಿಸ್ತೀವಿ, ಸಲಹೆಗಳನ್ನ ಕೊಡ್ತೇವೆ. ಸೊ ನಾವು ಏನಿದ್ರು ಸಹಾಯಕರ ಒಂದು ಪಾತ್ರದಲ್ಲಿ ನಾವು ಕೆಲಸವನ್ನ ಮಾಡ್ತಿದ್ದೀವಿ. ಸೊ ಇದನ್ನು ಮುಂದುವರಿಸುವಂತ ಜವಾಬ್ದಾರಿ ಯಾರ್ದಾಗಿದೆ, ಒಕ್ಕೂಟದ ಪದಾಧಿಕಾರಿಗಳು ಅವರೇ ಅದರ ನಾಯಕರು. ಸೊ ಇವರು ನಮ್ಮ ಏನು ಸಂಘಗಳಿಗೆ ಅಗತ್ಯಗಳೇನಿದೆ, ಸೊ ಆ ಅಗತ್ಯಗಳನ್ನ ಗುರುತಿಸುವಂತದ್ದು, ಆ ಅಗತ್ಯಗಳನ್ನ ಪೂರೈಸುವಂತದ್ದು, ಮತ್ತೆ ಇದನ್ನು ಒಂದು ಸಂಸ್ಥೆಯಾಗಿ ಬಲಪಡಿಸುವಂತದ್ದು. ಈಗ ಉದಾಹರಣೆಗೆ ಈಗ ವೈದ್ಯಕೀಯ ನೋಡಿದಾಗ ಸಾಕಷ್ಟು ಜನರಿಗೆ ವ್ಯಕ್ತಿಗಳಿಗೆ ಚಿಕಿತ್ಸೆಗಳು ಬೇಕಾಗುತ್ತೆ, ಅದು ಥೆರಪಿ ರೂಪದಲ್ಲಾಗಿರ್ಬೋದು, ಔಷಧಿ ರೂಪದಲ್ಲಾಗಿರ್ಬೋದು. ಆದ್ರೆ ಬಹಳ ಪ್ರಮುಖವಾಗಿರೋದಂದ್ರೆ ದೈಹಿಕವಾಗಿ ಬದಲಾವಣೆ ಕಾಣಬೇಕು ಅಂತ ಅಂದಾಗ ಒಂದಷ್ಟು ಥೆರಪಿಗಳ ಅಗತ್ಯಗಳಿವೆ, ಚಿಕಿತ್ಸೆಗಳು. ಈ ಥೆರಪಿ ಚಿಕಿತ್ಸೆಗಳನ್ನ ಕೊಡುವಂತದಕ್ಕೆ ಯಾರು, ಈ ಒಕ್ಕೂಟವೇ ಮುಂದುವರಿಸಿಕೊಂಡು ಹೋಗುವಂತದ್ದು, ಜವಾಬ್ದಾರಿಯನ್ನು ಪಡೆಯುವಂತದ್ದು, ಅದಕ್ಕೆ ಬೇಕಾಗುವಂತಹ ಸಲಹೆಗಳನ್ನ ತರಬೇತಿಗಳನ್ನ ಕೊಡುವಂತದ್ದು. ಇಲ್ಲಿ ಒಂದು ವೈದ್ಯಕೀಯ ಶಿಕ್ಷಣ ಅಂತ ನಾವು ಮಾತನಾಡ್ತೇವೆ. ಈ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಈಗ ಥೆರಪಿ ಆಗಿರ್ಬೋದು, ಮಾತಿನ ಕಲಿಸುವಂತದ್ದಾಗಿರ್ಬೋದು, ಇದು ಕೆಲವು ತಾಯಂದಿರು ಅಥವಾ ಕೆಲವು ಮನೆಯ ಕುಟುಂಬದ ಸದಸ್ಯರುಗಳು ಮಕ್ಕಳಿಗೆ ಮಾತನಾಡುವ ಕಲಿಸುವ ಒಂದು ಒಳ್ಳೆಯ ಕೌಶಲ್ಯವನ್ನ ಪಡ್ಕೊಂಡಿರ್ತಾರೆ, ಅವರವರ ಮಕ್ಕಳ ಜೊತೆ ಮಾತನಾಡಿ. ಆದ್ರೆ ನಮ್ಮ ಬಹಳ ಹಲವಾರು ಕಾರಣಗಳಿಂದಾಗಿ ಮಾತಿನ ಸಮಸ್ಯೆ ಇರತಕ್ಕಂಥವು ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ಬರಬಹುದು. ಈ ಬರುವಂತಹ ಮಕ್ಕಳನ್ನ ತಯಾರಿ ಮಾಡೋದಕ್ಕೆ ನಾವು ಈ ಆಸ್ಪತ್ರೆಗಳು ಅಥವಾ ಮೈಸೂರಿನ ದೊಡ್ಡ ಮಟ್ಟದ ಒಂದು ವಾಕ್ಶ್ರವಣ ಸಂಸ್ಥೆಗಳು, ಈತ ಅಥವಾ ಜೆಎಸ್ಎಸ್ನ ವಾಕ್ಶ್ರವಣ ಸಂಸ್ಥೆಗಳು ಈ ವಿಭಾಗಕ್ಕೆ ಹೋಗಿ ಚಿಕಿತ್ಸೆ ಪಡೆಯೋದು ಬಹಳ ಕಷ್ಟ. ಸೊ ಹಾಗಾಗಿ ನಾವು ಏನು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತಂದ್ರೆ, ಈ ಒಕ್ಕೂಟದ ಮೂಲಕ ಅಲ್ಲಿರ್ತಕ್ಕಂಥ ಸದಸ್ಯರುಗಳಲ್ಲೇ ಯಾರು ಈಗ ಮಕ್ಕಳಿಗೆ ಮಾತುಗಳನ್ನ ಕಲಿಸುವಂತಹ ಕೌಶಲ್ಯವನ್ನು ಹೊಂದಿದ್ದಾರೆ ಅಥವಾ ಸ್ವಯಂ ಸೇವಕರುಗಳು, ಉದಾಹರಣೆಗೆ ಗ್ರಾಮದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವ್ರು ಯಾರು ಇದ್ರೆ

0: ಅವರನ್ನು ಸಿದ್ಧಪಡಿಸಿ ಈ ವೈದ್ಯಕೀಯ ಥೆರಪಿಗಳನ್ನ ಅಥವಾ ಚಿಕಿತ್ಸೆಗಳನ್ನ ಕೊಡಿಸುವಂತಹ ಒಂದು ಸಮುದಾಯ ಆಧಾರಿತ ವ್ಯವಸ್ಥೆಯನ್ನ ಈ ಒಕ್ಕೂಟದ ಮೂಲಕ ಬಲಪಡಿಸುವಂತ ಪ್ರಯತ್ನ ಮಾಡ್ತಾ
1: ಇದ್ದೀವಿ. ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಾರ್ಬಳ್ಳಿ ಗ್ರಾಮ.
1: ಮಾರ್ಬಳ್ಳಿ ಗ್ರಾಮ. ತಮ್ಮ ಹೆಸರು?
2: ಹೆಸರು ರಾಮ್ ನಾಯ್ಕ.
1: ರಾಮ್ ನಾಯ್ಕ್ರೆ, ಓಕೆ ಹೇಳಿ. ಈಗ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ತಮ್ಗೆ ಏನ್ ಸೌಲಭ್ಯ ಬೇಕು, ತಮ್ಗೆ ಏನ್ ಮಾಹಿತಿ ಬೇಕು?
2: ಏನ್ ಬೇಕು ಅಂತ ಒಂದು ಚಪ್ಪಡಿ.
1: ಯಾವತರ ಹ್ಯಾಂಡಿಕ್ಯಾಪ್ ನೀವು? ಕೈ ಬಲಗೈ ಇಲ್ವಾ? ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
0: ಖಂಡಿತ. ಮಾರ್ಬಳ್ಳಿ ಅಂದ್ರೆ ನೀವು ಮೈಸೂರು ತಾಲೂಕ? ಜೈಪುರ ಮಾರ್ಬಳ್ಳಿ. ಸರಿ ಸರಿ, ಓಕೆ. ಖಂಡಿತ ರಾಮ್ ನಾಯ್ಕ್ರೆ, ನೀವು ಏನಾದ್ರೂ ಮಾಡಕ್ ರೆಡಿ ಇದ್ದೀರಿ ಅಂತ ಅಂದ್ರೆ ಬಹಳ ಖುಷಿ ಆಯ್ತು. ಈಗಲೂ ನಾನು ನನಗೆ ಬಲಗೈ ಇಲ್ಲ, ನಾನು ಏನಾದ್ರು ಮಾಡ್ಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನೀವು ಒಂದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ನಿಮ್ಮನ್ನ ಭೇಟಿ ಮಾಡ್ತಾರೆ, ಆಯ್ತಾ? ರಾಜೇಶ್ವರಿ ಅಂತ ಇದ್ದಾರೆ, ಅವರು ನಿಮ್ಮನ್ನ. ಖಂಡಿತ ನೀವು ಅದು ಸಂಘಕ್ಕೆ ಬನ್ನಿ, ಸಂಘದಲ್ಲಿ ಭಾಗವಹಿಸಿ. ಸೊ ನಿಮ್ಗೆ ಹಸು ಸಾಕಾಣಿಕೆ ಮಾಡೋದಿಕ್ಕೆ ಏನ್ ಬೇಕೋ, ಅಥವಾ ನೀವು ಏನು ತರಕಾರಿಗಳನ್ನ ಮಾರಾಟ ಮಾಡೋದಿಕ್ಕೆ ಏನ್ ಬೇಕೋ, ಅದನ್ನ ಅಗತ್ಯತೆಗಳು ಏನಿದೆ, ಅದಕ್ಕೆ ಬೇಕಾದಂತಹ ವಾಹನ ಸೌಕರ್ಯಗಳಿರ್ಬೋದು, ಅದನ್ನ ಎಲ್ಲಿಂದ ಸಿಗುತ್ತೆ, ಯಾವ ಇಲಾಖೆಯಿಂದ ನಿಮ್ಗೆ ಕೊಡಿಸ್ಕೊಡ್ಬೋದು, ಅಥವಾ ನಮ್ ಸಂಸ್ಥೆಯಿಂದ ಕೊಡಿಸ್ಬೋದಾ, ಆಲೋಚನೆ ಮಾಡ್ತೀವಿ. ನೀವು ಸ್ವಸಹಾಯ
2: ಸಂಘ
0: ಖಂಡಿತ ಖಂಡಿತ ಆಗ್ಬೋದು. ನೀವು ಇಷ್ಟು ಏನೋ ನಮ್ಗೆ ಆಶ್ವಾಸನೆ ಕೊಡ್ತಾ ಇರೋದ್ ನೋಡಿದ್ರೆ ನಿಮ್ಮಂತವ್ರು ಇದ್ದಾರಲ್ಲ, ಎಲ್ಲಾರನ್ನು ಬಲಪಡಿಸೋಣ. ಖಂಡಿತ ರಾಮ್ ನಾಯ್ಕ್ರೆ, ನಿಮ್ಮನ್ನ ನಾವು ಖಂಡಿತ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀವಿ ರಾಮ್ ನಾಯ್ಕ್ರೆ. ಹಾಗಿದ್ರೆ
1: ಧನ್ಯವಾದಗಳು ರಾಮ್ ನಾಯ್ಕ್ರೆ. ಸರಿ, ಈಗ ತಾವು ಥೆರಪಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಯಾವ್ಯಾವ ರೀತಿಯ ಥೆರಪಿಗಳನ್ನ ನೀಡಬಹುದು, ಯಾವ ರೀತಿಯ ಥೆರಪಿಗಳಿಗೆ ತಾವು ಸಹಾಯ ಮಾಡಬಹುದು?
0: ಖಂಡಿತ. ಈಗ ಒಂದು ನಮ್ಮಲ್ಲಿ ಈಗ 4 ರೀತಿಯ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ
1: ಇದ್ದೀವಿ
0: ಥೆರಪಿನಲ್ಲಿ. ನಾವು ಬಹಳ ಪ್ರಮುಖವಾಗಿ 2, ಒಂದು ಮಾತಿನ ಯಾರಿಗೆ ಕೊರತೆ ಇದೆ, ತೊಂದರೆಗಳಿದೆ, ಅದನ್ನ ಹೋಗ್ಲಾಡ್ಸೋದಕ್ಕೆ ಬೇಕಾದಂತಹ ಒಂದು ಸ್ಪೀಚ್ ಥೆರಪಿ. 2, ಫಿಸಿಯೋಥೆರಪಿ ಅಂದ್ರೆ ಯಾರು ದೈಹಿಕವಾಗಿ ಚಲನೆಯನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಆ ಚಲನೆಯನ್ನು ಉತ್ತಮಪಡಿಸೋದಕ್ಕೆ ಬೇಕಾಗುವಂತಹ ಒಂದು ಫಿಸಿಯೋಥೆರಪಿ. ಸೊ ಇವೆರಡನ್ನ ನಾನು ಆಗ್ಲೇ ಹೇಳಿದಾಗೆ ನಾವು ಒಂದು ವಾರದಲ್ಲಿ ತಿಂಗಳಿನಲ್ಲಿ 3 ದಿವಸ ನಾವು ಪ್ರತಿ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಥೆರಪಿಗಳು ಸಿಗುತ್ತೆ. 2, ಇನ್ನೊಂದು ಕ್ಯಾಂಪ್ಗಳು. ಈಗ ನಾವು ಕ್ಯಾಂಪ್ಗಳಂತ 4 ರೀತಿಯ ಕ್ಯಾಂಪ್ಗಳನ್ನು ನಾವು ಆಯೋಜನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. 1, ಈ ಸೆರೆಬಲ್ ಪಾಲಿಸಿ ಅಂತ ಏನಿದೆ, ಮಿದುಳು ವಾತದಿಂದ ಬಳಲ್ತಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಆರೈಕೆದಾರರು, ಈ ಮಕ್ಕಳಿಗೆ ಮತ್ತು ಅವರ ಆರೈಕೆದಾರರಿಗೆ ಒಂದು 6 ದಿವಸಗಳ ಒಂದು ಕ್ಯಾಂಪ್ಗಳನ್ನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವರಿಗೆ ಒಂದು ಸ್ಪೀಚ್ ಥೆರಪಿ ಅಂದ್ರೆ ಮಾತನಾಡುವಂತ ಒಂದು ಸೌಲಭ್ಯವನ್ನು ಕಲ್ಪಿಸುವಂತದ್ದು. 2, ಫಿಸಿಯೋಥೆರಪಿ ಚಲನೆಯನ್ನ ಮಾಡ್ಲಿಕ್ಕೆ. 3, ನಾವು ಸರ್ಕಾರಿ ಆಸ್ಪತ್ರೆಗಳು ಏನಿದೆ ಅಥವಾ ನಮ್ಮ ಸಂಸ್ಥೆಯ ಆಸ್ಪತ್ರೆ ಏನಿದೆ, ಇದರ ಒಂದು ಸಹಾಯದೊಂದಿಗೆ ನಾವೇನ್ ಮಾಡ್ತಾ ಇದೀವಿ, ಒಂದು ಪಂಚಕರ್ಮ, ಆಯುರ್ವೇದದ ಪಂಚಕರ್ಮ, ಈ ರೀತಿಯ 3 ರೀತಿಯ ತರಬೇತಿಗಳನ್ನ ನಾವು.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟ್ರೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟ್ರೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟ್ರೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ಧತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ

0: ಮಾರ್ಗದರ್ಶನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಅಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿಐ ಕ್ಲಸ್ಟರ್ಗಾಗಿ ಆರ್ಸಿಲೆಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ಬಿ ಕಿಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕ ಹೊಬಾರ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ಧ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿಧ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981 ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ಧ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣಿ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023 ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ಲಕ್ಷ ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019 ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60ಕ್ಕೂ ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026 ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30 ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಗಂಟೆಯ ಬದಲು ಸಂಜೆ 4 ಗಂಟೆಗೆ ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಜೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳಿನಲ್ಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
1: ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀವಿ ಕ್ಯಾಂಪಿನಲ್ಲಿ, ಇದು ಸರ್ಬಲ್ ಪಾಲಿಸಿನಲ್ಲಿ. ಅದೇ ಥರದಲ್ಲಿ ಈಗ ನಾವು ಇನ್ನೊಂದು ಕ್ಯಾಂಪೇನ್ ಅಂದರೆ ಈ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅಥವಾ ಬೆನ್ನು ಉರಿ ಅಥವಾ ಏನು ಆಕ್ಸಿಡೆಂಟ್ ಆಗಿರ್ಬೋದು, ಅಪಘಾತ ಅಥವಾ ಮೇಲಿನಿಂದ ಬಿದ್ದಂತೋ ಈ ಥರದ್ದು ಆಗಿರ್ತದಲ್ಲ. ಸೊ ಅಂಥವರಿಗೆ ಅವರ ಚಲನಶೀಲತೆಯನ್ನು ಪಡ್ಕೊಳ್ಳಿಕ್ಕೆ, ಯಾಕಂದ್ರೆ ಅವ್ರು ಮಲಗದಲ್ಲೇ ಮಲಗಿಬಿಟ್ಟಿರ್ತಾರೆ ಅವರು, ಮತ್ತು ಈ ಸ್ಟ್ರೋಕ್ ಆಗಿರೋಂಥವ್ರು. ಸೊ ಈ ಎರಡೂ ವಿಭಾಗದ ನ್ಯೂನತೆಯನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಒಂದು ಕ್ಯಾಂಪ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅಂದರೆ ಅವರು ಯಾವುದೇ ಅವರ ಕುಟುಂಬದ ಸದಸ್ಯರುಗಳ ಒಂದು ಅವಲಂಬನೆ ಇಲ್ಲದ ರೀತಿಯಲ್ಲಿ ಸ್ವಂತವಾಗಿ ಅವರೇ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಳ್ಳೋವಂಥದ್ದು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅವರ ವಿಶ್ವಾಸ ಚೆನ್ನಾಗಿದ್ದೆ, ಅವ್ರು ನಾನು ಮಾಡ್ಬೋದು ಅಂತ ಅಂದರೆ ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡೋದಕ್ಕೆ ಎರಡನೇ ಹಂತದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು.
2: ಹಲೋ
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನನ್ನ ಹೆಸರು ನೂರಳೆ ಅಂತ, ಹೊಸಕುರಳಿ.
2: ನೂರಳೆ, ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ಏನೋ ಪ್ರಶ್ನೆ ಏನೂ ಇಲ್ಲ, ಅಂಗವಿಕಲರ ಬಗ್ಗೆ ಏನಾರ ಮತ್ತೆ ಯಾವ್ದಾರ

0: ಈಗ ಖಡ್ಗ ಯಾವ್ದಾರ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಏನಾರ ಮಾಡೋದು ವ್ಯವಸ್ಥೆಗಳು ಏನಾದ್ರು ಇದ್ದಿದ್ರು ಸರ್.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಅದ್ರ ಬಗ್ಗೆ ನೂರಳಯ್ಯ.
2: ಖಂಡಿತ ನೂರಳಯ್ಯ ಅವರೇ, ನಾವು ಈಗಾಗಲೇ ಮಾತಾಡ್ತಾ ಬರ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗೆ ನಾನು ಚುಟಿಗಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮ್ಮ ಏನು ಸೌಲಭ್ಯಗಳಿದೆ ಅವರಿಗೆ, ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ವೈದ್ಯಕೀಯ ಸವಲತ್ತುಗಳು, ಔಷಧಿಗಳು, ಥೆರಪಿ, ಚಿಕಿತ್ಸೆ ಮತ್ತು ಸಾಧನ ಸಲಕರಣೆಗಳು ಏನಾದರೂ ಅಗತ್ಯಗಳಿದ್ದರೆ, ವೀಲ್ ಚೇರ್ ಇರ್ಬೋದು ಅಥವಾ ಕೈಗಳಿರ್ಬೋದು, ಬೇಕಾಗಿರ್ತಕ್ಕಂಥ ಕೃತಕ ಕಾಲುಗಳಾಗಿರ್ಬೋದು, ಈ ಥರದನ್ನು ಕೊಡಿಸುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ. ಎರಡನೇದು, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಳ್ಳಲಿಕ್ಕೆ ಅವರನ್ನು ಸ್ವಸಹಾಯ ಸಂಘಗಳಲ್ಲಿ ಸೇರ್ಪಡೆ ಮತ್ತು ತರಬೇತಿಗಳು, ಕೌಶಲ್ಯ ಆಧಾರಿತವಾದಂಥ ತರಬೇತಿಗಳು, ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಉತ್ಪಾದನೆಯನ್ನು ಮಾಡುವಂಥದಕ್ಕೆ, ಈ ಥರದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಇವೆಲ್ಲವನ್ನು ಮಾಡಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಸ್ವಸಹಾಯ ಸಂಘ ಮತ್ತು ಒಕ್ಕೂಟ ಅಲ್ಲಿ ಬಲಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಮೂರನೇ ಭಾಗದಲ್ಲಿ ನೋಡಿದಾಗ ಇನ್ನೊಂದು, ನಾವು ಸಮುದಾಯ ಆಧಾರಿತವಾದಂತಹ ಒಂದು ಕೇಂದ್ರವನ್ನು CRC ಅಂತ ಹೇಳ್ತೀವಿ, ಕಮ್ಯುನಿಟಿ ರಿಯಾಬಿಲಿಟೇಷನ್ ಸೆಂಟರ್ ಅಂತೇಳಿ, ಈಗಾಗಲೇ ನಾವು VMH ಆಸ್ಪತ್ರೆ ಏನಿದೆ ಸರ್ಗೂರ್ನಲ್ಲಿ, ಈಗ ನಮ್ಮಲ್ಲಿ ಒಂದು ರಿಯಾಬ್ ಸೆಂಟರ್ ಅಂತ ಇದೆ, ಪುನಶ್ಚೇತನ ಮಾಡಲಿಕ್ಕೆ ಬೇಕಾಗಂತ ಒಂದು ಕೇಂದ್ರ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದೇ ತರದ ಆದಂತಹ ಒಂದು ಮಾದರಿಯಲ್ಲಿ ಸಮುದಾಯವೇ ನಿರ್ವಹಿಸಬಹುದಾದಂತಹ ಒಂದು ಕೇಂದ್ರವನ್ನು ನಾವೀಗ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದೊಟ್ಟಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯವರ ಜೊತೆಯಲ್ಲಿ ಮತ್ತು ಶಿಕ್ಷಣ ಇಲಾಖೆಯವರೊಂದಿಗೆ. ಸೊ ಅವರು ಸಹಕಾರವನ್ನು ಕೊಟ್ಟರೆ, ಖಂಡಿತವಾಗಿಯೂ ಜಾಗದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ, ನಾವು ಸಂಸ್ಥೆಯಿಂದ ಒಂದು ಸಮುದಾಯ ಆಧಾರಿತವಾಗಿ ಒಂದು ಚಿಕಿತ್ಸಾ ಕೇಂದ್ರವನ್ನು ಸಹ ನಾವು ಅತಿ ಶೀಘ್ರದಲ್ಲಿ ಪ್ರಾರಂಭವನ್ನು ಮಾಡ್ತೇವೆ. ಸೊ ಇದು ನಮ್ಮ ಕಡೆಯಿಂದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳು.
1: ಓಕೆ ಓಕೆ, ಧನ್ಯವಾದಗಳು ನೂರಳಯ್ಯ ಕರೆ ಮಾಡಿದ್ದಕ್ಕೆ.
2: ನಾನು ಕ್ಯಾಂಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು, ನಾನು ಆಗ್ಲೇ ಹೇಳಿದಾಗೆ ಸೆರೆಬ್ರಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ. ಎರಡನೇ ಬಂದು ಒಂದು ಸ್ಟ್ರೋಕ್ ಆಗಿರುವಂತಹ ಒಂದು ವ್ಯಕ್ತಿಗಳಿಗೆ, ಮತ್ತು ಸ್ಪೈನಲ್ ಕಾರ್ಡ್ ಬೆನ್ನುರಿ ಆಗಿರುತ್ತಲ್ಲ ಅಥವಾ ಪಾರ್ಶ್ವವಾಯು ಆಗಿರುತ್ತಲ್ಲ, ಇಂಥವ್ರಿಗೆ ಇದು ಎರಡು ಕ್ಯಾಂಪ್ಗಳನ್ನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ನಾಲ್ಕನೇ ರೂಪದ ಕ್ಯಾಂಪ್ ಅಂತಂದ್ರೆ, ಅದು ನಮ್ಮ ದೃಷ್ಟಿ ಮಾಂದ್ಯರು ಇರತಕ್ಕಂತಹ ವ್ಯಕ್ತಿಗಳಿಗೆ, ಯಾರಿಗೆ ದೃಷ್ಟಿ ಸಂಪೂರ್ಣವಾಗಿ ಕಾಣಲಿಕ್ಕಿಲ್ಲ, ಸೊ ಅವ್ರ ಚಲನಶೀಲತೆಯನ್ನ ಪಡ್ಕೊಳ್ಳಿಕ್ಕೆ, ಅದು ಮೊಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಒಂದು ಪ್ರದೇಶದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಸುಲಭವಾಗಿ ಯಾರ ಒಂದು ಸಹಾಯವಿಲ್ಲದ ರೀತಿಯಲ್ಲಿ ಸ್ವಯಂ ಕೃತವಾಗಿ ಅವರೇನೆ ಓಡಾಡುವ ರೀತಿಯಲ್ಲಿ ಮಾಡುವುದಕ್ಕೆ ಬೇಕಾದಂತಹ ಒಂದು ಕ್ಯಾಂಪ್ ಅದು. ಸೊ ಅದರಲ್ಲಿ ಅವರು ಇಡೀ 6 ದಿವಸಗಳಾದ ನಂತರದಲ್ಲಿ, ಆ ಕ್ಯಾಂಪ್ ಮುಗಿದ ನಂತರದಲ್ಲಿ ಸ್ವತಂತ್ರವಾಗಿ ಓಡಾಟ ಮಾಡಲಿಕ್ಕೆ, ಈಗ ಅಷ್ಟು ಸಾಕಷ್ಟು ತಂತ್ರಜ್ಞಾನಗಳು ಬಂದಿದೆ ಅದಕ್ಕೆ, ವಿಶೇಷವಾಗಿ ಯಾರಿಗೆ ದೃಷ್ಟಿ ದೋಷವನ್ನು ಬಳಲುತ್ತಿದ್ದಾರೆ ಆ ವ್ಯಕ್ತಿಗಳಿಗೆ. ಸೊ ಅಂಥವರಿಗೆ ನಾವು ಸಾಧನ ಸಲಕರಣೆಗಳನ್ನು ಹೇಗೆ ಬಳಸ್ಕೋಬಹುದು ಅಂತಂದ್ರೆ, ನಾವು ಆ ಒಂದು ಕ್ಯಾಂಪ್ನಲ್ಲಿ ಒದಗಿಸ್ಕೊಡ್ತೀವಿ. ಒಟ್ಟು 4 ರೀತಿಯ ಕ್ಯಾಂಪ್ಗಳನ್ನು ನಾವು ಆಯೋಜನೆಯನ್ನು ಮಾಡ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಹಲೋ, ನಾನು ದರ್ದಳ್ಳಿಯಿಂದ ಸತೀಶ್ ಅಂತ.
1: ಸತೀಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಮ್ಮ ಅವರು ಯೂನಿಟ್ ಮಾಡ್ಬೇಕು ಅಂತ ಏನೋ ಹಾಕಿದ್ರೆ ಉತ್ಸುಕವಾಗಿದ್ದಾರೆ, ಏನು ಅಂತ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ.
1: ಓಕೆ, ಯೂನಿಟ್ ಮಾಡ್ಬೇಕು ಅಂದ್ರೆ ಯಾವ ತರ ಯೂನಿಟ್?
3: ಅದೇ ಯಾವ ತರ ಪೇಪರ್ ಬ್ಯಾಗು, ಮತ್ತೆ ನೋಟ್ಗಳು, ಟಿ ನೋಟ್ಗಳು,
2: ಅರ್ಥ ಆಯ್ತು ಸತೀಶ್ ಅವರೇ, ತಮ್ಮ ಪ್ರಶ್ನೆ ಮತ್ತು ಸಲಹೆ ಎರಡೂ ಖಂಡಿತವಾಗಿಯೂ, ಈಗೇನು ನಮ್ಮ ಉತ್ಸುಕರಾಗಿರ್ತಕ್ಕಂಥ ಏನು ಜನ ಇದ್ದಾರೆ ಅವರಿಗೆ ಖಂಡಿತವಾಗಿಯೂ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಒಂದು, ಮೊದಲನೇದಾಗಿ ಅವರ ಕೌಶಲ್ಯವನ್ನು ಹೆಚ್ಚು ಪಡಿಸೋಣ ತರಬೇತಿಗಳನ್ನ ಕೊಡೋದ್ರ ಮೂಲಕ. ಎರಡನೆಯದು, ಅದಕ್ಕೆ ಬೇಕಾಗತಕ್ಕಂಥ ಪರಿಕರಗಳು, ತಾಂತ್ರಿಕ ಅಥವಾ ಏನು ಪರಿಕರಗಳು ಬೇಕಾಗತ್ತಲ್ಲ ಉತ್ಪಾದನೆಯನ್ನು ಮಾಡಲಿಕ್ಕೆ, ಅವುಗಳನ್ನ ಹೇಗೆ ಅದನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಮೂರನೇದು, ಅವರು ಎಲ್ಲಿ ಮಾಡಬೇಕು ಅಂತ, ಸ್ಥಳ ಯಾವ ಜಾಗದಲ್ಲಿ ಆ ಕಾರ್ಯವನ್ನ ನಿರ್ವಹಿಸಬೇಕು ಉತ್ಪಾದನಾ ಕಾರ್ಯವನ್ನ ಅಂತಕ್ಕಂಥದ್ದು. ನಾಲ್ಕನೇ ಬಂದು ಮಾರುಕಟ್ಟೆ, ಆ ಮಾರುಕಟ್ಟೆ ಅವ್ರಿಗೆ ಅಂದ್ರೆ ಈ ಮಾರುಕಟ್ಟೆಯ ಬೆಂಬಲವನ್ನ ನಾವು ಹೇಗೆ ಬಲಿಷ್ಠಗೊಳಿಸ್ಬೇಕು, ಅದನ್ನ ಮೂಲಕ ಅವರ ಆದಾಯವನ್ನ ಹೆಚ್ಚು ಪಡಿಸುವಂಥದ್ದು. ಸೊ ಹೀಗಾಗಿ ಒಟ್ಟಾಗಿ ಸಮಗ್ರವಾಗಿ ಅವರಿಗೆ ತರಬೇತಿಯ ಅಗತ್ಯವನ್ನು ಗುರುತಿಸುವುದರ ಮೂಲಕ ಅದನ್ನ ಸಂಪೂರ್ಣವಾಗಿ ಅವರು ಆದಾಯವನ್ನು ಗಳಿಸುವ ಹಂತದವರಿಗೆ ಬರುವಂತಹ ಎಲ್ಲ ಹಂತಗಳಲ್ಲಿ ಸಂಸ್ಥೆ ನಿಮ್ಮ ಒಕ್ಕೂಟ ಮತ್ತು ಸಂಘದ ಜೊತೆ ಸೇರಿ ಯೋಜನೆಗಳನ್ನು ರೂಪಿಸಿಕೊಂಡು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ, ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಜೂನ್ ತಿಂಗಳ ನಂತರದಲ್ಲಿ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯರೂಪಕ್ಕೆ ತರ್ತೀವಿ ಸತೀಶ್ ಅವರೇ.
3: ಸುಮ್ನೆ ಹೋಗ್ಬಿಡ್ತಾರೆ.

ಆಗದು ಬೇಡ, ಆತರ ಆಗದು ಬೇಡ. ನಾವ್ ಏನೋ ಹೇಳ್ಬಿಟ್ಟು ಮಾಡ್ಬಿಟ್ಟು ನಿಲ್ಸ್ಬಿಟ್ವಿ, ಆತರ ಅಭಿಪ್ರಾಯಗಳು ಏನು ನಮ್ಮ ಒಕ್ಕೂಟದ ಅಥವಾ ಸದಸ್ಯರುಗಳಲ್ಲಿ ಬರೋದು ಬೇಡ. ಖಂಡಿತವಾಗಿಯೂ ಇದನ್ನ ನಾವು ಮುಂದಿನ ಹಂತಕ್ಕೆ ಬಲಿಷ್ಠಗೊಳಿಸೋಣ. ನಾವೀಗ ಕಾರ್ಯರೂಪಿಸ್ತಾ ಇದೀವಿ, ನೀವು ಒಕ್ಕೂಟದ ಸದಸ್ಯರುಗಳ ಜೊತೆ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಮುಂದಿನ ತಿಂಗಳು 4ನೇ ತಾರೀಕು ಒಂದು ತರಬೇತಿಯನ್ನು ಸಹ ಆಯೋಜನೆ ಮಾಡಬೇಕು ಅಂತ, ಒಂದು ಸಭೆಯನ್ನು ಸೇರಬೇಕು ಅಂತ ಪ್ಲಾನ್ ಮಾಡಿದ್ದೇವೆ. ಸೊ ಅದ್ರ ಮೂಲಕ

0: ಓಕೆ, ಧನ್ಯವಾದಗಳು ಸತೀಶ್ ಸರ್ ಕರೆ ಮಾಡಿದ್ದೀನಿ. ಸರ್, ಈಗ ಈ ಸಂಸ್ಥೆ ವತಿಯಿಂದ ಈ ಸಂಘಗಳ ಬಲವರ್ತನೆಗೆ ಏನಾದರೂ ಸೌಲಭ್ಯಗಳು ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಅಲ್ಲ, ಒಂದು ಈಗಾಗಲೇ ಹೇಳಿದಾಗ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಸ್ವಸಹಾಯ ಸಂಘಕ್ಕೆ ತರಬೇತಿಗಳು, ಅದು ಹೇಗೆ ಸ್ವಸಹಾಯ ಸಂಘ ನಡೆಸಬೇಕು, ಸಭೆಗಳನ್ನು ಹೇಗೆ ಮಾಡಬೇಕು, ಸಂಘದ ಉಪಯೋಗ ಏನು, ಸಾಲ ಹೇಗೆ ಕಟ್ಟಬೇಕು, ಏನಕ್ಕಾಗಿ ಸಾಲ ತಗೋಬೇಕು, ಮತ್ತು ಆದಾಯೋತ್ಪನ್ನ ಚಟುವಟಿಕೆಗಳು ಏನು ಯಾವ ಥರದ್ದು ಮಾಡಬೇಕು ಅಂತ, ಇದು ಸಂಘದ ಒಂದು ಬಲವರ್ಧನೆ. ಇದನ್ನು ಮುಂದುವರೆದ ಭಾಗ ಒಕ್ಕೂಟಕ್ಕೆ, ಹಾಗೆ ಒಕ್ಕೂಟಕ್ಕೂ ಸಹ ಈ ಎಲ್ಲ ಅಂಶಗಳಿಗೆ, ಯಾಕಂದ್ರೆ ಒಕ್ಕೂಟ ಏನಾಗುತ್ತೆ ಸ್ವಲ್ಪ ಮೇಲಿನ ಹಂತದಲ್ಲಿ ಆಲೋಚನೆಯನ್ನು ಮಾಡುವಂತಹ ಒಂದು ಸಂಸ್ಥೆಯಾಗಿ ಬಲಗೊಳ್ಬೇಕಾಗ್ತದೆ. ಸೊ ಹಾಗಾಗಿ ಅದರದೇ ಆದಂತಹ ಒಂದು, ನಾನು ಆಗ್ಲೇ ಹೇಳಿದಾಗ ಒಂದು 4 ಉಪಸಮಿತಿಗಳನ್ನ ರಚನೆಯನ್ನ ಮಾಡಿ ಆ ಉಪಸಮಿತಿಗಳ ಮೂಲಕ ಆ ಸಂಘಗಳನ್ನ ಬಲವರ್ಧನೆಯನ್ನ ಮಾಡಲಿಕ್ಕೆ ನಾವು ತರಬೇತಿಗಳನ್ನ, ಒಂದು ದಿನದ ತರಬೇತಿಗಳನ್ನ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ. ಈಗ ಕಳೆದ ತಿಂಗಳು ನಾವು ಏಪ್ರಿಲ್ನಲ್ಲಿ ಒಕ್ಕೂಟ ಮತ್ತು ಸದಸ್ಯರು, ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಒಂದು ದಿನ 28 ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ತರಬೇತಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಒಂದು 100-120 ಜನ ಎರಡೂ ತಾಲೂಕುಗಳಿಂದನೂ, ಎರಡು ಜಿಲ್ಲೆಗಳಿಂದನೂ ಬಂದಿದ್ರು. ಸೊ ಹಾಗಾಗಿ ನಾವು ಇನ್ನೂ ಒಂದು ಮುಂದೆ ಏನ್ ಮಾಡ್ತಾ ಇದ್ವಿ, ಈ ಸ್ವಸಹಾಯ ಸಂಘಗಳನ್ನ ಗುಣಮಟ್ಟವನ್ನ ಖಾತ್ರಿಪಡಿಸೋದಕ್ಕೆ ಅವರಲ್ಲೂ ಒಂದು ಸ್ಪರ್ಧೆಯನ್ನ ಇಡ್ತಾ ಇದ್ದೀವಿ. ಸೊ ಈಗ ಇದನ್ನ ಅವ್ರಿಗೆ ಹೆಚ್ಚಿನ ಪ್ರಚಾರವನ್ನ ಕೊಡ್ತೇವೆ. ಸೊ ಪ್ರತಿ ವರ್ಷ ಆರ್ಥಿಕ ವರ್ಷ ಮುಗಿಯೋದ್ರೊಳಗಡೆ ಆ ಸ್ವಸಹಾಯ ಸಂಘ ಹೇಗೆ ಗುಣಮಟ್ಟದಾಗಿ ಕೆಲಸವನ್ನ ಮಾಡ್ತಾ ಇದೆ, ಒಕ್ಕೂಟಗಳು ಹೇಗೆ ಗುಣಮಟ್ಟವಾಗಿ ಕೆಲಸವನ್ನ ಮಾಡ್ತಾ ಇದೆ, ಇದಕ್ಕೆ ಒಂದು ಪೂರಕ ವ್ಯವಸ್ಥೆಯನ್ನು ನೋಡುವಂತದ್ದು. ಅದೇ ರೀತಿಯಾಗಿ ನಮ್ಮ ಪೂರಕ ವಾತಾವರಣ ನಿರ್ಮಾಣ ಮಾಡ್ಬೇಕಂತಂದಾಗ ನಮ್ಮ ಗ್ರಾಮ ಪಂಚಾಯತಿಗಳು ಮತ್ತು ಪಟ್ಟಣ ಪಂಚಾಯತಿಗಳು. ಸೊ ಈ ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷಚೇತನ ವ್ಯಕ್ತಿಗಳಿಗೆ ಹೇಗೆ ಒಂದು ಸವಲತ್ತುಗಳನ್ನು ಕೊಡಬೇಕು, ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು, ಮತ್ತೆ ಅವರಿಗೆ ಪೂರಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದ ಆಧಾರದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ, ಮೂಲ ಸೌಕರ್ಯಗಳನ್ನ ಕಲ್ಪಿಸುವಂತದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಹಾಗೆ ಒಂದು ಪಂಚಾಯತಿ ಜೊತೆಯನ್ನು ಸಹ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಹೇಗೆ ವಿಶೇಷಚೇತನ ವ್ಯಕ್ತಿಗಳ ಸ್ನೇಹಿಯಾದಂತಹ ಒಂದು ಗ್ರಾಮ ಪಂಚಾಯತಿನ ನಿರ್ಮಾಣ ಮಾಡುವಂತದ್ದು. ಸೊ ಅವರ ಅಗತ್ಯಗಳನ್ನು ಗುರುತಿಸೋದು, ಸಂಪನ್ಮೂಲ 5% ಸಂಪನ್ಮೂಲ ಬರ್ತದೆ ಪಂಚಾಯತಿಗಳಲ್ಲಿ ಸ್ವಂತ ಸಂಪನ್ಮೂಲ, ಆ ಸ್ವಂತ ಸಂಪನ್ಮೂಲವನ್ನು ಹೇಗೆ ಆ ವಿಶೇಷಚೇತನ ವ್ಯಕ್ತಿಗಳಿಗೆ ಖರ್ಚು ಮಾಡಬೇಕು, ಯಾವಾಗ ಗುರುತಿಸಬೇಕು ಅನ್ನಂತದ್ದು, ಮತ್ತು ಮೂಲ ಸೌಕರ್ಯಗಳು ಏನೆಲ್ಲ ಕೊಡಬೇಕು. ಸೊ ಈ ತರದಕ್ಕೂ ಸಹ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅವರ ಒಂದು ಏನು ಬಲವರ್ಧನೆಯನ್ನು ಮಾಡುವಂತ ಒಂದು ಪ್ರಯತ್ನಗಳು ಸಹ ನಾವು ಮಾಡ್ತಾ ಇದ್ದೇವೆ.
0: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರಿ ಸರ್. ಯಾಕಂದ್ರೆ ವಿಶೇಷಚೇತನರಿಗೆ ಸಂಸ್ಥೆಯಿಂದ ಇರಬಹುದು ಅಥವಾ ಬೇರೆ ಬೇರೆ ಒಂದು ನಿಗಮಗಳಿಂದ, ಮತ್ತೆ ಅವರು ಹೇಗೆ ತಮ್ಮ ಸ್ವಉದ್ಯೋಗದ ಮೂಲಕ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಹಾಗೂ ಆರೋಗ್ಯದ ಅಭಿವೃದ್ಧಿಯನ್ನ ಈ ಒಂದು ಯೋಜನೆಗಳ ಮೂಲಕ ಹೇಗೆ ಅವರು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬಹುದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ಕೂಡ ತಾವು ತಿಳಿಸಿದ್ರೆ, ಸಾಕಷ್ಟು ಕಾರ್ಯಗಳನ್ನು ಕೂಡ ತಮ್ಮ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ವಿಶೇಷಚೇತನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
1: ಒಂದೇ ಒಂದು ನಂದು ಕಡೆಯದಾಗಿ ಮಾತು ಹೇಳೋದಾಯ್ತು ಅನ್ನೋದಾದ್ರೆ, ನೋಡಿ, ಪ್ರತಿಯೊಬ್ಬರು ಹುಟ್ಟಬೇಕಾದಾಗ ನಾನು ಹೀಗೆ ಹುಟ್ಟಬೇಕು ಅಂತ ಯಾರು ಸಹ ತೀರ್ಮಾನ ಮಾಡ್ಕೊಂಡು ಹುಟ್ಟಲ್ಲ, ಅದು ನಮ್ಮ ಕೈಲಿಲ್ಲ. ಕೆಲವು ಸಂದರ್ಭ ನಮ್ಮನ್ನ ಆಯಾ ಒಂದು ಸ್ಥಿತಿಗೆ ತಂದಿರ್ತದೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂದ್ರೆ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರ. ಸೊ ಇದು ಹೇಗೆ ಆ ವ್ಯಕ್ತಿಗಳನ್ನ ನಾವು ತಾರತಮ್ಯದಿಂದ ಇಲ್ಲದ ರೀತಿಯಲ್ಲಿ ನಮ್ಮೊಟ್ಟಿಗೆ ಅವರು ಒಬ್ಬರು ಅನ್ನುವಂಥದ್ದು, ಯಾಕಂದ್ರೆ ನಮಗಿಂತನೂ ಸಾಧನೆ ಮಾಡಿರ್ತಕ್ಕಂಥ ಸಾಕಷ್ಟು ವಿಶೇಷಚೇತನ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ, ಉದಾಹರಣೆಗಳಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ಅವರ ಜೊತೆ ಕೆಲಸವನ್ನ ಮಾಡುವಂಥದ್ದು, ಅವರನ್ನ ಬೆಂಬಲಿಸುವಂಥದ್ದಕ್ಕಾಗಿ ನಾವು ಯೋಜನೆಗಳನ್ನು ರೂಪಿಸಿದ್ರೆ ಖಂಡಿತವಾಗಿಯೂ ಇದು ಸಮಾದಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ಕಾರ್ಯರೂಪಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಈ ತಾರತಮ್ಯನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ. ಸೊ ಸಮುದಾಯದ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳಲ್ಲಿ ವಿಶೇಷಚೇತನ ವ್ಯಕ್ತಿಗಳ ಒಂದು ಬಲವರ್ಧನೆಗೆ ನಾವು ಏನು ಶ್ರಮಿಸ್ತಾ ಇದ್ದೀವಿ. ಇದು 31 ರಾಜ್ಯದ ಇನ್ನ ಉಳಿದ 29 ಜಿಲ್ಲೆಗಳಿಗೂ ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವಂಥದ್ದು ನಮ್ಮ ಈ ಒಂದು ಈ ಎರಡೂ ಜಿಲ್ಲೆಗಳ ಸಹಕಾರದೊಂದಿಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಏನು ಚಟುವಟಿಕೆಯಲ್ಲಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಾಗಿಯಾದ್ರೆ ಖಂಡಿತವಾಗಿ ತಾರತಮ್ಯ ಅಂತಕ್ಕಂಥದ್ದನ್ನ ಹೋಗಲಾಡಿಸಬಹುದು. ಥ್ಯಾಂಕ್ ಯು,
0: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪ್ರಾಜೆಕ್ಟ್ ಸಮರ್ಥ

0: ಅಡಿಯಲ್ಲಿ ವಿಶೇಷ ಚೇತನರ ಒಂದು ಜೀವನೋಪಾಯಕ್ಕೆ ಲಭ್ಯವಿರತಕ್ಕಂಥ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
1: ನಮಸ್ಕಾರ, ಧನ್ಯವಾದಗಳು ಸರ್.
0: ತ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಶೇಷಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಶ್ರೀ ಕೆ ಆರ್ ಶಂಕರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು. ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.